ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

0: ಮಾರ್ನಿಂಗ್ ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈ ದಿನ ಶುಭವಾಗಲಿ, ಈ ದಿನ ಒಳಿತಾಗಲಿ. ಇಂದು September 3 ಗುರುವಾರ. ಶ್ರೀಶಕ 1949 ಶ್ರೀ ಪರಾಭವ ಸಂವತ್ಸರ ದಕ್ಷಿಣಾಯಣ ಶ್ರಾವಣ ಮಾಸ. ಯೋಗ ವ್ಯಾಗತ ಕರ್ಣ ಭದ್ರ ಸೌರಸಿಂಹ. ಈ ದಿನದ ಕಾರ್ಯಕ್ರಮಗಳ ವರದಿ ಹೀಗಿದೆ. ಬೆಳಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆ ಮಾತು. ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಆರ್ಜಿ ಶ್ವೇತಾರವರು ಲೇಖಕಿ ಶ್ವೇತಾ ಬಿಡೆ ಅವರ ಸ್ಫೂರ್ತಿದಾಯಕ ಕಥೆಯನ್ನು ಹೇಳಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ ಕಾರ್ಯಕ್ರಮ ವಚನ ವಿಹಾರ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ರವರು ನಡೆಸಿಕೊಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಗೀತಾರವರು ಮೌಲ್ಯಗಳ ಕುರಿತು ವಚನಗಳಲ್ಲಿ ಹೇಳಿರುವ ವಿಚಾರ ತಿಳಿಸಲಿದ್ದಾರೆ. ಬೆಳಗ್ಗೆ 7:30 ಶಿವಮೊಗ್ಗದ ವಿಜಯ್ ಗಣೇಶ್ ರವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಬೆಳಗ್ಗೆ 7:35 ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜಿಯ ಕಥೆಗಳು. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಜೇನುತುಪ್ಪದ ವಿಶೇಷತೆ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಪ್ರವಾಸಿ ತಾಣಗಳ ಬಗ್ಗೆ ಅಲ್ಲಿನ ವಿಶೇಷತೆಯ ವಿಷಯ ಹಂಚಿಕೊಳ್ಳುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಿಕೊಡಲಿದ್ದು, ಇದರಲ್ಲಿ ಉದಯಗಿರಿ ಕೇವ್ ಬಗ್ಗೆ ಪರಿಚಯ ಮಾಡಿಕೊಡಲಿದ್ದಾರೆ. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಆರ್ಜಿ ಮಹಾಲಕ್ಷ್ಮಿಯವರು ನಡೆಸಿಕೊಡಲಿದ್ದು, ಕೆ ರಾಮಚಂದ್ರರವರು ದೀಪಾ ಹಿರೇಗುತ್ತಿ ಅವರ ನುಡಿ ಬೆಳಗು ವಿಷಯವನ್ನು ತಿಳಿಸಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ನೀವು ಕರೆ ಮಾಡಿ ಮಾತನಾಡಬಹುದು, ಹಾಡನ್ನು ಹೇಳಬಹುದು. ಬೆಳಗ್ಗೆ 11:00 ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ, ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನೋರಂಜನೆ ಜೊತೆಗೆ ಸಂದೇಶ ನೀಡುವ ಕಥೆಗಳನ್ನು ತಿಳಿಸುವ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾ ಕಥೆಗಳು. ಈ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳ ನಡೆಸಿಕೊಳ್ಳಲಿದ್ದು, ನೀ ನನ್ನ ಒಲವೆ ಎನ್ನುವ ಕಥೆಯನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ತಿಳಿಸಲಿದ್ದಾರೆ. ಬೆಳಗ್ಗೆ 11:30 ಕೆಲಸದ ಜೊತೆಗೆ ಕಾಲ ಕಳೆದ ಒಂದಿಷ್ಟು ಚಿತ್ರಗೀತೆಗಳನ್ನು ಕೇಳುವ ಸಮಯ. ಬೆಳಗ್ಗೆ 12:30 ದೇಶ ಎಂದು ಮರೆಯದ ಭಾರತದ ಹೆಮ್ಮೆ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ವಿಚಾರಣ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿಯವರು ನಡೆಸಿಕೊಡಲಿದ್ದು, ಕ್ಯಾರೆಟ್ ಉಪಯೋಗ ಮತ್ತು ಹಲ್ವಾ ವಿಶೇಷ ರೆಸಿಪಿಯನ್ನು ತಿಳಿಸಲಿದ್ದಾರೆ ಆರ್ಜಿ ಮಹಾಲಕ್ಷ್ಮಿಯವರು. ಮಧ್ಯಾಹ್ನ 1:00 ಸ್ಥಳೀಯ ಸುದ್ದಿಗಳು ತಿಳಿಸುವ ಸುತ್ತಮುತ್ತ ಸಮಾಚಾರ ಮೂಡಿ ಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿ ಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮರವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಪಂಪ ಭಾರತ ಕಾವ್ಯ ವಾಚನ ಡಾಕ್ಟರ್ ಪೆರಾಜಿ, ಕನ್ನಡದಲ್ಲಿ ಇಂಗ್ಲಿಷ್ ಕಲಿಯರಿ ವಿಜಯ ಹೆಚ್ಎಸ್ ಇವರು ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 3:00 ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳ ಕುಂದು ಕೊರತೆಗಳ ಅನಾವರಣ ಮಾಡುವ ಕಾರ್ಯಕ್ರಮ ನಮ್ಮ ನಡಿಗೆ ಪರಿಹಾರದ ಕಡೆಗೆ. ಈ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾರವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗುಗಳನ್ನು ಉಂಟು ಮಾಡುವ ಕುತೂಹಲಕಾರಿ ವಿಷಯಗಳು ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದು, ಖಗೋಳದ ವಿಸ್ಮಯಕಾರಿ ಸತ್ಯ ಕುರಿತು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅನ್ನು ಹೇಳಲಿದ್ದಾರೆ. ಸಂಜೆ 6:30 Zero to Hero ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸಿನೆಸ್ ಪ್ಲಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಹನುಮಾನ್ ವರ್ಕ್ಸ್ ಬಗ್ಗೆ ಆರ್ಜೆ ಅರ್ಪಿತರವರು ಮಾಹಿತಿಯನ್ನು ನೀಡಲಿದ್ದಾರೆ. ಸಂಜೆ 7 ಗಂಟೆಗೆ ರೈತರೇ ನಮ್ಮ ದೇಶದ ಬೆನ್ನೆಲುಬು, ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದು, ಇದರಲ್ಲಿ ಕೋಳಿ ಸಾಕಾಣಿಕೆ ಭಾಗ 2 ವಿಷಯ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ. ರಾತ್ರಿ 7:45 ಆವಿಷ್ಕಾರ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ಶೇಖರ್ ಗೌಳೇರವರು ಮಾಹಿತಿಯನ್ನು ನೀಡಲಿದ್ದಾರೆ. ರಾತ್ರಿ 8:20 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30 ಬೆಳಗ್ಗೆ 5:30 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ರಾತ್ರಿ 8:30 to 9:30 ಸುಬ್ರಹ್ಮಣ್ಯ ಐತಾಳ್ ಅವರ ನಿರೂಪಣೆಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಗೆ ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಭಕ್ತಿಗೀತೆ ಕಾರ್ಯಕ್ರಮವೂ ಮೂಡಿ ಬರಲಿದೆ. ನಂತರ ಕನ್ನಡ ಸಿನಿಮಾ ಗೀತೆಗಳು, ಹರಿಕಥೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿ ಬರಲಿದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ನಿಮ್ಮ ಅನಿಸಿಕೆಗಳನ್ನು 9686096779 ಈ ಸಂಖ್ಯೆಗೆ ಕಳುಹಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನನಗೊಂದು ಯೋಚನೆ ಬಂತು ಸ್ನೇಹಿತರೆ. ಏನ್ ಗೊತ್ತಾ, ನಮ್ಮಲ್ಲಿ ತುಂಬಾ ಜನ ಹೇಳ್ತಾ ಇರ್ತಾರೆ, ಯಾಕೋ ಇತ್ತೀಚೆಗೆ ಕನಸುಗಳೇ ಬೀಳ್ತಿಲ್ಲ, ನನ್ನ ಲೈಫು ಬೋರ್ ಆಗ್ಬಿಟ್ಟಿದೆ ಅಂತ. ಆದ್ರೆ ಸ್ನೇಹಿತರೆ, ವಿಷಯ ಅದಲ್ಲ. ನಮ್ಗೆ ಕನಸುಗಳು ಬೀಳ್ದೇ ಇರೋದಲ್ಲ, ಬಿದ್ದ ಕನಸುಗಳ ಭಾಷೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೆ. ಕನಸುಗಳ ಭಾಷೆ ಅರ್ಥವಾದಾಗ ಮಾತ್ರ ಹೊಸ ಕನಸುಗಳು ನಮಗೆ ಕಾಣಿಸೋದಕ್ಕೆ, ಆ ಕನಸುಗಳನ್ನ ಬೆನ್ನಟ್ಟೋದಕ್ಕೆ ಈಸಿ ಆಗುತ್ತೆ. ಸೊ ಇದಕ್ಕೊಂದು ಸಣ್ಣ ಕತೆ ಹೇಳ್ತೀನಿ ಕೇಳಿ. ಒಬ್ಬ ರಾಜನಿದ್ದ, ಅವನಿಗೆ ದಿನ ರಾತ್ರಿ ವಿಚಿತ್ರವಾದ ಕನಸುಗಳು ಬೀಳ್ತಾ ಇರುತ್ತೆ. ಒಂದು ದಿನ ಕನಸಲ್ಲಿ ಒಂದು ಹಕ್ಕಿ ಬಂದು ಏನೋ ಹೇಳ್ತು, ಇನ್ನೊಂದು ದಿನ ಒಂದು ಹಳೆ ಕನ್ನಡಿ ಮಿನುಕ್ತಾ ಇತ್ತು. ರಾಜನಿಗೆ ಇದೇನೂ ಅರ್ಥ ಆಗ್ಲಿಲ್ಲ. ಛೆ, ಈ ಕನಸುಗಳಿಂದ ನನ್ನ ನಿದ್ದೆ ಹಾಳಾಗ್ತಾ ಇದೆ, ನನಗ್ಯಾಕೆ ಈ ತರ ಬೇಡದ ಕನಸುಗಳು ಬೀಳತ್ತೋ ಏನೋ ಅಂತ ಬೇಜಾರು ಮಾಡಿಕೊಂಡು ಕನಸುಗಳನ್ನೇ ದ್ವೇಷಿಸೋದಕ್ಕೆ ಶುರು ಮಾಡಿದ. ಕೊನೆಗೆ ಬೇಸತ್ತ ರಾಜ ತನ್ನ ರಾಜ್ಯದಲ್ಲಿದ್ದ ಒಬ್ಬ ಮುದುಕ ಜ್ಞಾನಿಯನ್ನ ಕರೆಸಿದ. ನನಗೆ ಈ ಕನಸುಗಳು ಬೀಳಬಾರ್ದು, ಅದಕ್ಕೇನಾದ್ರೂ ಮದ್ದು ಕೊಡಿ ಅಂತ ಕೇಳ್ತಾನೆ. ಅದಕ್ಕೆ ಆ ಜ್ಞಾನಿ ಏನ್ ಹೇಳ್ತಾನೆ ಗೊತ್ತಾ, ಮಹಾರಾಜರೇ, ನಿಮ್ಮ ಕನಸುಗಳು ನಿಮ್ಮ ಜೊತೆ ಮಾತನಾಡಲು ಪ್ರಯತ್ನಿಸುತ್ತಿವೆ, ಆದ್ರೆ ಅವುಗಳ ಭಾಷೆ ನಿಮಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೆ. ಆ ಹಕ್ಕಿ ನಿಮ್ಮ ಸ್ವಾತಂತ್ರ್ಯವನ್ನ ಬಯಸ್ತಾ ಇದೆ, ಆ ಕನ್ನಡಿ ನಿಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲು ಹೇಳ್ತಾ ಇದೆ. ನೀವು ಆ ಭಾಷೆಯನ್ನ ಅರ್ಥ ಮಾಡಿಕೊಳ್ಳದಿದ್ರೆ ಹೊಸದಾಗಿ ಒಳ್ಳೆಯ ಕನಸುಗಳು ನಿಮ್ಮ ಕಣ್ಣಿಗೆ ಹೇಗೆ ತಾನೇ ಬೀಳಲು ಸಾಧ್ಯ? ಭಾಷೆ ಗೊತ್ತಿಲ್ಲದ ಊರಲ್ಲಿ ನಾವು ದಾರಿ ಕಳೆದುಕೊಳ್ತಾ ಇದ್ದೇವೆ ಅಷ್ಟೆ ಅಂತ ಹೇಳ್ತಾನೆ. ರಾಜನಿಗೆ ಆವಾಗ್ಲೇ ಅರ್ಥ ಆಗಿದ್ದು, ಕನಸುಗಳು ಕೇವಲ ಚಿತ್ರಗಳಲ್ಲ, ಅವು ನಮ್ಮ ಮನಸ್ಸಿನ ಆಳದ ಆಸೆಗಳ ಭಾಷೆ ಅಂತ. ಯಾವಾಗ ಅವನು ತನ್ನ ಕನಸುಗಳ ಅರ್ಥವನ್ನು, ಅದರ ಭಾಷೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ನೋ, ಆಗ ಅವನಿಗೆ ತನ್ನ ಗುರಿ ಏನು, ತಾನು ಮುಂದೆ ಏನ್ ಮಾಡಬೇಕು ಅನ್ನೋ ಬ್ಯೂಟಿಫುಲ್ ಆದ ಕನಸುಗಳು ಸ್ಪಷ್ಟವಾಗಿ ಕಾಣಿಸೋದಕ್ಕೆ ಶುರು ಮಾಡಿದ್ವು. ಸೊ ಸ್ನೇಹಿತರೆ, ನಮ್ ಲೈಫು ಅಷ್ಟೇ ಅಲ್ವಾ? ನಮಗೆ ಏನ್ ಬೇಕು, ನಮ್ಮ ಪ್ಯಾಷನ್ ಏನು ಅಂತ ನಮ್ಮ ಮನಸ್ಸು ಕನಸುಗಳ ಮೂಲಕ ನಮಗೆ ಸಿಗ್ನಲ್ ಕೊಡ್ತಾ ಇರುತ್ತೆ. ಆ ಕನಸುಗಳ ಭಾಷೆಯನ್ನ, ಆ ಸಣ್ಣ ಸಣ್ಣ ಆಸೆಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಅದು ಅರ್ಥ ಆದ್ರೆ ಮಾತ್ರ ಲೈಫ್ನಲ್ಲಿ ಮುಂದೆ ಯಾವ ಕನಸು ಕಾಣಬೇಕು, ಅದನ್ನ ಹೇಗೆ ನನಸು ಮಾಡಬೇಕು ಅನ್ನೋದನ್ನ ಏಕದಂ ಈಸಿ ಆಗುತ್ತೆ. ಸೊ ನಿಮ್ಮ ಮನಸ್ಸಿನ ಭಾಷೆಯನ್ನ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ

ಮತ್ತೊಮ್ಮೆ ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಂಬಿಕೆ ಅನ್ನೋದು ಒಂದು ಸಣ್ಣ ದೀಪವಿದ್ದಂತೆ. ಅದು ದಾರಿಯಲ್ಲಿರೋ ಎಲ್ಲ ಕತ್ತಲನ್ನ ಓಡಿಸದೇ ಇರಬಹುದು, ಆದರೆ ಮುಂದಿನ ಒಂದು ಹೆಜ್ಜೆ ಇಡೋದಕ್ಕೆ ಬೇಕಾದಷ್ಟು ಬೆಳಕಂತೂ ಖಂಡಿತ ಕೊಟ್ಟೆ ಕೊಡುತ್ತೆ. ಸೊ ಇದಕ್ಕೆ ಸಂಬಂಧಿತ ಒಂದು ಕಥೆಯನ್ನ ಹೇಳ್ತೀನಿ ಕೇಳಿ. ಒಂದು ಹಳ್ಳಿಯಲ್ಲಿ ಮಳೆ ಇಲ್ಲದೆ ಬೆಳೆಗಳೆಲ್ಲ ಒಣಗಿ ಹೋಗಿರುತ್ತವೆ. ಜನರೆಲ್ಲ ಸೇರಿ ಮಳೆಗಾಗಿ ಪ್ರಾರ್ಥನೆ ಮಾಡೋದಕ್ಕೆ ಒಂದು ಬಯಲು ಪ್ರದೇಶದಲ್ಲಿ ಸೇರೋಣ ಅಂತ ನಿರ್ಧಾರ ಮಾಡ್ತಾರೆ. ನಿಗದಿತ ಸಮಯಕ್ಕೆ ಹಳ್ಳಿಯ ನೂರಾರು ಜನ ಅಲ್ಲಿಗೆ ಬರ್ತಾರೆ. ಪ್ರಾರ್ಥನೆ ಶುರುವಾಗುತ್ತೆ. ಆದರೆ ಆ ಗುಂಪಿನಲ್ಲಿ ಒಬ್ಬ 8 ವರ್ಷದ ಪುಟಾಣಿ ಹುಡುಗ ಮಾತ್ರ ತನ್ನ ಜೊತೆ ಒಂದು ಕೊಡೆಯನ್ನ ಹಿಡ್ಕೊಂಡು ಬರ್ತಾನೆ. ಪಕ್ಕದಲ್ಲಿದ್ದವರು ಅವನನ್ನ ನೋಡಿ ನಗ್ತಾರೆ. ಏನೋ ಮಗು, ಆಕಾಶದಲ್ಲಿ ಒಂದು ಚೂರು ಮೋಡ ಇಲ್ಲ, ನೀನು ನೋಡಿದ್ರೆ ಛತ್ರಿ ಹಿಡ್ಕೊಂಡು ಬಂದಿದ್ದೀಯಲ್ಲ ಅಂತ ಕೇಳ್ತಾರೆ. ಆಗ ಆ ಮಗು ಮುಗ್ಧವಾಗಿ ಹೇಳುತ್ತೆ, ನಾವೆಲ್ಲರೂ ಸೇರಿ ಮಳೆ ಬರ್ಲಿ ಅಂತ ಪ್ರಾರ್ಥನೆ ಮಾಡೋದಕ್ಕೆ ಬಂದಿದ್ದೀವಿ ಅಲ್ವಾ? ಪ್ರಾರ್ಥನೆ ಮಾಡಿದ್ಮೇಲೆ ಮಳೆ ಬಂದೇ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ, ಅದಕ್ಕೆ ನೆನೆಯಬಾರದು ಅಂತ ಕೊಡೆ ತಂದಿದ್ದೀನಿ ಅಷ್ಟೇ ಅಂತ ಹೇಳ್ತಾನೆ. ಅವನ ಆ ಅಚಲವಾದ ನಂಬಿಕೆಯನ್ನ ಕಂಡು ಅಲ್ಲಿ ಸೇರಿದ ಜನರಿಗೆ ತಮ್ಮ ಸಂಶಯದ ಬಗ್ಗೆ ನಾಚಿಕೆಯಾಯಿತು. ವಾಹ್, ಎಂತ ನಂಬಿಕೆ ಅಲ್ವಾ ಸ್ನೇಹಿತರೆ? ನಾವು ಕೆಲಸ ಶುರು ಮಾಡೋದ್ಕಿಂತ ಮುಂಚೆ ಸೋಲ್ತೇವೆ ಅಂದುಕೊಳ್ಳುವ ಬದಲು ಆ ಪುಟ್ಟ ಹುಡುಗನ ತರ ಗೆಲ್ಲುವ ನಂಬಿಕೆಯಿಂದ ಹೆಜ್ಜೆ ಇಡೋಣ. ನೆನ್ಪಿಡಿ ಸ್ನೇಹಿತರೆ, ಕೆಲಸ ಮಾಡೋದು ನಮ್ಮ ಕೈಯಲ್ಲೇ ಇದೆ, ಅದರ ಫಲದ ಮೇಲೆ ನಂಬಿಕೆ ಇಡೋದು ನಮ್ಮ ಮನಸ್ಸಿನಲ್ಲಿದೆ. ಏನಂತೀರಾ? ಹೌದಲ್ವಾ? ಸೊ ಈ ಒಂದು ಪಾಸಿಟಿವ್ ಎನರ್ಜಿಯೊಂದಿಗೆ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಮತ್ತೊಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಒಂದು ಸೂಕ್ಷ್ಮವಾದ ವಿಷಯವನ್ನ ತಿಳಿಸೋದಕ್ಕೆ ಅಂತಾನೆ ಬಂದಿದ್ದೀನಿ. ಏನಪ್ಪಾ ಅಂತಂದ್ರೆ, ಈ ಸಂಬಂಧಗಳು ಅಂತಂದ್ರೆ ಒಂದು ಸುಂದರ ಪ್ರಯಾಣ ಇದ್ದ ಹಾಗೆ ಅಲ್ವಾ? ಪ್ರೀತಿ, ನಂಬಿಕೆ, ನಗು, ಅಳು ಎಲ್ಲವೂ ಕೂಡ ಇರುತ್ತೆ. ಆದ್ರೆ ಕೆಲವೊಮ್ಮೆ ಈ ಪ್ರಯಾಣದಲ್ಲಿ ಒರಟಾದ ರಸ್ತೆಗಳು ಎದುರಾಗುತ್ತೆ ಅಥವಾ ದಾರಿ ತಪ್ಪಿದ ಹಾಗೆ ಅನ್ಸುತ್ತೆ. ನಮ್ಮ ಜೀವನದಲ್ಲಿ ಯಾರಾದ್ರೂ ಇರಬಹುದು, ಅದು ಸಂಗಾತಿಯಾಗಿರಬಹುದು, ಸ್ನೇಹಿತರಾಗಿರಬಹುದು ಅಥವಾ ಕುಟುಂಬದ ಸದಸ್ಯರಾಗಿರಬಹುದು, ಕೆಲವೊಮ್ಮೆ ಸಂಬಂಧದಲ್ಲಿ ಸಮಸ್ಯೆಗಳು ತಲೆದೂರುತ್ತೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೊಡ್ಡ ಜಗಳಕ್ಕೆ ಕಾರಣವಾಗುತ್ತೆ. ಪ್ರೀತಿ ಇದ್ರೂ ಮಾತುಗಳು ನಿಂತು ಹೋಗುತ್ತೆ. ಯಾಕೆ ಹೀಗಾಗುತ್ತೆ? ಇದಕ್ಕೆ ಹಲವು ಕಾರಣಗಳು ಇರಬಹುದು ಸ್ನೇಹಿತರೆ. ಬಹುಶಃ ಇಬ್ಬರ ನಡುವೆ ಸರಿಯಾದ ಸಂವಹನ ಇಲ್ಲದೆ ಇರಬಹುದು ಅಥವಾ ಒಬ್ಬರ ಭಾವನೆಗಳನ್ನ ಇನ್ನೊಬ್ಬರು ಅರ್ಥ ಮಾಡಿಕೊಳ್ಳದೆ ಇರಬಹುದು. ಕೆಲವು ಸರಿ ನಮ್ಮ ನಿರೀಕ್ಷೆಗಳು ಹೆಚ್ಚಾಗಿರುತ್ತವೆ ಅಥವಾ ನಾವು ಬೇರೆ ವಿಷಯಗಳ ಒತ್ತಡದಲ್ಲಿದ್ದಾಗ ನಮ್ಮ ಪ್ರೀತಿ ಪಾತ್ರರ ಮೇಲೆ ಸಿಟ್ಟು ತೋರಿಸ್ತೀವಿ. ಸಂಬಂಧದಲ್ಲಿ ಸಮಸ್ಯೆ ಇದೆ ಅಂತ ಹೇಳುವಾಗ ಅದರ ಬಗ್ಗೆ ಹೆದರ್ಕೊಳ್ಬೇಡಿ. ಯಾಕಂದ್ರೆ ಪ್ರತಿ ಸಂಬಂಧವೂ ಏಳು ಬೀಳುಗಳನ್ನ ನೋಡ್ತಲೇ ಇರುತ್ತವೆ. ಮುಖ್ಯವಾದ ವಿಷಯ ಏನು ಅಂತಂದ್ರೆ ಅದನ್ನ ಹೇಗೆ ನಿಭಾಯಿಸ್ತೇವೆ ಅನ್ನೋದು. ಸಂಬಂಧದಲ್ಲಿ ಸಮಸ್ಯೆ ಅನ್ನೋ ವಿಷಯದ ಬಗ್ಗೆ ಶ್ವೇತಾ ಬಿಡೆ ಅವರು ಚಿಂತೆ ಬಿಡಿ ಚಿಲ್ ಮಾಡಿ ಅನ್ನೋ ಪುಸ್ತಕದಲ್ಲಿ ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. ಈ ಒಂದು ಕಥೆಯನ್ನ ನಾನೀಗ ತಿಳಿಸ್ತೀನಿ ಸ್ನೇಹಿತರೆ. ಕೆಲವು ಸಂಬಂಧಗಳು ಅದೆಷ್ಟು ಚಿಂತೆಗೆ ದೂಡುತ್ತೆ ಅಂತ ಹೇಳಿದ್ರೆ ಬರೀ ನಕಾರಾತ್ಮಕತೆಯನ್ನೇ ತುಂಬಿಬಿಡುತ್ತೆ. ಇಂಥದೊಂದು ಸಂಬಂಧಕ್ಕೆ ನಾನು ಯಾಕೆ ಬಿದ್ದೆ ಎಂದು ಹಲಬುತ್ತಾ ದಿನವನ್ನ ಕಳೆಯುವುದೇ ಕಠಿಣವಾಗುತ್ತಾ ಹೋಗುತ್ತೆ. ಮಡದಿ ಅಥವಾ ಪತಿ, ಅಪ್ಪ ಅಮ್ಮ ಹೀಗೆ ಮನೆಯಲ್ಲಿನ ಸಂಬಂಧಗಳಾದರಂತೂ ಮತ್ತಷ್ಟು ಕಷ್ಟಕರವಾಗಿರುತ್ತೆ. ನಾವು ವಿರಾಮಿಸುವ ಜಾಗದಲ್ಲಿಯೇ ನೆಮ್ಮದಿಯ ಸುಳಿವಿಲ್ಲ ಎಂದಾದರೆ ಮನೆ ಹೊತ್ತಿ ಉರಿದರೆ ನಿಲ್ಲಬಹುದಲ್ಲದೆ ಧರೆ ಹೊತ್ತಿ ಉರಿದರೆ ನಿಲ್ಲಬಹುದೇ ಎನ್ನುವಂತಾಗುತ್ತೆ. ಇನ್ನು ಹೊರಗಿನ ಸಂಬಂಧಗಳಾದರೆ ಒಂದಿಷ್ಟು ಒಣ ಜಗಳಗಳು, ರಿಲೇಶನ್ಶಿಪ್ ಆದರೆ ಬ್ರೇಕಪ್, ಗೆಳೆಯರಾದರೆ ಮುಗಿಯದ ಮುನಿಸು. ಯೋಚಿಸಬೇಕಾದದ್ದು ಬರೀ ಇಂಥ ಜಗಳಗಳ ಬಗ್ಗೆ ಅಲ್ಲ ಸ್ನೇಹಿತರೆ. ಇವುಗಳು ನಮ್ಮನ್ನು ಚಿಂತೆಗೆ ದೂಡಿ ಜೀವನದ ಅವಿಭಾಜ್ಯ ಅಂಗಗಳಾಗಿ ಹಂತ ಹಂತಕ್ಕೂ ನಮ್ಮನ್ನು ಕೊಲ್ಲುತ್ತವೆ ಅಲ್ಲ. ಅದರ ಬಗ್ಗೆ ಒಂದು ಪುಟ್ಟ ಜಗಳ ಇಡೀ ದಿನವನ್ನೇ ತಿನ್ನುತ್ತೆ. ಇನ್ನು ಸಂಬಂಧಗಳ ಜಗಳಗಳು ನಿಮ್ಮ ಸಹನೆಯನ್ನು ಕಡಿಮೆ ಮಾಡಿ ನಿಮ್ಮ ಬದುಕನ್ನು ಹಂತ ಹಂತವಾಗಿ ಕಿತ್ತು ತಿನ್ನುತ್ತೆ. ಎಲ್ಲವನ್ನೂ ಬಿಟ್ಟು ಎದ್ದು ಹೋಗುವ ಹಾಗೆಯೂ ಇಲ್ಲ, ಇರುವಂತೆಯೂ ಇಲ್ಲ. ಎದ್ದು ಹೋಗುವುದಾದರೂ ಎಲ್ಲಿಗೆ? ಒಬ್ಬನಿದ್ದ, ಮನೆಯಲ್ಲಿ ನಿತ್ಯವೂ ಕಲಹ. ಇಂತಹದ್ದೇ ನಿರ್ದಿಷ್ಟ ವಿಷಯ ಅಂತ ಅಲ್ಲ, ಮುಗಿಯದ ಮನಸ್ತಾಪ. ಹೇಳಿ ಕೇಳಿ ಅದು ಪ್ರೀತಿ ಮಾಡಿದ ವಿವಾಹವಾಗಿತ್ತು, ಬಿಸಿ ತುಪ್ಪದ ಹಾಗೆ. ಬಿಟ್ಟು ಹೋಗಲು ಆಗದ, ಮನೆಯಲ್ಲೇ ಉಳಿಯಲು ಆಗದ ಸ್ಥಿತಿಯಲ್ಲಿ ಇನ್ನೇನು ಬೇಡ ನನಗೆ, ಮನೆ ಬಿಟ್ಟು ಹೋಗುತ್ತೇನೆ ಎಂದು ನಿರ್ಧರಿಸಿ ಹೊರಟ. ಎಲ್ಲಿಗೆ ಹೋಗುವುದು, ಏನು ಮಾಡುವುದು ಎನ್ನುವ ಸ್ಪಷ್ಟ ನಿರ್ಧಾರವಿರಲಿಲ್ಲ. ಅವನಿಗೆ ಎಷ್ಟು ಹೆಂಡತಿ ಮೇಲೆ ಭಯ ಇತ್ತು ಅಂತಂದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳೋ ಧೈರ್ಯ ಕೂಡ ಇರಲಿಲ್ಲ. ಹಾಗಾಗಿ ಕೆಲಸದ ಮೇಲೆ ಹೊರಗೆ ಹೋಗುತ್ತೇನೆ ಎಂದು ತಿಳಿಸಿ ಹೊರಟು ಬಿಟ್ಟ. ಬಸ್ ಹತ್ತಿ ಬೆಳಗ್ಗೆ ಬೇರೆ ಊರಿಗೆ ತಲುಪಿ ಮುಂದೇನು ಮಾಡುವುದು ಎಂದು ತಿಳಿಯದೆ ಅಲೆದಾಡುತ್ತಿರುವಾಗ ಸಂಬಂಧದಲ್ಲಿ ಸಮಸ್ಯೆಯೇ, ಕಾರ್ಯಾಗಾರದಲ್ಲಿ ಭಾಗವಹಿಸಿ ಎನ್ನುವ ಬೋರ್ಡ್ ಆಕರ್ಷಕವಾಗಿ ಕಾಣಿಸಿತು. ನೋಂದಣಿ ಮಾಡಿಕೊಂಡು ಅಲ್ಲಿಗೆ ಹೋದ. ಸೊ ಇದಾದ ನಂತರ ಏನಾಯ್ತು ಅನ್ನೋ ಕಥೆಯ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲೊಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ಶ್ವೇತಾ ಬಿಡೆ ಅವರು ಚಿಂತೆ ಬಿಡಿ ಚಿಲ್ ಮಾಡಿ ಅನ್ನೋ ಪುಸ್ತಕದಲ್ಲಿ ಸಂಬಂಧದಲ್ಲಿ ಸಮಸ್ಯೆಯೇ ಅನ್ನೋ ಒಂದು ಕಥೆಯನ್ನ ಬರೆದಿದ್ದಾರೆ. ಆ ಒಂದು ಕಥೆಯನ್ನ ಈಗ ನಾನು ಮುಂದುವರಿಸ್ತಾ ಇದ್ದೀನಿ. ಒಬ್ಬ ವ್ಯಕ್ತಿ ಸಂಬಂಧದಲ್ಲಿ ಸಮಸ್ಯೆಯಾದಾಗ ಹೇಳದೆ ಕೇಳದೆ ಊರನ್ನ ಬಿಟ್ಟು ಬೇರೆ ಊರಿಗೆ ಬಂದು ನಿಂತ. ಮುಂದೆ ಏನ್ ಮಾಡೋದು ಅಂತ ತಿಳಿಯದೆ ಅಲೆದಾಡುತ್ತಿರುವಾಗ ಸಂಬಂಧದಲ್ಲಿ ಸಮಸ್ಯೆಯೇ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಎನ್ನುವ ಬೋರ್ಡ್ ಅನ್ನ ನೋಡಿದ. ಹೋಗಿ ರಿಜಿಸ್ಟರ್ ಕೂಡ ಮಾಡ್ಕೊಂಡ, ಅಂದ್ರೆ ನೋಂದಣಿ ಕೂಡ ಮಾಡ್ಕೊಂಡ. ಅದೊಂದು ಶಿಬಿರ ಸ್ನೇಹಿತರೆ. ಬೆಳಗ್ಗೆ ಎದ್ಮೇಲೆ ಧ್ಯಾನ, ಪ್ರಾಣಾಯಾಮ, ಯೋಗಾಭ್ಯಾಸ ಮುಂತಾದವು ಇದ್ದವು. ಅದಾದ್ಮೇಲೆ ಪ್ರವಚನ ಶುರುವಾಗ್ತಿತ್ತು. ಮೊದಲೆರಡು ದಿನ ಇಲ್ಲಿ ಯಾಕಾದ್ರೂ ಬಂದು ಸಿಕ್ಕಾಕೊಂಡೆ ಎಂದು ಅವನಿಗೆ ಅನ್ನಿಸಿತಾದರೂ ಕ್ರಮೇಣವಾಗಿ ಆಸಕ್ತಿ ಶುರುವಾಯಿತು. ಸಂಬಂಧಗಳನ್ನು ನಿರ್ವಹಿಸುವಾಗ ಮಾಡುವ ತಪ್ಪುಗಳು, ಹಠ, ಸಿಟ್ಟು, ಇದ್ದಕ್ಕಿದ್ದ ಹಾಗೆ ಎಲ್ಲದಕ್ಕೂ ಪ್ರತಿಕ್ರಿಯಿಸುವುದು ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದ್ರ ಬಗ್ಗೆ ಪ್ರವಚನದಲ್ಲಿ ವಿವರಿಸುವಾಗ ಇವನಿಗೆ ತಮ್ಮ ನಡುವಿನ ಜಗಳಗಳಿಗೆ ಕಾರಣವೇನಿರಬಹುದು ಅಂತ ಅಂದಾಜಾಗಲು ಶುರುವಾಯಿತು. ಸಂಬಂಧಗಳ ಮಹತ್ವವನ್ನು ಬಿಡಿಸಿ ಬಿಡಿಸಿ ಅವರು ಹೇಳುವಾಗ, ಛೇ, ನಾನು ಎಂತ ತಪ್ಪು ಮಾಡಿಬಿಟ್ಟೆ, ಸುಖ ಸುಮ್ನೆ ಜಗಳದಲ್ಲಿ ಸಿಕ್ಕಾಕೊಂಡೆ. ಈ ಜಗಳವನ್ನು ಹೇಗೆ ನಿರ್ವಹಿಸಬಹುದಿತ್ತು ಅಥವಾ ಹೇಗೆ ಜಗಳಗಳನ್ನ ತಡಿಬಹುದಾಗಿತ್ತು ಎಂದು ಮನಸ್ಸು ಅವನ ಅಂತರಾತ್ಮಕ್ಕೆ ಬುದ್ಧಿ ಹೇಳತೊಡಗಿತು. ಯಾವುದೇ ಘಟನೆಗೆ ತಕ್ಷಣ ಪ್ರತಿಕ್ರಿಯಿಸಬಾರದು ಎಂದು ಅರ್ಥವಾಯಿತು. ಸಂಬಂಧದಲ್ಲಿ ಎಲ್ಲರೂ ಒಂದೇ ರೀತಿ ಇರೋದಿಲ್ಲ, ನಮ್ಮ ಮೂಗಿನ ನೇರಕ್ಕೆ ನಡೆಯುವುದೂ ಇಲ್ಲ. ಎಲ್ಲವನ್ನೂ ಮ್ಯಾನೇಜ್ ಮಾಡಲೇಬೇಕು ಎಂದು ಅರ್ಥವಾಗುತ್ತಾ ಮನಸ್ಸು ತಿಳಿಯಾಗುತ್ತಾ ನಿರ್ಮಲವಾಯಿತು. ಅಷ್ಟರಲ್ಲಿ ವಿರಾಮದಲ್ಲಿ ಹೆಂಡತಿಗೆ ಕರೆ ಮಾಡಿದ. ತನ್ನ ತಪ್ಪುಗಳಿಗೆ ಕ್ಷಮೆ ಕೇಳಿದ. ಅವಳ ತಪ್ಪುಗಳನ್ನು ಕ್ಷಮಿಸಿದ. ಇನ್ನೊಂದು ಬಾರಿ ಇವರ ಶಿಬಿರಕ್ಕೆ ನಿನ್ನನ್ನು ಕರೆದುಕೊಂಡು ಬರುತ್ತೇನೆ ಎಂದು ವಾಗ್ದಾನ ಮಾಡಿದ. ಶಿಬಿರ ಮುಗಿಸಿ ಹೊರಡುವ ದಿನ ಬಂತು. ಅವನು ಖುಷಿಯಿಂದ ಪ್ರವಚನಕಾರರ ಕಾಲಿಗೆ ನಮಸ್ಕಾರ ಮಾಡಿ ಧನ್ಯವಾದ ಹೇಳಿದ. ಅವರಿಂದ ಅವನ ಮನಸ್ಸು ಹೇಗೆ ಸರಿಯಾಯಿತು ಎಂದು ಹೇಳಿ ಸಂತೋಷದಿಂದ ಮತ್ತೊಮ್ಮೆ ಕೈ ಮುಗಿದು, ಇಷ್ಟು ಜ್ಞಾನಿಯಾದ ನೀವು ಯಾಕೆ ಒಂಟಿ ಎಂದು ಕೇಳಿಯೇ ಬಿಟ್ಟ. ಅವರು ನಿಟ್ಟುಸಿರು ಬಿಟ್ಟು ತಲೆ ತಗ್ಗಿಸಿ ಹೇಳಿದರು, ಇಷ್ಟು ತಾಳ್ಮೆ, ಜ್ಞಾನ, ಸಹನೆ ಮೊದಲೇ ಇರ್ತಾ ಇದ್ರೆ ನಾ ಇಂದು ಹೆಂಡತಿಯನ್ನು ಬಿಟ್ಟು ಹೀಗಿರ್ತಾ ಇರ್ಲಿಲ್ಲ ಎಂದು. ಸ್ನೇಹಿತರೆ, ಕತೆ ಚೆನ್ನಾಗಿದೆ ಅಲ್ವಾ? ಸ್ನೇಹಿತರೆ, ಕೊನೆಯದಾಗಿ ಹೇಳೋದಾದ್ರೆ, ಯಾವುದೇ ಸಂಬಂಧದಲ್ಲಿ ಸಮಸ್ಯೆ ಬಂದರೆ ಅದನ್ನ ಒಂದು ಅವಕಾಶ ಅಂತ ನೋಡಿ. ನಿಮ್ಮ ಸಂಬಂಧ ಇನ್ನಷ್ಟು ಗಟ್ಟಿಯಾಗಲು ಅದೊಂದು ಮಾರ್ಗ ಅಂತ ಭಾವಿಸಿ. ಪ್ರೀತಿ, ತಾಳ್ಮೆ ಮತ್ತು ತಿಳುವಳಿಕೆಯಿಂದ ಸಮಸ್ಯೆಗಳನ್ನು ಎದುರಿಸೋಣ, ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
3: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
2: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
3: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
2: ಏ
3: ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
2: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
3: ಏನವಿ ಅದು?
2: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
3: ಹಂಗ ಅದ್ಯಾಕಂತೆ?
2: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
3: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
2: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
4: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರು ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಪುಸ್ತಕದ ಭಾಗ 2 ಅಧ್ಯಾಯ 4. ಓದುತ್ತಿರುವವರು ಶಾಲಿನಿ ಬಿ ಭಟ್. ಮೊದಲನೆಯ ಆಘಾತ. ನಾನು ನಿರಾಶನಾಗಿ ಬೊಂಬಾಯಿಯಿಂದ ರಾಜಕೋಟೆಗೆ ಹೋದೆ. ರಾಜಕೋಟೆಯಲ್ಲಿ ನನ್ನ ಸ್ವಂತ ಕಚೇರಿಯನ್ನು ಸ್ಥಾಪಿಸಿದೆ. ಇಲ್ಲಿ ನಾನು ತಕ್ಕ ಮಟ್ಟಿಗೆ ಚೆನ್ನಾಗಿಯೇ ಅಭಿವೃದ್ಧಿ ಹೊಂದತೊಡಗಿದೆ. ಅರ್ಜಿಗಳನ್ನು, ನಿವೇದನಾ ಪತ್ರಿಕೆಗಳನ್ನು ಬರೆಯುವುದರಲ್ಲಿ ನನಗೆ ತಿಂಗಳಿಗೆ ಸರಾಸರಿ 300 ರೂಪಾಯಿಗಳ ವರಮಾನ ಬರುತ್ತಿತ್ತು. ಈ ಕಾರ್ಯ ನನಗೆ ದೊರೆತುದಕ್ಕೆ ಕಾರಣ ನನ್ನ ಶಕ್ತಿ ಸಾಮರ್ಥ್ಯಗಳಲ್ಲ, ಇತರರ ಪ್ರಭಾವ. ನಮ್ಮಣ್ಣನಿಗೆ ವಕೀಲ ವೃತ್ತಿಯಲ್ಲಿ ಒಬ್ಬ ಪಾಲುದಾರ ಇದ್ದನು. ಅವನ ವೃತ್ತಿ ಚೆನ್ನಾಗಿ ನಿಯತವಾಗಿ ನಡೆಯುತ್ತಿತ್ತು. ಅವರ ದೃಷ್ಟಿಯಲ್ಲಿ ಮುಖ್ಯವಾದುದೆಂದು ತೋರಿದ ಅಥವಾ ನಿಜವಾಗಿಯೇ ಮುಖ್ಯವಾಗಿದ್ದ ಅರ್ಜಿ ಮುಂತಾದವನ್ನು ಬರೆಯಲು ಅವರು ಅವುಗಳನ್ನು ದೊಡ್ಡ ಬ್ಯಾರಿಸ್ಟರ್ಗಳ ಕಡೆಗೆ ರವಾನಿಸುತ್ತಿದ್ದರು. ಅವರ ಬಳಿಗೆ ಬರುತ್ತಿದ್ದ ಬಡ ಕಕ್ಷಿದಾರರ ಅರ್ಜಿಗಳನ್ನು ಬರೆಯುವುದು ನನ್ನ ಪಾಲಿಗೆ ಬಂದಿತು. ಬೊಂಬಾಯಿಯಲ್ಲಿ ನಾನು ದಳ್ಳಾಳಿ ಹಣ ಕೊಡುವುದಿಲ್ಲವೆಂಬ ತತ್ವವನ್ನು ನಿಷ್ಠೆಯಿಂದ ಪಾಲಿಸಿದ್ದೇನಾದರೂ ಇಲ್ಲಿ ಅದನ್ನು ನಡೆಸಲು ಸಾಧ್ಯವಾಗಲಿಲ್ಲವೆಂಬುದು ಒಪ್ಪಿಕೊಳ್ಳಬೇಕು. ಇಲ್ಲಿಯ ಸ್ಥಿತಿಗೂ ಅಲ್ಲಿಯ ಸ್ಥಿತಿಗೂ ವ್ಯತ್ಯಾಸವಿದೆ. ಬೊಂಬಾಯಿಯಲ್ಲಿ ಹಣವನ್ನು ಕೊಡುವುದು ದಲ್ಲಾಳಿಗಳಿಗೆ, ಇಲ್ಲಿ ಕೊಡುವುದು ನನ್ನ ಮೊಕದ್ದಮೆಗಳನ್ನು ಒದಗಿಸಿಕೊಡುತ್ತಿದ್ದ ವಕೀಲರಿಗೆ. ಬೊಂಬಾಯಿಯಲ್ಲಿ ಹೇಗೋ ಹಾಗೆ ಇಲ್ಲಿಯೂ ಸಹ ಎಲ್ಲ ಬ್ಯಾರಿಸ್ಟರ್ಗಳು ತಮ್ಮ ಶುಲ್ಕದ ಒಂದು ಭಾಗವನ್ನು ವಕೀಲರಿಗೆ ತಪ್ಪದೆ ಕೊಡಲೇಬೇಕು ಎಂದು ನನಗೆ ಹೇಳಿದರು. ನಮ್ಮ ಅಣ್ಣನ ವಾದಕ್ಕೆ ನನ್ನಲ್ಲಿ ಯಾವ ಉತ್ತರವೂ ಇರಲಿಲ್ಲ. ಅವರು ಹೀಗೆ ಹೇಳಿದರು, ಇಲ್ಲಿ ನೋಡು, ನಾನು ಮತ್ತೊಬ್ಬ ವಕೀಲರ ಪಾಲುದಾರನಾಗಿರುವುದು ನಿನಗೆ ಗೊತ್ತೇ ಇದೆ. ನಮ್ಮಲ್ಲಿ ಬರುವ ಮೊಕದ್ದಮೆಗಳನ್ನು ನೀನು ನಡೆಸಬಹುದಾದದನ್ನೆಲ್ಲ ನಿನಗೆ ನಾನು ಕೊಡುವುದು ಸ್ವಾಭಾವಿಕ. ನನ್ನ ಪಾಲುದಾರರಿಗೆ ನೀನು ದಲ್ಲಾಳಿ ಹಣವನ್ನು ಕೊಡಲು ಒಪ್ಪದಿದ್ದರೆ ನನ್ನನ್ನು ನೀನು ಒಳ್ಳೆಯ ಪೇಚಾಟಕ್ಕೆ ಸಿಕ್ಕಿಸಿದಂತೆ ಆಗುತ್ತದೆ. ಅಲ್ಲದೆ ನೀನು ನಾನು ಒಟ್ಟಿಗೆ ಇರುವುದರಿಂದ ನೀನು ಕೊಟ್ಟುದರಲ್ಲಿ ಒಂದು ಪಾಲು ನನಗೆ ಬಂದೇ ಬರುತ್ತದೆ. ನನ್ನ ಪಾಲುದಾರ ಅದೇ ಮೊಕದ್ದಮೆಯನ್ನು ಮತ್ತಾರಿಗಾದರೂ ಬ್ಯಾರಿಸ್ಟರ್ಗೆ ಕೊಟ್ಟರೆ ಅವನ ಬಾಬ್ತು ದಲ್ಲಾಳಿ ಹಣ ಅವನಿಗೆ ತಾನಾಗಿಯೇ ಬರುತ್ತದೆ. ನಾನು ಈ ವಾದಕ್ಕೆ ಮರುಳಾದೆ. ಬ್ಯಾರಿಸ್ಟರ್ ವೃತ್ತಿಯನ್ನು ನಾನು ನಡೆಸುವುದಾದರೆ ದಲ್ಲಾಳಿ ಕೊಡುವುದಿಲ್ಲವೆಂಬ ನನ್ನ ತತ್ವವನ್ನು ಇಂತಹ ಸಂದರ್ಭಗಳಲ್ಲಿ ಅನುಷ್ಠಾನಗೊಳಿಸುವುದು ಸಾಧ್ಯವಿಲ್ಲವೆಂದು ಅರಿತು ನನ್ನ ಮನಸ್ಸನ್ನು ಸಮಾಧಾನ ಮಾಡಿಕೊಂಡೆ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕಾದರೆ ನನ್ನನ್ನೇ ನಾನು ಮೋಸ ಮಾಡಿಕೊಂಡೆ. ಮತ್ತಾವ ಮೊಕದ್ದಮೆಯ ಸಂಬಂಧದಲ್ಲಿಯೂ ನಾನು ದಲ್ಲಾಳಿ ಹಣ ಕೊಟ್ಟುದು ನನಗೆ ಜ್ಞಾಪಕವಿಲ್ಲ. ಹೀಗೆ ನನ್ನ ಜೀವನಕ್ಕೆ ಸಾಕಾಗುವಷ್ಟು ಹಣವನ್ನು ನಾನು ಗಳಿಸತೊಡಗಿದೆ. ಆದರೆ ನನ್ನ ಬಾಳಿನ ಪ್ರಥಮ ಆಘಾತ ನನಗೆ ಉಂಟಾದುದು ಈ ಸಂದರ್ಭದಲ್ಲಿಯೇ. ಬ್ರಿಟಿಷ್ ಅಧಿಕಾರಿ ಹೇಗೆ ನಡೆದುಕೊಳ್ಳುತ್ತಾನೆ ಎಂಬುದನ್ನು ನಾನು ಕಿವಿಯಲ್ಲಿ ಕೇಳಿದ್ದೆ. ಆದರೆ ಅದುವರೆಗೆ ನಾನು ಅವರಲ್ಲಿ ಒಬ್ಬರನ್ನೂ ಪ್ರತ್ಯಕ್ಷವಾಗಿ ಎದುರಿಸಿರಲಿಲ್ಲ. ಪೋರ್ಬಂದರಿನ ಹಿಂದಿನ ಠಾಣಾ ಸಾಹೇಬರು ಗದ್ದಿಗೆ ಏರುವುದಕ್ಕೆ ಮುಂಚೆ ನಮ್ಮಣ್ಣ ಆತನಿಗೆ ಸಲಹೆಗಾರನು

ನಿರಪರಾಧಿಯಾಗಿದ್ದರೆ ಸರಿಯಾದ ಮಾರ್ಗದಲ್ಲಿ ತನ್ನ ಅರ್ಜಿಯನ್ನು ಸಲ್ಲಿಸಿ ಆತ್ಮವಿಶ್ವಾಸದಿಂದ ಹೋರಾಡಿ ಪರಿಣಾಮವನ್ನು ಎದುರಿಸಬೇಕು ಎಂದುಕೊಂಡೆ. ಈ ವಿಚಾರ ಸರಣಿ ನಮ್ಮಣ್ಣನಿಗೆ ರುಚಿಸಲಿಲ್ಲ. ನಿನಗೆ ಕಾಥೆಯವಾಡದ ವಿಷಯ ಗೊತ್ತಿಲ್ಲ, ನೀನು ಇನ್ನೂ ಪ್ರಪಂಚ ಜ್ಞಾನವನ್ನು ಕಲಿಯಬೇಕು. ಇಲ್ಲಿ ಏನು ನಡೆಯಬೇಕಾದರೂ ಶಿಫಾರಸಿನಿಂದಲೇ. ನಿನಗೆ ಪರಿಚಯ ಇರುವ ಆಫೀಸರಲ್ಲಿ ನಿಮ್ಮ ಅಣ್ಣನ ವಿಷಯವಾಗಿ ಒಂದೆರಡು ಒಳ್ಳೆಯ ಮಾತುಗಳನ್ನು ಆಡಿ ನನ್ನ ಕರ್ತವ್ಯವನ್ನು ಮಾಡದಿರುವುದು ನಿನಗೆ ಉಚಿತವಲ್ಲ ಎಂದರು. ಈ ಅಧ್ಯಾಯ ಮುಂದುವರಿಯುವುದು. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00 to 8:00 PM. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
3: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೆ?
4: ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
5: ಹಾಗಾದ್ರೆ ನನ್ನ ಯಾವ ಹಾಲನ್ನು ಬಳಸಲಿ?
4: ಕೆಎಂಎಸ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
6: ಬಳಸಿ ಪರಿಶುದ್ಧ ನಂದಿನಿ.
7: ನಮ್ಮ ಭಾನುಲಿ ಕೇಳುಗರೆಲ್ಲರಿಗೂ ವಚನ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ವಿಶೇಷ ನೆಲೆಯಿಂದ ಗುರುತಿಸಬಹುದಾದಂತಹ ಸಾಹಿತ್ಯಗಳಲ್ಲಿ ವಿಭಿನ್ನವಾಗಿ ರಚಿತವಾದಂತಹ ಸಾಹಿತ್ಯವೇ ವಚನ ಸಾಹಿತ್ಯ ಅಂತ ಹೇಳ್ಬೋದು. ಅಂತಹ ವಚನಗಳಲ್ಲಿ ಕಂಡುಬರುವಂತಹ ವಿಶೇಷ ಮೌಲ್ಯಗಳಲ್ಲಿ ಬಹುತೇಕ ಮನುಷ್ಯನ ನಡವಳಿಕೆ, ರೀತಿನೀತಿ, ಸಮಾಜದ ಅಂಕುಡೊಂಕುಗಳನ್ನ ತಿದ್ದುವಂತಹ ವಿಚಾರ ಇರ್ಬೋದು. ಇಂತಹವುಗಳನ್ನೆಲ್ಲವನ್ನ ವಚನಗಳಲ್ಲಿ ನಮ್ಮ ಶಿವಚರಣರು ಬರೆದಿರೋದನ್ನ ನಾವು ನೋಡ್ಬೋದು. ಮನುಷ್ಯ ಜೀವನದಲ್ಲಿ ಯಾವ ರೀತಿಯ ಮೌಲ್ಯಗಳನ್ನ ಅನುಸರಿಸಬೇಕು, ಆ ಮೌಲ್ಯಗಳಿದ್ದಾಗ ಮಾತ್ರ ಅವನ ಜೀವನ ಸಾರ್ಥಕವಾಗುತ್ತೆ. ಹೀಗೆ ಮೌಲ್ಯಗಳಿಗೆ ಹೆಚ್ಚು ಮಹತ್ವವನ್ನ ಕೊಟ್ಟವರು ಶಿವಶರಣರು. ಹಾಗಾದ್ರೆ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ನಮ್ಮ ಶಿವಶರಣರು ತಮ್ಮ ವಚನಗಳಲ್ಲಿ ಹೇಳಿರುವಂತಹ ಮಾನವೀಯ ಮೌಲ್ಯಗಳ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ಶಿವಮೊಗ್ಗದವರೇ ಆದಂತಹ ಹಾಗೆ ಅರಣ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಈಗ ನಿವೃತ್ತರಾಗಿರುವಂತಹ ಶ್ರೀಮತಿ

0: ಜಿ ಗೀತಾ ಅವರು ನಮ್ಮ ಜೊತೆಗಿದ್ದಾರೆ. ಇವರು ವಚನಗಳಲ್ಲಿ ಮಾನವೀಯ ಮೌಲ್ಯಗಳನ್ನ ಹೇಗೆ ಕಟ್ಕೊಡುವಂತಹ ಕೆಲಸವನ್ನ ನಮ್ಮ ಶಿವಶರಣರು ಮಾಡಿದ್ರು ಅನ್ನೋದನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
1: ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಾನೀಗ ಬಸವಾದಿ ಶರಣರ ವಚನಗಳಲ್ಲಿ ಪ್ರಜಾಪ್ರಭುತ್ವದ ಮಾನವೀಯ ಮೌಲ್ಯಗಳು ಎಂಬ ವಿಷಯದ ಬಗ್ಗೆ ನನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡುತ್ತಿದ್ದೇನೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಕೊಡುತ್ತಿರುವ ಶೀರ್ಷಿಕೆ ಸಮಾಜ ದರ್ಪಣದಲ್ಲಿ ಜೀವನದ ಪ್ರತಿಬಿಂಬ. ಪ್ರಜಾಪ್ರಭುತ್ವ ಎಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ, ಹಾಗೆಯೇ ಸಾಮಾನ್ಯರಿಂದ ಎಲ್ಲರಿಗಾಗಿ ಎಲ್ಲರಿಗೋಸ್ಕರ ರಚನೆಯಾಗಿದ್ದು ವಚನಗಳು. ವಚನಗಳಲ್ಲಿ ಮಾನವೀಯ ಮೌಲ್ಯಗಳು ಎಂದರೆ ಅಹಿಂಸೆಯಿಂದ ಸಹನೆ, ಶಾಂತಿ ಮತ್ತು ಪ್ರೀತಿಯ ಬಲದಿಂದ ಜಗತ್ತನ್ನೇ ಗೆಲ್ಲಬಹುದೆನ್ನುವ ಸರ್ವ ಸಮಾನತೆಯ ವೈಚಾರಿಕ ಸತ್ಯಗಳನ್ನು ಸಾರುವ, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ, ವ್ಯಕ್ತಿಯ ನಡೆ ನುಡಿ ಆಚಾರ ವಿಚಾರಗಳು ಹೇಗಿರಬೇಕೆಂಬ, ಸ್ವಹಿತಕ್ಕಿಂತಲೂ ಸಮಾಜದ ಹಿತಕ್ಕಾಗಿ ಬದುಕುವಂತಾಗಿರಬೇಕು, ಮೊದಲು ತಮ್ಮನ್ನು ತಾವು ತಿದ್ದಿಕೊಳ್ಳಬೇಕು, ನಿತ್ಯದ ಬದುಕಿನಲ್ಲಿ ಸತ್ಯ ಸದಾಚಾರ ಸಂಪನ್ನರಾಗಿ ಶ್ರದ್ಧಾ ಭಕ್ತಿಯಿಂದ ಇರಬೇಕೆನ್ನುವ, ಪರರಿಗೆ ಸುಳ್ಳು ವಂಚನೆ ಮೋಸ ಮಾಡದೆ, ಸ್ತುತಿ ನಿಂದೆಗಳಿಗೆ ಕಿವಿಗೊಡದೆ, ಪದವಿ ಪ್ರತಿಷ್ಠೆಗೆ ಆಸೆ ಪಡದೆ, ಯಾರ ಮನಸ್ಸನ್ನು ನೋಯಿಸದೆ ತನು ಮನ ಭಾವ ಶುದ್ಧಿಯಿಂದ ಬದುಕಬೇಕೆಂಬ ಸದಾಚಾರದ ನೀತಿ ಬೋಧೆಯ ಮೌಲ್ಯಗಳು ಇವೆ. ಈ ಮೌಲ್ಯಗಳಿಂದ ಜಗತ್ತನ್ನೇ ಗೆಲ್ಲಬಹುದು ಎಂಬುದನ್ನು ವಚನಗಳ ಮೂಲಕ ಸಾಕ್ಷೀಕರಿಸಿದರು ಬಸವಾದಿ ಶರಣರು. ವಚನಗಳಲ್ಲಿ ಮೌಲ್ಯಗಳನ್ನು ನೋಡುವುದಾದರೆ ವಚನಕಾರರ ವಚನಗಳು ಸಹಬಾಳ್ವೆ, ಸಹೃದಯತೆ, ಸಮಾನತೆಯನ್ನು ಸಾರುತ್ತವೆ. ಕೂಡಲ ಸಂಗನ ಶರಣರು ಸ್ವತಂತ್ರ ಧೀರರು, ಕುಲಕ್ಕೆ ತಿಲಕ ನಮ್ಮ ಮಾದಾರ ಚೆನ್ನಯ್ಯ ಎನ್ನುವಲ್ಲಿ ಎಲ್ಲ ಮಾನವರು ಹುಟ್ಟಿನಿಂದಲೇ ಸ್ವತಂತ್ರರು, ಘನತೆ ಹಾಗೂ ಹಕ್ಕುಗಳಲ್ಲಿ ಸಮಾನರು ಎಂಬ ಅಂಶವಿದೆ. ಯಶಸ್ವಿ ಬದುಕಿಗೆ ಸಪ್ತ ಸೂತ್ರಗಳಂತಿರುವ ಬಸವಣ್ಣನವರ ಮೂಲಭೂತ ಸಂಸತ್ ಶಾಸನದಂತಿರುವ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ ಎಂಬಂತಹ ವಚನಗಳಲ್ಲಿ ಮಾನವೀಯ ಮೌಲ್ಯಗಳಿವೆ. ವಿಶ್ವದ ಮೊದಲ ಪ್ರಜಾಪ್ರಭುತ್ವದ ಜನಕನಾಗಿ ಮಹಾ ಮಾನವತಾವಾದಿ ಸಮಾನತೆಯ ಸಂದೇಶ ಸಾರಿದ ಮಹಾಪುರುಷ ಬಸವಣ್ಣನವರು ಸ್ಥಾಪಿಸಿದ್ದು ಜಗತ್ತಿನ ಮೊತ್ತ ಮೊದಲ ಸಂಸತ್ತು ಎಂದು ಹೆಸರಾಗಿರುವ 12ನೇ ಶತಮಾನದ ಅನುಭವ ಮಂಟಪ.
0: ಪ್ರತಿಯೊಬ್ಬರ ಜೀವನದಲ್ಲಿಯೂ ಮಾನವೀಯ ಮೌಲ್ಯಗಳು ಎಷ್ಟು ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಎಂಬುದನ್ನು ನಮ್ಮ ಶಿವಶರಣರು ಅಂದಿನ ಕಾಲದಲ್ಲಿ 12ನೇ ಶತಮಾನದಲ್ಲಿಯೇ ಎಷ್ಟು ಸ್ಪಷ್ಟವಾಗಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಎಂಬುದನ್ನು ಶ್ರೀಮತಿ ಗೀತಾ ಅವರು ತುಂಬ ಚೆನ್ನಾಗಿ ವಿವರಿಸಿದರು. ನಂತರದಲ್ಲಿ ಇವ್ರ ಜೊತೆ ಮಾತುಕತೆಯನ್ನು ಮುಂದುವರಿಸೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶ್ರೀಮತಿ ಬಿಜಿ ಗೀತಾ ಅವರು ವಚನಗಳಲ್ಲಿರುವಂತಹ ಮಾನವೀಯ ಮೌಲ್ಯಗಳ ಕುರಿತಾಗಿ ಮಾಹಿತಿ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ.
3: ಕಾಯಕ ದಾಸೋಹ ಸಹ ಬಾಳ್ವೆಗೆ ಒತ್ತು ನೀಡಿ ಸಮಾನತೆ ಸಾರುತ್ತವೆ ವಚನಗಳು. ಇವನಾರವ ಇವನಾರವ ಎಂದೆನಿಸದೆ ಇವ ನಮ್ಮವನೆಂದೆನಿಸಯ್ಯ. ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬೊಪ್ಪನು ನಮ್ಮ ಡೋಹರ ಕಕ್ಕಯ್ಯ ಎಂಬ ವಚನಗಳಲ್ಲಿ ಈ ಅಂಶ ಕಂಡುಬರುತ್ತದೆ. ಶಿವಶರಣರಿಂದ ಸೃಷ್ಟಿಯಾದ ಸಂವಿಧಾನವೇ ವಚನಗಳು. ಇವೆಲ್ಲವೂ ಸತ್ಯದ ತಳಹದಿಯ ಮೇಲೆ ರಚಿತವಾಗಿವೆ. ಸಮಾಜದಲ್ಲಿನ ಮೂಢನಂಬಿಕೆ, ಜಾತೀಯತೆ, ಶೋಷಣೆ, ಅನಾಚಾರ, ಸಂಕೋಲೆಗಳ ಬಗ್ಗೆ ಇವುಗಳ ವಿರುದ್ಧ ವಚನಗಳು ಬರಹದ ಮೂಲಕ ಕ್ರಾಂತಿ ಮಾಡಿದ್ದಾರೆ. ದಾಸಿಪುತ್ರನಾಗಲಿ ವೇಶ್ಯ ಪುತ್ರನಾಗಲಿ ಶಿವದೀಕ್ಷೆಯಾದ ಬಳಿಕ ಸಾಕ್ಷಾತ್ ಶಿವ. ಹಬ್ಬಕ್ಕೆ ತಂದ ಕುರಿ ತೋರಣಕ್ಕೆ ತಂದ ತಳಿರ ಮೇಯಿತು. ಕಲ್ಲ ನಾಗರೆ ಕಂಡರೆ ಹಾಲೆರಿಯನೆಂಬರು ಎಂಬಂತಹ ವಚನಗಳಲ್ಲಿ ಈ ಅಂಶಗಳು ಕಂಡುಬರುತ್ತವೆ. ಅಸಮಾನತೆಯ ವಿರುದ್ಧ ವಚನ ಚಳುವಳಿಯ ಮೂಲಕ ಸಮಾಜವನ್ನು ನಿರ್ಮಿಸುವ ಮೌಲ್ಯಗಳಿವೆ. ಶೆಟ್ಟಿ ಎಂಬೆನೆ ಸಿರಿಯಾಳನ, ಮಡಿವಾಳನೆಂಬೆನೆ ಮಾಚಯನ ಎಂಬಂತಹ ವಚನಗಳಲ್ಲಿ ಈ ಅಂಶ ಕಂಡುಬರುತ್ತದೆ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಒದಗಿಸಬೇಕೆಂಬ ಮೌಲ್ಯಗಳಿವೆ ವಚನಗಳಲ್ಲಿ. ಕಾಯಕಕ್ಕೆ ಬದ್ಧರಾಗುವ ಮೂಲಕ ಜಾತಿಯ ನಿರಾಕರಣದ ನೀತಿ ಪ್ರತಿಪಾದಿಸಿದವರಲ್ಲಿ ಶರಣರು ಮೊದಲಿಗರಾದರು. ಮನುಜಮತ ವಿಶ್ವಪಥದ ಪರಿಕಲ್ಪನೆ ಶರಣರದ್ದಾಗಿತ್ತು. ಸಾಮಾಜಿಕ ಕ್ರಾಂತಿಗೆ ಮುನ್ನುಡಿ ಬರೆಯುತ್ತಾ ಸಮಾಜದಲ್ಲಿನ ಮೌಢ್ಯತೆ ಹೋಗಲಾಡಿಸಿ ಜನರಲ್ಲಿ ಆತ್ಮವಿಶ್ವಾಸ ಮೂಡಿಸುವಂತಹ ಮೌಲ್ಯಗಳಿವೆ. ನೀರ ಕಂಡಲ್ಲಿ ಮುಳುಗುವರಯ್ಯ, ಮರ ಕಂಡಲ್ಲಿ ಸುತ್ತುವರು, ದೇವಲೋಕ ಮರ್ತ್ಯ ಲೋಕವೆಂಬುದು ಬೇರಿಲ್ಲ ಕಾಣಿರೋ ಎಂಬಂತಹ ವಚನಗಳಲ್ಲಿ ಈ ಅಂಶ ಕಾಣುತ್ತವೆ. ಮಹಿಳೆಯರಿಗೆ ಸಮಾನತೆ ಕಲ್ಪಿಸಿ ಸರ್ವರು ಸಮಾನರೆಂದು ಶರಣರ ವಚನಗಳಲ್ಲಿ ವ್ಯಕ್ತವಾಗಿವೆ. ಹಾಗೂ ಮಹಿಳೆಯರಿಗೆ ಸಮಾನತೆ ಕಲ್ಪಿಸಿದ ವಿಶ್ವದ ಮೊಟ್ಟ ಮೊದಲ ಸಮಾಜವೆಂದರೆ ಅದು ಶರಣ ಸಮಾಜ. ಮಹಿಳೆಯರು ವಿಚಾರ ಸ್ವಾತಂತ್ರ್ಯ ಪಡೆದು ವಚನ ರಚನೆ ಮಾಡಿದರು. ಹೀಗೆ ಅಭಿವ್ಯಕ್ತಿ ಅಭಿಪ್ರಾಯ ಸ್ವಾತಂತ್ರ್ಯ ಪಡೆದರು. ಸಮಾನತೆಯ ಕಲ್ಪನೆಯ ಸರಳ ಜೀವನ ಶೈಲಿ ಇರಬೇಕೆಂಬ ಮೌಲ್ಯಗಳಿವೆ.
2: ತುಂಬಾ ಚೆನ್ನಾಗಿ ಮಾಹಿತಿಯನ್ನು ಹೇಳ್ತಾ ಇದ್ದೀರಾ ಮೇಡಮ್. ಮಹಿಳೆಯರಿಗೂ ಕೂಡ ಸಮಾನ ಅವಕಾಶಗಳನ್ನ ಕೊಡಬೇಕು ಅಂತ ಹೇಳಿ ಮೊಟ್ಟ ಮೊದಲು ವಿಶ್ವದಲ್ಲಿಯೇ ಮಹಿಳೆಯರಿಗೂ ಸಹ ಸಮಾನ ಅವಕಾಶಗಳನ್ನ ಕೊಡಬೇಕು ಎಂಬ ದೃಷ್ಟಿಯಿಂದ ವಚನಗಳಲ್ಲಿ ಬಸವಣ್ಣನವರು ಎಲ್ಲ ಮಹಿಳೆಯರಿಗೂ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ರು. ಹೀಗೆ ಮಾನವೀಯ ಮೌಲ್ಯಗಳಿರ್ಬೋದು, ಹಾಗೆ ಸಮಾಜದಲ್ಲಿರುವಂತಹ ಸಾಕಷ್ಟು ಅನಿಷ್ಟ ಪದ್ಧತಿಯ ವಿರುದ್ಧವಾಗಿ ನಮ್ಮ ವಚನಕಾರರು ಸಿಡಿದೆದ್ದಿದ್ದಾರೆ. ಅವರ ಬರಹಗಳ ಮೂಲಕ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನ ನೀಡಿದವರು ನಮ್ಮ ಶಿವಶರಣರು. ಹಾಗಾದ್ರೆ ಸ್ನೇಹಿತರೆ, ಶ್ರೀಮತಿ ಬಿಜಿ ಗೀತಾ ಅವರು ನಂತರದಲ್ಲಿ ಕೂಡ ಪ್ರಜಾಪ್ರಭುತ್ವದಲ್ಲಿ ಮೌಲ್ಯಗಳ ಕುರಿತಾಗಿ ಇನ್ನಷ್ಟು ವಿಚಾರಗಳನ್ನ ನಮ್ಮ ವಚನಕಾರರು ಹೇಳಿರುವ ವಿಚಾರವನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶ್ರೀಮತಿ ಬಿಜಿ ಗೀತಾ ಅವರು ವಚನಗಳಲ್ಲಿರುವಂತಹ ಮಾನವೀಯ ಮೌಲ್ಯಗಳ ಕುರಿತಾಗಿ ಮಾಹಿತಿ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ.
1: ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಸಂಸಾರವೆಂಬುದು ಗಾಳಿಯ ಸುಡರು, ಸಿರಿ ಎಂಬುದು ಸಂತೆಯ ಮಂದಿ ಕಂಡಯ್ಯ ಎಂಬ ವಚನಗಳಲ್ಲಿ ಈ ಅಂಶಗಳನ್ನು ಕಾಣಬಹುದು. ಮನುಜಮತ ವಿಶ್ವಪಥದ ಪರಿಕಲ್ಪನೆ ಹೇಗಿತ್ತೆಂದರೆ, ಧಾರ್ಮಿಕ, ಸಾಮಾಜಿಕ, ಆರ್ಥಿಕ, ನೈತಿಕ ತಿಳುವಳಿಕೆಯನ್ನು, ಅರಿವನ್ನು ಮೂಡಿಸುವ ಮೌಲ್ಯಗಳನ್ನು ಶರಣರು ಹೇಳಿದ ವಚನಗಳಲ್ಲಿ ಕಾಣುತ್ತೇವೆ. ತಾವಷ್ಟೇ ಉದ್ಧಾರವಾಗುವುದಲ್ಲ, ಇತರರನ್ನೂ ಉದ್ಧಾರ ಮಾಡಬೇಕೆಂಬ ಸಂದೇಶವನ್ನು ಸಾರುವ ಮೌಲ್ಯಗಳಿವೆ. ಕಾಯಕ ನಿಷ್ಠೆ ಇರಬೇಕೆಂಬ ಆ ಮೂಲಕ ಮೇಲು ಕೀಳು ಭಾವನೆ ತೊಡೆದು ಹಾಕಬೇಕೆಂದು ಸಾರುವ ಮೌಲ್ಯಗಳಿವೆ. ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದಡೂ ಮರೆಯಬೇಕು. ಆವ ಕಾಯಕವಾದಡೂ ಒಂದೇ ಕಾಯಕವಯ್ಯ ಎಂಬಂತಹ ವಚನಗಳಲ್ಲಿ ಈ ಅಂಶ ಕಾಣುತ್ತೇವೆ. ಸಮಾಜದ ನವೋತ್ಕರ್ಷವಾಗಬೇಕು, ಸಂಸ್ಕೃತಿಯ ಉತ್ಥಾನವಾಗಬೇಕು ಎಂದು ಸಾರುವ ಮೌಲ್ಯಗಳಿವೆ ವಚನಗಳಲ್ಲಿ. ಅನುಭವ ಮಂಟಪದಲ್ಲಿ ಚರ್ಚಿಸಿ ಬದುಕಿನ ತತ್ವಗಳನ್ನು ರೂಪಿಸಿ ರಚಿಸಿದ್ದು ಅರಿವಿನ ಹಣತೆಯಗಳಾದ ವಚನಗಳನ್ನು. ಜಗತ್ತನ್ನು ದುಃಖದಿಂದ ಮುಕ್ತಗೊಳಿಸುವುದು, ಹೀನ ದೀನ ದಲಿತರನ್ನು ದುಃಖಿಗಳನ್ನು ತನ್ನವರೆಂದು ಅಪ್ಪಿಕೊಳ್ಳುವ ಆತ್ಮೀಯತೆಯನ್ನು, ಸಮಾಜದ ಹುಳುಕನ್ನು ತಿದ್ದುವ ದಿಟ್ಟತನವನ್ನು ವಚನಗಳಲ್ಲಿ ಕಾಣಬಹುದು. ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುತ್ತ ಅಂಧ ಸಂಪ್ರದಾಯಗಳು, ಅರ್ಥಹೀನ ಆಚಾರಗಳ ಬಗ್ಗೆ ನವಜಾಗೃತಿಯುಂಟು ಮಾಡುವ ಮೌಲ್ಯಗಳಿವೆ. ಜಾಲಗಾರನೊಬ್ಬ ಜಲವ ಹೊಕ್ಕು ಶೋಧಿಸಿ ಹಲವು ಪ್ರಾಣಿಯ ಕೊಂದು ನಲಿ ನಲಿದಾಡುವ ಎಂಬಂತಹ ವಚನಗಳಲ್ಲಿ ಜೀವಹಿಂಸೆ ಬೇಡ ಎಂಬ ಅಂಶವಿದೆ. ಆತ್ಮ ಸಾಕ್ಷಿಯ ಸಭ್ಯ ಮತ್ತು ಪರಿಶುದ್ಧ ನಡೆನುಡಿಗಳು ಹೇಗಿರಬೇಕೆಂಬುದನ್ನು ತಿಳಿಸುತ್ತವೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ವಚನದಲ್ಲಿ ನಾಮಾಮೃತ ತುಂಬಿ, ಇಂತಹ ವಚನಗಳಲ್ಲಿ ಈ ಅಂಶಗಳು ಇವೆ. ಪ್ರತಿಯೊಬ್ಬರೂ ದುಡಿದೇ ತಿನ್ನಬೇಕು, ಇನ್ನೊಬ್ಬರ ದುಡಿಮೆಯನ್ನು ಕುಳಿತು ತಿನ್ನುವ ಅಧಿಕಾರ ಯಾರಿಗೂ ಇಲ್ಲವೆಂದು ತಿಳಿಸುತ್ತವೆ ವಚನಗಳು. ಅವಶ್ಯಕತೆ ಇದ್ದಷ್ಟು ಮಾತ್ರ ಸಂಗ್ರಹಿಸಿದರೆ ಯಾರಿಗೂ, ಯಾವ ಅವಶ್ಯಕತೆಗಳಿಗೂ ಹಾಗೂ ಸಮಾಜದಲ್ಲಿಯೂ ಕೊರತೆ ಉಂಟಾಗುವುದಿಲ್ಲ ಎಂದು ಸಾರುವ ಮೌಲ್ಯಗಳಿವೆ. ಇದರಿಂದ ಸಮನ್ವಯ ಸಮಾಜದ ತತ್ವ ಕಾಣಬಹುದು. ಹೊನ್ನಿನೊಳಗೊಂದೊರೆಯ ಸೀರೆಯೊಳಗೊಂದೆಳೆಯ, ಇಂದಿಂಗೆ ನಾಳಿಂಗೆ ಬೇಕೆಂದನಾದಡೆ ನಿಮ್ಮಾಣೆ ಎಂಬಂತಹ ವಚನಗಳಲ್ಲಿ ಕಾಣಬಹುದು. ಮೂಲಭೂತವಾದ ವಿನಯ, ಸದಾಚಾರ, ಸಂಪನ್ನತೆಗಳನ್ನು ಸಾರುವ ಮೌಲ್ಯಗಳಿವೆ. ಹೃದಯವನ್ನು ಸಂಸ್ಕಾರಗೊಳಿಸುವ ಸಾಮೂಹಿಕ ಜೀವನದ ಜೀವಂತ ಶಕ್ತಿಯಾಗಿ ವಿಶ್ವ ಬಂಧುತ್ವಗಳಂತಹ ಮೌಲಿಕ ಸಿದ್ಧಾಂತಗಳು ವಚನಗಳಲ್ಲಿವೆ. ಕಂಡ ಭಕ್ತರಿಗೆ ಕೈ ಮುಗಿಯುವಾತನೇ ಭಕ್ತ, ಮೃದು ವಚನವೇ ಸಕಲ ಜಪಂಗಳಯ್ಯ ಎಂಬಂತಹ ವಚನಗಳಲ್ಲಿ ಈ ಅಂಶವಿದೆ. ವೃತ್ತಿ ಗೌರವ ಇರಬೇಕೆಂಬ ಆ ಮೂಲಕ ಕಾಯಕ ಭೇದವಿಲ್ಲದೆ ಮನಃ ಪರಿವರ್ತನೆಗೆ ಒತ್ತು ನೀಡುವ ಮೌಲ್ಯಗಳಿವೆ. ಮತ್ತಷ್ಟು ಬೇಕೆಂಬ ಆಸೆಯಿಂದ ಸಮಾಜದ ಸ್ವಾಸ್ಥ್ಯ ಕೆಡುತ್ತದೆಂದು ದಾಸೋಹದ ಮೂಲಕ ಹಂಚಿಕೊಂಡು ತಿನ್ನಬೇಕೆಂಬಂತಹ ಜೀವನಕ್ಕೆ ಬೆನ್ನೆಲುಬಾಗುವಂತಹ ಮೌಲ್ಯಗಳಿವೆ. ಎಲೆ ಎಲೆ ಮಾನವ ಅತಿ ಆಸೆ ಬೇಡವೋ, ಕಾಳ ಬೆಳೆದಿಂಗ್ ಕೆಳಸಿರಿ ಸ್ಥಿರವಲ್ಲ, ಆಸೆಗೆ ಸತ್ತುದು ಕೋಟಿ ಆಮಿಷಕ್ಕೆ ಸತ್ತುದು ಕೋಟಿ ಎಂಬ ವಚನಗಳಲ್ಲಿ ಈ ಅಂಶವಿದೆ. ಅನ್ನ ಜ್ಞಾನ ಧನ ದಾಸೋಹಗಳನ್ನು ಸತ್ಯ ಶುದ್ಧವಾಗಿ ಆತ್ಮಶುದ್ಧತೆಯಿಂದ ನೀಡಬೇಕೆಂಬ ಮೌಲ್ಯಗಳಿವೆ. ತನುವ ಕೊಟ್ಟು ಗುರುವನೊಲಿಸಬೇಕು, ಧನವ ಕೊಟ್ಟು ಜಂಗಮನೊಲಿಸಬೇಕು ಎಂಬಂತಹ ವಚನಗಳಲ್ಲಿ ಈ ಅಂಶವನ್ನು ಕಾಣುತ್ತೇವೆ. ಎಲ್ಲರ ನಡೆ ನುಡಿಯಲ್ಲಿ ವಿನಯವಿರಬೇಕೆಂಬ ಮೌಲ್ಯಗಳಿವೆ. ನಡೆ ಚೆನ್ನ ನುಡಿ ಚೆನ್ನ ಎಂಬಂತಹ ವಚನಗಳಲ್ಲಿ ಈ ಅಂಶವಿದೆ. ಸ್ತ್ರೀಯನ್ನು ಗೌರವದಿಂದ ಕಾಣಬೇಕೆಂಬ ಮೌಲ್ಯಗಳಿವೆ. ಎಲ್ಲಿ ನೋಡಿದಡಲ್ಲಿ ಮನವೆಳೆಸಿದಡೆ ಪರವಧುವನ್ನು ಮಹಾದೇವಿ ಎಂಬಂತಹ ವಚನಗಳಲ್ಲಿ ಈ ಅಂಶವಿದೆ. ಒಟ್ಟಿನಲ್ಲಿ ನಿರ್ಣಯವಾಗಿ ಹೇಳಬಹುದೆಂದರೆ, ಮಾನವನನ್ನು ನಿಜ ಮಾನವನನ್ನಾಗಿಸುವ ಸೂತ್ರವನ್ನು ವಚನಗಳು ತಿಳಿಸುತ್ತವೆ. ಶರಣರು ಹಾಕಿಕೊಟ್ಟ ಜೀವನದ ಯೋಜನೆಯ ಸಂವಿಧಾನವೇ ಜೀವನ ವ್ಯವಸ್ಥೆ. ಇದರಲ್ಲಿ ಕಾಣಬಹುದಾಗಿದೆ ಜೀವನದ ಪ್ರತಿಬಿಂಬ ಅಲ್ಲವೇ? ಧನ್ಯವಾದಗಳು.
0: ನಿಮಗೂ ಸಹ ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ವಚನಗಳಲ್ಲಿ ಮಾನವೀಯ ಮೌಲ್ಯಗಳ ಕುರಿತಾಗಿ ನಮ್ಮ ಶಿವಶರಣರು ಹೇಳಿರುವಂತಹ ವಿಚಾರಧಾರೆಯನ್ನ ತುಂಬಾ ಚೆನ್ನಾಗಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಅರಣ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಈಗ ನಿವೃತ್ತರಾಗಿರುವಂತಹ ಶ್ರೀಮತಿ ಬಿಜಿ ಗೀತಾ ಅವರು ಭಾಗವಹಿಸಿ ವಚನಗಳಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರು. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ಬಗ್ಗೆ ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಯಿತು. ನಂತರದಲ್ಲಿ ಬೆರಗು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
2: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849678.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
3: ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
4: ನಮಸ್ಕಾರ, ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಮನಸೋತಡೆ ಮಹಿಮೆ. ಬಹುಜನಂ ಕೈ ಮುಗಿದ ತೀರ್ಥದೊಳ್ ಕ್ಷೇತ್ರದೊಳ್ ಮಹಿಮೆಯಲ್ಲೇನೆಂದು ಸಂಶಯಿಸಬೇಡ. ವಿಹಿತಗೈದವರಾರು ವಸತಿಯಂ ದೈವಕ್ಕೆ ಮಹಿಮೆ ಮನಸೋ ತಡೆಯೋ ಮಂಕುತಿಮ್ಮ. ಬಹುಜನಂ ಕೈ ಮುಗಿದ, ಬಹಳ ಜನರು ಕೈ ಮುಗಿದ ತೀರ್ಥದೊಳ್ ಕ್ಷೇತ್ರದೊಳ್, ತೀರ್ಥದಲ್ಲಿ ಕ್ಷೇತ್ರದಲ್ಲಿ ಮಹಿಮೆಯಲ್ಲೇನೆಂದು ಸಂಶಯಿಸಬೇಡ. ಅಲ್ಲಿ ಮಹಿಮೆ ಏನಿದೆ ಅಂತ ಸಂಶಯ ಮಾಡೋದಕ್ಕೆ ಹೋಗ್ಬೇಡ. ವಿಹಿತ ಗೈದವರಾರು ವಸತಿಯಂ ದೈವಕ್ಕೆ, ಆ ದೇವರಿಗೆ ವಸತಿಯನ್ನ ವಿಹಿತ ಗೈದವರು, ನಿಯಮಿಸಿದವರು ಯಾರು? ಮಹಿಮೆ ಮನಸ್ಸೋ ತೆಡೆಯೋ ಮಂಕುತಿಮ್ಮ. ಎಲ್ಲಿ ಮನಸ್ಸು ಸೋಲತ್ತೋ ಅಲ್ಲೇ ಮಹಿಮೆ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಬಹುಜನಂ ಕೈ ಮುಗಿದ ತೀರ್ಥದೊಳ್ ಕ್ಷೇತ್ರದೊಳ್ ಮಹಿಮೆಯಲ್ಲೇನೆಂದು ಸಂಶಯಿಸಬೇಡ. ವಿಹಿತ ಗೈದವರಾರು ವಸತಿಯಂ ದೈವಕ್ಕೆ ಮಹಿಮೆ ಮನಸೋ ತಡೆಯೋ ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ಬಹಳ ಜನರು ಕೈ ಮುಗಿದ ಕ್ಷೇತ್ರದಲ್ಲಿ ತೀರ್ಥದಲ್ಲಿ ಮಹಿಮೆ ಏನಿದೆ ಅನ್ನೋ ಸಂಶಯ ಪಡೋದು ಬೇಡ. ದೈವಕ್ಕೆ ಅಲ್ಲಿ ವಾಸಸ್ಥಾನನ ಕಲ್ಪಿಸಿದವರು ಯಾರು ಅನ್ನೋ ಯೋಚನೆ ಕೂಡ ಬೇಡ. ಎಲ್ಲಿ ಮಹಿಮೆಗೆ ಮನಸೋಲತ್ತೋ ಅಲ್ಲೇ ಅದರ ಸ್ಥಾನ. ನೋಡಿ, ನೀವೆಲ್ಲ ಎಷ್ಟೋ ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡಿರ್ತೀರ. ಎಷ್ಟೋ ಜನ ತಮ್ಮ ವರ್ಷಗಟ್ಟಲೆ ದುಡಿದು ಕೂಡಿಟ್ಟ ಹಣನ ಆ ಯಾತ್ರೆಗಳಿಗೆ ಖರ್ಚು ಮಾಡೋದಿದೆ. ಕೆಲವೊಮ್ಮೆ ಅಲ್ಲಿ ಯಾವುದೇ ವ್ಯವಸ್ಥೆ ಇರೋದಿಲ್ಲ. ಇರೋದೆಲ್ಲೋ, ಮಲಗೋದೆಲ್ಲೋ, ಊಟ ಎಲ್ಲೋ, ಯಾರಿಗೂ ಗೊತ್ತಿರೋದಿಲ್ಲ. ಇನ್ ಕೆಲವು ಜಾಗದಲ್ಲಂತೂ ಜನರ ನೂಕು ನುಗ್ಗಾಟದಲ್ಲಿ ಒಂದಷ್ಟು ಜನ ಪ್ರಾಣ ಕಳ್ಕೊಂಡದ್ದೂ ಇದೆ. ಇಷ್ಟಿದ್ರು ಜನ ಯಾಕೆ ಅಲ್ಲಿಗೆ ಹೋಗ್ತಾರೆ? ಅದೊಂದು ವಿಸ್ಮಯದ ವಿಷಯನೇ ಅಲ್ವಾ? ತಮಗಾಗೋ ಅನಾನುಕೂಲತೆಗಳನ್ನ ಮರೆತು ಜನ ಸಂಭ್ರಮಿಸೋದು ಒಮ್ಮೊಮ್ಮೆ ಒಗಟೇನೋ ಅನ್ಸುತ್ತೆ. ಆ ಕಷ್ಟಗಳನ್ನು ಎದುರಿಸಿಯೂ ಸಹ ಅವರ ಮುಖದಲ್ಲಿ ಹೊಳೆದ ತೃಪ್ತಿ ಸಂತೋಷ ಬೆರಗು ತರುತ್ತೆ. ಇದಕ್ಕೆಲ್ಲ ಕಾರಣ ಅವರಲ್ಲಿದ್ದ ಶ್ರದ್ಧೆ. ಈ ಶ್ರದ್ಧೆಯೇ ಜನರನ್ನ ಬೇರೆ ಬೇರೆ ತೀರ್ಥಕ್ಷೇತ್ರಗಳಿಗೆ ಕರೆದೊಯ್ಯತ್ತೆ. ಅಲ್ಲಿ ಈಶ್ವರ ಇದ್ದಾನೆ, ನಾರಾಯಣ ಇದ್ದಾನೆ, ರಾಮ ಇದ್ದಾನೆ, ಕೃಷ್ಣ ಇದ್ದಾನೆ, ಹೀಗೆ ಬೇರೆ ಬೇರೆ ದೇವರನ್ನ ನೆನಪಿಸ್ಕೊಂಡು ಅಲ್ಲಿ ಖಚಿತವಾದ ನಂಬಿಕೆ ಇಟ್ಟು ತೀರ್ಥಯಾತ್ರೆನ ಮಾಡ್ತಾರೆ. ಕುತೂಹಲಿಗಳಿಗೆ, ನಾಸ್ತಿಕರಿಗೆ ಇದೊಂದು ಮೂಢನಂಬಿಕೆ ಅಂತ ಅನ್ನಿಸ್ಬಹುದು. ಕೆಲವರು ಅಪಹಾಸ್ಯ ಕೂಡ ಮಾಡಬಹುದು. ಹಾಗಾದ್ರೆ ಆ ತೀರ್ಥಕ್ಷೇತ್ರಗಳಿಗೆ ದೈವ ಸನ್ನಿಧಿ ಇದೆ ಅಂತ ಮೊದಲು ಹೇಳಿದವ್ರು ಯಾರು? ದೈವಕ್ಕೆ ಅಲ್ಲಿ ವಸತಿಯನ್ನ ನಿರ್ಮಿಸಿದವರು ಯಾರು? ಹೀಗೆ ಸಂಶಯದ ಪ್ರಶ್ನೆಗಳು ಕುತೂಹಲಿಗೆ ಬರೋದು ಸಹಜ. ಭಗವಂತ ಎಲ್ಲೆಲ್ಲೂ ಇಲ್ವಾ? ಕೆಲವು ಕಡೆ ಮಾತ್ರ ಭಗವಂತ ಇರೋದಾದ್ರೆ ಅವನನ್ನ ಸರ್ವಾಂತರ್ಯಾಮಿ ಅನ್ನೋದು ಯಾಕೆ? ನೋಡಿ, ದೇಹದಲ್ಲಿ ರಕ್ತ ಮಾಂಸಗಳಿದ್ದ ಹಾಗೆ ಮಲಮೂತ್ರಗಳು ಇದೆ, ಹಾಗೆ ಪ್ರಪಂಚದಲ್ಲಿ ಶ್ರೇಷ್ಠಾಂಗಗಳು ನಿಷ್ಕೃಷ್ಟಾಂಶಗಳು ಇದೆ. ಯಾವ ವಸ್ತುವಿನ ಮೇಲೆ ಭಗವತ್ ಪ್ರಕಾಶ ಬಿದ್ದಿದೆಯೋ ಅದು ಶ್ರೇಷ್ಠ. ಭಗವದ್ಗೀತೆ 10ನೇ ಅಧ್ಯಾಯದಲ್ಲಿ ಲೋಕದಲ್ಲಿ ಎಲ್ಲೆಲ್ಲಿ ಸತ್ಪಾತಿಶಯ ಇದೆಯೋ, ಸೌಭಾಗ್ಯ ಸಂತೋಷಗಳಿದೆಯೋ, ಆ ಎಲ್ಲವೂ ನನ್ನ ತೇಜಸ್ಸಿನ ಅಂಶಗಳು ಅಂತ ಕೃಷ್ಣ ಹೇಳ್ತಾನೆ. ಅಷ್ಟು ಲಕ್ಷಾಂತರ ಜನ ಹೋಗಿ ಸಂತೋಷ ತೃಪ್ತಿ ಪಡೋ ಸ್ಥಳಗಳೇ ಪರಮಾತ್ಮನ ವಾಸ. ಎಲ್ಲಿ ಮನಸ್ಸು ಶ್ರದ್ಧೆಯಿಂದ ಬಾಗತ್ತೋ ಅದೇ ಭಗವಂತನ ವಸತಿ. ಅವುಗಳ ಬಗ್ಗೆ ಸಂಶಯ ಅಪನಂಬಿಕೆ ಬೇಡ. ಪರಮಾತ್ಮನಿಗೆ ಒಂದು ಸ್ಥಳ ಇದೆಯಾ? ಎಲ್ಲ ಸ್ಥಳ ಅವನಿಂದಲೇ ಆಗಿರುವಾಗ ಅವನಿಗೆ ಸ್ಥಳ ನಿಗದಿ ಮಾಡೋದಕ್ಕಾಗತ್ತಾ? ಆದರೆ ನಮ್ಮ ನಂಬಿಕೆಗೆ ಮತ್ತು ನಮ್ಮ ತೃಪ್ತಿಗೆ ನಾವು ಒಂದು ಮೂರ್ತಿಯನ್ನೋ ಕ್ಷೇತ್ರವನ್ನೋ ತೀರ್ಥವನ್ನೋ ಪೂಜೆ ಮಾಡ್ತೀವಿ. ಒಂದು ಕ್ಷೇತ್ರಕ್ಕೋ ಅಥವಾ ತೀರ್ಥಕ್ಕೋ ಯಾರಾದರೂ ದೇವರನ್ನು ಕಾಣೋದಕ್ಕೆ ಹೋಗ್ತಾರೆ ಅಂದರೆ ಅವರಿಗೆ ಆ ಸ್ಥಳದಲ್ಲಿ ನಂಬಿಕೆ ಹೆಚ್ಚು ಅಂತ ಅರ್ಥ. ಇನ್ನೊಬ್ಬರ ನಂಬಿಕೆಯನ್ನು ಗೌರವಿಸಬೇಕು. ಅವರು ನಂಬಿದ ಸ್ಥಳದಲ್ಲಿ ಮಾತ್ರ ದೇವರಿದಾನ, ದೇವರು ಸರ್ವವ್ಯಾಪಿ ಅಲ್ವಾ, ದೇವರಿಲ್ಲದ ಸ್ಥಳ ಇದೆಯಾ ಅನ್ನೋ ಮಾತುಗಳನ್ನು ಆಡೋದಕ್ಕೆ ಹೋಗಬಾರ್ದು. ಯಾಕಂದರೆ ದೇವರನ್ನೋದೇ ನಂಬಿಕೆಗೆ ಸಂಬಂಧಪಟ್ಟ ವಿಷಯ. ಯಾರ ನಂಬಿಕೆನೂ ಹೀಗಳೆಯೋ ಹಾಗಿಲ್ಲ. ಮನುಷ್ಯರ ನಂಬಿಕೆನೇ ಪ್ರತಿ ಕ್ಷೇತ್ರಕ್ಕೂ ತೀರ್ಥಕ್ಕೂ ದೇವಸ್ಥಾನಕ್ಕೂ ಮಹಿಮೆಯನ್ನು ಕೊಡುತ್ತೆ. ಆ ಮಹಿಮೆಯೇ ಜನರ ವಿಶ್ವಾಸ ಮತ್ತು ನಂಬಿಕೆಗಳನ್ನು ಅಧಿಕವಾಗಿಸುತ್ತೆ. ಒಂದಕ್ಕೊಂದು ಪೂರಕವಾಗಿ ಬೆಳೀತಾ ಹೋಗತ್ತೆ. ಕಾಲಕಾಲಕ್ಕೆ ಬದಲಾವಣೆ ಬಂದ ಹಾಗೆಲ್ಲ ನಂಬಿಕೆಗಳು ಬದಲಾಗತ್ತೆ, ಮತ್ತು ಹಾಗೆ ಜನರು ನಂಬೋ ತೀರ್ಥ ಮತ್ತು ಕ್ಷೇತ್ರ ಬದಲಾಗುತ್ತಾ ಹೋಗತ್ತೆ, ಮತ್ತು ಈ ಮನುಷ್ಯರು ನಂಬೋ ಆ ದೇವರುಗಳು ಬದಲಾಗ್ತಾ ಹೋಗ್ತಾರೆ. ಒಂದು ಕ್ಷೇತ್ರದಲ್ಲಿ ಬಹಳಷ್ಟು ಜನ ತುಂಬ ಭಕ್ತಿಯಿಂದ ಹೋಗಿ ಕೈ ಮುಗಿಯುವಾಗ ತಮ್ಮ ಮನದಾಳದ ಭಕ್ತಿಯ ತೀವ್ರ ಭಾವನೆಗಳನ್ನು ಅಲ್ಲಿ ಸಮರ್ಪಿಸೋದ್ರಿಂದ ಆ ಸ್ಥಳಕ್ಕೆ ಬಂದು ಹೋಗೋರು ಆ ಭಕ್ತಿ ಭಾವದಲ್ಲಿ ಮುಳುಗಿ ಹೋಗ್ತಾರೆ. ಇದು ಸಹ ಅನುಭವ ವೇದ್ಯ ಮತ್ತು ನಂಬಿಕೆಗೆ ಸಂಬಂಧಿಸಿದ್ದು. ಆ ಪರಮಾತ್ಮ ಅಲ್ಲಿ ಅಂದರೆ ಆ ಕ್ಷೇತ್ರದಲ್ಲಿ ಅಥವಾ ತೀರ್ಥದಲ್ಲಿ ಇದ್ದಾನೆ ಅಂತ ನಂಬಿ ಹೋಗೋರಿಗೆ ಅವರವರ ನಂಬಿಕೆಯೇ ಆಧಾರ. ಆದರೆ ಪರಮಾತ್ಮ ಸರ್ವವ್ಯಾಪಿ ಅಂತ ನಂಬಿ ಕಾಣೋ ಕ್ಷಮತೆ ಇದ್ದರೆ ಕಂಡು ಕಂಡಲ್ಲಿ ಆ ಪರಮಾತ್ಮನ ಕ್ರಿಯೆಯ ಮೂಲಕ ಅವನನ್ನು ನೋಡಬಹುದು ಅನ್ನೋದು ಪ್ರಾಜ್ಞರ ಅಭಿಪ್ರಾಯ. ಅಂತಹ ವಿಶಾಲ ಭಾವ ನಾವು ಬೆಳೆಸ್ಕೊಂಡ್ರೆ ಆ ದೈವವನ್ನು ಭೇದವಿಲ್ಲದೆ ನೆನೆಯೋ ಮತ್ತು ಪೂಜಿಸೋ ಕ್ಷಮತೆಯನ್ನು ನಾವು ಸಹ ಬೆಳೆಸ್ಕೊಳ್ಬೋದು ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
3: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ಇವರು ನಿರೂಪಣೆ ಮಾಡಲಿದ್ದಾರೆ. ಇವರ ಜೊತೆ ಸಾಯಿ ಕೀರ್ತನ, ಐಸಿರಿ, ಸೃಜನ, ಸನ್ನಿಧಿ, ಐಶಿತ, ವೈಭವ ಈ ಮಕ್ಕಳು ಭಾಗವಹಿಸಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
7: ಪೊನ್ನಜ್ಜಿ ಪೊನ್ನಜ್ಜಿ, ಅಪ್ಪ ಅಮ್ಮ ನಾವೆಲ್ಲ ಥೈಲ್ಯಾಂಡಿಗೆ ಟೂರ್ ಹೋಗ್ತಾ ಇದ್ದೀವಿ. ಆಹಾಹಾಹಾ,
8: ಯಾವಾಗ ಹೋಗ್ತಿರೋ?
7: ಮುಂದಿನ ವಾರ ಹೋಗ್ತೀವಿ.
9: ಅಲ್ಲಿ ಏನೇನು ನೋಡ್ಬೇಕಂತ ಪಟ್ಟಿ ಮಾಡಿದ್ದೀರಾ?
8: ಪ್ಯಾಕೇಜ್ ಟೂರ್ ನಮ್ದು.
7: ಹೌದಾ? ಹಾಗಾದ್ರೆ ಅವರೇ ಬೇಕಾದ ಸ್ಥಳಗಳಿಗೆ ಕರ್ಕೊಂಡೋಗ್ತಾರೆ.
10: ಆಗ್ಲಿ ಮಗು, ವಿದೇಶ ಪ್ರಯಾಣ ಮಾಡಿಕೊಂಡು ಸುಖವಾಗಿ ಬನ್ನಿ. ಬಂದ ಮೇಲೆ ಏನೇನು ನೋಡಿದ್ದೀರಾ ಅನ್ನೋದನ್ನ ನಮಗೆಲ್ಲ ಹೇಳಬೇಕು, ಆಯ್ತಾ?
9: ಆಯ್ತು ಪೊನ್ನಜ್ಜಿ, ಎಲ್ಲಾನು ಬರ್ಕೋತೀನಿ.
10: ಏ ಪುಟ್ಟ, ನೀವು ಹೋಗ್ತಾ ಇರೋದು ಥಾಯ್ಲ್ಯಾಂಡಿಗೆ ಅಲ್ವಾ?
8: ಹೌದು. ಯಾಕೆ ಪೊನ್ನಜ್ಜಿ?
10: ಅಲ್ಲೊಂದು ದೊಡ್ಡ ಚಿನ್ನದ ಬುದ್ಧನ ಮೂರ್ತಿ ಇದೆ, ಅದನ್ನು ನೋಡ್ಕೊಂಡು ಬನ್ನಿ. ಅದು ಬಹಳ ಹೆಸರುವಾಸಿಯಾಗಿದೆ ಗೊತ್ತಾ?
8: ಏನು, ಚಿನ್ನದ ಬುದ್ಧನ ಮೂರ್ತಿನ?
10: ಹ್ಮ್, ಅದ್ರ ಬಗ್ಗೆ ಒಂದ್ ಕತೆ ಇದೆ ಗೊತ್ತಾ?
8: ಹಾಗಾದ್ರೆ ಹೇಳು ಚಿಟ್ಟೆಗೆ ಆ ಕತೆನ. ಅಲ್ಲಿಗೆ ಹೋದಾಗ ಅದ್ರ ಕತೆ ಗೊತ್ತಿದ್ರೆ ಒಳ್ಳೇದಾಗುತ್ತೆ.
10: ಸರಿ, ಮತ್ತೆ ಹೇಳ್ತೀನಿ ಆ ಕತೆನ. ಬುದ್ಧ, ಗೌತಮ ಬುದ್ಧ, ಬೋಧಿ ವೃಕ್ಷದ ಕೆಳಗೆ ಮಹಾಜ್ಞಾನವನ್ನು ಕಂಡುಕೊಂಡ ಸಿದ್ಧಾರ್ಥ ಆಮೇಲೆ ಗೌತಮ ಬುದ್ಧನಾಗಿ ಪ್ರಪಂಚಕ್ಕೆ ಜ್ಞಾನವನ್ನು ಹಂಚಿದವನಾಗಿದ್ದ. ಅವನ ಬೋಧನೆಗಳು ಇವತ್ತಿಗೂ ಜನರ ಮನಸ್ಸಿನಲ್ಲಿ ನೆಲೆ ನಿಂತು ಜನರಿಗೆ ಮಾರ್ಗದರ್ಶನವನ್ನು ನೀಡ್ತಾ ಇವೆ. ಅವನ ಧ್ಯಾನಾಸಕ್ತ ಪ್ರಶಾಂತ ಮುಖಮುದ್ರೆಯ ಮೂರ್ತಿಗಳು ಜಗತ್ತಿನ ಎಲ್ಲ ಕಡೆ ನಾವು ಕಾಣಬಹುದಾಗಿದೆ. ಅದರಲ್ಲಿ ಥಾಯ್ಲ್ಯಾಂಡಿನ ಚಿನ್ನದ ಬುದ್ಧ ಬಹಳ ಮಹತ್ವವನ್ನು ಪಡೆದದ್ದಾಗಿದೆ. ಇದು ಜಗತ್ತಿನಲ್ಲೇ ಅತ್ಯಂತ ದೊಡ್ಡದಾದ ಚಿನ್ನದ ಬುದ್ಧನ ಮೂರ್ತಿ ಆಗಿದೆ. ವಿಶ್ವದ ಮೂಲೆ ಮೂಲೆಯಿಂದ ಈ ಚಿನ್ನದ ಬುದ್ಧನನ್ನು ಕಾಣೋಕ್ಕೆ ಸಾವಿರಾರು ಜನರು ಈಗಲೂ ಥಾಯ್ಲ್ಯಾಂಡಿಗೆ ಭೇಟಿಯನ್ನು ನೀಡ್ತಾ ಇದ್ದಾರೆ. ಈ ಬುದ್ಧನ ಮೂರ್ತಿ ಚಿನ್ನದ ಲೇಪನ ಆಗಿರದೆ ಅಪ್ಪಟ ಚಿನ್ನದಿಂದ ಮಾಡಿದ ಪುತ್ಥಳಿ ಅಂದರೆ ಮೂರ್ತಿ ಆಗಿದೆ. ಈ ಚಿನ್ನದ ಮೂರ್ತಿಯ ಹಿಂದೆ ಒಂದು ರೋಚಕವಾದ ಕಥೆ ಇದೆ ಮಕ್ಕಳೇ. ಥಾಯ್ಲ್ಯಾಂಡಿನ ದೇವಸ್ಥಾನ ಒಂದರಲ್ಲಿ ಒಂದು ಬಹಳ ದೊಡ್ಡ ಮಣ್ಣಿನ ಬುದ್ಧನ ವಿಗ್ರಹ ಇತ್ತು. ಚಳಿಗಾಲದ ಒಂದು ಬೆಳಗಿನಲ್ಲಿ ಆ ದೇಗುಲದಲ್ಲಿ ಒಬ್ಬ ಪಾದ್ರಿ ಎಂದಿನ ಹಾಗೆ ದೇಗುಲವನ್ನು ಬಹಳ ನಿಷ್ಠೆ ಶ್ರದ್ಧೆಯಿಂದ ಸ್ವಚ್ಛಗೊಳಿಸ್ತಾ ಇದ್ದ. ಆಮೇಲೆ ಬೆಳಗಿನ ಪ್ರಾರ್ಥನೆಯಲ್ಲಿ ಆತ ಮಗ್ನನಾಗ್ತಾನೆ. ಅಷ್ಟರಲ್ಲಿ ಕೆಲವು ಸರ್ಕಾರಿ ಅಧಿಕಾರಿಗಳು ದೇವಸ್ಥಾನದ ಒಳಗೆ ಕಾಲಿಡ್ತಾರೆ. ಅವರು ಪಾದ್ರಿಯನ್ನು ಉದ್ದೇಶಿಸಿ ಹೀಗೆ ಹೇಳ್ತಾರೆ, ಪೂಜ್ಯರೇ, ಈ ದೇಗುಲವನ್ನು ಕೆಡುವಕ್ಕೆ ಸರ್ಕಾರ ಆದೇಶ ಕೊಟ್ಟಿದೆ. ಹಾಗಾಗಿ ಶೀಘ್ರದಲ್ಲೇ ಈ ಬುದ್ಧನ ಮೂರ್ತಿಯನ್ನು ಬೇರೊಂದು ಸ್ಥಳಕ್ಕೆ ಸ್ಥಳಾಂತರ ಮಾಡಿ ದೇಗುಲವನ್ನು ಕೆಡುವಲಾಗುತ್ತೆ. ತಾವು ತಮ್ಮ ನಿತ್ಯದ ಪ್ರಾರ್ಥನೆಯನ್ನು ಅಲ್ಲಿ ಮುಂದುವರಿಸ್ಬೋದು ಅಂತ ಹೇಳ್ತಾ ಸರ್ಕಾರದ ಆದೇಶವನ್ನು ಅವನು ಕೈಗಿಡ್ತಾರೆ. ಈ ಮಾತನ್ನು ಕೇಳಿ ಪಾದ್ರಿಗೆ ಬರ ಸಿಡಿಲು ಬಡಿದ ಹಾಗಾಗುತ್ತೆ. ಆ ಪಾದ್ರಿ ತನಗೆ ಬುದ್ಧಿ ಬಂದಾಗಿಂದಲೂ ಆ ದೇಗುಲಕ್ಕೆ ಪ್ರಾರ್ಥನೆಗಾಗಿ ಬರ್ತಾ ಇದ್ದ. ಮುಂದೆ ಬೆಳೆದ ಹಾಗೆ ಅವನೇ ಆ ದೇಗುಲದ ಪಾದ್ರಿಯಾಗಿ ನಿಯೋಜಿಸಲ್ಪಟ್ಟಿದ್ದ. ಆ ದೇವಸ್ಥಾನವೇ ಅವನ ಮನೆ ಮಠ ಎಲ್ಲ ಆಗಿತ್ತು. ಒಂದು ರೀತಿಯ ಆಧ್ಯಾತ್ಮಿಕ ನಂಟು ಆ ಮಣ್ಣಿನ ಬುದ್ಧನ ಜೊತೆಗೆ ಪಾದ್ರಿಗೆ ಬೆಳೆದು ಬಂದುಬಿಟ್ಟಿತ್ತು. ಅವನಿಗೆ ತಿಳಿದ ಹಾಗೆ ಆ ಮಣ್ಣಿನ ಬುದ್ಧ ಹಲವು ಶತಮಾನಗಳಿಂದ ಈ ದೇವಸ್ಥಾನದಲ್ಲಿತ್ತು. ಈಗ ಇದ್ದಕ್ಕಿದ್ದ ಹಾಗೆ ಈ ದೇವಸ್ಥಾನವನ್ನು ಕೆಡವಿ ಈ ಪವಿತ್ರ ಬುದ್ಧನ ಮೂರ್ತಿಯನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡೋದಾದರೂ ಯಾಕೆ? ಇದರಿಂದ ಇದರಲ್ಲಿ ತಮ್ಮ ನಂಬುಗೆ ಆಸ್ತಿ ಇಟ್ಕೊಂಡ ಜನರ ಮನಸ್ಥಿತಿಯ ಗತಿಯೇನು ಅಂತ ಆ ಪಾದ್ರಿ ದುಃಖಿಸ್ತಾನೆ. ಆಗ ಪಾದ್ರಿಯ ತುಮುಲವನ್ನು ಗಮನಿಸಿದ ಸರ್ಕಾರಿ ಅಧಿಕಾರಿಗಳು, ಪೂಜ್ಯರೆ, ನಿಮ್ಮ ಮತ್ತು ಜನರ ಭಕ್ತಿ ಭಾವ ನಂಬುಗೆಗೆ ಧಕ್ಕೆಯನ್ನು ಮಾಡುವುದು ಖಂಡಿತವಾಗಿ ನಮ್ಮ ಉದ್ದೇಶ ಅಲ್ಲ. ಇಲ್ಲೊಂದು ನವೀನ ರಾಷ್ಟ್ರೀಯ ಹೆದ್ದಾರಿಯ ನಿರ್ಮಾಣ ಆಗಲಿದೆ. ಈ ರಾಜ್ಯದ ಆಧುನೀಕರಣಕ್ಕೆ ಇದು ಬಹಳ ಅವಶ್ಯವಾಗಿದೆ. ಈ ಹೆದ್ದಾರಿ ಈ ದೇಗುಲದ ಮೂಲಕವೇ ಹಾದು ಹೋಗಲಿಕ್ಕಿದೆ. ಹಾಗಾಗಿ ಇದನ್ನು ಕೆಡುವುದು ನಮಗೆ ಅನಿವಾರ್ಯವಾಗಿದೆ. ಈ ಬುದ್ಧನನ್ನು ಇನ್ನೊಂದು ಪ್ರಶಸ್ತವಾದ ಜಾಗಕ್ಕೆ ಸ್ಥಳಾಂತರ ಮಾಡ್ತೀವಿ. ಇದರಿಂದ ನಿಮ್ಮ ಪೂಜ್ಯ ಭಾವನೆಗಳಿಗೆ ಖಂಡಿತ ಧಕ್ಕೆ ಬರೋದಿಲ್ಲ ಅಂತ ಸಮಾಧಾನವನ್ನು ಹೇಳ್ತಾರೆ. ಅಧಿಕಾರಿಗಳ ಆದೇಶಕ್ಕೆ ಬಡ ಪಾದ್ರಿ ವಿರೋಧವನ್ನು ವ್ಯಕ್ತಪಡಿಸುವ ಹಾಗೆ ಇರಲಿಲ್ಲ. ಆತ ಒಳೊಳಗೆ ಮಮ್ಮಲು ಮರುಗ್ತಾನೆ. ಅಷ್ಟರಲ್ಲಿ ದೊಡ್ಡ ಕ್ರೇನ್ ಒಂದು ಆ ಸ್ಥಳಕ್ಕೆ ಬಂದು ಬುದ್ಧನ ಮಣ್ಣಿನ ಮೂರ್ತಿಯನ್ನು ನಗರದ ಬೇರೆ ಗೊತ್ತಾದ ಸ್ಥಳಕ್ಕೆ ತಗೊಂಡು ಹೋಗೋಕ್ಕೆ ಶುರು ಮಾಡ್ತು. ತಗೊಂಡು ಹೋಗುವ ಈ ಪ್ರಕ್ರಿಯೆಯಲ್ಲಿ ಆ ವಿಗ್ರಹಕ್ಕೆ ಅಲ್ಲಲ್ಲಿ ಪೆಟ್ಟಾಗಿ ಮಣ್ಣು ಅಲ್ಲಲ್ಲಿ ಬಿರುಕುಬಿಡತ್ತೆ. ಸುಂದರವಾಗಿದ್ದ ಬುದ್ಧನ ಮೂರ್ತಿ ಹಲವು ಕಡೆ ಮುಖ ಆಗಿ ಹೋಗ್ಬಿಡ್ತು. ಇದನ್ನು ನೋಡಿದ ಪಾದ್ರಿಯ ಹೃದಯ ಒಡೆದು ಹೋಗುತ್ತೆ. ಆ ರಾತ್ರಿ ಆತ ಕಣ್ಣನ್ನು ಮುಚ್ಚೋದಿಲ್ಲ. ಕೊನೆಗೆ ತಡಿಲಾರದೆ ಕಣ್ಣಲ್ಲಿ ನೀರು ತಂದುಕೊಂಡು ಕೈಯಲ್ಲಿ ಒಂದು ಟಾರ್ಚ್ ಹಿಡಿದು ಮಣ್ಣಿನ ಬುದ್ಧನ ವಿಗ್ರಹ ಇರುವಲ್ಲಿಗೆ ಬರ್ತಾನೆ. ಅಳ್ತಾ ಅಳ್ತಾ ಟಾರ್ಚಿನ ಬೆಳಕಿನಲ್ಲಿ ಮೂರ್ತಿಯಲ್ಲಿ ಬಿಟ್ಟ ಬಿರುಕುಗಳನ್ನು ಪರೀಕ್ಷೆ ಮಾಡ್ತಾನೆ. ಗಮನ ಇಟ್ಟು ನೋಡಿದಾಗ ಬಿರುಕುಗಳೆಲ್ಲ ಪ್ರಕಾಶಮಾನವಾಗಿ ಹೊಳಿತಿತ್ತು.
7: ಏನದು, ಏನ್ ಹೊಳಿತಾ ಇತ್ತು?
10: ಹೇಳ್ತೀನಿ ಹೇಳ್ತೀನಿ. ಪಾದ್ರಿಗೆ ತುಂಬಾ ಆಶ್ಚರ್ಯವಾಗುತ್ತೆ. ಆತ ಕುತೂಹಲದಿಂದ ಅದೇನಿರಬಹುದು ಅಂತ ಬಿರುಕುಗಳನ್ನ ಕೆದಕಿದ. ಬಿರುಕುಗಳ ಸುತ್ತಮುತ್ತ ಇದ್ದ ಮಣ್ಣು ಹಪ್ಪಳಿಕೆ ಆಗಿ ಕೆಳಗೆ ಬೀಳುತ್ತೆ. ಮೂರ್ತಿ ಮತ್ತಷ್ಟು ಹೊಳೆಯೋಕೆ ಶುರು ಮಾಡ್ತು. ಪಾದ್ರಿ ಮತ್ತಷ್ಟು ಮಣ್ಣನ್ನು ಕೆತ್ತಿದ. ಆಗ ಮಣ್ಣಿನ ದೊಡ್ಡ ಹಪ್ಪಳಿಕೆ ಕೆಳಗೆ ದೊಪ್ಪ ಅಂತ ಬೀಳುತ್ತೆ. ಈಗ ಅದು ಬುದ್ಧನ ಮಣ್ಣಿನ ವಿಗ್ರಹ ಆಗಿರಲಿಲ್ಲ, ಚಿನ್ನದ ವಿಗ್ರಹ ಆಗಿದ್ದು ತಳ್ತಳ ಅಂತ ಹೊಳಿತಿತ್ತು. ಪಾದ್ರಿ ತನ್ನ ಕಣ್ಣನ್ನೇ ನಂಬದಾದ. ಅವನು ಚಿಕ್ಕ ಮಗುವಿನ ಹಾಗೆ ಅಳ್ತಾನೆ. ಅವನ ಕಣ್ಣಿಂದ ಆನಂದಾಶ್ರು ಧಾರಾಕಾರವಾಗಿ ಹರಿತಾ ಇತ್ತು. ಮರುದಿನ ನಗರದ ಜನರೆಲ್ಲ ಅಪ್ಪಟ ಚಿನ್ನದ ಬುದ್ಧನ ವಿಗ್ರಹವನ್ನು ನೋಡೋಕೆ ಅಂತ ಅಲ್ಲಿ ನೆರೆದಿದ್ರು. ಎಲ್ಲರ ಮನಸ್ಸಿನಲ್ಲಿ ಈ ಅದ್ಭುತ ಹೇಗಾಯಿತು ಅನ್ನೋ ಪ್ರಶ್ನೆ ಉಂಟಾಗುತ್ತೆ. ಕೂಡಲೇ ನಗರದ ತಜ್ಞರು ಸೇರಿ ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕೋಕೆ ಸಂಶೋಧನೆಯನ್ನು ಆರಂಭಿಸ್ತಾರೆ. ಹಲವು ದಿನಗಳ ಸಂಶೋಧನೆಯಿಂದ ಕೊನೆಗೂ ಅವರಿಗೆ ಉತ್ತರ ಸಿಗುತ್ತೆ. ವಾಸ್ತವವಾಗಿ ಮೊದಲು ಈ ಮೂರ್ತಿ ಮಣ್ಣಿನ ವಿಗ್ರಹ ಆಗೇ ಇರಲಿಲ್ಲ. ನೂರಾರು ವರ್ಷಗಳಿಂದ ಅದೊಂದು ಅಪ್ಪಟ ಚಿನ್ನದ ಬುದ್ಧನ ವಿಗ್ರಹ ಆಗಿತ್ತು. 18ನೇ ಶತಮಾನದಲ್ಲಿ ಬರ್ಮನ್ನರು ಥಾಯ್ಲ್ಯಾಂಡಿನ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಆ ಆಕ್ರಮಣದಲ್ಲಿ ಅವರು ಥಾಯ್ಲ್ಯಾಂಡಿನ ಜನರನ್ನು, ದೇವಸ್ಥಾನಗಳನ್ನು, ಅವರ ಸಂಪತ್ತನ್ನು ಇನ್ನಿಲ್ಲದ ಹಾಗೆ ಕೊಳ್ಳೆ ಹೊಡಿತಾ ಇದ್ರು. ಆಗ ಆ ದೇವಸ್ಥಾನದ ಪಾದ್ರಿಗಳು ಈ ಚಿನ್ನದ ವಿಗ್ರಹವನ್ನು ಉಳಿಸ್ಕೊಳ್ಳೋಕ್ಕೆ ಒಂದು ಉಪಾಯವನ್ನು ಕಂಡುಹಿಡಿದ್ರು. ದಾಳಿಕೋರರು ದಾಳಿ ಮಾಡೋಕ್ಕೆ ಮುಂಚೆನೇ ಚಿನ್ನದ ವಿಗ್ರಹವನ್ನು ಕಲ್ಲು ಮಣ್ಣಿನಿಂದ ಗಾರೆ ಮಾಡಿ ಬಿಡ್ತಾರೆ. ಆಕ್ರಮಣಕಾರಿಗಳು ಬಂದಾಗ ಅದೊಂದು ಮಣ್ಣಿನ ವಿಗ್ರಹವಾಗಿ ನಿಂತಿತ್ತು. ಈ ಮಣ್ಣಿನ ವಿಗ್ರಹದಲ್ಲಿ ಯಾವ ಅಮೂಲ್ಯತೆಯನ್ನು ಕಾಣದೆ ಅವರು ಮೂರ್ತಿಯನ್ನು ಹಾಗೆ ಬಿಟ್ಟು ಹೋದರು. ಶತಮಾನಗಳು ಉರುಳಿದವು. ಮೂರ್ತಿಯ ನಿಜವಾದ ಗುಟ್ಟನ್ನು ಬಲ್ಲವರು ಕಾಲಾಂತರದಲ್ಲಿ ಸತ್ತೋದ್ರು. ನಿಜ ಹೇಳಿದರೆ ಮೂರ್ತಿಗೆ ಏನು ಕುತ್ತು ಬರುತ್ತೋ ಅಂತ ತಿಳ್ಕೊಂಡು ಅವರು ಆ ರಹಸ್ಯವನ್ನು ಯಾರಿಗೂ ಹೇಳಲಿಲ್ಲ. ಅದೊಂದು ಚಿನ್ನದ ಮೂರ್ತಿ ಅನ್ನೋ ವಿಷಯ ಅವ್ರ ಜೊತೆ ಹುಗ್ದು ಹೋಯಿತು. ಅನೇಕ ಪೀಳಿಗೆಯವರು ಹುಟ್ಟಿ ಮರಣಿಸ್ತಾರೆ, ಆದರೆ ಈ ರಹಸ್ಯ ಮಾತ್ರ ರಹಸ್ಯವಾಗೇ ಉಳಿಯುತ್ತೆ. ಮುಂದಿನ ಪೀಳಿಗೆಯವರು ಅದೊಂದು ಮಣ್ಣಿನ ವಿಗ್ರಹ ಅಂತಲೇ ತಿಳ್ಕೊಂಡಿದ್ರು. 1955ರಲ್ಲಿ ನಡೆದ ವಿಗ್ರಹದ ಸ್ಥಳಾಂತರದ ಸಮಯದಲ್ಲಿ ಅದು ಚಿನ್ನದ ವಿಗ್ರಹ ಅನ್ನುವ ಸತ್ಯ ಲೋಕಕ್ಕೆ ಗೊತ್ತಾಗುತ್ತೆ. ಹೀಗೆ ಮಣ್ಣಿನ ಬುದ್ಧನ ವಿಗ್ರಹ ಚಿನ್ನದ ಬುದ್ಧನ ವಿಗ್ರಹವಾಗಿ ಜನರೆದುರು ಕಾಣಿಸ್ಕೊಳ್ತು. ಮಕ್ಕಳೇ, ಅದು ಒಂದು ಅಮೂಲ್ಯವಾದ ಬೋಧನೆಯೊಂದನ್ನು ನಮಗೆ ತಿಳಿಸಿಕೊಡುತ್ತೆ. ನಮ್ಮೆಲ್ಲರ ಅಂತರಂಗದಲ್ಲಿ ಹೊನ್ನಿನ ಅಂದರೆ ಚಿನ್ನದ ವಿಗ್ರಹವೊಂದು ಅಡಕವಾಗಿದೆ. ಅದು ತನ್ನೆಲ್ಲ ಹೊಳಪಿನಿಂದ ಪ್ರಕಾಶಮಾನವಾಗಿ ಹೊಳಿತಾ ಇದೆ. ಆದರೆ ನಾವದನ್ನು ಭಯ, ಪಶ್ಚಾತ್ತಾಪ, ಸಂಶಯ ಅನ್ನೋ ಮಣ್ಣಿನಿಂದ ಮೆತ್ತಿ ಮುಚ್ಚಿಬಿಟ್ಟಿದ್ದೀವಿ. ನಮ್ಮ ಋಣಾತ್ಮಕ ಚಿಂತನೆಯನ್ನು ಪರದೆಯನ್ನಾಗಿ ಮಾಡಿಬಿಟ್ಟಿದ್ದೀವಿ. ನಮ್ಮಲ್ಲಿರೋ ಈ ಹೊನ್ನಿನ ವಿಗ್ರಹ ತಳ ತಳಿಸೋಕೆ ಕಾಯ್ತಾ ಇದೆ. ತನ್ನನ್ನು ಈ ಮಣ್ಣಿನ ಆವರಣದಿಂದ ಮುಕ್ತಗೊಳಿಸಿ ಅಂತ ದೀನವಾಗಿ ವಿನಂತಿಸ್ತಾ ಇದೆ. ತನ್ನ ಪ್ರಕಾಶದಿಂದ ಜಗತ್ತನ್ನು ಜಗಿಸೋಕೆ ಕಾತರಿಸ್ತಾ ಇದೆ. ಅದಕ್ಕಾಗಿ ನಮ್ಮಲ್ಲಿ ಬೇರು ಬಿಟ್ಟ ಹೆದರಿಕೆಯನ್ನು ನಾವು ತ್ಯಜಿಸಬೇಕು. ಹುಳುವಾಗಿ ಕಾಡುವ ಸಂಶಯವನ್ನು ಬಿಡಬೇಕು. ನರಳುವ ಹಾಗೆ ಮಾಡುವ ಪಶ್ಚಾತ್ತಾಪವನ್ನು ಸುಡಬೇಕು. ಹಿಂದೆ ಮಾಡಿದ ಎಲ್ಲ ತಪ್ಪುಗಳನ್ನು ತ್ಯಜಿಸಬೇಕು. ನಮ್ಮ ಮನಸ್ಸಿನಲ್ಲಿ ಮೆತ್ತಿಕೊಂಡ ಮಣ್ಣಿನ ಕೊಳೆಯನ್ನು ತೊಳಿಬೇಕು. ಎಲ್ಲವನ್ನು ತ್ಯಜಿಸಿ ಜ್ಯೋತಿರ್ಮಯವಾಗಿ ಜಗಿಸಬೇಕು. ಹೀಗೆ ಮನಸ್ಸಿನ ಕೊಳೆಯನ್ನು ತೊಳೆದಾಗ ಮಾತ್ರ ಅಂತರಂಗದಲ್ಲಿರುವ ಭಗವಂತನ ಪ್ರಕಾಶ ಗೋಚರವಾಗುತ್ತೆ. ಮಕ್ಕಳೇ,
11: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಐಸಿರಿ, ಸೃಜನ, ಸನ್ನಿಧಿ, ಐಶಿತಾ, ವೈಭವ ಇವರಿಗೆ ಧನ್ಯವಾದಗಳು.
3: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.

0: ನಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
2: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
3: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
4: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
3: ಪರಿಶುದ್ಧವಾದ ಹಾಲು?
5: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
6: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8-8:30. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, BH ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
9: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ದಿನದ ವಿಶೇಷ ಕಾರ್ಯಕ್ರಮ. ಮೀನುಗಾರಿಕೆ ಇಲಾಖೆಯ BR ಪ್ರಾಜೆಕ್ಟ್ನಲ್ಲಿರುವ ಮೀನುಗಾರಿಕೆ ತರಬೇತಿ ಕೇಂದ್ರದಲ್ಲಿ 18 September ವಿವಿಧ ಜಲವಿನ್ಯಾಸಗಳಲ್ಲಿ ಮೀನು ಮರಿ ಪಾಲನೆ, ಮೀನು ಕೃಷಿ ತರಬೇತಿ ಎಂಬ ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆಸಕ್ತರು ಮೀನುಗಾರಿಕೆ ಇಲಾಖೆಯ ಸಹಾಯವಾಣಿಗೆ ಕರೆ ಮಾಡಿ 10 September ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ನೋಂದಣಿಯ ಆಧಾರದ ಮೇಲೆ ಮೊದಲ 50 ಶಿಬಿರಾರ್ಥಿಗಳಿಗೆ ಮಾತ್ರ ಆದ್ಯತೆಯನ್ನು ನೀಡಲಾಗುವುದು. ತರಬೇತಿಯ ದಿನಾಂಕ 18-9-2026. ಮೀನುಗಾರಿಕೆ ತರಬೇತಿ ಕೇಂದ್ರ BR ಪ್ರಾಜೆಕ್ಟ್ ಭದ್ರಾವತಿ ತಾಲೂಕು ಇಲ್ಲಿ ನಡೆಯಲಿದೆ. ನೋಂದಣಿಗೆ ಸಹಾಯವಾಣಿ ಸಂಖ್ಯೆ 8277720000. ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದ್ದಾರೆ. ಮುಂದಿನ ವಿವರ. ಕೂಡಿ ಬಾಳಿದರೆ ಸ್ವರ್ಗ ಸುಖ ಎಂಬುದು ಸಾರ್ವಕಾಲಿಕ ಸತ್ಯ. ಸಮಾಜದಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬದುಕಿದಾಗ ನೆಮ್ಮದಿ ದೊರೆಯುತ್ತದೆ ಎಂದು ಚನ್ನಗಿರಿ ಹಿರೇಮಠದ ಶ್ರೀ ಕೇದಾರಲಿಂಗ ಶಿವ ಶಾಂತವೀರ ಸ್ವಾಮೀಜಿ ಹೇಳಿದರು. ಹೊಳೆಹೊನ್ನೂರು ಸಮೀಪದ ಸೋಗೂರಿನಲ್ಲಿ ಸೋಮವಾರ ಶ್ರೀ ನಾಗರ ಪತ್ರಕಟ್ಟೆ ಶ್ರೀ ಜಗದ್ಗುರು ದಾರುಕಾಚಾರ್ಯ ಸೇವಾ ಸಮಿತಿಯಿಂದ ಆಯೋಜಿಸಿದ್ದ ಇಷ್ಟಲಿಂಗ ಪೂಜೆ, ಜಗದ್ಗುರು ಪಂಚಾಚಾರ್ಯ ಯುಗಮಾನೋತ್ಸವ ಹಾಗೂ 4ನೇ ವಾರ್ಷಿಕೋತ್ಸವದಲ್ಲಿ ಆಶೀರ್ವಚನ ನೀಡಿದರು. ಪಂಚಾಚಾರ್ಯರು ಹಾಕಿಕೊಟ್ಟ ವೀರಶೈವ ಧರ್ಮದ ತಳಹಾದಿಯ ಮೇಲೆ ಬದುಕನ್ನ ಹಸನು ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬರೂ ಇಷ್ಟಲಿಂಗ ಪೂಜೆಯ ಮಹತ್ವ ಅರಿತು ಧರ್ಮದ ಮಾರ್ಗದಲ್ಲಿ ನಡೆಯಬೇಕು. ಯಾರೊಬ್ಬರೂ ದೇವರಲ್ಲಿ ನಂಬಿಕೆ ಕಳೆದುಕೊಳ್ಳಬಾರದು ಎಂದರು. ಜಾತಿ ಮತ ಪಂಥವನ್ನ ಮೀರಿ ಪರಸ್ಪರ ಗೌರವದಿಂದ ಬದುಕುವ ಮನೋಭಾವ ಬೆಳೆಸಿಕೊಳ್ಳಬೇಕು. ಮಕ್ಕಳಲ್ಲಿ ಸಂಸ್ಕಾರ ಬೆಳೆಸುವುದಕ್ಕೆ ಆದ್ಯತೆ ನೀಡಬೇಕು. ಮಕ್ಕಳಿಗೆ ಉತ್ತಮ ಸಂಸ್ಕಾರ ಕಲಿಸಿದರೆ ವೃದ್ಧಾಪ್ಯದಲ್ಲಿ ಪಾಲಕರು ವೃದ್ಧಾಶ್ರಮ ಸೇರುವ ಪರಿಸ್ಥಿತಿ ತಪ್ಪುತ್ತದೆ ಎಂದು ಹೇಳಿದರು. ಗಳಿಸಿದ ಐಶ್ವರ್ಯದಲ್ಲಿ ಅಲ್ಪ ಭಾಗವನ್ನಾದರೂ ಸಮಾಜಮುಖಿ ಕಾರ್ಯಗಳಿಗೆ ವಿನಿಯೋಗಿಸಬೇಕು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಕಾಶಿನಾ ಶಾಸ್ತ್ರಿ, ದಾರುಕಾ ಶಾಸ್ತ್ರಿ, ಜಯದೇವಯ್ಯ, ರುದ್ರಯ್ಯ, ಚಂದ್ರಪ್ಪ ಸೇರಿದಂತೆ ಹಲವರು ಇದ್ದರು. ಮುಂದಿನ ವಿವರ. ರಾಷ್ಟ್ರೀಯ ಅಹಿಂದಾ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಸ್ ವಸಂತ್ ಕುಮಾರ್ ಅವರನ್ನ ರಾಷ್ಟ್ರೀಯ ಅಹಿಂದಾ ಸಂಘಟನೆಯ ಶಿವಮೊಗ್ಗ ಜಿಲ್ಲೆಯ ಶಾಖೆಯ ನೂತನ ಅಧ್ಯಕ್ಷರನ್ನಾಗಿ ಕರ್ನಾಟಕ ರಾಜ್ಯ ರಾಷ್ಟ್ರೀಯ ಅಹಿಂದಾ ಸಂಘಟನೆಯ ರಾಜ್ಯಾಧ್ಯಕ್ಷ ಮುತ್ತಣ್ಣ ಶಿವಳ್ಳಿ ನೇಮಕ ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಎಲ್ಲ ಅಹಿಂದ ಸಮಾಜದ ಬಂಧುಗಳ ಸಹಕಾರ ಮತ್ತು

ದೊಂದಿಗೆ ತಮಗೆ ವಹಿಸಿರುವ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿರ್ವಹಿಸಿ ಜಿಲ್ಲೆಯಲ್ಲಿ ಅಹಿಂದ ಸಂಘಟನೆಯನ್ನ ಸದೃಢ ಹಾಗೂ ಬಲಿಷ್ಠಗೊಳಿಸಲು ಶ್ರಮಿಸುವುದಾಗಿ ಎನ್ ವಸಂತಕುಮಾರ್ ತಿಳಿಸಿದ್ದಾರೆ. ರಾಷ್ಟೀಯ ಅಹಿಂದ ಸಂಘಟನೆಯ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಸಿಎಸ್ ಚಂದ್ರಭೂಪಾಲ ಅವರ ಸಲಹೆ ಮತ್ತು ಮಾರ್ಗದರ್ಶನದಲ್ಲಿ ಜಿಲ್ಲೆಯಲ್ಲಿ ಅಹಿಂದ ಸಂಘಟನೆಯ ಚಟುವಟಿಕೆಗಳನ್ನು ಮುನ್ನಡೆಸುವುದಾಗಿ ಅವರು ಹೇಳಿದ್ದಾರೆ. ತಮ್ಮ ನೇಮಕಕ್ಕೆ ಕಾರಣಕರ್ತರಾದ ಅಹಿಂದ ಮುಖಂಡ ಸಿಎಸ್ ಚಂದ್ರಭೂಪಾಲ ಹಾಗೂ ನೇಮಕ ಮಾಡಿದ ರಾಜ್ಯಾಧ್ಯಕ್ಷ ಮುತ್ತಣ್ಣ ಶಿವಳ್ಳಿ ಅವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಎನ್ ವಸಂತಕುಮಾರ್ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಹಾರಿಕಾ ಯೋಗ ಕೇಂದ್ರದ ವತಿಯಿಂದ ಸೆಪ್ಟೆಂಬರ್ 7-10 ದಿನಗಳ ಕಾಲ ಶಿವಪ್ಪ ನಾಯಕ ಬಡಾವಣೆಯ ಕಲ್ಲಹಳ್ಳಿ 60 ರಸ್ತೆಯಲ್ಲಿರುವ ವೈದ್ಯಕೀಯ ಪ್ರತಿನಿಧಿಗಳ ಭವನದಲ್ಲಿ ಉಚಿತ ಯೋಗಾಸನ ತರಬೇತಿ ಶಿಬಿರ ಆಯೋಜಿಸಲಾಗಿದೆ. ಸಾರ್ವಜನಿಕರಿಗಾಗಿ ಬೆಳಗ್ಗೆ 6:30-7:30 ಹಾಗೂ ಮಹಿಳೆಯರಿಗಾಗಿ ಸಂಜೆ 6-7 ತರಬೇತಿ ನೀಡಲಾಗುವುದು. ಸಾರ್ವಜನಿಕರು ಶಿಬಿರದ ಸದುಪಯೋಗ ಪಡೆದುಕೊಳ್ಳುವಂತೆ ತರಬೇತುದಾರ ರಾಜಶೇಖರ್ ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಹೆಸರು ನೋಂದಣಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ರಾಷ್ಟ್ರಮಟ್ಟದ ಯೋಗ ಚಾಂಪಿಯನ್ ಹಾಗೂ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥೆ ಜಿಗಣಿ ಬೆಂಗಳೂರು ವತಿಯಿಂದ ಪ್ರಾಮಾಣೀಕೃತ ತರಬೇತುದಾರರಾದ ರಾಜಶೇಖರ್ ಅವರನ್ನು ಅಥವಾ ವಾಟ್ಸಪ್ ಸಂಖ್ಯೆ 9844457663 ಈ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಬ್ರಹ್ಮಶ್ರೀ ನಾರಾಯಣಗುರು ಪತ್ತಿನ ಸಹಕಾರ ಸಂಘ ನಿಯಮಿತದ 2025-26 ಸಾಲಿನ ಸರ್ವ ಸದಸ್ಯರ 25 ವಾರ್ಷಿಕ ಮಹಾಸಭೆಯು ಸೆಪ್ಟೆಂಬರ್ 20 ಸಂಘದ ಅಧ್ಯಕ್ಷ ಡಾಕ್ಟರ್ ಜಿಡಿ ನಾರಾಯಣಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯ ಸಂಘದ ಷೇರುದಾರರ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಲು ಅರ್ಜಿ ಆಹ್ವಾನಿಸಲಾಗಿದೆ. 2025-26 ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ 95%ಕ್ಕಿಂತ ಹೆಚ್ಚು ಅಂಕ ಗಳಿಸಿರುವ ನಗರ ಹಾಗೂ ಗ್ರಾಮಾಂತರ ವಿಭಾಗದ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಶ್ರೀಮತಿ ನಳಿನಾಕ್ಷಿ ಸಣ್ಣಪ್ಪ ಅವರು ಕೊಡಮಾಡುವ ಪ್ರತಿಭಾ ಪುರಸ್ಕಾರಕ್ಕಾಗಿ ಇಂಜಿನಿಯರಿಂಗ್ ಹಾಗೂ ವೈದ್ಯಕೀಯ ಅಂತಿಮ ಪದವಿ ವ್ಯಾಸಂಗ ಮಾಡುತ್ತಿರುವ ಅತಿ ಹೆಚ್ಚು ಅಂಕ ಗಳಿಸಿರುವ ಬಡ ವಿದ್ಯಾರ್ಥಿಗಳಿಂದಲೂ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಹರು ಸ್ವವಿವರದ ಅರ್ಜಿ, ಅಂಕಪಟ್ಟಿ ಹಾಗೂ ಸಂಘದ ಷೇರು ಪ್ರಮಾಣ ಪತ್ರದ ಜೆರಾಕ್ಸ್ ಪ್ರತಿಯನ್ನು ಲಗತ್ತಿಸಿ ಸಂಘದ ಹೆಸರಿಗೆ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 15 ಕೊನೆಯ ದಿನ ಎಂದು ಸಂಘದ ಕಾರ್ಯದರ್ಶಿ ರೋಹನ್ಜಿ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗೆ 9449098252 ಮತ್ತೊಂದು ಸಂಖ್ಯೆ 8073864784 ಈ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಕುಟುಂಬದಿಂದ ನಿರ್ಲಕ್ಷ್ಯಕ್ಕೊಳಗಾದ, ಮಕ್ಕಳಿಲ್ಲದ ಅಥವಾ ಪೋಷಣೆಯಿಲ್ಲದ ಸಂಕಷ್ಟದಲ್ಲಿರುವ ವಯೋವೃದ್ಧರು ಶ್ರೀ ಸಾಯಿ ವೃದ್ಧಾಶ್ರಮಕ್ಕೆ ದಾಖಲಾಗುವಂತೆ ನಂದಾದೀಪ ಅಂಗವಿಕಲರ ಶಿಕ್ಷಣ ಮತ್ತು ಪುನಶ್ಚೇತನ ಸಂಸ್ಥೆ ಮನವಿ ಮಾಡಿದೆ. ಸವಳಂಗ ರಸ್ತೆಯ ನವುಲೆಯ ಭಂಡಾರಿ ಗ್ಯಾಸ್ ಗೋಡೌನ್ ಸಮೀಪದ ಈ ಆಶ್ರಮದಲ್ಲಿ ವೃದ್ಧರಿಗೆ ಉಚಿತ ವಸತಿ, ಊಟ ಹಾಗೂ ಅಗತ್ಯ ಮೂಲ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ನಂದಾದೀಪ ಅಂಗವಿಕಲರ ಶಿಕ್ಷಣ ಮತ್ತು ಪುನಶ್ಚೇತನ ಸಂಸ್ಥೆಯು ಕರ್ನಾಟಕ ಆಕ್ಟ್ರಡಿ ನೋಂದಾಯಿತ ಸ್ವಯಂ ಸೇವಾ ಸಂಸ್ಥೆಯಾಗಿದ್ದು ಅಂಗವಿಕಲ ಮಕ್ಕಳು, ಬಾಲಕಾರ್ಮಿಕರ ಮಕ್ಕಳು, ಅನಾಥ ಮಕ್ಕಳು, ಮಹಿಳೆಯರು ಹಾಗೂ ಹಿರಿಯ ನಾಗರಿಕರಿಗಾಗಿ ಕೋಲಾರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಹಾಗೂ ಶಿವಮೊಗ್ಗ ಜಿಲ್ಲೆಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿದೆ. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಇಲಾಖೆಯ ನೆರವಿನೊಂದಿಗೆ ಆರಂಭಿಸಿರುವ ಶ್ರೀ ಸಾಯಿ ವೃದ್ಧಾಶ್ರಮದಲ್ಲಿ ಮಕ್ಕಳಿಂದ ನಿರ್ಲಕ್ಷ್ಯಕ್ಕೊಳಗಾದವರು, ಮಕ್ಕಳಿಲ್ಲದವರು ಅಥವಾ ಮಕ್ಕಳನ್ನು ಕಳೆದುಕೊಂಡವರು, ಸಮಾಜದಿಂದ ನಿರ್ಲಕ್ಷ್ಯಕ್ಕೊಳಗಾದವರು, ಪೋಷಣೆ ಇಲ್ಲದವರು ಹಾಗೂ ವಸತಿ ಮತ್ತು ಮೂಲಭೂತ ಸೌಕರ್ಯಗಳಿಲ್ಲದ ಹಿರಿಯ ನಾಗರಿಕರು ದಾಖಲಾಗಬಹುದು. ಆಶ್ರಮದಲ್ಲಿ ಉಚಿತ ವಸತಿ ಮತ್ತು ಊಟ, ಶುದ್ಧ ಕುಡಿಯುವ ನೀರು, ಸ್ನಾನದ ಸೌಲಭ್ಯ, ಆಪ್ತ ಸಮಾಲೋಚನೆ ಹಾಗೂ ಮಾರ್ಗದರ್ಶನ, ಆರೋಗ್ಯ ತಪಾಸಣೆ, ಮನರಂಜನೆ, ಯೋಗಾಸನ, ಧ್ಯಾನ ಮತ್ತು ಭಜನೆ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ. ರಾಷ್ಟ್ರೀಯ ಹಾಗೂ ಧಾರ್ಮಿಕ ಹಬ್ಬಗಳನ್ನು ಸಹ ಆಚರಿಸಲಾಗುತ್ತದೆ. ಅಗತ್ಯವಿರುವ ವೃದ್ಧರಿಗೆ ನೆರವು ಮತ್ತು ರಕ್ಷಣೆ ನೀಡಲಾಗುತ್ತದೆ. ವೃದ್ಧಾಪ್ಯ ಎಂಬುದು 2ನೇ ಬಾಲ್ಯದಂತಿದ್ದು ವೃದ್ಧರಿಗೆ ಪ್ರೀತಿ, ಕಾಳಜಿ, ರಕ್ಷಣೆ ಹಾಗೂ ನೆಮ್ಮದಿಯ ವಾತಾವರಣ ಕಲ್ಪಿಸುವುದು ನಮ್ಮ ಜವಾಬ್ದಾರಿ ಎಂದು ಸಂಸ್ಥೆ ತಿಳಿಸಿದೆ. ಆಶ್ರಮಕ್ಕೆ ದಾಖಲಾಗಲು ಹಾಗೂ ಹೆಚ್ಚಿನ ಮಾಹಿತಿಗೆ ಮೊಬೈಲ್ ಸಂಖ್ಯೆ 9744

7505096 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಕುವೆಂಪು ಶತಮಾನೋತ್ಸವ ಶಿಕ್ಷಣ ಮಹಾವಿದ್ಯಾಲಯದ ರೆಡ್ ಕ್ರಾಸ್ ಯುವ ಘಟಕ, ರೆಡ್ ರಿಬ್ಬನ್ ಕ್ಲಬ್ ಹಾಗೂ ಎನ್ಎಸ್ಎಸ್ ಘಟಕದ ವತಿಯಿಂದ ಸೆಪ್ಟೆಂಬರ್ 3 ಬಾಲರಾಜ್ ಅರಸು ರಸ್ತೆಯ ವಿದ್ಯಾಲಯದಲ್ಲಿ ರಕ್ತದಾನ ಹಾಗೂ ನೇತ್ರ ತಪಾಸಣೆ ಶಿಬಿರ ಆಯೋಜಿಸಲಾಗಿದೆ. ಜೆಜೆಐ ಶಿವಮೊಗ್ಗ, ಕಣ್ಣಿನ ಆಸ್ಪತ್ರೆ, ರೆಡ್ ಕ್ರಾಸ್ ಸಂಜೀವಿನಿ, ಬ್ಲಡ್ ಬ್ಯಾಂಕ್ ಹಾಗೂ ವಾಸಂ ಸಂಸ್ಥೆಗಳ ಸಹಯೋಗದಲ್ಲಿ ಶಿಬಿರ ನಡೆಯಲಿದೆ. ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಶಿಬಿರದ ಸದುಪಯೋಗ ಪಡೆದುಕೊಳ್ಳುವಂತೆ ಕಾಲೇಜಿನ ಪ್ರಾಚಾರ್ಯರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಕೂಡಿ ಬಾಳಿದರೆ ಸ್ವರ್ಗ ಸುಖ ಎಂಬುದು ಸಾರ್ವಕಾಲಿಕ ಸತ್ಯ. ಸಮಾಜದಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬದುಕಿದಾಗ ನೆಮ್ಮದಿ ದೊರೆಯುತ್ತದೆ ಎಂದು ಚನ್ನಗಿರಿ ಹಿರೇಮಠದ ಶ್ರೀ ಕೇದಾರಲಿಂಗ ಶಿವಶಾಂತವೀರ ಸ್ವಾಮೀಜಿ ಹೇಳಿದರು. ಹೊಳೆಹೊನ್ನೂರು ಸಮೀಪದ ಸೂಗೂರಿನಲ್ಲಿ ಶ್ರೀ ನಾಗರಪತ್ರಕಟ್ಟೆ ಶ್ರೀ ಜಗದ್ಗುರು ದಾರುಕಾಚಾರ್ಯ ಸೇವಾ ಸಮಿತಿಯಿಂದ ಆಯೋಜಿಸಿದ್ದ ಇಷ್ಟಲಿಂಗ ಪೂಜೆ, ಜಗದ್ಗುರು ಪಂಚಾಚಾರ್ಯ ಯುಗಮಾನೋತ್ಸವ ಹಾಗೂ 4ನೇ ವಾರ್ಷಿಕೋತ್ಸವದಲ್ಲಿ ಆಶೀರ್ವಚನ ನೀಡಿದರು. ಪಂಚಾಚಾರ್ಯರು ಹಾಕಿಕೊಟ್ಟ ವೀರಶೈವ ಧರ್ಮದ ತಳಹದಿಯ ಮೇಲೆ ಬದುಕನ್ನು ಹಸನು ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬರೂ ಇಷ್ಟಲಿಂಗ ಪೂಜೆಯ ಮಹತ್ವ ಅರಿತು ಧರ್ಮದ ಮಾರ್ಗದಲ್ಲಿ ನಡೆಯಬೇಕು. ಯಾರೊಬ್ಬರೂ ದೇವರಲ್ಲಿ ನಂಬಿಕೆ ಕಳೆದುಕೊಳ್ಳಬಾರದು ಎಂದರು. ಜಾತಿ ಮತ ಪಂಥಗಳನ್ನು ಮೀರಿ ಪರಸ್ಪರ ಗೌರವದಿಂದ ಬದುಕುವ ಮನೋಭಾವ ಬೆಳೆಸಿಕೊಳ್ಳಬೇಕು. ಮಕ್ಕಳಲ್ಲಿ ಸಂಸ್ಕಾರ ಬೆಳೆಸುವುದಕ್ಕೆ ಆದ್ಯತೆ ನೀಡಬೇಕು. ಮಕ್ಕಳಿಗೆ ಉತ್ತಮ ಸಂಸ್ಕಾರ ಕಲಿಸಿದರೆ ವೃದ್ಧಾಪ್ಯದಲ್ಲಿ ಪಾಲಕರು ವೃದ್ಧಾಶ್ರಮ ಸೇರುವ ಪರಿಸ್ಥಿತಿ ತಪ್ಪುತ್ತದೆ ಎಂದು ಹೇಳಿದರು. ಗಳಿಸಿದ ಐಶ್ವರ್ಯದಲ್ಲಿ ಅಲ್ಪ ಭಾಗವನ್ನಾದರೂ ಸಮಾಜಮುಖಿ ಕಾರ್ಯಗಳಿಗೆ ವಿನಿಯೋಗಿಸಬೇಕು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಕಾಶಿನಾಥ್ ಶಾಸ್ತ್ರಿ, ದಾರುಕ ಶಾಸ್ತ್ರಿ, ಜಯದೇವಯ್ಯ, ರುದ್ರಯ್ಯ, ಚಂದ್ರಪ್ಪ ಸೇರಿದಂತೆ ಹಲವರು ಇದ್ದರು. ಇಂತಹ ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ನಟನಂ ಬಾಲನಾಟ್ಯ ಕೇಂದ್ರದ ವಿದ್ಯಾರ್ಥಿನಿ ವಿದುಷಿ ಕುಮಾರಿ ಸಾಕ್ಷಿ ಬಾಳಿಗ ಅವರ ಭರತನಾಟ್ಯ ರಂಗಪ್ರವೇಶ ಸಮಾರಂಭವನ್ನು ಸೆಪ್ಟೆಂಬರ್ 6 ಸಂಜೆ 5:30 ಕುವೆಂಪು ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕೇಂದ್ರದ ನಾಟ್ಯಗುರು ಕಲಾಶ್ರೀ ವಿದ್ವಾನ್ ಡಾ ಎಸ್ ಕೇಶವಕುಮಾರ್ ಪಿಳ್ಳೈ ತಿಳಿಸಿದರು. ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ನಮ್ಮ ಕೇಂದ್ರದಲ್ಲಿ 24 ರಂಗ ಪ್ರವೇಶವಾಗಿದ್ದು ಕುಮಾರಿ ಸಾಕ್ಷಿ ತಮ್ಮ 5 ವಯಸ್ಸಿನಿಂದ ಭರತನಾಟ್ಯವನ್ನ ಆರಂಭಿಸಿದ್ದು, ತಮ್ಮ 7 ವಯಸ್ಸಿನಲ್ಲಿ ಮುಂಬೈನ ಕಾಶಿ ಮಠದ ವಿಠೋಬಾ ರಖುಮಾಯಿ ದೇವಸ್ಥಾನದಲ್ಲಿ ದಸರಾ ಮಹೋತ್ಸವದ ಸಂದರ್ಭದಲ್ಲಿ ತಮ್ಮ ಮೊದಲ ನೃತ್ಯ ಪ್ರದರ್ಶನವನ್ನ ಮಾಡಿದ್ದಾರೆ. ಸಾಕ್ಷಿ 2011 ಇಲ್ಲಿಯವರೆಗೂ ನನ್ನ ಮಾರ್ಗದರ್ಶನದಲ್ಲಿ ನೃತ್ಯಾಭ್ಯಾಸವನ್ನ ಮುಂದುವರಿಸಿದ್ದಾರೆ. ಸರ್ಕಾರದಿಂದ ನಡೆಸಲಾದ ಭರತನಾಟ್ಯ ಕಿರಿಯ ಮತ್ತು ಹಿರಿಯ ಪರೀಕ್ಷೆಯಲ್ಲಿ ವಿಶೇಷ ಶ್ರೇಣಿಯನ್ನ ಪಡೆದಿದ್ದಾರೆ. ಈಗ ಅವರು ಪೆಸೆಟ್ ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್ ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ರಾಜ್ಯ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಲವಾರು ಬಹುಮಾನವನ್ನ ಪಡೆದಿದ್ದಾರೆ. 2026 ಪಾಂಡಿಚೇರಿಯಲ್ಲಿ ನಡೆದ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಭಾಗವಹಿಸಿ ಗಿನ್ನಿಸ್ ಸರ್ಟಿಫಿಕೇಟ್ ಜೊತೆಗೆ ಲಿಮ್ಕಾ ದಾಖಲೆ ಹಾಗೂ ಆರ್ಟ್ಸ್ ಬುಕ್ ದಾಖಲೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ದುಬೈನಲ್ಲಿ ತಮ್ಮ ಪಾಂಡಿತ್ಯವನ್ನು ಪ್ರದರ್ಶಿಸಿ ಪ್ರಥಮ ಸ್ಥಾನ ಪಡೆದಿದ್ದಾರೆ ಎಂದರು. ಅಂದು ಸಾಕ್ಷಿಯವರಿಂದ ಗಂಗಾವರಣ ವಿಶೇಷ ನೃತ್ಯ ರೂಪಕ ಪ್ರದರ್ಶಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಗೌಡ ಸಾರಸ್ವತ ಸಮಾಜದ ಅಧ್ಯಕ್ಷ ಭಾಸ್ಕರ್ ಜಿ ಕಾಮತ್ ವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ, ಗೌಡ ಸಾರಸ್ವತ ಸಮಾಜದ ಉಪಾಧ್ಯಕ್ಷ ಎಚ್ ರಮೇಶ್ ಶಣೈ, ಜಿಲ್ಲಾ ಪಂಚಾಯಿತಿ ಸದಸ್ಯ ಕೆ ಇಕಾಂತೇಶ್ ಆಗಮಿಸಲಿದ್ದು, ಸಾಕ್ಷಿಯವರ ಶಿಕ್ಷಕರು ಗುರುಗಳನ್ನ ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಗುವುದು ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಸಾಕ್ಷಿ ಅವರ ತಂದೆ ಸತೀಶ್ ಬಾಳಿಗ, ತಾಯಿ ಶೀಲಾ ಸತೀಶ್ ಬಾಳಿಗ ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ಗಾಜನೂರು ಗ್ರಾಮೀಣ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ 2nd ನಿರ್ವಹಣಾ ಕಾಮಗಾರಿ ಇರುವುದರಿಂದ ಸೆಪ್ಟೆಂಬರ್ 5 ಬೆಳಗ್ಗೆ 10 ಸಂಜೆ 5 ಹೊಸಳ್ಳಿ, ರಾಮಿನಕೊಪ್ಪ, ಕಲ್ಲೂರು, ಅಗಸವಳ್ಳಿ, ಹೊಸೂರು, ಮತ್ತೂರು, ಲಕ್ಷ್ಮೀಪುರ, ಹೊನ್ನಾಪುರ, ಈಚಲವಾಡಿ, ಹಾಯ್ಹೊಳೆ, ಪುರದಾಳು, ಬೆಳ್ಳೂರು, ಬಸವಾಪುರ, ಭಾರತೀನಗರ, ಅನುಪಿನಕಟ್ಟೆ, ಗೋವಿಂದಾಪುರ, ಹನುಮಂತಪುರ, ಗಾಂಧಿನಗರ, ಖಾನೇಹಳ್ಳ ಹಾಗೂ ಸುತ್ತಮುತ್ತಲಿನ ಗ್ರಾಮದಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಮುಂದಿನ ವಿವರ. ಅಂಚೆ ಇಲಾಖೆಯಲ್ಲಿ ಖಾಲಿ ಇರುವ ಶಾಖಾ ಅಂಚೆ ಪಾಲಕ, ಸಹಾಯಕ ಶಾಖಾ ಅಂಚೆ ಪಾಲಕ ಮತ್ತು ಡಾಕ್ ಸೇವೆಯ ಹುದ್ದೆಗಳ ನೇಮಕಾತಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ. ಶಿವಮೊಗ್ಗ ಅಂಚೆ ವಿಭಾಗದಲ್ಲಿ ಒಟ್ಟು 55 ಹುದ್ದೆಗಳು ಖಾಲಿ ಇವೆ. ಅಭ್ಯರ್ಥಿಗಳು 18-40 ವರ್ಷ ವಯೋಮಿತಿಯೊಳಗಿರಬೇಕು, 10 ತರಗತಿ ಉತ್ತೀರ್ಣರಾಗಿರಬೇಕು, ಗಣಿತ ಮತ್ತು ಇಂಗ್ಲಿಷ್ ವಿಷಯಗಳಲ್ಲಿ ಕನಿಷ್ಠ ತೇರ್ಗಡೆಯ ಅಂಕ ಹೊಂದಿರಬೇಕು, 10 ತರಗತಿಯಲ್ಲಿ ಕನ್ನಡವನ್ನ ಭಾಷೆಯಾಗಿ ಅಧ್ಯಯನ ಮಾಡಿರಬೇಕು. 10 ತರಗತಿಯ ಅಂಕಗಳ ಆಧಾರದ ಮೇಲೆ ಆನ್ಲೈನ್ ಮೂಲಕ ನೇಮಕಾತಿ ನಡೆಯಲಿದೆ. ಅರ್ಜಿ ನೋಂದಣಿಗೆ ಸೆಪ್ಟೆಂಬರ್ 21 ಕೊನೆಯ ದಿನವಾಗಿದೆ. ಅರ್ಜಿ ತಿದ್ದುಪಡಿ ಹಾಗೂ ಶುಲ್ಕ ಪಾವತಿಗೆ ಸೆಪ್ಟೆಂಬರ್ 23 ಮತ್ತು 24 ಅವಕಾಶವಿರುತ್ತದೆ. ಅರ್ಹ ಅಭ್ಯರ್ಥಿಗಳು http://indiapost.gov.in ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗೆ ವೆಬ್ಸೈಟ್ ಅಥವಾ ಶಿವಮೊಗ್ಗ ವಿಭಾಗದ ಅಂಚೆ ಕಚೇರಿ ಅಥವಾ ದೂರವಾಣಿ ಸಂಖ್ಯೆ 0818222228355 ಅಥವಾ 2225116 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಎಂದು ಅಂಚೆ ಅಧೀಕ್ಷಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಪ್ರೀತಿ, ನಂಬಿಕೆ, ವಿಶ್ವಾಸ ಇದೆಲ್ಲ ತುಂಬಾ ಮುಖ್ಯ ಆಗುತ್ತೆ. ಅದನ್ನ ಕೆಲವರಲ್ಲಿ ಮಾತ್ರ ನಾವು ಬಯಸ್ತೀವಿ. ಹೀಗಿರುವಾಗ ಯಾರಲ್ಲಿ ನಿಮಗೆ ನಂಬಿಕೆ ಇಲ್ವೋ ಅಂತ ಕಡೆ ವಾದ ಮಾಡಕ್ ಹೋಗ್ಬೇಡಿ. ಹಾಗೆ ನೀವು ಯಾವಾಗ ಯಾವುದೇ ತಪ್ಪು ಮಾಡಿರಲ್ವೋ ಅಂತ ಸಮಯದಲ್ಲಿ ತಲೆ ತಗ್ಸಕ್ ಹೋಗ್ಬೇಡಿ. ತಪ್ಪು ಮಾಡಿದ್ರೆ ತಲೆ ತಗ್ಸಿ, ಆದ್ರೆ ತಪ್ಪು ಮಾಡಿಲ್ಲ ಅನ್ನುವಾಗ ತಲೆ ತಗ್ಸ್ಬೇಡಿ. ಹಾಗೇನೆ ಪ್ರೀತಿಯನ್ನ ಕೂಡ. ಯಾರು ನಿಮ್ಮ ಪ್ರೀತಿಗೆ ಬೆಲೆ ಕೊಡ್ತಾ ಇಲ್ವೋ ಅಂತವರಿಂದ ನೀವು ಪ್ರೀತಿಯನ್ನ ಬಯಸೋಕ್ ಹೋಗ್ಬೇಡಿ. ಈ ಪ್ರೀತಿ, ನಂಬಿಕೆ, ವಿಶ್ವಾಸ ಅನ್ನೋದು ತಾನಾಗೇನೆ ಸಿಗ್ಬೇಕು. ಆಲ್ ಇಸ್ ವೆಲ್.
1: ಹೇ ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ?
2: ಏನ್ ಸೀಕ್ರೆಟ್?
1: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
2: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
1: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ, ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ ಮೂರು ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
2: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು.
1: ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
3: LIC ಹರ್ ಪಲ್ ಆಪ್ಕೆ ಸಾಥ್.
4: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
5: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
6: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
7: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
8: ನಂದಿನಿ ಪರಿಶುದ್ಧತೆಯ ಪ್ರತೀಕ.
9: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
10: ಹೂನೆ, ರೆಡಿ ಆಗ್ತಾ ಇದೆ.
9: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
11: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
12: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ಹೆಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ RJ ಅರ್ಪಿತಾ. ಎಲ್ರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಟಿಫನ್ ಆಯ್ತಾ? ಏನ್ ಸಮಾಚಾರ? ಸೊ ನಂದಂತೂ ಟಿಫನ್ ಆಯ್ತು, ಕಾರ್ಯಕ್ರಮ ನಡೆಸ್ಕೊಡೋಕಂತ ಬಂದಿದ್ದು ಆಯ್ತು. ಹಾಗಿದ ಮೇಲೆ ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನ ಶುರು ಮಾಡೋಣ. ನಿಮ್ಮೆಲ್ರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಕೇಳುಗರ ಹೆಸರು ಹೇಳೋ ಹಾಗೇನೆ ಪರಿಸರದ ಬಗ್ಗೆ ಒಂದೊಂದು ವಿಷಯನೇ ಪರಿಚಯವನ್ನ ಮಾಡಿಕೊಡುವಂತ ಕಾರ್ಯಕ್ರಮ. ಸರಿನಾ? ಪರಿಸರ ಅನ್ನುವಾಗ ನಮ್ಮ ಕಣ್ಣ ಮುಂದೆ ನದಿ ಆಗಿರ್ಬೋದು, ಬೆಟ್ಟ ಆಗಿರ್ಬೋದು, ಕಾಡ್ ಆಗಿರ್ಬೋದು, ಗುಡ್ಡ ಆಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಹಾಗೆ ಹಣ್ಣುಗಳಾಗಿರ್ಬೋದು, ಹೀಗೆ ಸಾಕಷ್ಟು ವಿಷಯಗಳು ನಮ್ಮ ಕಣ್ಣ ಮುಂದೆ ಬರುತ್ತೆ, ಕಾಡುತ್ತೆ. ಹೀಗೆಲ್ಲ ಇರುವಾಗ ನಾವು ಪ್ರಾಣಿ ಪಕ್ಷಿಗಳಿಂದ ನೋಡಿ ಕಲಿಯುವಂತಹ ವಿಷಯ ಸಾಕಷ್ಟು ಇದೆ. ಒಂದೊಂದು ಪ್ರಾಣಿಯಲ್ಲೂ ಕೂಡ ಒಂದೊಂದು ವಿಶೇಷತೆ ಇದೆ. ಈಗ ನಾವು ಏನಾದ್ರೂ ನಾಯಿಯನ್ನ ನೆನಪು ಮಾಡಿಕೊಂಡ್ರೆ ನೀಯತ್ತು ಅನ್ನೋದು ಮೊದಲು ಬರುತ್ತೆ, ಹಾಗೆ ಕಾಗೆಯನ್ನ ನೆನಪು ಮಾಡಿಕೊಂಡ್ರೆ ಹಂಚಿ ತಿನ್ನುವಂತಹ ಗುಣ ಕಾಣುತ್ತೆ. ಹಾಗೆ ಒಂದು ಹುಳು ಇದೆ ಆಯ್ತಾ, ಈ ಹುಳುವನ್ನ ನೋಡಿದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಅನ್ಸುತ್ತೆ, ಎಲ್ರಿಗೂ ಗೊತ್ತಾಗಿರ್ಬೇಕಲ್ವಾ? ಹೌದು, ಅದೇನೆ ಜೇನುನೊಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಜೇನುನೊಣದ ಬಗ್ಗೆ ಮಾತಾಡೋಣ, ಹಾಗೆ ಜೇನುತುಪ್ಪದ ಬಗ್ಗೆ ಕೂಡ ಹೆಚ್ಚಿಗೆ ಮಾತಾಡೋಣ. ಅದಕ್ಕಾಗಿ ಇವತ್ತು ನಮ್ಮೊಟ್ಟಿಗೆ ಪರಿಸರ ಅಧ್ಯಯನ ಕೇಂದ್ರದ ಸಂಯೋಜಕರಾಗಿರುವಂತಹ ಶ್ರೀಯುತ ದಿನೇಶ್ ಹೊಸನಗರ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ, ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಸರ್ ನಮಸ್ತೆ, ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜೇನುನೊಣ ಹಾಗೇನೆ ಜೇನುತುಪ್ಪದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಹಂಚ್ಕೋಬಹುದಾ?
13: ಜೇನುತುಪ್ಪ ಅಂದ್ರೆ ಎಲ್ಲರಿಗೂ ಇಷ್ಟನೇ. ಜೇನುತುಪ್ಪ ಎಲ್ಲಿಂದ ಬರುತ್ತೆ, ಹೇಗ್ ಬರುತ್ತೆ, ಅದ್ರ ಬಗ್ಗೆ ನಮ್ಗೆ ಬೇಕಾಗಿಲ್ಲ. ಆದ್ರೆ ಅದನ್ನ ತಯಾರಿಸುವ ಜೇನ್ ಬಗ್ಗೆ ಮಾತ್ರ ನಮ್ಗೆ ತುಂಬಾ ಅಸಡ್ಡೆ ಇದೆ. ಜೇನ್ ಇಲ್ಲದೆ ಜೇನ್ ತುಪ್ಪ ಆಗೋದ್ ಸಾಧ್ಯನಾ? ಆದ್ರೆ ನಮ್ಗೆ ಗೊತ್ತಿರ್ಬೇಕು, ಜೇನಿನಲ್ಲಿ ಇರುವಂತ ಅದ್ಭುತವಾದ ವಿಚಾರಗಳು ನಮ್ಗೆ ಗೊತ್ತೇ ಇಲ್ಲ. ಹಿಂದೆ ಪಿರಮಿಡ್ಗಳಲ್ಲೂ ಸಹ ಜೇನನ್ನ ಬಳಸ್ತಾ ಇದ್ರು ಅನ್ನೋದು ಕೇಳಿದ್ದೇನೆ. ಅದೇ ತರ ಗೆಜೆಟ್ ಎಂಬ ಪ್ರಾಂತದಲ್ಲಿ 3,300 ವರ್ಷದ ಹಿಂದಿನ ಜೇನ್ ತುಪ್ಪ ತೆಗೆದು ನೋಡಿದಾಗ ಅದು ಇವತ್ತಿನವರೆಗೂ ತನ್ನ ಸಹಜವಾದ ವಾಸನೆಯನ್ನ ಕಳ್ಕೊಂಡಿರ್ಲಿಲ್ಲ. ಅಂದ್ರೆ ಅಷ್ಟು ಪ್ಯೂರ್ ಆಗಿತ್ತಂದ್ರೆ ಜೇನಿಗೆ ಅಂತದೊಂದು ವಿಶೇಷ ಗುಣನೂ ಇದೆ. ಯಾಕಂತಂದ್ರೆ ನೋಡಿ, ಮಧ್ಯಪ್ರಾಚ್ಯ ಸತ್ವದಂತ ಅಲೆಕ್ಸಾಂಡರ್ನ ದೇಹವನ್ನ ಜೇನಿನ ಪಾತ್ರೆಯಲ್ಲಿ ಮುಳುಗಿಸಿಟ್ಕೊಂಡು ಅದನ್ನ ಶವ ಸಂಸ್ಕಾರಕ್ಕಾಗಿ ಮಸಿಡೋನಿಯಾಕ್ಕೆ ತೆಗೆದುಕೊಂಡು ಹೋದಂತೆ. ಅಲ್ಲಿವರೆಗೆ ಹೋಗೋ ತನಕ ಅವನ ದೇಹ ಹಾಳಾಗದಂಗೆ ಆ ಜೇನು ತುಪ್ಪ ಕಾಪಾಡಿತ್ತಂದ್ರೆ ಜೇನುತುಪ್ಪಕ್ಕೆ ಎಷ್ಟೊಂದು ಶಕ್ತಿ ಇದೆ ಅನ್ನೋದು ನಮಗಿಲ್ಲಿ ಅರ್ಥ ಆಗ್ತದೆ. ಹಂಗೆ ಸುಮಾರು 17ನೇ ಶತಮಾನದಲ್ಲಿ ರಷ್ಯದ ವೈದ್ಯಕೀಯ ಗ್ರಂಥಗಳು ಸಹ ಜೇನು ಸ್ವರ್ಗದ ಅಮೃತ ಬಿಂದು, ಇದಕ್ಕೆ ಹಲವಾರು ರೋಗಗಳನ್ನು ನಿವಾರಿಸುವ ಶಕ್ತಿ ಇದೆ ಅಂತ ಹೇಳಿದೆ. ಕ್ರಿಸ್ತ ಪೂರ್ವ 1953 1950 ಹಿಂದಿನ ಈಜಿಪ್ಟ್ನ ಪ್ರಾಚೀನ ಪಪೈರಿ ದಾಖಲೆಯೊಂದರ ಪ್ರಕಾರ ಇದು ಗಾಯಗಳನ್ನ, ಮೂತ್ರ ಸಂಬಂಧಿ ಕಾಯಿಲೆಗಳನ್ನ, ಹಾಗೆ ಹೊಟ್ಟೆ ಉಬ್ಬರದಂತ ಹೊಟ್ಟೆ ಸಂಬಂಧಿ ಕಾಯಿಲೆಗಳಲ್ಲಿ ಇದು ಒಳ್ಳೆಯ ಚಿಕಿತ್ಸೆ ಅಂತ ಹೇಳಿ ಕರೀತಾರೆ. ಜೇನು ಹೆಚ್ಚು ಪ್ರಯೋಜನಕಾರಿಯಾಗಿದೆ ಅನ್ನೋದನ್ನ ಈ ದಾಖಲೆಗಳ ಮೂಲಕ ತಿಳಿಸಲಾಗಿದೆ. ಹಾಗೆ ಮೆಸೊಪೊಟೋಮಿಯಾ ನಾಗರಿಕತೆಯ ಕಾಲದಲ್ಲೂ ಸಹ ಜೇನನ್ನ ಅತ್ಯುತ್ತಮವಾದ ಔಷಧಿಯ ವಸ್ತುವಾಗಿ ಬಳಕೆ ಆಗಿದ್ದರ ಬಗ್ಗೆ ದಾಖಲೆಗಳಿದೆ. ಗ್ರೀಕ್ನ ಪ್ರಸಿದ್ಧ ವೈದ್ಯ ಹಿಪೊಕ್ರಾಟಿಕ್ಸ್ ಸಹ ಹಲವಾರು ರೋಗಗಳಿಗೆ ಈ ಜೇನನ್ನ ಬಳಸ್ತಿದ್ದ ಅನ್ನುವಂತ ಉದಾಹರಣೆಗಳಿದೆ. ಹಾಗೆ ರೋಮ್ನ ಪ್ರಖ್ಯಾತ ವೈದ್ಯ ಗಲೇನಿ ಜೇನನ್ನು ಎಲ್ಲ ವಿಷ ಪ್ರಯೋಗಗಳಿಗೂ, ಕರುಳಿನ ಕಾಯಿಲೆಗಳಿಗೆ ತಕ್ಕ ಮದ್ದಾಗಿ ಜೇನನ್ನ ಬಳಸ್ತಾ ಇದ್ದ ಅನ್ನೋದು ನಮ್ಗೆ ದಾಖಲೆಗಳು ಸಿಗ್ತದೆ. ಹಾಗೆ ಅರಬ್ನ ವೈದ್ಯ ಇಟ್ನಿ ತನ್ನ ಬರಹದಲ್ಲಿ ಜೇನು ಜೀರ್ಣಕಾರಿಕ ಹಾಗೂ ವಾಯು ನಿವಾರಕ, ತಮ್ಮ ಯೌವನವನ್ನು ಕಾಯ್ದುಕೊಳ್ಳಲು ಜೇನು ತಕ್ಕ ವಸ್ತುವೇ ಸರಿ, ಮತ್ತೆ ನೆನಪುಗಳನ್ನ ಉತ್ತಮಗೊಳಿಸುತ್ತದೆ ಎಂದು ಹೇಳಿದ್ದಾನೆ. ಭಾರತದ ಆಯುರ್ವೇದವಂತೂ ಜೇನನ್ನ ಅನೇಕ ಕಾಯಿಲೆಗಳ ನಿವಾರಕ ಎಂದು ಹೇಳಿದೆ. ಇದು ಬುದ್ಧಿ ಚುರುಕು ಮಾಡುತ್ತದೆ, ನಾಲಿಗೆ ಹೊರಳುವಂತೆ ಮಾಡುತ್ತದೆ, ಮಾತಿನಲ್ಲಿ ಸ್ಪಷ್ಟತೆಯನ್ನು ತರುತ್ತದೆ, ಕಣ್ಣು ಗುಡ್ಡೆ ಮೇಲೆ ಸವರಿಕೊಂಡ್ರೆ ಕೂಡು ಬರುವುದಿಲ್ಲ, ಬಾಯಿ ಹುಣ್ಣು ಮಾಯ ಆಗ್ತದೆ, ಕೆಮ್ಮು ನಿವಾರಿಸುತ್ತದೆ, ಕಫ ನಿವಾರಕ, ಶ್ವಾಸಕೋಶ ಹಾಗೂ ಕೀಲು ಒಳ ಕೀಲುಗಳಿಗೆ ಆಗುವ ತೊಂದರೆಗೆ ನಿವಾರಣೆ ಮಾಡುತ್ತದೆ. ಇದು ಉಪಯುಕ್ತ ಅಂತಹ ಅದ್ಭುತ ನೈಸರ್ಗಿಕ ಗುಣವುಳ್ಳ ಔಷಧಿ ಅಂತ ಈ ಜೇನನ್ನ ಆಯುರ್ವೇದದಲ್ಲಿ ಬಣ್ಣಿಸಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಇದರ ಬಗ್ಗೆ ದೊಡ್ಡ ದೊಡ್ಡ ಸಂಶೋಧನೆ ಆದಾಗ ನಮಗೆ ತಿಳಿದು ಬಂದಂತ ವಿಚಾರ ಅಂತ ಹೇಳಿದ್ರೆ, ಈ ಜೇನುತುಪ್ಪಕ್ಕೆ ಸಂರಕ್ಷಣೆ ಮಾಡುವಂತ ಗುಣ ಇದೆ, ಬ್ಯಾಕ್ಟೀರಿಯಾ ನಾಶಕ ಗುಣ ಇದೆ, ಶಿಲೀಂಧ್ರ ನಾಶಕ ಇಂತಹ ಹಲವಾರು ಗುಣವಿರುವ ಜೇನನ್ನು ಅಮೃತ ಅಂತಲೇ ಕರೀತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಜೇನುತುಪ್ಪವನ್ನು ತಯಾರಿಸುವಂತಹ ಜೇನನ್ನ ನಾವು ಸರ್ವನಾಶದತ್ತ ತಾಳ್ತಾ ಇದ್ದೀವಿ. ನಾವು ಬೆಳೆಗಳಿಗೆ ಬಳಸುವಂತಹ ವಿಪರೀತ ಕೀಟನಾಶಕಗಳು, ಪರಿಸರದ ಮೇಲಿನ ವಿಚಿತ್ರವಾದಂತಹ ನಮ್ಮ ದಾಳಿಗಳು ಇಡೀ ಪರಿಸರವನ್ನ ನಾಶ ಮಾಡ್ತಾ ಇರೋ, ಜೇನಿಗೆ ಬೇಕಾದಂತಹ ವಾತಾವರಣ ಇಲ್ಲದೆ ಇವತ್ತು ಇಡೀ ಇಡೀ ಕುಟುಂಬ ಜೇನುಗಳೇ ಸಾಯ್ತಾ ಹೋಗ್ತಾ ಇದೆ. ಹಾಗಾಗಿ ಇವತ್ತು ಮೊದಲಿನ ದಿನಕ್ಕೂ ಇವತ್ತಿನ ಹೋಲಿಸ್ಕೊಂಡ್ರೆ ಜೇನು ಯಥೇಚ್ಛವಾಗಿ ನಾಶವಾಗಿದೆ. ಆದರೆ ನಮ್ಮ ಮಾರ್ಕೆಟ್ನಲ್ಲಿ ವಿಪರೀತ ಜೇನುತುಪ್ಪ ಸಿಗ್ತದೆ, ಅದು ಎಲ್ಲಿಂದ ಬರ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಇದೊಂದು ಮಿರಾಕಲ್, ಇದೊಂದು ನಮಗೊಂದು ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಹಾಗಾದ್ರೆ ಮಾರ್ಕೆಟಿಂಗ್ ಜೇನುತುಪ್ಪಗಳೆಲ್ಲ ಜೇನೇ ತಯಾರಿಸಿದ್ವು ಅಥವಾ ಯಾವ್ದೋ ಫ್ಯಾಕ್ಟ್ರಿ ರೆಡಿ ಆಗ್ತಾ ಇದೆಯೋ ಅನ್ನೋದು ನಮ್ಗೆ ಗಮನಿಸಬೇಕಾಗುತ್ತೆ.
14: ಖಂಡಿತ ಸರ್, ನೀವು ಹೇಳುವಾಗ ಇದ್ರ ಬಗ್ಗೆ ಚಿಂತನೆ ಬರುತ್ತೆ. ಅಂದ್ರೆ ಜೇನುತುಪ್ಪಗಳು ಇಷ್ಟು ಸುಲಭವಾಗಿ ಸಿಗ್ತಾ ಇದೆಯಲ್ಲ, ಇದು ನಿಜವಾಗ್ಲೂ ಒರಿಜಿನಲ್ ಜೇನ ಅಥವಾ ಫ್ಯಾಕ್ಟ್ರಿಲಿ ಏನಾದ್ರು ತಯಾರು ಮಾಡ್ತಿದ್ದಾರೆ ಅಂತ ಡೌಟ್ ಕಾಡೋದಂತೂ ನಿಜ. ಹಾಗೆ ಕೇಳಿದ್ರೆ ಜೇನುತುಪ್ಪದಿಂದ ಏನೆಲ್ಲ ಪ್ರಯೋಜನಗಳಿದೆ, ಇದ್ರ ಮಹತ್ವ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಒಳ್ಳೆಯ ಮಾಹಿತಿಯನ್ನ ತಿಳ್ಕೊಳ್ತಾ ಇದ್ವಿ ಅಲ್ವಾ? ಹಾಗಿದ್ರೆ ಈ ಒಂದು ಮಾತುಕತೆಯನ್ನ ಮುಂದುವರಿಸ್ತೀವಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಜೇನು ಹಾಗೆ ಜೇನು ತುಪ್ಪದ ಬಗ್ಗೆ ಮಾತನಾಡ್ತಾ ಇದ್ವಿ. ನಮ್ಮೆಲ್ರಿಗೂ ಗೊತ್ತು, ಜೇನುತುಪ್ಪದಿಂದ ಸಾಕಷ್ಟು ಆರೋಗ್ಯಕಾರಿ ಪ್ರಯೋಜನಗಳಿದೆ ಅಂತ. ಆದ್ರೆ ಜೇನುತುಪ್ಪವನ್ನ ಸಂಗ್ರಹಿಸೋದಕ್ಕೆ ಜೇನು ಎಷ್ಟೆಲ್ಲಾ ಕಷ್ಟ ಪಡುತ್ತೆ, ಇದ್ರ ಬಗ್ಗೆ ಕೂಡ ನಾವು ತಿಳ್ಕೋಬೇಕಲ್ವಾ? ಹಾಗಿದ್ಮೇಲೆ ದಿನೇಶ್ ಸರ್, ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಹಂಚ್ಕೋಬಹುದಾ?
3: ಒಂದು ಹನಿ ಜೇನು ತಯಾರಿಸ್ಬೇಕಾದ್ರೆ ಜೇನು ಎಷ್ಟು ಕಷ್ಟ ಪಡುತ್ತೆ ಅನ್ನೋದು ನಾವು ನೋಡ್ಕೊಳ್ಳೇಬೇಕು. ಯಾಕೆಂದ್ರೆ ಒಂದು ಕಾರ್ಮಿಕ ಜೇನು 1 kg ತುಪ್ಪ ತಯಾರಿಸಲು ಅದು ತನ್ನ ಪರಾಗ ಚೀಲವನ್ನ 120,000 150,000 ಬಾರಿ ತುಂಬಿಸಿ ತರಬೇಕು. ಅಂದರೆ ಅಷ್ಟು ಸರಿ ಅದು ಓಡಾಡಬೇಕಾಗುತ್ತೆ. ಎಷ್ಟು ಕಿಲೋಮೀಟರ್ ದೂರ ಹೋಗುತ್ತೋ ಅಷ್ಟು ಕಿಲೋಮೀಟರ್ ತರ ದೂರ ಅಷ್ಟು ಸರಿ ಹೋಗಿ ತುಂಬಿಸ್ಕೊಂಡು ತಗೊಂಡು ಮತ್ತೆ ಇಲ್ಲಿ ಹಾಕಬೇಕಾಗತ್ತೆ. ಅಂದರೆ ಒಂದು ಜೇನು 1.5 kilometer 100 kilometer ವರೆಗೆ ಅದು ಜೇನು ಸಂಗ್ರಹಿಸ್ಲಿಕ್ಕೆ ಓಡಾಡುತ್ತೆ ಅಂತ ಹೇಳಿದ್ರೆ 1 kg ತುಪ್ಪಕ್ಕೆ ಅದು 360,000 kilometer 450,000 kilometer ವರೆಗೆ ಹೋಗ್ಬೇಕಾಗತ್ತೆ.
2: ಸರ್, ಇಷ್ಟೊಂದು ದೂರ ಹೋಗ್ಬೇಕಾಗತ್ತಾ? ಇದು ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ. ಇದನ್ನ ಸ್ವಲ್ಪ ಅರ್ಥ ಆಗೋ ರೀತಿ ಹೇಳ್ಬೋದಾ?
3: ಅಂದ್ರೆ ಒಂದು ಜೇನು 1 liter ತುಪ್ಪ ತಯಾರಿಸ್ಲಿಕ್ಕೆ ಅದು ಇಡೀ ಭೂಮಿಯನ್ನ 8-11 ಸುತ್ತು ಬರುವಷ್ಟು ದೂರ ಹಾರಬೇಕು. ಈಗ ನಿಮ್ಗೆ ಸ್ವಲ್ಪ ಅರ್ಥ ಆಗತ್ತೆ ಅಂತ ಅನ್ಕೊಳ್ತೀನಿ. ಬಹುಶಃ ನಮ್ಗೆ ಒಂದ್ ಜೇನು ತುಪ್ಪ ಬಾಯಿ ಹಾಕೊಂಡು ಚೆನ್ನಾಗಿ ಸವಿಬೇಕಾದ್ರೆ ನಮ್ಗೆ ಈ ಶ್ರಮಿಕ ಜೀವಿಯ ಈ ಶ್ರಮ ಅರ್ಥ ಆಗ್ಲಿಕ್ಕಿಲ್ಲ. ಅದನ್ನ ಸರಿಯಾಗಿ ಗಮನಿಸಿದ್ರೆ ಮಾತ್ರ ಗೊತ್ತಾಗುತ್ತೆ. ಒಂದ್ ಜೇನಿಂದ ನಾವು ಕಲಿಯುವಂತ ಬೇಕಾದಷ್ಟಿದೆ. ಬರೀ ಜೇನನ್ನ ಒಂದು ಹುಳ ಅಂತ ನೋಡದೆ ಅದನ್ನ ಕಲಿಕೆಯ ಒಂದು ಭಾಗವಾಗಿ ಗಮನಿಸಿದ್ರೆ ಅದನ್ನ ಬೇಕಾದಷ್ಟು ಕಲಿಯುವಂಥದ್ದು. ಇಷ್ಟು ಕಷ್ಟವಿದ್ರೂ ಸಹ ಜೇನು 1 ನಿಮಿಷವೂ ಹಾಳು ಮಾಡದಂತೆ ಸತತವಾಗಿ ದುಡಿಯುತ್ತಿರುವಂತ ನಾವು ನೋಡ್ಬೇಕಾಗಿದೆ.
2: ಖಂಡಿತ ಸರ್, ನಾನು ಕೂಡ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಪ್ರಾಣಿ ಪಕ್ಷಿಗಳಿಂದ ಕಲಿಯುವಂತ ಅಂಶ ಸಾಕಷ್ಟು ಇರುತ್ತೆ ಅಂತ. ಹಾಗೆ ಈ ಜೇನು ಎಷ್ಟು ಶ್ರಮ ಜೀವಿ ನೋಡ್ತಾ ಇದ್ರೆ ಕಲಿಯುವಂತದ್ದು ಸಾಕಷ್ಟು ವಿಷಯಗಳಿದೆ ಸರ್.
3: ಒಂದು ಸೀಸನ್ ಅಲ್ಲಿ ಒಂದು ಜೇನು ಕುಟುಂಬ ಸರಿಸುಮಾರು 150 kg ಜೇನನ್ನ ಸಂಗ್ರಹ ಮಾಡುತ್ತೆ. ಯೋಚನೆ ಮಾಡಿ, ಒಂದು ಸೀಸನ್ ಒಂದು ಕುಟುಂಬ 150 kg ಅಷ್ಟು ಜೇನನ್ನ ಸಂಗ್ರಹ ಮಾಡುತ್ತೆ ಅಂತ ಹೇಳಿದ್ರೆ ಅದು ಎಷ್ಟು ಕೆಲಸ ಮಾಡುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಈಗಾಗಲೇ 1 kg ತುಪ್ಪಕ್ಕೆ ಎಷ್ಟು ಸತಿ ಓಡಾಡುತ್ತೆ ಅಂದರೆ 150 kg ತುಪ್ಪ ತಯಾರು ಮಾಡುತ್ತೆ ಅಂದರೆ ಎಷ್ಟು ಸರಿ ಓಡಾಡಬೇಕದು. ವರ್ಕ್ ಕಮಿಟ್ಮೆಂಟ್ ಹೇಗಿದೆ ಅದನ್ನು ಗಮನಿಸ್ತಾ. ಈಗ ಈ ಜೇನು ತಂದಿದ್ದು ಜೇನು ತುಪ್ಪವನ್ನಲ್ಲ, ಅದು ಹೊರಾಗುವಂತಿರುತ್ತೆ. ಇಲ್ಲಿ ಮನೆ ಕೆಲಸದಲ್ಲಿ ಕೆಲವು ಜೇನುಗಳಿರ್ತವೆ, ಆ ಜೇನುಗಳು ಅದನ್ನ ತುಪ್ಪವಾಗಿ ಕನ್ವರ್ಟ್ ಮಾಡಬೇಕಾಗಿದೆ. ಈ ಪರಾಗ ತುಪ್ಪಾಗಿ ಬದಲಾಗುವಂತ ಪ್ರಕ್ರಿಯೆ ಇದೆಲ್ಲ ಅದು ಬಹಳ ವಿಶೇಷವಾಗಿ ಇದೆ. ಈ ಮನೆ ಕೆಲಸದ ಜೇನು ಅದರಲ್ಲೂ ಸ್ವಲ್ಪ ಹಿರಿಯ ಜೇನು ಇದೆಯಲ್ಲ, ಅದು ಈ ಕೆಲಸವನ್ನು ಮಾಡುತ್ತೆ. ಯಾಕಂದ್ರೆ ತುಂಬ ಅನುಭವ ಇರುವಂತ ಜೇನುಗಳು ಇದು ಆ ಪರಾಗವನ್ನು ಹೀರ್ಕೊಂಡು ತನ್ನ ಹೊಟ್ಟೆಯೊಳಗೆ ತಗೊಂಡು ಮತ್ತೆ ಅದನ್ನ ಹೊರಗೆ ತೆಗೆದು ಹೀಗೆ ಅದು ಒಳಗೆ ತಗೊಂಡಿದ್ದನ್ನ ಮತ್ತನ್ನ ಹೀರಿಕೊಳ್ಳುವ ಮೂಲಕ ಹೊರಗೆ ತಗೊಳುತ್ತೆ. ಹೀಗೆ 120-240 ನಡೆಯುತ್ತದೆ ಆ ಶುದ್ಧೀಕರಣ ಕ್ರಿಯೆ ಆಗುತ್ತೆ. ಅದು ತಗೊಂಡಾದ್ಮೇಲೆ ಅದನ್ನ ತನ್ನ ಗೂಡಲ್ಲಿರುವ ಖಾಲಿ ಗೂಡೊಳಗೆ ಅದನ್ನ ಇಡುವ ಪ್ರಕ್ರಿಯೆ ನಡೆಯುತ್ತೆ. ಇಲ್ಲಿ ಇದಕ್ಕಿಂತ ಪರಿಣಿತ ಜೇನು ಇದನ್ನ ಗಮನಿಸ್ತದೆ, ಇದನ್ನ ಪರಿಶೀಲನೆ ಮಾಡುತ್ತದೆ. ಇದು ಸರಿಯಾಗಿಲ್ಲ ಅಂದ್ರೆ ಮತ್ತೆ ಆ ಪ್ರಕ್ರಿಯೆನ ಅದು ಸ್ಟಾರ್ಟ್ ಮಾಡಿ ಮತ್ತದನ್ನ ತುಂಬಿಸಕ್ ಮಾಡುತ್ತೆ. ಹೀಗೆ ಅದನ್ನ ಕೆಲಸವನ್ನ ಮತ್ತೆ ಮತ್ತೆ ಪರಿಶೀಲನೆ ಮಾಡುವಂತ ಕೆಲಸವನ್ನ ನಡೀತಾ ಇರುತ್ತೆ. ಇಷ್ಟೆಲ್ಲ ಆದ್ಮೇಲೆ ಆ ಗೂಡನ್ನ ಇಡಬೇಕಾದ್ರೆ ಒಂದು ದೊಡ್ಡ ಮಿರಾಕಲ್ ಅದು ನಮ್ಗೆ ಇವತ್ತಿಗೂ ಸಹ ನಮ್ಮ ವಿಜ್ಞಾನಕ್ಕೆ ಸಿಗದೇ ಇರುವಂತ ವಿಚಾರ.
2: ಹಾಗಿದ್ರೆ ಜೇನುನೊಣಗಳು ಮಾಡುವಂತ ಅಂತ ಮಿರಾಕಲ್ ಏನಿದೆ, ಇದ್ರ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆಯಾ? ನನಗೂ ಕೂಡ ಇದೆ. ಈ ವಿಷಯದ ಬಗ್ಗೆ ಇನ್ನಷ್ಟು ತಿಳ್ಕೊಬೇಕು ಅಂದ್ರೆ ಮತ್ತೊಂದು ಬ್ರೇಕ್ ತೆಗೆದುಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಜೇನುನೊಣದ ಬಗ್ಗೆ ಹಾಗೆ ಜೇನುತುಪ್ಪದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅಂತ. ನಮಗೆ ಮಾಹಿತಿಯನ್ನು ಕೊಡೋದಕ್ಕಾಗಿ ಪರಿಸರ ಅಧ್ಯಯನ ಕೇಂದ್ರದ ಸಂಯೋಜಕರಾಗಿರುವಂತಹ ಶ್ರೀಯುತ ದಿನೇಶ್ ಹೊಸನಗರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ದಿನೇಶ್ ಸರ್, ಈಗ ನೀವು ಹೇಳ್ತಾ ಇದ್ರಿ ಜೇನುನೊಣದಿಂದ ಒಂದು ಮಿರಾಕಲ್ ವಿಷಯ ನಾವು ಕಲಿಯುವಂತದ್ದಿದೆ, ಅದನ್ನ ವಿಜ್ಞಾನಿಗಳು ಕೂಡ ಇನ್ನೂ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ ಅಂತ ಒಂದು ವಿಷಯ ಅಂತ, ಅದೇನಂತ ಹೇಳ್ಬಹುದಾ ಸರ್?
3: ಅದು ಗೂಡು ಷಡ್ಭುಜಾಕೃತಿಯಲ್ಲಿ ಇದ್ರೂ ಸಹ ಅದರಲ್ಲಿ ಸಣ್ಣ ಸಣ್ಣ ಕೋಣೆಗಳು ನೇರ ನೆಟ್ಟಿಗಿರ್ತದೆ. ಹಾಗಾಗಿ ಅದರಲ್ಲಿ ನಾವು ನೋಡಿದಾಗ ಅದ್ರ ಫುಲ್ ತುಂಬಿರುತ್ತೆ. ನೀರಿನ ಅಂಶಗಳು ಯಾವಾಗ ನೆಟ್ಟಿಗಿರೋ ಜಾಗದಲ್ಲಿ ಇರೋದಿಲ್ಲ, ಅದು ಕೆಳಗೆ ಬರಲೇಬೇಕಲ್ವಾ. ಈ ಹಂತದಲ್ಲಿ ತೇವಾಂಶ ತೆಗೆಯುವಂಥ ಒಂದು ಪ್ರಕ್ರಿಯೆ ನಡೀತದೆ. ಆಗಲೇ ಜೇನು ತಯಾರಿಕೆ ಸಂದರ್ಭದಲ್ಲೇ ಶೇಕಡಾ 40-80% ನೀರನ್ನ ಹೋಗಿರುತ್ತೆ. ತಯಾರು ಮಾಡ್ಬೇಕಂದ್ರೆ ಅದು ಬಾವಿಯೊಳಗೆ ಹೊಟ್ಟೆಯೊಳಗೆ ತಗೊಂಡು ಮತ್ತೆ ಕೊಳವೆಗೆ ತಂದು ಹಾಗೆ ಮಾಡೋದ್ರೊಳಗೆ ಸುಮಾರಷ್ಟು ನೀರಿನಂಶ ಹೋಗಿರುತ್ತೆ. ಆದರೂ ಶೇಕಡಾ 18-20% ನೀರಿನಂಶ ಇರುತ್ತೆ. ಅದನ್ನ ಪಕ್ವ ಮಾಡಲಿಕ್ಕೆ ಸ್ವಲ್ಪ ಪರಿಣಿತ ಜೇನುಗಳು ಪ್ರತಿ ಗೂಡಿನಿಂದ ಗೂಡಿಗೆ ಆ ಜೇನನ್ನ ಬದಲಾಯಿಸ್ತಾನೆ ಇರುತ್ತೆ. ಆ ಜೇನು ರಸಬಿಂದುವನ್ನು ಬದಲಾಯಿಸ್ತಾನೆ ಇರುತ್ತೆ. ಆ ಸಮಯದಲ್ಲಿ ಈ ಮನೆ ಕೆಲಸದ ಜೇನು ಅದನ್ನ ಡ್ರೈ ಮಾಡಲಿಕ್ಕಾಗಿ ತನ್ನ ರೆಕ್ಕೆಯನ್ನು ಬೀಸ್ತಾ ಇರುತ್ತೆ. ಎಷ್ಟು ಬೀಸುತ್ತೆ ಅಂತ ಹೇಳಿದ್ರೆ ಆಶ್ಚರ್ಯ ಆಗ್ಬೋದು ನಮ್ಗೆ ಕೇಳಕ್ಕೆ. ಅದು ನಿಮಿಷಕ್ಕೆ 26,400 ಬಾರಿ ತನ್ನ ಗೂಡಿನಲ್ಲಿ ಬಿಸಿ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಬೀಸ್ತಾ ಇರುತ್ತೆ. ಅಂದರೆ ಒಂದು ಹನಿ ಬಿಂದು ಜೇನಾಗಬೇಕು ಅಂದರೆ ಎಲ್ಲ ಜೇನುಗಳು ಎಷ್ಟು ಕಷ್ಟಪಡ್ತವೆ ಅನ್ನೋದು ನಾವು ಗಮನಿಸ್ಬೇಕಿಲ್ಲಿ. ಇಂತಹ ಪ್ರಕ್ರಿಯೆಯಿಂದ ಹಾಗೂ ಅದನ್ನ ಜೇನಾಗಿ ಕನ್ವರ್ಟ್ ಮಾಡಬೇಕಾದ್ರೆ ತನ್ನ ಹೊಟ್ಟೆಯೊಳಗೆ ತಗೊಂಡು ಅಲ್ಲಿಂದನೇ ತನ್ನ ಕಶ್ಮೀರದ ಕೊಳವೆ ಮೂಲಕ ಆದಷ್ಟು ನೀರು ಹೊರಗೆ ಹಾಕ್ತಾ ಇತರ ಪ್ರಕ್ರಿಯೆ ನಡೀತಾ ಅದು ಒಂದು ಸೋಂಕು ನಿವಾರಕವಾಗಿ ರೋಗ ನಿರೋಧಕ ಶಕ್ತಿಯಾಗಿ ಆ ಬಿಂದು ಕನ್ವರ್ಟ್ ಆಗ್ತದೆ. ಅಂದರೆ ಒಂದು ಜೇನು ತನ್ನ ಸರ್ವ ಪ್ರಯತ್ನಗಳ ಮೂಲಕ ಒಂದು ಧ್ವನಿ ಜೇನನ್ನ ತಯಾರು ಮಾಡುತ್ತೆ ಅನ್ನೋದು. ಇದೆಲ್ಲ ಆದಮೇಲೆ ಅದು ತನ್ನ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ರೀತಿಯಲ್ಲಿ ಮೇಣವನ್ನು ಸಂಗ್ರಹಿಸಿ ಅದನ್ನು ಮತ್ತೆ ಪ್ರಕ್ರಿಯೆಗೆ ಒಳಪಟ್ಟು ಆ ಜೇನಿನ ಕೋಶಗಳನ್ನು ಈ ಮೇಣದ ಹಾಳೆಯ ಮೂಲಕ ಸೀಲ್ ಮಾಡ್ತಾ ಬರುತ್ತೆ. ಅಲ್ಲಿಗೆ ಒಂದು ಜೇನು ಹನಿ ತಯಾರು ಮಾಡಲಿಕ್ಕೆ ಇಷ್ಟೆಲ್ಲ ಕಸರತ್ತು ನಡೀತು. ಆದರೆ ನಮ್ಗೆ ಗೊತ್ತಿರಬೇಕು, ಇಲ್ಲಿ ಪ್ರತಿ ಜೇನು ಹನಿಯೂ ಸಹ ಆ ಜೇನಿನ ಎಂಜಲೆ ಆಗಿರುತ್ತೆ. ಪ್ರತಿ ಜೇನು ಹನಿಯಲ್ಲೂ ಸಹ ಈ ಜೇನಿನ ಶ್ರಮ ಬೆವರು ಎಲ್ಲವೂ ಸಹ ಅಡಗಿರುತ್ತೆ. ಹಾಗಾಗಿ ಅದು ಬಹಳ ವಿಶೇಷವಾಗಿ ನಾವು ಜೇನನ್ನು ಗಮನಿಸಲೇಬೇಕು. ಬರೀ ಜೇನಿನ ಹಾನಿ ಕೊಡದಷ್ಟು ಸುಲಭ ಅಲ್ಲ. ಜೇನಿನ ಜೀವನವನ್ನು ನಾವು ಗಮನಿಸಿದಾಗ ನಮಗೆ ಸಾಕಷ್ಟು ತಿಳುವಳಿಕೆ ಇರುತ್ತೆ. ಯಾಕಂದರೆ ಇಲ್ಲಿ ಹುಟ್ಟಿ ಒಂದು ವಾರಕ್ಕೆ ಆ ಮರಿಗಳು ಅಲ್ಲಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಇದರಲ್ಲಿ ಕಾರ್ಮಿಕ ಜೇನುಗಳಿದ್ದಾವೆ, ರಕ್ಷಣಾ ಜೇನುಗಳಿದ್ದಾವೆ, ಹಾಗೆ ಈ ಥರ ನರ್ಸಿಂಗ್ ಜೇನು ಸಹ ಇದ್ದಾವೆ. ಇಲ್ಲಿ ರಾಣಿಗೆ ಫೀಡ್ ಮಾಡುವಂಥ ಜೇನುಗಳೇ ಬೇರೆ, ರಾಣಿಗೆ ರಕ್ಷಣೆ ಮಾಡುವಂಥ ಜೇನುಗಳೇ ಬೇರೆ. ಹಿಂಗೆ ಎಷ್ಟೊಂದು ಬಗೆ ಬಗೆಯ ಜೇನುಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಜೊತೆಗೆ ಅಷ್ಟು ಜೇನುಗಳಿಗೂ ಸಹ ಒಂದು ರೀತಿಯ ಒಕ್ಕೂಟದ ವ್ಯವಸ್ಥೆ ನಾವಿಲ್ಲಿ ಕಾಣ್ತಾ ಹೋಗ್ತೇವೆ. ಅಂದರೆ ಒಂದು ವ್ಯವಸ್ಥೆ ನಡಿಬೇಕು ಅಂತ ಹೇಳಿದ್ರೆ ಯಾವುದೋ ಒಂದು ಪ್ರಕ್ರಿಯೆ ಅಷ್ಟೇ ಅಲ್ಲ, ಎಲ್ಲ ಥರದವರು ಇಲ್ಲಿ ತುಂಬ ಮುಖ್ಯ ಅನ್ನೋದನ್ನ ಈ ಜೇನು ನೋಡಿ ನಾವು ಕಲ್ತ್ಕೊಳ್ಬೇಕು. ಯಾಕಂದ್ರೆ ಅಲ್ಲಿ ಕಾರ್ಮಿಕರ ಕೆಲಸ ಕಾರ್ಮಿಕರು ಮಾಡ್ತವೆ, ಕಾರ್ಮಿಕರಿಗಿಂತ ಮುಂಚಿತವಾಗಿ ಜೇನು ಎಲ್ಲಿದೆ ಅಂತ ಹುಡ್ಕೊಂಬರುವಂಥ ಕೆಲಸವನ್ನ ಒಂದು ಟೀಮ್ ಮಾಡುತ್ತೆ. ಅದು ಇಂತಿಷ್ಟು ದೂರ ಇದೆ ಅಂತ ಹೇಳಿ ಎಲ್ಲ ಒಂದಷ್ಟು ಜೇನುಗಳು ಕಂಡ್ಕೊಂಬರ್ತವೆ. ಜೊತೆಗೆ ತುಂಬ ವಯಸ್ಸಾದಂಥ ಜೇನುಗಳು, ತುಂಬ ಅನುಭವಿತ ಜೇನುಗಳು ಗೂಡೊಳಗಡೆ ಕೆಲಸ ಮಾಡುತ್ತೆ, ಜೇನು ಇಡುವಂಥದ್ದು ಆ ಥರ ಕೆಲಸ ಮಾಡ್ತವೆ. ಇನ್ನೂ ವಯಸ್ಸಾದಂಥ ಜೇನುಗಳು ಅವ್ರಿಗೆ ಅನುಭವ ಜಾಸ್ತಿ ಇದ್ವು, ಅವು ಆತ್ಮಹತ್ಯೆ ಥರ ಕೆಲಸ ಮಾಡುತ್ತೆ. ಅದು ನಮಗೆ ಒಂದು 20 ಜೇನು ಖರ್ಚು ಬಿಟ್ಟು ಅವನು ಆಸ್ಪತ್ರೆ ಸೇರಿದ ಅನ್ನೋದ್ರ ಬಗ್ಗೆ ನಮ್ಗೆ ತುಂಬ ಇದೆ. ಆದರೆ ಅದೇ 20 ಜೇನು ಒಬ್ಬನಿಗೆ ಕಚ್ಚಿದೆ ಅಂತ ಹೇಳಿದ್ರೆ ಆ 20 ಜೇನು ಸತ್ವಾಗಿರುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಯೋಚನೆ ಇಲ್ಲ. ಯಾಕಂದ್ರೆ ಅದು ತನ್ನ ಕರುಳನ್ನು ಕಿತ್ಕೊಂಡು ಅವನಿಗೆ ಕಚ್ಚೋದು ಕಚ್ಚೋದು ಅಂತ ಹೇಳಿದ್ರೆ ಅದು ತನ್ನ ಕರುಳಿನ ಒಂದು ಭಾಗವನ್ನ ನಮಗೆ ನಾಟಿದಾಗ ಅದ್ರ ಕರುಳು ಕಿತ್ತು ಹೋಗುತ್ತೆ, ಆ ಜೇನಲ್ಲೇ ಬಿದ್ದು ಸತ್ತು ಹೋಗುತ್ತೆ. ಬೇಕಾದ್ರೆ ಗಮನಿಸ್ಬೋದು ನೀವು, ಆ ಜೇನ ನಿಮ್ಗೆ ಜೇನು ಕಚ್ತು ಅಂದರೆ ಅದು ಜೇನನ್ನ ಗೂಡಿನ ಬಿಡದೆಲ್ಲ ಸತ್ವಾಗಿರುತ್ತೆ. ನಮಗೆ ಜೇನು ಕಚ್ತು ಅಂತ ನೋವುಕ್ಕಿಂತನೂ ಆ ಸತ್ತೋಯ್ತು ಅನ್ನುವಂಥ ಅಯ್ಯೋ ಇರ್ಬೇಕು. ಯಾಕಂತಂದ್ರೆ ಒಂದು ಜೇನು ಹನಿ ಸಂಗ್ರಹಿಸ್ಬೇಕಾದ್ರೆ ಎಷ್ಟು ಕಷ್ಟಪಡುತ್ತೆ ಅನ್ನೋ, ಅತ್ಯಂತ ಶ್ರಮಜೀವಿ ಅದು. ನಮ್ಗೆ ಆ ಪಾಪದ ಆಲೋಚನೆಗಳು ಬರೋದೇ ಇಲ್ಲ. ಇದು ಬಹಳ ಮುಖ್ಯವಾಗಿ ನಮ್ಗೆ ಬೇಕಾಗಿರೋದು. ಯಾಕಂದ್ರೆ ಒಂದು ಪರಿಸರವನ್ನ ತುಂಬಾ ಸೂಕ್ಷ್ಮ ಗಮನಿಸಿದಾಗ ನಮ್ಗೆ ಇವೆಲ್ಲೂ ಅಬ್ಸರ್ವ್ ಆಗ್ತದೆ. ಇವತ್ತು ಜೇನಿನ ತುಪ್ಪಕ್ಕೆ ಎಷ್ಟೊಂದು ಬೆಲೆ ಇದೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗಿದೆಯೋ, ಆ ಜೇನನ್ನ ಉಳಿಸ್ಕೊಳ್ಳೋದು ಸಹ ಅಷ್ಟೇ ಬೆಲೆ ಇರುವಂಥದ್ದು. ನಾವು ಯಥೇಚ್ಛವಾಗಿ ಇವತ್ತು ನಮ್ಮ ಹೊಲಗಳಿಗೆ ಬೆಳೆಗಳಿಗೆ ಸಾಕಷ್ಟು ಥರದ ಔಷಧಿಗಳನ್ನ ಸಿಂಪಡಿಸ್ತಾ ಇದ್ದೇವೆ, ಮತ್ತೆ ಸಾಕಷ್ಟು ಕಾಡುಗಳನ್ನು ಹಾಳು ಮಾಡ್ತಾ ಇದ್ದೇವೆ. ನಾವು ಹೂವಿನ ತುದಿಗೂ ಸಹ ಔಷಧಿಗಳನ್ನ ಸಿಂಪಡಿಸ್ತಾ ಇದ್ದೇವೆ. ಇದೆಲ್ಲ ಮಾಡಿದಾಗ ನಾವು ಸಾಕಿದ ಜೇನುಗಳನ್ನ ನಾವು ನೋಡಿದಂತೆ ನಮ್ಮ ಇಡೀ ಇಡೀ ಗೂಡುಗಳಲ್ಲೇ ಸತ್ತೋಗಿದ್ದಿದೆ. ಅಂದ್ರೆ ಬೆಳಿಗ್ಗೆ ಆಹಾರಕ್ಕೆ ಹೋದಂಥ ಜೇನುಗಳು ವಾಪಸ್ ಬಂದಿದ್ದು ಮಾಡೆ ಬೆಳಗ್ಗೆ ನೋಡಿದ್ರೆ ಇಡೀ ಗೂಡಲ್ಲಿ ಅಷ್ಟು ಜೇನುಗಳು ಸತ್ತೋಗಿದ್ದವು. ಅಂದ್ರೆ ಅದೆಲ್ಲ ಹೋಗಿ ಔಷಧಿ ಮುಟ್ಕೊ ಬಂದಿರುತ್ತಲ್ಲ, ಅದನ್ನ ಪರಾಗ ತಂದಿರುತ್ತಲ್ಲ, ಅದು ಇಲ್ಲಿ ತಂದು ಕೊಟ್ಟ ಈ ಜೇನುಗಳು ಅದರ ಪ್ರಕ್ರಿಯೆ ಒಳಗೋದಾಗ ಅದು ಇದು ಎಲ್ಲವೂ ಸತ್ತೋಗಿದೆ. ಇಡೀ ಕುಟುಂಬವೇ ನಾಶ ಆಗಿದ್ದಿದೆ. ಇವತ್ತು ಅತ್ಯಂತ ಅಳಿವಿನಂಚಿನಲ್ಲಿರುವಂತಹ ಬೇರೆ ಬೇರೆ ಪ್ರಾಣಿಗಳಲ್ಲಿ ಜೇನು ಸಹ ಒಂದಾಗಿದೆ. ಎಲ್ಲೆಲ್ಲೂ ಜೇನು ಉಳ್ಕೊಳ್ಳುವ ಹಂತದಲ್ಲಿ ಇಲ್ಲ ಇವತ್ತು, ಹಂಗಾಗಿದೆ. ಜೇನುಗಳ ಸರ್ವನಾಶ ತುಂಬಾ ಆಗ್ತದೆ. ಅಂದ್ರೆ ಎಲ್ಲಿ ಜೇನು ಸರ್ವನಾಶ ಆಗ್ತಿದೆಯೋ ಅಲ್ಲಿ ಪ್ರಕೃತಿಯೂ ಸರ್ವನಾಶ ಆಗ್ತಾ ಇದೆ ಅಂತ ಲೆಕ್ಕ. ಅಂದ್ರೆ ನಮ್ಮ ವಿನಾಶವನ್ನು ನಾವೇ ಕಂಡುಕೊಳ್ತಿದ್ದೀವಿ ಅಂತ, ನಮ್ಮ ಪರಾಗ ಕ್ರಿಯೆ ನಡೀತಾ ಇಲ್ಲ ಅಂತ. ಒಬ್ಬ ಒಂದು ರೈತ ಒಂದು ಜೇನಿನ ಕುಟುಂಬ ಸಾಕೊಂಡ್ರೆ ಅವನಿಗೆ ಜೇನುತುಪ್ಪ ಅಷ್ಟೇ ಅಲ್ಲ, ಅವನ ಬೆಳೆಯ ಪ್ರಮಾಣವೂ ಜಾಸ್ತಿ ಆಗ್ಲಿಕ್ಕೆ ಕಾರಣ ಆಗುತ್ತೆ. ಯಾಕಂದ್ರೆ ಅಷ್ಟು ಚಂದವಾಗಿ ಇದು ಪರಾಗಸ್ಪರ್ಶ ಮಾಡ್ತದೆ ಜೇನು. ಹಾಗಾಗಿ ತುಂಬಾ ಜನ ಸಹಜ ಕೃಷಿಯಲ್ಲಿ ಮಾಡುವಂಥವ್ರು ತಮ್ಮ ತಮ್ಮ ತೋಟಗಳಲ್ಲಿ ಈ ಜೇನಿನ ಗೂಡನ್ನ ಇಟ್ಕೊಂಡು ಆ ಕೆಲಸ ಮಾಡಿದವರು ಇದೆ. ಆದ್ರೆ ಇವತ್ತು ಅದನ್ನ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಆಗ್ತಿದೆ. ಯಾಕಂದ್ರೆ ಬೇರೆ ಬೇರೆ ರೋಗಗಳು ಬರ್ತಾ ಇದೆ, ಜೊತೆಗೆ ಈ ಔಷಧಿಗಳನ್ನ ನಾವೇ

0: ಬಗ್ಗೆ ಸಾಕಷ್ಟು ಒಳ್ಳೆ ಮಾಹಿತಿನ ಹಂಚ್ಕೊಂಡ್ರಿ. ಜೇನು ತನ್ನ ತುಪ್ಪವನ್ನು ಸಂಗ್ರಹಿಸೋಕೆ ಎಷ್ಟೆಲ್ಲ ಶ್ರಮ ಪಡುತ್ತೆ ಅಂತ, ಹಾಗೆ ಆಹಾರ ಭದ್ರತೆಯಲ್ಲಿ ಜೇನುನೊಣದ ಪಾತ್ರ ಮಹತ್ವದ್ದು ಅಂತ ಹೇಳಿ ಮನ ಮುಟ್ಟೋ ರೀತಿ ಹೇಳಿದ್ರಿ. ನಿಮ್ಮೆಲ್ಲ ಮಾಹಿತಿಗಾಗಿ ಮತ್ತೊಮ್ಮೆ ಧನ್ಯವಾದಗಳು ಸರ್. ಕೇಳುಗರೆ, ಕೇಳಿಸ್ಕೊಂಡಲ್ಲ, ಜೇನುನೊಣ ಆಗಿರ್ಬೋದು ಹಾಗೆ ಜೇನುತುಪ್ಪದಲ್ಲಿ ಏನೆಲ್ಲ ವಿಶೇಷತೆ ಇದೆ ಅಂತ. ಹಾಗಿದ್ರೆ ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686609 9627 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ನೀವು ಇದುವರೆಗೂ ಕೇಳಿದ್ದು ಪರಿಸರ ಪರಿಚಯ ಕಾರ್ಯಕ್ರಮ, ಹಾಗೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
2: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ಬರಿಗೂ ಸೇರಿ.
1: ಹೌದಾ, ಅದ್ ಹೇಗೆ?
2: LIC ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ಬರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟೀಡ್ ಎಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ. ಮೈ LIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
3: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
4: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
3: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
0: ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಸ್ನಾನಕ್ಕೆ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದರೆ ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು, ಯಾಕೆಂದರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅಂದ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನಿಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರಬೇಕು ಅಂದರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ದೂರ ದೂರ ಹೋಗಬೇಕು ಅಂತಿಲ್ಲ, ಯಾವುದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನನ್ನ ಜೊತೆ ಟ್ರಾವೆಲ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೇನೆ ನಾನಿವತ್ತು ನಿಮಗೆ ಒಂದು ಅದ್ಭುತವಾಗಿರುವಂತಹ ಸ್ಥಳದ ಬಗ್ಗೆ ಪರಿಚಯ

ತಿಳಿಸೋಣ ಅಂತ ಹೊರಟಿದ್ದೀನಿ. ಹಾಗೆ ಇವತ್ತು ನಾ ನಿಮ್ಗೆ ಪರಿಚಯಿಸ್ತಾ ಇರುವುದು ಉದಯಗಿರಿಯಲ್ಲಿರುವಂತಹ ಗುಹೆಗಳ ಬಗ್ಗೆ. ಉದಯಗಿರಿ ಮತ್ತೆ ಖಂಡಗಿರಿ ಗುಹೆಗಳು ಒಡಿಶಾ ರಾಜ್ಯದ ಭುವನೇಶ್ವರದ ಹತ್ತಿರದಲ್ಲೇ ಇರುವ ಪ್ರಾಚೀನ ಜೈನ ತಪಸ್ವಿಗಳ ಪ್ರಮುಖ ಐತಿಹಾಸಿಕ ತಾಣವಾಗಿದೆ. ಒಡಿಶಾ ರಾಜಧಾನಿ ಭುವನೇಶ್ವರದಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿದೆ. ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಕಳಿಂಗ ರಾಜ ಚಕ್ರವರ್ತಿ ಖರಾವೇಲನ ಕಾಲದಲ್ಲಿ ಜೈನ ಮುನಿಗಳಿಗಾಗಿ ಈ ಗುಹೆಯನ್ನ ಕಲ್ಲಿನಲ್ಲಿ ಕೆತ್ತಲಾಗಿದೆ. ಉದಯಗಿರಿಯಲ್ಲಿ 18 ಗುಹೆಗಳಿದ್ದು ರಾಣಿ ಗುಂಫಾ ಇವುಗಳಲ್ಲಿ ಅತ್ಯಂತ ದೊಡ್ಡ ಮತ್ತು ಆಕರ್ಷಕವಾದ ಒಂದು ಗುಹೆಯಾಗಿದೆ. ಉದಯಗಿರಿ ಬೆಟ್ಟದ ಮೇಲಿರುವ ಈ ಪ್ರಾಚೀನ ಶಿಲಾಶಾಸನವು ಚಕ್ರವರ್ತಿ ಖರವೇಲನ ಇತಿಹಾಸವನ್ನ ತಿಳಿಸುತ್ತೆ. ಹಾಗಿದ್ರೆ ಇಷ್ಟು ಅದ್ಭುತವಾಗಿರುವಂತಹ ಉದಯಗಿರಿಯ ಗುಹೆಯ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ఎస్ వెల్కమ్ బ్యాక్ టు రేడియో శివమొగ్గ 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ ಸ್ನೇಹಿತರೆ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗೊಂದು ಸ್ಥಳದ ಪರಿಚಯವನ್ನು ಮಾಡ್ತಾ ಇದ್ದೆ ಅದೇ ಉದಯಗಿರಿಯಲ್ಲಿರುವಂತಹ ಗುಹೆಗಳ ಬಗ್ಗೆ ಹಾಗಿದ್ರೆ ಉದಯಗಿರಿಯಲ್ಲಿರುವ ಗುಹೆಗಳ ಬಗ್ಗೆ ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಒರಿಸ್ಸಾದ ಅತ್ಯಂತ ಜನಪ್ರಿಯ ಪ್ರವಾಸಿ ಆಕರ್ಷಣೆಗಳಲ್ಲಿ ಈ ಉದಯಗಿರಿ ಬೆಟ್ಟಗಳು ಕೂಡ ಒಂದಾಗಿದೆ ಭುವನೇಶ್ವರದಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿರುವ ಉದಯಗಿರಿ ಮತ್ತು ಖಂಡಗಿರಿ ಗುಹೆಗಳು ಧರ್ಮ ಇತಿಹಾಸ ಕಲೆ ಮತ್ತು ವಾಸ್ತುಶಿಲ್ಪ ದೃಷ್ಟಿಯಿಂದ ಸಾಕಷ್ಟು ಮಹತ್ವವನ್ನು ಪಡೆದಿದೆ ಈ ಗುಹೆಗಳು ಮುಖ್ಯ ಹೆದ್ದಾರಿ ರಸ್ತೆಯಿಂದ ದೂರದಲ್ಲಿರುವ ಕರಾವಳಿ ಬಯಲು ಪ್ರದೇಶದಲ್ಲಿದ್ದು ಒರಿಸ್ಸಾದ ಅತ್ಯಂತ ಜನಪ್ರಿಯ ಪ್ರವಾಸಿ ಆಕರ್ಷಣೆಗಳಾಗಿವೆ ಮೂಲತಃ ಉದಯಗಿರಿ ಮತ್ತು ಖಂಡಗಿರಿ ಗುಹೆಗಳು ಜೈನ ತಪಸ್ವಿಗಳ ನಿವಾಸಗಳಾಗಿವೆ ಈ ಗುಹೆಗಳ ತೆರೆದ ಮುಂಭಾಗದ ಸ್ಥಳ ನೇರವಾಗಿ ವರಾಂಡಾಗೆ ಕರೆದುಕೊಂಡು ಹೋಗುತ್ತೆ ಇವು ಕನಿಷ್ಠ ಅವಶ್ಯಕತೆಯನ್ನು ಹೊಂದಿರುವ ಆಶ್ರಯ ತಾಣವಾಗಿದ್ದು ಇವುಗಳನ್ನು ಪ್ರಾರ್ಥನೆ ಮತ್ತು ಧ್ಯಾನದ ಉದ್ದೇಶಕ್ಕಾಗಿ ಬಳಸಲಾಗ್ತಿತ್ತು ಗುಹೆಯನ್ನು ಮುಖ್ಯವಾಗಿ ಬಂಡೆಯ ಮೇಲ್ಭಾಗಕ್ಕೆ ಉತ್ಖನನ ಮಾಡಲಾಗಿದೆ ಪ್ರತಿ ಕೋಣೆಯಲ್ಲಿ ಹಲವಾರು ಸನ್ಯಾಸಿಗಳು ವಾಸಿಸ್ತಾ ಇದ್ರು ಅಂತ ಹೇಳಲಾಗುತ್ತೆ ಈ ಕೋಣೆಗಳು ಒಳಗೆ ನೋಡಲು ಸರಳವಾಗಿದ್ರೂ ಕೂಡ ಅವುಗಳ ಮುಂಭಾಗಗಳು ಅಲಂಕರಿಸಲ್ಪಟ್ಟ ಶಿಲ್ಪಗಳಿಂದ ಬೆರಗುಗೊಳಿಸುತ್ತೆ ಈ ಶಿಲ್ಪಗಳು ನ್ಯಾಯಾಲಯದ ದೃಶ್ಯಗಳು ಬೇಟೆ ಪ್ರವಾಸಗಳು ದಿನನಿತ್ಯದ ಜೀವನದ ಘಟನೆಗಳು ರಾಯಲ್ ಮೆರವಣಿಗೆಗಳು ಮತ್ತು ಜೈನರು ಪೂಜಿಸುವ ಯೋಗ್ಯ ವಸ್ತುವನ್ನು ಪ್ರದರ್ಶಿಸುತ್ತೆ ಉದಯಗಿರಿ ಗುಹೆಗಳು ಒಟ್ಟು 18 ಇದೆ ಅತಿದೊಡ್ಡ ಗುಹೆಯ ಹೆಸರು ಆಗಲೇ ಹೇಳಿದ ಹಾಗೆ ರಾಣಿ ಗುಂಫಾ ಅಥವಾ ಕ್ವೀನ್ ಗುಹೆ ಇದು 2 ಅಂತಸ್ತಿನ ಮಠದ ರಚನೆಯಾಗಿದ್ದು ಇದನ್ನು ಹಲವಾರು ತಾರಸಿಗಳು ಬೆಂಬಲಿಸುತ್ತಾರೆ ಸಂಗೀತ ವಾದ್ಯಗಳು ನೃತ್ಯ ಮಾಡುವ ಮಹಿಳೆಯರು ಮತ್ತು ರಾಜ ಮೆರವಣಿಗೆಗಳ ಶಿಲ್ಪಗಳು ಈ ಗುಹೆಗಳ ಒಳಾಂಗಣವನ್ನು ಅಲಂಕರಿಸಿವೆ ಇತರ ಪ್ರಮುಖ ಗುಹೆ ಎಂದರೆ ಅಲ್ಕಾಪುರಿ ಗುಂಫಾ ಇದು 2 ಅಂತಸ್ತಿನ ಗುಹೆಯಾಗಿದ್ದು ನಿಧಿ ಆಭರಣಗಳು ಕೆಲವು ಜೀವಿಗಳು ಮತ್ತು ಆನೆಗಳ ಕೆತ್ತನೆಯನ್ನು ನೀವಿಲ್ಲಿ ನೋಡಬಹುದು ವಿಭಿನ್ನ ರೀತಿಯ ಗುಹೆ ಎಂದರೆ ಗಣೇಶ ಗುಂಫಾ ಇದು ಹಲವಾರು ತಾರಸಿಗಳಿಂದ ಕೂಡಿದ್ದು ವಾಸಕ್ಕೆ ಯೋಗ್ಯವಾದ ಸ್ಥಳವಾಗಿದೆ ಈ ಗುಹೆಯ ಹಿಂಭಾಗದ ಗೋಡೆಯ ಮೇಲೆ ಗಣೇಶನ ಶಿಲ್ಪ ಎಂಥವರನ್ನು ಆಕರ್ಷಿಸುತ್ತೆ ಮತ್ತೊಂದು ಶಿಲ್ಪವು ಜೈನ ತೀರ್ಥಂಕರ ಪೂಜೆಯಲ್ಲಿ ನಿರತವಾಗಿದೆ ಎಂದು ತೋರಿಸುವಂತಹ ಒಂದು ಕೆತ್ತನೆಯಾಗಿದೆ ಆನೆಗಳ ಅಂಕಿ ಅಂಶವನ್ನು ಸಹ ಕಾಣಬಹುದು ಇನ್ನು ವೈಗ್ರಾಹ ಗುಂಫಾ ಪ್ರವೇಶ ಭಾಗದಲ್ಲಿರುವ ಶಿಲ್ಪಗಳು ನಮ್ಮನ್ನು ಖಂಡಿತವಾಗಿಯೂ ಆಕರ್ಷಿಸುತ್ತೆ ಹಾಗಿದ್ರೆ ಒಡಿಶಾದ ಉದಯಗಿರಿಯಲ್ಲಿರುವಂತಹ ಗುಹೆಯ ಬಗ್ಗೆ ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳಿಸ್ತೀನಿ ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮೈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ಒಡಿಶಾದ ಉದಯಗಿರಿಯಲ್ಲಿರುವಂತಹ ಗುಹೆಗಳ ಬಗ್ಗೆ ತಿಳಿಸ್ತಾ ಇದ್ದೆ. ಹಾಗಿದ್ರೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಉದಯಗಿರಿಯಲ್ಲಿರುವಂತಹ ಗುಹೆಗಳು, ಇಲ್ಲಿನ ವಿಶೇಷತೆ, ಇದರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಗುಹೆಯ ಸಂಖ್ಯೆ 17 ಮುಂದೆ ಇರುವ ಮೆಟ್ಟಿಲುಗಳನ್ನು ಬಳಸಿಕೊಂಡು ಮುಖ್ಯ ರಸ್ತೆಯಿಂದ ಕೆಳಗಿಳಿದು ಸುಮಾರು 15 ನಿಮಿಷ ಸಮಯದಲ್ಲಿ ರಸ್ತೆಯ ಮೇಲಕ್ಕೆ ಹೋದಾಗ ಖಂಡಗಿರಿ ಬೆಟ್ಟಕ್ಕೆ ಹೋಗುವ ಶಿಖರದ ದಾರಿ ಸಿಗುತ್ತೆ. ಟಟೋವಾ ಗುಂಫಾಗಳ ಎರಡೂ ಪ್ರವೇಶ ದ್ವಾರಗಳು ಗಿಳಿಯ ಕೆತ್ತನೆಯನ್ನು ಹೊಂದಿದೆ. ಜೊತೆಗೆ ಅವುಗಳ ಮೂಲ ಶಾಸನಗಳು ಇನ್ನೂ ಮೂಲ ಬಣ್ಣದಲ್ಲೇ ಇದೆ. ಒಟ್ಟು 15 ಗುಹೆಗಳಲ್ಲಿ ಅನಂತ ಗುಂಫಾ ಜೈನ ಧರ್ಮಕ್ಕೆ ಸಂಬಂಧಿಸಿದ್ದು ಅದ್ಭುತ ಪ್ರಾಚೀನ ಲಕ್ಷಣಗಳಾದ ಸರ್ಪಗಳು ಮತ್ತು ಸ್ವಸ್ತಿಕಗಳನ್ನು ಹೊಂದಿದೆ. ಹಾಗೆಯೇ ನವಮುನಿ ಗುಂಫಾದಲ್ಲಿ ಜೈನ ದಿಗಂಬರ ಸಂಖ್ಯೆಯನ್ನು ಪ್ರತಿನಿಧಿಸುವ 9 ಜೈನ ತೀರ್ಥಂಕರರ ಶಿಲ್ಪಗಳನ್ನು ಪ್ರವಾಸಿಗರು ನೋಡಬಹುದು. ಬರಾಭೂಜಿ ಗುಂಫಾಗೆ 2 ಹಿಂದೂ ಶಿಲ್ಪಗಳಿಂದ ಹೆಸರು ಬಂದಿದೆ. ಅದರಲ್ಲಿ ಪ್ರತಿಯೊಂದು 12 ತೋಳಗಳನ್ನು ಹೊಂದಿದೆ. ಹಾಗೆ ಇಷ್ಟೆಲ್ಲ ಅದ್ಭುತವಾಗಿರುವ ವಾಸ್ತುಶಿಲ್ಪವನ್ನು ಹೊಂದಿರುವಂತಹ ಉದಯಗಿರಿ ಗುಹೆಗೆ ನೀವು ಹೋಗಬೇಕು ಅಂದರೆ ಹೇಗೆ ಹೋಗಬೇಕು, ಹಾಗೆ ಯಾವ ಸಮಯದಲ್ಲಿ ಹೋದರೆ ಬೆಸ್ಟ್ ಅಂತ ನೀವು ಕೇಳೋದಾದರೆ, ಭುವನೇಶ್ವರ ಭಾರತದ ಒರಿಸ್ಸಾದಲ್ಲಿರುವ ಸುಂದರವಾದ ನಗರ. ಇದು ದೇಶದ ದೇವಾಲಯಗಳ ನಗರ ಅಂತಲೇ ಪ್ರಸಿದ್ಧವಾಗಿದೆ. ಈ ಸ್ಥಳವು ಹಿಂದೂ ತೀರ್ಥಯಾತ್ರೆಯ ಪ್ರಮುಖ ಕೇಂದ್ರವಾಗಿದ್ದು ಭುವನೇಶ್ವರಕ್ಕೆ ಭೇಟಿ ನೀಡಲು ಉತ್ತಮ ಸಮಯ ಅಂದರೆ ಚಳಿಗಾಲ. ಈ ಸಮಯದಲ್ಲಿ ಅಲ್ಲಿನ ಒಂದು ವಾತಾವರಣ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಆಹ್ಲಾದಕರವಾಗಿರುವಂತಹ ವಾತಾವರಣ ಇರುವುದರಿಂದ ಪ್ರವಾಸಿಗರು ಆರಾಮದಾಯಕ ವಾಸ್ತವ್ಯವನ್ನ ಅಲ್ಲಿ ಹೋಗಬಹುದು. ಹಾಗೆ ನೀವು ಇಲ್ಲಿಗೆ ಹೋಗಬೇಕು ಅಂದರೆ ಹೆಚ್ಚು ತೊಂದರೆಯಾಗುವುದಿಲ್ಲ, ಯಾಕೆಂದರೆ ಇದು ಯೋಜಿತವಾಗಿ ನಿರ್ಮಿಸಲ್ಪಟ್ಟ ರೈಲು ಮತ್ತು ರಸ್ತೆ ಸಾರಿಗೆ ವ್ಯವಸ್ಥೆಯನ್ನು ಹೊಂದಿದೆ. ಭುವನೇಶ್ವರವು ದೆಹಲಿ, ಚೆನ್ನೈ, ವಾರಣಾಸಿ, ನಾಗ್ಪುರ್, ಕೋಲ್ಕತ್ತಾ ಮತ್ತು ವಿಶಾಖಪಟ್ಟಣಂನಂತಹ ಭಾರತದ ಎಲ್ಲ ಪ್ರಮುಖ ನಗರಗಳಿಗೆ ಉತ್ತಮ ವಿಮಾನ ಸಂಪರ್ಕವನ್ನು ಹೊಂದಿದೆ. ಸೊ ಹಾಗಾಗಿ ನೀವು ವಿಮಾನದ ಮೂಲಕ ಕೂಡ ಬರ್ಬೋದು, ಅಥವಾ ಟ್ರೈನ್ನಲ್ಲಿ ಬರ್ತೀರಾ ಅಂತ ಹೇಳಿದ್ರೆ ಭುವನೇಶ್ವರಕ್ಕೆ ಪ್ರಯಾಣಿಸ್ತಿದ್ರೆ ಎಲ್ಲ ಪ್ರಮುಖ ನಗರಗಳಿಂದ ಟ್ರೈನ್ ವ್ಯವಸ್ಥೆ ಕೂಡ, ರೈಲಿನ ಸಂಪರ್ಕ ಕೂಡ ಇರೋದ್ರಿಂದ ನೀವು ಆರಾಮವಾಗಿ ಹೋಗಬಹುದು. ರಸ್ತೆ ಮೂಲಕ ಕೂಡ ನೀವು ಹೋಗಬಹುದು. ಇಲ್ಲಿನ ರಸ್ತೆ ಕೂಡ ತುಂಬಾನೇ ಚೆನ್ನಾಗಿದೆ. ಹಾಗೆ ಇಲ್ಲಿ ಬಸ್ಗಳ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ. ಹಾಗಾಗಿ ನೀವು ಓನ್ ವೆಹಿಕಲ್ನಲ್ಲಿ ಆದರೂ ಹೋಗಬಹುದು, ಅಥವಾ ಅಲ್ಲಿರುವಂತಹ ಸಾರಿಗೆ ವ್ಯವಸ್ಥೆಯನ್ನು ಬಳಸಿಕೊಂಡು ಹೋಗ್ತೀರಾ ಅಂದರೆ ಕೂಡ ಹೋಗಬಹುದಾಗಿದೆ. ಸ್ನೇಹಿತರೆ, ಇದಿಷ್ಟು ಕೂಡ ಉದಯಗಿರಿಯಲ್ಲಿರುವಂತಹ ಕೇವ್ಸ್ ಕುರಿತಾದ ಮಾಹಿತಿ ಆಗಿತ್ತು. ಈ ಎಲ್ಲ ಮಾಹಿತಿ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನೀವು ಕೂಡ ಟ್ರಾವೆಲಿಂಗ್ ಮಾಡ್ತಾ ಇದ್ದು, ನೀವು ಯಾವ್ದಾದ್ರು ಟ್ರಾವೆಲಿಂಗ್ ಪ್ಲೇಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀರಾ ಅಂದ್ರೆ, ಅಥವಾ ನಿಮ್ಮ ಮನೆಯ ಸುತ್ತಮುತ್ತಲು ಯಾವ್ದಾದ್ರು ಪ್ಲೇಸ್ನ ಬಗ್ಗೆ ಅಥವಾ ಯಾವ್ದಾದ್ರು ಹಿಡನ್ ಪ್ಲೇಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀರಾ ಅಂದ್ರೆ, ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686096279 ಸಂಖ್ಯೆಗೆ ಮೆಸೇಜ್ ಮಾಡಿದ್ರೆ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಹಾಗೆ ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅಂತ ಹೇಳ್ತಾ ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಸಾಕು.
1: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟಿಡ್ ಆನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.lsiindia.in ಗೆ ವಿಸಿಟ್ ಮಾಡಿ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೇ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
6: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಈಗ ನಾನು ನಿಮಗೆ ತಿಳಿಸೋ ಕೊರಟಿರುವಂತಹ ಕತೆ ತುಂಬ ಹಳೆಯದು. ಇದು ವೇದಾಂತದ ಕಥೆಯಾಗಿದೆ. ಇದು ಪುರಾಣ ಪ್ರಸಿದ್ಧ ರಾಮಾಯಣ ಮಹಾಭಾರತ ಭಗವದ್ಗೀತೆಯ ಕಥೆಯಲ್ಲ. ವೇದಾಂತವನ್ನು ಅರ್ಥ ಮಾಡಿಸುವಂಥವರು ಹೇಳ್ಕೊಂಡು ಬಂದಂಥ ಕತೆ. ಒಮ್ಮೆ 10 ಜನ ಸ್ನೇಹಿತರು, 10 ಜನ ಗೆಳೆಯರು ಒಟ್ಟಾಗಿ ಎಲ್ಲಿಗೋ ಹೊರಟಿರ್ತಾರೆ. ಯಾವುದೋ ಒಂದು ಸ್ಥಳಕ್ಕೆ 10 ಜನ ಗೆಳೆಯರು ಒಟ್ಟಾಗಿ ಹೊರಟಿರ್ತಾರೆ. ಹೀಗೆ 10 ಜನ ಸ್ನೇಹಿತರು ನಡ್ಕೊಂಡು ಹೋಗ್ತಾ ಇರುವಾಗ ನೀವು ಕೇಳ್ಬೋದು, ಯಾಕೆ ಮೇಡಮ್ ಅವ್ರ ಹತ್ರ ವೆಹಿಕಲ್ಸ್ ಇರಲಿಲ್ವಾ ಅಂತ. ಈಗಿನ ಕತೆ ಅಲ್ಲ ಅದು, ಆಗಿನ ಕತೆನ ಹೇಳ್ತಾ ಇದ್ದೀನಿ. ಹೀಗೆ ಗೆಳೆಯರು ಮಾತಾಡ್ಕೊಳ್ತಾ ಯಾವುದೋ ಒಂದು ಸ್ಥಳಕ್ಕೆ ಹೊರಟಿರ್ತಾರೆ 10 ಜನ. ಮಾರ್ಗ ಮಧ್ಯದಲ್ಲಿ ಒಂದು ನದಿಯನ್ನು ದಾಟಬೇಕಾಗಿರುತ್ತೆ. ಆ ನದಿಗೂ ಕೂಡ ಸೇತುವೆ ಕಟ್ಟಿರೋದಿಲ್ಲ, ಈಜ್ಕೊಂಡೇ ಹೋಗಬೇಕಾಗಿರುತ್ತೆ. ನದಿ ಬೇರೆ ತುಂಬಿ ಹರಿತಾ ಇತ್ತು. ಎಲ್ಲರೂ ಒಟ್ಟಾಗಿ ಹುಷಾರಾಗಿ ಹೋಗಬೇಕು, ಎಚ್ಚರಿಕೆಯಿಂದ ಹೋಗಬೇಕು ಅಂತ ಕೈ ಕೈ ಹಿಡ್ಕೊಂಡು ದಾಟುವಂಥ ಕೆಲಸವನ್ನು ಶುರು ಮಾಡಿದರು. ಮುಂದೆ ಸಾಕ್ತಾ ಸಾಕ್ತಾ ನೀರಿನ ರಭಸ ಹೆಚ್ಚಾಗಿ ಎಲ್ಲರ ಕೈ ತಪ್ಪೋಯಿತು. ಎಲ್ಲರೂ ಕೂಡ ಬೇರೆ ಬೇರೆ ಬೇರೆ ಆಗಿಬಿಟ್ರು. ಎಲ್ಲರೂ ಕೂಡ ಆ ಕಡೆ ಈ ಕಡೆ ಚೆಲ್ಲಾಪಿಲ್ಲಿ ಆದರು. ಇಲ್ಲಿ ಚೆಲ್ಲಾಪಿಲ್ಲಿ ಆದರೂ ಯಾರಿಗೂ ಏನೂ ಸಮಸ್ಯೆ ಆಗಲಿಲ್ಲ, ಯಾರಿಗೂ ಏನೂ ಅನಾಹುತ ಆಗಲಿಲ್ಲ. ಎಲ್ಲರೂ ಕೂಡ ಹುಷಾರಾಗಿ ಬಂದು ದಡ ಸೇರಿದರು. ಎಲ್ಲ ಸೇರಿದರು, ಎಲ್ಲ ಆರಾಮಾಗಿ ಬಂದ್ರಲ್ವ ಅಂತ ಮಾತಾಡ್ಕೊಳ್ತಾ ಇದ್ರು. ಇನ್ನು ಮುಂದುವರಿಸ್ಬೇಕಲ್ವಾ ಪ್ರಯಾಣ, ಮುಂದೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ರು. ಹೀಗೆ ಹೊರಡುವಾಗ, ನಾವೆಲ್ಲರೂ ಬಂದ್ವಾ? ಎಲ್ಲರೂ ಒಟ್ಟಾಗಿ ಬಂದಿದ್ವಿ, ಎಲ್ಲರೂ ಇದ್ದೀವಿ ಅಲ್ವಾ? ಒಂದ್ಸಲ ಕೌಂಟ್ ಮಾಡ್ಕೊಬಿಡೋಣ. ಇದು ಸಾಮಾನ್ಯ ಅಲ್ಲ, ಎಲ್ರಿಗೂ ಕೂಡ ಈ ಡೌಟ್ ಇದ್ದೇ ಇರುತ್ತೆ. ಎಲ್ಲಾದರೂ ಟ್ರಿಪ್ ಹೋದಾಗ, ಒಂದಿಷ್ಟು ಜನರ ಗುಂಪು ಹೋದಾಗ ಎಲ್ಲರೂ ಬಂದ್ವೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ, ಎಲ್ಲರೂ ಇದೀವೋ ಇಲ್ವೋ ಅಂತ ಚೆಕ್ ಮಾಡಿ ಅಂತ ಹೇಳೋರುಂಟಲ್ವಾ, ಹೇಳ್ತಾ ಇರ್ತಾರಲ್ವಾ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ 10 ಜನ ಹೊರಟಿರುವಂತಹ ಈ ಗೆಳೆಯರ ಗುಂಪಲ್ಲಿ ಒಬ್ಬ ಹೇಳ್ತಾನೆ, ಎಲ್ಲರೂ ಬಂದಿದ್ದೀವಲ್ವಾ, ಎಲ್ಲರೂ ಸರಿಯಾಗಿದ್ದೀವಲ್ವಾ, ಒಂದ್ಸಲ ಎಣಿಸ್ಬಿಡೋಣ ಅಂತ ಅವರು ಕೌಂಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಯಾವುದಕ್ಕೂ ಒಂದ್ಸಲ ಎಣಿಸ್ಬಿಡೋಣ ಅಂತ ಅದರಲ್ಲೊಬ್ಬ ಕೌಂಟ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಎಲ್ಲರೂ ಕೂಡ ಸಾಲಾಗಿ ನಿಲ್ತಾರೆ. ಕೌಂಟ್ ಮಾಡಲಿಕ್ಕೆ ಶುರು ಮಾಡ್ತಾನೆ ಆ ಗುಂಪಲ್ಲಿದ್ದಂಥ ಒಬ್ಬ ವ್ಯಕ್ತಿ. 1, 2, 3, 4, 5, 6, 7, 8, 9. ಹರೆ,

ಮತ್ತೆ ಜನ ಇದ್ದಾರೆ, ಇನ್ನೊಬ್ಬ ಎಲ್ಲಿ ಅಂತ ಅವನಲ್ಲಿ ಗೊಂದಲ ಉಂಟಾಗತ್ತೆ. ಮತ್ತೋರ್ವ ಬರ್ತಾನೆ, ಏ ಸರಿ ಇಲ್ಲಿ ನಿನಗೆ ಲೆಕ್ಕ ಸರಿಯಾಗಿ ಬರೋದಿಲ್ಲ, ನಾನು ಕೌಂಟ್ ಮಾಡ್ತೀನಿ ನೋಡಿವಾಗ ಸರಿ ಬರುತ್ತೆ ಅಂತ ಅವನು ಕೌಂಟ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅವನು ಕೂಡ ಹಾಗೆ ಸಾಲಾಗಿ ನಿಂತಿರ್ತಾರಲ್ವ ಆ ಒಂಬತ್ತು ಜನ, ಅವ್ರನ್ನ ಕೌಂಟ್ ಮಾಡ್ತಾನೆ, 1, 2, 3, 4, 5, 6, 7, 8, 9 ಅಂತ. ಅರೆ ಇಲ್ಲಿ ಕೂಡ 9 ಜನ ಇದ್ದಾರೆ, ಇನ್ನೊಬ್ಬ ಎಲ್ಲಿ ಅಂತ ಅವನಿಗೂ ಕೂಡ ಹಾಗೆ ಆಗತ್ತೆ. ಇದೇ ರೀತಿಯ ಗಲಿಬಿಲಿ ಗಲಿಬಿಲಿ ಗಲಿಬಿಲಿ ಅಲ್ಲಿ ಅವರು ಗೊಂದಲಗಳನ್ನು ಸೃಷ್ಟಿ ಮಾಡಿಕೊಳ್ತಾರೆ. ಎಲ್ಲರೂ ಕೂಡ ಹೀಗೆ ಕೌಂಟ್ ಮಾಡುವಾಗ ಆ 9 ಸಂಖ್ಯೆನೇ ಕೂಡ ಬರುತ್ತೆ. ನದಿ ಕಡೆ ಆ ಕಡೆ ಈ ಕಡೆ ನೋಡ್ತಾರೆ, ಅರೆ ಎಲ್ಲದೂ ಸರಿ ಇದೆ ಅಲ್ವಾ, ಯಾರೂ ತೇಲ್ಕೊಳ್ತಾನೆ ಹೋಗ್ತಾ ಇಲ್ಲ, ಯಾರೂ ಮುಳುಗಿದ್ದು ಕಾಣಿಸ್ಲಿಲ್ಲ, ಆ ರೀತಿಯ ಯಾವ ಸಮಸ್ಯೆ ಕೂಡ ನಮ್ಮ ಕಣ್ಣಿಗೆ ಕಾಣಲಿಲ್ಲ. ಆದರೆ ಇಲ್ಲಿ 9 ಜನ ಇದ್ದಾರಲ್ಲ, ಇನ್ನೊಬ್ಬ ಎಲ್ಲಿ ಅಂತ ಮತ್ತೋರ್ವ ಮಾತಾಡ್ತಾನೆ. ಹೀಗೆ ಆ ಗುಂಪಲ್ಲಿದ್ದಂತಹ 10 ಜನರು ಕೂಡ ಅವ್ರನ್ನ ಬಿಟ್ಟು ಎಲ್ಲರೂ ಕೂಡ ಬೇರೆಯವರ ಲೆಕ್ಕ ಮಾಡಲಿಕ್ಕೆ ಶುರು ಮಾಡಿದರು. ಎಲ್ರಿಗೂ ಕೂಡ 9 ಸಂಖ್ಯೆ ಬರತೊಡಗ್ತು. 10 ಜನ ಲೆಕ್ಕ ಮಾಡಿದ್ರು ಕೂಡ ಬಂದಿದ್ದು ಸಂಖ್ಯೆ 9. ಹಾಗಾದರೆ ಮುಂದೆ ಏನಾಗತ್ತೆ ಅನ್ನೋದನ್ನು ನೋಡ್ಲಿಕ್ಕೆ ಹೋದ್ರೆ ಸ್ನೇಹಿತರೆ, ಇವರ ಒಂದು ಗೊಂದಲವನ್ನು ದೂರದಲ್ಲಿ ಕೂತಂತಹ ಒಬ್ಬ ವ್ಯಕ್ತಿ ಗಮನಿಸ್ತಾ ಕೂತಿದ್ದ. ಇವ್ರ ದಾಟ್ ಬಂದಿದ್ದು, ನಿಂತು ಮಾತಾಡ್ತಾ ಇರೋದು, ಇವ್ರ ಚಟುವಟಿಕೆಗಳನ್ನೆಲ್ಲ ನೋಡ್ತಾ ಇದ್ದ ಆ ವ್ಯಕ್ತಿ. ಇವರ ಒಂದು ಲೆಕ್ಕಾಚಾರ ಏನಿರ್ಬೋದು ಅಂತ ಕೇಳಿಕ್ ಬರ್ತಾನೆ. ಆಗ ವ್ಯಕ್ತಿ ಈ ಗುಂಪಿನವರ ಹತ್ರ ಬಂದು ಕೇಳ್ತಾನೆ, ಏನು ಸಮಸ್ಯೆ ಏನಾಗಿದೆ ಅಂತ. ಅರೇ ಇವರೊಬ್ರು ಇವಾಗ ಬಂದರು, ಇಷ್ಟು ಜನ ಇದ್ದೀವಿ, ನಮಗೆ ಈ ಲೆಕ್ಕ ಬಗೆಹರಿಸ್ಲಿಕ್ಕೆ ಆಗ್ತಾ ಇಲ್ಲ, ನೀವು ಬೇರೆ ಬಂದ್ರ ಅಂತ ಆ ಗುಂಪಿನಲ್ಲಿದ್ದವರು ಹೇಳ್ತಾರೆ. ಇಲ್ಲ ಇಲ್ಲ, ನನಗೂ ಒಮ್ಮೆ ಹೇಳಿ ನಿಮ್ಮ ಸಮಸ್ಯೆ ಏನು ಅಂತ, ನಾನು ಬಗೆಹರಿಸ್ತೀನಿ ಅಂತ ಆ ವ್ಯಕ್ತಿ ಹೇಳ್ತಾನೆ. ಆಗ ಆ ಗುಂಪಲ್ಲಿರುವಂಥ ಒಬ್ಬ ವ್ಯಕ್ತಿ ಹೇಳ್ತಾನೆ, ನಮ್ಮ ಒಂದು ಗೆಳೆಯರ ಗುಂಪು ಬೇರೆ ಸ್ಥಳಕ್ಕೆ ಹೊರಟಿದ್ದೀವಿ, ಆ ಸ್ಥಳದಿಂದ ಬರುವಾಗ ನಾವು 10 ಜನ ಇದ್ವಿ, ಈ ನದಿಯನ್ನು ದಾಟಿ ಬರೋ ಅಷ್ಟೊತ್ತಿಗೆ 9 ಜನ ಆಗ್ಬಿಟ್ಟಿದ್ದೀವಿ, ಇನ್ನೊಬ್ಬ ಇಲ್ಲ, ಎಲ್ಲೋದನ್ನೂ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ನದಿ ದಾಟಿ ಈ ಕಡೆ ಬರುವಷ್ಟರಲ್ಲೇ 9 ಜನ ಆಗ್ಬಿಟ್ಟಿದ್ವಿ, ಇನ್ನೊಬ್ಬ ಎಲ್ಲೋದ, ಯಾವ ರೀತಿ ಕಾಣೆ ಆದ ಅನ್ನೋದು ನಮಗೆ ಗೊಂದಲ ಆಗಿದೆ, ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಓ ಹೌದಾ, 9 ಜನ ಆಗ್ಬಿಟ್ಟಿದ್ದೀರಾ, ಹೆಂಗೆ ಗೊತ್ತಾಯ್ತು ನಿಮಗೆ, ಯಾವ ರೀತಿ ಲೆಕ್ಕ ಮಾಡಿದ್ರಿ ಅಂತ ಆ ವ್ಯಕ್ತಿ ಕೇಳ್ತಾನೆ. ಆಗ ವ್ಯಕ್ತಿ ಮತ್ತೆ ಈ ರೀತಿ ಹೇಳ್ತಾನೆ, ನನ್ನ ಎದುರುಗಡೆ ಒಮ್ಮೆ ಲೆಕ್ಕ ಮಾಡಿ, ನೀವು ಯಾವ ರೀತಿ ಲೆಕ್ಕ ಮಾಡ್ತಿರೋ ನಾನು ಕೂಡ ನೋಡ್ತೀನಿ ಅಂತ ಹೇಳ್ದ. ಅಯ್ಯೋ ದೇವ್ರೆ, ನಿಮ್ಮ ಎದುರುಗಡೆ ಏನು ಲೆಕ್ಕ ಮಾಡೋದು, ಇಷ್ಟೊತ್ತು ನಾವೆಲ್ಲರೂ ಕೂಡ ಒಬ್ಬೊಬ್ಬರಾಗಿ ಲೆಕ್ಕ ಮಾಡಿದ್ದೀವಿ, ಎಲ್ರಿಗೂ ಕೂಡ 9 ಸಂಖ್ಯೆನೇ ಬರ್ತಾ ಇದೆ, ಮತ್ತೋರ್ವ ಮಿಸ್ ಆಗಿದ್ದಾನೆ ಅಂತ, ನಿನ್ನ ಸಮಾಧಾನಕ್ಕೆ ಮತ್ತೊಮ್ಮೆ ಲೆಕ್ಕ ಮಾಡ್ತೀನಿ ನೋಡು ಅಂತ ಹೇಳ್ತಾನೆ. ಸರಿ ಅಂತ ಎಲ್ಲರೂ ಒಪ್ಕೊಂಡ್ರು. ಎಲ್ಲರೂ ಕೂಡ ಲೈನಲ್ಲಿ ನಿಂತರು. ಒಬ್ಬ ವ್ಯಕ್ತಿ ಮಾತ್ರ ಅವರ ಎದುರುಗಡೆ ಬಂದು 1, 2, 3, 4, 5, 6, 7, 8, 9 ಅಂತ ಕೌಂಟ್ ಮಾಡಿ ನಿಲ್ಲಿಸ್ದ. ನೋಡಿದ್ರಾ, ಹೇಳಿಲ್ವ ನಿಮಗೆ 9 ಜನ ಇರೋದು ಅಂತ ಮತ್ತೆ ಆ ವ್ಯಕ್ತಿಗೆ ಪ್ರಶ್ನೆ ಮಾಡ್ತಾರೆ ಇವರು. ಆಗ ಆ ವ್ಯಕ್ತಿ ಹೇಳ್ತಾರೆ, ನಿನ್ನನ್ನು ಸೇರಿಸಿದ್ರೆ 10 ಮಾರಯ್ಯ, ನಿನ್ನನ್ನು ಸೇರಿಸಿದ್ರೆ ನೀವು 10 ಜನ ಆಗ್ತೀರಾ ಅಲ್ವಾ ಅಂತ ಹೇಳ್ತಾನೆ. ಅರೆ 10ನೆಯವನೇ ನೀನಪ್ಪ, ನಿನ್ನನ್ನು ಬಿಟ್ಟು ಆ 9 ಜನನ ಕೌಂಟ್ ಮಾಡಿದ್ರೆ ಎಲ್ಲರಿಗೂ ಕೂಡ ಅಷ್ಟೇ ಬರೋದು, ನಿನ್ನನ್ನು ಸೇರಿಸಿ ಕೌಂಟ್ ಮಾಡಿದ್ರೆ 10 ಜನ ಆಗ್ತೀರಾ ಅಲ್ವಾ ಅಂತ ಆ ವ್ಯಕ್ತಿ ಹೇಳ್ತಾನೆ. ನೀನು ನಿನ್ನನ್ನು ಬಿಟ್ಟು ಬೇರೆ ಎಲ್ಲವನ್ನ ಕೂಡ ನೀನು ಲೆಕ್ಕ ಆಗ್ತಾ ಇದೆಯಾ ಅಂತ ಆ ವ್ಯಕ್ತಿ ಹೇಳ್ತಾನೆ. ಇದು ಒಂದು ಪ್ರಸಿದ್ಧ ದಶಮಸ್ತವ ಮಸಿ ಕತೆ ಸ್ನೇಹಿತರೆ. ಇದು ಒಂದು ಸತ್ಯದ ಅರಿವನ್ನು ಮೂಡಿಸುವಂತಹ ಕತೆ. ಈ ಕಥೆಯಲ್ಲಿ ಅಂಥದ್ದೇನೋ ಸ್ಪೆಷಾಲಿಟಿ ಇದೆ ಅಂತ ನೀವು ಕೇಳ್ಬೋದು. ಖಂಡಿತವಾಗ್ಲೂ ತುಂಬಾ ಸ್ಪೆಷಾಲಿಟಿ ಇದೆ ಸ್ನೇಹಿತರೆ. ನೀನು ಜಗತ್ತನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಹೊರಟಿದೀಯ. ಅದು ಏನು, ಇದು ಏನು, ಇದು ಹೇಗೆ, ಅದು ಹೇಗೆ, ಇದು ಎಲ್ಲಿಂದ ಬಂತು, ಯಾವ ರೀತಿ ಬಂತು, ಹೇಗೆ ಬಂತು ಅಂತ. ಆದರೆ ನಿನ್ನನ್ನು ನೀನು ಅರ್ಥ ಮಾಡ್ಕೊಳ್ಳಿಕ್ಕೆ ನಿನಗೆ ಆಗ್ತಾ ಇಲ್ಲ. ಆದರೆ ನೀನು ನಿನ್ನನ್ನು ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳೋದನ್ನು ಮರ್ತುಬಿಟ್ಟೀಯ. ನಿನಗೆ ನೀನು ಯಾರು ಅಂತ ಗೊತ್ತಾಗ್ತಾ ಇಲ್ಲ, ನೀನು ಏನು ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಆದರೆ ನೀನು ದಡ್ಡ ಅಲ್ಲ, ತುಂಬಾ ಬುದ್ಧಿವಂತ. ನೀನು ನಿನ್ನ ಮುಂದೆ ಇರುವಂತಹ ಎಲ್ಲವನ್ನ ಕೂಡ ನೋಡ್ತಾ ಇದೀಯ, ಆದರೆ ನಿನ್ನ ಒಳಗಡೆ ಏನಿದೆ ಅನ್ನೋದನ್ನು ನೀನು ನೋಡ್ತಾ ಇಲ್ಲ. ನಿನ್ನನ್ನು ನೀನು, ನಿನ್ನ ಅಂತರಾತ್ಮವನ್ನು ಅರ್ಥ ಮಾಡಿಕೊಂಡಾಗ ನಿನಗೆ ಜೀವನ ಏನು ಅನ್ನೋದು ಅರ್ಥ ಆಗತ್ತೆ. ನಿನ್ನನ್ನು ನೀನು ಅರ್ಥ ಮಾಡ್ಕೊಳ್ಬೇಕು ಅಂತ ತಿಳಿಸೋದಕ್ಕೆ ವೇದಾಂತದಲ್ಲಿ ಹೇಳಿರುವಂತಹ ಕತೆ ಇದಾಗಿದೆ ಸ್ನೇಹಿತರೆ.

0: ಸ್ಟ್ರೈಟ್ ಆಗಿ 1, 2, 3, 4, 5, 6, 7, 8, 9 ಅಂತ ಲೆಕ್ಕ ಹಾಕೋ ಬದಲಾಗಿ ತನ್ನನ್ನೇ ತಾನು ಮೊದಲಿಗೆ ಕೌಂಟ್ ಮಾಡಿಕೊಂಡು ಲೆಕ್ಕ ಹಾಕಿದ್ರೆ ಅಲ್ಲಿಗೆ ಸಮ ಆಗ್ತಾ ಇತ್ತು. ಆದರೆ ತನ್ನನ್ನು ಬಿಟ್ಟು ಬೇರೆ ಪ್ರಪಂಚವನ್ನೆಲ್ಲ ನೋಡುವಾಗ ತನ್ನನ್ನು ತಾನು ಮರೆಯೋದಿದೆ ಅಲ್ಲ, ಅದು ಒಂದು ರೀತಿಯಲ್ಲಿ ಅವರನ್ನೇ ಅವರು ಮರೆತ ಹಾಗೆ ಅಲ್ವಾ. ನಿನ್ನ ದೃಷ್ಟಿಯೆಲ್ಲ ಹೊರಗಡೆ ಇದೆ ಬಿಟ್ಟರೆ ನಿನ್ನ ಮೇಲೆ ನಿನಗಿಲ್ಲ. ಉಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತೆ ಸ್ನೇಹಿತರೆ, ಸೃಷ್ಟಿಕರ್ತ ಸೃಷ್ಟಿ ಮಾಡುವಾಗ ಸೃಷ್ಟಿಕರ್ತ ಇಂದ್ರಿಯಗಳನ್ನೆಲ್ಲ ಹೊರಗಡೆ ಸೃಷ್ಟಿ ಮಾಡಿಸ್ಬಿಟ್ನಂತೆ. ಕಣ್ಣು ಹೊರಗಡೆನೇ ನೋಡುತ್ತೆ, ಕಿವಿ ಹೊರಗಡೆಯ ಶಬ್ದ ಕೇಳುತ್ತೆ, ಇನ್ನು ಚರ್ಮಕ್ಕೆ ಹೊರಗಡೆಯ ಸ್ಪರ್ಶ ಆಗತ್ತೆ, ಒಳಗಡೆಯ ಸ್ಪರ್ಶ ಆಗೋದಿಲ್ಲ. ಹಾಗಾಗಿ ಹೊರಗಡೆ ಇಂದ್ರಿಯಗಳನ್ನು ಸೃಷ್ಟಿ ಮಾಡಿರುವ ಕಾರಣಕ್ಕೆ ಮನುಷ್ಯರು ಯಾವಾಗಲೂ ಹೊರಗಡೆನೇ ನೋಡ್ತಾ ಇರ್ತಾರೆ. ತಮ್ಮನ್ನು ತಾವು ಅರ್ಥ ಮಾಡಿಕೊಳ್ಳುವಲ್ಲಿ ತನ್ನ ಮನಸ್ಸಲ್ಲೇನಿದೆ, ತನ್ನ ಗುರಿ ಏನು, ತನ್ನ ಕೆಲಸ ಕಾರ್ಯವೇನು, ತಾನೇನು ಅನ್ನೋದನ್ನು ನೋಡ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಮೊದಲು ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಬೇಕು, ನಮ್ಮನ್ನು ನಾವು ಏನು ಅನ್ನೋದನ್ನು ತಿಳ್ಕೊಳ್ಬೇಕು. ಈ ಕತೆ ಕೇಳಲಿಕ್ಕೆ ತುಂಬ ಸರಳ ಅನಿಸಿದ್ರು, ಇದರ ಒಂದು ತಾತ್ಪರ್ಯವನ್ನು ನೋಡಿದಾಗ ಖಂಡಿತವಾಗ್ಲೂ ಹಾಗನ್ಸತ್ತೆ ಅಲ್ವಾ ಸ್ನೇಹಿತರೆ. ಸಮ್ಟೈಮ್ಸ್ ನಾವು ಬೇರೆಯವರ ಬಗ್ಗೆನೇ ಮಾತಾಡ್ತಾ ಇರ್ತೀವಿ, ಬೇರೆಯವರ ತಪ್ಪುಗಳನ್ನು ಕಂಡಿಡಿತಿರ್ತೀವಿ, ಹಾಗೆ ಹೀಗೆ ಅದು ಇದು ಅಂತ. ಆದರೆ ನಮ್ಮಲ್ಲೇನಾಗ್ತಾ ಇದೆ, ನಾವೇನು ಅನ್ನೋದನ್ನು ಮರ್ತುಬಿಟ್ಟಿರ್ತೀವಿ. ನಾವು, ನಮ್ಮ ಗುರಿ, ನಮ್ಮ ಕೆಲಸ ಏನು, ನಾವು ಯಾಕೆ ಬಂದಿದ್ದೀವಿ, ಯಾವ ಕೆಲಸ ಮುಗಿಸ್ಬೇಕು, ನಮ್ಮ ಗುರಿ, ನಮ್ಮ ಇಚ್ಛೆ ಏನಾಗಿರಬೇಕು ಅನ್ನೋದನ್ನು ತಿಳ್ಕೊಂಡಾಗ ಖಂಡಿತವಾಗ್ಲೂ ಅಲ್ಲಿ ನೆಮ್ಮದಿ ಇರುತ್ತೆ ಅಂತ ಹೇಳ್ತಾ ಈ ದಿನ ಸ್ನೇಹಿತರೆ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಸಾಹಿತ್ಯ ಪರಿಚಾರಕರಾದ ಬೆಂಗಳೂರಿನ ಕೆ ರಾಮಚಂದ್ರ ಸರ್ ಅವರು ಡಾಕ್ಟರ್ ಎಚ್ ಎನ್ ಮಂಜುರಾಜ್ರವರ ಲೇಖನವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಅದರೊಟ್ಟಿಗೆ ಸ್ವತಂತ್ರವೆಂದರೆ ಸ್ವನಂಬಿಕೆ ಅನ್ನುವಂತಹ ದೀಪಾ ಹಿರೆಗುತ್ತಿರವರ ನುಡಿಬೆಳಗು ಲೇಖನವನ್ನು ತಿಳಿಸ್ತಾ ಇದ್ದಾರೆ. ಆ ಎರಡು ಲೇಖನಗಳ ಬಗ್ಗೆ ಕೆ ರಾಮಚಂದ್ರ ಸರ್ ಅವರಿಂದ ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಓ, ಯಾವ್ದೋ ಮೆಸೇಜ್ ಬಂತು.
2: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
1: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
2: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
1: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಸಾಹಿತ್ಯ ಪರಿಚಾರಕರು ಮತ್ತು ರಂಗಭೂಮಿ ಕಲಾವಿದರು ನಿರೂಪಕರು ಆದ ಬೆಂಗಳೂರಿನ ಕೆ ರಾಮಚಂದ್ರ ಸರ್ ಅವರು ಡಾಕ್ಟರ್ ಎಚ್ ಎನ್ ಮಂಜುರಾಜ್ರವರ ವಿಶೇಷ ಲೇಖನವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ತಡ ಮಾಡೋದು ಬೇಡ, ಆ ಎಲ್ಲ ಮಾಹಿತಿಗಳನ್ನು ಕೆ ರಾಮಚಂದ್ರ ಸರ್ ಅವರಿಂದ ಕೇಳೋಣ.
5: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ಕೆ ರಾಮಚಂದ್ರ, ಸಾಹಿತ್ಯ ಪರಿಚಾರಕ. ನನ್ನ ಇಂದಿನ ಪ್ರಸ್ತುತಿ ಶ್ರೀ ಕೆ ಸಿ ಶಿವಪ್ಪ ಅವರ ಮುದ್ದುರಾಮನ ಮನಸ್ಸು ಭಾಗ 1, 12 ಚೌಪದಿಯ ಡಾಕ್ಟರ್ ಎಚ್ ಎನ್ ಮಂಜುರಾಜ್ ಅವರ ವ್ಯಾಖ್ಯಾನ ಚೌಪದಿಯ ಚದುರು. ನನ್ನದಿದು ನಾ ಬರದೆ ಎನ್ನುವ ಅಮಲೇರಿದರೆ ಪಾತಾಳದೊಳೆಬಿದ್ದೆ ನೀ ಮೇರುವಿಂದ ನಿನ್ನದಲ್ಲ ಪದಪುಂಜ ಯಾರದೋ ಕರುಣೆ ಅದು ಬರೀ ನಿಮಿತ್ತವೋ ನೀನು ಮುದ್ದುರಾಮ. ಕನ್ನಡದ ಭಗವದ್ಗೀತೆ ಎಂದೇ ಜಗದ್ವಿಖ್ಯಾತವಾದ ಮಾನ್ಯ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದಿಂದ ಪ್ರೇರಿತರಾದ ಮೈಸೂರಿನ ಅತಿ ಹಿರಿಯ ಕವಿ ಶ್ರೀ ಕೆ ಸಿ ಶಿವಪ್ಪನವರು ಮುದ್ದುರಾಮ ಎಂಬ ಅಂಕಿತದಲ್ಲಿ 30,000+ ಚೌಪದಿಗಳನ್ನು ರಚಿಸಿ ಪ್ರಕಟಿಸಿಯೂ ಇದ್ದಾರೆ. ದಣಿವೆನ್ನದೆ ಇನ್ನೂ ಬರೆಯುತ್ತಲೂ ಇದ್ದಾರೆ. ರಾಗರತಿ, ಅನುರಾಗ, ರಾಧಾಮಾಧವ, ಚಿತ್ತಬಿತ್ತಿ, ಚಿತ್ರಾಂಬರ, ಬೆಂಬೆಳಕು, ಚಿದಾನಂದ, ಚಲುವೆ, ಚಂದ್ರಿಕೆ, ಚಾರುಲತೆ ಮುಂತಾದ ಕವನ ಸಂಕಲನಗಳು, ಬದುಕಿಗೊಂದು ಭರವಸೆ, ಚಿತ್ತ ಚಿತ್ತಾರ ಎಂಬ ವ್ಯಕ್ತಿತ್ವ ವಿಕಸನ ಒತ್ತಿಗೆಗಳು, ಮೌನ ಸ್ಪಂದನ, ಚಿತ್ತ ಪರಿಪಾಕ ಎಂಬ ಚಿಂತನ ಸಂಕಲನಗಳು, ಅರವಿಂದ ದರ್ಶನ, ವಿಶ್ವಧರ್ಮ ದರ್ಶನ, ರಾಜೇಂದ್ರ ಚಿತ್ರ ಸಂಪುಟ, ರಾಜೇಂದ್ರ ನುಡಿನಮನ ಎಂಬ ಸಂಪಾದಿತ ಕೃತಿಗಳು ಒಂದೇ ಎರಡೇ. ಇಂಗ್ಲಿಷಿನಲ್ಲೂ ಇವರ ಹಲವು ಕೃತಿಗಳು ಪ್ರಕಟವಾಗಿರುವುದು ಕನ್ನಡದ ಹೆಮ್ಮೆ. ಶೃಂಗಾರ ಕವಿಯಾಗಿದ್ದ ಶಿವಪ್ಪನವರು ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ ಹಾಗೂ ವಿಜಯಪುರದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಸಾನ್ನಿಧ್ಯ ಸಹಯೋಗಗಳಿಗೆ ಬಂದ ಮೇಲೆ ತತ್ವ ಕವಿಯಾದರು. ಬಂಗಾರಕ್ಕೆ ಸುಗಂಧ ಪೂಸಿದಂತಿರುವ ಮುದ್ದುರಾಮನ ವಚನಗಳಲ್ಲಿ ವ್ಯಕ್ತಿತ್ವ ವಿಕಸನವನ್ನು, ಆತ್ಮಜ್ಞಾನವನ್ನು ಬೆಸೆದುಕೊಟ್ಟರು. ಇದೀಗ ಮಂಕುತಿಮ್ಮನ ತಮ್ಮ ಮುದ್ದುರಾಮ ಸಹ ಲೋಕವಿಖ್ಯಾತನಾಗಿದ್ದಾನೆ. ನಮ್ಮೆದೆಯೇ ಬೆಳಕಾಗಿ ಬದುಕನ್ನು ಮುನ್ನಡೆಸುತ್ತಿದ್ದಾನೆ. ಅಚ್ಚಗನ್ನಡ ದೇಸಿ ಛಂದಸ್ಸುಗಳಲ್ಲಿ ಒಂದಾದ ಚೌಪದಿಯು ಪಂಡಿತರ ಮತ್ತು ಪಾಮರರ ಸಮರ್ಥ ಕಾವ್ಯಾನುಸಂಧಾನ. ವಾಸ್ತವವಾಗಿ ಜನಪದ ತ್ರಿಪದಿಯನ್ನು ಹೇಳುವಾಗ ಅಥವಾ ಹಾಡುವಾಗ ಅದರ ಎರಡನೇ ಸಾಲನ್ನು ಪುನರುಕ್ತಿಸುವಾಗ ಚೌಪದಿಯೇ ಆಗುತ್ತದೆ. ಹೀಗಾಗಿ ತ್ರಿಪದಿಯು ಚೌಪದಿಯೇ. ಗ್ರಂಥಸ್ಥ ಚೌಪದಿ ರಚನೆಯಲ್ಲಿ ಕವಿಗೆ ಬಂಪರು, ಇನ್ನೊಂದು ಸಾಲು ಆತನಿಗೆ ವರದಾನ. ಹೀಗಾಗಿಯೇ DVG ಅವರು ಕಗ್ಗವನ್ನು ಹೇಳುವಲ್ಲಿ ಚೌಪದಿಯನ್ನು ಆಯ್ಕೆ ಮಾಡಿಕೊಂಡರು. ನಂತರ ಬರೆಯುವವರಿಗೆ ಇದೇ ಹೆದ್ದಾರಿಯಾಯಿತು. ಕವಿ ಶಿವಪ್ಪನವರು ತಮ್ಮ ಮುದ್ದುರಾಮನನ್ನು ಬರೆಯುವಾಗ ಸಹ ಚೌಪದಿಯನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ. ಇವರ ಚೌಪದಿಗಳ ಚದುರಿಗೆ ಹಲವು ಆಯಾಮ ಮತ್ತು ವಿನ್ಯಾಸ. ಕವಿ ಪ್ರತಿಪಾದಿಸುವ ವಿಚಾರಸರಣಿ ವೈವಿಧ್ಯಮಯ. ಕವಿಯ ನಿರೂಪದಲ್ಲಿ ಒಮ್ಮೆ ಪ್ರಶ್ನಾರ್ಥಕ, ಇನ್ನೊಮ್ಮೆ ಆಶ್ಚರ್ಯ ಸೂಚಕ, ಮಗದೊಮ್ಮೆ ಆಂತರ್ಯದಾಯಕ. ಬದುಕಿನ ಬೆರಗು ಬೆಡಗು, ನೋವು ನಲಿವು, ಒಲವು ಚಲುವು, ತಮ್ಮ ನಿಲುವು ಎಲ್ಲವನ್ನು ನಮ್ಮ ನಡುವಿನ ಹಿರಿಯ ಕವಿ ಮುದ್ದುರಾಮನ ಅಂಕಿತದಲ್ಲಿ ಹೆಚ್ಚು ಒತ್ತಕ್ಷರಗಳಿರದ ಸಹಜ ಸರಳ ಮೆದುಗನ್ನಡದಲ್ಲಿ ಕವನವಾಗಿಸಿದ್ದಾರೆ. ಸದ್ಯದ ಇವರ ಪ್ರಕಟಿತ 10 ಭಾಗಗಳಲ್ಲಿ ಹರಡಿರುವ ಚೌಪದಿಗಳನ್ನು ಓದಲು ಶುರು ಮಾಡಿದರೆ ಗೊತ್ತಾಗುತ್ತದೆ ಎಷ್ಟು ವ್ಯಾಪಕ ವಿಸ್ತಾರ ಇವರ ಬರಹ ಎಂದು. ಅಂತಹುದರಲ್ಲಿ ತಮ್ಮ ಬರಹದ ಬಗ್ಗೆ ಹಲವು ಕಡೆ ಇದು ನನ್ನದಲ್ಲ, ಯಾರದೋ ಕರುಣೆ ಎಂದು, ಮಸಿ ನಾನು ಗುರು ಅವನು ಎಂದು ಭಿನ್ನವಿಸಿದ್ದಾರೆ. ಇಷ್ಟೊಂದು ಬರೆದ ಶಿವಪ್ಪನವರ ಅದ್ಭುತ ವಿನೀತತೆಯಿದು. ಅನನ್ಯ ಶರಣಾಗತಿಯ ಮಾರ್ಗವದು. ಒಂದೆರಡು ಪುಸ್ತಕಗಳನ್ನು ಪ್ರಕಟಿಸಿದವರ ತಲೆಯೇ ನಿಲ್ಲದೆ ಓಲಾಡುತ್ತಿರುತ್ತದೆ. ಹೆಡ್ ಮೇಲೆ ತಲೆ ನಿಲ್ಲದ ಇಂತಹವರು ಅಗತ್ಯವಾಗಿ ಪರಾಂಬರಿಸುವ ಚೌಪದಿಯೇ ಇದು. ನನ್ನದಿದು ನಾ ಬರದೆ ಎನ್ನುವ ಅಮಲು ಏರಬಾರದು. ಕವಿಯು ಇದನ್ನು ಅಮಲು ಎಂದೇಕೆ ಕರೆದರೆಂದರೆ ಇದು ತರುವ ಮತ್ತು ಗತ್ತುಗಳ ಅಪಾಯ ಬಹಳ. ಅರೆಪ್ರಜ್ಞೆಯ ಮತ್ತಿನ ಅವಸ್ಥೆಯಲ್ಲಿ ನಾವು ನಮ್ಮತನವನ್ನು ಕಳೆದುಕೊಳ್ಳುತ್ತೇವೆ. ನಾವೇನು ಮಾಡುತ್ತಿದ್ದೇವೆ ಮತ್ತು ನಾವೇನು ಆಡುತ್ತಿದ್ದೇವೆ ಎಂಬ ಅರಿವಿರುವುದಿಲ್ಲ. ಬುದ್ಧಿ ವಿವೇಕಗಳು ನಮ್ಮ ಕೈಯಲ್ಲಿರುವುದಿಲ್ಲ. ವಿವೇಚನೆ ಕಳೆದುಕೊಂಡಿರುತ್ತೇವೆ. ಅಹಂ ತಲೆಗೇರಿ ನಮ್ಮ ಪ್ರತಾಪವನ್ನು ಕೊಚ್ಚಿಕೊಳ್ಳುತ್ತೇವೆ. ವಿನಯ ಹಾರಿ ಹೋಗಿರುತ್ತದೆ. ತಗ್ಗುವ ಬಗ್ಗುವ ಸೋತು ಬದುಕುವ ಅದರ ಸುಖ ಸವಿಯುವ ಎಲ್ಲ ನಿಜಗುಣಗಳನ್ನು ಕಳೆದುಕೊಂಡು ಪಿತ್ತ ನೆತ್ತಿಗೇರಿ ಬಡಬಡಿಸುತ್ತೇವೆ. ಇದರಿಂದ ನಾವು ಘನತೆಯನ್ನು ಕಳೆದುಕೊಂಡು ನಮ್ಮೆಲ್ಲ ಕ್ಷುದ್ರ ಸ್ವಭಾವ ಜಗತ್ತಿಗೆ ಗೊತ್ತಾಗುವಂತಾಗುತ್ತದೆ. ಅದಕ್ಕಾಗಿ ಕವಿ ಹೇಳುತ್ತಾರೆ, ನನ್ನದಿದು ನಾ ಬರೆದದ್ದು ಎಂದು ತಿಳಿಯಬೇಡ, ನೀನಲ್ಲ ಬರೆದದ್ದು ನಿನ್ನಿಂದ ಬರೆಸಿದ್ದು ಎಂದು ತಿಳಿ. ವೀರನಾರಾಯಣನೇ ಕವಿ, ಲಿಪಿಕಾರ ಕುಮಾರವ್ಯಾಸ ಎಂದ ಗದುಗಿನ ನಾರಾಯಣಪ್ಪನಂತೆ. ಓದು ಮತ್ತು ಬರಹಗಳು ನಮ್ರತೆಯನ್ನು ಕಲಿಸಬೇಕು ಮತ್ತು ನಮ್ಯತೆಯನ್ನು ಪ್ರತಿಪಾದಿಸಬೇಕು. ಮೆಲ್ಪು ಬಿಲ್ಪನಳಿಗುಂ ಎಂದಿಲ್ಲವೇ ಆದಿ ಮಹಾಕವಿ ಪಂಪ. ಈಗಲ್ಲದೆ ನಾನು ಜಂಬದಿಂದ ಓಲಾಡಿದರೆ ಎತ್ತರದ ಸ್ಥಳದಿಂದ ಪಾತಾಳಕ್ಕೆ ಬಿದ್ದಂತೆಯೇ ಲೆಕ್ಕ. ಅಧಂಪತನ ಎಂದರೆ ಇದೇ. ವಿದ್ಯಾ ದದಾತಿ ವಿನಯಂ ಮಾತ್ರವಲ್ಲ, ಬರೆದಾತನ ವಿನಯವೂ ಹೌದು. ಓದು ಬರಹಗಳು ವಿದ್ಯಾಬುದ್ಧಿ ಸಮೃದ್ಧತೆಯ ಪ್ರತೀಕವಾಗಬೇಕು, ಮಾಗುವಿಕೆಗೆ ಪ್ರತೀಕವಾಗಬೇಕು. ಬರೆಯುವುದು ಒಂದು ಬಗೆಯ ಅಹಂಕಾರವೇ ಎಂದು ಬಿಟ್ಟಿದ್ದಾರೆ ಆಧುನಿಕ ಸಂತಾವಧೂತ ಲೇಖಕರಾದ ಸತ್ಯಕಾಮರು. ಅಂದರೆ ಬರಹವು ನಮ್ಮೊಳಗೆ ಅವಿತ ಅಹಮ್ಮಿನ ಶೋಧಕವಾಗಬೇಕೇ ವಿನಃ ಅದರ ವಿಜೃಂಭಣೆಯಾಗಬಾರದು ಎಂದರ್ಥ. ಬರೆದಷ್ಟು ನಾವು ಖಾಲಿಯಾಗುತ್ತೇವೆ. ತುಂಬಿಟ್ಟುಕೊಂಡಿದ್ದ ಬಿಗುಮಾನಗಳೆಲ್ಲ ಬರಿದಾಗುತ್ತವೆ. ಹಾಗೆಯೇ ಓದುವವರದು ಕೂಡ. ಆತ್ಮ ಪ್ರತ್ಯಯಕ್ಕಿಂತ ಆತ್ಮಶೋಧನೆಗೆ ಬರಹ ಬಳಕೆಯಾಗಬೇಕೆಂಬುವುದು ಇಂತಲ್ಲಿ ಎಲ್ಲ ವೃದ್ಧ ಕವಿಗಳ ಆಶಯ. ಅದಕ್ಕಾಗಿಯೇ ಎಲ್ಲೋ ಒಂದು ಹಂತದಲ್ಲಿ ನನ್ನದಿದು ನಾ ಬರೆದೆ ಎಂಬ ಅಭಿಮಾನ ಕಾಡೀತೆಂಬ ಎಚ್ಚರ ಮತ್ತು ಎಚ್ಚರಿಕೆಗಳನ್ನು ಕೃತಿಯ ಮೊದಲ ಭಾಗದಲ್ಲಿ ಪ್ರಾರಂಭದಲ್ಲಿ ಸೂಚಿಸಿಕೊಳ್ಳುತ್ತಾರೆ. ಈ ಚೌಪದಿಯ ಸೊಗಸಿನ್ನೂ ಇದೆ. ಅದೇ ನಿನ್ನದಲ್ಲ ಪದಪುಂಜ ಎಂಬ ಮಾತು. ವರ್ಣಮಾಲೆ ನನ್ನದಲ್ಲ, ಗುಣಿತಾಕ್ಷರಗಳು ನನ್ನದಲ್ಲ. ನಾನದನ್ನು ಗುರುವಿನ ಮೂಲಕ ಕಲಿತಿದ್ದು. ಕೈ ಹಿಡಿದು ಯಾರೋ ಬರೆಸಿದರೂ ನಾನು ಬರೆಯುವುದನ್ನು ಕಲಿತೆ ಅಷ್ಟೇ. ವರ್ಣಮಾಲೆ ಯಾವ ಅಕ್ಷರವನ್ನು ನಾನು ಕಂಡುಹಿಡಿದವನಲ್ಲ. ಅದಕ್ಕಾಗಿ ಯಾರೂ ಪೇಟೆಂಟ್ ಪಡೆಯಲು ಸಾಧ್ಯವಿಲ್ಲ. ಅದಕ್ಕಾಗಿ ಕವಿತೆ ಮುಂದುವರಿದು ಹೇಳುತ್ತದೆ, ಯಾರದೋ ಕರುಣೆ ಕೃಪಾ ಕಟಾಕ್ಷ ಇಲ್ಲದಿರೆ ಒಂದಕ್ಷರವನ್ನು ನಾನು ಬರೆಯಲಾರೆ. ವಿದ್ಯಾದಿ ದೇವತೆ ಸರಸ್ವತಿಯೇ ಇರಬಹುದು, ಕಲಿಸಿದ ಶಿಕ್ಷಕರೇ ಇರಬಹುದು, ಮಾನಸ ಗುರುವಿನ ಆಶೀರ್ವಾದವೇ ಇರಬಹುದು, ತಲೆ ತಲಾಂತರಗಳಿಂದ ಬಂದ ನಮ್ಮ ಪೂರ್ವಿಕರು ಬಳಸಿ ಉಳಿಸಿಕೊಂಡು ಬಂದ ನಮ್ಮ ಭಾಷೆ ಮತ್ತು ಲಿಪಿಗಳ ಔದಾರ್ಯವೇ ಇರಬಹುದು. ಒಟ್ಟಿನಲ್ಲಿ ಇದಂತೂ ಇನ್ನೊಬ್ಬರ ಕರುಣೆ. ಕವಿಯು ಯಾರದೋ ಕೊಡುಗೆ ಎನ್ನಬಹುದಿತ್ತು, ಆದರೆ ಅವರು ಹಾಗೆ ಅಂದಿಲ್ಲ. ಯಾರದೋ ಕರುಣೆ ಎಂದೇ ಬಳಸಿರುವುದನ್ನು ಗಮನವಿಟ್ಟು ಓದಬೇಕು. ಕೊಡುಗೆಗೂ ಕರುಣೆಗೂ ವ್ಯತ್ಯಾಸವಿದೆ. ಕೊಡುವುದು ಕೊಡುಗೆಯಾದರೆ ದಯೆ ತೋರಿ ಕರುಣಿಸುವುದು ಕರುಣೆ, ದೇವರ ಪ್ರಸಾದವಿದ್ದಂತೆ. ಕೊಡುಗೆಯಲ್ಲಿ ಕೊಡುತ್ತಿದ್ದೇನೆಂಬ ಗರ್ವವಿರಬಹುದು, ಆದರೆ ಕರುಣಿಸುವವರಲ್ಲಿ ಇಂತಹ ಭಾವನೆ ಇರುವುದಿಲ್ಲ. ಕೃಪೆ ತೋರುವವರಲ್ಲಿ ಚೆನ್ನಾಗಿ ಬದುಕಲೆಂಬ ಆರೈಕೆ ಇರುತ್ತದೆ. ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಹೊಂದಿರುವವರಷ್ಟೇ ಹೀಗೆ ಆರೈಸಲು ಸಾಧ್ಯ. ನಮ್ಮ ಪೂರ್ವಿಕರಿಗೆ ಈ ದೂರದೃಷ್ಟಿ ಇತ್ತು, ಅದಕ್ಕಾಗಿಯೇ ಭಾಷೆಯನ್ನು ಲಿಪಿಯನ್ನು ನಮಗೆ ದೊರಕಿಸಿಕೊಟ್ಟರು. ಇನ್ನೊಂದು ಆಯಾಮದಲ್ಲೂ ನೋಡಬಹುದು. ಯಾವ ಭಗವಂತನ ಪ್ರಸಾದವೋ ನಮಗೆ ಭಾಷೆ ಮತ್ತದರ ಪದಪುಂಜಗಳು ಲಭಿಸಿವೆ. ನಮ್ಮ ಭಾವನೆ ಸಂವೇದನೆಗಳನ್ನು ಅಭಿವ್ಯಕ್ತಿಸಲು ಅವಕಾಶವಾಗಿದೆ. ಹಾಗಾಗಿ ಕವಿಯು ನಿನದಲ್ಲ ಪದಪುಂಜ, ಯಾರದೋ ಕರುಣೆ ಎಂದು ಮನದಟ್ಟು ಮಾಡಿಸುವರು. ಹಾಗಾದರೆ ನನ್ನ ಪಾತ್ರವೇ ಇಲ್ಲವೇ? ಇದೆ. ಇದನ್ನರಿತು ಮುಂದಿನವರಿಗೆ ಸೇತುವೆಯಾಗುವುದೇ ನನ್ನ ಸಾರ್ಥಕ್ಯ. ನಾನು ಬರೀ ನಿಮಿತ್ತ ಅಷ್ಟೇ. ಈ ಚೌಪದಿಯ ಕೊನೆಯಲ್ಲಿ ಬರುವ ಬರೀ ನಿಮಿತ್ತವೋ ನೀನು ಎಂದು ಕವಿಯು ಇನ್ನಾರಿಗೂ ಹೇಳುತ್ತಿಲ್ಲ. ತನ್ನ ಆಂತರ್ಯಕ್ಕೆ ಹೇಳಿಕೊಳ್ಳುತ್ತಿದ್ದಾರೆ. ಯಾರು ಓದುತ್ತಿದ್ದಾರೆಯೋ ಅವರು ತಮಗೆ ಅನ್ವಯಿಸಿಕೊಳ್ಳಬೇಕು. ಇಡೀ ಪದ್ಯದ ಸೊಗಸಿರುವುದೇ ಇಲ್ಲಿ. ಕರ್ಮಣ್ಯೇ ವಾದಿಕಾರಸ್ಥೆ ಎಂಬಂತೆ ನಾನು ಎಂಬುವುದು ಎಲ್ಲಕ್ಕೂ ನಿಮಿತ್ತ. ನನ್ನಿಂದ ಆ ಪರಮಶಕ್ತಿಯು ಬರೆಸುತ್ತದೆ, ನಾನೇ ಬರೆದದ್ದಲ್ಲ. ಇದು ವಿನಯದ ಪರಾಕಾಷ್ಠೆ. ಎಲ್ಲ ಬರಹಗಾರರು ಇದನ್ನು ಮನವರಿಕೆ ಮಾಡಿಕೊಳ್ಳಬೇಕು. ಬರೆದ ಮೇಲೆ, ಪ್ರಕಟಿಸಿದ ಮೇಲೆ ಯಾವುದೋ ಪ್ರಶಸ್ತಿ ಪುರಸ್ಕಾರ ಲಭಿಸಿದ ಮೇಲೆ ಪೊಗರನಿಂದ ಪೊತ್ಕರಿಸಬಾರದು, ನನ್ನ ಬಿಟ್ಟರಿಲ್ಲ ಎಂಬಂತೆ ಮೆರೆದಾಡಬಾರದು. ಹಾಗೊಮ್ಮೆ ಆಗಿದ್ದೇ ಆದಲ್ಲಿ ಬರೆದದ್ದು ವ್ಯರ್ಥ, ಅದಕ್ಕೇನೂ ಇಲ್ಲ ಅರ್ಥ. ನಮ್ಮ ಬರವಣಿಗೆಯೇ ಸಾಕ್ಷೀಭೂತದಿಂದ ನೋಡಬೇಕು. ಇಲ್ಲದಿದ್ದರೆ ಯಾವ ಹೊಸದೂ ಹುಟ್ಟುವುದಿಲ್ಲ, ಸೃಜನಾತ್ಮಕತೆ ಅರಳುವುದಿಲ್ಲ. ವಿನಯವಿಲ್ಲದ ವಿದ್ಯೆ ಮಾತ್ರವಲ್ಲ, ವಿನಯವಿಲ್ಲದ ಬರಹ ಕೂಡ ನರಳುತ್ತದೆ, ನಶಿಸುತ್ತದೆ, ಕಾಲವು ವಶಕ್ಕೆ ಹಾಕಿಬಿಡುತ್ತದೆ. ಯಾವುದೋ ಶಕ್ತಿ ನನ್ನಿಂದ ಬರೆಸಿತಷ್ಟೇ ಎಂಬ ಸಾಕ್ಷಿ ಪ್ರಜ್ಞೆಯು ಆಧ್ಯಾತ್ಮದ ಮೆಟ್ಟಿಲೂ ಹೌದು. ಇದು ಸಂತತನ. ಇಂತಹ ಗುಣ ನಮ್ಮ ಪೂರ್ವಜರಲ್ಲಿತ್ತು. ವಿಶ್ವದ ಅದ್ಭುತ ಕಲಾ ದೇಗುಲಗಳಾದ ಬೇಲೂರು, ಹಳೇಬೀಡು, ಸೋಮನಾಥಪುರದಂತಹ ಶಿಲ್ಪಕಲೆಯನ್ನು ಸೃಷ್ಟಿಸಿದವರಲ್ಲಿತ್ತು. ಆದರೇಕೋ ಬರುಬರುತ್ತಾ ಹೆಸರಿನ ರೋಗ ಅಡರಿಕೊಂಡಿತು. ಅರ್ಹತೆ ಯೋಗ್ಯತೆ ಇಲ್ಲದಿದ್ದರೂ ಬರಹಗಾರರೆಂಬ ಪ್ರತಿಷ್ಠೆ ತಲೆಗೇರಿ ಲೌಕಿಕ ಆಸೆ ಆಮಿಷಗಳನ್ನು ತೀರಿಸಿಕೊಳ್ಳುವಲ್ಲಿ ಬಳಕೆಯಾಗತೊಡಗಿತು. ಇಂಥವರಿಗೆ ಮುದ್ದುರಾಮನೇ ಬುದ್ಧಿ ಹೇಳಬೇಕು. ಮುಖ್ಯವಾಗಿ ಅಂಥವರು ಮುದ್ದುರಾಮನನ್ನು ಓದಿ ಬದಲಾಗಬೇಕು. ಇಂತಹ ಸಾವಿರಾರು ಚೌಪದಿಗಳನ್ನು ರಚಿಸಿ ಪ್ರಕಟಿಸಿದ ಶಿವಪ್ಪನವರೇ ನಾನು ನಿಮ್ಮಿತ್ತ, ಭಗವನ್ ನಿಯಾಮಕ ಚಿತ್ತ ಎಂದಿದ್ದಾರೆ. ಇನ್ನು ಕುಕವಿಗಳ, ಪುಡಿಕವಿಗಳ, ಅರೆಬರೆ ಬಡಾಯಿಕೋರರ ಪಾಡೇನು?
0: ಖಂಡಿತವಾಗ್ಲೂ ಕೆಲವೊಮ್ಮೆ ತುಂಬಾ ಭ್ರಮೆಯಲ್ಲಿ ಬದುಕ್ತಾ ಇರ್ತೀವಿ ಸ್ನೇಹಿತರೆ ನಾವು. ಎಲ್ಲದೂ ನಮ್ಮಿಂದನೇ ಆಗಿದ್ದು ಹಾಗೆ ಹೀಗೆ ಅಂತ. ಆದರೆ ಅದರ ಮೂಲವನ್ನು ನೋಡಿದಾಗ ಅದು ಇನ್ನು ಯಾರಿಂದಲೋ ಆಗಿರುತ್ತೆ. ಈ ಜಗತ್ತು ನಡೀತಾ ಇರುವುದೇ ಸೃಷ್ಟಿಯಿಂದ. ಯಾವುದೋ ಕಾಣದ ಕೈ ಒಂದು ಅದ್ಭುತವಾಗಿ ಈ ಜಗತ್ತನ್ನು ನಡೆಸ್ತಾ ಇದೆ. ಇದನ್ನು ನಾವು ಅರ್ಥ ಮಾಡಿಕೊಂಡಾಗ, ನಮ್ದೇನೂ ಇಲ್ಲ, ಎಲ್ಲ ಭಗವಂತನ ಕೃಪೆ ಅಂತ ತಿಳ್ಕೊಂಡಾಗ ಬದುಕು ಚೆನ್ನಾಗಿರುತ್ತೆ ಅಲ್ವಾ? ಕಾರ್ಯಕ್ರಮ ಮುಂದುವರಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಈ ಜನುಮವೇ ಆ ದೊರಕಿದೆ ರುಚಿ ಸವಿಯಲು.
1: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು, ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
7: ನಿಮ್ಮ ಮನೆ ಮನದ ಕೈ ರುಚಿ.
8: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಸಾಹಿತ್ಯ ಪರಿಚಾರಕರು, ರಂಗಭೂಮಿ ಕಲಾವಿದರು ಮತ್ತು ನಿರೂಪಕರು ಆದ ಬೆಂಗಳೂರಿನ ಕೆ ರಾಮಚಂದ್ರ ಸರ್ ಅವರು ವಿಶೇಷವಾಗಿರುವಂತಹ ಲೇಖನಗಳನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಬದುಕಲ್ಲಿ ಕೆಲವೊಮ್ಮೆ ಎಲ್ಲದೂ ನಾವೇ ಮಾಡಿದ್ದು ಅನ್ಕೊಂಡ್ಬಿಡ್ತೀವಿ, ಆದರೆ ಅದರ ಹಿಂದೆ ಒಂದು ಕಾಣದ ಕೈ ಇರುತ್ತೆ ನಮ್ಮನ್ನೆಲ್ಲ ನಡೆಸ್ತಾ ಇರೋದು ಅದೇ ಅಂತ ತಿಳ್ಕೊಂಡಾಗ ಬದುಕು ಸೊಗಸಾಗಿರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತುಂಬ ಚೆನ್ನಾಗಿ ತಿಳಿಸಿದರು. ಸ್ವತಂತ್ರವೆಂದರೆ ಸ್ವನಂಬಿಕೆ ಅನ್ನುವಂತಹ ದೀಪ ಇರೆಗುತ್ತಿರವರ ನುಡಿ ಬೆಳಗನ್ನು ತಿಳಿಸ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಕೆ ರಾಮಚಂದ್ರ ಸರ್ ಅವರಿಂದ ಕೇಳೋಣ.
5: ದೀಪ ಇರೆಗುತ್ತಿ ಅವರ ಬರಹ ಸ್ವಾತಂತ್ರ್ಯವೆಂದರೆ ಸ್ವನಂಬಿಕೆ. ಕಾಡಿನ ಮರವೊಂದರಲ್ಲಿ ಹಕ್ಕಿಮರಿಯೊಂದು ತಾಯಿಯೊಂದಿಗೆ ವಾಸಿಸುತ್ತಿತ್ತು. ಪ್ರತಿದಿನ ತಾಯಿ ಹಕ್ಕಿ ಹೊರಗಡೆ ಹೋಗಿ ಮರಿಗಾಗಿ ಆಹಾರ ತರುತ್ತಿತ್ತು ಮತ್ತು ಅಲ್ಲಿನ ಕಥೆಗಳನ್ನು ಹೇಳುತ್ತಿತ್ತು. ಮರಿ ಹಕ್ಕಿ ಕತೆ ಕೇಳುತ್ತಾ ಆಹಾರ ತಿನ್ನುತ್ತಾ ಸಂತೋಷವಾಗಿತ್ತು. ಆಹಾರಕ್ಕಾಗಿ ಮಾತ್ರವಲ್ಲ, ಸಣ್ಣ ಸಣ್ಣ ಸಂಗತಿಗಳಿಗೂ ಅದು ತಾಯಿ ಹಕ್ಕಿಯನ್ನೇ ಅವಲಂಬಿಸಿತ್ತು. ನಿಧಾನವಾಗಿ ಮರಿ ಬೆಳೆಯಿತು. ತಾಯಿ ಹಕ್ಕಿ ಒಂದು ದಿನ ಮರಿ ಹಕ್ಕಿಗೆ, ಮಗು, ಇಲ್ಲಿಂದ ಪಕ್ಕದಲ್ಲಿರುವ ಪುಟ್ಟ ಮರಕ್ಕೆ ಆರಿ ಹೋಗಿ ವಾಪಸ್ ಬಾ ಅಂದಿತು. ಆಗ ಮರಿ ಹಕ್ಕಿಗೆ ಗಾಬರಿಯಾಗಿ, ಅಯ್ಯೋ ನಾನು ಬಿದ್ದು ಹೋದರೆ, ಕಳೆದು ಹೋದರೆ ಅಂದಿತು. ಆಗ ತಾಯಿ ಹಕ್ಕಿ, ಆಗಲ್ಲ ಪುಟ್ಟ, ಸ್ವಾತಂತ್ರ್ಯ ಎಂದರೆ ನಿನ್ನನ್ನು ನೀನು ನಂಬುವುದು. ಈಗಿನಿಂದಲೇ ನೀನು ನಿನ್ನ ರೆಕ್ಕೆಗಳನ್ನು ನಂಬಬೇಕು. ಅಂದಾಗ ಮಾತ್ರ ಸ್ವತಂತ್ರವಾಗಿ ಹಾರಬಲ್ಲೆ, ನಿನ್ನ ಬದುಕನ್ನು ನೋಡಿಕೊಳ್ಳಬಲ್ಲೆ ಅಂದಿತು. ಅಂತೂ ಗಟ್ಟಿ ಮನಸ್ಸು ಮಾಡಿ ಅಕ್ಕಿ ಮರಿ ಹಾರಿತು. ಆರಂಭದಲ್ಲಿ ಅದಕ್ಕೆ ತಾನು ಜೋಲಿ ತಪ್ಪಿ ಬಿದ್ದಂತೆನಿಸಿತು. ಎದೆ ಡವಡವ ಒಡೆದುಕೊಂಡಿತು. ವಾಪಸ್ ಹೋಗಿಬಿಡೋಣವೇ ಎಂದು ಯೋಚಿಸಿತು ಕೂಡ. ಆದರೆ ಅಮ್ಮ ಹೇಳಿದ ಮಾತು ನೆನಪಾಗಿ ಗಟ್ಟಿ ಮನಸ್ಸು ಮಾಡಿತು. ಹಾರುತ್ತಾ ಹಾರುತ್ತಾ ಮತ್ತೊಂದು ಮರವನ್ನು ತಲುಪಿತು. ಆ ಮರದ ಕೊಂಬೆಯ ಮೇಲೆ ಕುಳಿತೊಡನೆ ಮರಿ ಹಕ್ಕಿಯ ಹೃದಯ ಹೆಮ್ಮೆಯಿಂದ ಬೀಗಿತು. ವಾಪಸ್ ಬಂದ ಮರಿ ಹಕ್ಕಿಯನ್ನು ನೋಡಿ ತಾಯಿ ಹಕ್ಕಿ ಮುಗುಳ್ನಕ್ಕಿತು. ಸ್ವಾತಂತ್ರ್ಯವೆಂದರೆ ಯಾರದ್ದು ಸಹಾಯ ಪಡೆಯದೇ ಇರುವುದಲ್ಲ, ಬದಲಾಗಿ ನಮ್ಮ ಮೇಲೆ ನಾವು ನಂಬಿಕೆ ಇಟ್ಟು ಮುಂದುವರಿಯುವುದು ಎಂಬ ಸತ್ಯವನ್ನು ಮರಿ ಹಕ್ಕಿ ಅರ್ಥ ಮಾಡಿಕೊಂಡಿತು. ಅವತ್ತಿನಿಂದ ಮರಿ ಹಕ್ಕಿ ಹತ್ತಿರದ ಮರಗಳಿಗೆ ಹೋಗಿ ಕೂರುವುದು, ಅಲ್ಪ ಸ್ವಲ್ಪ ಆಹಾರ ಸಂಗ್ರಹಿಸುವುದು, ದಾರಿಯನ್ನು ಮನದಟ್ಟು ಮಾಡಿಕೊಳ್ಳುವುದು, ಸಣ್ಣ ಪುಟ್ಟ ಸಮಸ್ಯೆಗಳಾದಾಗ ಧೈರ್ಯದಿಂದ ಎದುರಿಸುವುದು ಇತ್ಯಾದಿ ಕೆಲಸಗಳನ್ನು ತನ್ನಷ್ಟಕ್ಕೆ ತಾನೇ ಮಾಡತೊಡಗಿತು. ಪ್ರತಿದಿನವೂ ಹೀಗೆ ಮಾಡಿದ ಹಕ್ಕಿ ಸ್ವತಂತ್ರ ಸ್ವಾವಲಂಬಿಯ ಹಕ್ಕಿಯಾಗಿ ಬೆಳೆಯಿತು. ಈ ಪುಟ್ಟ ಹಕ್ಕಿಯ ಮೊದಲ ಹಾರಾಟದಂತೆ ಶುರುವಾಗಿದ್ದು ನಮ್ಮ ದೇಶದ ಸ್ವಾತಂತ್ರ್ಯ ಸಂಗ್ರಾಮ. ಸುಸಜ್ಜಿತ ಸೈನ್ಯ ಸಂಪರ್ಕವನ್ನು ಹೊಂದಿದ್ದ ಬ್ರಿಟಿಷ್ ಸಾಮ್ರಾಜ್ಯವನ್ನು ಎದುರಿಸುವಾಗ ನಮ್ಮ ದೇಶದ ವೀರರಿಗೂ ಮೊದಲು ಅಳುಕಿತ್ತು. ಮುಂದಾಗುವ ಭೀಕರ ಪರಿಣಾಮಗಳ ಅರಿವಿತ್ತು. ಆದರೆ ಸ್ವಾತಂತ್ರ್ಯದ ಹೆಬ್ಬಯಕೆ ಅವರನ್ನು ಮುಂದಡಿ ಇಡಲು ಪ್ರೋತ್ಸಾಹಿಸಿತು. ಹೀಗಾಗಿಯೇ ಹೆಜ್ಜೆ ಹೆಜ್ಜೆಗೂ ಎದುರಾದ ಸಂಕಷ್ಟಗಳು, ಸೆರೆಮನೆವಾಸ, ಸಾವು ನೋವು, ಸಂಕಷ್ಟಗಳ ಸವಾಲುಗಳ ನಡುವೆಯೂ ನಮ್ಮ ದೇಶದ ಮುಖಂಡರು ಮತ್ತು ಜನಸಾಮಾನ್ಯರು ತಮ್ಮ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ. ಒಂದಲ್ಲ ಒಂದು ದಿನ ತಾವು ತಮ್ಮ ದೇಶವನ್ನು ಬ್ರಿಟಿಷರ ಕಪಿಮುಷ್ಟಿಯಿಂದ ಬಿಡುಗಡೆಗೊಳಿಸುತ್ತೇವೆ ಎಂಬುವುದು ಅವರ ನಂಬಿಕೆಯಾಗಿತ್ತು. ಅವರ ಅದೇ ನಂಬಿಕೆ ನಮ್ಮ ದೇಶವನ್ನು ಸ್ವತಂತ್ರ ರಾಷ್ಟ್ರವಾಗಿಸಿತು. ಪ್ರತಿ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ನಮಗೆ ಸ್ವಾತಂತ್ರ್ಯ ಎನ್ನುವುದು ಎಷ್ಟು ಅಮೂಲ್ಯವಾದುದು ಎಂಬುವುದನ್ನು ನೆನಪಿಸುತ್ತದೆ. ನಮ್ಮ ಪೂರ್ವಜರ ತ್ಯಾಗ ಬಲಿದಾನಗಳನ್ನು ನೆನಪಿಸುವುದರ ಜತೆಗೆ ಸ್ವನಂಬಿಕೆಯಿಂದ, ಜವಾಬ್ದಾರಿಯಿಂದ ನಾವು ಭಾರತವನ್ನು ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡಲು ಪ್ರಯತ್ನ ಪಡುವುದಕ್ಕೆ ಈ ಸ್ವಾತಂತ್ರ್ಯೋತ್ಸವ ಸ್ಫೂರ್ತಿಯಾಗಲಿ.
0: ಖಂಡಿತವಾಗ್ಲೂ ಒಗ್ಗಟ್ಟಿನಲ್ಲಿ ಬಲವಿದೆ, ಜೊತೆಗೆ ಸ್ವಾತಂತ್ರ್ಯವೆಂದರೆ ಸ್ವನಂಬಿಕೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ ಕೆ ರಾಮಚಂದ್ರ ಸರ್. ನಿಮಗೆ ವಿಶೇಷವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಸ್ನೇಹಿತರೆ, ಇದಾಗಿತ್ತು ಈ ದಿನದ ವಿಶೇಷ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಮತ್ತೊಮ್ಮೆ ಕೆ ರಾಮಚಂದ್ರ ಸರ್ ಅವರಿಗೆ ಸ್ಪೆಷಲ್ ಆಗಿ ಥ್ಯಾಂಕ್ ಯು ಹೇಳ್ತಾ ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
9: ಹೆಂಗಮ್ಮ ಮಲ್ಗೆ ಮಾರು,
10: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತಾ ನಿಂತವ?
9: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ನಾಗೆ ಹಾಕೊಡ್ತಿದ್ದೆ,
10: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು, ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ 10 ರೂಪಾಯಿ. ಬಿರ್ಬಿರ್ನೆ ಹೇಳಿ ಅಕ್ಕ, ಏನ್ ಮಾಡ್ಲಿ?
11: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
12: ಕಾವ್ಯ,
0: ಹೇಳಿಯಾ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
12: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ, ಸೇಫ್ IVF ಸೆಂಟರ್ ಇದೆ.
1: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ,

0: ರೀಸನೇಬಲ್ ಪ್ರೈಸ್ ನಲ್ಲಿ ಬೇರೆ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00 to 8:00 PM. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
4: ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವೆಲ್ಲರೂ ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೊ ಹಾಗೆ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಅಂತೂ ಸ್ಟಾರ್ಟ್ ಆಗಿದೆ. ಸೊ ಹಾಗೆ ಇವತ್ತಿನ ಈ ಒಂದು ಮಾರ್ನಿಂಗ್ ಟೈಮಲ್ಲಿ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದ ಟಾಪಿಕ್ ಏನು ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರಬಹುದು. ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ಅನಂತ್ನಾಗ್ ಅವರ ಹಾಡುಗಳನ್ನು ನೀವು ಹಾಡಬಹುದಾಗಿದೆ. ಅವರ ಜನ್ಮದಿನ ನಾಳೆ, ಅಂದರೆ 4 ಸೆಪ್ಟೆಂಬರ್ ಇದೆ. ಸೊ ಅವರ ಜನ್ಮದಿನದ ಪ್ರಯುಕ್ತ ಅಡ್ವಾನ್ಸ್ ಆಗಿ ಅವರ ಹಾಡುಗಳನ್ನು ಇವತ್ತು ಹಾಡಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಅನಂತ್ನಾಗ್ ಅವರ ಹಾಡುಗಳನ್ನು ಹಾಡಬಹುದು. ಕರೆ ಮಾಡಬೇಕಾಗಿರೋ ಸಂಖ್ಯೆ 9628609620962799. ಈ ಸಂಖ್ಯೆಗೆ ಕರೆ ಮಾಡಬಹುದು. ಹಾಗೆ ಇವತ್ತಿನ ಮೊದಲ ಕಾಲರ್ ರೆಡಿ ಇದ್ದಾರೆ. ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಅಂತ ಕೇಳೋಣ. ಹೆಲೋ, ನಮಸ್ತೆ. ಹಲೋ,
5: ನಮಸ್ತೆ ಮೇಡಮ್.
4: ನಮಸ್ತೆ ಸುಬ್ರಹ್ಮಣ್ಯ ಸರ್, ಹೇಗಿದ್ದೀರಾ?
5: ನಾವು ಸೂಪರ್ ಆಗಿದ್ದೀವಿ ಮೇಡಮ್, ನೀವ್ ಹೇಗಿದ್ದೀರಾ ಮೇಡಮ್?
4: ನಾವು ಕೂಡ ಸೂಪರ್ ಆಗಿದ್ದೀವಿ ಸರ್. ತಿಂಡಿ ಆಯ್ತಾ?
5: ಹಾ, ತಿಂಡಿ ಆಯ್ತು ಮೇಡಮ್. ಪಲಾವ್ ನೀವೇನ್ ಮಾಡ್ಕೊಂಡ್ರಿ ಮೇಡಮ್?
4: ನಮ್ದು ಕೂಡ ಪಲಾವ್ ಸರ್.
5: ಹೌದಾ, ಸೂಪರ್ ಮೇಡಮ್.
4: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
5: ಹ್ಞೂ ಮೇಡಮ್, ಇವತ್ತು ಅನಂತ್ನಾಗ್ ಅವರ ಇದು ಗೀತೆ ಆಡ್ಬೇಕಲ್ವ?
4: ಹೌದು, ಅನಂತ್ನಾಗ್ ಅವರ ಗೀತೆಯನ್ನ ಹಾಡ್ಬೇಕು.
5: ನಾನು ಒಂದ್ ಅರುಣರಾಗ ಚಿತ್ರದಲ್ಲೇ ದೊಡ್ಡ ರಂಗೇಗೌಡ ಅವರ ಸಾಹಿತ್ಯನ ತಗೊಂಡಿದ್ದೀನಿ ಮೇಡಮ್.
4: ಓಕೆ,
5: ಎಂ ರಂಗಾರವರ ಸಂಗೀತ. ನಡೆದಾಡೋ ಕಾಮನೆ ಬಿಲ್ಲೆ, ಹರಿದಾಡೋ ಮುಗಿಲಿನ ಮಿಂಚೆ, ತುಳುಕಾಡೋ ಬಾನಿನ ಚೆಲುವೆ, ಬುವಿಗಿಳಿದ ಹುಣ್ಣಿಮೆ ಹೊನಲೆ, ನೀನೆಂದಿಗೂ ನನ್ನ ಬಾಳಿಗೆ ಆನಂದದ ಅರುಣರಾಗ, ಅರುಣರಾಗ, ಅರುಣರಾಗ. ಮೀನಿನ ನಯನ ಅವಳದ ತುಟಿಯ ಪಡೆದಿಹ ರೂಪಸಿ, ಸಂಪಿಗೆ ಮೂಗು ಕಪ್ಪಿನ ಹುಬ್ಬು ಹೊಂದಿದ ಷೋಡಶಿ. ಆ ಮೀನಿನ ನಯನ ಅವಳದ ತುಟಿಯ ಪಡೆದಿಹ ರೂಪಸಿ, ಸಂಪಿಗೆ ಮೂಗು ಕಪ್ಪಿನ ಹುಬ್ಬು ಹೊಂದಿದ ಷೋಡಶಿ. ನಿನ್ನ ನೋಡಿ ಪ್ರೀತಿ ಮೂಡಿ ಆಸೆ ಚಿಮ್ಮಿ ಹೊಮ್ಮಿದೆ, ನೀನೆಂದಿಗೂ ನನ್ನ ಬಾಳಿಗೆ ಆನಂದದ ಅರುಣರಾಗ, ಅರುಣರಾಗ. ನಡೆದಾಡೋ ಕಾಮನ ಬಿಲ್ಲೆ, ಹರಿದಾಡೋ ಮುಗಿಲಿನ ಮಿಂಚೆ, ತುಳುಕಾಡೋ ಬಾನಿನ ಚೆಲುವೆ, ಬುವಿಗಿಳಿದ ಹುಣ್ಣಿಮೆ ಹೊನಲೆ, ನೀನೆಂದಿಗೂ ನನ್ನ ಬಾಳಿಗೆ ಆನಂದದ ಅರುಣರಾಗ, ಅರುಣರಾಗ.

0: ಓಕೆ ಸೂಪರ್ ಸರ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
0: ಥ್ಯಾಂಕ್ ಯು ಎಸ್. ಸುಬ್ರಹ್ಮಣ್ಯ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೇನೇ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
2: ಹಲೋ, ನಮಸ್ತೆ ಮೇಡಮ್. ಶುಭೋದಯ.
0: ಶುಭೋದಯ. ಉಮಾ ಮೇಡಮ್ ಹೇಗಿದ್ದೀರಾ?
2: ಆರಾಮಿದ್ದೀವಪ್ಪ, ನೀವು ಆರಾಮಿದ್ದೀರಾ?
0: ನಾವು ಕೂಡ ಆರಾಮಿದ್ದೀವಿ. ಆಯ್ತಾ ತಿಂಡಿ?
2: ಇಲ್ಲಪ್ಪ, ಇನ್ನು ಆಗ್ಬೇಕು. ಚಪಾತಿನು ಹೆಸರು ಬೇಳೆ ತವೆ.
0: ಓಕೆ. ಸೊ ಹಾಗೆ ನಮ್ದು ಇವತ್ತು ಪಲಾವ್.
2: ಅನಂತನಾಗ್ ಅವರಿಗೆ
0: ಸೊ ಹಾಗೇನೆ ಯಾವ ಹಾಡು ನಿಮ್ಗೆ ತುಂಬಾ ಇಷ್ಟ? ಅನಂತನಾಗ್
2: ಗೊಂಬೆ ತಗೊಂಡಿದ್ದೀನಮ್ಮ.
0: ಓಕೆ ಓಕೆ.
2: ಹಾಡೆಲ್ಲ ಸ್ವಲ್ಪ ಗುಣಕ್ತಾ ಇರ್ತೀವಿ, ಬಂದ್ಬಿಡತ್ತೆ. ಹೊಸ ಹಾಡುಗಳಂದ್ರೆ ಬರೋದಿಲ್ಲ, ಅವರಷ್ಟು ಹೊಸ ಮಾಡು ಇಲ್ಲ.
0: ಹ್ಮ್, ಹೌದು.
2: ಹ್ಮ್, ತಗೊಂಡಿದ್ದೀನಪ್ಪ, ಹಾಡ್ತೀನಿ.
0: ಓಕೆ.
2: ಆಕಾಶದಿಂದ ದರಗಿಳಿದರಂಬೆ, ಆಕಾಶದಿಂದ ದರಗಿಳಿ

0: ಧನ್ಯವಾದ ಮೇಡಮ್.
1: ಧನ್ಯವಾದಗಳು ಉಮಾ ಮೇಡಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಉಮಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
2: ಹಲೋ, ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ ರಾನಡ, ವಿದ್ಯಾನಗರ, ಶಿವಮೊಗ್ಗ.
1: ಗುಡ್ ಮಾರ್ನಿಂಗ್ ಬ್ರಹ್ಮಾನಂದ ಸರ್, ಹೇಗಿದ್ದೀರಾ?
2: ಫೈನ್ ಇದ್ದೀನಿ ಮೇಡಮ್, ನೀವ್ ಹೇಗಿದ್ದೀರಾ?
1: ನಾವು ಕೂಡ ಚೆನ್ನಾಗಿದ್ದೀವಿ. ಆಯ್ತಾ ಸರ್ ತಿಂಡಿ?
2: ತಿಂಡಿ ಆಯ್ತು ಮೇಡಮ್, ಇವತ್ತು ರೊಟ್ಟಿ, ಅಕ್ಕಿ ರೊಟ್ಟಿ, ಚಟ್ನಿ. ನಿಮ್ದು?
1: ನಮ್ದು ಇವತ್ತು ಏನಾಯ್ತಪ್ಪ ಅಂದ್ರೆ ಏನು ಪಲಾವ್ ಆಯ್ತು.
2: ಪೀಪಾರ್ ಪಲಾವ್.
1: ಹೌದು, ಪೀಪಾರ್ ಪಲಾವ್.
2: ಮೇಡಮ್, ಇವತ್ತು ಅನಂತನಾಗ್ ಅವ್ರ ಹುಟ್ಟಬನ?
1: ಅವರ ಜನ್ಮದಿನ ನಾಳೆ ಇದೆ, ಬಟ್ ಅಡ್ವಾನ್ಸ್ ಆಗಿ ನಾವ್ ಇವತ್ತು ಸೆಲೆಬ್ರೇಟ್ ಮಾಡ್ತಿದೀವಿ.
2: ನಾವೆಲ್ಲರೂ ನಮ್ಮ ಒಬ್ಬ ಒಳ್ಳೆ ನಾಯಕ ಅನಂತನಾಗ್ ಅವ್ರಿಗೆ ಶುಭಾಶಯ ಕೋರೋಣ, ಹುಟ್ಟುಹಬ್ಬದ ಶುಭಾಶಯ ಕೋರೋಣ ಮೇಡಮ್. ನಾನು ಇವತ್ತು ಚಂದನದ ಗೊಂಬೆಯಿಂದ ತಗೊಂಡಿದ್ದೀನಿ, FM ಕೂಡ ಆಕಾಶದಿಂದ ಧರೆಗಿಳಿದ ರಂಬೆ. ನಿಮ್ಮ FM ಕೂಡ ಆಕಾಶದಿಂದ ಧರೆ.

0: ಸಾಕು ಮೇಡಮ್.
1: ಓಕೆ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು. ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ.
2: ರಕ್ಷಿತಾ ಮೇಡಮ್ ಅವರಿಗೆ
1: ಶುಭೋದಯ. ಪಂಕಜ ಮೇಡಮ್ ಹೇಗಿದ್ದೀರಾ?
2: ಮೇಡಮ್ ಚೆನ್ನಾಗಿದ್ದೀನಿ. ನಾನ್ ಚೆನ್ನಾಗಿದ್ದೀನಿ, ಚೆನ್ನಾಗಿದ್ದೀರಾ?
1: ನಾನ್ ಕೂಡ ಚೆನ್ನಾಗಿದ್ದೀನಿ. ಆಯ್ತಾ ತಿಂಡಿ?
2: ತಿಂಡಿ ಆಯ್ತು ಮೇಡಮ್, ಇವತ್ತು ತಾಲಿಪಟ್ಟು ಕಾಯಿ ಚಟ್ನಿ. ನಿಮ್ದು?
1: ಓ, ನಮ್ದು ಇವತ್ತು ಪಲಾವ್.
2: ಓಕೆ, ಅನ್ನದಾಗ ಹಾಗಿರ್ಬೇಕಲ್ಲ ಮೇಡಮ್.
1: ಹೌದು.
2: ಅನಂತ ಸರ್ ಅವ್ರದ್ದು ಜನ್ಮದಿನದ ಶುಭಾಶಯಗಳು ಮೇಡಮ್ ಅವರಿಗೆ.
1: ಓಕೆ,
2: ಅವ್ರದ್ದು ಒಂದು ಸಿನಿಮಾ ಕತೆ ಇದೆ.
1: ಓಕೆ, ಹಾಡಿ.
2: ಕನ್ನಡವನ್ನುಡಿ ದೇವಿಯೇನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡವನ್ನುಡಿ ದೇವಿಯೇನು ನಾ ಪೂಜಿಸುವೆ ಆರಾಧಿಸುವೆ. ಚಿತ್ರಕಥೆ ಬರೆದ ಪುಟ್ಟಣ್ಣನವರ ರಾಷ್ಟ್ರ ಖ್ಯಾತಿಯ ಪಡೆದಂತೆ, ಭಕ್ತ ಕುಂಬಾರದಿ ಹುಣಸೂರರು ಭಕ್ತಿ ಭಾವದಿ ಮೆರೆದಂತೆ, ನಂಜುಂಡಿ ಕಲ್ಯಾಣದ ಉದಯ ಶಂಕರರು ನೂತನ ದಾಖಲೆ ಬರೆದಂತೆ, ಪ್ರೇಮ ಲೋಕದ ಹಂಸಲೀಲರು ಯುವ ಜನವನ್ನು ಸೆಳೆದಂತೆ, ನಾನು ಅವರಂತೆ ಶಾಶ್ವತ ಹೆಸರನ್

0: ಥ್ಯಾಂಕ್
1: ಯು ಪಂಕಜ ಮ್ಯಾಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಧನ್ಯವಾದಗಳು ಮೇಡಮ್.
1: ಪಂಕಜ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವ್ರನ್ನ ಮಾತನಾಡ್ಸೋಣ. ಹಲೋ
2: ಹಲೋ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಮೀನಾ ಮ್ಯಾಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಿ. ಚಪಾತಿ ಹಾಗಲ್ಕಾಯಿ ಪಲ್ಯ.
1: ಓ ಸೂಪರ್. ಹಾಗೆ ಇವತ್ತಿನ ಟಾಪಿಕ್ ನಮ್ದು ಪಲಾವ್. ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಅನಂತನಾಗ್ ಅವರಿಗೆ ಅಡ್ವಾನ್ಸ್ ಹುಟ್ಟುಹಬ್ಬದ ಶುಭಾಶಯಗಳು.
1: ಓಕೆ, ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
2: ಇದು ಪ್ರೇಮಾಯಣ ಫಿಲ್ಮ್, ಕೇಳಿದಿರೋ ಇಲ್ವೋ ಹೇಳ್ತೀನಿ ನೋಡಿ. ಪಮ್ಮಿ ಅರೆಯೋ ಪಮ್ಮಿ, ಮಾತಾಡಲ್ವಾ ಬರಲ್ವಾ? ಇಲ್ಲ ಇಲ್ಲ. ಪಮ್ಮಿ ಅರೆಯೋ ಪಮ್ಮಿ, ಕೋಪ ಬೇಡ ನನ್ನಮ್ಮಿ, ಕೋಪ ಬೇಡ ನನ್ನಮ್ಮಿ. ಸಾರಿ ಪಮ್ಮಿ, ಸಾರಿ, ಐ ಆಮ್ ಸಿನ್ಸಿಯರ್ಲಿ ಸಾರಿ. ನಾ ಇರುವಾಗ ಏನು ಕಮ್ಮಿ, ನಾ ಇರುವಾಗ ಏನು ಕಮ್ಮಿ. ಪಮ್ಮಿ ಅರೆ ಓ ಪಮ್ಮಿ, ಸಾಕು ಸಾಕು ಪ್ಲೀಸ್ ಪ್ಲೀಸ್. ನಿನ್ನಂತರು ಬಾಳ ಬಾಳ, ನೀ ಯಾರಂತ ನನಗೂ ಗೊತ್ತು. ಯಾರ್ದೋ ಕಾರು ಮಾತಲ್ಲಿ ಜೋರು, ಇನ್ನೊಂದ್ಸಾರಿ ಕೂಗಿಯ ಹುಷಾರು. ಹೋದರೆ ಹೋಗು ಪರವಾಗಿಲ್ಲ, ನಿನ್ನ ಹಿಂದೆ ಬರೋದೇ ಇಲ್ಲ. ಹೋದರೆ ಹೋಗು ಪರವಾಗಿಲ್ಲ, ನೀನಿಂದೆ ಬರೋದೇ ಇಲ್ಲ. ನೀನೇನು ರೊಂಬೆ ಓರೋಶಿಲ್ಲ, ನಿನ್ನಂತರು ಬಾಳ ಬಾಳ. ಪಮ್ಮಿ ಅರೆಯೋ ಪಮ್ಮಿ, ಮೋನಿ ಅರೆಯೋ ಮೋನಿ. ನೀನೇ ನನ್ನ ಜೀವ ಭವ, ನೀನೇ ನನ್ನ ಜೀವ ಭವ. ಆಹಾ, ಇನ್ನೂ ನನ್ ಮೇಲೆ ಕೋಪನಾ? ಇಲ್ಲ ಇಲ್ಲ, ದರ್ಬಾರ್ ಎಲ್ಲ ನಿಂದೇನಲ್ಲ, ನಿನ್ನ ಕೆಲ್ಸ ನಂಗೊತ್ತಿಲ್ವಾ. ಪಮ್ಮಿ ಅರೆಯೋ ಪಮ್ಮಿ. ಓಕೆ
1: ಓಕೆ, ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕೆ. ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಓಕೆ ಸೂಪರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಯಸ್ಮೀನ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೇನೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಲೋ
3: ಹಲೋ, ನಮಸ್ತೆ ರೀ ಮೇಡಮ್.
1: ನಮಸ್ತೆ ರೀ, ನಮಸ್ತೆ ಸರ್, ಹೆಂಗಿದ್ದೀರಿ?
3: ಆರಾಮದರಿ ಮೇಡಮ್. ಕಾರ್ಯಕ್ರಮ ಬಿಂದಾಸ್ ಮೂಡಿ ಬರಗತ್ತದ್ರಿ, ಬಿಂದಾಸ್ ಕೇಳ್ಕೊತ್ ಕೂತೆ ನೋಡ್ರಿ ಮೇಡಮ್.
1: ಹೌದೇನ್ರಿ?
3: ಏನ್ ನಾಷ್ಟ ಏನ್ ಮಾಡಿದ್ರಿ ಮೇಡಮ್ ಇವತ್ತ?
1: ಇವತ್ತು ನಾಷ್ಟ ರೀ, ನಮ್ದು ಪಲಾವ್ ಆಯ್ತ್ರಿ. ನಿಮ್ದೇನಾಯ್ತು?
3: ನಮ್ ದಿನ ನಾಷ್ಟ ಇಲ್ರಿ ಮೇಡಮ್, ಹಂಗೆ ಕಾರ್ಯಕ್ರಮ ಮುಗುದಿಂದ ಊಟನೇ ಮಾಡ್ಬಿಡುದ್ರಿ ಮೇಡಮ್.
1: ಹೌದೇನ್ರಿ?
3: ಹಿಂಗಾಗಿ ಕಾರ್ಯಕ್ರಮ ಕೇಳತ್ತಿದ್ರಿ. ನಮ್ಮ ಅನಂತನಾಗ್ ಅವರ ಹುಟ್ಟು ಹಬ್ಬದ ಶುಭಾಶಯಗಳು ರೀ, ಮುಂಚಿತವಾಗಿ ಇದೆಯಲ್ಲ.
1: ಓಕೆ ಓಕೆ, ಧನ್ಯವಾದಗಳು. ಹಾಗೆ ಯಾವ ಹಾಡನ್ನ ಹಾಡ್ತಿದ್ದೀರಾ?
3: ನಾನ್ ನೋಡ್ರಿ ಮೇಡಮ್, ಒಂದ್ ಸ್ವಲ್ಪ ಹಾಡ್ಬಿಡ್ತೀರಿ. ನಾನ್ ನಿನ್ನೆ ಬಿಡ್ಲಾರ ಚಿತ್ರದ ಅಂದ್ರಿ.
1: ಓಕೆ,

0: ನದಿರಲಿ ಹೊಸ ಬಾಳಿಗೆ ನೀ ಜೊತೆಯಾದೆ, ಹೊಸ ಆನಂದ ನೀ ನಿಂದು ತಂದೆ, ಹೊಸ ಆನಂದ ನೀ ನಿಂದು ತಂದೆ. ಧನ್ಯವಾದ ನೋಡ್ರಿ.
1: ಧನ್ಯವಾದಗಳು ನವಾಜ್ ಸರ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು. ಧನ್ಯ. ನಮಸ್ತೆ ನಮಸ್ತೆ
1: ನಮಸ್ತೆ. ಎಸ್, ನವಾಜ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
2: ಮೇಡಮ್. ನಮಸ್ತೆ.
1: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಾ?
2: ಆರಾಮಿದ್ದೀನಿ ಮೇಡಮ್.
1: ತಿಂಡಿ ಆಯ್ತಾ?
2: ಊಟ
1: ಆಯ್ತಾ? ಊಟ
2: ಹೌದೌದು, ಊಟ ಆಯ್ತು.
1: ಏನ್ ಊಟ ಮಾಡಿದ್ರಿ
2: ಮೇಡಮ್? ರಾಗಿ ಅಂಬಲಿ.
1: ಓಕೆ.
2: ಅನ್ನ ಸಾರು ಮಜ್ಜಿಗೆ.
1: ಹಾಗೆ ಇವತ್ತಿನ ವಿಷಯ ಗೊತ್ತಾಗಿದೆ ಅಲ್ವಾ?
2: ಗೊತ್ತಾಯ್ತು ಮೇಡಮ್. ನಮ್ ಕನ್ನಡ ಚಲನಚಿತ್ರರಂಗದ ಸ್ಪರದ್ರೂಪಿ ನಟ, ನನ್ನ ಫೇವರೇಟ್ ನಟ ಮೇಡಮ್ ಅನಂತ್ ನಾಗ್ ಅವರು.
1: ಓಕೆ.
2: ಈ ವರ್ಷ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಕೂಡ ಬಂತು.
1: ಹೌದು.
2: ಅವ್ರದೊಂದು ಅಂದದ ಅರಮನೆ ಮೇಡಮ್, ಅನೇಕ ಹಾಡುಗಳನ್ನ ಸೆಲೆಕ್ಟ್ ಮಾಡಿದ್ದೆ, ಆಗ್ಲೇ ಈಗಾಗಲೇ ಎರಡ್ ಮೂರ್ ಹಾಡು ಬಂದೋಗ್ಬಿಟ್ಟವು. ಇನ್ ಕೊನೆ ಲಾಸ್ಟ್ ಬಂದಿದ್ರೆ ಎಲ್ಲ ಹಾಡು ಮುಗ್ದೋಗ್ಬಿಡೋ ಅವರು.
1: ಹೌದು.
2: ನಾನ್ ಅದಕ್ಕೆ ಅಂದದ ಅರಮನೆ ವಿಶೇಷವಾದ ಹಾಡು ಮೇಡಮ್, ಇದನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ.
1: ಓಕೆ.
2: ಹಾಡ್ತೀನಿ ಮೇಡಮ್.
1: ಹಾಡಿ ಹಾಡಿ ಸರ್.

0: ಬಾಣದಂತೆ ನಿನ್ನ ದನಿಯ ಸಂಗೀತದಂತೆ ನಿನ್ನ ಮಾತು ಹೊನ್ನಂತೆ.
1: ಓಕೆ, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ ಸರ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಧನ್ಯವಾದಗಳು ಮೇಡಮ್, ತಮಗೂ ಕೂಡ.
1: ಥ್ಯಾಂಕ್ ಯು ಎಸ್ ಸೋಮಶೇಖರ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ ಹಲೋ
3: ಹಲೋ,
1: ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ಹಾಗೇನೇ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
2: ನಮಸ್ಕಾರ ಮೇಡಮ್.
1: ನಮಸ್ತೆ, ಯಾರಿದು?
2: ಸೋಮಶೇಖರ್ ತಟ್ಟಿ ಮೇಡಮ್.
1: ಸೋಮಶೇಖರ್ ಸರ್, ಹೇಗಿದ್ದೀರಾ? ನಾವು ಕೂಡ ಆರಾಮಾಗಿದ್ದೀವಿ. ಆಯ್ತಾ ತಿಂಡಿ?
2: ನಾಷ್ಟ ಮಾಡೋದು ಮೇಡಮ್. ನಿಮ್ದು?
1: ನಮ್ದು ಆಯ್ತು ಸರ್, ಪಲಾವ್. ಓಕೆ, ಹಾಗೆ ಇವತ್ತಿನ ವಿಷಯ ಗೊತ್ತಾಗಿದೆ ಅಲ್ವಾ?
2: ಹಾ ಮೇಡಮ್, ಅನಂತ ನಾಗರ್ ನಾಳೆ ಹುಟ್ಟುಹಬ್ಬ ಇದೆ ಅಲ್ಲ. ಅಡ್ವಾನ್ಸ್ ವಿಶ್ವವ್ಯಾಪಿ ಬರ್ತದೆ ಅನಂತ ನಾಗರ್.
1: ಓಕೆ, ಸೊ ಹಾಗೆ ಯಾವ ಹಾಡನ್ನ ಹಾಡ್ತಿದ್ದೀರಾ?
2: ಇದು ಅರಳಿದೆ, ಆ ಹಾಡು ಹಾಡ್ತೀನಿ ನೋಡಿ ಮೇಡಮ್.
1: ಓಕೆ, ಹಾಡಿ ಸರ್.
2: ಅರಳಿದೆ ಅರಳಿದೆ ಗುಡಿದ ಪಾವರೆ, ಅರಳಿದೆ ಬಯಸಿದೆ ಬಯಸಿದೆ ಪ್ರಿಯತಮನ ಸರೇ ಬಯಸಿದೆ, ಅರೆಯದ ಕರೆ ಹರಿದಿದೆ ಕೆರೆ, ಕೇಳದೆ ಮೊರೆ ಬಾಳಿನ ದೊರೆ, ಅರಳಿದೆ ಅರಳಿದೆ ಉದುಡಿದ ತಾವರೆ ಅರಳಿದೆ. ಶಬರಿಯ ಮುಕುತಿಗೆ ಜಾನಕಿ ರಾಮನು ನೀನಾದೆ, ಕಮರಿದ ಬದುಕಿಗೆ ಆಶೆಯ ಚಿಲುಮೆಯು ನೀನಾದೆ, ನಿಡಿದಿದೆ ಮನ ರಸಮಯ ಕ್ಷಣ, ನಿಡಿದಿದೆ ಮನ ರಸಮಯ ಕ್ಷಣ, ಪ್ರೀತಿಗೆ ಸೇವೆಗೆ ಬಾಯಿಗೆ ಚರಣಕ್ಕೆ ಜೀವ ಭಾವ, ನಿನದೆ ಅರಳಿದೆ ಅರಳಿದೆ ಮುದುಡಿದ ತಾವರೆ ಅರಳಿದೆ. ಥ್ಯಾಂಕ್ ಯು ಮೇಡಮ್.
1: ಓಕೆ, ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು. ಸೋಮಶೇಖರ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೇನೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
4: ಹಲೋ ರಕ್ಷಿತಾ.
1: ನಮಸ್ತೆ ಶಾಂತಾ ಮ್ಯಾಮ್, ಹೇಗಿದ್ದೀರಾ?
4: ನಮಸ್ತೆ, ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
1: ನಾನ್ ಕೂಡ ಚೆನ್ನಾಗಿದ್ದೀನಿ. ಆಯ್ತಾ ತಿಂಡಿ?
4: ತಿಂಡಿ ಆಯ್ತಾ, ಮೆಂತ್ಯ ಪಲಾವ್.
1: ಮೆಂತ್ಯ ಪಲಾವ್, ಓಕೆ ಸೂಪರ್. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
4: ಗೊತ್ತಾಯ್ತು ರಕ್ಷಿತಾ. ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್, ನಮ್ಮ ಕೇಳುವ ಮಿತ್ರರಿಗೂ ಬಾನುಲಿ ಕೇಂದ್ರ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ರಕ್ಷಿತಾ.
1: ನಿಮ್ಗೂ ಕೂಡ ಬಿಂದಾಸ್ ಮಾರ್ನಿಂಗ್ ಮ್ಯಾಮ್.
4: ಥ್ಯಾಂಕ್ ಯು.
1: ಇವತ್ತಿನ ವಿಷಯ ಗೊತ್ತಾಗಿದೆ ಅಲ್ವಾ? ಹಾಡಿ, ಯಾವ ಹಾಡನ್ನ ಹಾಡ್ತೀರಾ?
4: ಅನಂತ್ ನಾಗ್ ಲಕ್ಷ್ಮಿ ಅವ್ರದ್ದು.
1: ಓಕೆ,
4: ಬೆಂಕಿಯ ಬಲೆ ಇರ್ಬೋದು. ಹೌದು, ಅದೇ ಅನ್ಸುತ್ತೆ.

0: ಶವೇ ರಕ್ಷಿತನ್ನ ನುಡಿಯು ಹಾಡಂತೆ. ಥ್ಯಾಂಕ್ ಯು,
1: ಥ್ಯಾಂಕ್ ಯು ಶಾಂತ ಮ್ಯಾಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು.
1: ಶಾಂತ ಅವರು ಶ್ರೀರಾಮ್ಪುರದಿಂದ ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ಕಲ್ಪನಾ ಮ್ಯಾಮ್, ಹೇಗಿದ್ದೀರಾ?
2: ಆರಾಮಿದ್ದೀನಿ ಮೇಡಮ್, ನೀವು ಚೆನ್ನಾಗಿದ್ದೀರಾ?
1: ನಾನು ಕೂಡ ಚೆನ್ನಾಗಿದ್ದೀನಿ. ಆಯ್ತಾ ತಿಂಡಿ?
2: ನಿನ್ನೆ ಬೆಂಗಳೂರು ಟ್ರಾವೆಲ್ ಮಾಡ್ತಿದ್ವಿ, ಹಂಗಾಗಿ ಸಿಗ್ಲೇ ಇಲ್ಲ ಅನ್ಸಿ ಮಾಡಕ್ಕೆ ಆಗಲ್ಲ.
1: ಹಾಗೆ ಇವತ್ತಿನ ವಿಷಯ ಗೊತ್ತಾಗಿದೆ ಅಲ್ವಾ?
2: ಮೇಡಮ್,
1: ಯಾವ ಹಾಡನ್ನ ಹಾಡ್ತಿದ್ದೀರಾ?
2: ಅನಂತ್ ನಾಗೂ ತುಂಬಾನೇ ಇಷ್ಟ ಮೇಡಮ್, ನಮ್ಗೌರ್ ಫಿಲಂ ಎಲ್ಲ.
1: ಓಕೆ,
2: ಅವ್ರಿಗೋಸ್ಕರ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ, ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ, ಪ್ರೇಮರೆಂದು ಪ್ರೇಮ ಸ್ವರೂಪ, ಪ್ರೀತಿ ಮಾತೆ ನಂದ ದೀಪ, ಹರಿತು ಬಾಳಲು ಜನ್ಮ ಸಾರ್ಥಕ, ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಥ್ಯಾಂಕ್ ಯು ಮೇಡಮ್.
1: ಓಕೆ, ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದ್ದಕ್ಕೆ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
2: ಥ್ಯಾಂಕ್
1: ಯು. ಎಸ್, ಕಲ್ಪನಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ, ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಚಿಕ್ಕ ಬ್ರೇಕ್ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಟೇಕ್ ಅ ಶಾರ್ಟ್ ಬ್ರೇಕ್.
3: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
4: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
3: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
4: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
3: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
4: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00 to 8:00 PM. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
1: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಇವತ್ತು ನಾನು ತಂದಂತಹ ವಿಷಯ ಅನಂತನಾಗ್ ಅವರ ಹಾಡುಗಳನ್ನು ಹಾಡಬಹುದು ಅಂತ ಹೇಳಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಹಾಡುಗಳನ್ನ ಹಾಡ್ತಾ ಇದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಾಗೆ ಅನಂತನಾಗ್ ಅವರ ಯಾವ ಹಾಡನ್ನ ಹಾಡ್ತಾರೆ ಅಂತ ಕೂಡ ಕೇಳೋಣ. ಹಲೋ,
8: ಹಲೋ,
1: ನಮಸ್ತೆ.
8: ನಮಸ್ತೆ ರಕ್ಷಿತಾ.
1: ಬೀನಾ ಮೇಡಮ್, ಹೇಗಿದ್ದೀರಾ?
8: ಚೆನ್ನಾಗಿದೀವಪ್ಪ. ಇವತ್ತು ಪಲಾವ್ ಮಾಡಿದ್ವಿ.
1: ಓ, ನಮ್ದು ಕೂಡ ಪಲಾವ್ ನಮ್ಮ ಮನೆಯಿಂದ ತಗೊಂಡೋದ್ರ?
8: ಇಲ್ಲಪ್ಪ, ನಾವೇ ಕಳಿಸಿದ್ವಿ ನಿಮಗೆ.
1: ನೀವೇ ಕಳಿಸಿದ? ಓಕೆ. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ ಮ್ಯಾಮ್?
8: ಗೊತ್ತಾಯ್ತಪ್ಪ. ಅನಂತ್ ನಾಗ್ ಅವರ ಚಿತ್ರದ ಹಾಡು. ನಾರದ ವಿಜಯ ಚಿತ್ರದ ಹಾಡಿದ್ನಿ? ಯಾರದ ಹಾಡಿದಾರ?
1: ಇಲ್ಲ, ಹಾಡಿಲ್ಲ.
8: ಈ ವೇಷ ನೋಡಬೇಡ ಅಮ್ಮಯ್ಯ, ನೀ ಮೋಸ ಹೋಗದಿರುದಮ್ಮಯ್ಯ. ಈ ವೇಷ ನೋಡಬೇಡ ಅಮ್ಮಯ್ಯ, ನೀ ಮೋಸ ಹೋಗದಿರುದ.

0: ನನ್ನೂರಿ ಓಡಬೇಡ ನಿಲ್ಲಯ್ಯ, ಹೆಣ್ಣ ಕಂಡು ಹೆದರದೆ ಬಾರಯ್ಯ, ನೀ ಓಡಲು ನಿನ್ನ ಬಿಟ್ಟೆನ್ನಿ, ನೀ ಓಡಲು ನಿನ್ನ ಬಿಟ್ಟೆನ್ನಿ, ಈ ತಾಳ ತಂತಿ ನಂದಲ್ಲ, ನೀನೇಕೆ ನನ್ನ ನಂಬೋಲ್ಲ, ಹೂವಿಲ್ಲದೆ ಜೇನಿಲ್ಲ, ನೀನಿಲ್ಲದೆ ನಾನಿಲ್ಲ, ಬಾಬಾರಿ ಇಲ್ಲಿ ಯಾರಿಲ್ಲ, ಬಾಬಾರಿ ಇಲ್ಲಿ ಯಾರಿಲ್ಲ, ನಾನೇ ನಿನ್ನನಲ್ಲ, ನನ್ನ ನೋಡಿ ಓಡಬೇಡ ನಿಲ್ಲಯ್ಯ, ನನ್ನ ಕಂಡು ಹೆದರದೆ ಬಾರಯ್ಯ, ನೀ ಓಡಲು ನಿನ್ನ ಬಿಟ್ಟೆನ್ನೆ. ಥ್ಯಾಂಕ್ ಯು. ಅಲ್ಲ ನಿಮ್ಮನ್ನ ಆಮೇಲೆ ನಿಮ್ಮ ಆಕಾಶವಾಣಿ ಬಿಡಲ್ಲ.
1: ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
0: ಥ್ಯಾಂಕ್
1: ಯು ಬೀನಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
2: ಹಲೋ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಶುಭಾ ಮೇಡಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಿ.
1: ತಿಂಡಿ ಆಯ್ತಾ?
2: ತಿಂಡಿ ಆಯ್ತು, ರೊಟ್ಟಿ ಪಲ್ಲೆ, ರೊಟ್ಟಿ ಚೊಳಕಾಯಿ ಪಲ್ಲೆ.
1: ಓಕೆ, ಸೊ
2: ಈಗ ವಿಶ್ರಾಂತಿ ಪಡಿತಾ ಇದೀವಿ.
1: ಓಕೆ, ಹಾಗೆ ಇವತ್ತಿನ ವಿಷಯ ಗೊತ್ತಾಗಿದೆ ಅಲ್ವಾ?
2: ಗೊತ್ತಾಗಿದೆ, ಅನಂತನಾಗ್ ಅವರ ಹುಟ್ಟುಹಬ್ಬದ ಶುಭಾಶಯಗಳು.
1: ಓಕೆ, ಹಾಗೆ ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
2: ಚಂದನದ ಗೊಂಬೆದ ಹೇಳ್ತೀನಿ.
1: ಓಕೆ ಹಾಡಿ. ಓಕೆ,
2: ನೀ ಬಿಂಕ ಬಿಡು ಬಿಡು, ನಾನಿನ್ನ ಬಲ್ಲೆನು, ಮನಸ್ಸನ್ನು ಕೊಡು ಕೊಡು, ನಾನಲ್ಲಿ ನಿಲ್ಲುವೆನು, ನನ್ನ ತುಂಬ ನೀನೆ ತುಂಬಿಕೊಂಡ ಮೇಲೆ, ಇನ್ನು ನನ್ನದೇನು ಮನಸ್ಸು ಕೊಡುವುದೇನು, ಈ ಬಿಂಕ ಬಿಡು ಬಿಡು, ನಾನಿನ್ನ ಬಲ್ಲೆನು, ಮನಸ್ಸನ್ನು ಕೊಡು ಕೊಡು, ನಾನಲ್ಲಿ ನಿಲ್ಲುವೆನು.

ಬಾಳದಿಂತೀಯು ನೀನು ಹಾಡಿದೆ ಈಗ ಬಿಡು ಬಿಡು ನಾನಿನ್ನ ಬಲ್ಲೆನು ಮನಸ್ಸನ್ನು.

0: నన్ను పొడుగు నేను థ్యాంక్ యూ
1: థ్యాంక్ యూ ಚೆನ್ನಾಗಿ ಹಾಡನ್ನ ಹಾಡಿದ್ರಿ ಶುಭ ಮ್ಯಾಮ್ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಥ್ಯಾಂಕ್ ಯು ಎಸ್ ಶುಭ ಅವರು ಕರೆ ಮಾಡಿದ್ರು ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು ಹಾಗೆ ಈಗ ಇನ್ನೊಂದು ಕರೆ ಸೂತವಾಗಿದೆ ಅವರನ್ನ ಮಾತನಾಡಿಸೋಣ ಹಲೋ
2: ಹಲೋ ಮೇಡಮ್ ಅವರೇ ನಮಸ್ಕಾರ
1: ನಮಸ್ಕಾರ ಚಿಕ್ಕಪ್ಪ ಹೇಗಿದ್ದೀರಾ
2: ನಾವು ಚೆನ್ನಾಗಿದ್ದೇವೆ ಮೇಡಮ್ ಅವರೇ ನೀವ್ ಹೇಗಿದ್ದೀರಾ
1: ನಾನು ಕೂಡ ಚೆನ್ನಾಗಿದ್ದೀನಿ ಆಯ್ತಾ ತಿಂಡಿ
2: ತಿಂಡಿ ಆಯ್ತು ರೀ ಮೇಡಮ್ ಅವರೇ ಇವತ್ತು ನಮ್ದು ಪಲಾವಾಗಿತ್ತು
1: ಪಲಾವ್ ಆಗಿತ್ತ ನಮ್ದು ಕೂಡ ಪಲಾವೇ ಆಗಿದೆ ನೋಡಿ ಇವತ್ತು ಪಲಾವ್ ಡೇ ಮಾಡ್ಬಿಡೋಣ ಅಲ್ವಾ ಮನೇಲಿ ಪಲಾವ್ ಇವತ್ತು
2: ಇವತ್ತು ಪ್ರತಿ ಒಂದು ಗುರುವಾರ ಪಲಾವ್ ದಿನ ಅಂತ ಮಾಡ್ಬಿಡೋ ಅಂತ ಕಡ್ರಿ
1: ಸೂಪರ್ ರೀ ಎಲ್ಲರ ಮನೇಲೂ ಪಲಾವ್ ಮಾಡ್ಬೇಕು ಅಂತ ಓಕೆ ಚಿಕ್ಕಪ್ಪ ಅವ್ರೆ ವಿಷಯ ಗೊತ್ತಾಯ್ತ ಅಲ್ವಾ
2: ಅನಂತ್ ನಾಗ್ ಅವ್ರು ಹಾಡ್ ಹೇಳ್ಬೇಕಲ್ರಿ ಮೇಡಮ್
1: ಹೌದ್ರಿ
2: ಆಯ್ತ್ರಿ ಹೇಳ್ತೇನ್ರಿ
1: ಹಾಡ್ರಿ
2: ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ

ನಲಿ ನಲಿದು ನನ್ನ ಕೂಗಿದಂತಿದೆ. ಸೇರುವ ಆಗಸದಲ್ಲಿ ಕೇಳಿದಂತಿದೆ ತನುವೆಲ್ಲ ಹಗುರ.

0: ಧನ್ಯವಾದಗಳು ಮೇಡಮ್ ಅವರೇ.
1: ಓಕೆ, ಧನ್ಯವಾದಗಳು ಚಿಕ್ಕಪ್ಪ ಸರ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಚಿಕ್ಕಪ್ಪ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೇನೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತನಾಡಿಸೋಣ. ಹಲೋ
2: ಹಲೋ, ರಕ್ಷಿತಾ ಮೇಡಮ್. ರಕ್ಷಿತಾ ಮೇಡಮ್
1: ನಮಸ್ತೆ. ಉಲ್ಲಾಸ್ ಸರ್ ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ ಮೇಡಮ್?
1: ನಮ್ದು ಆಯ್ತು ಸರ್. ನಿಮ್ದಾಯ್ತಾ?
2: ಮೇಡಮ್ ಪಲಾವ್ ಮಾಡಿದ್ದೆ, ಪಲಾವ್ ಮೊಸರು ಬಜ್ಜಿ ಮೇಡಮ್.
1: ಏನ್ ಸರ್ ಇವತ್ತು ಎಲ್ಲರ ಮನೇಲೂ ಪಲಾವ್?
2: ನಿಮ್ದು
1: ಪಲಾವ್ ಸರ್?
2: ಅಯ್ಯೋ.
1: ಓಕೆ, ಸೊ ಹಾಗೆ ಇವತ್ತಿನ ವಿಷಯ ಗೊತ್ತಾಗಿದೆ ಅಲ್ವಾ?
2: ಹಾ ಮೇಡಮ್, ಅನ್ನದಾಗಿಂದ ಹಾಡು ಹೇಳ್ಬೇಕು ಮೇಡಮ್.
1: ಹೌದು,
2: ಬೆಂಕಿಯ ಪಲ್ಲೆ ಫಿಲಂ ಇಂದ ಒಂದು ಹಾಡು ಹೇಳ್ತೀನಿ
1: ಮೇಡಮ್. ಹಾಡಿ ಸರ್.
2: ಒಲಿದ ಜೀವ ಜೊತೆಯಲ್ಲಿರಲು ಬಾಳು ಸುಂದರ, ಒಲಿದ ಜೀವ ಜೊತೆಯಲ್ಲಿರಲು ಬಾಳು ಸುಂದರ, ವಿಶ್ವವೆಲ್ಲ ಭವ್ಯವಾದ ಪ್ರೇಮ ಮಂದಿರ, ಒಲಿದ ಜೀವ ಜೊತೆಯಲ್ಲಿರಲು ಬಾಳು ಸುಂದರ, ನಯನ ನಯನ ಬೆರೆತ ಸಮಯ ಬಾನಲ್ಲಿ ತೇಲಾಡಿದಂತೆ, ನಯನ ನಯನ ಬೆರೆತ ಸಮಯ ಬಾನಲ್ಲಿ ತೇಲಾಡಿದಂತೆ, ಕರವ ಹಿಡಿದಾಗ ನಗುತ್ತಾ ನಡೆದಾಗ ಭೂಮಿಯೇ ಸ್ವರ್ಗದಂತೆ.

0: ಕನಸು ಕಣ್ಣಲ್ಲಿ ಸೊಗಸು ಎದುರಲ್ಲಿ ಬದುಕು ಕವಿತೆಯಂತೆ ಕಣ್ಣೀರ ಪನ್ನೀರ ಹನಿಯಂತೆ ಒಲಿದ ಜೀವ ಜೊತೆಯಲ್ಲಿರಲು ಬಾಳು ಸುಂದರ ಒಲಿದ ಜೀವ ಜೊತೆಯಲ್ಲಿರಲು ಬಾಳು ಸುಂದರ.
1: ಮೇಡಮ್
2: ಓಕೆ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಧನ್ಯವಾದಗಳು ಮೇಡಮ್.
2: ಥ್ಯಾಂಕ್ ಯು. ಉಲ್ಲಾಸ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆಯೇ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
3: ಹಲೋ,
2: ನಮಸ್ತೆ.
3: ನಮಸ್ತೆ ಮೇಡಮ್.
2: ಪ್ರೇಮ ಮೇಡಮ್ ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಿ ಮೇಡಮ್.
2: ತಿಂಡಿ ಆಯ್ತಾ?
3: ತಿಂಡಿ ಆಯ್ತು ಮೇಡಮ್. ಪಲಾವ್.
2: ನಿಮ್ದು ಪಲಾವ್ ಇವತ್ತು? ಓಕೆ, ಇವತ್ ನಿಜವಾಗ್ಲೂ ಇಂಟರ್ನ್ಯಾಷನಲ್ ಪಲಾವ್ ಡೇ ಮಾಡ್ಲೇಬೇಕು. ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
3: ಗೊತ್ತಾಯ್ತು ಮೇಡಮ್. ಮುಂದಾಡ್ತೀನಿ,
2: ಹಾಡಿ.
3: ಬಿಸಿಲಾದರೇನು ಮಳೆಯಾದರೇನು

0: சிடிலே எதுராகரேனு நின்னானே நல்ல நான் நின்ன விடனு பிராணக்கே பிராண கொடுவே கம்பனி மிடியது இன்னும் நகலாரையேனு பிசிலாதரேனு மழையாதரேனு ஜொதையாகி நின்று
1: ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಧನ್ಯವಾದಗಳು ಪ್ರೇಮಾ ಮ್ಯಾಮ್ ಕರೆ ಮಾಡಿದ್ದಕ್ಕೆ.
2: ಧನ್ಯವಾದ ಮೇಡಮ್.
1: ಓಕೆ, ಪ್ರೇಮಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ ಹಲೋ,
3: ನಮಸ್ಕಾರಗಳು.
1: ನಮಸ್ಕಾರಗಳು ಸತೀಶ್ ಸರ್, ಹೇಗಿದ್ದೀರಾ?
3: ನಾವು ಸೂಪರ್ ಕಣ್ರಿ, ಒಳ್ಳರು ಹೇಗಿದ್ದೀರಾ?
1: ನಾವು ಕೂಡ ಚೆನ್ನಾಗಿದ್ದೀವಿ.
3: ಹೌದಾ?
1: ಹಾಗೆ ಇವತ್ತಿನ ವಿಷಯ ಗೊತ್ತಾಗಿದೆ ಅಲ್ವಾ? ಹಲೋ
3: ಹಲೋ,
1: ವಿಷಯ ಗೊತ್ತಾಗಿದೆ ಅಲ್ವಾ ಸರ್?
3: ತಿಂಡಿ ಪಲಾವ್ ಅಂದ್ರಲ್ಲ.
1: ಹೌದು, ಪಲಾವ್. ನಿಮ್ದೆಂತಾಯ್ತು?
3: ನಮ್ದು ಇವತ್ತು ರಾಗಿ ದೋಸೆ. ರೀ,
1: ರಾಗಿ ದೋಸೆ? ಓಕೆ, ಸೂಪರ್.
3: ರಾಗಿ ದೋಸೆ ಆಯ್ತು. ಪಲಾವ್ ಡಿಲಿಷಿಯಸ್ ಬಿಡಿ. ಸಲಾಡ್ ಇತ್ತಲ್ಲ.
1: ಏನ್ ಸರ್?
3: ಸಲಾಡ್ ಇದ್ದು ಸಲಾಡ್ ಅಲ್ಲ.
1: ಏನ್ ಸರ್?
3: ಆದ್ರಿಂದ ಅವರದ್ದು ನಾಳೆ ಅಲ್ವಾ ಬರ್ತಿದೆ?
1: ಹೌದು, ನಾಳೆ ಇರೋದು.
3: ಆಗ್ಲಿ, ಮುಂಗಡವಾಗಿ ಅದು ಒಂದು ವಿಶೇಷವೇ ಬಿಡಿ. ಆಯ್ತು, ಅವರದ್ದು ಒಂದು ಗೀತೆ ಟ್ರೈ ಮಾಡೋ. ಕೇಳ್ತಾ ಇದೆ ಅಲ್ಲ ಮೇಡಮ್? ಅಲ್ಲಿ
1: ಕೇಳಿಸ್ತಾ ಇದೆ. ಮಾತಾಡಿ ಸರ್, ಹಾಡಿ ಸರ್.
3: ಆಯ್ತಾಯ್ತು ಆಯ್ತಾಯ್ತು, ಒಂದು ಸಣ್ಣ ಪ್ರಯತ್ನ ಪಡುವ.
1: ಓಕೆ.

ಗಂಧರ್ವ ಕಲೆಯ ಸೊಬಗು ಜೀವ ತಳೆಯುತ ಎದುರಲಿ ಬಂತು ನಿನ್ನ ರೂಪದಿ ಹರ್ಷವ ತಂತು ರೂಪಸಿ ನನ್ನದೆ ಪ್ರೇಯಸಿ ಪ್ರೇಯಸಿ ಪ್ರೇಯಸಿ ತಕತ ಕಥಂ ತಕತ ಕಥಂ ಸಂತಂ ತಕತ ಕಥಂ ತಕತ ಕಥಂ ತಂತಂ ಕಸ್ತೂರಿ ಕನ್ನಡ ಇಹಿ ನಿನ್ನ ಮಾತಲಿ ವಲವೆಂಬ ಸೌರಭ ನಕುವೆಂಬ ಹೂವಿ ಕಸ್ತೂರಿ ಕನ್ನಡ ಇಹಿ ನಿನ್ನ ಮಾತಲಿ ವಲವೆಂಬ ಸೌರಭ ನಕುವೆಂಬ ಹೂವಲಿ ಬೆಳುಕಿದಾಗುವ ಲತೆಯು ಚೆಲುವು ಬರೆದಿಹ ಕತೆಯು ಬಳುಕಿ ಬಾಗುವ ಲತೆಯೋ ಚೆಲುವು ಬರೆದಿಹ ಕತೆಯೋ ಭೂಮಿಗೆ ಅಂದಿಹ ಊರ್ವಶಿ ಊರ್ವಶಿ ಊರ್ವಶಿ ಬೇಲೂರ ಕಲ್ಶಿಲೆಯ ಸೊಬಗು ಗಂಧರ್ವ ಕಲೆಯ ಬೆಡಗು ಜೀವ ತಳೆಯ

0: ಎಲ್ಲಿ ಬಂತು ನಿಮ್ಮ ರೂಪದಿ ಹರ್ಷವ ತಂತು ರೂಪಸಿ ನನ್ನದೆ ಪ್ರೇಯಸಿ ಪ್ರೇಯಸಿ ಪ್ರೇಯಸಿ ಬೆಂಗಳೂರ ಕಲೆಯ ಸುಬಗು ಗಂಧರ್ವಯ ಸುಬಗು.
1: ಓಕೆ ಸತೀಶ್ ಸರ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಧನ್ಯವಾದ, ಕಾರ್ಯಕ್ರಮವೂ ಅಷ್ಟೇ ನೀವು ಒಳ್ಳೆ ರೀತಿ ಆಯೋಜನೆ ಮಾಡಿದ್ದೀರಿ, ಸಮಯೋಚಿತವಾಗಿದೆ, ಧನ್ಯವಾದ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಎಸ್, ಸತೀಶ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು, ಹಾಗೇನೆ ಕಾರ್ಯಕ್ರಮವನ್ನ ಕೂಡ ಮುಂದುವರಿಸೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಸೊ ಒಂದು ಬ್ರೇಕ್ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಟೇಕ್ ಅ ಶಾರ್ಟ್ ಬ್ರೇಕ್. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
6: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
5: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT-ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸ್ನೇಹಿತರ, ಇವತ್ತಿನ ನಾವ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಇವತ್ತು ನಾನು ತಂದಂತಹ ವಿಷಯ, ಅನಂತ್ನಾಗ್ ಅವರ ಒಂದು ಹಾಡನ್ನ ಹಾಡಬೇಕು ಅನ್ನೋದಾಗಿ ವಿಷಯ ತಂದಿದೆ. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗಿದ್ರೆ ಕಾರ್ಯಕ್ರಮವನ್ನ ಕೂಡ ಮುಂದುವರಿಸೋಣ. ಇನ್ನಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತನಾಡಿಸೋಣ. ಹಾಗೆ ಅನಂತ್ನಾಗ್ ಅವರು ನಟಿಸಿರುವ ಸಿನಿಮಾದ ಯಾವ ಯಾವ ಹಾಡುಗಳನ್ನ ಹಾಡ್ತಾರೆ ಅಂತ ಕೂಡ ಕೇಳೋಣ. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
8: ಹಲೋ, ಹಲೋ,
1: ನಮಸ್ತೆ.
8: ನಮಸ್ತೆ ಮೇಡಮ್, ಗಂಗಾವತಿಯಿಂದ ಸುಧಾ ಮಾತಾಡ್ತಿದ್ದೀನಿ ಮೇಡಮ್.
1: ಸುಧಾ ಮೇಡಮ್, ಹೇಗಿದ್ದೀರಾ?
8: ಚೆನ್ನಾಗಿದ್ದೀನಿ ಮೇಡಮ್, ನೀವು ಚೆನ್ನಾಗಿದ್ದೀರಾ?
1: ನಾನ್ ಕೂಡ ಚೆನ್ನಾಗಿದ್ದೀನಿ. ಆಯ್ತಾ ತಿಂಡಿ?
8: ಪಡ್ಡು ಚಟ್ನಿ ಆಯ್ತು ನೋಡ್ರಿ. ನಿಮ್ದು
1: ಪಡ್ಡು ಚಟ್ನಿ? ನಮ್ದು ಇವತ್ತು ಪಲಾವ್ ಆಯ್ತ್ರಿ.
8: ಓಕೆ ಮೇಡಮ್, ಇವತ್ತು ಅನಂತ್ನಾಗ್ ಅವ್ರದ್ದು ಸಾಂಗ್.
1: ಹೌದ್ರಿ?
8: ಹಾಡ್ತೀನಿ.
1: ಯಾವ ಹಾಡು ಹಾಡ್ತೀರಿ?
8: ನಾನಿನ್ನ ಬಿಡಲಾರದಾಗ ಯಾರಾದ್ರೂ ಹಾಡಿದ್ದಾರ?
1: ಹಾಡಿದ್ರೆ ಹಾಡ್ರಿ, ಪರವಾಗಿಲ್ಲ.
8: ಹೊಸ ಬಾಳಿಗೆ ನೀ ಜೊತೆ ಆಯ್ತಾ ಹಾಡಿದ್ರ?
1: ಇಲ್ಲ ಮ್ಯಾಮ್, ಹಾಡಿ.
8: ಹೊಸ ಬಾಳಿಗೆ ನೀ ಜೊತೆಯಾದೆ, ಹೊಸ ಆನಂದ ನೀ ನಿಂದು ತಂದೆ. ಹೊಸ ಬಾಳಿಗೆ ನೀ ಜೊತೆಯಾದೆ, ಹೊಸ ಆನಂದ

0: ಆದೆ ಹೊಸ ಬಾಳಿಗೆ ನೀ ಜೊತೆಯಾದೆ ಹೊಸ ಆನಂದ ನೀ ನಿಂದು ತಂದೆ ಹೊಸ ರಾತ್ರಿ ಮೂಡಿ ಬಂದು ಹೊಸ ಆಸೆ ನೂರು ತಂದು ಕಣ್ ತುಂಬಿದೆ ಮನ ತುಂಬಿದೆ ಅನುರಾಗ ನನ್ನಲ್ಲಿ ತಂದೆ ಹೊಸ ಬಾಳಿಗೆ ನೀ ಜೊತೆಯಾದೆ ಹೊಸ ಆನಂದ ನೀ ನಿಂದು ತಂದೆ ಹೊಸ ರಾಗ ಹೊಸ ತಾಳ ಹೊಸ ಭಾವಗೀತೆ ನೀನಾದೆ.
1: ಥ್ಯಾಂಕ್ ಯು ಮೇಡಮ್.
2: ಓಕೆ, ಧನ್ಯವಾದಗಳು ಮೇಡಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
1: ಥ್ಯಾಂಕ್
2: ಯು. ಸುಧಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
3: ನಮಸ್ತೆ ಮೇಡಮ್.
2: ನಮಸ್ತೆ
3: ಅನಂತ ರಾಜ ಮೇಡಮ್, ಗೊರ್ಲಾಡ್ಕೊ ಹಿರಿಯರ್ ತಾಲೂಕ್ ಚಿತ್ರದುರ್ಗ ಜಿಲ್ಲೆ.
2: ನಮಸ್ತೆ ಅನಂತ ರಾಜ್ ಸರ್, ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಿ ಮೇಡಮ್. ತಿಂಡಿ ಆಯ್ತಾ ಮೇಡಮ್?
2: ತಿಂಡಿ ಆಯ್ತು ಸರ್. ನಿಮ್ದಾಯ್ತಾ?
3: ನಮ್ದಿನ ಈಗ ಮಾಡ್ಬೇಕು ಮೇಡಮ್, ನೀರ್ ದೋಸೆ ಮಾಡಿದ್ದಾರೆ ಮೇಡಮ್.
2: ನೀರ್ ದೋಸೆ, ಓಕೆ. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
3: ಅನಂತ್ ನಾಗ್ ಸ್ಪೆಷಲ್.
2: ಹೌದು
3: ಮೇಡಮ್, ನಾನು ಒಂದು ಬೆಂಕಿಯ ಬಲೆ ಚಿತ್ರದ ಒಂದು ಹಾಡ್ತೀನಿ ಮೇಡಮ್.
2: ಓಕೆ, ಹಾಡಿ.
3: ನನಗಾಗಿ ಬಂದ ಆನಂದ ತಂದ ಇನ್ನೇ ಮಾತಾಡು ಬಾ ಬಾ ಬಾ, ನನಗಾಗಿ ಬಂದ ಆನಂದ ತಂದ ಇನ್ನೇ ಮಾತಾಡು ಬಾ ಬಾ, ನೀ ಮೌನವು ನಿನಗೆ ತಕೆ ಈ ನಾಚಿಕೆ ಇನ್ನೇ ತಕೆ. ಇಷ್ಟೇ ಮೇಡಮ್ ಬರೋದು.
2: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
3: ಧನ್ಯವಾದ ಮೇಡಮ್.
2: ಧನ್ಯವಾದಗಳು. ಅನಂತ ರಾಜ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
4: ಹಲೋ,
2: ನಮಸ್ತೆ.
4: ನಮಸ್ತೆ ರೀ.
2: ಅಕ್ಕ ಮಹಾದೇವಿ ಅವರೇ, ಹೇಗಿದ್ದೀರಾ?
4: ಆರಾಮಿದ್ದೀರಿ ನೀವು?
2: ನಾವು ಆರಾಮಿದೀವ್ರಿ.
4: ಇವತ್ತು ಅನಂತ್ ನಾಗ್ ಅವರ ಹುಟ್ಟಹಬ್ಬದ ಶುಭಾಶಯ ರೀ ನಾಳೆ.
2: ಓಕೆ,
4: ಅವ್ರು ಹಾಡ್ಬೇಕ್ರಿ ಅವ್ರು ನೆನಸಿದ್ದು.
2: ಹಾಡ್ರಿ ಹಾಡ್ರಿ.
4: ಕನಸಲು ನೀನು ಮನಸಲು ನೀನೆ ನನ್ನಾನೆ ನಿನ್ನಾನೆ ಒಲಿದೆ ನಿನ್ನ ಬಿಡೆನು ಚಿನ್ನ ಎನೀನು ಎಂದೆಂದಿಗೂ ನೀನು ಎಂದೆಂದಿಗೂ ಕನಸಲು ನೀನೆ ಮನಸಲು ನೀನೆ ನನ್ನಾನೆ ನಿನ್ನಾನೆ ಮೌನವು ಚೆನ್ನ ಮಾತಲು ಚೆನ್ನ ನಗುವಾಗ ನೀನಿನ್ನು ಚೆನ್ನ ನೋಡಲು ಚೆನ್ನ ಕಾಡಲು ಚೆನ್ನ ನಿನಗಿಂತ ಯಾರಿಲ್ಲ ಚಿನ್ನ ಸ್ನೇಹಕ್ಕೆ ಸೋತೆ ಮೋಹಕ್ಕೆ ಸೋತೆ ಕಂಡಂತೆ ನಾ ಸೋತು ಮಾತಿಗೆ ಸೋತೆ ಪ್ರೀತಿಗೆ ಸೋತೆ ಸೋಲಲ್ಲಿ ಗೆಲುವನ್ನು ಕಂಡೆ ಸೋಲಲ್ಲಿ ಗೆಲುವನ್ನು ಕಂಡೆ ಕನಸಲು ನೀನೆ ಮನಸಲು ನೀನೆ ಬಿಡೆನು ಚಿನ್ನ ನೀನು ಎಂದೆಂದಿಗೂ ನೀನು ಎಂದೆಂದಿಗೂ. ಹಲೋ.
2: ಹಲೋ, ಧನ್ಯವಾದಗಳು ಮೇಡಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
4: ಥ್ಯಾಂಕ್ ಯು.
2: ಥ್ಯಾಂಕ್ ಯು. ಎಸ್, ಅಕ್ಕ ಮಹಾದೇವಿ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
5: ಹಲೋ, ನಮಸ್ತೆ. ನಾನು ಶುಭಾ ಪುಸ್ಕೂರ್.
2: ಯಾರು?
5: ಶುಭಾ.
2: ಶುಭಾ ಮೇಡಮ್, ಹೇಗಿದ್ದೀರಾ?
5: ಫೈನ್ ಫೈನ್, ನೀವು?
2: ನಾವು ಕೂಡ ಚೆನ್ನಾಗಿದ್ದೀವಿ. ಆಯ್ತಾ ತಿಂಡಿ?
5: ಟಿಫನ್ ಆಯ್ತು, ರೊಟ್ಟಿ.
2: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
5: ಅನಂತ್ ನಾಗ್ ಸರ್ ಅವರ ಹುಟ್ಟುಹಬ್ಬದ ವಿಶೇಷ.
2: ಹೌದು.
5: ಓಕೆ, ಇದು ನನ್ನ ಫೇವ್ರೆಟ್ ಒಂದು ಹಾಡು ಹೇಳ್ಬಿಡ್ತೀನಿ.
2: ಓಕೆ.

0: ಸಾಕ?
1: ಓಕೆ, ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್
1: ಯು. ಎಸ್, ಶುಭ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವ್ರನ್ನ ಮಾತನಾಡಿಸೋಣ. ಹಲೋ
2: ಹಲೋ,
1: ನಮಸ್ತೆ.
2: ಹಾ ಶ್ವೇತಾ, ಚೆನ್ನಾಗಿದ್ಯಾಪ್ಪ?
1: ಶ್ವೇತಾ ಅಲ್ಲ, ರಕ್ಷಿತಾ ಮಾತಾಡ್ತಿರೋದು.
2: ಮನ್ಸಲ್ಲಿ ಅನ್ಕೊಂಡು ಬಾಯಲ್ಲಿ ಶ್ವೇತಾ ಅಂದೆ. ಚೆನ್ನಾಗಿದ್ದೇನಪ್ಪ ರಕ್ಷಿತಾ?
1: ಚೆನ್ನಾಗಿದ್ದೀನಿ. ಆಶಾ ಮ್ಯಾಮ್ ಹೇಗಿದ್ದೀರಾ?
2: ನಾನು ದೇವ್ರ ದಯದಿಂದ, ನಮ್ ರಾಯರ ಅನುಗ್ರಹದಿಂದ ತುಂಬಾ ಚೆನ್ನಾಗಿದ್ದೀನಿ ಕಣೋ. ಇನ್ಮೇಲೆ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಕಣಪ್ಪ.
1: ಓಕೆ ಓಕೆ ಮ್ಯಾಮ್, ಖಂಡಿತವಾಗ್ಲೂ ಪಾರ್ಟಿಸಿಪೇಟ್ ಮಾಡಿ. ಸೊ ಹಾಗೆ ಇವತ್ತಿನ ವಿಷಯ ಗೊತ್ತಾಗಿದೆ ಅಲ್ವಾ?
2: ಗೊತ್ತಾಯ್ತಪ್ಪ. ಅನಂತ್ ಆಗೋದು?
1: ಹೌದು. ಹಾಡಿ.
2: ಹಾಡಿಲ್ಲ?
1: ಹಾಡಿ ಮಾ, ಹಾಡಿ.
2: ಒಲುಮೆ ಒಲುಮೆ ಪೂಜೆಗಂತ ಅದ್ಯಾರ ಇಲ್ಲ ತಾನೆ?
1: ಇಲ್ಲ, ಹಾಡಿ.

0: ತನಗೆ ಕ್ಷಮಿಸೋ ಪ್ರತಿ ನಿನ್ನ ಹೆಸರು ಮರ್ತೈತು
1: ರಕ್ಷಿತಾ ಹೊಳ್ಳ.
0: ರಕ್ಷಿತಾ ಹೊಳ್ಳ, ತುಂಬಾ ಸಂತೋಷ ಆಯ್ತು ಕಣಪ್ಪ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್ ಕರೆ ಮಾಡಿದ್ದಕ್ಕೆ. ಎಸ್, ಆಶಾ ಪ್ರಕಾಶ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ
2: ಮೇಡಮ್, ಆರಾಮಿದ್ದೀರಾ ಮೇಡಮ್? ತಿಂಡಿ ಆಯ್ತಾ?
1: ಆರಾಮಿದ್ದೀನಿ. ತಿಂಡಿ ಆಯ್ತು, ನಿಮ್ದಾಯ್ತಾ?
2: ಆಯ್ತು ಮೇಡಮ್, ಚಪಾತಿ ಮೇಡಮ್. ಆಯ್ತು
1: ಚಪಾತಿ. ಓಕೆ, ರೂಪಾ ಅವರು ಕರೆ ಮಾಡ್ತಿರೋದು?
2: ಹೌದು ಮೇಡಮ್, ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಮೇಡಮ್.
1: ಓಕೆ, ಸೊ ಹಾಗೆ ಹೇಗಿದ್ದೀರಾ ಮ್ಯಾಮ್?
2: ಆರಾಮಿದ್ದೀವಿ ಮೇಡಮ್, ಆರಾಮಾಗಿದ್ದೀವಿ. ನೀವು ಆರಾಮಿದ್ದೀರಲ್ಲ ಮೇಡಮ್?
1: ಕೂಡ ಆರಾಮಿದ್ದೀವಿ. ಹಾಗೆ ಇವತ್ತಿನ ವಿಷಯ ಗೊತ್ತಾಗಿದೆ ಅಲ್ವಾ ಮ್ಯಾಮ್?
2: ಹಾ ಮೇಡಮ್, ಗೊತ್ತಾಗಿದೆ ಮೇಡಮ್, ತುಂಬಾ ಹೊತ್ತಾಯ್ತು ಪ್ರಯತ್ನ ಮಾಡಕೈತಿ, ಕರೆದೇ ಸಿಕ್ತಿರ್ಲಿಲ್ಲ ಮೇಡಮ್, ಈಗ ಸಿಕ್ತು, ಖುಷಿ ಆಯ್ತು ಮೇಡಮ್.
1: ಓಕೆ, ಯಾವ ಹಾಡನ್ನ ಹಾಡ್ತಿದ್ದೀರಾ
2: ಮೇಡಮ್? ಅನಂತನಾಗ್ ಅವರು ಹಾಡಿರೋದು.
1: ಹ್ಮ್,
2: ಕನಸಲು ನೀನೇ ಮನಸ್ಸು.

0: ಥ್ಯಾಂಕ್ ಯು ಮೇಡಮ್.
1: ಓಕೆ, ಥ್ಯಾಂಕ್ ಯು ಮ್ಯಾಮ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
0: ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು. ಎಸ್, ರೂಪಾ ಅವರು ಕರೆ ಮಾಡಿದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
2: ಹಲೋ, ನಮಸ್ತೆ. ರಕ್ಷಿತಾನಾ?
1: ಹೌದು, ರಕ್ಷಿತಾ ಮಾತಾಡ್ತಿರೋ.
2: ಒಂದ್ ಸೆಕೆಂಡ್ ರಕ್ಷಿತಾ.
1: ಓಕೆ, ಗಿರಿಜಾ ಮ್ಯಾಮ್ ಹೇಗಿದ್ದೀರಾ?
2: ಪಲಾವ್ ಡೇ ಆಚರಿಸ್ತೀರಾ ಮೊನ್ನೆ ಕ್ಯಾಂಡಿಡೇಟ್ ನೀವು?
1: ಏನು
2: ಪಲಾವ್ ಡೇ ಸೆಲೆಬ್ರೇಟ್ ಮಾಡ್ತಿದ್ರಲ್ಲ?
1: ಹೌದು. ನಿಮ್ದೇನಾಯ್ತು ತಿಂಡಿ?
2: ನಂದು ಇವತ್ತು ಮುದ್ದೆ.
1: ಮುದ್ದೆ,
2: ಅದಕ್ಕೆ ಖುಷಿ ಆಯ್ತು ಪಲಾವ್ ಡೇಗೆ.
1: ಸೊ ನೀವು ಮಿಸ್ ಆಗ್ಬಿಟ್ರಲ್ಲ?
2: ಹಾ, ನಾನ್ ಮಿಸ್ ಆದೆ ಮೇಡಮ್. ನೆಕ್ಸ್ಟ್ ನೆಕ್ಸ್ಟ್ ಇಯರ್ ಕಂಟಿನ್ಯೂ ಮಾಡೋಣ, ಸೆಲೆಬ್ರೇಷನ್ ಗೆ ಜಾಯಿನ್ ಆಗ್ತೀನಿ.
1: ಓಕೆ, ಸೊ ಹಾಗೆ ಇವತ್ತಿನ ವಿಷಯ ಅಂತ ಗೊತ್ತಾಗಿದೆ, ಯಾವ ಹಾಡನ್ನ ಹಾಡ್ತೀರಾ?
2: ಗೊತ್ತಾಯ್ತು ಮೇಡಮ್, ಅನಂತ್ ನಾಗರ್ ಸಾಂಗ್ಸ್. ಎಲ್ಲರೂ ಸ್ವಲ್ಪ ಹಳೇದ್ ಹೇಳ್ತಾ ಇದ್ರು, ನಾನ್ ಸ್ವಲ್ಪ ಇತ್ತಿತ್ತಲಾಗ ಬರ್ತೀನಿ.
1: ಓಕೆ,
2: ಅದು ಯಾವ ಮೂವಿಯಪ್ಪ? ಪಂಚರಗಿ.
1: ಓಕೆ, ಹಾಡಿ.
2: ಯದ್ವಾ ತದ್ವಾ ಮಾಸು ತೆಗೆದು ಅಪ್ಪ ಹೇಳೋ ಕೋರ್ಸು ಮುಗಿಸಿ ಸ್ನಾನ ಮಾಡ್ಕೊಂಡ್ ಕೆಲ್ಸ ಹುಡುಕು, ಲೈಫ್ ಇಷ್ಟೇನೆ. ಸಂಬಳ ಬರುವ ಕೆಲ್ಸ ಹಿಡಿದು ಸಂಬಳ ಸುರಿಸುವ ಮಕ್ಕಳ ಹಡೆದು ಕುಂಬಳಕಾಯಿ ಹಲ್ವಾ ಮಾಡು.

0: കണ്ണു മുച്ചിക്കൊണ്ടു നോടു ലൈഫ് ഇങ്ങനെ. അപ്പ നിൻഗെ ടെൻഷൻ യാക്കോ, ബിളിയാക്കൂതെ കപ്പു ബഴക്കോ, ഡയാബിറ്റീസ് ഗെ വാക്കിംഗ് മാഡു ലൈഫ് ഇഷ്ടേനെ. അമ്മ നോടു രാഹു കാല, ബിഗിയാഗിഡ്കോ ദേവര കാല, ദേവരെ കയ്യോ മുഗിയലി നിങ്ങെ ലൈഫ് ഇഷ്ടേനെ. ತುಂಬಾ ಚಿಕ್ಕ ಮಕ್ಕಳ ತರ ತುಂಬಾ ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ ಅದರಲ್ಲಿ. ತುಂಬಾ ದಿನಗಳ ಗ್ಯಾಪ್ ನಂತರ ಆ ಮೂವಿ ಮಾಡಿದ್ರಲ್ಲ, ನೋಡೋಕೆ ಹಾಗೆ ಮೀನಿಂಗ್ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ರಿಯಲ್ ಏನ್ ನಡೀತಾ ಇದೆ ನಮ್ ಲೈಫ್ ನಲ್ಲಿ ಅದನ್ನೆಲ್ಲ ಹೇಳಿದ್ದಾರೆ.
1: ಹೌದು,
0: ಅದು ಸ್ವಲ್ಪ ನೆನಪಾಯ್ತು ಅಷ್ಟೇ.
1: ಧನ್ಯವಾದಗಳು ಗಿರಿಜಾ ಮ್ಯಾಮ್ ಕರೆ ಮಾಡಿದ್ದಕ್ಕೆ.
0: ಅವಕಾಶ ನೀಡಿದಕ್ಕೆ
1: ಥ್ಯಾಂಕ್ ಯು. ಎಸ್, ಗಿರಿಜಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೇನೆ ಇವತ್ತಿನ ಕೊನೆಯ ಕಾಲರ್ ರೆಡಿ ಇದ್ದಾರೆ. ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಕೇಳೋಣ.
2: ಹಲೋ, ಗುಡ್ ಮಾರ್ನಿಂಗ್ ರಕ್ಷಿತಾ.
1: ಗುಡ್ ಮಾರ್ನಿಂಗ್, ಯಾರಿದು?
2: ಗೀತಾ, ಶಿವಮೊಗ್ಗದಿಂದ ವಿನೋಬನಗರ.
1: ಗೀತಾ ಮ್ಯಾಮ್ ಹೇಗಿದ್ದೀರಾ?
2: ಹಾ ರಕ್ಷಿತಾ, ಫೈನ್. ನೀವು?
1: ನಾವು ಕೂಡ ಚೆನ್ನಾಗಿದ್ದೀವಿ. ಆಯ್ತಾ ತಿಂಡಿ?
2: ಹಾ ಟಿಫನ್ ಆಯ್ತು ರಕ್ಷಿತಾ. ನಿಮ್ದಾಯ್ತಾ?
1: ನಮ್ದು ಕೂಡ ಆಯ್ತು ಮ್ಯಾಮ್. ಇವತ್ತು ಅನಂತರಾಜ್, ಅನಂತನಾಗ್ ಅವರ ಜನ್ಮದಿನ ಇರೋದ್ರಿಂದ ಅನಂತನಾಗ್ ಅವರು ನಟಿಸಿರುವ ಸಿನಿಮಾದ ಹಾಡನ್ನ ಹಾಡಬಹುದು.
2: ಓಕೆ ರಕ್ಷಿತಾ, ಅನಂತನಾಗ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಾನು ಅವ್ರದ್ದು ಅರುಣರಾಗ ಫಿಲ್ಮ್ ಹಾಡು ಹೇಳ್ತೀನಿ. ನಡೆದಾಡು ಕಾಮನ ಬಿಲ್ಲೆ, ಹರಿದಾಡು ಮುಗಿಲಿನ ಮಿಂಚೆ, ತುಳುಕಾಡು

ನಡೆದಾಡೋ ಕಾಮನ ಬಿಲ್ಲೆ ಹರಿದಾಡೋ ಮುಗಿಲಿನ ಮಿಂಚೆ ತುಳುಕಾಡೋ ಬಾನಿನ ಚೆಲುವೆ ಭುವಿಗಿಳಿದ ಹುಣ್ಣಿ.

0: ಮೀನಿನ ನಯನ ಹವಳದ ತುಟಿಯ ಪಡೆದಿಹ ರೂಪಸಿ, ಸಂಪಿಗೆ ಮೂಗು ಕಪ್ಪಿನ ಹುಬ್ಬು ಹೊಂದಿದ ಷೋಡಶಿ. ಮೀನಿನ ನಯನ ಹವಳದ ತುಟಿಯ ಪಡೆದಿಹ ರೂಪಸಿ, ಸಂಪಿಗೆ ಮೂಗು ಕಪ್ಪಿನ ಹುಬ್ಬು ಹೊಂದಿದ ಷೋಡಶಿ. ನಿನ್ನ ನೋಡಿ ಪ್ರೀತಿ ಮೂಡಿ ಆಸೆ ಚಿಮ್ಮಿ ಹೊಮ್ಮಿದೆ. ನೀನೆಂದಿಗೂ ನನ್ನ ಬಾಳಿಗೆ ಆನಂದದ ಅರುಣರಾಗ ಅರುಣರಾಗ ಅರುಣರಾಗ. ಥ್ಯಾಂಕ್ ಯು ರಕ್ಷಿತಾ.
1: ಥ್ಯಾಂಕ್ ಯು ಗೀತಾ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು ಸೋ ಮಚ್.
1: ಎಸ್, ಗೀತಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆಯೇ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇರುವುದರಿಂದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686296809686096279 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಬಹುದು ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬೈ, ಹ್ಯಾವ್ ಎ ನೈಸ್ ಡೇ. ನೀವಿಷ್ಟೊತ್ತು ಕೇಳಿದ್ದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಹೆಂಗಮ್ಮ ಮಲ್ಗೆ ಮಾರು,
3: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
2: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
3: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
4: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
5: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.85 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ? ಕತೆ ಹೇಳೋದು, ಕತೆ ಓದೋದು, ಕಥೆ ಕೇಳೋದು ಎಲ್ರಿಗೂ ಕೂಡ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕೆಲವ್ರು ಏನಾದ್ರೂ ಜಾಸ್ತಿ ಮಾತಾಡ್ತಿದ್ರೆ, ಹಾಗೆ ಏನಾದ್ರೂ ಕಥೆಗಳನ್ನ ಕಟ್ಟಿ ಹೇಳ್ತಿದ್ರೆ, ಅಯ್ಯೋ ನೀನೊಬ್ಬ ಮರಯ್ಯ ಕಥೆ ಹೊಡಿಬೇಡ ಅಂತ ಹೇಳ್ತಿರ್ತೀವಲ್ವಾ? ಸೊ ಈ ರೀತಿಯಾಗಿ ಕಥೆ ಅನ್ನೋದು ನಮ್ಮ ಒಂದು ಬಾಲ್ಯದಿಂದಲೇ ಬಂದಿದೆ, ಅಥವಾ ನಮ್ಮ ಒಂದು ಹುಟ್ಟಿನಿಂದಲೇ ಬಂದಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನಾವು ಚಿಕ್ಕವ್ರು ಇರ್ತಾ ಇಲ್ಲ, ನಮ್ಮ ಅಪ್ಪ ಅಮ್ಮ ಇರ್ಬೋದು, ಅಜ್ಜಿ ಇರ್ಬೋದು, ಒಂದಿಷ್ಟು ಕಥೆಗಳನ್ನ ಹೇಳ್ತಾ ಇದ್ರು. ನಾವು ನಿದ್ರೆ ಮಾಡೋ ಟೈಮಲ್ಲಿ, ರಾತ್ರಿ ಟೈಮಲ್ಲಿ ಕಥೆ ಹೇಳಿ ನಮ್ಮನ್ನ ಮಲಗಿಸ್ತಾ ಇದ್ರು ಅಲ್ವಾ? ಸೊ ಹಾಗಾಗಿ ಈ ರೀತಿ ನಾವೆಲ್ಲರೂ ಕೂಡ ಕಥೆಯನ್ನ ಕೇಳ್ಕೊಂಡೇ ಬೆಳೆದಿದ್ದೀವಿ ಅಂತಾನೆ ಹೇಳ್ಬೋದು. ಹಾಗೆ ನಮಗೆ ಚಿಕ್ಕಕ್ಕಿದ್ದಾಗೆಲ್ಲ ಒಂದಷ್ಟು ಭಯ ಆಗುವಂತ ಕತೆ, ಹಾಗೆ ದೇವರ ಕಥೆಗಳಿರ್ಬೋದು, ಸ್ಫೂರ್ತಿದಾಯಕ ಕಥೆ, ನೀತಿ ಕಥೆಗಳನ್ನೆಲ್ಲ ಹೇಳ್ತಾ ಇದ್ರು. ಹಾಗೆ ಹೋಗ್ತಾ ಹೋಗ್ತಾ ನಮ್ಮ ಟೇಸ್ಟ್ಗಳು ಚೇಂಜ್ ಆದಂತೆ, ನಮ್ಮ ಟೇಸ್ಟ್ಗೆ ತಕ್ಕ ಹಾಗೆ ನಾವು ಕಥೆಗಳನ್ನ ಓದ್ತಾ ಇರ್ತೀವಿ. ಸೊ ಇದಂತೂ ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಂತೂ ಸಾಕಷ್ಟು ಕಥೆಗಳು ಬರ್ತಾನೆ ಇರ್ತವೆ ಅಲ್ವಾ? ಆ ಕಥೆಗಳನ್ನ ಓದಿ ಖುಷಿ ಪಡ್ತಾ ಇರ್ತೀವಿ. ಅದೇ ರೀತಿಯಾಗಿ ನಾನು ಕೂಡ ಫೋನ್ನ ಸ್ಕ್ರೋಲ್ ಮಾಡ್ತಾ ನೋಡ್ತಾ ಇದ್ದೆ, ಆ ಟೈಮಲ್ಲಿ ನನಗೊಂದು ಒಳ್ಳೆ ಕಥೆ ಸಿಕ್ತು. ಆ ಕಥೆನ ಓದ್ತಿದ್ದಾಗ, ಅಯ್ಯೋ ಈ ಕಥೆ ನಿಮಗೆ ಹೇಳಲೇಬೇಕಪ್ಪ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಸೊ ಹಾಗೆ ಈ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ ಅಲ್ವಾ? ಕಥೆ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ, ಕಥೆ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಕಥೆಯನ್ನ ಪ್ರಾರಂಭಿಸೋಣ. ಅದಕ್ಕೆ ಯಾವ ಕಥೆ ಏನು ಅಂತೆಲ್ಲ ಹೇಳ್ತೀನಿ, ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.85 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ನಾನೀಗ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ಒಂದು ತೆಗೆದರೆ ಇನ್ನೊಂದು ಅಂತ ಹೇಳಿ ಕಥೆಯನ್ನ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಒಂದು ತೆಗೆದರೆ ಇನ್ನೊಂದು. ಲುಹಿನ್ ಎಂಬ ರೈತನಿದ್ದ. ಅವನಿಗೆ ಒಬ್ಬ ಮಗನಿದ್ದ. ಅವನ ಹೆಂಡತಿ ಎರಡನೆಯ ಮಗನಿಗೆ ಜನ್ಮ ನೀಡಿ ಏನೋ ಕಾಯಿಲೆಯಿಂದ ತೀರಿಕೊಂಡ್ಲು. ತಬ್ಬಲಿ ಮಗು ಯೂಸ್ನನ್ನ ರೈತ ಮಮತಿಯಿಂದ ಬೆಳೆಸಿದ. ಆದ್ರೆ ಹಿರಿಯ ಮಗ ಚಾಯ್ಗೆ ತಮ್ಮನನ್ನ ಕಂಡ್ರೆ ಆಗದು. ಅವನು ಹುಟ್ಟಿದ ಕೂಡಲೇ ತಾಯಿಯನ್ನ ಕೊಂದನೆಂದು ಹಳಿಯುತ್ತಿದ್ದ. ಸಮಯ ಸಿಕ್ಕಾಗ ತಮ್ಮನಿಗೆ ಹೊಡೆದು ಹಿಂಸೆ ಕೊಡ್ತಾ ಇದ್ದ. ದೊಡ್ಡವನಾದ ಮೇಲೂ ಯೂಸ್ ಅಣ್ಣನ ಹಿಂಸೆಯನ್ನ ಸಹಿಸಿಕೊಳ್ಳುತ್ತಿದ್ದ. ತಂದೆಯನ್ನ ತುಂಬಾ ಪ್ರೀತಿಸುತ್ತಿದ್ದ. ಅವನು ಹೊಲದ ಕೆಲಸ ಕಾರ್ಯಗಳಲ್ಲಿ ನೆರವಾಗ್ತಿದ್ದ. ತಂದೆ ಗಳಿಸಿಟ್ಟಿದ್ದನ್ನೇ ಖರ್ಚು ಮಾಡುತ್ತಿದ್ದ ಚಾಯ್ ಒಂದು ಸಲವೂ ಹೊಲಕ್ಕೆ ಹೋಗಿ ತಂದೆಗೆ ನೆರವಾಗ್ತಾ ಇರಲಿಲ್ಲ. ಹೀಗಿರುವಾಗ ರೈತನಿಗೆ ಕೊನೆಗಾಲ ಸನ್ನಿಹಿತವಾಯಿತು. ತಾನು ಸತ್ತ ಬಳಿಕ ಹಿರಿಯ ಮಗ ಕಿರಿಯವನಿಗೆ ಒಂದಿಷ್ಟು ದಯಿ ತೋರದೆ ಮನೆಯಿಂದ ಹೊರಗೆ ಹಾಕಬಹುದು ಎಂಬುದು ಅವನಿಗೆ ಗೊತ್ತಿತ್ತು. ಹೀಗಾಗಿ ಚಾಯ್ ನನ್ನ ಸನಿಹಕ್ಕೆ ಕರೆದು, ಮಕ್ಕಳಿಬ್ಬರು ನನಗೆ ಎರಡು ಕಣ್ಣುಗಳಿದ್ದಂತೆ. ಆದರೂ ನಾನು ಸಾವಿನ ದುಃಖ ಆರುವ ಮೊದಲೇ ನೀನು ಅವನನ್ನ ಮನೆಯಿಂದ ಹೊರಗೆ ಹಾಕಬಹುದೆಂದು ನನಗೆ ಗೊತ್ತಿದೆ. ನಾನು ಗಳಿಸಿಟ್ಟ ಆಸ್ತಿಯಲ್ಲಿ ಅವನಿಗೆ ಸಮಪಾಲು ಕೊಡಲಾರೆ ಎಂಬುದು ತಿಳಿದಿದೆ. ಆದ್ರೆ ಹೀಗೆ ಮಾಡುವಾಗ ಆ ಮನೆಯಲ್ಲಿ ನಿನಗೆ ಬೇಡ ಎಂದು ತಿರಸ್ಕರಿಸಿದ ಒಂದಾದರೂ ವಸ್ತುವನ್ನ ತಮ್ಮನಿಗೆ ಕೊಡುತ್ತಿ ಎಂದು ನನಗೆ ಮಾತು ಕೊಡು ಎಂದು ಹೇಳಿದ. ಚಾಯ್ ಹಾಗೆ ಮಾಡುವುದಾಗಿ ಭಾಷೆ ಕೊಟ್ಟ. ಬಳಿಕ ರೈತ ಕೊನೆಯುಸಿರೆಳೆದ. ತಂದೆ ಹೇಳಿದಂತೆಯೇ ಚಾಯ್ ಇವನನ್ನ ಬಳಿಗೆ ಕರೆದು ಅಪ್ಪ ಏನು ಹೇಳಿದರೆಂದು ಕೇಳಿಸಿಕೊಂಡೆ ತಾನೆ. ನನಗೆ ಬೇಡವಾದ ತಿರಸ್ಕರಿಸಿದ ಒಂದು ವಸ್ತುವನ್ನ ನಿನಗೆ ಕೊಟ್ಟು ಕಳಿಸಬೇಕು ಎಂದಿದ್ದಾರೆ. ಅದು ಅಂಗಳದ ಮೂಲೆಯಲ್ಲಿರುವ ಆ ನಜ್ಜುಗುಜ್ಜಾದ ಹಂಡೆ. ಅದು ನನಗೆ ಉಪಯೋಗವಿಲ್ಲ. ಅದನ್ನ ತೆಗೆದುಕೊಂಡು ಮನೆಗೆ ಬೆನ್ನು ಹಾಕಿ ಹೋಗಿಬಿಡು. ಈ ಕಡೆ ಇನ್ನು ತಲೆ ಕೂಡ ಹಾಕಿ ಮಲಗಬೇಡ ಎಂದು ಹೇಳಿದ. ಹಂಡೆಯನ್ನ ಅವನ ಹೆಗಲ ಮೇಲಿಟ್ಟು ಹೊರಗೆ ಕಳುಹಿಸಿದ. ಯೋಂತನ ದುರಾದೃಷ್ಟಕ್ಕಾಗಿ ದುಃಖಿಸಲಿಲ್ಲ. ಕಾಡಿನಿಂದ ಮರದ ಕಂಬಗಳನ್ನ ತಂದ. ಹಸಿರೆಲೆ ಬೀಳುಗಳನ್ನ ಬಳಸಿ ಒಂದು ಮನೆ ಕಟ್ಟಿದ. ಕೈಯಲ್ಲಿದ್ದ ಕುಡುಗೋಲನ್ನ ಹಂಡೆಯೊಳಗೆ ಹಾಕಿ ಮನೆಯೊಳಗೆ ತೆಗೆದುಕೊಂಡು ಹೊರಟಾಗ ಹಂಡೆಯೊಳಗಿಂದ ಒಂದು ತೆಗೆದರೆ ಇನ್ನೊಂದು ಎಂಬ ಮಾತು ಕೇಳಿತು. ಯಾರು ಮಾತನಾಡುತ್ತಿರುವುದೆಂದು ನೋಡಲು ಒಳಗೆ ಇಣುಕಿದ. ಎರಡು ಕುಡುಗೋಲುಗಳು ಕಾಣಿಸಿದವು. ಅಚ್ಚರಿಯಿಂದ ಒಂದನ್ನ ತೆಗೆದ. ಇನ್ನೆರಡು ಒಳಗೆ ಕಾಣಿಸಿತು. ಆಗ ಅವನಿಗೆ ಒಂದು ಸತ್ಯ ಗೊತ್ತಾಯಿತು. ಪಾತ್ರೆಯೊಳಗೆ ಯಾವುದೇ ವಸ್ತುವನ್ನ ಹಾಕಿದರೂ ಅದು ಎರಡಾಗುವ ಮಹಿಮೆ ಪಡೆದಿದೆ ಅಂತ. ಒಂದನ್ನ ತೆಗೆದರೆ ಮತ್ತೊಂದು ತಾನಾಗೆ ಸೃಷ್ಟಿಯಾಗುವ ಗುಣ ಅದಕ್ಕಿತ್ತು. ಆಮೇಲೆ ಅವನು ತಡ ಮಾಡಲಿಲ್ಲ. ಕೆಲಸ ಮಾಡಿ ಸಿಕ್ಕಿದ್ದ ಒಂದು ನಾಣ್ಯವನ್ನ ಅದರಲ್ಲಿ ಹಾಕಿದ. ಎರಡಾಯ್ತು. ಒಂದೊಂದಾಗಿ ತೆಗೆಯುತ್ತಾ ಕುಳಿತ. ಸಾಯಂಕಾಲದ ಹೊತ್ತಿಗೆ ಹಣದ ರಾಶಿಯೇ ಕಾಣಿಸಿತು. ಅದರಿಂದ ಹೊಲ ಗದ್ದೆಯನ್ನ ಖರೀದಿಸಿದ. ಹೊಸ ಮನೆ ಕಟ್ಟಿದ್ದ. ಸುಖವಾಗಿದ್ದ. ಹಾಗಿದ್ರೆ ಈ ಕಥೆ ಮುಂದೆ ಏನಾಗುತ್ತೆ, ಯಾವ ರೀತಿ ತಿರುವನ್ನ ಪಡೆದುಕೊಳ್ಳುತ್ತೆ ಏನು ಅನ್ನೋದನ್ನ ನೋಡೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ఎస్, వెల్కమ్ బ్యాక్ టు రేడియో శివమొగ్గ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೆ. ನಾನು ನಿಮಗಾಗಿ ಇವತ್ತು ಹೇಳ್ತಾ ಇರುವಂತಹ ಕತೆ, ಒಂದು ತೆಗೆದರೆ ಇನ್ನೊಂದು ಅಂತ ಹೇಳಿ ಕಥೆಯನ್ನ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಸೊ ಕಥೆಯನ್ನ ಮುಂದುವರಿಸೋಣ. ಚಾಯ್ ಅದೇ ಊರಿನ ಹುಡುಗಿಯನ್ನ ಮದುವೆಯಾಗಿದ್ದ. ಅವನ ಹೆಂಡತಿಯ ತಾಯಿಗೆ ಇವನ್ ಸಿರಿವಂತನಾದ ವಿಷಯ ತಿಳಿಯಿತು. ಅಳಿಯನ ಬಳಿಗೆ ಓಡಿದಳು. ಮೂಢ ಅವಿವೇಕಿ, ಯಾವುದಕ್ಕೂ ಆಗದ ವಸ್ತುವನ್ನ ತಮ್ಮನಿಗೆ ಕೊಡು ಅಂದ್ರೆ ಹೀಗ ಮಾಡುವುದು ಎಂದು ಮುದುಕಿ ಅತ್ತೆ ತಲೆ ಚಚ್ಚಿಕೊಂಡು ಹಂಡೆಯ ಮಹಿಮೆಯನ್ನ ವರ್ಣಿಸಿದಳು. ನೀನು ನಿನ್ನ ಎಲ್ಲಾ ಆಸ್ತಿಯನ್ನು ತಮ್ಮನಿಗೆ ಕೊಟ್ಟಿದ್ರೂ ಪರವಾಗಿರ್ಲಿಲ್ಲ, ಆ ಹಂಡೆಯನ್ನ ನೀನೇ ಇರಿಸಿಕೊಳ್ಬೇಕು. ತಪ್ಪಿದ್ರೆ ನನ್ನ ಮಗಳನ್ನ ಕರೆದುಕೊಂಡು ಹೋಗುತ್ತೇನೆ ಎಂದು ತಾಕೀತು ಮಾಡಿದಳು. ಚಾಯ್ ತಮ್ಮನ ಬಳಿಗೆ ಹೋಗಿ ತನ್ನಲ್ಲಿರುವ ಸಮಸ್ತ ಆಸ್ತಿಯನ್ನು ಅವನಿಗೆ ಕೊಟ್ಟು ಹಂಡೆಯೊಂದಿಗೆ ಮನೆಗೆ ಬಂದ. ಅದನ್ನ ಕೇಳಿದ ಕೂಡಲೇ ಒಂದಕ್ಕೆರಡು ಪಡೆಯುವ ಆತುರದಲ್ಲಿ ಮುದುಕಿ ಹಂಡೆಯೊಳಗೆ ಎಷ್ಟು ಜಾಗವಿದೆ ಎಂದು ನೋಡಲು ಒಳಗೆ ಬಾಗಿದಳು. ಆಗ ಅನಾಮತ್ತಾಗಿ ತಲೆ ಕೆಳಗಾಗಿ ಅದರೊಳಗೆ ಬಿದ್ಲು. ಅಯ್ಯೋ, ನನ್ನನ್ನ ಮೇಲಕ್ಕೆತ್ತಿ, ಉಸಿರು ಗಟ್ಟುತ್ತಿದೆ ಎಂದು ಕೂಗಿದ್ಲು. ಪಾತ್ರೆಯೊಳಗಿಂದ ಯಾರೋ ಒಂದು ತೆಗೆದ್ರೆ ಇನ್ನೊಂದು ಎಂದು ಹೇಳಿದ ಹಾಗೆ ಕೇಳಿಸಿತು. ಚಾಯ್ ಮತ್ತೆ ಅವನ ಹೆಂಡತಿ ತುಂಬಾ ತೂಕವಾಗಿದ್ದ ಮುದುಕಿಯ ಕಾಲುಗಳನ್ನ ಹಿಡಿದು ಬಹು ಪ್ರಯಾಸದಿಂದ ಹೊರಗೆ ತೆಗೆದ್ರು. ಆಗ ಒಳಗಿಂದ ಉಸಿರುಗಟ್ಟುತ್ತಿದೆ, ಕಾಪಾಡಿ ಎಂದು ಅವಳು ಕೂಗು ಕೇಳಿಸಿತು. ಅದೇ ಅವಸ್ಥೆಯಲ್ಲಿ ಇನ್ನೊಬ್ಬಳು ಮುದುಕಿ ಕಾಣಿಸಿದ್ಲು. ಅವಳನ್ನ ಪ್ರಯತ್ನ ಪಟ್ಟು ತೆಗೆದಾಗ ಇನ್ನೊಬ್ಬಳು. ಸಂಜೆಯಾಗುವಾಗ ಇಡೀ ಮನೆಯಲ್ಲಿ ಮುದುಕಿಯರೇ ತುಂಬಿ ಹೋಗಿದ್ರು. ಒಳಗೆ ಇನ್ನೊಬ್ಬಳು ಕೂಗುತ್ತಿರೋದು ಕಂಡು ಚಾಯ್ ಮತಿಗೆಟ್ಟು ತಲೆಗೆ ಕೈ ಹೊತ್ತು ಕುಳಿತ. ಒಂದು ಅದ್ಭುತವಾಗಿರೋ ಕಥೆ ಇದೆ ಅಲ್ವಾ? ಅತಿ ಆಸೆ ಗತಿಗೇಡು ಅನ್ನೋ ಹಾಗೆ ಈ ಕಥೆ ಕೂಡ ತುಂಬಾನೇ ಚೆನ್ನಾಗಿತ್ತು. ಈ ಕಥೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686296860962796 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಅಲ್ಲ ವಾಯ್ಸ್ ನೋಟ್ ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಅಡೆತಡೆ ಇರದ ದಾರಿ ಇರುವುದೇ ಭೂಮಿಲಿ, ಜೊತೆಗಿರು ಒಡನಾಡಿನಿ, ಗರಿಗೆ ಬರುತ್ತ ಹಾರಿ ಹೋಗುವ.
1: ಹೇ ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
1: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
1: ಪ್ರೋಗ್ರಾಂನ ಕೇಳೋಣ.

ನಿನ್ನ ಗೆಲ್ಲೋ ಹಠದಲ್ಲಿ ನನ್ನ ಹೃದಯನೇ ಸೋತೋಯ್ತು. ಬೇಜಾರಿಲ್ಲ, ನಿನ್ನ ಹೆಸರು ಬರಿತಾ ಬರಿತಾ ನನ್ನ ಹೆಸರೇ ಮರ್ತೋಯ್ತು. ಪರವಾಗಿಲ್ಲ, ನಿನ್ನ ನೋಡಿ ಕ್ಷಣದಿಂದ ನನ್ನ ಬದುಕೇ ಬದಲಾಯಿತು. ತಪ್ಪೇನಿಲ್ಲ, ನಿನಗೋಸ್ಕರ ಎಷ್ಟು ಜನ್ಮ ಬೇಕಾದರೂ ಎತ್ತು ಬರ್ತೀನಿ. ಮೂಲಾಜೇ ಇಲ್ಲ.

ಬದುಕಿದಾಗ ಮಮತಾಜ್ಗೆ ಗೊತ್ತಿರಲಿಲ್ಲ ಅವಳು ಗೋರಿ ತಾಜ್ ಮಹಲ್ ಆಗುತ್ತೆ ಅಂತ, ಸತ್ತ ಮೇಲೆ ಶಾಜಾನಗ್ ಗೊತ್ತಾಗ್ಲಿಲ್ಲ ಎಷ್ಟೋ ಪ್ರೀತಿಗೆ ಆ ಗೋರಿ ಸ್ಫೂರ್ತಿ ಆಗುತ್ತೆ ಅಂತ. ನಾನು ಶಾಜಾನ್ ಅಲ್ಲ, ನೀನ್ ಮಮತಾಜ್ ಅಲ್ಲ, ಆದ್ರೂ ನಮ್ ಪ್ರೀತಿ ಅವ್ರಿಗಿಂತೇನು ಕಮ್ಮಿ ಅಲ್ಲ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದು ಮೆಸೇಜ್ ಬಂತು?
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏನಕ್ಕ ಮಾರ್ಕೆಟ್ಗೆ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ.
0: ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ. ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರು ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
4: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
3: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
8: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound.

ಸಹೃದಯಿ ಕನ್ನಡ ಮನಸ್ಸುಗಳಿಗೆ ನನ್ನ ನಮಸ್ಕಾರಗಳು. ನಾನು ಜ್ಯೋತಿ, ತುಮಕೂರು ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ನಾನೀಗ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪತ್ನಿ ಶ್ರೀಮತಿ ರಮಾಬಾಯಿ ಅಂಬೇಡ್ಕರ್ ಮಾಡಿದ ಮೊಟ್ಟ ಮೊದಲ ಸಾರ್ವಜನಿಕ ಭಾಷಣವನ್ನ ಓದುತ್ತೇನೆ. ಈ ಭಾಷಣದ ಹಿನ್ನೆಲೆ ಹೀಗಿದೆ. ಅಂದು ರಮಾಬಾಯಿ ಭೀಮರಾವ್ ಅಂಬೇಡ್ಕರ್ ಅವರು ಸಮಾಜದ ಮಹಿಳಾ ಮಂಡಲದಲ್ಲಿ ಭಾಷಣ ಮಾಡುವವರಿದ್ದರು. ಮನೆಯ ಎಲ್ಲ ಕೆಲಸಗಳನ್ನು ಮುಗಿಸಿದ ರಮಾಬಾಯಿ ತನ್ನನ್ನು ಕರೆದುಕೊಂಡು ಹೋಗಲು ಬಂದ ಮಹಿಳಾ ಮಂಡಲದ ಇಬ್ಬರು ಹೆಣ್ಣು ಮಕ್ಕಳೊಂದಿಗೆ ನಡೆದರು. ಹಾಗೆ ಹೋಗೋದಕ್ಕಿಂತ ಮುಂಚೆ ಅವರು ತನ್ನ ಮಾವನ ಅಂದರೆ ಸುಬೇದಾರ್ ರಾಮ್ಜಿಯವರ ಪ್ರತಿಮೆಗೆ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಂಡರು. ಮನಸ್ಸಿನಲ್ಲಿಯೇ ತನ್ನ ಪತಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನು ಸ್ಮರಿಸಿದರು. ಮಹಿಳಾ ಮಂಡಲದ ಸಭೆಯ ವೇದಿಕೆ ಏರಿದ ರಮಾಬಾಯಿ ಮಾತನಾಡತೊಡಗಿದರು. ನನ್ನ ಆತ್ಮೀಯ ತಾಯಿಯಂದಿರೇ ಮತ್ತು ಸಹೋದರಿಯರೇ, ಇಂದು ನಾನು ಮೊಟ್ಟ ಮೊದಲ ಬಾರಿಗೆ ಸಾರ್ವಜನಿಕ ವೇದಿಕೆಯಲ್ಲಿ ಮಾತನಾಡಲು ನಿಂತಿದ್ದೇನೆ. ಮಾತನಾಡುವಾಗ ಏನಾದರೂ ತಪ್ಪುಗಳಾದಲ್ಲಿ ದಯವಿಟ್ಟು ಕ್ಷಮಿಸಿ. ನಾವು ಪ್ರತಿದಿನದ ಬದುಕಿನಲ್ಲಿ ನೋಡುವಂತೆ ಒಬ್ಬ ಪತಿ ಯಾವ ಕಾರ್ಯಭಾರದಲ್ಲಿ ತನ್ನ ಭಾರವನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡಿರುತ್ತಾನೋ ಆ ಭಾರವನ್ನು ಸಹಧರ್ಮಿಯಾಗಿ ಪತ್ನಿಯೂ ಕೂಡ ಹೆಗಲು ಕೊಟ್ಟು ಹೊತ್ತುಕೊಳ್ಳಬೇಕಾಗುತ್ತದೆ. ಇಂಥ ಅನುಭವಗಳು ನನ್ನ ಬದುಕಿನಲ್ಲಿ ಸಾಕಷ್ಟು ಇವೆ ಎಂದು ನನಗನ್ನಿಸುತ್ತದೆ. ನನ್ನಂತಹ ಮದುವೆಯಾಗಿರುವ ಹೆಣ್ಣಿಗೆ ಪತಿ ಸೇವೆಯೇ ಹೊರತು ಈ ಜಗತ್ತಿನಲ್ಲಿ ಮತ್ತೆ ಕೆಲವು ಸೇವಾ ಕಾರ್ಯಗಳು ಕೂಡ ಇವೆ ಎಂಬ ಅರಿವು ಇಲ್ಲಿಯವರೆಗೆ ನನಗಿರಲಿಲ್ಲ. ಆದರೆ ಇಂದು ಈ ಭವ್ಯ ವೇದಿಕೆಯ ಮೇಲೆ ನಿಂತು ಸೇರಿರುವ ಬಹುದೊಡ್ಡ ಸಂಖ್ಯೆಯ ಜನ ಸಮುದಾಯವನ್ನು ಕಂಡಾಗ ನನಗನ್ನಿಸುತ್ತಿದೆ, ಅರಿವನ್ನು ಎಲ್ಲರೂ ಹೊಂದಬೇಕು. ನನ್ನ ಮಾತಿಗೆ ಯಾವುದೇ ಜೈಕಾರ ಹಾಕಬೇಡಿ. ನಾನು ನಿಮಗಾಗಿ ಇಲ್ಲಿಯವರೆಗೆ ಏನನ್ನೂ ಮಾಡಿದವಳಲ್ಲ. ಆ ಬಗ್ಗೆ ನನಗೆ ವಿಷಾದವೆನಿಸುತ್ತದೆ. ಇರಲಿ, ನಮ್ಮೆಲ್ಲರ ಮುಂದಾಳು ಡಾಕ್ಟರ್ ಅಂಬೇಡ್ಕರ್ ಅವರು ಯಾವಾಗಲೂ ಹೇಳುತ್ತಿದ್ದರು, ನಾವು ಹೆಣ್ಣು ಮಕ್ಕಳೆಲ್ಲ ಮುಂದೆ ಬಂದು ಸಮಾಜದ ಕ್ರಾಂತಿ ಚಳುವಳಿಯಲ್ಲಿ ಮುಂದೆ ತೆಗೆದುಕೊಳ್ಳಬೇಕಾದ ನಿರ್ಧಾರಗಳಲ್ಲಿ ಭಾಗಿಯಾಗಬೇಕು. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಗೃಹನಿಷ್ಠರಾಗಿರುತ್ತಾರೆ, ಆದರೆ ಯಾವುದೇ ಚಳುವಳಿಯಲ್ಲಿ ಹೆಣ್ಣು ಮಕ್ಕಳು ಸಹಭಾಗಿಯಾಗಬೇಕು. ಇದರ ಹೊರತಾಗಿ ಚಳುವಳಿಯ ಹೆಜ್ಜೆ ಮುಂದೆ ಸಾಗುವುದಿಲ್ಲ. ಜಗತ್ತಿನ ಕ್ರಾಂತಿ ಚಳುವಳಿಗಳು ಯಾವ ಆಧಾರದ ಮೇಲೆ ನಡೆಯುತ್ತವೆ? ತ್ಯಾಗದ ಮೇಲೆ. ಅದು ಎಂಥದ್ದೇ ತ್ಯಾಗ ಇರಲಿ, ಚಳುವಳಿಗಾರರು ಇಷ್ಟೊಂದು ಅಗ್ನಿ ಪರೀಕ್ಷೆಗಳನ್ನು ಹಾದು ಹೋಗಿ ಬಿಡಬೇಕಾಗುತ್ತದೆ. ಇಲ್ಲದಿದ್ದರೆ ಬಯಸಿದ ಫಲ ದೊರೆಯಲಾರದು. ಈ ಬಗ್ಗೆ ಒಮ್ಮೆ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದ ಒಂದು ಸಂಗತಿಯನ್ನು ನಾನು ನಿಮಗೆ ಹೇಳುತ್ತೇನೆ. ಇದು ಗ್ರೀಕ್ ಪುರಾಣದಲ್ಲಿ ಬರುವ ಕತೆ. ಡಿಮೆಟರ್ ಹೆಸರಿನ ದೇವತೆ ಮನುಷ್ಯ ರೂಪ ಧರಿಸಿ ಭೂಮಿಗೆ ಬಂದಳು. ಆಕೆಯನ್ನು ಅಲ್ಲಿನ ರಾಣಿಯೊಬ್ಬಳು ದಾಸಿಯನ್ನಾಗಿ ಇಟ್ಟುಕೊಂಡು ತನ್ನ ಮಗನ ಉಸ್ತುವಾರಿ ನೋಡಿಕೊಳ್ಳಲು ಹೇಳಿದಳು. ರಾಣಿಯ ಆ ಮಗನನ್ನು ದೇವನನ್ನಾಗಿಸಬೇಕು ಎಂಬ ಹಂಬಲ ಆ ದೇವತೆಗೆ ಉಂಟಾಯಿತು. ಹೀಗಾಗಿ ಆಕೆ ದಿನವೂ ರಾತ್ರಿ ಎಲ್ಲರೂ ಮಲಗಿಕೊಂಡ ಮೇಲೆ ಕಿಟಕಿ ಬಾಗಿಲುಗಳನ್ನು ಮುಚ್ಚುತ್ತಿದ್ದಳು. ತೊಟ್ಟಿಲಲ್ಲಿ ಮಲಗಿದ್ದ ಮಗುವನ್ನು ಹೊರತೆಗೆದು ಅದರ ಮೇಲಿನ ಬಟ್ಟೆಗಳನ್ನು ಬಿಚ್ಚಿ ಬಿಸಿ ಬೂದಿಯ ಮೇಲೆ ಒಂದಿಷ್ಟು ಕಾಲ ಆ ಮಗುವನ್ನು ಮಲಗಿಸುತ್ತಿದ್ದಳು. ಕ್ರಮೇಣ ಬೆಂಕಿಯ ಬಿಸಿಯನ್ನು ತಡೆದುಕೊಳ್ಳುವ ಸಾಮರ್ಥ್ಯ ಆ ಮಗುವಿಗೆ ಬಂತು. ಅದರ ಬಲ ವೃದ್ಧಿಸತೊಡಗಿತು. ಆ ಮಗುವಿನಲ್ಲಿ ಅತ್ಯಂತ ತೇಜಸ್ವಿಯಾದ ದೈವಾಂಶ ವಿಕಸಿತವಾಗತೊಡಗಿತು. ಆದರೆ ಒಂದು ರಾತ್ರಿ ಆ ಮಗುವಿನ ತಾಯಿ ರಾಣಿ ಅಚಾನಕ್ಕಾಗಿ ಆ ಕೋಣೆಯನ್ನು ಹೊಕ್ಕಳು. ಅಲ್ಲಿ ನಡೆಯುತ್ತಿದ್ದುದನ್ನೆಲ್ಲ ಕಣ್ಣಾರೆ ಕಂಡ ಆಕೆ ತುಂಬಾ ನೊಂದುಕೊಂಡಳು. ಆಕೆ ತಕ್ಷಣ ತನ್ನ ಮಗುವನ್ನು ಒಲೆಯ ಮೇಲಿನಿಂದ ಎತ್ತಿ ಎದೆಗವಚಿಕೊಂಡಳು. ಆ ರಾಣಿಗೆ ಆ

ಮಗುವೇನು ದೊರಕಿತು. ಆದರೆ ಸಾಮರ್ಥ್ಯಶಾಲಿ ದೇವನಾಗಬೇಕಿದ್ದ ಮಗನ ಭವಿಷ್ಯವನ್ನು ಕಳೆದುಕೊಂಡಳು. ಈ ಕಥೆಯ ತಾತ್ಪರ್ಯ ಇಷ್ಟೇ: ಕುಲುಮೆಯಲ್ಲಿ ಕಾಯದೆ ದೇವನಾಗಲು ಸಾಧ್ಯವಿಲ್ಲ. ಬೆಂಕಿ ಮನುಷ್ಯನನ್ನು ಶುದ್ಧಿಗೊಳಿಸುತ್ತದೆ ಮತ್ತು ಮನುಷ್ಯನಲ್ಲಿ ಶಕ್ತಿ ತುಂಬುತ್ತದೆ. ಆದ್ದರಿಂದ ಅಸ್ಪೃಶ್ಯ ಎನಿಸಿಕೊಂಡಿರುವವರು ಕಡು ಕಷ್ಟ ಮತ್ತು ತ್ಯಾಗದ ಅಗ್ನಿ ಪರೀಕ್ಷೆಯನ್ನು ಸಹಿಸದೆ ಉದ್ಧಾರವಾಗಲಾರರು. ನೀವು ನಿಮ್ಮನ್ನು ಅಸ್ಪೃಶ್ಯ ಕೀಳುವೆಂದು ಅಂದುಕೊಳ್ಳಬೇಡಿ. ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ. ನಿಮ್ಮ ಮಕ್ಕಳಿಗೆ ಶಿಕ್ಷಣ ನೀಡಿ. ನನ್ನ ಮಗ ವೀರನಾಗಬೇಕು, ಅವನ ಕೀರ್ತಿ 3 ಲೋಕದಲ್ಲೂ ಇರಬೇಕು ಎಂಬ ಆಶಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮಕ್ಕಳನ್ನು ಬೆಳೆಸಬೇಕು. ಅದರಲ್ಲೇ ನಮ್ಮ ಉದ್ಧಾರವಿದೆ. ಇಷ್ಟು ಹೇಳಿ ನಾನು ನನ್ನ ಭಾಷಣವನ್ನು ಮುಗಿಸುತ್ತೇನೆ. ನಮಸ್ಕಾರಗಳು. ಈಗ ಶ್ರೀಮತಿ ರಮಾಬಾಯಿ ಅಂಬೇಡ್ಕರ್ ಮಾಡಿರುವ 2ನೇ ಮತ್ತು ಕೊನೆಯ ಭಾಷಣದ ಓದು. ಇದನ್ನು ಅವರು ಜನವರಿ 29 1932ರಲ್ಲಿ ಮಾಡಿದ್ದರು. ಈ ಭಾಷಣದ ಹಿನ್ನೆಲೆ ಹೀಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕುಳಿತಿದ್ದ ಲಂಡನ್ನಿನ ಹಡಗು ಬೆಳಿಗ್ಗೆ ಸರಿಯಾಗಿ 6 ಗಂಟೆಗೆ ಮುಂಬಯಿಯ ಬಂದರಿಗೆ ಬಂದು ತಲುಪಿತು. ಆಗ ಅಲ್ಲಿ ಸೇರಿದ್ದ ಸಾವಿರಾರು ಅನುಯಾಯಿಗಳ ಹೃದಯ ಆನಂದದಿಂದ ತುಂಬಿ ತುಳುಕಿತು. ಆ ದಿನ ನಸುಕಿನಿಂದಲೇ ಅಂಬೇಡ್ಕರ್ರ ನಿಷ್ಠಾವಂತ ಅನುಯಾಯಿಗಳು, ಸಂಬಂಧಿಕರು ಹಾಗೂ ಹಿತಚಿಂತಕರು ಅವರ ಹಾದಿಯನ್ನು ತುಂಬಾ ಉತ್ಸಾಹಿತರಾಗಿ ಕಾಯುತ್ತಿದ್ದರು. ಪ್ರತಿಯೊಬ್ಬರು ಕೈಯಲ್ಲಿ ಹೂಮಾಲೆ ಹೂಗುಚ್ಛ ಹಿಡಿದುಕೊಂಡು ನಸುಕಿನ ಚಳಿಗೂ ಅಂಜದೆ ಶಾಂತವಾಗಿಯೇ ಕಾಲಿಡಲು ಜಾಗವಿಲ್ಲದಂತೆ ಕಿಕ್ಕಿರಿದು ನಿಂತಿದ್ದರು. ಈ ಜನಸಂದಣಿಯಲ್ಲೇ ಅಂಬೇಡ್ಕರ್ ಅವರ ಧರ್ಮಪತ್ನಿ ದಲಿತರ ಅವ್ವ ರಮಾಬಾಯಿ ನಿಂತಿದ್ದರು. ಕೈಯಲ್ಲಿ ಹೂವಿನ ಮಾಲೆಯನ್ನು ಹಿಡಿದುಕೊಂಡು ತನ್ನ ಸಾಹೇಬರನ್ನು ಎದುರುಗೊಳ್ಳಲು ನಿಂತಿದ್ದರು. ತನ್ನ ಸಾಹೇಬರನ್ನು ಯಾವಾಗ ನೋಡುತ್ತೇನೋ ಎನ್ನುವ ಕಾತರದಿಂದ ಇದ್ದರು. ಅಷ್ಟರಲ್ಲಿ ಗದ್ದಲ ಜಯಕಾರ ಶುರುವಾಯಿತು. ಅಂಬೇಡ್ಕರರು ಹಡಗಿನಿಂದ ಇಳಿದು ಬರುತ್ತಿದ್ದರು. ಸುತ್ತಲೂ ಜನರು ಘೋಷಣೆ ಮಾಡಲಾರಂಭಿಸಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ ಜೈ, ಅಂಬೇಡ್ಕರ್ ಅಂಬೇಡ್ಕರ್, ದಲಿತರ ದೇವ ಅಂಬೇಡ್ಕರ್. ಆ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ಸಮತಾ ಸೈನಿಕ ದಳವು ಡಾಕ್ಟರ್ ಅಂಬೇಡ್ಕರ್ರಿಗೆ ಹಾರ ಹಾಕಿ ಗೌರವ ವಂದನೆ ಸಲ್ಲಿಸಿತು. ನೋಡುವಷ್ಟರಲ್ಲಿ ಹೂಮಾಲೆಗಳನ್ನು ಹಿಡಿದು ನಿಂತಿದ್ದ ಜನಸಮೂಹ ನಾ ಮುಂದು ತಾ ಮುಂದು ಎಂದು ಅಂಬೇಡ್ಕರ್ರನ್ನು ಸುತ್ತುವರಿಯಿತು. ಅಪರಿಮಿತ ಭಕ್ತಿ, ಪ್ರೇಮ ಮತ್ತು ನಿಷ್ಠೆಯ ಸಂಕೇತವಾಗಿ ಹೂಮಾಲೆಗಳು ಅಂಬೇಡ್ಕರ್ರ ಕೊರಳನ್ನು ಅಲಂಕರಿಸಿದವು. ರಮಾಬಾಯಿ ಮಾತ್ರ ಆ ಎಲ್ಲ ಗದ್ದಲದಿಂದ ಒಂದಷ್ಟು ದೂರವೇ ಉಳಿದಿದ್ದರು. ತನ್ನ ಯಜಮಾನರ ಮೇಲೆ ಜನಸಮೂಹ ಸುರಿಸುತ್ತಿರುವ ಪರಿಶುದ್ಧ ಪ್ರೇಮವನ್ನು ಆಕೆ ಮೊದಲ ಬಾರಿ ನೋಡುತ್ತಿದ್ದರು. ನೋಡುತ್ತಾ ನೋಡುತ್ತಾ ಅವರ ಕಣ್ಣಾಲೆಗಳು ತುಂಬಿ ಬಂದವು. ಎಲ್ಲರೂ ಮಾಲೆ ಹಾಕಿದ ಮುಗಿದಾದ ಮೇಲೆ ರಮಾಬಾಯಿ ಕೊನೆಯವರಾಗಿ ಅಂಬೇಡ್ಕರ್ ಬಳಿಗೆ ಹೋದರು. ಅಂಬೇಡ್ಕರನ್ನು ತಲೆ ಎತ್ತಿಯೂ ನೋಡದೆ ಕೈಯಲ್ಲಿದ್ದ ಹೂವಿನ ಮಾಲೆಯನ್ನು ಅಂಬೇಡ್ಕರ್ ಕೊರಳಿಗೆ ಹಾಕಿದರು. ಅವರ ದೃಷ್ಟಿ ಅಂಬೇಡ್ಕರ್ ಅವರ ಪದತಲದಲ್ಲಿತ್ತು. ಯಾರನ್ನು ತಾನು ಹಗಲು ರಾತ್ರಿ ಎನ್ನದೆ ಸೇವೆ ಮಾಡಿದ್ದರೂ ಆ ವ್ಯಕ್ತಿ ಎದುರಿಗೆ ನಿಂತಿದ್ದರೂ ರಮಾಬಾಯಿ ಕಣ್ಣೆತ್ತಿಯೂ ಕೂಡ ನೋಡಲಿಲ್ಲ. ಬಹುಶಃ ಹಾಗೆ ನೋಡುವುದಕ್ಕೆ ಆಕೆಯ ನಾಚಿಕೆ ಸ್ವಭಾವ ಅಡ್ಡ ಬಂದಿರಬೇಕು. ಆದರೆ ಈ ದೃಶ್ಯವನ್ನು ನೋಡಿದ ಜನತಾ ಪತ್ರಿಕೆಯ ಸಂಪಾದಕರಾಗಿದ್ದ ಸಹಸ್ರ ಬುದ್ಧಿಯವರು ಅವರಲ್ಲಿ ಕೇಳಿದರು, ಅಂಬೇಡ್ಕರಿಗೆ ನೀವ್ಯಾಕೆ ಕೊನೆಯಲ್ಲಿ ಮಾಲೆ ಹಾಕಿದ್ದು? ಮಾಲೆ ಹಾಕುವಾಗ ತಲೆ ಎತ್ತಿ ನೋಡುವುದಕ್ಕೆ ಕಾರಣ ಏನು ಎಂದು ರಮಾಬಾಯಿಯವರನ್ನು ಕೇಳಿಯೇ ಬಿಟ್ಟರು. ರಮಾಬಾಯಿಗೆ ಏನು ಹೇಳಬೇಕೆಂದು ಒಂದು ಕ್ಷಣ ತೋಚಲಿಲ್ಲ. ಸಭೆಯಲ್ಲಿ ಮಾತನಾಡಬೇಕೆಂದರೆ ತನಗೆ ಸರಿಯಾಗಿ ಮಾತನಾಡಲು ಬರುವುದಿಲ್ಲ. ಮಾತನಾಡದಿದ್ದರೆ ಅಂಬೇಡ್ಕರ್ ಪ್ರತಿಷ್ಠೆಗೆ ಧಕ್ಕೆ ಬರಬಹುದು. ಹಾಗೆ ನೋಡಿದರೆ ರಮಾಬಾಯಿ ಏನು ಅರ್ಯದ ಹೆಣ್ಣು ಮಗಳಲ್ಲ. ಆಕೆ ನಿಜವಾಗಿಯೂ ಚತುರೆ ಬುದ್ಧಿವಂತಳು ಆಗಿದ್ದರು. ಮರುಕ್ಷಣವೇ ಆಕೆಯ ಮೈಯಲ್ಲಿ ಮಿಂಚು ಹರಿದಾಡಿದ ಅನುಭವವಾಯಿತು. ಆಕೆ ತಡ ಮಾಡಲಿಲ್ಲ, ತಕ್ಷಣ ಎದ್ದು ನಿಂತು ಮಾತನಾಡಲು ಆರಂಭಿಸಿದರು. ಅಧ್ಯಕ್ಷ ಮಹೋದಯರೇ, ನನ್ನ ಪತಿ ಮಹಾಶಯರೇ, ಇಲ್ಲಿ ಸೇರಿರುವ ನನ್ನ ಬಂಧು ಭಗಿನಿಯರೇ, ಈಗ ತಾನೇ ಸಹಸ್ರ ಬುದ್ಧಿ ಸಾಹೇಬರು ನನಗೆ ಕೇಳಿರುವ 2 ಪ್ರಶ್ನೆಗಳಿಗೆ ಉತ್ತರ ನೀಡಲು ನಾನೀಗ ಮಾತನಾಡಲೇಬೇಕಿದೆ. ಯಾರಿಗೆಲ್ಲ ನನ್ನ ಪತಿಯನ್ನು ಮೊದಲು ನೋಡಬೇಕೆನಿಸಿದೆಯೋ ಅವರೆಲ್ಲ ಮೊದಲು ನೋಡಲಿ. ನಾನು ಹಗಲು ರಾತ್ರಿ ಅವರ ದರ್ಶನ ಪಡೆದು ತೃಪ್ತಳಾದವಳು. ಆದ್ದರಿಂದ ಎಲ್ಲರೂ ಮೊದಲು ಮಾಲೆ ಹಾಕಿದ ಮೇಲೆ ನಾನು ಕೊನೆಯಲ್ಲಿ ಮಾಲೆ ಹಾಕಿದೆ. ಇದು ನಿಮಗೆಲ್ಲ ಗೊತ್ತು. ಇನ್ನು ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು ಬಡ ಬಗ್ಗರ ದೀನ ದಲಿತರ ಉದ್ಧಾರಕ್ಕಾಗಿ ಪಣ ತೊಟ್ಟು ನಿಂತವರು. ನಾನು ಅವರ ಧರ್ಮಪತ್ನಿ. ಅವರ ಸಾಧನೆಗೆ ನನ್ನ ದೃಷ್ಟಿ ತಾಗಬಾರದೆಂಬ ಒಂದೇ ಉದ್ದೇಶದಿಂದ ನಾನು ಅವರ ಮುಖವನ್ನು ನೋಡದೆ ಬರೀ ಅವರ ಪಾದಗಳನ್ನು ನೋಡಿ ಕಣ್ಣು ತುಂಬಿಕೊಂಡೆ.

ಈಗ ಹೇಳಿ ಬಂಧುಗಳೇ, ನಾನು ನೀಡಿದ ಉತ್ತರ ಸರಿ ಇದೆ ಅನಿಸುತ್ತದೆ. ನಾನು ಇದು ನಿಮ್ಮೆಲ್ಲರಿಗೂ ಮತ್ತು ಸಹಸ್ರ ಬುದ್ಧಿಯವರಿಗೂ ಸರಿ ತೋರಿದೆ ಎಂದು ನಂಬಿ ನಾನು ಈ ಭಾಷಣವನ್ನು ಮುಗಿಸುತ್ತೇನೆ. ರಮಾಬಾಯಿಯವರ ಭಾಷಣ ಮುಗಿದ ಮೇಲೆ ಅಂಬೇಡ್ಕರ್ ಅವರು ಕೆಲವು ಮಾತುಗಳನ್ನಾಡಲು ಎದ್ದು ನಿಂತರು. ಅವರು ಹೇಳತೊಡಗಿದರು, ಬಂಧುಗಳೇ, ದುಂಡು ಮೇಜಿನ ಪರಿಷತ್ತಿನಲ್ಲಿ ಸಾಧಿಸಿದ ಸಾಧನೆ ನನ್ನದಲ್ಲ, ಅದು ಇಲ್ಲಿ ಸೇರಿರುವ ನನ್ನ ಎಲ್ಲ ಅಸಂಖ್ಯಾತ ಬಂಧು ಭಗಿನಿಯರ ಸಾಧನೆ. ದುಂಡು ಮೇಜು ಪರಿಷತ್ತಿನಲ್ಲಿ ನಾನು ನಿರ್ವಹಿಸಿದ ಪಾತ್ರ ಕುರಿತು ಹಿಂದೂಗಳು ನನ್ನನ್ನು ರಾಷ್ಟ್ರದ್ರೋಹಿ ಎಂದು ತಿಳಿಯಬಹುದು ಎಂಬುದನ್ನು ನಾನು ಬಲ್ಲೆ. ಈಗ ನಾನು ಏನನ್ನು ಹೆಚ್ಚು ಹೇಳುವುದಿಲ್ಲ. ಆದರೂ ಈ ಮೊದಲು ಮಾತನಾಡಿದ ಶ್ರೀಮತೆ ಮೋಹಿತೇಬಾಯಿಯವರು ರಮಾಬಾಯಿಯ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ. ಆದರೆ ನಾನು ಇಲ್ಲಿ ಒಂದು ಮಾತನ್ನು ಸ್ಪಷ್ಟಪಡಿಸುವುದು ಒಳ್ಳೆಯದು. ಇಂದಿಗೂ ಶ್ರೀಮತಿ ಮೋಹಿತೇಬಾಯಿಯವರು ಹೇಳಿದ್ದರಲ್ಲಿ ಒಂದನ್ನು ನನಗೆ ನಿಮ್ಮ ಆಯಿ ಸಾಹೇಬ ಹೇಳಿರಲಿಲ್ಲ. ನಿಮ್ಮ ಆಯಿ ಸಾಹೇಬರು ಬಹುದೊಡ್ಡ ಭಾಗೀರಥಿಯಾಗಿದ್ದಾರೆ ಎಂಬುದು ನನಗೆ ಇದೀಗಲೇ ಗೊತ್ತಾಗಿದ್ದು. ನಿಮ್ಮ ಆಯಿ ಸಾಹೇಬರು ನಿಜವಾಗಿಯೂ ಭಾಗೀರಥಿಯೇ ಆಗಿದ್ದಾರೆ ಎಂದು ಅಂಬೇಡ್ಕರ್ ನಕ್ಕರು. ಅಲ್ಲಿ ನೆರೆದಿದ್ದ ಜನಸಮೂಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ ಜೈ, ದಲಿತರ ಅವ್ವ ರಮಾಬಾಯಿಗೆ ಜಯವಾಗಲಿ ಎಂದು ಜಯಘೋಷ ಮಾಡಲಾರಂಭಿಸಿದರು. ಎಲ್ಲರಿಗೂ ನಮಸ್ಕಾರ.

ಜೈ ಭೀಮ್. ಅಂಬೇಡ್ಕರ್ ಓದಿಗೆ ಸ್ವಾಗತ. ಇಂದು ಕುವೆಂಪು ಭಾಷಾ ಭಾರತಿ ಮತ್ತು ಸಂಸ್ಕೃತಿ ಇಲಾಖೆ ಪ್ರಕಟಿಸಿದ ಸಂಪುಟ 21 ಒಂದು ಪತ್ರಿಕಾ ಬರಹವನ್ನ ಓದ್ತಾ ಇದ್ದೇನೆ. ಅದರ ಶೀರ್ಷಿಕೆ ಹೀಗಿದೆ, ಪಾಪ ದಲಿತರಂತಹ ಮೂರ್ಖ ಜಾತಿಯು ಬ್ರಾಹ್ಮಣರ ಉಪಾಸಕರಾಗಿ ಧರ್ಮದ ಹುಚ್ಚು ತಿಳುವಳಿಕೆಯಿಂದ ತನ್ನ ಅರ್ಥವನ್ನೇ ಕಳೆದುಕೊಂಡಿದೆ. ಈ ಒಂದು ಪುಟ್ಟ ಭಾಗ ಕಾಲೇಜ್ ಶಿಕ್ಷಣ ಮತ್ತು ಜಾತೀಯತೆಗೆ ಸಂಬಂಧಿಸಿದ್ದಿರೋದ್ರಿಂದ ಹೆಚ್ಚು ಪ್ರಸ್ತುತ ಅಂತ ಈ ಭಾಗವನ್ನು ಓದ್ತಾ ಇದ್ದೇನೆ. ಹಿಂದೊಮ್ಮೆ ನಾಗ್ಪುರ್ನ ಕಾಲೇಜಿನಲ್ಲಿ ಕಲಿಯುತ್ತಿದ್ದ ಹೊಲೆಯ ಜಾತಿಯ ವಿದ್ಯಾರ್ಥಿಯೊಬ್ಬ ಪ್ರಾಂಶುಪಾಲರಲ್ಲಿಗೆ ಹೋಗಿ ಒಂದು ದಿನದ ರಜೆ ಕೇಳುತ್ತಾ, ಬ್ರಾಹ್ಮಣರೊಂದಿಗೆ ನಮ್ಮ ಜಗಳವಾಗಿದೆ, ಒಬ್ಬನೇ ಒಬ್ಬ ಬ್ರಾಹ್ಮಣನನ್ನು ಕೊಲ್ಲಲು ಸಾಧ್ಯವಾದರೂ ನಮ್ಮ ಜೀವನ ಸಾರ್ಥಕವಾಯಿತು ಅಂದುಕೊಳ್ಳುತ್ತೇವೆ ಅಂದನಂತೆ. ಮನನೊಂದ ಆ ದಲಿತ ವಿದ್ಯಾರ್ಥಿ ಏನನ್ನೂ ಮಾಡಬಲ್ಲ ಅನ್ನುವುದಕ್ಕಿದು ದೊಡ್ಡ ಉದಾಹರಣೆ. ಅದರಲ್ಲೂ ಮನನೊಂದವನು ವಿದ್ಯಾವಂತನಾಗಿದ್ದರೆ ಅವನ ಮನಸ್ಸಿನಲ್ಲಿ ಎಂತೆಂತಹ ಯೋಚನೆಗಳು ಸುಳಿಯಬಹುದು ಎನ್ನುವುದು ಕೂಡ ಮೇಲಿನ ಉದಾಹರಣೆಯಿಂದ ಸ್ಪಷ್ಟವಾಗುತ್ತದೆ. ಲಾಹೋರ್ನಲ್ಲಿನ ಚಮ್ಮಾರ ಹುಡುಗನಿಗೂ ಇದೇ ರೀತಿಯ ಅವಮಾನವಾಯಿತು. ಅವನ ಮನಸ್ಸಿಗೂ ಈ ಆ ವಲಯ ವಿದ್ಯಾರ್ಥಿಯಂತೆ ಬೇಸರವಾಗಿದ್ದರೂ ಆಶ್ಚರ್ಯ ಪಡಬೇಕಿಲ್ಲ. ಆದರೆ ಅವರ ಕ್ರೋಧಾಗ್ನಿಯ ಮೇಲೆ ಬೇಗನೆ ಸಾಮದಂಡದ ನೀರನ್ನೆರೆಚಿದ್ದರಿಂದ ಅದು ಶಾಂತವಾಗಿದ್ದು ಒಳ್ಳೆಯದಾಯಿತು. ಈ ಚಮ್ಮಾರ ಹುಡುಗ ಕಳೆದ ಜೂನ್ ತಿಂಗಳಲ್ಲಿ ಮೆಟ್ರಿಕ್ಯುಲೇಟ್ ಪರೀಕ್ಷೆ ಉತ್ತೀರ್ಣನಾಗಿ ಲಾಹೋರ್ನ ದಯಾನಂದ್ ಕಾಲೇಜಿನಲ್ಲಿ ಮುಂದಿನ ಶಿಕ್ಷಣಕ್ಕಾಗಿ ಪ್ರವೇಶ ಪಡೆದನು. ಕೆಲವು ಅನಿವಾರ್ಯ ಕಾರಣಗಳಿಂದ ಆ ಕಾಲೇಜಿಗೆ ಹತ್ತಿಕೊಂಡೇ ಇದ್ದ ವಿದ್ಯಾರ್ಥಿ ವಸತಿ ಗೃಹದಲ್ಲಿ ಆತನು ವಾಸಿಸಬೇಕಾಯಿತು. ಆದರೆ ಆ ವಸತಿ ಗೃಹದ 100 ಅಡುಗೆ ಭಟ್ಟರು ಸೇರಿ ಚಮ್ಮಾರ ಹುಡುಗನಿಗೆ ನಾವು ಬಡಿಸುವುದಿಲ್ಲ ಹಾಗೂ ಅವನ ಎಂಜಲನ್ನು ಎತ್ತುವುದಿಲ್ಲ ಎನ್ನುವ ತಕರಾರೆತ್ತಿದರು. ಆ ಕಾಲೇಜು ಆರ್ಯ ಸಮಾಜದವರು ನಡೆಸುತ್ತಿದ್ದು ಆರ್ಯ ಸಮಾಜ ಜಾತಿ ಭೇದ ಉಚ್ಚ ನೀಚದಂತಹ ಭಾವನೆಗಳಿಗೆ ಬೆಲೆ ಕೊಡುವುದಿಲ್ಲ ಎನ್ನುವುದನ್ನು ಆ ಕಾಲೇಜಿನ ಪ್ರಾಂಶುಪಾಲರು ಸಿಟ್ಟಿಗೆದ್ದಿದ್ದ ಆ ಬ್ರಾಹ್ಮಣರಿಗೆ ತಿಳಿ ಹೇಳಿ ನೋಡಿದರೂ ಬ್ರಾಹ್ಮಣರಿಗೆ ಬುದ್ಧಿ ಬರಲಿಲ್ಲ. ಅವರುಗಳು ಮುಷ್ಕರ ಹೂಡಿ ಚಮ್ಮಾರ ಹುಡುಗನನ್ನು ವಸತಿ ಗೃಹದಿಂದ ಹೊರಗಟ್ಟಿ, ಇಲ್ಲವಾದರೆ ನಾವು ಕೆಲಸ ಬಿಟ್ಟು ಹೋಗುತ್ತೇವೆ ಎನ್ನುವ ಬೆದರಿಕೆಯನ್ನು ಪ್ರಾಂಶುಪಾಲರಿಗೆ ಒಡ್ಡಿದರು. ಇಂಥ ನಿಲುವಿಗೆ ಬಂದ ಅಡುಗೆ ಭಟ್ಟರ ಪ್ರಶ್ನೆಯನ್ನು ವಸತಿ ಗೃಹದ ಕಮಿಟಿಗೆ ಕೊಂಡೊಯ್ದಾಗ ಕಮಿಟಿಯು ಅಡುಗೆ ಭಟ್ಟರನ್ನೇ ಕೆಲಸದಿಂದ ವಜಾ ಮಾಡುವ ತೀರ್ಪು ಕೊಟ್ಟಿತು. ಈ ತೀರ್ಪಿಗಾಗಿ ಕಾಲೇಜಿನ ತತ್ವನಿಷ್ಠ ವ್ಯವಸ್ಥಾಪಕರನ್ನು ಅಭಿನಂದಿಸಲೇಬೇಕು. ಬ್ರಾಹ್ಮಣರು ಹೀಗಾದರೆ ಹಿಂದೂ ಧರ್ಮದಲ್ಲಿ ಕೆಳದರ್ಜೆಯ ಕೆಲಸ ಮಾಡುವ ಕೆಲವು ಶೂದ್ರ ಜಾತಿಗಳಿಗೂ ಮಡಿವಂತಿಕೆಯ ಸೊಕ್ಕೆಷ್ಟಿದೆ ಅಂದರೆ ದಲಿತರಿಂದ ಹಣ ತೆಗೆದುಕೊಂಡೂ ಕೂಡ ಅವರ ಕೆಲಸ ಮಾಡಲು ಇವರು ನಿರಾಕರಿಸುತ್ತಾರೆ. ಅಗಸರು ಬಟ್ಟೆ ಒಗೆಯಲು, ಕ್ಷೌರಿಕರು ಕೂದಲು ಕತ್ತರಿಸಲು, ವಾದ್ಯ ತಂಡದವರು ಮೇಳ ನುಡಿಸಲು ನಿರಾಕರಿಸುತ್ತಾರೆ. ಇವರೆಲ್ಲರೂ ಹಣಕ್ಕಾಗಿ ಕೆಲಸ ನಿರಾಕರಿಸುತ್ತಿಲ್ಲ, ಆದರೆ ಅಸ್ಪೃಶ್ಯರ ಸೇವೆ ಮಾಡಿದರೆ ತಮ್ಮ ಮಾನ ಹಾನಿಯಾಗುತ್ತದೆ ಎಂದವರ ತಿಳುವಳಿಕೆ ಅವರನ್ನು ತಡೆಯುತ್ತದೆ. ಮಾನಹಾನಿ ಜಾತಿಯನ್ನಲ್ಲ ಗುಣವನ್ನು ಅವಲಂಬಿಸಿದೆ ಎನ್ನುವ ಪಾಠವನ್ನವರಿಗೆ ಯಾರಾದರೂ ಕಲಿಸಬೇಕಿತ್ತು. ಅದನ್ನು ದಯಾನಂದ್ ಕಾಲೇಜಿನ ವ್ಯವಸ್ಥಾಪಕರು ಕಲಿಸಿದರು ಎನ್ನುವುದು ಒಳ್ಳೆಯದೇ ಆಯಿತು. ಜಾತಿ
ಕುಲಗಳ ಮಿಥ್ಯಾಭಿಮಾನವನ್ನು ಮೆರೆಯುತ್ತಾ ಗುಣವಂತರಿಗೆ ನೋಯಿಸುವ ಗುಣಹೀನರಿಗೆ ಇಂತಹ ಪಾಠ ಕಲಿಸಬೇಕಿತ್ತು. ಆದರೆ ಈ ಮೂರ್ಖ ದಲಿತ ಜಾತಿಗಳು ಬ್ರಾಹ್ಮಣರನ್ನೇ ಶ್ರೇಷ್ಠರೆಂದು ನಂಬಿ ಬ್ರಾಹ್ಮಣರು ಹಾಕಿಕೊಟ್ಟ ಧರ್ಮದ ಗೆರೆಯನ್ನು ದಾಟಲಾಗದೆ ಹುಚ್ಚುಚ್ಚಾಗಿ ಕೆಲವು ತಿಳುವಳಿಕೆಗಳನ್ನು ಆಚರಣೆಗಳನ್ನು ನಿಜವೆಂದು ನಂಬಿಕೊಂಡು ಅಂಧವಿಶ್ವಾಸದಲ್ಲಿ ತೊಳಲಾಡುತ್ತಾ ತಮ್ಮ ಅರ್ಥವನ್ನು ಕಳೆದುಕೊಂಡಿವೆ ಎನ್ನುವುದೇ ಬೇಸರದ ಸಂಗತಿ. ಈಗ ನಿರಾಧಾರವಾಗಿರುವ ಆ ಅಡುಗೆ ಭಟ್ಟರ ಬಗ್ಗೆ ಚಿಂತಿಸುವ ಕಾರಣವಿಲ್ಲ. ಸ್ವಾರ್ಥದ ಪರಿವೆಯಿಲ್ಲದೆ ಧರ್ಮವನ್ನು ರಕ್ಷಿಸಿದ್ದಕ್ಕೆ ಅವರ ಬೆನ್ನು ತಟ್ಟುವ ಬಾಲಾಕಾರರು ಅವರನ್ನು ಕೊನೆಯ ತನಕ ನೋಡಿಕೊಳ್ಳುತ್ತಿದ್ದಾರಂತೆ. ಧನ್ಯವಾದಗಳು.

ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಷ್ಟು ಚೆನ್ನಾಗಿ ಗಾಡಿ ಎಳಿದ್ರು ಕೂಡ ಕುದುರೆಗೆ ಚಾಟಿ ಇಟ್ಟು ತಪ್ಪಿದ್ದಲ್ಲ. ಹಾಗೇನೆ ಮರ ಎಷ್ಟೇ ರುಚಿಕರ ಹಣ್ಣು ಕೊಟ್ಟರು ಕೂಡ ಆ ಮರಕ್ಕೂ ಕೂಡ ಕಲ್ಲಿನೇಟು ತಪ್ಪಿದ್ದಲ್ಲ. ಹಾಗೆ ಮನುಷ್ಯ ಎಷ್ಟೇ ಶ್ರೇಷ್ಠ ವ್ಯಕ್ತಿಯಾದರೂ ಕೂಡ ಜನರ ನಿಂದನೆ ತಪ್ಪಿದ್ದಲ್ಲ. ಹಾಗಾಗಿ ನೀವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಲಿ. ನಿಮ್ಮ ಮನಸ್ಸಿಗೆ ಮುಟ್ಟುವಂಥ ಕೆಲಸಗಳನ್ನು ಮಾಡಿ ನಿಂದನೆಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಆಲ್ ಈಸ್ ವೆಲ್.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ? ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
3: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಕೆಲವೊಮ್ಮೆ ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತಹ ಆಹಾರ ಪದಾರ್ಥಗಳ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಂಡಿರಲ್ಲ. ಅದ್ರ ಬಗ್ಗೆ, ಆ ಆಹಾರ ಪದಾರ್ಥಗಳ ಬಗ್ಗೆ ತಿಳ್ಕೊಂಡ್ರೆ ಸಾಕು, ಎಷ್ಟೋ ನಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ಅಂತಹ

ತಿನ್ನೋದ್ರಿಂದ ಎನರ್ಜಿ ಸಿಗತ್ತೆ, ರಿಫ್ರೆಶ್ಮೆಂಟ್ ಸಿಗತ್ತೆ, ಜೊತೆಗೆ ಚೈತನ್ಯ ಸಿಗತ್ತೆ, ಜೊತೆಗೆ ಫೈಟೋ ಸೆನ್ಸಿಟಿವಿಟಿಯನ್ನು ಕಡಿಮೆ ಮಾಡುತ್ತೆ. ಅಂದರೆ ಈ ಸೂರ್ಯನ ಆಲ್ಟ್ರಾ ವಯೊಲೆಟ್ ಕಿರಣಗಳಿಂದ ಚರ್ಮಕ್ಕೆ ಆಗುವ ತೊಂದರೆಯನ್ನು ನಿವಾರಣೆ ಮಾಡುತ್ತೆ ಕ್ಯಾರೆಟ್ ಸೇವನೆಯಿಂದ. ಅಷ್ಟೇ ಅಲ್ಲದೆ ಈ ಕ್ಯಾರೆಟ್ ಸೇವನೆ ಪ್ರತಿದಿನ ಮಾಡ್ತಾ ಇದ್ರೆ ಸ್ನೇಹಿತರೆ, ಈ ಆಲ್ಕೋಹಾಲು ಧೂಮಪಾನ ಚಟವನ್ನು ಕಡಿಮೆಗೊಳಿಸುವಂತಹ ವಿಶೇಷತೆಯನ್ನು ಹೊಂದಿದೆ ಅಂತೆ ಕ್ಯಾರೆಟು. ಅಷ್ಟೇ ಅಲ್ಲದೆ ಸಾಕಷ್ಟು ಇನ್ಫೆಕ್ಷನ್ಗಳಿಂದ ನಮ್ಮ ಬಾಡಿಯನ್ನು ರಕ್ಷಣೆ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ, ಜೊತೆಗೆ ರಕ್ತಹೀನತೆಯನ್ನು ಕಡಿಮೆ ಮಾಡುತ್ತೆ, ರಕ್ತಹೀನತೆಯ ವಿರುದ್ಧ ಹೋರಾಟ ಮಾಡುತ್ತೆ, ಮೊಡವೆಗಳು ಆಗದಂತೆ ತಡೆಯುತ್ತೆ, ಮೊಡವೆಗಳು ಬರದಂತೆ ತಡೆಯುತ್ತೆ, ಜೊತೆಗೆ ಚಿಕ್ಕ ಪುಟ್ಟ ಗಾಯಗಳನ್ನು ಬೇಗನೆ ಗುಣಪಡಿಸುತ್ತೆ, ಚರ್ಮವನ್ನು ಸ್ಮೂತ್ ಮಾಡಿ ಕೈಕಾಲಿನ ಮಾಂಸಖಂಡಗಳಿಗೆ ದೃಢತೆ ಕೊಡುತ್ತೆ. ಅಷ್ಟೇ ಅಲ್ಲದೆ ಹೃದಯಾಘಾತವಾಗುವ ಸಾಧ್ಯತೆಯನ್ನು ಕಡಿಮೆಗೊಳಿಸುತ್ತೆ ಕ್ಯಾರೆಟ್. ಬ್ಲಡ್ ಪ್ರೆಷರ್ ಇರೋರು ಎರಡು ಲೋಟ ಕ್ಯಾರೆಟ್ ರಸವನ್ನು ಕುಡಿದ್ರೆ ಸಾಕು, ರಕ್ತದೊತ್ತಡ ನಿಯಂತ್ರಣದಲ್ಲಿರುತ್ತೆ. ಕ್ಯಾರೆಟ್ನಲ್ಲಿರುವ ಫೈಟೋ ಕೆಮಿಕಲ್ಸ್ನಿಂದ ಪಾರ್ಶ್ವವಾಯು ಬರದಂತೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ, ಚರ್ಮದ ಸುಕ್ಕನ್ನು ಹೋಗಲಾಡಿಸುತ್ತೆ, ಸುಂದರವಾಗಿಡುತ್ತೆ ಸ್ಕಿನ್ನನ್ನು, ಹಾಗೆ ಹಾರ್ಮೋನ್ಸ್ ಅಸಮತೋಲನವನ್ನು ಪೂರ್ಣ ಪ್ರಮಾಣದಲ್ಲಿ ನಿಯಂತ್ರಣ ಮಾಡುತ್ತೆ. ಜೊತೆಗೆ ಈ ಔಷಧಿಯುಕ್ತ ತರಕಾರಿಯಲ್ಲಿ ಮೂತ್ರಕೋಶದ ಕಲ್ಲಾಗುವುದನ್ನು ತಡೆಯುವಂತಹ ಗುಣ ಕೂಡ ಇದೆ, ಮೂತ್ರಕ್ಕೆ ಸಂಬಂಧಪಟ್ಟಂತೆ ಇನ್ಫೆಕ್ಷನನ್ನು ಕೂಡ ಕಡಿಮೆ ಮಾಡುತ್ತೆ. ಸ್ನೇಹಿತರೆ, ಒಂದು ಲೋಟ ಕ್ಯಾರೆಟ್ ರಸದಲ್ಲಿ 20,000 ಮಿಲಿಗ್ರಾಂ ವಿಟಮಿನ್ ಎ ಇರುತ್ತೆ. ಅಷ್ಟೇ ಅಲ್ಲದೆ ಇದು ವಾತಾವರಣದ ಕಲ್ಮಶದಿಂದ ಶರೀರಕ್ಕೆ ದಾಳಿ ಮಾಡುವ ಹಲವು ಬಗೆಯ ವಿಷಕಾರಕ ವೈರಲ್ಗಳನ್ನು ನಾಶ ಮಾಡುತ್ತೆ. ಇತ್ತೀಚಿನ ಅಧ್ಯಯನಗಳ ಪ್ರಕಾರ, ಸಂಶೋಧನೆಯ ಪ್ರಕಾರ, ಕ್ಯಾರೆಟ್ ಅತ್ಯಮೂಲ್ಯ ಔಷಧ ಗುಣಗಳನ್ನೊಳಗೊಂಡಂತಹ ಸಸ್ಯ ಅಂತ ಸಾಬೀತಾಗಿದೆ. ಜೊತೆಗೆ ಬಂಜೆತನ, ಅಸ್ತಮಾ, ಡಯಾಬಿಟೀಸ್, ಕ್ಯಾನ್ಸರ್, ಮೈಗ್ರೇನ್, ತಲೆನೋವು, ಬೊಜ್ಜು ಮತ್ತು ಸಾಮಾನ್ಯ ಶೀತಕ್ಕೂ ರಾಮಬಾಣವಾಗಿದೆ ಕ್ಯಾರೆಟ್. ನೋಡಿ ಸ್ನೇಹಿತರೆ, ಎಷ್ಟೆಲ್ಲ ಉಪಯೋಗ ಇದೆ ಕ್ಯಾರೆಟ್ ಸೇವನೆಯಿಂದ. ಸಾಮಾನ್ಯವಾಗಿ ಮನೆಯಲ್ಲಿದ್ದರೂ ಕೆಲವೊಮ್ಮೆ ನಾವು ತಿನ್ನೋದಿಲ್ಲ, ತಿನ್ಲಿಕ್ಕೆ ಕಳ್ತೀವಿ, ಅಯ್ಯೋ ಆ ಕ್ಯಾರೆಟ್ ಯಾರು ತಿಂತಾರೆ ಅಂತ. ಏನಾದರೂ ಪಲಾವು, ಬಿಸಿಬೇಳೆಬಾತು ಅಥವಾ ಪಲ್ಯ ಮಾಡಿದಾಗ ಆಗ ತಿನ್ನೋದುಂಟು, ಕೆಲವರು ಅದರಲ್ಲಿ ಕೂಡ ಎತ್ತಿಡೋದುಂಟು. ಇದರ ಉಪಯೋಗದ ಬಗ್ಗೆ ಹಾಗೆ ಕ್ಯಾರೆಟನ್ನು ಬಳಸಿ ಮಾಡಬಹುದಾದಂತಹ ಒಂದು ಸಿಹಿ ತಿನಿಸಿನ ಬಗ್ಗೆ ತಿಳಿಸ್ತೀನಿ ಸ್ನೇಹಿತರೆ, ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ ಆರ್ ವಿ ಆರ್ ಕೇಟ್ರಿಂಗ್ ಅನ್ನು ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸ್ ಸರ್ ಅವರು ಕ್ಯಾರೆಟ್ ಹಲ್ವಾನ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಕ್ಯಾರೆಟ್ ಹಲ್ವಾ ಎಲ್ರಿಗೂ ಇಷ್ಟ ಆಗುತ್ತೆ. ಆರೋಗ್ಯಕ್ಕೂ ಸಹ, ರುಚಿಗೂ ಸಹ ಕ್ಯಾರೆಟ್ ಹಲ್ವಾ. ತುಪ್ಪದಲ್ಲಿ ಫ್ರೈ ಮಾಡಿದಂತಹ ಕ್ಯಾರೆಟು, ಜೊತೆಗೆ ಮಧ್ಯೆ ಮಧ್ಯೆ ತಿನ್ನುವಾಗ ಸಿಗುವಂತಹ ಆ ದ್ರಾಕ್ಷಿ ಗೋಡಂಬಿ, ತಿನ್ನಲಿಕ್ಕೆ ಖುಷಿ ಆಗುತ್ತೆ ಅಲ್ವಾ? ಸೊ ಕ್ಯಾರೆಟ್ ಹಲ್ವಾವನ್ನು ಯಾವ ರೀತಿ ಮಾಡ್ಕೊಳ್ಬೇಕು, ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ವಿನಯ್ ಶ್ರೀನಿವಾಸ್ ಸರ್ ಅವರಿಂದ ಕೇಳೋಣ.
5: ಈಗ ಇವತ್ತು ಒಂದು ಒಳ್ಳೆ ರೆಸಿಪಿ, ಸ್ವೀಟ್ ರೆಸಿಪಿ ತೋರಿಸೋಣ ಅಂತ ಬಂದಿದ್ದೀನಿ. ಸ್ವೀಟ್ ಅಂತ ಹೇಳಿದ್ರೆ ನೋಡಿ, ಒಳ್ಳೆ ಕ್ಯಾರೆಟ್ ಹಲ್ವಾ, ಗಾಜರ್ ಕಲ್ವಾ ಅಂತ ಹೇಳ್ತಾರೆ ಹಿಂದಿಲಿ, ಕ್ಯಾರೆಟ್ ಹಲ್ವಾ. ಇದನ್ನು ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸೋಣ. ಕ್ಯಾರೆಟ್ ಹಲ್ವಾಕ್ಕೆ ಮೇನು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, 6 ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಅಂದರೆ 3 ಬೌಲ್ ಅಷ್ಟು. ಆ 3 ಬೌಲ್ಗೆ 2 ಬೌಲ್ ಶುಗರು, ಸ್ವಲ್ಪ ಏಲಕ್ಕಿ ಪುಡಿ, ಹಾಲು ಒಂದು 100 ಗ್ರಾಮ್ ಅಷ್ಟು ಹಾಲು, ಆಮೇಲೆ ಸ್ವಲ್ಪ ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು, ಒಗ್ಗರಣೆಗೆ ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ತುಪ್ಪ. ಸ್ನೇಹಿತರೆ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತೆಲ್ಲ ತೋರಿಸಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ಪ್ರೊಸೀಜರ್ ಒಂದೊಂದಾಗಿ ಮಾಡ್ತಾ ಹೋಗೋಣ. ಕ್ಯಾರೆಟ್ ಹಲ್ವಾ ಬೇಗ ಒಂದು 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಫಸ್ಟು ಒಲೆ ಹಚ್ಕೊಂಡಿದ್ದೀನಿ. ಬಾಂಡ್ಲಿಗೆ 100 ಗ್ರಾಮ್ ಅಷ್ಟು ಹಾಲನ್ನ ಹಾಕೋಣ. 100 ಗ್ರಾಮ್ ಹಾಲು, 3 ಕಪ್ ಅಷ್ಟು ಕ್ಯಾರೆಟ್ ತುರಿ, ಹುರಿದಿರೋವಂಥ ಕ್ಯಾರೆಟ್ ತುರಿ, 1, 2, 3 ಕಪ್ಪಷ್ಟು ಕ್ಯಾರೆಟ್ ತುರಿ. ಇದಕ್ಕೆ 2 ಕಪ್ಪಷ್ಟು ಸಕ್ಕರೆ. ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಸಕ್ಕರೆ ಹಾಕಿದೀವಲ್ಲ, ಸಕ್ಕರೆ ನೀರು ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ರೆ ನಿಮ್ಗೆ ಆಮೇಲೆ ನಿಧಾನಕ್ಕೆ ಬೇಯ್ತಾ ಇರುತ್ತೆ. ಅದು ಅದರಲ್ಲೇ ಬೇಯಬೇಕು. ಆ ಸಕ್ಕರೆ ಹಾಲಲ್ಲೇ ಕ್ಯಾರೆಟ್ನು ಬೆಂದರೆ ಅವಾಗಲೇ ಕ್ಯಾರೆಟ್ ಅಲ್ವಾ ತುಂಬ ಚೆನ್ನಾಗಿರುತ್ತೆ. ಇದೊಂದು 3 ನಿಮಿಷ ಚೆನ್ನಾಗಿ ಬೆಂದರೆ ಸಾಕು, ತುಂಬ ಹೊತ್ತು ಬೇಯೋ ಅವಶ್ಯಕತೆ ಇಲ್ಲ. ಒಂದು 3 ನಿಮಿಷ ಚೆನ್ನಾಗಿ ಬೇಯಬೇಕಿದು. ಈ ನೀರೆಲ್ಲ ಹಿಂಗೋವರೆಗೂ ಬೆಂದರೆ ಸಾಕು. ನಾನು ನಿಮ್ಗೆ ಹೇಳ್ದಂಗೆ ಆ ನೀರಲ್ಲೇ ಚೆನ್ನಾಗಿ ಕ್ಯಾರೆಟ್ ಎಲ್ಲ ಹಿಂಗೆ ಈ ಥರ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ಇದಕ್ಕೆ ತುಪ್ಪದಲ್ಲಿ ಒಂದು ಗೋಡಂಬಿ, ದ್ರಾಕ್ಷಿ ಎಲ್ಲ ಒಗ್ಗರಣೆ ಕೊಟ್ಬಿಡೋಣ. ಇದಕ್ಕೆ 1-2 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ನೋಡಿ ಕಾಯ್ತಿದ್ದಂಗೆ, ಒಗ್ಗರಣೆಗೆ ಸ್ವಲ್ಪ ಗೋಡಂಬಿ, ಕಟ್ ಮಾಡಿರುವಂಥ ಬಾದಾಮಿ 2 ಹಾಕಿ ಸ್ವಲ್ಪ ಥರ ಫ್ರೈ ಮಾಡ್ಕೋಣ. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು, ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ವಲ್ಪ ದ್ರಾಕ್ಷಿ, 1-2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕೋಣ. ಈಗ ಕಡಲೆ ಹಿಟ್ಟು ಏನಕ್ಕೆ ಅಂತ ಹೇಳಿದ್ರೆ, ಕ್ಯಾರೆಟ್ ಹಲ್ವಾಕ್ಕೆ 1-2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಹಾಕಿದ್ರೆ ಒಳ್ಳೆ ರುಚಿ ಬರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ. ಈ ಜಾಗದಲ್ಲಿ ಯಾರು ಕಡಲೆ ಹಿಟ್ಟು ಬಳಸೋಕೆ ಇಷ್ಟ ಇಲ್ವೋ ಅವರು ಕೋವಾ ಕೂಡ ಹಾಕೋಬೋದು, ಸಪ್ಪೆ ಕೋವಾ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಇದಾಗಿದೆ. ಇದನ್ನು ಸ್ಟೌ ಆಫ್ ಮಾಡಿಬಿಟ್ಟು ಕ್ಯಾರೆಟ್ ಹಲ್ವಾಕ್ಕೆ ಒಗ್ಗರಣೆ ಮಿಕ್ಸ್ ಮಾಡ್ಬೋಣ. ಕಡಲೆ ಹಿಟ್ಟು ಹಾಕಿ ಒಗ್ಗರಣೆ ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ. ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ಈಗ ಲಾಸ್ಟಿಗೆ ಸ್ವಲ್ಪ ಏಲಕ್ಕಿ ಪುಡಿನ ಇದಕ್ಕೆ ಹಾಕೊಂಬೋಣ. ಸ್ವಲ್ಪ ಹಾಕಿದ್ರೆ ಸಾಕು, 1/2 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ. ನೋಡಿ, ಗರಿಗರಿ ಆದಂಥ ಒಳ್ಳೆ ಬಿಸಿ ಆದಂಥ ಘಮ ಘಮ ಅಂತಿರೋ ಕ್ಯಾರೆಟ್ ಹಲ್ವಾ, ಗಾಜರ್ ಕಾ ಹಲ್ವಾ ರೆಡಿಯಾಗಿದೆ. 5 ನಿಮಿಷದಲ್ಲಿ ರೆಡಿಯಾಗಿದೆ. ಮನೇಲಿ ಹೇಗೆ ಮಾಡೋದು ಅಂತ ದಯವಿಟ್ಟು ಇನ್ನೊಂದ್ಸಲ ನೋಡ್ಕೊಳ್ತೀವಿ. ಒಳ್ಳೆ ಘಮ ಘಮ ಅಂತಿರೋ ಕ್ಯಾರೆಟ್ ಹಲ್ವಾ ಬಿಸಿಯಾಗಿ ರೆಡಿಯಾಗಿದೆ. ಗಾಜರ್ ಕಾ ಹಲ್ವಾ ನೋಡಿ, ಒಳ್ಳೆ ಟೆಕ್ಸ್ಚರ್ ಎಲ್ಲ, ಒಳ್ಳೆ ಕಲರು. ಏನಕ್ಕೆ ಈ ಸಕ್ಕರೆಲೇ ಬೇಯಿಸ್ಬೇಕು, ಹಾಲಾಕಿ ಬೇಯಿಸ್ಬೇಕು ಅಂದರೆ ಆ ಕ್ಯಾರೆಟ್ ಕಲರ್ ಹಾಗೆ ಉಳ್ಕೊಳ್ಳುತ್ತೆ.
4: ಸ್ನೇಹಿತರೆ, ಕ್ಯಾರೆಟ್ ಹಲ್ವಾವನ್ನು ಸುಲಭವಾಗಿ ಯಾವ ರೀತಿ ರುಚಿಯಾಗಿ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಮಾಡುವುದರ ಮುಖಾಂತರ ತಿಳಿಸ್ಕೊಟ್ರು ವಿನಯ್ ಶ್ರೀನಿವಾಸ್ ಸರ್ ಅವರು. ಆರೋಗ್ಯಕ್ಕೂ ಸೈ, ರುಚಿಗೂ ಸೈ ಕ್ಯಾರೆಟ್. ಖಂಡಿತವಾಗ್ಲೂ ನೀವು ಕೂಡ ಈ ಕ್ಯಾರೆಟನ್ನು ಹೆಚ್ಚಾಗಿ ಉಪಯೋಗ ಮಾಡಿ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕೊಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
1: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ ಆರ್ ವಿ ಆರ್ ಕೇಟ್ರಿಂಗ್ ಅನ್ನು ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸ್ ಸರ್ ಅವರು ಕ್ಯಾರೆಟ್ ಹಲ್ವಾವನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಮಾಡುವುದರ ಮುಖಾಂತರ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಹಾಗೆ ಮತ್ತೊಂದು ಸಿಹಿಯ ಬಗ್ಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ, ಕ್ಯಾರೆಟ್ ಪಾಯಸವನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು. ಸಾಮಾನ್ಯವಾಗಿ ಕಡಲೆಬೇಳೆ ಪಾಯಸ, ಗೋಧಿ ಪಾಯಸ, ಶಾವಿಗೆ ಪಾಯಸ, ಹೆಸರುಬೇಳೆ ಪಾಯಸ, ಈ ರೀತಿಯ ಸಿಹಿ ಖಾದ್ಯಗಳನ್ನು ನಾವು ಮಾಡ್ಕೊಂಡಿರ್ತೀವಿ. ಕ್ಯಾರೆಟನ್ನು ಬಳಸಿ ಕೂಡ ಪಾಯಸವನ್ನು ಮಾಡ್ಕೊಳ್ಬೋದು. ಹಾಗಾದರೆ ಕ್ಯಾರೆಟ್ ಪಾಯಸ ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕಪ್ಪ ಅಂದರೆ, ಕ್ಯಾರೆಟು 2-3 ಕ್ಯಾರೆಟನ್ನು ತುರಿದಿಟ್ಕೊಳ್ಬೇಕು, 1 ಲೀಟ್ರ್ ಹಾಲು, ರುಚಿಗೆ ತಕ್ಕಷ್ಟು ಸಕ್ಕರೆ, ಹಾಗೆ ತುಪ್ಪ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಏಲಕ್ಕಿ ಪುಡಿ, ಕೇಸರಿ ಎಳೆ, ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ಕ್ಯಾರೆಟ್ ಪಾಯಸ ಮಾಡ್ಕೊಳ್ಲಿಕ್ಕೆ. ಇನ್ನು ಮಾಡುವ ವಿಧಾನಕ್ಕೆ ಅಂತ ಬಂದರೆ, ಕ್ಯಾರೆಟನ್ನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು ಬಾಣಲೆಗೆ 1-2 ಸ್ಪೂನ್ ತುಪ್ಪ ಹಾಕಬೇಕು. ತುರಿದ ಕ್ಯಾರೆಟನ್ನು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ತುಪ್ಪದಲ್ಲಿ. ಅದು ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಬೇಕು. ಆದರೆ ಸೀದಿಸ್ಬಾರ್ದು ಸ್ನೇಹಿತರೆ, ಕ್ಯಾರೆಟ್ನ ಹಸಿ ವಾಸನೆ ಹೋಗುವವರೆಗೂ ತುಪ್ಪದಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅಥವಾ ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಅದೇ ಬಾಣಲೆಗೆ 1 ಲೀಟ್ರು ಹಾಲನ್ನು ಹಾಕಬೇಕು. ಹಾಲು ಹಾಕಿದ ಮೇಲೆ ಉರಿದ ಕ್ಯಾರೆಟನ್ನು ಫ್ರೈ ಮಾಡ್ಕೊಂಡಿರ್ತೀವಲ್ವ ತುಪ್ಪದಲ್ಲಿ, ಆ ಕ್ಯಾರೆಟನ್ನು ಹಾಕಿ ಚೆನ್ನಾಗಿ ಕಲಸಬೇಕು. ಕಲಸಿದ ಮೇಲೆ ಲೋ ಫ್ಲೇಮಲ್ಲೇ 8-10 ನಿಮಿಷ ಬೇಯಿಸ್ಕೊಳ್ಬೇಕು. ಅದು ಹಾಲು ಗಟ್ಟಿ ಆಗುವವರೆಗೂ ಬೇಯಿಸ್ಕೊಳ್ಬೇಕು. ಹಾಗೆ ಮಧ್ಯೆ ಕಲಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹತ್ಬಿಡತ್ತೆ ಸ್ನೇಹಿತರೆ. ನಂತರ ಚೆನ್ನಾಗಿ ಕುದಿತಾ ಇರುವಾಗಲೇ ಸಕ್ಕರೆಯನ್ನು ಹಾಕಬೇಕು. ನೀವು ಯಾವ ಪ್ರಮಾಣದಲ್ಲಿ ಕ್ಯಾರೆಟನ್ನು ತೊಗೊಂಡಿರ್ತೀರಲ್ವೋ ಅದೇ ಪ್ರಮಾಣದಲ್ಲಿ ಸಕ್ಕರೆ ಹಾಕಿದರೆ ಆಯಿತು. ಸಕ್ಕರೆ ಹಾಕಿದ ಮೇಲೆ ಮತ್ತಷ್ಟು ಒಂದು ಸ್ವಲ್ಪ ತೆಳುವಾಗುತ್ತೆ ಸ್ನೇಹಿತರೆ. ಸಕ್ಕರೆ ಹಾಕಿದ ಮೇಲೆ 5 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಕುದಿಸಾದ ಮೇಲೆ ಏಲಕ್ಕಿ ಪೌಡ್ರು, ಕೇಸರಿ ಹಾಕಿದರೆ ಪಾಯಸ ರೆಡಿ ಆಗುತ್ತೆ. ಇನ್ನು ಲಾಸ್ಟ್ ಒಂದು ಸ್ಟೆಪ್ ಉಳಿದಿದೆ, ಏನಪ್ಪ ಅಂದರೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಂತಹ ದ್ರಾಕ್ಷಿ ಗೋಡಂಬಿಯನ್ನು ಅದಕ್ಕೆ ಸೇರಿಸೋದು. ಒಂದು ಸಣ್ಣ ಬಾಣಲೆಯಲ್ಲಿ ತುಪ್ಪವನ್ನು ಹಾಕಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಆ ಎಲ್ಲ ಡ್ರೈ ಫ್ರೂಟ್ಸ್ನ ಪಾಯಸಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ಕ್ಯಾರೆಟ್ ಪಾಯಸ ರೆಡಿ ಆಗುತ್ತೆ. ಇದನ್ನು ಬಿಸಿ ಇರುವಾಗಲೂ ಕುಡಿದ್ರೂ ಚೆನ್ನಾಗಿರುತ್ತೆ, ಹಾಗೆ ಫ್ರಿಡ್ಜಲ್ಲಿಟ್ಟು ಕೂಡ ತಣ್ಣಾಗಿ ಮಾಡಿಕೊಂಡು ಕೂಡ ಕುಡಿಬೋದು. ಯಾರಿಗೆ ಹೇಗೆ ಇಷ್ಟನೋ ಆ ರೀತಿ ಕುಡಿಬೋದು. ಫ್ರಿಡ್ಜಲ್ಲಿಟ್ಟು ಕುಡಿದ್ರೆ ಒಂದು ರೀತಿಯಲ್ಲಿ ಐಸ್ ಕ್ರೀಮ್ ತಿಂದಂಗೆ ಆಗುತ್ತೆ. ಬಿಸಿ ಯಾರಿಗೆ ಇಷ್ಟನೋ ಅವ್ರು ಬಿಸಿದು ಕುಡಿಬೋದು. ತಣ್ಣಗೆ ಫ್ರಿಡ್ಜಲ್ಲಿರೋದು ಯಾರಿಗೆ ಇಷ್ಟನೋ, ಐಸ್ ಕ್ರೀಮ್ ತಿನ್ನೋ ಥರ ಯಾರಿಗೆ ತಿನ್ಲಿಕ್ಕೆ ಇಷ್ಟ ಆಗುತ್ತೋ ಅವರು ಕೂಡ ಆ ರೀತಿಯಲ್ಲಿ ಸೇವನೆ ಮಾಡ್ಬೋದು. ಕಡಿಮೆ ಸಾಮಗ್ರಿಗಳನ್ನು ಬಳಸ್ಕೊಂಡು ರಿಚ್ ಟೇಸ್ಟ್ ಕೊಡುವಂತಹ ಪಾಯಸ ಅಂದರೆ ಅದು ಕ್ಯಾರೆಟ್ ಪಾಯಸ. ಇಲ್ಲಿ ಹಾಲು, ಸಕ್ಕರೆ, ತುಪ್ಪ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಏಲಕ್ಕಿ, ಕೇಸರಿ ಎಲ್ಲವೂ ಕೂಡ ಮನೆಯಲ್ಲೇ ಇರುವಂತಹ ಪದಾರ್ಥಗಳು. ಇಲ್ಲಿ ಕ್ಯಾರೆಟು, ಹಾಲು, ಸಕ್ಕರೆ, ತುಪ್ಪ ಮುಖ್ಯವಾಗಿ ಬೇಕಾಗಿರುವಂತಹ ಪದಾರ್ಥಗಳಾಗಿವೆ. ಸೊ ನೀವು ಕೂಡ ಕ್ಯಾರೆಟ್ ಪಾಯಸವನ್ನು ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ, ಕ್ಯಾರೆಟ್ ಹಲ್ವಾವನ್ನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ಮಾಡುವುದರ ಮುಖಾಂತರ ತಿಳಿಸ್ಕೊಟ್ಟಂತಹ ವಿನಯ್ ಶ್ರೀನಿವಾಸ್ ಸರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00 to 8:00. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
1: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸುತ್ತಮುತ್ತ ಕಾರ್ಯಕ್ರಮ. ಮಾನವ ಮತ್ತು ಯಂತ್ರ ಸಂವಹನ ಗಡಿಗಳನ್ನು ವಿಸ್ತರಿಸಿ ಸ್ವಾಯತ್ತ ವ್ಯವಸ್ಥೆಗಳು ಮತ್ತು ಡಿಜಿಟಲ್ ಅನುಭವಗಳಿಗೆ ಹೊಸ ದಿಕ್ಕು ನೀಡುವಲ್ಲಿ 6G ತಂತ್ರಜ್ಞಾನವು ಡಿಜಿಟಲ್ ನಾಗರಿಕತೆಯ ಭವಿಷ್ಯಕ್ಕೆ ಹೊಸ ಆಯಾಮ ನೀಡಲಿದೆ ಎಂದು ಬೆಂಗಳೂರಿನ ತೇಜಸ್ ನೆಟ್ವರ್ಕ್ ಕಂಪನಿ ಉಪಾಧ್ಯಕ್ಷ ಆನಿಂದ್ಯ ಸಾಹಾ ಅಭಿಪ್ರಾಯಪಟ್ಟರು. ಶಿವಮೊಗ್ಗದ JNN ಇಂಜಿನಿಯರಿಂಗ್ ಕಾಲೇಜಿನಲ್ಲಿ AICTE ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಹಾಗೂ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ವಿಭಾಗಗಳ ಆಶ್ರಯದಲ್ಲಿ ಅಡ್ವಾನ್ಸಸ್ ಇನ್ 6G ಮೊಬೈಲ್ ನೆಟ್ವರ್ಕ್ಸ್ ವಿಷಯ ಕುರಿತು 6 ದಿನದ ಅಧ್ಯಾಪಕರ ವೃತ್ತಿಪರ ಅಭಿವೃದ್ಧಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, 5G ಯತ್ತ ಸಾಗುತ್ತಿರುವ ಮೊಬೈಲ್ ಸಂವಹನ ತಂತ್ರಜ್ಞಾನವು ಮಾನವ ಬದುಕಿನ ಡಿಜಿಟಲ್ ಆಯಾಮವನ್ನೇ ಮರುರೂಪಿಸುವ ಮಹತ್ವದ ತಾಂತ್ರಿಕ ಕ್ರಾಂತಿಯಾಗಿದೆ ಎಂದರು. ಭೌತಿಕ ಮತ್ತು ಡಿಜಿಟಲ್ ಜಗತ್ತಿನ ನಡುವಿನ ಗಡಿರೇಖೆಯನ್ನೇ ಮಸುಕಾಗಿಸುವ ತಂತ್ರಜ್ಞಾನವಾಗಿ 6G ರೂಪುಗೊಳ್ಳಲಿದೆ. ಕೃತಕ ಬುದ್ಧಿಮತ್ತೆ, ಟೆರಾಹರ್ಟ್ಸ್ ಸಂವಹನ, ಇಮ್ಮರ್ಸಿವ್ ಎಕ್ಸ್ಟೆಂಡೆಡ್ ರಿಯಾಲಿಟಿ, ಡಿಜಿಟಲ್ ಟ್ವಿನ್ಗಳು, ಸ್ವಾಯತ್ತ ವಾಹನಗಳು ಹಾಗೂ ಬೃಹತ್ ಪ್ರಮಾಣದ ಯಂತ್ರದಿಂದ ಯಂತ್ರಕ್ಕೆ ಸಂವಹನಗಳ ಸಮನ್ವಯದ ಮೂಲಕ 6G ಸಂಪರ್ಕಿಸುವ ಜಗತ್ತಿನಿಂದ ಬುದ್ಧಿವಂತಿಕೆ ಜತೆಗೂಡಿ ಪರಸ್ಪರ ಪ್ರತಿಕ್ರಿಯಿಸುವ ಜಗತ್ತಾಗಿ ಬದಲಾಯಿಸುವ ಹೊಸ ತಾಂತ್ರಿಕ ಯುಗಕ್ಕೆ ದಾರಿ ಮಾಡಿಕೊಡಲಿದೆ ಎಂದು ತಿಳಿಸಿದರು. ಕಾಲೇಜಿನ ಸಂಶೋಧನಾ ಡೀನ್ Dr. SV Satyanarayan ಮಾತನಾಡಿ, ದೇಶಾದ್ಯಂತ ಸ್ವೀಕರಿಸಲಾದ 1500 ಪ್ರಸ್ತಾವನೆಗಳ ಪೈಕಿ JNN ಕಾಲೇಜು AICTE ಅನುದಾನಕ್ಕೆ ಆಯ್ಕೆಯಾಗಿರುವುದು ಬೋಧಕ ವರ್ಗದ ಸಂಶೋಧನಾ ದೃಷ್ಟಿಕೋನದ ಗುಣಮಟ್ಟ ಪ್ರತಿಬಿಂಬಿಸುತ್ತದೆ ಎಂದರು. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥ Dr. S. Pramod Kumar, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥ Dr. S. Surendra, ಕಾರ್ಯಕ್ರಮ ಸಂಯೋಜಕಿ Dr. S. Ashwini, Dr. K. N. Prema ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಾಸಕ BK ಸಂಗಮೇಶ್ವರ್ ಸಹಯೋಗದಿಂದ ಯೂನಿಯನ್ ಬ್ಯಾಂಕ್ ಸೋಷಿಯಲ್ ಫೌಂಡೇಶನ್ನಿಂದ ಪೊಲೀಸ್ ವಿಭಾಗಕ್ಕೆ 4 ವಾಹನಗಳನ್ನು ಹಸ್ತಾಂತರಿಸಲಾಯಿತು. ಭದ್ರಾವತಿಯ ಹಳೆನಗರದ ತಾಲೂಕು ಕಚೇರಿ ಮಿನಿ ವಿಧಾನಸೌಧ ಹಿಂಭಾಗದ CCI ಕಚೇರಿ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಶಾಸಕ BK ಸಂಗಮೇಶ್ವರ್ ಹಾಗೂ ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳು ಜಿಲ್ಲಾ ಪೊಲೀಸ್ ಅಧೀಕ್ಷಕ B. Nikhil ಅವರಿಗೆ ವಾಹನಗಳನ್ನು ಹಸ್ತಾಂತರಿಸಿ ಹಸಿರು ನಿಶಾನೆ ತೋರಿಸಿದರು. ಶಾಸಕ BK ಸಂಗಮೇಶ್ವರ್ ಮಾತನಾಡಿ, ಭದ್ರಾವತಿ ನಗರದ ವಿವಿಧೆಡೆ ಸೂಕ್ಷ್ಮ ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆಗೆ ಅನುದಾನ ಸೇರಿದಂತೆ ಪೊಲೀಸ್ ಇಲಾಖೆಗೆ ಅಗತ್ಯವಿರುವ ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ASP AG ಕಾರ್ಯಪ್ಪ, DYSP ಪ್ರಕಾಶ್ ರಾಥೋಡ್, ನಗರಸಭೆ ಉಪಾಧ್ಯಕ್ಷ ಬಶೀರ್ ಅಹಮದ್, ಪೌರಾಯುಕ್ತ KN ಹೇಮಂತ್, ತಾಲೂಕು ಪಂಚಾಯಿತಿ ಇಒ ಆಶಾಲತಾ, ಗ್ಯಾರಂಟಿ ಸಮಿತಿ ತಾಲೂಕು ಅಧ್ಯಕ್ಷ BS ಗಣೇಶ್ ಇತರರಿದ್ದರು. ಮುಂದಿನ ವಿವರ. ಕಸ್ತೂರಿ ರಂಗನ್ ವರದಿ ಜಾರಿಯಾದರೆ ಶಿಕಾರಿಪುರ ತಾಲೂಕಿನ ಬಹುತೇಕ ಬಗರ್ ಹುಕುಂ ರೈತರಿಗೆ ತೊಂದರೆಯಾಗಲಿದೆ. ಹಾಗಾಗಿ ಯುವ ಕಾಂಗ್ರೆಸ್ನಿಂದ ವರದಿಯನ್ನು ವಿರೋಧಿಸಿ 9 ಸೆಪ್ಟೆಂಬರ್ ಕಲ್ಮನೆಯಿಂದ ಶಿಕಾರಿಪುರದವರೆಗೆ ಪಾದಯಾತ್ರೆ ಮಾಡಲಾಗುವುದು ಎಂದು ಯುವ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಮಂಜುನಾಯ್ಕ ಹೇಳಿದರು. ಕಲ್ಮನೆ, ಚುರ್ಚಿಗುಂಡಿ, ಸುತ್ತಮುತ್ತಲಿನ ರೈತರ ಜತೆಗೆ ಪಾದಯಾತ್ರೆ ಮಾಡಿ ಸಂಜೆ ಈಸೂರಿನಲ್ಲಿ ವಾಸ್ತವ್ಯ ಮಾಡಲಾಗುವುದು. ಮರುದಿನ ಬೆಳಗ್ಗೆ ಶಿಕಾರಿಪುರ ತಾಲೂಕು ಕಚೇರಿ ಎದುರು ಪ್ರತಿಭಟನಾ ಸಭೆ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಮುಂದಿನ ವಿವರ. ಶಿವಮೊಗ್ಗ ನಗರದ ನೈಜ ಸೇವಾ ಸಂಸ್ಥೆಗಳ ಹಿತದೃಷ್ಟಿಯಿಂದ ಸಿಎ ನಿವೇಶನಗಳ ನವೀಕರಣ ಶುಲ್ಕದಲ್ಲಿ ರಿಯಾಯಿತಿ ನೀಡುವ ಜತೆಗೆ ನಿಯಮಗಳನ್ನು ಸರಳ ಮಾಡಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್, ಶಾಸಕ ಎಸ್ಎನ್ ಚನ್ನಬಸಪ್ಪ ಅವರು ಬೆಂಗಳೂರಿನಲ್ಲಿ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಅವರ ಗಮನ ಸೆಳೆದರು. ಸಿಎ ನಿವೇಶನಗಳ 30 ವರ್ಷಗಳ ಗುತ್ತಿಗೆ ಅವಧಿ ಮುಗಿದ ನಂತರ ನವೀಕರಣ ಪ್ರಕ್ರಿಯೆಯನ್ನು ಸಂಕೀರ್ಣಗೊಳಿಸದೆ ಸರಳೀಕೃತ ಮಾಡಬೇಕು. ನಿಯಮ ಉಲ್ಲಂಘಿಸುವ ಅಥವಾ ದುರ್ಬಳಕೆ ಮಾಡಿಕೊಳ್ಳುವ ಸಂಸ್ಥೆಗಳ ವಿರುದ್ಧ ಮಾತ್ರ ಕಾನೂನು ಕ್ರಮ ಕೈಗೊಳ್ಳಬೇಕು. ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಗಳಿಗೆ ಕಾನೂನಿನ ಹೆಸರಿನಲ್ಲಿ ತೊಂದರೆ ನೀಡಬಾರದು ಎಂದು ಒತ್ತಾಯಿಸಿದರು. ಕಟ್ಟಡ ನಿರ್ಮಾಣಕ್ಕೆ ನಿಗದಿಪಡಿಸಿರುವ 3 ವರ್ಷಗಳ ಗಡುವನ್ನು ಪ್ರಸ್ತುತ ಸ್ಥಿತಿಗಳನ್ನು ಆಧರಿಸಿ ವಿಸ್ತರಿಸಬೇಕು. ಲಾಭರಹಿತ, ಶೈಕ್ಷಣಿಕ, ಕ್ರೀಡೆ ಮತ್ತು ಸಾಮಾಜಿಕ ಸೇವೆಗಳಲ್ಲಿ ತೊಡಗಿಸಿಕೊಂಡಿರುವ ಸಂಸ್ಥೆಗಳಿಗೆ ಕಡಿಮೆ ನವೀಕರಣ ಶುಲ್ಕ ಹಾಗೂ ಸಬ್ಸಿಡಿ ದರದಲ್ಲಿ ನಿವೇಶನ ಒದಗಿಸಬೇಕೆಂದು ಮನವಿ ಮಾಡಿದರು. ಮನವಿಗೆ ಸ್ಪಂದಿಸಿದ ಯತೀಂದ್ರ ಅವರು ಇಲಾಖಾ ಕಾರ್ಯದರ್ಶಿಗಳೊಂದಿಗೆ ಚರ್ಚಿಸಿ ಸಾರ್ವಜನಿಕ ಮತ್ತು ನೈಜ ಸಂಸ್ಥೆಗಳ ಹಿತರಕ್ಷಣೆಗೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಇಂತಹ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕ್ಯಾನ್ಸರ್ ಅತ್ಯಂತ ವೇಗವಾಗಿ ಹರಡುತ್ತಿದೆ. ಇದು ಗುಣಪಡಿಸಲಾಗದ ಕಾಯಿಲೆ ಎಂಬ ಭಯ ಜನರಲ್ಲಿದೆ. ಆದರೆ ಆರಂಭದ ಹಂತದಲ್ಲಿ ಇದನ್ನು ಗುರುತಿಸಿದರೆ ಖಂಡಿತವಾಗಿಯೂ ಗುಣಪಡಿಸಬಹುದು ಎಂದು ಶಿವಮೊಗ್ಗ ರೋಟರಿ ಕ್ಲಬ್ ಅಧ್ಯಕ್ಷ ಎನ್ ಗೋಪಿನಾಥ್ ಅಭಿಪ್ರಾಯಪಟ್ಟರು. ಸಹ್ಯಾದ್ರಿ ಕಲಾ ಕಾಲೇಜಿನ ಎನ್ಎಸ್ಎಸ್ ಘಟಕಗಳು ಶಿವಮೊಗ್ಗದ ಸಂಜೀವಿನಿ ಕ್ಯಾನ್ಸರ್ ಸೇವಾ ಟ್ರಸ್ಟ್ ಆಶ್ರಯದಲ್ಲಿ ನಗರದ ಶಿವಪ್ಪ ನಾಯ್ಕ ವೃತ್ತದಲ್ಲಿ ಏರ್ಪಡಿಸಿದ್ದ ಕ್ಯಾನ್ಸರ್ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಸಂಜೀವಿನಿ ಕ್ಯಾನ್ಸರ್ ಸೇವಾ ಟ್ರಸ್ಟ್ ಮತ್ತು ಸಹ್ಯಾದ್ರಿ ಕಾಲೇಜಿನ ವಿದ್ಯಾರ್ಥಿಗಳು ಸರ್ವೆ ನಡೆಸಿ ಕ್ಯಾನ್ಸರ್ ಕುರಿತು ಅರಿವು ಮೂಡಿಸುತ್ತಿರುವುದು ಶ್ಲಾಘನೀಯ ಎಂದರು. ಅಭಿಯಾನದ ಭಾಗವಾಗಿ ವಿದ್ಯಾರ್ಥಿಗಳು ಬಿಎಚ್ ರಸ್ತೆ, ಗಾಂಧಿ ಬಜಾರ್ ಹಾಗೂ ಸುತ್ತಮುತ್ತಲಿನ ಭಾಗಗಳಿಗೆ ತೆರಳಿ ಜನರಲ್ಲಿ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸಿದರು. ಶಿವಮೊಗ್ಗ ಬ್ರಾಹ್ಮಿನ್ ಅಸೋಸಿಯೇಷನ್ ಅಧ್ಯಕ್ಷ ಕೆ ವೆಂಕಟೇಶ್ ರಾವ್, ಪರಿಸರವಾದಿ ಜನಾರ್ದನ್ ಪೈ, ಸಹ್ಯಾದ್ರಿ ಕಲಾ ಕಾಲೇಜಿನ ಎನ್ಎಸ್ಎಸ್ ಅಧಿಕಾರಿ ಹಾಗೂ ಇತಿಹಾಸ ಉಪನ್ಯಾಸಕ ಪ್ರೊಫೆಸರ್ ಎನ್ ಮಂಜುನಾಥ್ ಮಾತನಾಡಿದರು. ಮುಂದಿನ ವಿವರ, ಪುಣ್ಯ ಮಾಡಿದವರಿಗೆ ಸ್ವರ್ಗ ಪ್ರಾಪ್ತಿಯಾಗುವುದು ನಿಶ್ಚಿತ ಎಂದು ಚನ್ನಗಿರಿ ಹಿರೇಮಠದ ಶ್ರೀ ಕೇದಾರಲಿಂಗ ಶಿವಶಾಂತವೀರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ಹೊಳೆಹೊನ್ನೂರು ಸಮೀಪದ ಮೈದೊಳಲಿನಲ್ಲಿ ಬಿ ವೀರಪ್ಪ ಬಂಪ್ಲಾರ್ ನಿವಾಸದಲ್ಲಿ ಆಯೋಜಿಸಿದ್ದ ಧರ್ಮಸಭೆಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಅವರು, ಪೂರ್ವಜರ ಸ್ಮರಣೆಯನ್ನು ನಿತ್ಯ ಕಾಯಕದಲ್ಲಿ ಅಳವಡಿಸಿಕೊಳ್ಳಬೇಕು. ದಾರ್ಶನಿಕರ ತತ್ವಾದರ್ಶಗಳನ್ನು ಅನುಸರಿಸಿ ಧರ್ಮ ಮಾರ್ಗದಲ್ಲಿ ಬದುಕು ಕಟ್ಟಿಕೊಳ್ಳಬೇಕು ಎಂದು ತಿಳಿಸಿದರು. ನ್ಯಾಯಯುತ ದಾರಿಯಲ್ಲಿ ಸಾಗುವವರಿಗೆ ಕಷ್ಟಗಳು ಎದುರಾಗುವುದು ಸಾಮಾನ್ಯ. ಕಲಿಯುಗದಲ್ಲಿ ಅನ್ಯಾಯ ಮಾಡಿದವರ ಅಂತ್ಯಕಾಲ ಕೆಟ್ಟದಾಗಿರುತ್ತದೆ. ಜೀವನದಲ್ಲಿ ಕಹಿ ಘಟನೆಗಳನ್ನು ಮರೆತು ಸನ್ಮಾರ್ಗದತ್ತ ಸಾಗಬೇಕು. ಇಷ್ಟಲಿಂಗ ಪೂಜೆ ಸೇರಿ ಗುರು ಜಂಗಮ ಆರಾಧನೆಯನ್ನು ಎಂದಿಗೂ ಕೈಬಿಡಬಾರದು. ದುಡಿದ ಸಂಪತ್ತಿನ ಅಲ್ಪ ಭಾಗವನ್ನು ಸಮಾಜಮುಖಿ ಕಾರ್ಯಗಳಲ್ಲಿ ವಿನಿಯೋಗಿಸಬೇಕು. ಬಸವಾದಿ ಶರಣರು ಹಾಕಿಕೊಟ್ಟ ಧರ್ಮ ಮಾರ್ಗದಲ್ಲಿ ಜೀವನ ನಡೆಸಬೇಕು ಎಂದರು. ಮುಂದಿನ ವಿವರ, ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಶಾಸಕ ಗೋಪಾಲಕೃಷ್ಣ ಬೇಲೂರು ಸೂಚಿಸಿದರು. ಆಸ್ಪತ್ರೆಯನ್ನು 250 ಹಾಸಿಗೆ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಿಸಲು ಪ್ರಸ್ತಾವನೆ ಸಲ್ಲಿಸಿದ್ದು ಹಣಕಾಸು ಇಲಾಖೆ ಅನುಮೋದನೆ ಹಂತದಲ್ಲಿದೆ ಎಂದರು. ಆಕ್ಸಿಜನ್ ಸಹಿತ ಇರುವ ಆಂಬ್ಯುಲೆನ್ಸ್ ಅಪಘಾತವಾಗಿ 3 ತಿಂಗಳಾಗಿದೆ. ಸಂಬಂಧಪಟ್ಟ ಇಲಾಖೆಗೆ ಪತ್ರ ಬರೆದಿದ್ದರೂ ರಿಪೇರಿ ಕಾರ್ಯ ಮಾಡಿಲ್ಲ. ಹಾಗಾಗಿ ತುರ್ತು ಸಂದರ್ಭದಲ್ಲಿ ಖಾಸಗಿಯವರಿಂದ ಆಕ್ಸಿಜನ್ ಹೊಂದಿರುವ ಆಂಬ್ಯುಲೆನ್ಸ್ ಬಾಡಿಗೆ ಪಡೆದು ಆರೋಗ್ಯ ರಕ್ಷಾ ಸಮಿತಿಯಿಂದ ಹಣ ಭರಿಸಬೇಕು ಎಂದು ತಿಳಿಸಿದರು. ಮುಂದಿನ ವಿವರ, ಮೀನುಗಾರಿಕೆ ಇಲಾಖೆಯ ಬಿಆರ್ ಪ್ರಾಜೆಕ್ಟ್ನಲ್ಲಿರುವ ಮೀನುಗಾರಿಕೆ ತರಬೇತಿ ಕೇಂದ್ರದಲ್ಲಿ ಸೆಪ್ಟೆಂಬರ್ 18 ವಿವಿಧ ಜಲ ವಿನ್ಯಾಸಗಳಲ್ಲಿ ಮೀನು ಮರಿ ಪಾಲನೆ, ಮೀನು ಕೃಷಿ ತರಬೇತಿ ಎಂಬ ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆಸಕ್ತರು ಮೀನುಗಾರಿಕೆ ಇಲಾಖೆಯ ಸಹಾಯವಾಣಿಗೆ ಕರೆ ಮಾಡಿ ಸೆಪ್ಟೆಂಬರ್ 10 ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ನೋಂದಣಿಯ ಜ್ಯೇಷ್ಠತೆ ಆಧಾರದಲ್ಲಿ ಮೊದಲ 50 ಶಿಬಿರಾರ್ಥಿಗಳಿಗೆ ಮಾತ್ರ ಆದ್ಯತೆ ನೀಡಲಾಗುವುದು. ತರಬೇತಿಯ ದಿನಾಂಕ 18/9/2026. ಈ ದಿನಾಂಕದಂದು ಮೀನುಗಾರಿಕೆ ತರಬೇತಿ ಕೇಂದ್ರ ಬಿಆರ್ ಪ್ರಾಜೆಕ್ಟ್ ಭದ್ರಾವತಿ ತಾಲೂಕು ಇಲ್ಲಿ ನಡೆಯಲಿದ್ದು, ನೋಂದಣಿಗಾಗಿ ಸಹಾಯವಾಣಿ ಸಂಖ್ಯೆ 8 7 7 2 0 0 3 0 0 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಮೀನುಗಾರಿಕೆ ಇಲಾಖೆ ಉಪನಿರ್ದೇಶಕರು ತಿಳಿಸಿದ್ದಾರೆ. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ನೀವು ಕೇಳ್ತಾ ಇದ್ದೀರಾ ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ಶಿವಮೊಗ್ಗ ನಗರದ ಉಪವಿಭಾಗ 2 ಮಂಡ್ಳಿ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ 2 ತ್ರೈಮಾಸಿಕ ನಿರ್ವಹಣೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಮಾರ್ಗದ ವಿದ್ಯುತ್ ಕಂಬಗಳ ಸ್ಥಳಾಂತರ ಕಾಮಗಾರಿ ನಿಮಿತ್ತ ಸೆಪ್ಟೆಂಬರ್ 6 ಬೆಳಗ್ಗೆ 10 ಸಂಜೆ 6 ಪಿಯರ್ ಲೈಟ್, ಗಾಜನೂರು ರೂರಲ್, ಊರ್ಗಡೂರು, ರಾಮಿನಕೊಪ್ಪ, ಗೋಪಿಶೆಟ್ಟಿಕೊಪ್ಪ, ಇಲಿಯಾಸ್ ನಗರ 1-4 ತಿರುವು, ಚಾಲುಕ್ಯ ನಗರ 1-21 ತಿರುವು, ಕೆಎಚ್ಬಿ ಕಾಲೋನಿ, ಸಿದ್ದೇಶ್ವರ ಸರ್ಕಲ್, 100 ರಸ್ತೆ, ಮಂಡ್ಳಿ 8 ರಸ್ತೆ, ವರ್ನಾಮಿ ಬೈಲು, ಗಂಧರ್ವನಗರ, ಹಳೆ ಮಂಡ್ಳಿ, ವಾದಿಯೇ ಹುದ, ಮಾಧಾರಿ ಪಾಳ್ಯ, ಕಲ್ಲೂರ ಮಂಡ್ಳಿ ಕೈಗಾರಿಕಾ ಪ್ರದೇಶ, ಕೆಆರ್ ನೀರು ಶುದ್ಧೀಕರಣ ಘಟಕ, ಕುರುಬರಪಾಳ್ಯ, ಸಾವಾಯಿ ಪಾಳ್ಯ, ಮುರಾದ್ ನಗರ, ಓಟಿ ರಸ್ತೆ, ಬಿಬಿ ರಸ್ತೆ, ಕುಂಬಾರಕೇರಿ, ವಂದನಾ ಟಾಕಿಸ್ ಸುತ್ತಮುತ್ತ, ಆರ್ಎಂಎಲ್ ನಗರ 1 ಮತ್ತು 2 ಹಂತ, ಎಲ್ಎಲ್ಆರ್ ರಸ್ತೆ, ಜೆಸಿ ನಗರ, ಎಲ್ಎಲ್ಬಿ ರಸ್ತೆ, ದುರ್ಗಿಗುಡಿ, ನೆಹರು ರಸ್ತೆ ಎಡಭಾಗ, ಗಾರ್ಡನ್ ಏರಿಯಾ, ಖಾಸಗಿ ಮತ್ತು ಸರ್ಕಾರಿ ಬಸ್ ನಿಲ್ದಾಣ, ಆನಂದರಾವ್ ಬಡಾವಣೆ, ಮಂಜುನಾಥ್ ಬಡಾವಣೆ, ಟಿಪ್ಪು ನಗರ, ಮೇಳಘಟ್ಟ, ಅಣ್ಣಾನಗರ, ತಿಮ್ಮಪ್ಪನ ಕೊಪ್ಪಲು, ಕೆಆರ್ಪುರಂ, ಸಿದ್ದಯ್ಯ ರಸ್ತೆ, ಗಾಂಧಿ ಬಜಾರ್, ಕುಂಬಾರಗುಂಡಿ, ಎಂಎಂಕೆ ರಸ್ತೆ, ಭರಮಪ್ಪನಗರ, ಉಪ್ಪಾರಕೇರಿ, ಹರಳೆಣ್ಣೆಕೇರಿ, ಬಿಎಚ್ ರಸ್ತೆ ಸುತ್ತಮುತ್ತ ಹಾಗೂ MF 4, 9, 14, 16 ಫೀಡರ್ಗಳಲ್ಲಿ ನಿರ್ವಹಣಾ ಕಾಮಗಾರಿ ನಿಮಿತ್ತ ಪೇಪರ್ ಪ್ಯಾಕೇಜ್, ಕಲ್ಲೂರು ಮಂಡ್ಳಿ ಇಂಡಸ್ಟ್ರಿಯಲ್ ಏರಿಯಾ, ಶಂಕರಕಣ್ಣಿನ ಆಸ್ಪತ್ರೆ, ಎನ್ಎಚ್ ಆಸ್ಪತ್ರೆ, ಶಾರದ ನಗರ, ಅನ್ನಪೂರ್ಣೇಶ್ವರಿ ಬಡಾವಣೆ, ಮಲ್ನಾಡ್ ಕೋಕ್, ಹರಕೆರೆ ಸುತ್ತಮುತ್ತ ವಿದ್ಯುತ್ ವ್ಯತ್ಯಯವಾಗಲಿದೆ. ಮುಂದಿನ ವಿವರ. ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದಿಂದ ಸೆಪ್ಟೆಂಬರ್ 4 ಸಂಜೆ 6 ಆರ್ಟಿಒ ರಸ್ತೆಯ ಜಿಲ್ಲಾ ನಿವೃತ್ತ ನೌಕರರ ಭವನದಲ್ಲಿ ಪತ್ರಿಕಾ ವಿತರಕರ ದಿನ ಹಮ್ಮಿಕೊಳ್ಳಲಾಗಿದೆ. ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಎಚ್ ಯು ವೈದ್ಯನಾಥ್, ರಾಜ್ಯ ಸಮಿತಿ ಸದಸ್ಯ ಎನ್ ರವಿಕುಮಾರ್, ಕೆವಿ ಶಿವಕುಮಾರ್, ಸಂಘದ ಕಾರ್ಯದರ್ಶಿ ಹಾಲಸ್ವಾಮಿ, ರಾಷ್ಟೀಯ ಸಮಿತಿ ಸದಸ್ಯ ಬಂಡಿಗಡಿ ನಂಜುಂಡಪ್ಪ, ಎನ್ಆರ್ ವೆಂಕಟೇಶ್, ಸಂಘಟನಾ ಕಾರ್ಯದರ್ಶಿ ಗಾರ ಶ್ರೀನಿವಾಸ್, ರಾಘವೇಂದ್ರ ಶೆಟ್ಟಿ, ಖಜಾಂಚಿ ರೋಹಿತ್ ರಂಜಿತ್, ಪ್ರಶಸ್ತಿ ವಿಜೇತ ಶರತ್ಕುಮಾರ್, ಸೂರ್ಯನಾರಾಯಣ ಹಾಗೂ ಎ ಮಾಲ್ತೇಶ್, ಕರವೇ ಕಾವಲು ಪಡೆ ಅಧ್ಯಕ್ಷ ಶಿವಕುಮಾರ್ ಪಾಲ್ಗೊಳ್ಳುವರು. ಈ ಬಾರಿ ಸೇವಾರತ್ನ ಪ್ರಶಸ್ತಿಗೆ ಶಿವಮೊಗ್ಗದ ಶ್ರೀನಿವಾಸ್, ಭದ್ರಾವತಿಯ ಪರಶುರಾಮ್ ರಾವ್ ಹಾಗೂ ತೀರ್ಥಹಳ್ಳಿಯ ಚಂದ್ರಶೇಖರ್ ಎಸ್, ಶೆಟ್ಟಿ ಕಮ್ಮರಡ್ಡಿ ಆಯ್ಕೆಯಾಗಿದ್ದಾರೆ ಎಂದು ಒಕ್ಕೂಟದ ಜಿಲ್ಲಾಧ್ಯಕ್ಷ ಎನ್ ಮಾಲತೇಶ್ ತಿಳಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗದ ವಸಂತರಾಮ ಸೇವಾ ಸಂಘ ಹಾಗೂ ಅಕ್ಷೋಭ್ಯ ವಸಂತರಾಮ ಸೇವಾ ಟ್ರಸ್ಟ್ ಬಿಬಿ ರಸ್ತೆ ಕೂಡ್ಲಿ ಮಠದ ಆಶ್ರಯದಲ್ಲಿ ಸತ್ಯಾಭಿಜ್ಞೋತ್ಸವದ ಅಂಗವಾಗಿ ನಡೆಯುತ್ತಿರುವ ಜ್ಞಾನ ಸತ್ರದ 34 ಮಾಲಿಕೆ ನಿಮಿತ್ತ ಸೆಪ್ಟೆಂಬರ್ 3-6 ಶ್ರೀಮದ್ ಭಾಗವತದ ದಶಮಸ್ಕಂದದ ಪ್ರವಚನ, ಸಂಜೆ 7-8 ಬಿಬಿ ರಸ್ತೆ ಕೂಡ್ಲಿ ಆರ್ಯ ಅಕ್ಷೋಭ್ಯ ತೀರ್ಥ ಮಠದಲ್ಲಿ ನಡೆಯಲಿದೆ. ಪಂಡಿತರಾದ ಪವಮಾನಾಚಾರ್ಯ ಕಲ್ಲಾಪುರ ಪ್ರವಚನ ನೀಡಲಿದ್ದಾರೆ. ಮುಂದಿನ ವಿವರ. ಕೃಷ್ಣ ಜನ್ಮಾಷ್ಟಮಿ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ 4 ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಪ್ರಾಣಿವಧೆ ಹಾಗೂ ಮಾಂಸ ಮಾರಾಟ ನಿಷೇಧಿಸಿ ಆದೇಶಿಸಲಾಗಿದೆ. ಮಾಂಸ ಮಾರಾಟ ಉದ್ದಿಮೆದಾರರು ಅಂಗಡಿಗಳನ್ನು ಕಡ್ಡಾಯವಾಗಿ ಮುಚ್ಚಬೇಕು. ನಿಯಮ ಉಲ್ಲಂಘಿಸುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಲಾಗಿದೆ. ಮುಂದಿನ ವಿವರ. ಸರ್ಕಾರದಿಂದ ಬದಲಾದ ದ್ವಿಭಾಷಾ ಶಿಕ್ಷಣ ನೀತಿಯು ಕನ್ನಡ ಮಾಧ್ಯಮದಲ್ಲಿ ಕಲಿಯಬೇಕೆಂಬ ಮಕ್ಕಳು ಹಾಗೂ ಪಾಲಕರ ಆಶಯಕ್ಕೆ ವಿರುದ್ಧವಾಗಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ್ ಅಭಿಪ್ರಾಯಪಟ್ಟರು. ಶಿವಮೊಗ್ಗ ತಾಲೂಕಿನ ಹೊಳಲೂರು ಮಾರುತಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಸಮಿತಿ ಆಯೋಜಿಸಿದ್ದ ಕಟೀಲ್ ಅಪ್ಪು ಪೈ, ವಿನೋದಿನಿ ಪೈ ಹಾಗೂ ಹೊನ್ನಾಳಿಯ ಎಬಿ ಬಸಪ್ಪ ಕಮಲಮ್ಮ, ಎ ಅರಕೆರೆ ದತ್ತಿನಿಧಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಸರ್ಕಾರಿ ಶಾಲೆಗಳನ್ನು ಪ್ರಯೋಗ ಕೇಂದ್ರಗಳಂತೆ ನಡೆಸಲಾಗುತ್ತಿದೆ. ಇದರ ಪರಿಣಾಮದಿಂದ ಕನ್ನಡ ಮಾಧ್ಯಮದ ಮಕ್ಕಳು ನಲುಗುವಂತಾಗಿದೆ. ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಮಕ್ಕಳನ್ನು ಓದಿಸಬೇಕೆಂಬ ಉದ್ದೇಶದಿಂದ ಶಾಲೆಗೆ ದಾಖಲಿಸಿರುವ ಹಲವು ಪಾಲಕರು ದ್ವಿಭಾಷಾ ಶಿಕ್ಷಣ ನೀತಿಯಿಂದ ಗೊಂದಲಕ್ಕೆ ಈಡಾಗಿದ್ದಾರೆ. ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಪಠ್ಯಗಳನ್ನು ನೀಡುತ್ತಿರುವುದರಿಂದ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟವಾಗುತ್ತಿದೆ ಎಂಬ ದೂರುಗಳು ಕೇಳಿಬರುತ್ತಿವೆ ಎಂದರು. 5 ತರಗತಿ ಪಠ್ಯಪುಸ್ತಕಗಳಲ್ಲಿ ಸಮಾಜ ವಿಜ್ಞಾನ, ಗಣಿತ ವಿಜ್ಞಾನ ಸೇರಿ ಹಲವು ವಿಷಯಗಳನ್ನು ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಸಮಾನಾಂತರವಾಗಿ ಮುದ್ರಿಸಲಾಗುತ್ತಿದೆ. ಇದರಿಂದ ಕನ್ನಡ ಮಾಧ್ಯಮದ ಮಕ್ಕಳ ಕಲಿಕೆ ಮೇಲೆ ಪರಿಣಾಮ ಬೀರುತ್ತಿದೆ. ಶಿಕ್ಷಕರು ಬೋಧಿಸುವ ವಿಧಾನ ಮತ್ತು ಪುಸ್ತಕದಲ್ಲಿರುವ ದ್ವಿಭಾಷಾ ಪಠ್ಯದ ನಡುವೆ ಹೊಂದಾಣಿಕೆ ಕಾಣದೆ ಮಕ್ಕಳಿಗೆ ಗೊಂದಲ ಉಂಟಾಗುತ್ತಿದೆ ಎಂದು ತಿಳಿಸಿದರು. ಮನೋವಿಜ್ಞಾನದ ಮಹತ್ವ ಕುರಿತು ಮಾನಸಿಕ ತಜ್ಞ ಡಾ ಶಶಿಧರ್ ಮಾತನಾಡಿ, 14-25 ವರ್ಷಗಳ ಅವಧಿ ಯುವಜನರ ಜೀವನದಲ್ಲಿ ಅತ್ಯಂತ ಜವಾಬ್ದಾರಿಯುತ ಕಾಲಘಟ್ಟ. ಈ ಹಂತದಲ್ಲಿ ಮಾನಸಿಕ ದೈಹಿಕ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು.
ಸಾಮಾಜಿಕ ಜವಾಬ್ದಾರಿ, ತಾಳ್ಮೆ ಹಾಗೂ ಇತರ ಮಾತುಗಳನ್ನು ಆಲಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು. ವಿಶ್ವಕರ್ಮ ಪಂಚಕಸುಬಗಳು ಮತ್ತು ಕೊಡುಗೆ ಕುರಿತು ಡಾಕ್ಟರ್ ಎಸ್ಬಿ ಭಾಗ್ಯಲಕ್ಷ್ಮಿ ಮಾತನಾಡಿ, ಶಿಲ್ಪಕಲೆ, ವಾಸ್ತು ನಿರ್ಮಾಣ, ಕೌಶಲ್ಯ, ಸೃಜನಶೀಲ ಚಿಂತನೆ ಹಾಗೂ ಕೆತ್ತನೆ ಕಲೆಯಲ್ಲಿ ವಿಶ್ವಕರ್ಮ ಸಮುದಾಯ ಕೊಡುಗೆ ಮಹತ್ವದಾಗಿದೆ ಎಂದು ವಿವರಿಸಿದರು. ಕಾಲೇಜಿನ ಪ್ರಾಚಾರ್ಯ ಪ್ರಭುಲಿಂಗ, ಉಪನ್ಯಾಸಕ ಕರೀಂ ಇದ್ದರು. ಇದರೊಂದಿಗೆ ದಿನದ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರು ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
4: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ಲ.

0: ಬಹುದು. ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
1: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
0: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.

0: ஜன அறிமை.
1: ಬಹುಶಃ ಜೀವಿ ವಿಜ್ಞಾನಿಗಳಿಗೆ ಹಾಗೂ ವಿಜ್ಞಾನ ಜಗತ್ತಿಗೆ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್ ಅವರ ಪರಿಚಯ ಮಾಡಿಕೊಡಬೇಕಿಲ್ಲ. ಪ್ರಾಣಿಗಳಲ್ಲಿ ಸಮಾಜ ಹೇಗೆ ರಚನೆಯಾಗಿರುತ್ತದೆ ಎನ್ನುವ ಬಗ್ಗೆ ಸಮಾಜ ಜೀವಿ ಪ್ರಾಣಿಗಳಾದ ಇರುವೆ, ಕಣಜ ಹಾಗೂ ಜೇನುನೊಣಗಳಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಗಳಿಸಿದಂತಹ ವಿಜ್ಞಾನಿ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಪ್ರೊಫೆಸರ್ ಆಗಿದ್ದ ಇವರು ಹಲವು ಉನ್ನತ ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ. ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ ಅಥವಾ ಇನ್ಸಾದಂತಹ ಪ್ರತಿಷ್ಠಿತ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಪ್ರೊಫೆಸರ್ ಗದಕ್ಕರ್ ಇತ್ತೀಚೆಗೆ ದಿ ವೈರ್ ಸೈನ್ಸ್ ಪತ್ರಿಕೆಯಲ್ಲಿ ವಿಜ್ಞಾನ, ಸಮಾಜ ಹಾಗೂ ಪ್ರಜಾಸತ್ತೆಯ ನಡುವಿನ ಸಂಬಂಧಗಳ ಬಗ್ಗೆ ಒಂದು ಅಂಕಣವನ್ನು ಆರಂಭಿಸಿದ್ದಾರೆ. ಈ ಅಂಕಣದ ಕನ್ನಡ ಅನುವಾದವನ್ನ ನಾವು ಜಾಣಸುದ್ದಿಯಲ್ಲಿ ನಿಮಗೆ ಕೇಳಿಸಲಿದ್ದೇವೆ.
0: ವಿಸ್ಮಯಕ್ಕಿಂತ ವಿಸ್ಮಯ. ಮೇಜಿನ ಮೇಲೆ ಹಣ್ಣು ನೊಣಗಳ ವಲಸೆಯ ಮೋಜು. ಕಳೆದೆರಡು ಮೂರು ದಶಕಗಳಿಂದ ತಳಿ ವಿಜ್ಞಾನ ಹಾಗೂ ತಳಿ ತಂತ್ರಜ್ಞಾನದಲ್ಲಿ ಆಗಿರುವ ಅದ್ಭುತವೆನಿಸುವ ಸುಧಾರಣೆಗಳಿಂದಾಗಿ ಹೋಮೋಸೆಪಿಯನ್ಸ್ ಪ್ರಪಂಚದ ವಿವಿಧ ಭಾಗಗಳಲ್ಲಿ ಹೇಗೆ ನೆಲೆಯಾದನೆಂಬ ಅರಿವಿನಲ್ಲಿ ಕ್ರಾಂತಿಕಾರಿಯೆನಿಸುವ ಮುನ್ನಡೆಗಳಾಗಿವೆ. ಸುಮಾರು 1.5 ಲಕ್ಷದಿಂದ 3 ಲಕ್ಷ ವರ್ಷಗಳಷ್ಟು ಹಿಂದೆ ಆಫ್ರಿಕಾದಲ್ಲಿ ವಿಕಾಸವಾದ ಮಾನವ ತದನಂತರ ಆಫ್ರಿಕಾವನ್ನು ತೊರೆದು ಸುಮಾರು 70,000 ದಿಂದ 1 ಲಕ್ಷ ವರ್ಷಗಳ ಹಿಂದೆ ಮಧ್ಯ ಏಷ್ಯಾವನ್ನು, ಭಾರತವನ್ನು, ಯುರೋಪು ಮತ್ತು ಆಸ್ಟ್ರೇಲಿಯಾಗಳನ್ನು, ಸುಮಾರು 65,000 ವರ್ಷಗಳ ಹಿಂದೆಯೂ ಅಮೆರಿಕಾವನ್ನು 16,000 ವರ್ಷಗಳ ಹಿಂದೆಯೂ ತಲುಪಿದ ಎನ್ನುವುದಕ್ಕೆ ಪುರಾವೆಗಳಿವೆ. ಹೀಗಾಗಿ ಇಂದು ಪ್ರಪಂಚದಾದ್ಯಂತ ಎಲ್ಲೆಡೆ ನೆಲೆಸಿರುವ ಮನುಷ್ಯರ ಬೇರು ಆಫ್ರಿಕಾದಲ್ಲಿದೆ ಎಂದು ಪ್ರಪಂಚದ ಎಲ್ಲೆಡೆ ಹರಡಿಕೊಂಡಿರುವ ವಿವಿಧ ಮಾನವ ಜನತೆ ಆಫ್ರಿಕಾದಿಂದ ಕೇವಲ ಒಮ್ಮೆ ಮಾತ್ರ ಹೀಗೆ ವಿಸ್ತರಿಸಿಕೊಂಡಿತೆಂದು ತಿಳಿದಿದೆ. ಆನಂತರ ಆಫ್ರಿಕಾದಿಂದ ಆಚೆ ಒಂದರಿಂದ ಇನ್ನೊಂದು ಪ್ರದೇಶಕ್ಕೆ ಹರಡಿಕೊಂಡಿದ್ದರ ಬಗ್ಗೆ ಹೊಸದಾದ ಹಾಗೂ ವಿಸ್ಮಯಕರವೆನ್ನಿಸುವ ಸಂಗತಿಗಳನ್ನು ಇತ್ತೀಚೆಗೆ ಪಡೆಯುತ್ತಿದ್ದೇವೆ. ಈ ಹೊಸ ಶೋಧಗಳು, ತೀರ್ಮಾನಗಳು ಜನರಲ್ಲಿ ಕುತೂಹಲ ಮೂಡಿಸಲು ಎರಡು ಕಾರಣಗಳಿವೆ. ಮೊದಲನೆಯದಾಗಿ, ಅದಕ್ಕಾಗಿ ಬಳಸಿದ ಅದ್ಭುತ ತಂತ್ರಜ್ಞಾನ. ಈ ಹೊಸ ತಂತ್ರಜ್ಞಾನಗಳಿಂದ ನಾವು ಏನನ್ನೆಲ್ಲ ಸಾಧಿಸಬಹುದು ಎನ್ನುವುದು ಅದ್ಭುತ. ಇಂದು ನಾವು ಒಂದಿಷ್ಟು ವ್ಯತ್ಯಾಸವಿಲ್ಲದೆ ಹೆಣ್ಣುಗಳಲ್ಲಿಯಷ್ಟೇ ಸಾಗಿ ಬರುವ ಮೈಟೋಕಾಂಡ್ರಿಯಾದ ಡಿಎನ್ಎಯ ಸರಪಳಿಯನ್ನು ಬಿಡಿಸಿ ಹೋಲಿಸಬಲ್ಲೆವು. ಅದರಿಂದ ಆಫ್ರಿಕಾದಲ್ಲಿ ಸುಮಾರು 70,000 ವರ್ಷಗಳ ಹಿಂದೆ ಬದುಕಿದ್ದಳೆನಾದ ಆದಿಮಾನವಿ ಈವಳ ಡಿಎನ್ಎ ಜೊತೆಗೆ ಪ್ರತಿಯೊಬ್ಬ ವ್ಯಕ್ತಿಯ ಡಿಎನ್ಎಯನ್ನು ಹೋಲಿಸಬಲ್ಲೆವು. ಇದೇ ರೀತಿ ನಾವು ವೈ ವರ್ಣತಂತುವಿನ ಡಿಎನ್ಎಯನ್ನು ಹೋಲಿಸಬಲ್ಲೆವು. ಇದು ಹೆಚ್ಚು ಕಡಿಮೆ ಒಂದಿಷ್ಟು ವ್ಯತ್ಯಾಸವಿಲ್ಲದೆಯೇ ಗಂಡಸರಲ್ಲಿ ವಂಶಪಾರಂಪರ್ಯವಾಗಿ ದಾಟಿ ಬರುತ್ತದೆ. ಹೀಗೆ ಅಂದಿನ ಆಫ್ರಿಕಾದ ಆದಿಪುರುಷನದ್ದರ ಜೊತೆಗೆ ಹೋಲಿಸಿ ಮೈಟೋಕಾಂಡ್ರಿಯಾ ಡಿಎನ್ಎ ತಿಳಿಸಿದ ಕತೆ ಸರಿಯೇ ಎಂದು ಪರಿಶೀಲಿಸಬಹುದು. ಈ ಆದಿಪುರುಷ ಆದಿ ಮಾನವೀಯರ ತಳಿಗುಣಗಳಷ್ಟೇ ಅಲ್ಲದೆ

0: ನಾವು ಬೇರೆ ಪುರಾತತ್ವ ನೆಲೆಗಳಲ್ಲಿ ದೊರೆತ ಪುರಾತನ ಮೂಳೆ ಹಲ್ಲುಗಳಿಂದಲೂ ಪುರಾತನ ಡಿಎನ್ಎಯನ್ನು ಹೆಕ್ಕಿ ಪರೀಕ್ಷಿಸಬಹುದು. ನಮ್ಮದೇ ಒಂದಿಷ್ಟು ಉಗುಳನ್ನು ಕಳಿಸಿ ನಮ್ಮ ಇಡೀ ತಳಿಗುಣಗಳ ಪಟ್ಟಿ ಅಥವಾ ಜೀನೋಮ್ ಅನ್ನು ಅಂಚೆಯ ಮೂಲಕವೇ ತರಿಸಿಕೊಳ್ಳಬಹುದು. ಹೀಗೆ ಮಾನವನ ಜೀನೋಮಿನ ಪರೀಕ್ಷೆ ನಿತ್ಯಕರ್ಮವಾಗಿ ಬಿಟ್ಟಿದೆ. 2014 ಇಸವಿಯಲ್ಲಿ ಸ್ವೆಂಟೆ ಪ್ಯಾಬೋರ ತಂಡ ಸೈಬೀರಿಯಾದಲ್ಲಿ 50,000 ವರ್ಷಗಳ ಹಿಂದೆ ಇದ್ದ ನಿಯಂಡರ್ತಾಲ್ ಮನುಷ್ಯಳ ಇಡೀ ಜೀನೋಮ್ ಅನ್ನು ಬಿಡಿಸಿ ಇಟ್ಟಿದೆ. ಈ ಎಲ್ಲ ಶೋಧಗಳು ಜನಮಾನಸದಲ್ಲಿ ಬೆರಗು ಮೂಡಿಸುವುದಕ್ಕೆ ಇನ್ನೂ ಒಂದು ಕಾರಣವಿದೆ. ಆಫ್ರಿಕಾದಿಂದ ಒಮ್ಮೆಯಷ್ಟೇ ಹೊರಬಿದ್ದ ಮಾನವರು ಇಡೀ ಪ್ರಪಂಚದಲ್ಲಿ ಹರಡಿದ್ದು ಹೊರಬಿದ್ದ ಸಮಯ, ವಲಸೆ ಹೋದ ದಿಕ್ಕು, ಹಿಡಿದ ಹಾದಿಗಳ ಬಗ್ಗೆ ಡಿಎನ್ಎ ಪುರಾವೆಗಳನ್ನು ಫಲಪ್ರದವಾಗಿ ಬಳಸಿಕೊಂಡದ್ದು ನಮ್ಮ ಮೂಲ ಮತ್ತು ವಲಸೆಗಳ ಬಗ್ಗೆ ನಾವು ಬಲವಾಗಿ ಇಟ್ಟುಕೊಂಡಿದ್ದ ಅಭಿಮಾನ ಹಾಗೂ ರಾಜಕೀಯ ನಂಬಿಕೆಗಳನ್ನು ತಲೆಕೆಳಗಾಗಿಸಿಬಿಟ್ಟಿದೆ. ಮಲ್ಟಿರೀಜನಲ್ ತರ್ಕ ಅಥವಾ ಮನುಷ್ಯ ಕುಲಗಳು ವಿಭಿನ್ನ ಪೂರ್ವಜರಿಂದ ಪ್ರತ್ಯೇಕವಾಗಿ ವಿಕಾಸವಾದವು ಎನ್ನುವ ಬಹುಸ್ಥಾನಿಕ ವಿಕಾಸವಾದಿಗಳು ಸಂಕಟದಿಂದಲೇ ಈ ನಂಬಿಕೆಯನ್ನು ತೊರೆಯಬೇಕಾಗಿದೆ. ಆಫ್ರಿಕನ್ನರಲ್ಲದ ಕುಲಗಳೆಲ್ಲದರ ಪೂರ್ವಜರು ಆಫ್ರಿಕನ್ನರೇ ಆಗಿದ್ದು ಸಂಗೀತ, ಕಲೆ, ನೃತ್ಯವನ್ನು ಕಲಿತ ನವನವೀನ ಮನುಜರಾಗಿದ್ದರು ಎನ್ನುವ ಪುರಾವೆಗಳನ್ನು ಪ್ರಪಂಚದ ಹಲವೆಡೆ ಜನರಿಗೆ ಸ್ವೀಕರಿಸಲು ನಂಬಲು ಕಷ್ಟವಾಗುತ್ತಿದೆ. ನಮ್ಮ ಭಾಷೆ, ಸಂಸ್ಕೃತಿ, ಧರ್ಮ ಮತ್ತು ಕಲೆ ಹಾಗೂ ನಾವು ಅಷ್ಟೊಂದು ಹೆಮ್ಮೆ ಪಡುವ ನಮ್ಮ ವಂಶದ ಮೂಲವೂ ಕೂಡ ನಮ್ಮದಲ್ಲದ ನಾಡಿನವು ಎನ್ನುವುದನ್ನು ಅರಗಿಸಿಕೊಳ್ಳಲಾಗದ ಜನ ಸಂಕಟ ಪಡುತ್ತಿದ್ದಾರೆ. ಆದರೆ ಈಗ ಪುರಾತನ ಡಿಎನ್ಎಯ ನೆರವಿನಿಂದ ಇಂದು ಒಂದು ನಿರ್ದಿಷ್ಟ ಪ್ರದೇಶವಾಸಿಗಳಾದ ಜನರು ಅದೇ ಪ್ರದೇಶದಲ್ಲಿ ಬಹಳ ಹಿಂದೆ ವಾಸಿಸಿದ್ದವರ ವಂಶಜರೇ ಆಗಿರಬೇಕಿಲ್ಲ ಎನ್ನುವುದು ನಮಗೆ ಈಗ ಅರ್ಥವಾಗಿದೆ ಎನ್ನುತ್ತಾರೆ ಹೂ ವಿ ಆರ್ ಅಂಡ್ ಹೌ ವಿ ಗಾಟ್ ಹಿಯರ್ ಏನ್ಸಿಯಂಟ್ ಡಿಎನ್ಎ ಅಂಡ್ ದಿ ನ್ಯೂ ಸೈನ್ಸ್ ಆಫ್ ದಿ ಹ್ಯೂಮನ್ ಪಾಸ್ಟ್ ಎನ್ನುವ ಪುಸ್ತಕದ ಲೇಖಕ ಡೇವಿಡ್ ರೈಶ್. ನಮ್ಮ ಪೂರ್ವಜರ ಚರಿತ್ರೆಯ ಬಗೆಗಿನ ಈ ಹೊಸ ಅರಿವು ಇನ್ನೂ ಒಂದು ಕಾರಣದಿಂದಾಗಿ ಬಲು ಮುಖ್ಯವಾಗುತ್ತದೆ ಎನ್ನುವುದು ನನ್ನ ಅನಿಸಿಕೆ. 16,000 70,000 ವರ್ಷಗಳ ಹಿಂದೆ ಹೀಗೆ ತಾವಿದ್ದ ನೆಲೆ ತ್ಯಜಿಸಿ ಬೇರೆಡೆ ಹೋಗಲು ನಿರ್ಧರಿಸಿದವರಿಗೆ ನಾವು ಕೃತಜ್ಞರಾಗಿರಬೇಕು. ನಾವು ಇಂದು ಇರುವುದೇ ಅವರಿಂದ. ಹೀಗೆ ವಲಸೆ ಬಂದವರು ಯಾರು? ಬೇರೆಯವರು ತಾವಿದ್ದಲ್ಲೇ ಉಳಿಯಲು ನಿಶ್ಚಯಿಸಿದ ಹಾಗೆ ಇವರೇಕೆ ಹೀಗೆ ಬೇರೆ ಹೊಸ ನೆಲೆಗಳನ್ನು ಹುಡುಕಬೇಕೆಂದು ತೀರ್ಮಾನಿಸಿದರು? ಅವರೇನು ಸಾಹಸಿಗಳೋ, ಅನ್ವೇಷಕರೋ, ಬುದ್ಧಿವಂತರೋ, ಅಥವಾ ಕೇವಲ ಚಡಪಡಿಕೆಯಿಂದ ಹೊರಬಿದ್ದವರೋ, ಅಥವಾ ಆ ಸಮುದಾಯಕ್ಕೆ ಬೇಡವಾಗಿ ಬಹಿಷ್ಕರಿಸಲ್ಪಟ್ಟವರೋ, ಇಲ್ಲ ಯಜಮಾನರ ಪ್ರಾಬಲ್ಯದಿಂದಾಗಿ ಬೆದರಿ ಓಡಿ ಹೋದವರೋ? ಸತ್ಯ ನಮಗೆ ತಿಳಿಯದೇ ಇರಬಹುದು ಬಿಡಿ. ಆದರೂ ನಾವು ಇದ್ದೀವೆನ್ನುವುದು ಅವರಿಂದಾಗಿಯೇ ಆದ್ದರಿಂದ ಏನಿಲ್ಲವೆಂದರೂ ಹೀಗೆ ಕೆಲವರು ಮಾತ್ರ ಉಳಿದವರನ್ನು ಅಲ್ಲೇ ಬಿಟ್ಟು ವಲಸೆ ಹೋಗುವುದೇಕೆ? ಕೆಲವರು ಅಲೆಮಾರಿಗಳಾಗುವುದಕ್ಕೂ ಕೆಲವರು ಇದ್ದಲ್ಲೇ ನೆಲೆ ನಿಲ್ಲುವುದಕ್ಕೂ ಕಾರಣವೇನೋ? ನಾವೀಗ ಕೇವಲ ಮನುಷ್ಯನೆಂಬ ಒಂದೇ ಪ್ರಾಣಿಯ ಚಿಂತೆ ಮಾಡುವುದನ್ನು ಬಿಟ್ಟು ಈ ವಲಸೆಯ ಪ್ರಶ್ನೆಯ ಉತ್ತರಕ್ಕಾಗಿ ಬೇರೆ ಪ್ರಾಣಿಗಳತ್ತಲೂ ಕಣ್ಣಾಡಿಸೋಣ. ಇತ್ತೀಚೆಗೆ ನಾನು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಂಸ್ಥೆಯ ಪರಿಸರ ಅಧ್ಯಯನ ಕೇಂದ್ರದ ಪ್ರವೀಣ್ ಕಾರಂತರ ಒಂದು ಭಾಷಣ ಕೇಳಿದೆ. ಅದರಲ್ಲಿ ಕಾರಂತರು ಅವರ ಶಿಷ್ಯರು ಇದೇ ರೀತಿಯ ಪ್ರಶ್ನೆಗಳನ್ನೇ ಕೇಳಿದ್ದರು. ಆದರೆ ಜನರ ವಿತರಣೆಯ ಬಗ್ಗೆ ಅಲ್ಲ, ಭಾರತದಲ್ಲಿ ನಾಗಾಲಿಗಳ ಚದುರುವಿಕೆಯ ಕುರಿತು ಪ್ರಶ್ನೆ ಕೇಳಿದ್ದರು. ಇವರು ಭಾರತದ ನಾಗಾಲಿ ಜೀವಿಗಳ ಉಗಮವನ್ನು ಕುರಿತು ಅಧ್ಯಯನ ನಡೆಸಿದ್ದಾರೆ. ನಾಗಾಲಿಗಳು ಎಂದರೆ ನಾಲ್ಕು ಕಾಲಿರುವ ಉಭಯ ಜೀವಿಗಳು, ಉರಗಗಳು, ಪಕ್ಷಿಗಳು ಮತ್ತು ಸ್ತನಿಗಳು. ಕಾರಂತರ ಅಧ್ಯಯನದ ಸಾರಾಂಶ ಹೆಚ್ಚು ಕಡಿಮೆ ಮಾನವ ವಲಸೆಯ ಕಥೆಯಂತೆಯೇ ಇತ್ತು. ಭಾರತ ಮತ್ತು ನೆರೆಹೊರೆಯ ಭೂಭಾಗಗಳಲ್ಲಿ ಕಂಡುಬರುವ ನಾಗಾಲಿ ಪ್ರಾಣಿಗಳ ವಿತರಣೆಯ ಕುರಿತು ಇತ್ತೀಚಿನವರೆಗೂ ವಿಕೇರಿಯನ್ಸ್ ತರ್ಕ ಎನ್ನುವ ತರ್ಕವಿತ್ತು. ಇದು ಸುಮಾರು 16 ವರ್ಷಗಳ ಹಿಂದೆ ಇಂದು ನಾವು ಭಾರತ ಎನ್ನುವ ಭೂಖಂಡ, ಸೀಶೆಲ್ಸ್ ದ್ವೀಪಗಳು ಹಾಗೂ ಮಡಗಾಸ್ಕರ್ ದ್ವೀಪ ಹಾಗೂ ಆಫ್ರಿಕಾ ಖಂಡಗಳೆಲ್ಲವೂ ಸೇರಿ ಗೊಂಡ್ವಾನಾ ಎನ್ನುವ ದೊಡ್ಡದೊಂದು ಭೂಖಂಡವಾಗಿದ್ದವು ಎನ್ನುತ್ತದೆ. ಆನಂತರ ಈ ಖಂಡ ಒಡೆದು ಹೋಯಿತು. ಭಾರತ ಮಡಗಾಸ್ಕರ್ ಭೂಭಾಗವು ಆಫ್ರಿಕಾದಿಂದ ಸುಮಾರು 12 ವರ್ಷಗಳ ಹಿಂದೆ ಬೇರೆಯಾಯಿತು. ಆನಂತರ ಸುಮಾರು 8.5-9 ವರ್ಷಗಳಷ್ಟು ಹಿಂದೆ ಮಡಗಾಸ್ಕರ್ ಕೂಡ ಭಾರತದಿಂದ ಬೇರ್ಪಟ್ಟಿತು. ಕೊನೆಗೆ ಸುಮಾರು 6.5 ವರ್ಷಗಳ ಹಿಂದೆ ಸೀಶೆಲ್ಸ್ ಕೂಡ ಭಾರತದಿಂದ ಬೇರೆಯಾಯಿತು. ಸುಮಾರು 3.5 ವರ್ಷಗಳ ಹಿಂದೆ ಭಾರತ ಭೂಖಂಡ ಯುರೇಷಿಯಾ ಖಂಡದ ಜೊತೆಗೆ ಡಿಕ್ಕಿ ಹೊಡೆದು ಕೂಡಿಕೊಂಡಿತು. ವಿಕೇರಿಯನ್ಸ್ ತರ್ಕದ ಪ್ರಕಾರ ಗೊಂಡ್ವಾನಾ ಭೂಖಂಡದಲ್ಲಿ ಆಗ ಇದ್ದ ಜೀವಿಗಳೆಲ್ಲವೂ ಹೀಗೆ ಭೂಖಂಡ ಒಡೆಯುತ್ತಿದ್ದಂತೆ ತಾವೂ ಬೇರೆ ಬೇರೆಯಾಗಿ ಬಿಟ್ಟವು. ಅಂದರೆ ಇಂದು ನಾವು ನೋಡುತ್ತಿರುವ ಜೀವಿ ಪ್ರಭೇದಗಳು ಪುರಾತನ ಗೊಂಡ್ವಾನಾ ಕಾಲದವು ಎಂದು, ಅಂದಿನಿಂದಲೂ ಹಾಗೆಯೇ ಇಲ್ಲಿ ಇವೆ ಎಂದು ಇದು ತರ್ಕಿಸಿತ್ತು. ಭರತ ವರ್ಷದಲ್ಲಿ ಜೀವಿ ಸಂಕುಲದ ವಿತರಣೆಗೆ ಪರ್ಯಾಯವಾದೊಂದು ತರ್ಕವನ್ನು ಕಾರಂತ್ ಮತ್ತು ಅವರ ಶಿಷ್ಯಂದಿರು ಪರಿಗಣಿಸಿದ್ದಾರೆ. ಇವರ ಪ್ರಕಾರ ಇಂದು ನಾವು ಇಲ್ಲಿ ನೋಡುವ ಪ್ರಾಣಿಗಳ ಸಂಕುಲಗಳು ಯಾವಾಗಲೂ ಇಲ್ಲಿ ಇರಲಿಲ್ಲ. ಆದರೆ ಗೊಂಡ್ವಾನ ಭೂಖಂಡ ಚೂರಾದ ಮೇಲೆ ಆಗ್ನೇಯ ಏಷ್ಯಾದಿಂದ ಇಲ್ಲಿಗೆ ವಲಸೆ ಬಂದವುಗಳು ಎನ್ನುವುದು ಇವರ ತರ್ಕ. ಭಾರತದಲ್ಲಿ ಹೀಗಿರುವ ವಿವಿಧ ಪ್ರಾಣಿಗಳು ಯಾವಾಗ ಹಾಗೂ ಎಲ್ಲಿಂದ ಬಂದವು, ಎಲ್ಲಿ ವಿಕಾಸವಾದವು ಎನ್ನುವುದನ್ನು ತಿಳಿಯಲು ಕಾರಂತ ಮತ್ತು ಸಂಗಡಿಗರು ಪ್ರಯತ್ನಿಸಿದ್ದಾರೆ. ಇಂತಹ ಅಧ್ಯಯನಗಳನ್ನು ಭೂವಂಶಾವಳಿ ಎಂದು, ಇಲ್ಲಿ ವಿಕಾಸ ಎಂದರೆ ಪೂರ್ವಜರಿಂದ ಭಿನ್ನವಾಗಿ ವಿಕಾಸವಾಗುವುದು ಎಂದು ತಿಳಿಯಬೇಕು. ಕಾರಂತರ ತಂಡಕ್ಕೆ ನಮ್ಮಲ್ಲಿರುವ ಹಾವುರಾಣಿಯಂತಹ ಕೆಲವು ಪ್ರಭೇದಗಳು ಗೊಂಡ್ವಾನ ಚೂರಾಗಿ ಬಹಳ ಸಮಯದ ನಂತರ ಬೇರೆಯಾದ ಜೀವಿ ಶಾಖೆಯಿಂದ ವಿಕಾಸವಾದವೆನ್ನುವುದಕ್ಕೆ ಪುರಾವೆಗಳು ದೊರೆತವು. ಹೀಗಾಗಿ ಇವರು ಈ ಹಲ್ಲಿಯಂತಹ ಜೀವಿಗಳು ಗೊಂಡ್ವಾನ ಒಡೆದು ಚೂರಾದ ಮೇಲೆ ಬೇರೆಡೆಯಿಂದ ಭಾರತಕ್ಕೆ ವಲಸೆ ಬಂದಿರಬೇಕು ಎಂದು ಅನುಮಾನಿಸಿದ್ದಾರೆ. ಈ ಸೂಚನೆಯನ್ನು ಅನುಸರಿಸಿದ ಅವರು ನಮ್ಮ ಹಲ್ಲಿಗಳ ಸಂಕುಲವನ್ನು ಆಗ್ನೇಯ ಏಷ್ಯಾದವುಗಳ ಜೊತೆಗೆ ಹೋಲಿಸಿದರು. ಅವು ಭಾರತಕ್ಕೆ ವಲಸೆ ಬಂದ ಬಗ್ಗೆ ಸ್ಪಷ್ಟ ಪುರಾವೆಗಳು ಈಗ ಸಿಕ್ಕವು. ಇದೇ ಮಾತು ಬೇರೆ ಜೀವಿಗಳಿಗೂ ಅನ್ವಯಿಸಬಹುದೆಂದು ಸಂದೇಹಿಸಿದ ಕಾರಂತರು ಇತ್ತೀಚೆಗೆ ಪ್ರಪಂಚದ ಬೇರೆ ಬೇರೆ ನಾಗಾಲಿಗಳ ಸಂಕುಲಗಳ ವಂಶವೃಕ್ಷವನ್ನು ಅಧ್ಯಯನ ಮಾಡಿ ಭಾರತದಲ್ಲಿರುವ ಬಹುತೇಕ ನಾಗಾಲಿ ವಂಶಗಳ ಇರುವಿಗೆ ಅವು ವಲಸೆ ಬಂದದ್ದೇ ಕಾರಣ ಎನ್ನುವ ಅಭೂತಪೂರ್ವ ತೀರ್ಮಾನಕ್ಕೆ ಬಂದಿದ್ದಾರೆ. ಮತ್ತೆ ವಲಸೆಯ ಮಾತು. ಮನುಷ್ಯರಷ್ಟೇ ಅಲ್ಲ, ನಮ್ಮ ಸುತ್ತಲಿರುವ ಬಹುತೇಕ ಪ್ರಾಣಿಗಳೆಲ್ಲವೂ ಬೇರೆಲ್ಲಿಂದಲೋ ವಲಸೆ ಬಂದು ಇಲ್ಲಿ ಸೇರಿಕೊಂಡಿವೆ. ನಾವೆಲ್ಲರೂ ಒಂದು ರೀತಿಯಲ್ಲಿ ಅಲೆಮಾರಿಗಳೇ. ಬೇರೊಂದು ನೆಲೆಗೆ ವಲಸೆ ಹೋಗುವುದು ಪ್ರಾಣಿಗಳು ಹಾಗೂ ಸಸ್ಯಗಳ ಮಟ್ಟಿಗೆ ಅವಶ್ಯಕ, ಅವುಗಳ ಬದುಕುಳಿಯುವ ಉಪಾಯಗಳಲ್ಲಿ ಒಂದು. ನಾವು ಭೂಮಿಯ ಮೇಲೆ ಇಂದು ಕಾಣುವ ಬಹುತೇಕ ಜೈವಿಕ ವೈವಿಧ್ಯ ಜೀವಿಗಳು ಹೀಗೆ ಚದರಿ ಹೋಗುವುದಕ್ಕೆ ಸಾಕ್ಷಿಯಾಗಿದೆ. ಅದೇನೋ ಸರಿ, ಆದರೆ ಸಮೂಹದ ಕೆಲವು ಜೀವಿಗಳಷ್ಟೇ ವಲಸೆ ಹೋಗುತ್ತವಲ್ಲ. ಹಾಗಿದ್ದರೆ ಈ ವಲಸೆ ಹೋಗುವ ಪ್ರವೃತ್ತಿ ನಿಸರ್ಗದ ಆಯ್ಕೆಗೆ ಈಡಾಗುವ ಒಂದು ಗುಣವೋ? ವಲಸೆ ಹೋಗುವವರು ಬದುಕುಳಿಯುವುದು ಹೆಚ್ಚೋ ಅಥವಾ ಹೋಗದವರೋ? ವಲಸೆ ಹೋಗುವುದರಲ್ಲಿ ಮೂರು ಹಂತಗಳಿವೆ. ಮೊದಲನೆಯದಾಗಿ ನೆಲೆಯನ್ನು ಬಿಟ್ಟು ಹೋಗುವ ಸಾಮರ್ಥ್ಯ, ಪಯಣಿಸುವ ಸಾಮರ್ಥ್ಯ ಹಾಗೂ ಕೊನೆಗೆ ಹೊಸ ಜಾಗಕ್ಕೆ ಹೊಂದಿಕೊಂಡು ಬದುಕಿ ಉಳಿಯುವ ಸಾಮರ್ಥ್ಯ. ಈ ಮೂರು ಸಾಮರ್ಥ್ಯಗಳು ಒಂದಕ್ಕೊಂದು ಸಂಬಂಧವಿರುವಂತವೋ, ಅಥವಾ ಕೆಲವು ವ್ಯಕ್ತಿಗಳಲ್ಲಿ ಒಂದು ಸಾಮರ್ಥ್ಯವಷ್ಟೇ ಚೆನ್ನಾಗಿದ್ದು ಉಳಿದವು ಇರುವುದಿಲ್ಲವೋ? ಇವೆಲ್ಲವೂ ಬಲು ಪ್ರಮುಖವಾದ ಪ್ರಶ್ನೆಗಳಾಗಿದ್ದರಿಂದ ಇವಕ್ಕೆ ಉತ್ತರ ಹುಡುಕುವ ಮಾರ್ಗವನ್ನೂ ನಾವು ಪತ್ತೆ ಮಾಡಬೇಕಾಗಿದೆ. ಚದುರುವಿಕೆಯ ಅಧ್ಯಯನವೆನ್ನುವುದು ಮೊದಲಿನಿಂದಲೂ ಪರಿಸರ ವಿಜ್ಞಾನದ ಒಂದು ಪ್ರಮುಖ ಅಂಗ. ಆದರೆ ಈ ಹಿಂದೆ ನಾವು ಅದಕ್ಕಾಗಿ ಜೈವಿಕ ವೈವಿಧ್ಯವಿರುವ ಬಗೆಗಳನ್ನು ದಾಖಲಿಸಿ ಪರೋಕ್ಷವಾಗಿ ಈ ಜೀವಿಗಳು ಹೇಗೆ ಚದುರಿರಬಹುದೆಂದು ತರ್ಕಿಸುವುದಕ್ಕಷ್ಟೇ ಸುಮ್ಮನಾಗಬೇಕಾಗಿತ್ತು. ಚದುರುವಿಕೆಯನ್ನು ಅದು ನಡೆಯುತ್ತಿರುವಾಗಲೇ ಗಮನಿಸುವುದು ಎನ್ನುವುದು ಬೆರಳೆಣಿಕೆಯ ಜೀವಿಗಳಲ್ಲಿ ಮಾತ್ರ ಸಾಧ್ಯವಿದ್ದ ಲಕ್ಷುರಿ ಎನ್ನಬಹುದು. ಜೊತೆಗೆ ನಾವೀಗ ಕೇಳಿದಂತಹ ಚದುರುವಿಕೆಯ ವಿಕಾಸದ ಕುರಿತ ಪ್ರಶ್ನೆಗಳಿಗೆ ಈ ವಿಧಾನಗಳು ಉತ್ತರ ನೀಡಲಾರವು. ಇಂದಿನ ವಿಕಾಸ ವಿಜ್ಞಾನಿಗಳು ಇನ್ನೂ ಉತ್ತಮ ಸಂಶೋಧನೆ ಮಾಡಬಲ್ಲರು, ತಮಗಿಚ್ಛೆ ಬಂದ ಗುಣವಿರುವ ಜೀವಿಗಳನ್ನು ಸೃಷ್ಟಿಸಿ ಸಾಕಬಲ್ಲರು. ಹೀಗೆ ತಳಿತಜ್ಞರು ಹೊಸ ಗಿಡವೋ ಪ್ರಾಣಿಯದ್ದೋ ತಳಿಯನ್ನು ಸೃಷ್ಟಿಸುವ ಹಾಗೆ ವಿಕಾಸದ ಅಧ್ಯಯನವನ್ನು ತೀವ್ರಗೊಳಿಸುವ ಜೀವಿಗಳನ್ನೂ ಸೃಷ್ಟಿಸಬಲ್ಲರು. ಈ ಬಗೆಯ ಪ್ರಾಯೋಗಿಕ ವಿಕಾಸ ಅಧ್ಯಯನಗಳನ್ನು ಬಲು ವೇಗವಾಗಿ ಸಂತಾನೋತ್ಪತ್ತಿ ಮಾಡುವ ಜೀವಿಗಳಲ್ಲಿ ಕೈಗೊಳ್ಳುವುದು ಸುಲಭ. ಡ್ರೊಸೋಫಿಲಾ ಮೆಲನೋಗ್ಯಾಸ್ಟರ್ ಎನ್ನುವ ಹಣ್ಣು ನೊಣದಂತೆ ಇದಕ್ಕೆ ಒಪ್ಪುವ ಗುಣವಿರುವ ಬೇರೆ ಜೀವಿ ಇಲ್ಲ. 100 ವರ್ಷಗಳ ಹಿಂದೆ ಥಾಮಸ್ ಹಂಟ್ ಮೋರ್ಗನ್ ಈ ಹಣ್ಣು ನೊಣವನ್ನು ಜೀವಿ ವಿಜ್ಞಾನದ ಪ್ರಯೋಗಗಳಲ್ಲಿ ಬಳಸಲು ಆರಂಭಿಸಿದಂದಿನಿಂದ ಇದು ತಳಿ ವಿಜ್ಞಾನ, ಅಭಿವೃದ್ಧಿ, ನರಜೀವ ವಿಜ್ಞಾನ ಹಾಗೂ ತೀರ ಇತ್ತೀಚೆಗೆ ಪ್ರಾಯೋಗಿಕ ವಿಕಾಸ ವಿಜ್ಞಾನದಲ್ಲಿಯೂ ಬಲು ಜನಪ್ರಿಯ ಮಾದರಿಯಾಗಿ ಬಳಕೆಯಾಗುತ್ತಿದೆ. ಪುಣೆಯಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಶನ್ ಅಂಡ್ ರಿಸರ್ಚ್ ಅಥವಾ IISER ಸಂಸ್ಥೆಯ ಸುತೀರ್ಥ್ ಡೇ ಮತ್ತು ಸಂಗಡಿಗರು ಈ ಹಣ್ಣು ನೊಣವನ್ನು ಬಳಸಿಕೊಂಡು ಪ್ರಾಯೋಗಿಕವಾಗಿ ವಲಸೆ ಹೋಗುವುದರ ವಿಕಾಸ ಹಾಗೂ ಪರಿಸರ ವಿಜ್ಞಾನವನ್ನು ಅಧ್ಯಯನ ಮಾಡುತ್ತಿದ್ದಾರೆ. ಅವರು ಪ್ರಯೋಗಾಲಯದಲ್ಲಿ ಮಾಡುವ ಕೆಲಸ ಬೆರಗುಗೊಳಿಸುವಷ್ಟು ಸರಳ. ತಾವಿರುವ ನೆಲೆಯಿಂದ ಬೇರೆಡೆಗೆ ಹೋಗಲು ಬಯಸುವ ನೊಣಗಳನ್ನು ಹೆಕ್ಕಿ ಅವನ್ನು ಹಲವು ಸಂತತಿಗಳವರೆಗೆ ಸಂತಾನೋತ್ಪತ್ತಿ ಮಾಡುತ್ತಾರೆ. ಹೀಗೆ ಅವರು ಅತಿ ವಲಸೆಗಾರರೆನಿಸಿದ ನೊಣಗಳನ್ನು ಸೃಷ್ಟಿಸಿದ್ದಾರೆ. ಕೆಲವು ವರ್ಷಗಳ ಹಿಂದೆ ನಾನು ಸಹೋದ್ಯೋಗಿಯೊಬ್ಬರ 60ನೆಯ ಹುಟ್ಟುಹಬ್ಬದ ಅಂಗವಾಗಿ ನಡೆದ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಲು ಪುಣೆಯ IISER ಸಂಸ್ಥೆಗೆ ಹೋಗಿದ್ದೆ. ಆಗ ಡೇ ಒಂದು ಭಾಷಣ ಮಾಡಿದ್ದರು. ಅದರ ಮೊದಲ ವಾಕ್ಯವೇ ಪ್ರೇಕ್ಷಕರ ಮೇಲೆ ಮೋಡಿ ಮಾಡಿತ್ತು. ವಲಸೆ ಅಥವಾ ಚದುರುವಿಕೆ ಎಂದರೇನೆಂದು ಮೊದಲು ವಿವರಿಸೋಣ ಎಂದು ಆತ ಆರಂಭಿಸಿದ್ದ. ಆನಂತರ, ನೀವೆಲ್ಲರೂ ನಮ್ಮ ಸಹೋದ್ಯೋಗಿಯ ಹುಟ್ಟುಹಬ್ಬ ಆಚರಿಸಲು ಪುಣೆಗೆ ಬಂದಿದ್ದೀರಿ, ಆದರೆ ನೀವು ಪುಣೆಯ ಜೀನ್ ಪೂಲ್ ಅಂದರೆ ಜೀನ್ ನಿಧಿಗೆ ನಿಮ್ಮ ಜೀನ್ ನೀಡದಿದ್ದಲ್ಲಿ ಇದು ವಲಸೆ ಎನಿಸುವುದಿಲ್ಲ. ಭಾಷಣವಾದ ಮೇಲೆ ಡೇ ನನ್ನನ್ನು ಅವರ ಪ್ರಯೋಗಾಲಯ ತೋರಿಸಲು ಕರೆದೊಯ್ದರು. ಪ್ರತಿಯೊಬ್ಬರೂ ತಮ್ಮ ಪ್ರಯೋಗಗಳನ್ನು ಹೇಗೆ ರೂಪಿಸುತ್ತಾರೆ ಎನ್ನುವುದನ್ನು ತಿಳಿಯುವುದರಲ್ಲಿ ನನಗೆ ಬಹಳ ಕುತೂಹಲವಿದೆ. ಹೊಸ ಬಗೆಯ ಪ್ರಯೋಗಗಳು ಇರುವ ವಸ್ತುಗಳನ್ನೇ ಬಳಸಿಕೊಂಡು ರೂಪಿಸಿದಂಥವು, ತಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ವಿನ್ಯಾಸ ಮಾಡಿದಂಥವು, ಹಾಗೂ ಅಗ್ಗದ ಮತ್ತು ತಂತ್ರಜ್ಞಾನವನ್ನು ಹೆಚ್ಚು ಅವಲಂಬಿಸಿದಂತಹ ಪ್ರಯೋಗಗಳು ನನಗೆ ಬಲುಮೆಚ್ಚು. ಈ ಎಲ್ಲ ಅಂಶಗಳಲ್ಲಿಯೂ ಡೇ ರೂಪಿಸಿದ್ದ ಪ್ರಯೋಗಗಳು ಉತ್ತಮ ಅಂಕಗಳನ್ನು ಪಡೆಯುವಂಥವು ಎನ್ನಬೇಕು. ಅಲ್ಲಿ ಎರಡು ಬಾಟಲಿಗಳಿದ್ದವು. ಒಂದರಲ್ಲಿ ಕೆಲವು ನೊಣಗಳಿದ್ದವು, ಇಷ್ಟ ಬಂದರೆ ಅವು ಎರಡನೆಯ ಬಾಟಲಿಗೆ ಹೋಗಬಹುದಿತ್ತು. ಆದರೆ ಹೀಗೆ ಇನ್ನೊಂದು ಬಾಟಲಿಗೆ ವಲಸೆ ಹೋಗಲು ನೊಣಗಳು ಪಯಣಿಸಬೇಕಾದ ದೂರ ಡೇ ಅವರ ನಿಯಂತ್ರಣದಲ್ಲಿತ್ತು. ಇದನ್ನು ನೂರಾರು ಮೀಟರ್ಗಳವರೆಗೂ ವಿಸ್ತರಿಸಬಹುದಿತ್ತು. ಡೇ ಇದನ್ನು ಬಹಳ ಸರಳವಾಗಿ ಮಾಡಿದ್ದರು. ಎರಡೂ ಬಾಟಲಿಗಳನ್ನು ಒಂದು ಉದ್ದನೆಯ ಸುರುಳಿಸುತ್ತಿದ್ದ ಪಾರದರ್ಶಕವಾದ ಪ್ಲಾಸ್ಟಿಕ್ ಕೊಳವೆಯ ಮೂಲಕ ಜೋಡಿಸಿದ್ದರು. ಪ್ರಯೋಗಗಳ ಅವಶ್ಯಕತೆಗೆ ಅನುಗುಣವಾಗಿ ಕೊಳವೆಯ ಉದ್ದವನ್ನು 10 ರಿಂದ 100 ಮೀಟರ್ಗಳವರೆಗೂ ಬದಲಿಸಬಹುದಿತ್ತು. ಕೆಲವರ ಪ್ರಕಾರ ಮೇಜಿನ ಮೇಲೆ ಹೀಗೆ ಪ್ರಯೋಗಗಳನ್ನು ಮಾಡುವುದು ಎಂದರೆ ಹಳೆಯ ಕಾಲದ್ದು ಎಂಬಂತೆ. ಅವರ ಅನಿಸಿಕೆ ತಪ್ಪು ಎಂಬುದು ನನ್ನ ಭಾವನೆ. ನನ್ನ ಮಟ್ಟಿಗೆ ವಿಜ್ಞಾನದ ಉದ್ದೇಶವೇನಿದೆಯೋ ಅದನ್ನು ಪಡೆಯುವ ಹಾದಿ ಅಥವಾ ಪ್ರಕ್ರಿಯೆಯೂ ಅಷ್ಟೇ ಮುಖ್ಯವೇ. ಆದರೆ ವಿಜ್ಞಾನದ ಬಗ್ಗೆ ತಿಳಿ ಹೇಳುವಾಗ ಈ ಪ್ರಕ್ರಿಯೆ ಮರೆತೇ ಹೋಗುತ್ತದೆ. ಇತ್ತೀಚೆಗೆ ಡೇ ನನಗೆ ಕಳಿಸಿದ ಒಂದು ಇಮೇಲ್ನಲ್ಲಿ ಹೀಗೆ ಬರೆದಿತ್ತು: ಮುಂದೆ ಸಾಗಲು ನಮ್ಮ ಬಳಿ ಏನೂ ಇರಲಿಲ್ಲ, ಹೀಗಾಗಿ ಪ್ರಯೋಗದ ಪ್ರತಿಯೊಂದು ಸಣ್ಣ ಪುಟ್ಟ ಅಂಶಗಳನ್ನೂ ನಾವೇ ತಪ್ಪು ಒಪ್ಪುಗಳನ್ನು ತಿದ್ದಿಕೊಳ್ಳುತ್ತಾ ತಯಾರಿಸಿಕೊಳ್ಳಬೇಕಿತ್ತು. ಇದಕ್ಕಾಗಿ ಬೇಕಾದ ಪದಾರ್ಥಗಳು ಮತ್ತು ತಯಾರಿಕರಿಗಾಗಿ ನಾನು ಮತ್ತು ನನ್ನ ವಿದ್ಯಾರ್ಥಿಗಳು ಹಳೆ ಪುಣೆ ಪಟ್ಟಣದಲ್ಲೆಲ್ಲ ಸುತ್ತಾಡಿದ್ದೆವು. ಕೊನೆಗೆ ಬಡಗಿಗೆ ಬೇಕಾದ ಸಾಧನಗಳನ್ನು ಖರೀದಿಸಿ ಅಡುಗೆ ಮನೆಯಲ್ಲಿ ಬಳಸುವ ಪ್ಲಾಸ್ಟಿಕ್ ಡಬ್ಬಿಗಳನ್ನು, ಕಿಲೋಮೀಟರ್ಗಳಷ್ಟು ಉದ್ದದ ಕೊಳವೆಗಳನ್ನು ಉಪಯೋಗಿಸಿ ಈ ಪ್ರಯೋಗಗಳ ವ್ಯವಸ್ಥೆಯನ್ನು ಸಿದ್ಧಪಡಿಸಿದೆವು. ನಾವೆಲ್ಲರೂ ಕೆಲವೊಮ್ಮೆ ನೆಲದ ಮೇಲೆ ಕುಳಿತು ಇದನ್ನು ಮಾಡುವ ಅಸೆಂಬ್ಲಿ ಲೈನ್ ಆಗುತ್ತಿದ್ದೆವು. ಆರಂಭದಲ್ಲಿ ನಾವು ಕೈಗಳಿಂದಲೇ ಇದನ್ನು ಮಾಡಲು ಪ್ರಯತ್ನಿಸಿದೆವು, ಆದರೆ ಸ್ವಲ್ಪ ಗಾಯಗಳಾದ ಮೇಲೆ ಕೈ ಸಲಕರಣೆಗಳು ಉಪಯೋಗವಿಲ್ಲ ಎಂದು ತೀರ್ಮಾನಿಸಿ ವಿದ್ಯುತ್ ಸಾಧನಗಳನ್ನು ಬಳಸಿದೆವು. ಈ ಸಾಧನಗಳನ್ನು ತಯಾರಿಸಲು ನಾವು ಕಳೆದ ಕ್ಷಣಗಳು ವಿಜ್ಞಾನಿಯಾಗಿ ನಾನು ಸದಾ ನೆನಪಿಡುವಂತವು. ತಮ್ಮ ವಿದ್ಯಾರ್ಥಿಗಳಾದ ಸುದೀಪ್ತಾ ತುಂಗ್ ಮತ್ತು ಅಭಿಷೇಕ್ ಮಿಶ್ರಾ ಹಾಗೂ ಹಲವು ಪದವಿ ವಿದ್ಯಾರ್ಥಿಗಳು ಮತ್ತು ತರಬೇತಿಗೆ ಬಂದವರನ್ನು ಸೇರಿಸಿಕೊಂಡು ಸುತೀರ್ಥ್ ಡೇ ಈ ವಲಸೆ ಸಂಶೋಧನೆಯಲ್ಲಿ ಹೊಸದೊಂದು ಅಲೆಯನ್ನೇ ಸೃಷ್ಟಿಸಿದ್ದಾರೆ. ತುಂಗ್ ಮತ್ತು ಮಿಶ್ರಾ ತಮ್ಮ ಪಿಎಚ್ಡಿಗೆ ವಲಸೆಯ ವಿಕಾಸ ಹಾಗೂ ಪರಿಸರ ವಿಜ್ಞಾನವನ್ನೇ ಆಯ್ದುಕೊಂಡಿದ್ದರು. ಇವರು ಡ್ರೊಸೊಫಿಲಾ ಮೆಲನೋಗ್ಯಾಸ್ಟ್ರಿನ 4 ಬೇರೆ ಬೇರೆ ಸಮುದಾಯಗಳ ಮೇಲೆ ಪ್ರಯೋಗ ಮಾಡಿದ್ದಾರೆ. ಈ ಸಮುದಾಯ ಒಂದೊಂದರಿಂದಲೂ 2400 ನೊಣಗಳನ್ನು ತೆಗೆದು ಒಂದು ಖಾಲಿ ಡಬ್ಬಿಯಲ್ಲಿ ಇಟ್ಟರು. ಈ ಡಬ್ಬಿಯಲ್ಲಿ ನೀರು, ಆಹಾರವೇನೂ ಇರಲಿಲ್ಲ. ವಲಸೆ ಹೋಗಲು ಸಾಧ್ಯವಿದ್ದ ನೊಣಗಳು ಗುರಿಯಾಗಿತ್ತ ಡಬ್ಬವನ್ನು ತಲುಪಬಹುದಿತ್ತು. ಹೀಗೆ 50% ನೊಣಗಳು ಗುರಿಯನ್ನು ಮುಟ್ಟಿದ ನಂತರ ಈ ವಲಸೆಗಾರರಿಗೆ ತಮ್ತಮ್ಮೊಳಗೆ ಸಂತಾನೋತ್ಪತ್ತಿ ಮಾಡಲು ಅವಕಾಶ ಮಾಡಿಕೊಡಲಾಯಿತು. ಇವರ ಸಂತಾನಗಳನ್ನು ಇನ್ನೊಂದು ಹೊಸ ಡಬ್ಬಿಯನ್ನೂ ಬಳಸಿ ಮುಂದಿನ ಪ್ರಯೋಗ ನಡೆಯುತ್ತಿತ್ತು. ಎಲ್ಲ ಪ್ರಯೋಗಗಳ ಸಮಯದಲ್ಲಿಯೂ ಹೀಗೆ ವಲಸೆ ಹೋಗಲು ಅವಕಾಶವಿಲ್ಲದ ನೊಣಗಳ ಸಮೂಹವನ್ನು ವಿಜ್ಞಾನಿಗಳು ಸಾಕಿದ್ದರು. ಇವುಗಳ ಜೊತೆಗೆ ಪ್ರಯೋಗಕ್ಕೊಳಗಾದ ನೊಣಗಳನ್ನು ಹೋಲಿಸಬಹುದಿತ್ತು. ಇವೆರಡೂ ಸಮುದಾಯಗಳಲ್ಲಿ ವಲಸೆ ಹೋಗುವ ನೊಣಗಳ ಪ್ರಮಾಣವನ್ನು ಅವುಗಳ ವಲಸೆ ಸಾಮರ್ಥ್ಯ ಅರ್ಥಾತ್ ಅವು ವಲಸೆ ಹೋದ ಹಾದಿಯ ಉದ್ದವನ್ನೂ ಇವರು ದಾಖಲಿಸಿದರು. ವಲಸೆಯ ಪ್ರಮಾಣ ಹಾಗೂ ವಲಸೆಯ ಸಾಮರ್ಥ್ಯವೆರಡೂ ಆಯ್ಕೆಯಿಂದಾಗಿ ಸಂತತಿಯಿಂದ ಸಂತತಿಗೆ ಹೆಚ್ಚಿದ್ದವು. ಆರಂಭದಲ್ಲಿ ಕೇವಲ 4 ಮೀಟರ್ ಸಾಮರ್ಥ್ಯವಿದ್ದುದು 33 ಸಂತತಿಗಳವರೆಗೂ ವಲಸೆಗಾರರಲ್ಲಿಯೇ ಒಳಕೂಡಿಕೆಯಿಂದಾಗಿ ಹಾಗೂ ಪರೀಕ್ಷೆಗಳಲ್ಲಿ ನಡೆದ ಆಯ್ಕೆಯಿಂದಾಗಿ ಸುಮಾರು 6 ಮೀಟರ್ ದೂರದ ಸಾಮರ್ಥ್ಯದ ನೊಣಗಳಾಗಿದ್ದವು. 165 ಸಂತತಿಗಳ ನಂತರ ಇವು 58 ಮೀಟರ್ಗಳಷ್ಟು ದೂರ ವಲಸೆ ಹೋಗುವ ಸಾಮರ್ಥ್ಯದ್ದವಾಗಿದ್ದವು. 33 ಸಂತತಿಗಳ ನಂತರ ನೊಣಗಳಿಗೆ ಆಹಾರ, ನೀರು ಕೊಟ್ಟರೂ ಅವು ದೂರಕ್ಕೆ ವಲಸೆ ಹೋಗುತ್ತಿದ್ದವು. ಅಂದರೆ ಇದು ವಲಸೆ ಹೋಗುವುದಕ್ಕಾಗಿಯೇ ನಡೆದ ವಲಸೆ ಅಥವಾ ಅಲೆಯುವ ಅಲೆಮಾರಿತನ. ಸ್ವಾರಸ್ಯಕರವೆಂದರೆ ಗಂಡು ಹೆಣ್ಣು ನೊಣಗಳೆರಡೂ ಕೂಡ ಹೀಗೆ ಅಲೆಮಾರಿಗಳಾಗಿ ವಿಕಾಸವಾಗಿದ್ದವು. ಇನ್ನೂ ವಿಶೇಷವೆಂದರೆ ಹೆಚ್ಚೆಚ್ಚು ವಲಸೆ ಹೋಗುವುದಕ್ಕಾಗಿ ಆಯ್ಕೆ ಮಾಡಿದ್ದಂತಹ ನೊಣಗಳ ಗಾತ್ರವಾಗಲಿ, ಮೊಟ್ಟೆಗಳಿಡುವ ಸಾಮರ್ಥ್ಯವಾಗಲಿ, ಆಯಸ್ಸಾಗಲಿ ಸಾಮಾನ್ಯ ನೊಣಗಳಿಗಿಂತ ಹೆಚ್ಚೇನೂ ಇರಲಿಲ್ಲ. ಆದರೆ ಅವುಗಳ ಚುರುಕುತನ, ಅನ್ವೇಷಕ ಪ್ರವೃತ್ತಿ ಹಾಗೂ ಉಗ್ರತೆ ಹೆಚ್ಚಿತ್ತು. ಹೀಗೆ ಕೇವಲ ವಲಸೆ ಹೋಗಲು ಅವಕಾಶವನ್ನಷ್ಟೇ ಮಾಡಿಕೊಟ್ಟು ವಲಸೆ ಹೋಗುವ ಸಾಮರ್ಥ್ಯವಿರುವಂತಹ ಜೀವಿಗಳು ಇಷ್ಟು ವೇಗವಾಗಿ ವಿಕಾಸವಾಗುವಂತೆ ಈ ಹಿಂದೆ ಯಾರೂ ಮಾಡಿರಲಿಲ್ಲ. ನಿಸರ್ಗದಲ್ಲಿ ಜೀವಿಗಳು ವಲಸೆ ಹೋಗಲು ಮುಕ್ತವಾಗಿರುತ್ತವೆ ಎಂದೇ ಅಂದುಕೊಳ್ಳೋಣ. ಹಾಗೆ ವಲಸೆ ಹೋಗುವಂತವು ಸಾಮಾನ್ಯವಾಗಿ ತಮ್ಮೊಂದಿಗೆ ವಲಸೆ ಬಂದಂತಹವುಗಳ ಜೊತೆಗಷ್ಟೇ ಕೂಡುವುದು ಅನಿವಾರ್ಯ. ಇದರಿಂದಾಗಿ ವಲಸೆ ವಿಕಾಸವು ಸಹಜವಾಗಿಯೇ ವೇಗವಾಗಿ ಆಗುತ್ತದೆ. ಹೀಗೆ ವಿಕಾಸವಾದ ವಲಸೆ ಹೋಗುವ ಸಾಮರ್ಥ್ಯವೇ ಈ ಭೂಮಿಯ ಬಹುಭಾಗವನ್ನು ವೈವಿಧ್ಯಮಯವಾದ ಪ್ರಾಣಿ ಸಸ್ಯಗಳು ಹಾಗೂ ಸೂಕ್ಷ್ಮಜೀವಿಗಳು ನೆಲೆಯಾಗಿಸಿಕೊಂಡಿರುವುದಕ್ಕೆ ಕಾರಣವೆಂದು ಊಹಿಸಬಹುದು. ಕೀಟಪೀಡೆಗಳು ಹಾಗೂ ರೋಗಾಣುಗಳಲ್ಲಿ ಮತ್ತು ನಾವು ಆಕ್ರಮಣಕಾರಿ ಪ್ರಭೇದಗಳೆಂದು ಹೇಳುವ ಜೀವಿಗಳಲ್ಲಿ ಕಾಣುವ ಇದೇ ವಲಸೆ ಸಾಮರ್ಥ್ಯ ನಮಗೆ ಸಾಕಷ್ಟು ನಷ್ಟವನ್ನುಂಟು ಮಾಡುತ್ತದೆ. ಮಾನವರಿಂದಾಗಿ ಪರಿಸರದ ನೆಲೆಗಳು ಛಿದ್ರವಾಗುವುದರಿಂದಲೂ ಹವಾಮಾನ ಬದಲಾವಣೆಯಿಂದಲೂ ಇಂತಹ ನಷ್ಟಗಳು ಇನ್ನಷ್ಟು ಹೆಚ್ಚಾಗಬಹುದು. ಆದ್ದರಿಂದ ಪುಣೆಯಲ್ಲಿ ನಡೆದ ಈ ವಲಸೆ ನೊಣಗಳ ಪ್ರಯೋಗ ಕೇವಲ ಕುತೂಹಲದಿಂದ ಶುರುವಾಗಿದ್ದರೂ ಅದು ಪ್ರಯೋಜನಕಾರಿಯೂ ಆಗಬಹುದು. ಇದು ಇಂದಿನ ಜಾಣ ಅರಿಮೆ. ಆಂಗ್ಲ ಮೂಲ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್, ಕನ್ನಡ ಅನುವಾದ ಶ್ರೀ ಕೊಳ್ಳೆಗಾಲ ಶರ್ಮಾ, ಜಾಣಧ್ವನಿ ಡಾ ಜೆ ಆರ್ ಮಂಜುನಾಥ. ಲೇಖನದ ಆಂಗ್ಲ ಮೂಲವನ್ನು ದಿ ವೈರ್ ಸೈನ್ಸ್ ಪತ್ರಿಕೆ ಪ್ರಕಟಿಸಿತ್ತು.
1: ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: 34ನೇ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಅಂಟಾರ್ಟಿಕಾ, ಕನ್ನಡದಲ್ಲೂ ಅಂಟಾರ್ಟಿಕಾ, ಭೂಮಿಯ ದಕ್ಷಿಣ ಧ್ರುವವನ್ನು ಆರಿಸಿ ಆವರಿಸಿಕೊಂಡಿರುವ ಖಂಡ. ಅಂಟಾರ್ಟಿಕವು ವಿಸ್ತೀರ್ಣದಲ್ಲಿ ಅಮೆರಿಕ ಸಂಸ್ಥಾನದ 1.5 ದೊಡ್ಡದಾದ ಖಂಡ. ಇದರ ಬಹುಪಾಲು ಭೂಭಾಗ 4.5 ಕಿಲೋಮೀಟರ್ ದಪ್ಪದ ಹಿಮ ಹಾಸಿನ ನಡುವೆ ಸೇರಿಕೊಂಡಿದೆ. ಸಮುದ್ರ ಮಟ್ಟಕ್ಕಿಂತ 4,897 ಮೀಟರ್ಗಳಷ್ಟು ಎತ್ತರವಿರುವ ಬೃಹತ್ ಭೂಪ್ರದೇಶ ಇದು. 1983ರಲ್ಲಿ ಇಲ್ಲಿ ದಾಖಲೆಗೊಂಡ ಉಷ್ಣತೆ -87.2 ಸೆಂಟಿಗ್ರೇಡ್, ಭೂಚರಿತ್ರೆಯಲ್ಲೇ ಅತ್ಯಂತ ಕಡಿಮೆ ಎಂದು ನಂಬಲಾಗಿದೆ. ಚಳಿಗಾಲದಲ್ಲಿ ಸಮುದ್ರವು ಹೆಪ್ಪುಗಟ್ಟಿ ಹಿಮಹಾಸು ಖಂಡದ 2ರಷ್ಟು ವಿಸ್ತರಿಸುತ್ತದೆ. ಅಂಟಾರ್ಟಿಕಾ ಖಂಡ 95% ಭಾಗ ಶಾಶ್ವತವಾಗಿ ಮಂಜುಗಡ್ಡೆಯಿಂದ ಆವೃತವಾಗಿದೆ. ಬೇಸಿಗೆಯಲ್ಲಿ ಕೇವಲ ತೀರ ಪ್ರದೇಶದಲ್ಲಿ ಮಾತ್ರ ಹಿಮ ನದಿಯ ಮಂಜುಗಡ್ಡೆಯು ಕರಗುತ್ತದೆ. ಭೂಗ್ರಹದ ಬಹುಕೇತ ಸಿಹಿನೀರು ಆಕಾರಗಳ ಮಂಜುಗಡ್ಡೆಯ ರೂಪದಲ್ಲಿ ಅಡಗಿರುವುದು ಇಲ್ಲಿಯೇ. ಪ್ರಪಂಚದ ಒಟ್ಟು ನೀರಿನಲ್ಲಿ 97.5% ಭಾಗ ಸಮುದ್ರದ ನೀರಾಗಿದೆ, ಅದು ಉಪ್ಪು ನೀರು. ಶುದ್ಧ ನೀರು ಕೇವಲ 2.5% ಮಾತ್ರ ಪ್ರಪಂಚದಲ್ಲಿ ಅಡಗಿದೆ. ಶುದ್ಧ ನೀರಿನಲ್ಲಿ ಈ ಐಸ್ ಕ್ಯಾಪ್ಗಳು ಹಾಗೂ ಬೋರ್ವೆಲ್ ನೀರು ಹಾಗೂ ರಿವರ್ ಅಥವಾ ನದಿಗಳು ಕೆರೆಗಳು ಸೇರಿವೆ. ಸೊ ಈ 2.5%ನಲ್ಲಿ ಹಿಮಗೆಡ್ಡೆಯು ಸುಮಾರು 70%ನಷ್ಟಿದೆ. ಅಂದರೆ ನಮಗೆ ಕುಡಿಯಲು ಕೇವಲ 0.3% ಶುದ್ಧ ನೀರು ಮಾತ್ರ ದೊರಕುತ್ತದೆ. ಹಾಗಾಗಿ ನಾವು ಜಲಮಾಲಿನ್ಯವನ್ನು ತಡೆಗಟ್ಟಬೇಕಾಗಿದೆ. ಇಲ್ಲವೆಂದರೆ ಮಾನವನಿಗೆ ಕುಡಿಯಲು ನೀರು ಇರುವುದಿಲ್ಲ, ಶುದ್ಧ ನೀರು ಇರುವುದಿಲ್ಲ. ಈಗಾಗಲೇ ಶುದ್ಧ ನೀರು ಯಾವ ಪ್ರದೇಶದಲ್ಲೂ ಇರುವುದಿಲ್ಲ. ಮಳೆಯ ನೀರು ಸಹ ಅಸ್ತಿತ್ವ

ಇದ ಧೂಳಿನಿಂದ ಆಸಿಡಿಫೈಡ್ ಆಗಿ ಬೀಳುತ್ತದೆ. ಸಲ್ಫರ್ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್, ಕ್ಲೋರಿನ್ ಇವುಗಳು ಆಸಿಡ್ ರೂಪದಲ್ಲಿ ಮಳೆ ಬರಿಸುತ್ತವೆ. ಹಾಗಾಗಿ ಈ ಶುದ್ಧವಾದ ಅಂಟಾರ್ಟಿಕ ನೀರು ಅತ್ಯಂತ ಪ್ರಮುಖ. ಇಲ್ಲಿ ಆವೃತ್ತವಾಗಿರುವ ಮಂಜುಗಡ್ಡೆಯ ಗಾತ್ರ 7 ಮಿಲಿಯನ್ ಘನ ಕಿಲೋಮೀಟರ್ಗಳಿಗಿಂತಲೂ ಹೆಚ್ಚೆಂದು ಅಂದಾಜು ಮಾಡಲಾಗಿದೆ. 10 ಮಿಲಿಯನ್ ವರ್ಷಗಳಿಂದ ಈ ಬೃಹತ್ ಪ್ರಮಾಣದ ಮಂಜು ಸಂಗ್ರಹವಾಗುತ್ತಲೇ ಇದೆ. ಇದೇನಾದರೂ ಕರಗಿದ್ದೇ ಆದರೆ ಪ್ರಪಂಚದ ಸಾಗರಗಳು ಸುಮಾರು 60 ಮೀಟರ್ಗಳಷ್ಟು ಮೇಲೆ ಬರುತ್ತವೆ, ಅಂದರೆ ಸಮುದ್ರದ ನೀರು ಹೆಚ್ಚಾಗುತ್ತದೆ. ಇದಕ್ಕೆ ಒಂದು ಮುಖ್ಯ ಕಾರಣ ಅಂದರೆ ಗ್ಲೋಬಲ್ ವಾರ್ಮಿಂಗ್, ಹಸಿರುಮನೆ ಪರಿಣಾಮ. ಭೂಮಿಯು ಬಿಸಿಯಾಗುತ್ತಿದೆ. ಇದಕ್ಕೆ ಮುಖ್ಯ ಕಾರಣ ಹೆಚ್ಚುತ್ತಿರುವ ಇಂಗಾಲದ ಡೈಆಕ್ಸೈಡ್. ಅದೇ ರೀತಿ ಸಲ್ಫರ್ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್, ಕ್ಲೋರೋಫ್ಲೋರೋಕಾರ್ಬನ್ಸ್, ಮೀಥೇನ್, ಹೀಗೆ ಹಲವಾರು ಗ್ಯಾಸಸ್ಗಳಿವೆ. ಒಂದು ಈ ಸಾಗರದ ಎತ್ತರ 60 ಮೀಟರ್ಗಳಷ್ಟು ಮೇಲೇರಿದರೆ ಭೂಮಿಯಲ್ಲಿರುವ 60%ನಷ್ಟು ಭೂಮಿಯು ಮುಳುಗಡೆಯಾಗುತ್ತದೆ. ಲಕ್ಷದ್ವೀಪಗಳು, ಮಾಲ್ಡೀವ್ಸ್, ಪಾಕಿಸ್ತಾನ್, ಭಾರತ, ಜಪಾನ್ ಹಾಗೂ ದ್ವೀಪಗಳಿರುವ ಎಲ್ಲ ದ್ವೀಪಗಳು, ಪ್ರಪಂಚದ ಎಲ್ಲ ದ್ವೀಪಗಳು ನೀರಿನ ಒಳಗಡೆ ಹೋಗುವ ಸಾಧ್ಯತೆ ಇದೆ. ಭೂಮಿಯ ವಾಲಿಕೆ, ಭೂಮಿ 23.5 ಡಿಗ್ರಿಯಷ್ಟು ವಾಲಿಕೊಂಡಿದೆ. ಇದರಿಂದಾಗಿ ವರ್ಷದ ಒಂದು ಭಾಗದಲ್ಲಿ ಮಾತ್ರ ಸೂರ್ಯರಶ್ಮಿಯು ಈ ಖಂಡದ ಮೇಲೆ ಬೀಳುತ್ತದೆ. ಹೀಗಾಗಿ ಇಲ್ಲಿ 6 ತಿಂಗಳು ಬೆಳಕು ಹಾಗೂ 6 ತಿಂಗಳು ಕತ್ತಲೆ ಇರುತ್ತದೆ. ಇಲ್ಲಿ ಸಸ್ಯ ಸಂಪತ್ತು ಅತ್ಯಂತ ವಿರಳವಾಗಿದೆ. ಸೊ ಇಷ್ಟೊಂದು ಎತ್ತರದಲ್ಲಿ ಹಾಗೂ ಇಷ್ಟೊಂದು ಮಂಜುಗಡ್ಡೆಯಲ್ಲಿ ಯಾವುದೇ ಸಸ್ಯ ಬೆಳೆಯಲು ಸಹಾಯಕಾರಿಯಾಗಿಲ್ಲ. ಪಾಚಿಯು ಸುಮಾರು 300 ಜಾತಿಗಳು, ಶಿಲಾವಲ್ಕಗಳು ಸುಮಾರು 400 ಜಾತಿಗಳು ಮತ್ತು ಕೆಲವು ಹಾವಸೆಗಳು ಕಂಡುಬರುತ್ತವೆ. ಇಂತಹ ವಿರಳ ಸಸ್ಯ ಸಂಪತ್ತಿನಲ್ಲಿರುವ ಪ್ರಾಣಿಗಳು ವಾಸಿಸಲು ಸಾಧ್ಯವಿಲ್ಲ. ಹೀಗಾಗಿ ಇಲ್ಲಿ ಭೂಪ್ರಾಣಿಗಳು ಕಂಡುಬರುವುದಿಲ್ಲ. ಭೂಪ್ರಾಣಿ ಎಂದು ಕರೆಯಬಹುದಾದ ಜೀವಿ ಎಂದರೆ 5 ಮಿಲಿಮೀಟರ್ ಉದ್ದವಿರುವ ಒಂದು ಬಗೆಯ ರೆಕ್ಕೆ ಇಲ್ಲದ ನೊಣ ಮಾತ್ರ. ಪ್ರತಿಕೂಲಕರ ಹವಾಗುಣ ಹಾಗೂ ಸುಲಭ ಗಮ್ಯವಲ್ಲದ ಸ್ಥಿತಿಗತಿಯಿಂದಾಗಿ ಮಿಲಿಯನ್ ಗಟ್ಟಲೆ ವರ್ಷಗಳಿಂದ ಯಾವ ಮಾನವ ಪ್ರೇರಿತ ಬದಲಾವಣೆಯನ್ನು ಇಲ್ಲಿ ಕಾಣದ ಈ ಬೃಹತ್ ಭೂಪ್ರದೇಶ 21ನೇ ಶತಮಾನದಲ್ಲಿ ಸಾಕಷ್ಟು ಸುದ್ದಿ ಮಾಡಿದೆ. ಇಲ್ಲಿ ಚಿನ್ನ, ಕಬ್ಬಿಣ, ಯುರೇನಿಯಂ ಮುಂತಾದ 200ಕ್ಕೂ ಹೆಚ್ಚು ಖನಿಜಗಳಿವೆ ಎಂದು ಅಂದಾಜು ಮಾಡಲಾಗಿದೆ. ಇಲ್ಲಿರಬಹುದಾದ ಖನಿಜ ನಿಕ್ಷೇಪಗಳಿಗಾಗಿ ಮತ್ತು ವಿಕಿರಣ ತ್ಯಾಜ್ಯ ಪದಾರ್ಥಗಳ ವಿನಿಯೋಗಕ್ಕಾಗಿ ಪ್ರಪಂಚದ ಅನೇಕ ಕೈಗಾರಿಕೆಗಳ ಕಣ್ಣು ಈ ಖಂಡದ ಮೇಲೆ ಬಿದ್ದಿದೆ. 1982ರ ವೇಳೆಗೆ ಅಂಟಾರ್ಟಿಕದಲ್ಲಿ ಸ್ಟ್ರಾಟೋಸ್ಫಿಯರ್ನಲ್ಲಿ ಓಜೋನ್ ಪದರ ತೆಳವಾಗಿರುವುದು ಕಂಡುಬಂದಿದೆ. ಇದರಿಂದಾಗಿ ಇದು ಅಂತಾರಾಷ್ಟ್ರೀಯ ಚರ್ಚೆಗೆ ಒಳಪಟ್ಟಿದೆ. ಓಜೋನ್ ಪದರ ತೆಳುವಾಗುವಿಕೆಯಿಂದ ಅತಿ ನೇರಳೆ ಕಿರಣಗಳು ಭೂಮಿಯನ್ನು ತಲುಪುತ್ತವೆ. ಅಂಟಾರ್ಟಿಕ ಸಾಗರದಲ್ಲಿ ಆಹಾರ ಜಾಲಗಳಿಗೆ ಮೂಲವಾದ ಸಸ್ಯ ಪ್ಲವಕಗಳು ಅಥವಾ ಸೂಕ್ಷ್ಮ ಸಸ್ಯಗಳು ಅಥವಾ ಫೈಟೋಪ್ಲಾಂಕ್ಟನ್ ನಾಶವಾಗುತ್ತದೆ. ಜಲಸಸ್ಯಗಳು ನಾಶವಾಗುವುದರಿಂದ ಅಲ್ಲಿರುವ ಜಲಚರಗಳಿಗೆ ಆಹಾರದ ಕೊರತೆ ಉಂಟಾಗುತ್ತದೆ. ಪರಿಸರ ಚಳುವಳಿಗಳು ಅಂಟಾರ್ಟಿಕವನ್ನು ಪ್ರಪಂಚದ ಉದ್ಯಾನವನವನ್ನಾಗಿಸಬೇಕೆಂದು ಸಲಹೆ ಮಾಡಿದೆ. ಹಲವಾರು ರಾಷ್ಟ್ರಗಳು ಸಂಶೋಧನಾ ಕೇಂದ್ರಗಳನ್ನು ಸ್ಥಾಪಿಸಿದೆ. ಭಾರತದ ವಿಜ್ಞಾನಿಗಳ ತಂಡವು 1982ರ ಜನವರಿಯಲ್ಲಿ ಇಲ್ಲಿ ಒಂದು ಸಂಶೋಧನಾ ಕೇಂದ್ರ ದಕ್ಷಿಣ ಗಂಗೋತ್ರಿ ಒಂದನ್ನು ತೆರೆದಿದೆ. ಅಂಟಾರ್ಟಿಕದಲ್ಲಿ ಬದುಕುವ ಕೆಲವು ಪ್ರಾಣಿಗಳೆಂದರೆ

ಪೋಲಾರ್ ಬಿಯರ್, ಪೆಂಗ್ವಿನ್ಗಳು ಹಾಗೂ ಸಮುದ್ರದ ತಿಮಿಂಗಿಲ ಹಾಗೂ ಸಮುದ್ರದ ಸಿಂಹ ಇವೆಲ್ಲವೂ ಅಲ್ಲಿ ಬದುಕುತ್ತವೆ. ಸೊ ಈ ನೀರಿನ ಮಟ್ಟ ಅಥವಾ ಈ ಮಂಜುಗೆಡ್ಡೆ ಕರಗಿದರೆ ಈ ಎಲ್ಲ ಪ್ರಾಣಿಗಳಿಗೂ ಪ್ರಾಣಕ್ಕೆ ಕುತ್ತು ಬರುವುದು ಖಂಡಿತ. ಆ್ಯಂಟಿಬಯೋಟಿಕ್, ಪ್ರತಿಜೀವಕ. ರೋಗ ರಕ್ಷಕ ಶಾಸ್ತ್ರದಲ್ಲಿ ಬ್ಯಾಕ್ಟೀರಿಯಾ ಅಥವಾ ಶಿಲೀಂಧ್ರಗಳು ಉತ್ಪಾದಿಸುವ ಇತರೆ ಬ್ಯಾಕ್ಟೀರಿಯಾ ಅಥವಾ ಶಿಲೀಂಧ್ರಿಯಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಅಥವಾ ಅವುಗಳನ್ನು ಕೊಲ್ಲುವ ರಾಸಾಯನಿಕಕ್ಕೆ ಆ್ಯಂಟಿಬಯೋಟಿಕ್ ಅಥವಾ ಪ್ರತಿಜೀವಕ ಎಂದು ಹೇಳಬಹುದು. ಬ್ಯಾಕ್ಟೀರಿಯಾ ಅಥವಾ ಶಿಲೀಂಧ್ರಗಳು ಇತರ ಜೀವಿಗಳೊಂದಿಗೆ ಸ್ಪರ್ಧಿಸಿ ಬದುಕಬೇಕಾದ ಸಂದರ್ಭಗಳಲ್ಲಿ ಪ್ರತಿಜೀವಕಗಳನ್ನು ಉತ್ಪಾದಿಸುತ್ತವೆ, ಅಂದರೆ ಆ್ಯಂಟಿಬಯೋಟಿಕ್ಗಳನ್ನು ಅವು ಉತ್ಪಾದಿಸುತ್ತವೆ. ಇದನ್ನು ಪ್ರತಿ ಉಪವಾಚಕಗಳೆಂದು ಹೇಳುತ್ತಾರೆ. ಇಂಗ್ಲೀಷ್ನಲ್ಲಿ ಆ್ಯಂಟಿ ಮೆಟಾಬೋಲೈಟ್ ಎಂದು ಹೇಳಬಹುದು. ಪ್ರತಿ ಜೀವಕಗಳು ಅಥವಾ ಆ್ಯಂಟಿಬಯೋಟಿಕ್ಗಳು ಸ್ವಲ್ಪ ಪ್ರಮಾಣದಲ್ಲಿ ಉತ್ಪತ್ತಿಯಾಗುತ್ತವೆ. ಇವು ಇತರ ಜೀವಿಗಳಿಗೆ ವಿಷಕರ. ಪ್ರತಿ ಜೀವಕಗಳನ್ನು ವೈದ್ಯಶಾಸ್ತ್ರ ಬ್ಯಾಕ್ಟೀರಿಯಾ, ಶಿಲೇಂದ್ರಗಳು ಮುಂತಾದ ರೋಗಜನಕಗಳು ಹರಡುವ ರೋಗವನ್ನು ತಡೆಗಟ್ಟಲು ವಿಶಿಷ್ಟವಾಗಿ ಬಳಸುತ್ತಾರೆ. ಇತ್ತೀಚೆಗೆ ಕೃತಕ ವಿಧಾನಗಳಿಂದ ಈ ಜೀವಿಗಳಲ್ಲಿ ಪ್ರತಿ ಜೀವಕಗಳ ಉತ್ಪಾದನೆಯನ್ನು ಹೆಚ್ಚಿಸುವುದು ಮತ್ತು ಈ ಜೀವಿಗಳನ್ನು ಬಳಸದೆ ಪ್ರತಿ ಜೀವಕಗಳನ್ನು ಕೃತಕ ವಿಧಾನಗಳಿಂದ ಉತ್ಪಾದಿಸುವುದು ಮುಂತಾದವುಗಳಿಂದ ವಿವಿಧ ಪ್ರತಿ ಜೀವಕಗಳ ಉತ್ಪಾದನೆಯನ್ನು ಹೆಚ್ಚಿಸಲಾಗಿದೆ. 1941 ಪೆನ್ಸಿಲಿಯಂ ನೆಟೋಟಮ್ ಎಂಬ ಶಿಲೀಂಧ್ರಿಯದಿಂದ ಅಲೆಕ್ಸಾಂಡರ್ ಫ್ಲಮಿಂಗ್ ಅವರು ತಯಾರಿಸಿದ ಪೆನ್ಸಿಲಿನ್ ಮೊತ್ತ ಮೊದಲೆಯ ಬಳಕೆಯಾದ ಪ್ರತಿ ಜೀವಕ ಆ್ಯಂಟಿಬಯೋಟಿಕ್. ಇದನ್ನು ಮಾನವ ರೋಗಗಳ ನಿವಾರಣೆಗೆ ಬಳಕೆ ಮಾಡಲಾಯಿತು. ಅತಿ ಶೀಘ್ರದಲ್ಲಿಯೇ ಕ್ಲೋರೋಫಿನಿಕಾಲ್, ಸ್ಟೆಪ್ಟ್ರೋಮೈಸಿನ್, ಸೆಫೆಲೋಸ್ಪುರಿನ್, ಎರಿಥ್ರೋಮೈಸಿನ್, ಟೆಟ್ರಾಸೈಕ್ಲಿನ್ ಮುಂತಾದ ಇತರ ಪ್ರತಿಜೀವಕಗಳು ಆ್ಯಂಟಿಬಯೋಟಿಕ್ಗಳು ಬೆಳಕಿಗೆ ಬಂದವು. ಪ್ರತಿಯೊಂದು ಪ್ರತಿಜೀವಕದ ವರ್ತನೆಯು ವಿಶಿಷ್ಟವಾಗಿಯೇ ಇದೆ. ಇದು ಒಂದು ಗುಂಪಿನ ರೋಗಕಾರಕಗಳನ್ನು ನಾಶಪಡಿಸಬಹುದು, ಬ್ರಾಡ್ ಸ್ಪೆಕ್ಟ್ರಮ್. ಇದಲ್ಲದೆ ನಿರ್ದಿಷ್ಟ ರೋಗಗಳನ್ನು, ಸ್ಪೆಸಿಫಿಕ್ ಕಾಯಿಲೆಗಳನ್ನು ನಾಶ ಮಾಡಬಹುದು. ಪ್ರತಿಜೀವಕಗಳು ಆ್ಯಂಟಿಬಯೋಟಿಕ್ ವ್ಯಾಪಕ ಬಳಕೆಯಿಂದ ಹಲವಾರು ಬ್ಯಾಕ್ಟೀರಿಯಾಗಳು ಈ ರಾಸಾಯನಿಕಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸಿಕೊಳ್ಳುತ್ತವೆ. ಹೀಗಾಗಿ ತೀವ್ರ ಪರಿಣಾಮ ಬೀರುವ ಪ್ರತಿಜೀವಕಗಳ ಹುಡುಕಾಟ ಭರದಿಂದ ಸಾಗಿದೆ. ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಯಲು ಈ ಪದವನ್ನು ರಾಸಾಯನಿಕಕ್ಕೆ ಇಲ್ಲವೇ ಪ್ರಕ್ರಿಯೆಗಳಿಗೆ ಬಳಸುತ್ತಾರೆ. ಆ್ಯಂಟಿಬಾಡಿ, ಪ್ರಾಣಿಗಳ ದೇಹದಲ್ಲಿ ಉತ್ಪತ್ತಿಯಾಗುವ ಇಮ್ಯುನೋಗ್ಲೋಬುಲಿನ್ ವರ್ಗಕ್ಕೆ ಸೇರಿದ ಪ್ರೋಟೀನ್ ದೇಹದಲ್ಲಿ ಪ್ರತಿಜನಕವೊಂದು ಪ್ರವೇಶಿಸಿದಾಗ ಪ್ರತಿಕಾಯವು ಉತ್ಪತ್ತಿಯಾಗುತ್ತದೆ. ಪ್ರತಿಕಾಯ ಅಂದರೆ ಆ್ಯಂಟಿಬಾಡಿ. ಸಾಮಾನ್ಯವಾಗಿ ದೇಹವನ್ನು ಪ್ರವೇಶಿಸಿದ ಬ್ಯಾಕ್ಟೀರಿಯಾ, ಶಿಲೀಂಧ್ರಗಳೇ ಮುಂತಾದ ರೋಗಕಾರಕಗಳು ಪ್ರತಿಜನಕವನ್ನು ಉತ್ಪಾದಿಸುತ್ತವೆ. ಪ್ರತಿಜನಕ ಎಂದರೆ ಆ್ಯಂಟಿಬಾಡಿ. ಇದಕ್ಕೆ ಪ್ರತಿಯಾಗಿ ಅತಿಥೇಯ ಜೀವಿಯು ಪ್ರತಿಕಾಯವನ್ನು ಉತ್ಪಾದಿಸಿ ರೋಗಕಾರಕಗಳನ್ನು ನಾಶಪಡಿಸುತ್ತವೆ, ಇಲ್ಲವೇ ಅವುಗಳ ಬೆಳವಣಿಗೆಯನ್ನು ತಡೆಗಟ್ಟುತ್ತವೆ. ರೋಗಕಾರಕಗಳ ನಾಶವಾದ ನಂತರ ಈ ಪ್ರೋಟೀನ್ ದೇಹದಲ್ಲಿ ಉಳಿದು ಅದೇ ರೋಗಕಾರಕದ ಅಥವಾ ಆ ಗುಂಪಿಗೆ ಸೇರಿದ ರೋಗಕಾರಕಗಳ ದಾಳಿಯನ್ನು ಬಹುಕಾಲ ತಡೆಯಬಲ್ಲದು. ಪ್ರತಿಕಾಯಗಳನ್ನು ರಕ್ತದ ಪ್ಲಾಸ್ಮಾ ಜೀವಕೋಶಗಳು ಉತ್ಪಾದಿಸುತ್ತವೆ. ಕೆಲವೊಮ್ಮೆ ಪ್ರಾಣಿಗಳಿಗೆ ಅಥವಾ ಮಾನವರಿಗೆ ರಕ್ಷೆ ನೀಡಲು ಚುಚ್ಚುಮದ್ದು ವ್ಯಾಕ್ಸಿನೇಷನ್ ಮೂಲಕ ದೇಹದಲ್ಲಿ ಪ್ರತಿಕಾಯಗಳನ್ನು ಆ್ಯಂಟಿಬಾಡಿಯನ್ನು ಪ್ರಚೋದಿಸಲು ಯಾವುದೇ ಪ್ರೋಟೀನ್ ದೇಹಕ್ಕೆ ಒದಗಿಸುತ್ತಾರೆ. ಈ ಪ್ರೋಟೀನ್ ಬ್ಯಾಕ್ಟೀರಿಯಾ ಅಥವಾ ಶಿಲೀಂಧ್ರಗಳದ್ದೇ ಆಗಬೇಕೆಂದಿಲ್ಲ. ಈ ಪ್ರೋಟೀನ್ ದೇಹವನ್ನು ಪ್ರವೇಶಿಸಿದ ಬಳಿಕ ಪ್ರತಿಕಾಯಗಳು

0: ಉತ್ಪಾದನೆ ಯನ್ನು ಪ್ರಚೋದಿಸುತ್ತವೆ. ಆಂಟಿಬಾಡಿಯ ಉತ್ಪಾದನೆಯನ್ನು ಇದು ಪ್ರಚೋದಿಸುತ್ತದೆ. ಇಲ್ಲಿಗೆ ಎಪಿಸೋಡ್ 34 ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆ ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ, ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಎರಡನೆಯ ಪದ್ಯ. ಆ ಪದ್ಯ ಹೀಗಿದೆ. ಕತ್ತುರಿಯ ಸಗಡ ನೀರ್ ಬಿಡು ಮುತ್ತಿನ ರಂಗವಲಿ ಮಿಳಿರು ಅದುಗುಲದ ಗುಡಿ ಸಂಪತ್ತಿನ ಬಿತ್ತರ ದೆತ್ತಿದ ಮುತ್ತಿನ ಮಂಡವಿಗೆ ಪೊಳಲ ಮನೆಗಳೆಲ್ಲ. ಇದನ್ನ ಬಿಡಿಸಿ ಹೀಗೆ ಹೇಳಬಹುದು. ಕತ್ತುರಿಯ ಸಗಡ ನೀರ್ ಬಿಡುಮುತ್ತಿನ ರಂಗವಲಿ ಮಿಳಿರುವ ದುಗುಲದ ಗುಡಿ ಸಂಪತ್ತಿನ ಬಿತ್ತರದ ಎತ್ತಿದ ಮುತ್ತಿನ ಮಂಡವಿಗೆ ಪೊಳಲ ಮನೆಗಳೆಲ್ಲ. ಅಥವಾ ಇದನ್ನು ಸ್ವಲ್ಪ ಇನ್ನೂ ವಿವರಿಸಿ ಹೇಳುವುದಿದ್ರೆ, ಪೊಳಲ ಮನೆಗಳು ಎಲ್ಲಂ ಕತ್ತುರಿಯ ಸಗಣ ನೀರ್ ಬಿಡು ಮುತ್ತಿನ ರಂಗವಲಿ ಮಿಳಿರುವ ದುಗುಲದ ಗುಡಿ ಸಂಪತ್ತಿನ ಬಿತ್ತರದ ಎತ್ತಿದ ಮುತ್ತಿನ ಮಂಡವಿಗೆ. ಇದನ್ನು ವ್ಯಾಖ್ಯಾನ ಮಾಡುವುದಕ್ಕೆ ನಾನು ಈಗ ಪ್ರಯತ್ನ ಮಾಡ್ತೇನೆ. ಕತ್ತುರಿ, ಕತ್ತುರಿ ಅಂದರೆ ಕಸ್ತೂರಿ. ಕತ್ತುರಿಯ ಸಗಣ ನೀರು, ಸಗಣ ಸೆಗಣಿ. ಈಗ ನಾವು ಸೆಗಣಿ ಅಂತ ಏನು ಹೇಳ್ತಿದ್ದಾರಲ್ಲ, ಅದನ್ನು ಸಗಣ ಅಂತ ಹಿಂದೆ ಕನ್ನಡಿಗರು ಹೇಳ್ತಿದ್ರು. ಆ ಸಗಣ ನೀರು, ಸೆಗಣಿಯ ನೀರು. ಬಿಡುಮುತ್ತಿನ ರಂಗವಲ್ಲಿ ಅಂದರೆ ಸಣ್ಣ ಸಣ್ಣ ಬಿಡಿದಾದ ಮುತ್ತುಗಳಿಂದ ಮಾಡಿದಂಥ ರಂಗವಲ್ಲಿ. ಮಿಳಿರುವ ದುಗುಲದ ಗುಡಿ ಏರಿಸಿದ ಮುತ್ತಿನ ಮಂಟಪ. ಸಂಪತ್ತಿನ ಬಿತ್ತರದಿತ್ತಿನ ಮುತ್ತಿನ ಮಂಡವಿಗೆ ಮತ್ತು ಸಂಪತ್ಭರಿತವಾದ ಎತ್ತಿಗೆ ಏರಿಸಿದಂಥ ಮುತ್ತಿನ ಮಂಟಪ. ಎಲ್ಲಿ ಒಡಲ ಮನೆಗಳೆಲ್ಲ ಪಟ್ಟಣದ ಎಲ್ಲ ಮನೆಗಳಲ್ಲಿ ಆ ರೀತಿಯ ವೈಭವ ಇತ್ತಂತೆ. ಇಲ್ಲಿ ಒಂದು ಅಂಶವನ್ನು ಗಮನಿಸ್ಬೋದು. ಮನೆಗಳ ಮುಂದೆ ಕಸ್ತೂರಿಯಿಂದಲೇ ಸಗಣಿ ನೀರನ್ನು ಹಾಕಿದ್ರಂತೆ. ಮತ್ತು ಮುತ್ತಿನ ಬಿಡಿದಾದ ಬಿಡುಬಿಡು ಮುತ್ತುಗಳಿಂದ ರಂಗವಲ್ಲಿ ಹಾಕಿದ್ರು. ಹಾಗೆ ಅಲ್ಲಾಡುವ ಮಿಳಿರುವ ದುಗುಲದ ಗುಡಿ ಅಲ್ಲಾಡುವ ರೇಷ್ಮೆಯ ಧ್ವಜಗಳಿದ್ದವು. ಮತ್ತು ಬಿತ್ತರದ ಎತ್ತಿದ ಮುತ್ತಿನ ಮಂಡವಿಗೆ ಏರಿಸಿದ ಮುತ್ತಿನ ಮಂಟಪ. ಬಿತ್ತರದ ಏರಿಸಿದ ಮುತ್ತಿನ ಮಂಡವಿಗೆ, ಮಂಡವಿಗೆ ಅಂದರೆ ಮಂಟಪ, ಬಿತ್ತರದ ಅಂದರೆ ವಿಸ್ತಾರವಾದ ಎತ್ತರಕ್ಕೆ ಏರಿಸಿದ ಮುತ್ತಿನ ಮಂಡವಿಗೆ ಈ ಮನೆಗಳಲ್ಲಿ ಕಾಣಿಸ್ತಿತ್ತು. ಅಂದರೆ ಈಗ ಕರ್ನಾಟಕದಾದ್ಯಂತ ನಾವು ಗಮನಿಸ್ಬೋದು, ಬೆಳಗ್ಗೆ ಎದ್ದ ತಕ್ಷಣ ಮನೆ ಮುಂದೆ ಸಗಣಿ ನೀರು ಹರಿಸ್ತಾರೆ, ಹಾಕ್ತಾರೆ, ಹಾಗೆಯೇ ರಂಗವಲ್ಲಿ ಹಾಕ್ತಾರೆ. ಮತ್ತು ಕೆಲವು ಕಡೆ ಮಂಟಪಗಳನ್ನು ಕೂಡ ಹಾಕ್ತಾರೆ. ಈ ಕ್ರಮ ಇದೆಲ್ಲ ಇದು ಬಹಳ ಹಳೆಯ ಕ್ರಮ. ಆದರೆ ಪಾಂಡವರು ಬಂದಾಗ ಆ ನಗರದ ಮನೆಗಳಲ್ಲಿ ಸಗಣಿ ನೀರು ಅಂತಂದರೆ ಕಸ್ತೂರಿಯಿಂದಲೇ ಹಾಕಿದಂಥ ಸಗಣಿಯ ನೀರು, ಅದರ ಮೇಲೆ ಮುತ್ತಿನ ಅಂದರೆ ಬಿಳಿ ಮುತ್ತಿನಿಂದ ಹಾಕಿದಂಥ ರಂಗೋಲಿ, ರಂಗವಲಿ, ರಂಗೋಲಿ. ಮತ್ತು ಗಾಳಿಗೆ ಅಲುಗಾಡುವಂತಹ ರೇಷ್ಮೆಯ ಧ್ವಜಗಳು ಮತ್ತು ಮನೆಯ ಮುಂದೆ ಏರಿಸಿದ ಮುತ್ತಿನ ಮಂಟಪ, ಇವೆಲ್ಲವೂ ಕೂಡ ಇದ್ದವಂತೆ. ಇವೆಲ್ಲವೂ ಕೂಡ ಪ್ರಾಚೀನ ಭಾರತದ ಮನೆಗಳ ಅಥವಾ ನಗರಗಳ ಅಲ್ಲಿ ಕಾಣುವಂಥ ಒಂದು ವೈಭವ. ಅದು ಆ ಕ್ರಮವನ್ನು ಈಗಲೂ ಅನೇಕ ಕಡೆಗೆ ಅಂದರೆ ಮದುವೆ ಸಂದರ್ಭದಲ್ಲಿ ಮಂಟಪ ಹಾಕೋದಾಗಲಿ ಅಥವಾ ದೇವಾಲಯದ ಮನೆಗಳ ಮುಂದೆ ಯಾವುದೋ ಸಂದರ್ಭದಲ್ಲಿ ಧ್ವಜಗಳನ್ನು ಏರಿಸುವುದಾಗಲಿ ಈಗ ಅಪರೂಪಕ್ಕೆ ನಡೆಸ್ತು. ಆದರೆ ಹೆಚ್ಚಿನ ಕಡೆಗೆ ಸಗಣಿ ನೀರು ಹಾಕೋದು ಮತ್ತು ರಂಗವಲ್ಲಿ ಹಾಕೋದು ಒಂದು ಪದ್ಧತಿಯನ್ನು ಹಾಗೆ ಈಗಲೂ ಇದೆ. ಆ ಹಾಗೆ ಪಾಂಡವರು ಈ ನಗರಕ್ಕೆ ಬಂದಾಗ ಆ ರೀತಿಯ ಮನೆಗಳು ತುಂಬ ಸೊಗಸಾಗಿ ಇದ್ದವಂತೆ. ಹಾಗಾದಂತಾಗಿ ಆ ನಗರ, ಆ ಕೊಳಲು ಅಥವಾ ಪಟ್ಟಣ ತುಂಬ ಚೆನ್ನಾಗಿ ಒಪ್ಪವಾಗಿ ಕಾಣುತ್ತಾ ಇತ್ತು ಎಂದು ಪಂಪ ವರ್ಣಿಸ್ತಾನೆ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಎರಡನೆಯ ಪದ್ಯದ ಬಳಿಕದ ವಚನ. ಆ ವಚನ ಹೀಗಿದೆ: ಅಂತಾಗಳೊಂದುತ್ತರಂಬಳೆಯೇ ಸೊಗಯಿಸುವ ಬಳಲಷ್ಟ ಶೋಭೆಯಂ ಮಾಡಿ ದುರ್ಯೋಧನ ಸಂಕೇತದೊಳು ಮುನ್ನಮೇ ಸಮಯದಿರ್ಧ ಪುರೋಚನಂ ಗೋರೋಚನ ಸಿದ್ಧಾರ್ಥ ಧೂರ್ವಾಂಕುರ ಮಾತುಳಂಗ ಶೃಂಗಾರ ದರ್ಪಣ ಪೂರ್ಣ ಕಳಶಗಳ ಮಾವೃತಕರ ಬಲ್ಲವೇರಪ್ಪ ಪುರಂದ್ರಿಯರ ಬದ್ಧವಣದ ಪರೆಗಳು ಬೆರೆಸಿದಿರುವಂದು ಮೆಯ್ಯಿಕ್ಕಿ ಬಡವಟ್ಟು ಪಾಂಡವರು ಮುಂದಿಟ್ಟೊಡಗೊಂಡು ಬಂದು ಪಡಲಂ ಪುಗಿಸೆ ಬುಕ್ಕು ಪೀಡದಲ್ಲಿ ಬಿಡುವೆವನೆ ನಿಮ್ಮ ಅಯ್ಯಂ ಧೃತರಾಷ್ಟ್ರನ ಬೆಸದಲ್ ಮುನ್ನಮೆ ಮಾಡಮಂ ಸಮೆದಿಟ್ಟೆನಲ್ಲಿಗೆ ವಿಜಯಂಗೆ ಈಮೆನೆ. ಇದನ್ನು ಬಿಡಿಸಿ ಹೀಗೆ ಓದಬಹುದು: ಅಂತಾಗಳ್ ಒಂದುತ್ತರಂ ಬಳೆಯೇ ಸೊಗೈಸುವ ಹೊಳಹೊಳು ಅಷ್ಟಶೋಭೆಯಂ ಮಾಡಿ ದುರ್ಯೋಧನ ಸಂಕೇತದೊಳ್ ಮುನ್ನಮೆ ಸಮೆದಿರ್ದ ಪುರೋಚನಂ ಗೋರೋಚನ ಸಿದ್ಧಾರ್ಥ ದೂರ್ವಾಂಕುರ ಮಾತುಳುಂಗ ಶೃಂಗಾರದರ್ಪಣ ಪೂರ್ಣ ಕಳಶ ಕಳಂ ಕಳಮ ಆವೃತ ಕರಪಲ್ಲವೆಯರಪ್ಪ ಪುರಂದ್ರಿಯರು ಬದ್ಧವಣದ ಪರೆಗಳು ಬೆರೆಸು ಇದಿರುವಂದು ಮೆಯ್ಯಿಕ್ಕಿ ಹೊಡಮಟ್ಟು ಪಾಂಡವರುಮಂ ಮುಂದಿಟ್ಟು ಒಡಗೊಂಡು ಬಂದು ಕೊಡಲಂ ಮುಗಿಸೆ ಹೊಕ್ಕು ಬೀಡದಲ್ಲಿ ಬಿಡುವಂ ಎನೆ ನಿಮ್ಮಯ್ಯಂ ಧೃತರಾಷ್ಟ್ರನ ಬೆಸದಲ್ ಮುನ್ನಮೆ ಮಾಡಮಂ ಸಮೆದು ಇಟ್ಟೆ ಅಲ್ಲಿಗೆ ವಿಜಯಂ ಗೆಯಿಂ ಎನೆ. ಇದರ ಅರ್ಥವನ್ನು ಹೀಗೆ ಮಾಡಬಹುದು: ಅಂತಾಗಲು ಒಂದು ಉತ್ತರಂ ಬಳೆಯೇ ಆಗ ಒಂದು ಉತ್ತರಂಬಳೆ ಅಂದರೆ ಮುಂದುವರಿಯುತ್ತಾ ಇರಲು ಸೊಗೈಸುವ ಹೊಳಗಳು ಈ ವಾರಾಣಾವತದಲ್ಲಿ ಸೊಗೈಸುವ ಅಂದರೆ ರಂಜಿಸುವ ಸೊಗಸಾಗಿ ಕಾಣುವ ಹೊಳಲು ಪಟ್ಟಣ ವಾರಾಣಾವತ ಎನ್ನುವಂಥ ಪಟ್ಟಣದಲ್ಲಿ ಅಷ್ಟಶೋಭೆಯಂ ಮಾಡಿ ಅಂದರೆ ಹೊಸದಾಗಿ ನಗರ ಪ್ರವೇಶವನ್ನು ಮಾಡುವಂತಹ ರಾಜಕುಮಾರರಿಗೆ ಅಷ್ಟಶೋಭೆಯನ್ನು ಮಾಡಿದ್ರಂತೆ. ಈ ಅಷ್ಟಶೋಭೆಗಳು ಅಂದರೆ ಏನು? ಅದು ಹೀಗಿದೆ: ಕಲಶ ಕನ್ನಡಿ ಬಾವುಟ ತೋರಣ ಧೂಪ ದೀಪ ಬೇರಿ ಬಿಸಣಿಗೆ ಇವುಗಳನ್ನು ಹಿಡಿದು ಮಾಡುವಂಥ ಸೇವೆ ಅಂದರೆ ಇವುಗಳನ್ನು ಹಿಡಿದವರು ಮಾಡುವಂತಹ ಸೇವೆ ಅದನ್ನು ಅಷ್ಟಶೋಭೆ ಅಂತ ಹೇಳ್ತಾರೆ. ಅಂದರೆ ರಾಜಕುಮಾರರಿಗೆ ಅಥವಾ ಧೀಮಂತ ವ್ಯಕ್ತಿಗಳಿಗೆ ಪಟ್ಟಣಕ್ಕೆ ಪ್ರವೇಶ ಮಾಡುವಾಗ ಮಂಗಲಕರವಾಗಲಿ ಅಂತ ಮಾಡುವಂತಹ ಒಂದು ಪದ್ಧತಿ ಇದು. ಅಂದರೆ ಕಲಶ ಅವರ ಮುಂದೆ ಹಿಡಿಯುತ್ತಾರೆ, ಕನ್ನಡಿಯನ್ನು ಹಿಡಿಯುತ್ತಾರೆ, ಬಾವುಟವನ್ನು ತೋರಿಸ್ತಾರೆ, ತೋರಣವನ್ನು ಕಟ್ಟುತ್ತಾರೆ, ಧೂಪಗಳಿಂದ ಹೆಚ್ಚು ಪರಿಮಳವನ್ನು ಬರುವ ಹಾಗೆ ಮಾಡ್ತಾರೆ, ದೀಪವನ್ನು ಮುಂದೆ ಹಿಡಿಯುತ್ತಾರೆ, ಬೇರಿಯನ್ನು ಬಾರಿಸ್ತಾರೆ, ಬೀಸಣಿಗೆಯನ್ನು ಬೀಸ್ತಾರೆ. ಇವೆಲ್ಲವೂ ಕೂಡ ಆ ಬರುವಂತಹ ರಾಜಕುಮಾರರ ಅಥವಾ ಯಾರೇ ಹೊಸದಾಗಿ ಮರ್ಯಾದಸ್ಥರು ಅಥವಾ ಧೀಮಂತ ವ್ಯಕ್ತಿಗಳು ಬಂದಾಗ ಅವರಿಗೆ ತೋರುವಂಥ ಗೌರವ. ಆ ಅಷ್ಟಶೋಭೆಗಳನ್ನು ಎಂಟು ರೀತಿಯ ಶೋಭೆ ಮಂಗಲಕರ ವಿಷಯಗಳನ್ನು ಮಾಡಿ ಯಾವಾಗ ಅಥವಾ ಯಾರಿಗಾಗಿ ಯಾರ ಕಾರಣದಿಂದ ಮಾಡಿದರು? ದುರ್ಯೋಧನ ಸಂಕೇತದೊಳು ಪಾಂಡವರು ವಾರಣಾವತಕ್ಕೆ ಬಂದಾಗ ಅವರನ್ನು ಸ್ವಾಗತಿಸುವ ಸಂದರ್ಭದಲ್ಲಿ ಅಥವಾ ಸ್ವಾಗತಿಸುವ ಕಾರ್ಯಕ್ರಮದ ಪರವಾಗಿ ಈ ಅಷ್ಟಶೋಭೆಯನ್ನು ಮಾಡಿದರು. ಈಗಲೂ ಕೂಡ ಈ ಅಷ್ಟಶೋಭೆಯನ್ನು ಬೇರೆ ರೀತಿಯಲ್ಲಿ ಮಾಡುವ ಒಂದು ಕ್ರಮ ಇದೆ. ಭಾಳ ಮುಖ್ಯವಾಗಿ ಸ್ವಾಮಿಗಳು ಪುರಪ್ರವೇಶ ಮಾಡಿದರೆ ಅಥವಾ ದೇವಾಲಯಗಳಲ್ಲಿ ಜಾತ್ರೆ ಉತ್ಸವ ನಡೆದಾಗ ಮೆರವಣಿಗೆ ಮಾಡುವ ಸಂದರ್ಭದಲ್ಲಿ ಅಂದರೆ ದೇವರ ಮೂರ್ತಿಯನ್ನು ಮೆರವಣಿಗೆ ಮಾಡುವ ಸಂದರ್ಭದಲ್ಲಿ ಈ ಎಲ್ಲ ಕಳಶ ಕನ್ನಡಿ ಆಮೇಲೆ ದೀಪ ಧೂಪ ಈ ಎಲ್ಲ ಶೋಭೆಗಳನ್ನು ಅಂದರೆ ಉತ್ಸವ ಮೂರ್ತಿಯನ್ನು ಹೊರಗಡೆಗೆ ತರುವಾಗ ಈ ಎಲ್ಲ ಅಷ್ಟಶೋಭೆಗಳನ್ನು ಮಾಡ್ತಾರೆ. ಹಾಗಾಗಿ ಇದು ಹಿಂದೆ ರಾಜರಿಗೆ ಮಾಡ್ತಿದ್ದಂಥದ್ದು, ಅದು ಈಗ ದೇವಾಲಯಗಳಲ್ಲಿ ಒಂದು ಪದ್ಧತಿಯಾಗಿ ಬಂದಿದೆ. ಹಾಗೆ ಆ ಅಷ್ಟಶೋಭೆಗಳನ್ನು ದುರ್ಯೋಧನ ಪಾಂಡವರಿಗೆ ಮಾಡಬೇಕು ಅಂತ ನಿಯೋಜನೆ ಮಾಡಿದ್ರಿಂದಾಗಿ ಆ ಪ್ರಕಾರ ಮಾಡ್ತಾರೆ. ಅಂದರೆ ಯಾರಿಗೂ ಕೂಡ ಅನುಮಾನ ಬರಬಾರ್ದು, ಪಾಂಡವರನ್ನು ಸ್ವಾಗತ ಮಾಡಲಿಲ್ಲ ಅಥವಾ ಪಾಂಡವರ ಬಗೆಗೆ ಅಸಮಾಧಾನ ಇದೆ ಈ ರೀತಿಯ ಮನೋಭಾವ ಬರಬಾರ್ದು ಎನ್ನುವ ಹಾಗೆ ಮೊದಲೇ ಈ ವ್ಯವಸ್ಥೆಯನ್ನು ಮಾಡಿದ ಪ್ರಕಾರ ಆ ಕಾರ್ಯಕ್ರಮವನ್ನು ಮಾಡುವಂತಹ ಸಂಬಂಧಪಟ್ಟ ವ್ಯಕ್ತಿಗಳು ಅಲ್ಲಿದ್ದರು, ಅವರೆಲ್ಲ ಅದನ್ನು ಮಾಡಿದರು. ದುರ್ಯೋಧನ ಸಂಕೇತವು ಮುನ್ನಮೆಯ ಸಮಯದಿಂದ ಪುರೋಚನ ಏನು ಮಾಡಿದ ಅಂತಂದರೆ ವ್ಯವಸ್ಥೆಗಳನ್ನು ಮಾಡಿದ್ದ. ಏನು ಮಾಡಿದ್ದ ಅವನು? ಅದಲ್ಲದೆ ಈ ಅಷ್ಟಶೋಭೆಗಳಲ್ಲದೆ ಇನ್ನೇನು ಮಾಡಿದ್ದ? ಗೋರೋಚನ, ಸಿದ್ಧಾರ್ಥ, ದೂರಾಂಕುರ, ಮಾತುಳಂಗ, ಶೃಂಗಾರದರ್ಪಣ, ಪೂರ್ಣ ಕಳಶ, ಕಳಮಂ, ಆವೃತ, ಕರಪಲ್ಲವೇರಪ್ಪ ಪುರಂದಿರು, ಬದ್ಧವಣದ ಪರೆಗಳು ಬೆರೆಸು. ಇದಿರು ಒಂದು ಅಂದರೆ ಈಗಾಗಲೇ ನಾನು ಹೇಳಿದೆ ಅಷ್ಟಶೋಭೆ ಅಂತ. ಈ ಅಷ್ಟಶೋಭೆ ಯಾವುದು ಎನ್ನುವುದನ್ನು ಕೂಡ ನಾನು ವಿವರಿಸಿದೆ, ಅದನ್ನು ಪಂಪ ಸ್ವಲ್ಪ ವಿವರಿಸ್ತಾನೆ. ಗೋರೋಚನ, ಇದು ಗೋವಿನ ಪದಾರ್ಥದಿಂದ ಅಥವಾ ಗೋವಿನ ಉತ್ಪತ್ತಿಯಿಂದ, ಗೋವಿನ ಉತ್ಪನ್ನವಾದಂತಹ ಒಂದು ವಸ್ತುವಿನಿಂದ ಮಾಡುವಂಥ ಒಂದು ಪರಿಮಳಯುಕ್ತವಾದಂಥ ಒಂದು ದ್ರವ್ಯ ಗೋರೋಚನ. ಸಿದ್ಧಾರ್ಥ ಅಂದರೆ ಅಕ್ಷತೆ, ದೂರ್ವಾಂಕುರ ಅಂದರೆ ಎಳೆಯ ಗರಿಕೆ ಅಂದರೆ ಚಿಗುರು ಹುಲ್ಲು, ಆಮೇಲೆ ಮಾತುಳುಂಗ ಅಂದರೆ ಮಾದಲ ಹಣ್ಣು, ಶೃಂಗಾರದರ್ಪಣ ಕನ್ನಡಿ, ಪೂರ್ಣ ಕಳಶ, ಕಳಮೆ ಅಂದರೆ ಭತ್ತ, ಈ ಭತ್ತವನ್ನು ಹಿಡಿದಿರುವಂಥ ಕರಪಲ್ಲವೇರಪ್ಪ ಪುರಂದ್ರಿಯರು, ಇವುಗಳನ್ನು ಹಿಡಿದಂಥ ನಾರಿಯರು, ಪುರಂದ್ರಿಯರು ಅಂದರೆ ಸ್ತ್ರೀಯರು ಇವರೆಲ್ಲ ಅಂದರೆ ಇದನ್ನು ಎಲ್ಲವನ್ನು ಕೂಡ ಧರಿಸಿ ಬರುವಂಥವ್ರು ಗಂಡಸರಲ್ಲ, ಹೆಣ್ಣುಮಕ್ಕಳೇ ಬರಬೇಕು. ಅವರೆಲ್ಲ ಅದನ್ನು ಹಿಡಿದಿದ್ದರು. ಕರಪಲ್ಲವೇರು ಅಂದರೆ ಕರ ಕೈ, ಪಲ್ಲವೆ ಅಂದರೆ ಚಿಗುರುಗಳು, ಚಿಗುರುಗಳ ರೀತಿಯಲ್ಲಿ ಕೈಯನ್ನು ಹೊಂದಿರುವಂತಹ ಪುರಂದ್ರಿಯರು, ಅವರಿಂದ ಅದನ್ನು ಆ ಸೇವೆಗಳನ್ನು ಮಾಡಿಸಿ ಬದ್ಧವಣದ ಪರೆಗಳು ಬೆರೆಸು. ಬದ್ಧವಣ ಅಂದರೆ ಒಂದು ವಾದ್ಯ, ವರ್ಧಮಾನ ಅದರ ತದ್ವರೂಪ ಬದ್ಧವಣ. ಆ ವಾದ್ಯವನ್ನು ಅದೇ ನಾನು ಹೇಳಿದವಾಗಲೇ ಬೇರಿ, ಆ ವಾದ್ಯವನ್ನು ಕೂಡ ಬಾರಿಸಿ ಬೆರೆಸು. ಇದಿರು ಬಂದು ಆ ನಾರಿಯರ ಜೊತೆಗೆ ಅಂದರೆ ಪುರಸ್ತ್ರೀಯರ ಜೊತೆಗೆ ಅವರ ಕೈಯಲ್ಲಿ ಈ ಅಷ್ಟಮಂಗಳಗಳ ಶೋಭೆಯನ್ನು ಮಾಡಿಸಿ ಅವರನ್ನು ಮುಂದಿಟ್ಟುಕೊಂಡು ಬಂದು ಮೈಕ್ಕಿ ಪಡಮಟ್ಟು ಯಾರು ಈ ನಮ್ಮ ಪುರೋಚನ ಅಂದರೆ ಈ ವಾರಣಾವತಕ್ಕೆ ಪಾಂಡವರು ಬಂದಾಗ ಅವರ ಎಲ್ಲ ಉಸ್ತುವಾರಿಕೆಯನ್ನು ಪುರೋಚನನೇ ಮಾಡಬೇಕು ಅಂತ ದುರ್ಯೋಧನ ನೇಮಿಸಿದ್ದ. ಆ ಪುರೋಚನನ ಸೂಚನೆಯ ಮೇರೆಗೆ ಈ ವ್ಯವಸ್ಥೆಗಳು ಆಗಿದ್ದವು. ಹಾಗೆ ಆ ಪುರೋಚನ ಅವರನ್ನೆಲ್ಲ ಮುಂದಿಟ್ಟು ಬಂದು ಮೈಯಿಕ್ಕಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಪೊಡಮಟ್ಟು, ಪೊಡಮಟ್ಟು ಅಂದರೆ ಹೊಡೆ ಅಂದರೆ ಹೊಟ್ಟೆ ತಾಗುವ ಹಾಗೆ ನೆಲಕ್ಕೆ ಬಿದ್ದು ಅಂದರೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಪಾಂಡವರು ಮುಂದಿಟ್ಟು ಒಡಗೊಂಡು ಬಂದು ಪಾಂಡವರನ್ನು ಮುಂದೆ ಮಾಡಿ ಅವರ ಜೊತೆಗೆ ಒಡಗೊಂಡು ಬಂದು ಅವರನ್ನು ಸೇರಿಸಿಕೊಂಡು ಬಂದು ಪೊಳ್ಳಂ ಪುಗಿಸೆ ಪಟ್ಟಣವನ್ನು ಪುಗಿಸೆ ಒಳಗಡೆಗೆ ಪ್ರವೇಶ ಮಾಡಿಸಲು ಒಪ್ಪು. ಪಾಂಡವರು ಪಟ್ಟಣಕ್ಕೆ ಬಂದರು. ಅಂದರೆ ಅವರು ಅಂದರೆ ಯಾರೇ ಆಗಲಿ ಅಂದರೆ ದೊಡ್ಡ ವ್ಯಕ್ತಿಗಳು ಅಥವಾ ಸಂಭಾವಿತರು ಅಥವಾ ರಾಜಕುಮಾರರು ನಗರಕ್ಕೆ ಬರುವುದಕ್ಕೆ ಮೊದಲು ಕೂಡ ಕೆಲವು ಪದ್ಧತಿಗಳನ್ನು ಮಾಡಬೇಕು. ಅದರ ಪ್ರಕಾರ ನಗರಕ್ಕೆ ಬರ್ತಾರೆ, ಬಂದ ಮೇಲೆ ಅವರು ಅರಮನೆಗೆ ಹೋಗ್ತಾರೆ. ಈ ನಗರಕ್ಕೆ ಬರುವಾಗ ಮಾಡಿದಂತಹ ಪದ್ಧತಿಗಳಿವು. ಅವರನ್ನು ಪೊಳಲನ್ನು ಪುಗಿಸಿ ಈಗ ಎಲ್ಲ ರೀತಿಯ ಪೂರ್ವ ಪದ್ಧತಿಗಳ ಜೊತೆಗೆ ಅವರನ್ನು ಪುರಪ್ರವೇಶ ಮಾಡಿಸಲಾಯಿತು. ಆಮೇಲೆ ಪುಗಿಸಿ ಪೊಕ್ಕು ಪಾಂಡವರು ಈಗ ವರ್ಣಾವತಕ್ಕೆ ಬಂದರು. ಅದು ಒಂದು ಹಂತ ಇಲ್ಲಿಗೆ ಮುಗಿಯಿತು. ಬಂದ ಮೇಲೆ ಬೀಡದಲ್ಲಿ ಬಿಡುವೆವೇನೆ, ನಾವೆಲ್ಲಿ ಉಳ್ಕೊಳ್ಬೇಕು, ಏನು ವ್ಯವಸ್ಥೆ ಮಾಡಿದೆಯಾ, ಬೀಡಂ ಎಲ್ಲಿ ಬಿಡುವೆವೇನೆ, ಈ ಬೀಡನ್ನೇ ಬಿಡುವುದು ಅಂತಂದರೆ ಅದನ್ನೇ ಬಿಡಾರ ಅಂತ ಹೇಳೋದು. ಬೀಡನ್ನು ಬಿಡುವುದು ಯಾವುದು ಅದು ಬಿಡಾರ. ಈಗ ಬಿಡಾರಕ್ಕೆ ಸಾಮಾನ್ಯವಾಗಿ ಮನೆ ಎನ್ನುವಂತ ಅರ್ಥ ಇದೆ. ಆದರೆ ಸಾಮಾನ್ಯವಾಗಿ ಬಿಡಾರ ಎಂದು ಮನೆ ಎನ್ನುವಂತ ಅರ್ಥ ಇದ್ದರೂ ಕೂಡ ತಾತ್ಕಾಲಿಕವಾಗಿ ವಾಸ ಮಾಡುವಂಥ ಸ್ಥಳ ಅಂತ ಅದಕ್ಕೆ ಅರ್ಥ. ಬೀಡಂ ಎಲ್ಲಿ ಬಿಡುವೆವು ಏನೇ, ನಿಮ್ಮ ಅಯ್ಯಂ ಧೃತರಾಷ್ಟ್ರನ ಬೆಸದಲ್, ನಿಮ್ಮ ತಂದೆಯಾದಂಥ ಧೃತರಾಷ್ಟ್ರನ ಅಪ್ಪಣೆಯ ಮೇರೆಗೆ ಬೆಸದಲ್, ಬೆಸಸು ಅಂದರೆ ಅಪ್ಪಣೆ, ಮುನ್ನವೇ ಮಾಡವಂ ಸಮಯದಿಟ್ಟೆ, ಮೊದಲೇ ಮಾಡ ಅಂದರೆ ಮನೆ, ಮಾಡವಂ ಸಮಯದಿಟ್ಟೆ ಅಲ್ಲಿಗೆ ಬಿಜಯಂ ಗೆಯಿ, ಅಲ್ಲಿಗೆ ನೀವು ಪ್ರವೇಶವನ್ನು ಮಾಡಿರಿ, ಪ್ರಯಾಣವನ್ನು ಮಾಡಿರಿ ಏನೇ. ಈ ಮಾಡ ಎನ್ನುವಂಥದ್ದು ಸಾಮಾನ್ಯವಾಗಿ ತುಳುವಿನಲ್ಲಿ ಒಂದು ವಿಶಿಷ್ಟವಾದಂಥ ಪ್ರಯೋಗ ಇದೆ. ಅದು ದೇವಾಲಯ ಎನ್ನುವಂಥ ಅರ್ಥದಲ್ಲಿ ಅಂದರೆ ಭೂತದ ಗುಡಿ ಎನ್ನುವಂಥ ಅರ್ಥದಲ್ಲಿ ಅದು ಪ್ರಯೋಗ ಆಗ್ತದೆ. ಅಂದರೆ ಭೂತಗಳ ಮನೆ ಎನ್ನುವಂಥ ಅರ್ಥದಲ್ಲಿ ಮಾಡ ಎನ್ನುವ ಪದ ಬಳಕೆ ಆಗ್ತದೆ. ಆದರೆ ಕನ್ನಡದಲ್ಲಿ ಅಂದರೆ ಹಳೆ ಕನ್ನಡದಲ್ಲಿ ಮಾಡ ಎನ್ನುವುದು ಮನೆ ಎನ್ನುವಂಥ ಅರ್ಥದಲ್ಲಿಯೂ ಕೂಡ ಬಳಕೆ ಆಗಿತ್ತು. ಆ ಮನೆ ಮತ್ತು ಮಾಡ ಪದ ಒಂದೇ ಪದ ಅದು. ಹಾಗೆ ಮಾಡವನ್ನು ಸಭೆದಿಟ್ಟೆ, ಈಗಾಗಲೇ ಮನೆಯನ್ನು ಮಾಡಿದ್ದೇನೆ, ವಿಜಯನ್ ಗವಿ ದಯವಿಟ್ಟು ಬನ್ನಿ ಅಂತ ಹೇಳಿ ಅಂತ ಹೇಳಲು ಮುಂದೆ ಏನಾಗುತ್ತೆ, ಏನು ವ್ಯವಸ್ಥೆ ಇದೆ ಎನ್ನುವುದನ್ನು ಮುಂದಿನ ಮೂರನೇ ಪದ್ಯದಲ್ಲಿ ಪಂಪ ವಿವರಿಸುತ್ತಾನೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
4: ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ವ್ಯಕ್ತಿ ಮತ್ತು ವಯಸ್ಸಿಗೆ ಸಂಬಂಧಪಟ್ಟ ಹಾಗೆ, ನಡವಳಿಕೆಗೆ ಸಂಬಂಧಪಟ್ಟ ಹಾಗೆ ವಾಕ್ಯಗಳ ರಚನೆಯನ್ನು ನಾವು ನೋಡ್ತಾ ಇದ್ವಿ. ಹೌದು, ನಾವು ಹೇಗೆ ಬದುಕಿದ್ವಿ ಅನ್ನೋದಕ್ಕಿಂತ ನಮ್ಮ ನಡವಳಿಕೆ ಹೇಗಿತ್ತು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ನಮ್ಮ ನಡವಳಿಕೆ ಬಗ್ಗೆ ತಿಳ್ಕೊಳ್ಳೋದಲ್ಲದೆ ಹೇಗೆ ಅದರ ಬಗ್ಗೆ ವಾಕ್ಯ ರಚನೆ ಕೂಡ ಮಾಡಬೇಕು ಅನ್ನೋದನ್ನು ನೋಡೋಣ. ಗುಣವಂತರು ಮಾತ್ರ ಸುಖಿಗಳು ಅಲ್ವಾ, ಏನಂತೀರಾ? ದ ವರ್ಚುಯಸ್ ಅಲೋನ್ ಆರ್ ಹ್ಯಾಪಿ. ವರ್ಚುಯಸ್, VIRTUOUS, ದ ವರ್ಚುಯಸ್ ಅಲೋನ್ ಆರ್ ಹ್ಯಾಪಿ. ಗುಣವಂತರು ಮಾತ್ರ ಸುಖಿಗಳು. ಕೆಲಸ ಇಲ್ದಿರೋ ಮೆದುಳು ದೆವ್ವಗಳ ನೆಲೆಬೀಡು ಅಂತಾರೆ. ಆನ್ ಐಡಲ್ ಮೈಂಡ್ ಇಸ್ ಅ ಡೆವೆಲ್ಸ್ ವರ್ಕ್ ಶಾಪ್. ಇದೊಂದು ತುಂಬ ಹಳೆಯ ಗಾದೆ ಮಾತು ಅಂತ ಹೇಳ್ಬೋದಲ್ವಾ. ಆನ್ ಐಡಿಯಲ್ ಮೈಂಡ್ ಇಸ್ ಅ ಡೆವೆಲ್ಸ್ ವರ್ಕ್ ಶಾಪ್. ಕೆಲಸ ಇಲ್ಲದ ಮೆದುಳು ದೆವ್ವಗಳ ನೆಲೆ ಬೀಡು. ಜೀವನ ಇರೋದೇ ಸೇವೆಗಾಗಿ. ಲೈಫ್ ಈಸ್ ಫಾರ್ ಅದರ್ಸ್ ಸರ್ವೀಸ್. ಸುಮ್ಮನೆ ನಾನು ಮಾತ್ರ ನನ್ನ ಸ್ವಂತಕ್ಕೆ ಖುಷಿಯಾಗಿದ್ದರೆ ಒಳ್ಳೆಯದಾ, ಇನ್ನೊಬ್ಬರ ಸೇವೆ ಕೂಡ ನಾವು ಮಾಡಬೇಕಲ್ವಾ. ಲೈಫ್ ಈಸ್ ಫಾರ್ ಅದರ್ಸ್ ಸರ್ವೀಸ್. ಜೀವನ ಇರೋದೇ ಸೇವೆಗಾಗಿ. ಆದರೆ ಯಾರನ್ನು ಏನನ್ನು ಕೇಳೋದಕ್ಕೆ ನಾವು ಹೋಗಬಾರ್ದು. ಡೋಂಟ್ ಆಸ್ಕ್ ಎನಿಥಿಂಗ್ ಫ್ರಮ್ ಎನಿಬಡಿ. ಇದು ಕೇಳೋದು ಅನ್ನೋದಕ್ಕಿಂತ ಬೇಡೋದು ಅಂತ ಹೇಳ್ಬೋದು. ಇನ್ನೊಬ್ಬರ ಹತ್ರ ಏನೋ ಬೇಡಿ ಎಲ್ಲ ಕೇಳಿ ನಾವು ಬದುಕೋಕ್ಕೆ ಹೋಗಬಾರ್ದು. ಅದಕ್ಕೆ ಅದನ್ನು ಹೇಗೆ ಹೇಳೋದು, ಡೋಂಟ್ ಆಸ್ಕ್ ಎನಿಥಿಂಗ್ ಫ್ರಮ್ ಎನಿಬಡಿ. ಯಾರನ್ನೂ ಏನನ್ನು ಕೇಳೋದಕ್ಕೆ ಹೋಗಬೇಡ. ನನ್ನ ಮನಸ್ಸು ಅದಕ್ಕೆ ಒಪ್ಪೋದಿಲ್ಲ. ಮೈ ಕಾನ್ಷಿಯನ್ಸ್ ಡಸಂಟ್ ಪರ್ಮಿಟ್. ಮೈ ಕಾನ್ಷಿಯನ್ಸ್, CONSCIENCE, my conscience doesn't permit. ನನ್ನ ಮನಸ್ಸು ಅದಕ್ಕೆಲ್ಲ ಒಪ್ಪೋದಿಲ್ಲ ಅಂತ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದೆ. ನಮಗೆ ಆಗೋವರೆಗೂ, ವಯಸ್ಸಿರೋವರೆಗೂ ಎಷ್ಟು ನಮ್ಗೆ ಆಗತ್ತೆ ಅಷ್ಟು ಆ್ಯಕ್ಟಿವ್ ಆಗಿ ಇರಬೇಕು. ಆದರೆ ತುಂಬ ಜನ ಹಾಗಿರೋದೇ ಇಲ್ಲ, ಆಲಸ್ಯ ಹೊಂದ್ಕೊಂಡಿರ್ತಾರಲ್ವಾ. ಆಲಸ್ಯದಿಂದ ಹಾನಿ ಆಗತ್ತೆ. ಇದನ್ನು ಹೇಗೆ ಹೇಳ್ತೀರಾ? ಟು ರೆಸ್ಟ್ ಈಸ್ ಟು ರಸ್ಟ್. ಟು ರೆಸ್ಟ್ ಈಸ್ ಟು ರಸ್ಟ್. ಇನ್ನೂ ನಮ್ಮಲ್ಲಿ ಹೇಳೋದಿದೆ, ರೆಸ್ಟ್ ಮಾಡು ಆದರೆ ರಸ್ಟ್ ಹಿಡಿಯುವಷ್ಟಲ್ಲ ಅಂತ ನಮ್ಮನೇಲಿ ಮಾತಾಡೋದಿದೆ. ಆಲಸ್ಯದಿಂದ ಹಾನಿ ಆಗತ್ತೆ ಅಂದರೆ ಅದೇ ಅರ್ಥ. ಟು ರೆಸ್ಟ್ ಈಸ್ ಟು ರಸ್ಟ್. ಇನ್ನು ದುಡಿದೇ ಎಷ್ಟೋ ಜನ ಕೂತು ತಿಂತಾ ಇರ್ತಾರಲ್ವಾ. ಕೂತು ತಿಂದರೆ ಎಂಥ ದೊಡ್ಡ ಸಂಪತ್ತಾದರೂ ಕರಗಿ ಹೋಗ್ಬಿಡತ್ತೆ, ಸಾಕಾಗೋದೇ ಇಲ್ಲಲ್ವಾ. ದುಡಿಯೋದೇ ತಿನ್ನೋ ಕೂಳು ಕಳ್ಳತನಕ್ಕೆ ಸಮಾನ. ದುಡಿದೇ ತಿನ್ನೋ ಕೂಳು ಕಳ್ಳತನಕ್ಕೆ ಸಮಾನ. ಇದನ್ನು ಹೇಗೆ ಹೇಳ್ತೀರಾ? ಹಿ ಹೂ ಈಟ್ಸ್ ವಿತೌಟ್ ಅರ್ನಿಂಗ್ ಈಸ್ ಕಮಿಟಿಂಗ್ ಅ ಥೆಫ್ಟ್. He who eats without earning is committing a theft. ಅಂದರೆ ಕಳ್ಳತನ ಮಾಡಿದ ಹಾಗೆ, ಒಟ್ಟಲ್ಲಿ ಕೂತು ಸುಮ್ಮನೆ ತಿಂತಾ ಇರೋದು. ಹಿ ಹೂ ಈಟ್ಸ್ ವಿತೌಟ್ ಅರ್ನಿಂಗ್ ಈಸ್ ಕಮಿಟಿಂಗ್ ಅ ಥೆಫ್ಟ್ ಅಂತ. ಆಕ್ಟಿವ್ ಆಗಿರಬೇಕು ಸರಿ, ಆದರೆ ಕೆಲವರಂತೂ ಅತಿಯಾಗಿ ಮಾತಾಡ್ತಾ ಇರ್ತಾರಲ್ವಾ. ಯಾವಾಗಲೂ ಮಾತಾಡ್ತಾ ಇರೋದು ಅವಳ ಹವ್ಯಾಸ. ಶಿ ಆಲ್ವೇಸ್ ಕೀಪ್ಸ್ ಆನ್ ಟಾಕಿಂಗ್. ಶಿ ಆಲ್ವೇಸ್ ಕೀಪ್ಸ್ ಆನ್ ಟಾಕಿಂಗ್ ಅಂದರೆ ಯಾವಾಗಲೂ ಮಾತಾಡ್ತಿರೋದು ಅವಳ ಹವ್ಯಾಸ. ಅವಳಿಗೆ ನನ್ನ ತಂಗಿ ಬಗ್ಗೆ ಮತ್ಸರ ಇದೆ. ಮತ್ಸರ ಅಂದ್ರೇನು? ಜೆಲಸ್. ಶಿ ಈಸ್ ವೆರಿ ಜೆಲಸ್ ಆಫ್ ಹರ್ ಸಿಸ್ಟರ್. ಅವಳಿಗೆ ತನ್ನ ತಂಗಿ ಬಗ್ಗೆ ಮತ್ಸರ ಇದೆ. ಶಿ ಈಸ್ ವೆರಿ ಜೆಲಸ್ ಆಫ್ ಹರ್ ಸಿಸ್ಟರ್. ಕೆಲವೊಮ್ಮೆ ಈ ಸಹೋದರಿಯರ ಮಧ್ಯ ಮತ್ಸರ ಬರೋದು ಸ್ವಾಭಾವಿಕ ಅಲ್ವಾ? ಅದೇ ರೀತಿ ಅವಳಿಗೆ ತನ್ನ ತಂಗಿಯ ಬಗ್ಗೆ ಮತ್ಸರ ಇದೆ ಅನ್ನೋದನ್ನು ಹೇಗೆ ಹೇಳ್ತೀರಾ? ಶಿ ಈಸ್ ವೆರಿ ಜೆಲಸ್ ಆಫ್ ಹರ್ ಸಿಸ್ಟರ್. ಇನ್ನು ಕೆಲವರು ಭಯಂಕರ ಪ್ರಾಮಾಣಿಕರಾಗಿರ್ತಾರೆ, ಅವ್ರನ್ನ ಯಾರು ಬೇಕಾದರೂ ನಂಬಬಹುದು. ನಿಮ್ಮ ಪ್ರಾಮಾಣಿಕತೆ ಬಗ್ಗೆ ನಮಗೆ ಪೂರ ಭರವಸೆ ಇದೆ. ಹೇಗೆ ಹೇಳ್ತೀರಾ ಇದನ್ನ? ವಿ ಆರ್ ಶ್ಯೂರ್ ಆಫ್ ಯುವರ್ ಆನೆಸ್ಟಿ. HONESTY, ಆನೆಸ್ಟಿ. ಇದನ್ನು ಹಾನೆಸ್ಟಿ ಅನ್ನಬಾರ್ದು, ಆನೆಸ್ಟಿ. ವಿ ಆರ್ ಶ್ಯೂರ್ ಆಫ್ ಯುವರ್ ಆನೆಸ್ಟಿ, ನಿಮ್ಮ ಪ್ರಾಮಾಣಿಕತೆ ಬಗ್ಗೆ ನಮಗೆ ಪೂರ್ತಿ ಭರವಸೆ ಇದೆ ಅಂತ ಅರ್ಥ. ಇನ್ ಕೆಲವರು ಬುದ್ಧಿವಂತರು ಇರ್ತಾರೆ, ಆದ್ರೆ ತನ್ಗೆಲ್ಲ ಗೊತ್ತು ಅಂತ ತೋರ್ಸ್ಕೊಳ್ಳಕ್ಕೆ ಓಡಾಡ್ತಿರ್ತಾರೆ. ಎಷ್ಟು ಬುದ್ಧಿವಂತರೋ ಏನೋ ಗೊತ್ತಿಲ್ಲ, ಆದ್ರೆ ತುಂಬಾ ಇದೀನಿ ಅಂತ ತೋರ್ಸ್ಕೊಳ್ತಾ ಇರ್ತಾರೆ. ಅಂದ್ರೆ ಅವನು ಸರ್ವವಿದ್ಯಾ ಪ್ರವೀಣನ ಹಾಗೆ ತೋರಿಸ್ಕೊಳ್ತಾನೆ. ಅದನ್ನ ಹೇಗೆ ಹೇಳೋದು? ಹೀ ಪ್ರಿಟೆಂಡ್ಸ್ ಟು ನೋ ಎವ್ರಿಥಿಂಗ್. ಪ್ರಿಟೆಂಡ್ಸ್ ಅಂದ್ರೆ ನಟನೆ ಅಷ್ಟೇ, ತೋರಿಸ್ಕೊಳ್ಳೋದು. PRETENDS. ಹೀ ಪ್ರಿಟೆಂಡ್ಸ್ ಟು ನೋ ಎವ್ರಿಥಿಂಗ್, ಎಲ್ಲ ಗೊತ್ತಿರೋನ ಹಾಗೆ, ಪ್ರವೀಣನ ಹಾಗೆ ತೋರಿಸ್ಕೊಳ್ತಾನೆ ಅಂತ. ನೋಡಿ, ಇಷ್ಟು ನಡವಳಿಕೆ ಬಗ್ಗೆ ನಾನು ನಿನ್ನೆ ಒಂದು ಸ್ವಲ್ಪ ಹೇಳಿದೆ, ಇವತ್ತೊಂದು ಸ್ವಲ್ಪ ಹೇಳಿದೆ. ತಿಳ್ಕೊಂಡ್ರೆ ನಮ್ಮ ನಡವಳಿಕೆನ ಕರೆಕ್ಟ್ ಕೂಡ ಮಾಡ್ಕೊಳ್ಬೋದು, ಜೊತೆಯಲ್ಲಿ ಕನ್ವರ್ಸೇಷನ್ ಕೂಡ ಇಂಗ್ಲೀಷ್ನಲ್ಲಿ ನಾವು ಹೇಗೆ ಸುಲಭವಾಗಿ ಮಾಡೋದು ಅನ್ನೋದನ್ನು ಕೂಡ ತಿಳ್ಕೊಳ್ಬೋದು. ಇನ್ನು ನಮ್ಮ ವೇಷಭೂಷಣ ಅಂದರೆ ಡ್ರೆಸ್ಗಳ ಬಗ್ಗೆ, ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ತಿಳ್ಕೊಳ್ಳೋಣವಾ? ನೀವೆಲ್ಲ ಯಾವ ರೀತಿಯ ಬಟ್ಟೆ ಧರಿಸ್ತೀರಾ? ತುಂಬ ವಿಭಿನ್ನವಾದ ಬಟ್ಟೆಗಳು ಇದಾವಲ್ವಾ? ಒಬ್ಬೊಬ್ಬರ ಫ್ಯಾಷನ್ ಒಂದೊಂದು ಥರ ಇರುತ್ತೆ. ಕೆಲವರು ಬಟ್ಟೆನ ತಗೊಂಡು ಬಂದು ಟೈಲರ್ ಹತ್ರ ಕೊಟ್ಟು ಹೊಲಿಸ್ಕೊಂಡು ಹಾಕ್ಕೊಳ್ತಾರೆ, ಇನ್ನು ಕೆಲವರು ರೆಡಿಮೇಡೇ ಹಾಕೋದು. ಮೀಟ್ರಿಗೆ ಒಂದಷ್ಟು ರೂಪಾಯಿ ಅಂತ ಫಿಕ್ಸ್ ಇರುತ್ತಲ್ವಾ? ಒಂದು ಮೀಟ್ರಿಗೆ ಈ ಬಟ್ಟೆಗೆ 100 ರೂಪಾಯಿ ಅಂತ ಅಂದ್ಕೊಳ್ಳಿ. ಅದನ್ನು ಹೇಗೆ ಹೇಳ್ತೀರಾ? ದಿಸ್ ಕ್ಲಾತ್ ಈಸ್ 100 ರುಪೀಸ್ ಪರ್ ಮೀಟರ್. ದಿಸ್ ಕ್ಲಾತ್ ಈಸ್ 100 ರುಪೀಸ್ ಪರ್ ಮೀಟರ್. ಈ ಬಟ್ಟೆ ಮೀಟ್ರಿಗೆ 100 ರೂಪಾಯಿ ಹಾಗೆ ಮಾರಾಟ ಆಗ್ತಾ ಇದೆ ಅಂತ ಹೇಳೋದು. ಇನ್ನು ಮಳೆಯಲ್ಲಿ ಅಂಗಿನ ಬರೆ ಹಾಕ್ಕೊಂಡು ಹೋದರೆ ಎಲ್ಲ ಒದ್ದೆ ಆಗಿಬಿಡತ್ತೆ, ಅದಕ್ಕೆ ಮೇಲೆ ಮಳೆ ಅಂಗಿ ಕೂಡ ಹಾಕ್ಕೊಳ್ಬೇಕಾಗತ್ತಲ್ವಾ? ಮಳೆಯಲ್ಲಿ ಮಳೆ ಅಂಗಿನ ಧರಿಸೋದಕ್ಕೆ ಮರಿಬೇಡ ಅನ್ನೋದಕ್ಕೆ ಪ್ಲೀಸ್ ಡೋಂಟ್ ಫೊಗೆಟ್ ಟು ವೇರ್ ಅ ರೈನ್ ಕೋಟ್. ಪ್ಲೀಸ್ ಡೋಂಟ್ ಫೊಗೆಟ್ ಟು ಅದಕ್ಕೆ ಮರಿಬೇಡ ಅನ್ನೋದಕ್ಕೆ ಪ್ಲೀಸ್ ಡೋಂಟ್ ಫೊಗೆಟ್ ಟು ವೇರ್ ಅ ರೈನ್ ಕೋಟ್. ಪ್ಲೀಸ್ ಡೋಂಟ್ ಫೊಗೆಟ್ ಟು ವೇರ್ ಅ ರೈನ್ ಕೋಟ್, ಮಳೆ ಅಂಗಿನ ಧರಿಸೋದು ಮರಿಬೇಡ. ಇನ್ನು ಬೆಚ್ಚು ಕೂಡ ಇರಬೇಕು ಆ ಟೈಮಲ್ಲಿ, ಈ ಬಟ್ಟೆ ಬಹಳ ಬೆಚ್ಚಗಿದೆ. ದಿಸ್ ಕ್ಲಾತ್ ಈಸ್ ಎಕ್ಸ್ಟ್ರೀಮ್ಲಿ ವಾರ್ಮ್. ದಿಸ್ ಕ್ಲಾತ್ ಈಸ್ ವೆರಿ ವಾರ್ಮ್, WARM, ವಾರ್ಮ್. ಈ ಬಟ್ಟೆ ಬಹಳ ಬೆಚ್ಚಗಿದೆ, ವಾರ್ಮ್ ಆಗಿದೆ. ಇನ್ನು ಭಾರತೀಯ ಸಂಸ್ಕೃತಿಯ ಪ್ರಕಾರ ಹೆಣ್ಮಕ್ಳು ಹೆಚ್ಚಾಗಿ ಸೀರೆನೆ ಉಡ್ತಾರಲ್ವಾ? ಇದನ್ನ ಹೇಗೆ ಹೇಳೋದು? ಇಂಡಿಯನ್ ವುಮನ್ ಯೂಶ್ವಲಿ ವೇರ್ ಸಾರೀಸ್. ಇಂಡಿಯನ್ ವುಮನ್ ಯೂಶ್ವಲಿ ಅಥವಾ ಮೋಸ್ಟ್ಲಿ ಅಂತ ಕೂಡ ಹೇಳ್ಬೋದು, ವೇರ್ ಸಾರೀಸ್. ಭಾರತೀಯ ಸ್ತ್ರೀಯರು ಹೆಚ್ಚಾಗಿ ಸೀರೆಯನ್ನೇ ಉಡ್ತಾರೆ ಅನ್ನೋದಕ್ಕೆ ಇಂಡಿಯನ್ ವುಮನ್ ಯೂಶ್ವಲಿ ವೇರ್ ಸಾರೀಸ್ ಅಥವಾ ಇಂಡಿಯನ್ ವುಮನ್ ಮೋಸ್ಟ್ಲಿ ವೇರ್ ಸಾರೀಸ್ ಅಂತ ಹೇಳಬೇಕು. ಮಳೆಗಾಲದಲ್ಲಿ ಓಡಾಡ್ತಾ ಬಟ್ಟೆಗಳು ಒದ್ದೆ ಆಗೋದಿದೆ, ಆದರೆ ಹೆಚ್ಚಾಗಿ ಆ ರೀತಿ ಇರಬಾರ್ದು, ಒದ್ದೆ ಬಟ್ಟೆಗಳನ್ನು ಹಾಕ್ಕೊಳ್ಬೇಡ. ಇದನ್ನು ಹೇಗೆ ಹೇಳ್ತೀರಾ? ಡೋಂಟ್ ವೇರ್ ವೆಟ್ ಕ್ಲಾತ್ಸ್. ಡೋಂಟ್ ಪುಟ್ ಆನ್ ವೆಟ್ ಕ್ಲಾತ್ಸ್. ನಮಗೆ ಆರೋಗ್ಯನ ಹಾಳು ಮಾಡ್ಬೋದಲ್ವಾ ಹಸಿ ಬಟ್ಟೆ? ಡೋಂಟ್ ವೇರ್ ವೆಟ್ ಕ್ಲಾತ್ಸ್ ಅಥವಾ ಡೋಂಟ್ ಪುಟ್ ಆನ್ ವೆಟ್ ಕ್ಲಾತ್ಸ್ ಅಂತ ಹೇಳಬೇಕು, ಒದ್ದೆ ಬಟ್ಟೆನ ಹಾಕ್ಕೊಳ್ಬೇಡ ಅಂತ ಹೇಳೋದಕ್ಕೆ. ಹಳೆಯ ಕೋಟನ್ನು ಹಾಕೋ, ಹೊಸ ಪುಸ್ತಕನ ತಗೋ, ಇದನ್ನ ಹೇಗೆ ಹೇಳ್ತೀರಾ? ವೇರ್ ಓಲ್ಡ್ ಕೋಟ್ ಬೈ ಅ ನ್ಯೂ ಬುಕ್. ವೇರ್ WEAR, ವೇರ್ ಓಲ್ಡ್ ಕೋಟ್ ಬೈ ಅ ನ್ಯೂ ಬುಕ್. ಹಳೆ ಕೋಟ್ ಧರಿಸು, ಹೊಸ ಪುಸ್ತಕ ಕೊಂಡ್ಕೋ. ನಾನು ಬಟ್ಟೆ ಬದಲಾಯಿಸಿ ಬರ್ತೀನಿ. ಐ ವಿಲ್ ಕಮ್ ಆಫ್ಟರ್ ಚೇಂಜಿಂಗ್ ಮೈ ಕ್ಲಾತ್ಸ್. ಐ ವಿಲ್ ಕಮ್ ಆಫ್ಟರ್ ಚೇಂಜಿಂಗ್ ಮೈ ಕ್ಲಾತ್ಸ್. ನಾನು ಬಟ್ಟೆ ಬದಲಾಯಿಸಿ ಬರ್ತೀನಿ. ಈಗಿನ ಕಾಲದಲ್ಲೆಲ್ಲ ಯುವಜನರು ಎಲ್ಲರೂ ಈಗಿನ ಟ್ರೆಂಡಿಗೆ ತಕ್ಕ ಹಾಗೆ, ಅಂದರೆ ಇತ್ತೀಚಿನ ಫ್ಯಾಷನ್ಗೆ ತಕ್ಕ ಹಾಗೆನ ಬಟ್ಟೆಗಳನ್ನು ಹಾಕ್ತಾರೆ, ಕರೆಕ್ಟ್ ಅಲ್ವಾ? ಅದನ್ನು ಹೇಗೆ ಹೇಳೋದು? ನವಡೇಸ್ ದ ಯೂತ್ ವೇರ್ ಕ್ಲಾತ್ಸ್ ಆಫ್ ದ ಲೇಟೆಸ್ಟ್ ಫ್ಯಾಷನ್. ನವಡೇಸ್ ದ ಯೂತ್ ವೇರ್ ಕ್ಲಾತ್ಸ್ ಆಫ್ ದಿ ಲೇಟೆಸ್ಟ್ ಫ್ಯಾಷನ್. ಈಗಿನ ಕಾಲದಲ್ಲಿ ಯುವಜನರು ಇತ್ತೀಚಿನ ಫ್ಯಾಷನ್ ಭರಿತ ಬಟ್ಟೆನ ಹಾಕ್ತಾರೆ. ನವಡೇಸ್ ದ ಯೂತ್ ವೇರ್ ಕ್ಲಾತ್ಸ್ ಆಫ್ ದ ಲೇಟೆಸ್ಟ್ ಫ್ಯಾಷನ್ ಅಂತ ಹೇಳಬೇಕು. ಇನ್ನು ಒಬ್ಬರು ರೇಷ್ಮೆ ಸೀರೆನ ಧರಿಸಿದ್ರು. ಅದನ್ನು ಹೇಗೆ ಹೇಳ್ತೀರಾ? ಶಿ ವಾಸ್ ವೇರಿಂಗ್ ಅ ಸಿಲ್ಕ್ ಸಾರಿ. ಶಿ ವಾಸ್ ಕ್ಲಾಡ್ ಇನ್ ಅ ಸಿಲ್ಕ್ ಸ್ಯಾರಿ. ಕ್ಲಾಡ್ ಅಂತ ಕೂಡ ಹೇಳ್ಬೋದು ಅಥವಾ ವೇರಿಂಗ್ ಅಂತ ಕೂಡ ಹೇಳ್ಬೋದು.

0: ಸಮವಸ್ತ್ರವನ್ನು ಧರಿಸಿದ್ದ ಅಂತ ಹೇಗೆ ಹೇಳ್ತೀರಾ? ಹಿ ವಾಸ್ ವೇರಿಂಗ್ ಅ ಬ್ಲೂ ಯೂನಿಫಾರ್ಮ್. ಅದು ನೀರಿಳಿಯದ ಕೋಟು. ಮಳೆಗಾಲದಲ್ಲಿ ನೀರು ಅಂಟದೇ ಇರುವಂಥ ಕೋಟೆ ಹಾಕ್ಬೇಕಲ್ವಾ? ಇಟ್ ಇಸ್ ಅ ವಾಟರ್ ಪ್ರೂಫ್ ಕೋಟ್. ಇಟ್ ಇಸ್ ಅ ವಾಟರ್ ಪ್ರೂಫ್ ಕೋಟ್, ನೀರಿಳಿಯದ ಕೋಟು ಅನ್ನೋದಕ್ಕೆ ಇಟ್ ಇಸ್ ಅ ವಾಟರ್ ಪ್ರೂಫ್ ಕೋಟು. ಒಂದಷ್ಟು ಬಟ್ಟೆನಾ ಯಾರಿಗೋ ನೀವು ತಂದ್ಕೊಡ್ತೀರಾ, ಇವೆಲ್ಲ ನಿಮಗೆ. ಹೇಗೆ ಹೇಳ್ತೀರಾ ಇದನ್ನ? ದೀಸ್ ಡ್ರೆಸ್ಸಸ್ ಆರ್ ಫಾರ್ ಯು. ದೀಸ್ ಡ್ರೆಸ್ಸಸ್ ಆರ್ ಫಾರ್ ಯು. ಈ ಬಟ್ಟೆಗಳೆಲ್ಲ ನಿನಗೆ. ಒಬ್ಬ ವ್ಯಕ್ತಿಯ ಯೋಗ್ಯತೆನ ಅವನು ಧರಿಸಿರೋ ಬಟ್ಟೆ ಮೇಲೆ ನಿರ್ಧಾರ ಮಾಡೋದಿಕ್ಕಾಗತ್ತಾ? ಇಲ್ಲ ಅಲ್ವಾ? ಅ ಮ್ಯಾನ್ ಈಸ್ ಜಡ್ಜ್ ಬೈ ಹಿಸ್ ಕ್ಲಾತ್ಸ್, ಅಥವಾ ಅ ಮ್ಯಾನ್ ಈಸ್ ಜಡ್ಜ್ ಬೈ ದ ಕ್ಲಾತ್ಸ್ ಹಿ ವೇರ್ಸ್. ಅ ಮ್ಯಾನ್ ಈಸ್ ಜಡ್ಜ್ ಬೈ ದ ಕ್ಲಾತ್ಸ್ ಹಿ ವೇರ್ಸ್, ಅಥವಾ ಅ ಮ್ಯಾನ್ ಈಸ್ ಜಡ್ಜ್ ಬೈ ಹಿಸ್ ಕ್ಲಾತ್ಸ್. ಒಬ್ಬ ವ್ಯಕ್ತಿಯ ಯೋಗ್ಯತೆನ ಅವನು ಧರಿಸಿದ ಬಟ್ಟೆ ಮೇಲೆ ನಿರ್ಧರಿಸಲಾಗತ್ತೆ ಅಂತ ಹೇಳ ಅರ್ಥ ಇದರದ್ದು. ಇನ್ ಈ ಬಟ್ಟೆ ಬಗ್ಗೆ ಎಲ್ಲ ಇನ್ನೂ ಒಂಚೂರು ಹೇಳೋದಿದೆ, ಆದರೆ ಸಮಯದ ಅಭಾವದಿಂದ ನೀವು ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಮುಕ್ಕಣಕ್ಕ ಹೊಸಿ ತರಕಾರಿ ದಿನಸಿ ತರಬೇಕಿತ್ತು.
3: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
4: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
3: ಏ
4: ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
3: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
4: ಏನವಿ ಅದು?
3: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
4: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
3: ಹಂಗ ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
4: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಸ್ಮಾರ್ಟ್ ಪ್ಲಾನಿಂಗ್ ಮಾಡಿದಾಗ ಜೀವನದ ಕನಸುಗಳೆಲ್ಲ ನನಸಾಗುತ್ತೆ.
7: ಎಲ್ ಐ ಸಿ ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ನಿಮಗೆ ಡ್ಯುಯಲ್ ಬೆನಿಫಿಟ್ಸ್ ಕೊಡುವಂತಹ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ. ಇದರಲ್ಲಿ ನಿಮಗೆ ಸಿಗುತ್ತೆ ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಟರ್ಮ್ ಆಪ್ಷನ್ಸ್ ಮತ್ತು ಅಟ್ರಾಕ್ಟಿವ್ ಗ್ಯಾರಂಟೀಡ್ ಅಡಿಷನ್ಸ್ ಹಾಗೂ ಎಕ್ಸಿಸ್ಟಿಂಗ್ ಪಾಲಿಸಿ ಹೋಲ್ಡರ್ಸ್ಗೆ ಎನ್ಹಾನ್ಸ್ಡ್ ಗ್ಯಾರಂಟೀಡ್ ಅಡಿಷನ್ಸ್.
6: ನಿಮ್ಮ ಕನಸುಗಳಿಗಾಗಿ ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ LIC ನವ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
7: ಹೆಚ್ಚು ಮಾಹಿತಿಗಾಗಿ LIC ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ LIC India.in ವಿಸಿಟ್ ಮಾಡಿ. LIC ಹರ್ ಪಲ್ ಆಪ್ಕೆ ಸಾಥ್.
3: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
8: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
8: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
9: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
10: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
10: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
8: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
2: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
3: ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಮಾತು ಬೆಳ್ಳಿ ಮೌನ ಬಂಗಾರ ಅನ್ನುವಂಥ ಒಂದು ಗಾದೆ ಮಾತನ್ನು ನೀವೆಲ್ಲ ಕೇಳೇ ಇರ್ತೀರ. ಯಾಕೆಂದರೆ ಮೌನ ನಮ್ಮೊಳಗಿರುವಂಥ ಅತಿ ದೊಡ್ಡ ಬಲವು

0: 9 6 2 7 9 ಈ ನಂಬರ್ಗೆ ಕರೆ ಮಾಡಿ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಆಗಲೇ ಮೊದಲನೇ ಕರೆ ರೆಡಿ ಇದೆ. ಯಾರು, ಎಲ್ಲಿಂದ ನೋಡೋಣ? ಹಲೋ,
1: ನಮಸ್ಕಾರ.
0: ನಮಸ್ತೆ ಮುರಳಿದಾಸ್, ಹೇಗಿದ್ದೀರಾ?
1: ಹಲೋ, ಆರಾಮಾಗಿದ್ದೀವಿ.
0: ಆರಾಮಾಗಿದ್ದೀರಾ?
1: ಕೆಲಸ ಮಾಡ್ತಾ ಮಾಡ್ತಾ ಕೇಳೋದು ಮಾತಾಡೋದು ಇದೇ ಕೆಲಸ ಅಲ್ವಾ?
0: ಏನ್ ನಡೀತಿದೆ ಕೆಲಸ?
1: ಈಗ ಬೆಳಗಿಂದ ಎಲ್ಲ ಕೆಲಸ ಆಯ್ತು, ಇವತ್ತು ದಾಖಲು ಕರ ಹಾಕಿತ್ತು, ಅದ್ರ ಕೆಲಸ ಮುಗಿತ್ತು. ಈಗ ಉಳಿದ ಕರುಗಳನ್ನ ಮೇಯಕ್ ಬಿಡ್ಬೇಕು.
0: ಈಗ
1: ಮತ್ತೆ ಬೆಳಿಗ್ಗೆ ಮೇಯಿಸಿದ್ದು, ಇನ್ನೊಂದ್ರೊಂದು ಮೇಯಿಸೋದು.
0: ಕೆಲಸ ಜೋರಾಗಿ ನಡೀತಿದೆ ಹಾಗಾದ್ರೆ?
1: ದಿನ ಅದೆಲ್ಲ ಟೈಮ್ ಟೇಬಲ್ ನಮ್ದೆ.
0: ಸರ್, ಇವತ್ತು
1: ಏನಿಲ್ಲ,
0: ಮೌನದ ಬಗ್ಗೆ ತಗೊಂಡಿದ್ವಿ.
1: ಕಣಕ ಮೌನಂ ಸಮ್ಮತಿ ಲಕ್ಷಣ, ಯಾರು ಏನೋ ಬರ್ಬೇಕು ಸುಮ್ನೆ ಕುತ್ಕೊಂಡ್ಬಿಡ್ಬೇಕು. ಒಂದ್ 10 ನಿಮಿಷ ಸುಮ್ಮಿದ್ ಬಿಡ, ಗೆಸ್ಟ್ ಮಾಡ ಅಂತ ಮಾತಾಡೋದು ಸುಮ್ಮಿದ್ ಬಿಡ್ಬೇಕು. ಆಮೇಲೆ ಜಾವಾಗಿ ತಾಳ್ಮೆ ಆಗಿ ಅವ್ರು ನಮ್ ತಪ್ಪು ಅವ್ರ ತಪ್ಪು ಸಂದಾಸಿ ಮಾತಾಡಿದ್ರೆ ಜಗಳ ಬರಲ್ಲ, ಕಲಾಟೆ ಇರ್ಲ, ಏನಿರ್ಲ.
0: ಕೋಪದಲ್ಲಿ ಕೋಪ ಮತ್ ಮಾತಾಡಿದ್ರೆ ಅದ್ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ. ಹಾಗಾಗಿ ಮೌನವಾಗಿರ್ಬೇಕು ಹೇಳ್ತೀರಾ?
1: ಸುಮ್ಮಿದ್ ಮೌನ ಸಮ್ಮತಿ ಲಕ್ಷಣಂ.
0: ಸುಮ್ನೆ ಇದ್ ಬಿಟ್ರೆ ಪರಿಸ್ಥಿತಿ ತಿಳಿ ಆಗತ್ತೆ.
1: ಸುಮ್ಮಿದ್ ಬಿಡ್ಬೇಕು ಫಸ್ಟ್ 10 ನಿಮಿಷ, ಆಮೇಲೆ ತಿರ್ಸಿ ಹೇಳ್ಬೇಕು ತಾಳ್ಮೆಯಿಂದ. ನನ್ ತಪ್ಪ ನಿನ್ ತಪ್ಪ ಸಂದೇಶ ಕೇಳಿದ್ರೆ ಗೊತ್ತಾಗತ್ತೆ.
0: ಗೊತ್ತಾಗತ್ತೆ. ನಾವು ಅವ್ರ ಜೊತೆಗೆ ನಾವು ಮಾತಾಡಕ್ ಶುರು ಮಾಡಿದ್ರೆ ಏನು ಅರ್ಥನೇ ಆಗಲ್ಲ.
1: ಏನೋ ನನ್ನ ಹೆಂಡತಿ ಬೈತಾರೆ, ಸುಮ್ಮನೆ ಕುತ್ಕೊಂಡ್ಬಿಡ್ತೀವಪ್ಪ, ನಾನು ಏನು ಮಾತಾಡೋದಲ್ಲ.
0: ಮನೇಲಿ ಹಾಗಾದ್ರೆ ಇದು ನಿಮ್ಗೆ ಸ್ಟ್ರೆಂತ್ ಆಗಿದೆ? ಆಗಿದೆ.
1: ಕಣಕ್ ಅಭ್ಯಾಸ ಆಗ್ಬಿಡುತ್ತೆ. ಆಗ್ಲೇ
0: ಮನೇಲಿ ಮನೆಯವ್ರು ಬೈತಾ ಇದಾರೆ ಅಂತ ಹೇಳಿದ್ರೆ ಸುಮ್ನೆ ಇದ್ಬಿಟ್ರೆ?
1: ಮನೆಯವ್ರು ನಾನು ಬೈಯಲ್ಲ, ನಮ್ಮ ಮನೆಯವರು ನಾನ್ ಕಲ್ತಿರೋ ಪಾಠ.
0: ಓ,
1: ನಾನ್ ನಮ್ಮ ಮನೆಯವ್ರು ಬೈಬೇಕಾದ್ರೆ ಸುಮ್ನೆ ಇರ್ತಾರೆ, ಆಮೇಲೆ ಕ್ಲೀನ್ ಬಿಡಿಸಿ ಹೇಳ್ತಾರೆ ಯಾರ್ದು ತಪ್ಪು ಏನು ಅಂತಲೇ. ಹಂಗಾಗಿ ಅದನ್ನ ನಾನ್ ನಿಮ್ ಹತ್ರ ಮಾತಾಡಕ್ ಅನುಕೂಲ ಆಯ್ತು.
0: ಹಾಗಾದ್ರೆ ಇದೊಂದು ಸೂತ್ರ ಆಗ್ಬಿಟ್ಟಿದೆ ಹಾಗಾದ್ರೆ.
1: ಮೌನ ಸಮುದ್ರ ಏನೇ ಮಾತ್ರ ಏನೇ ಅಂದ್ರೆ ಸುಮ್ನೆ ಇರ್ಬೇಕು,
0: ಸುಮ್ನೆ ಇರ್ಬೇಕು,
1: ಆಮೇಲೆ ಉತ್ತರ ಕೊಡ್ಬೇಕು. ಇದು ನನ್ನ
0: ಜೀವನ
1: ಮಾತು. ಧನ್ಯವಾದಗಳು, ಬೇರೆಯವರಿಗೆ ಅವಕಾಶ ಕೊಡಿ.
0: ಓಕೆ ಸರ್, ಓಕೆ ಸರ್. ಶಿವಮೊಗ್ಗದಿಂದ ಮುರಳೀಧರ್ ಅವ್ರು ಕರೆ ಮಾಡಿದ್ರು. ಅವ್ರು ಕೂಡ ಹೇಳ್ತಿದ್ರು ಅಂದ್ರೆ ಮೌನವಾಗಿದ್ರೆ ಪರಿಸ್ಥಿತಿಯನ್ನ ತಿಳಿ ಆಗತ್ತೆ ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
2: ಹಲೋ, ನಮಸ್ತೆ ಮೇಡಮ್. ಶುಭ ಸಂಜೆ.
0: ಶುಭ ಸಂಜೆ ಉಮಾ ಅವ್ರ, ಹೇಗಿದ್ದೀರಾ?
2: ಆರಾಮಿದ್ದೀವಪ್ಪ, ನೀವು?
0: ನಾನು ಆರಾಮಾಗಿದ್ದೀನಿ. ಕಾಫಿ ಆಯ್ತಾ?
2: ಕಾಫಿ ಇಲ್ಲಪ್ಪ, ಇನ್ನು ಯೋಗಕ್ಕೆ ಹೋಗಿ ಬಂದು.
0: ಹೌದಾ ಮೇಡಮ್, ಇವತ್ ಮೌನದ ಬಗ್ಗೆ ತಗೊಂಡಿದ್ವಿ. ಹೌದು, ಬಲನ ಸ್ಟ್ರೆಂತ್ ಅಥವಾ ವೀಕ್ನೆಸ್ ಆಗತ್ತ ಅಂತ?
2: ಅಂದ್ರೆ ಎರಡು ಆಗತ್ತೆ.
0: ಎರಡು ಆಗತ್ತೆ.
2: ಈಗ ಗಂಡ ಹೆಂಡತಿ ಜಗಳದಲ್ಲಿ ಯಾರಾದ್ರೂ ಮೌನವಾಗಿದ್ಬಿಟ್ರೆ ಅದು ತುಂಬಾ ಬೆಸ್ಟ್
0: ಬೆಸ್ಟ್ ಆಗತ್ತೆ.
2: ಇಬ್ರು ಜಗಳ ಮಾಡ್ಕೊಂತ ಹೋದ್ರೆ ಅದೆಲ್ಲಿಗೂ ಹೋಗ್ಬಿಡತ್ತೆ ಆಮೇಲೆ.
0: ಹೌದು,
2: ಗಂಡ ಇಲ್ಲ ಹೆಂಡತಿ ತಾಳ್ಮೆಯಿಂದ ಇದ್ದು ಮೌನವಾಗಿದ್ಬಿಟ್ರೆ ಅದು ತುಂಬಾ ದೊಡ್ಡ
0: ಒಬ್ರಾದ್ರೂ ಮೌನ ವಹಿಸ್ಲೇಬೇಕು.
2: ಮೌನವಾಗಿರ್ಬೇಕು. ಈಗ ಅತ್ತೆ ಸೊಸೆ ಜಗಳದಲ್ಲಿ ಯಾರಾದ್ರೂ ಒಟ್ಟು ಎದುರ ಬದ್ರ ಯಾರು, ಈಗ ಅತ್ತೆ ಸೊಸೆನೋ ಇಲ್ಲ ಮೈದ್ನಾನತ್ರನೋ ನಾದ್ನಿಯರ ಹತ್ರನೋ ಜಗಳ ಇದ್ದೇ ಇರತ್ತೆ. ಈಗ ಮನೆ ಅಂದ್ಮೇಲೆ, ಸಂಸಾರ ಅಂದ್ಮೇಲೆ, ಈಗ ಮಗನ ಹತ್ರ ಆಗ್ಲಿ, ಹಿಂಗೆ ಜಗಳ ಆಗ್ತಿರುವಾಗ ಯಾರಾದ್ರೂ ಒಬ್ರು ಮೌನವಾಗಿದ್ಬಿಟ್ರೆ ಮಾತು ಬರ್ಲಿಲ್ದಂಗೆ ಸುಮ್ನೆ ಕೇಳ್ತಾ ಇರ್ಬೇಕು, ಮೌನವಾಗಿರ್ಬೇಕು.
0: ಒಬ್ರೆ ಎಷ್ಟೋ ತನಕ ಮಾತಾಡ್ಲಿಕ್ಕೆ ಆಗತ್ತಲ್ವಾ?
2: ಹೌದು, ಅವಾಗ ಸುಮ್ನೆ ಬಿಡ್ತಾರೆ. ಅದಕ್ಕೆ ಅರ್ಥ ಇಲ್ಲ ಅಂದ್ಮೇಲೆ ಸುಮ್ನಾದ್ರೆ ಒಳ್ಳೇದಲ್ವಾ?
0: ಒಳ್ಳೇದು. ಹೌದು,
2: ಅದು ಎರಿಸ್ಕೊಂತ ಹೋಗ್ಬಿಟ್ರೆ ಒಂದಕ್ಕೊಂದು ಜಗಳ ಮಾತಿಗೆ ಮಾತು ಮಾತಿಗೆ ಮಾತು ಬೆಳೀತಾ ಹೋದ್ರೆ ತುಂಬಾ ದೊಡ್ಡ ಜಗಳನೇ
0: ಆಗ್ಬಿಡತ್ತೆ.
2: ಇಲ್ಲಿಗೆ ಮಾತು ಮೌನ ತುಂಬಾ ಕೆಲಸ ತುಂಬಾ ಚೆನ್ನಾಗಿರತ್ತೆ. ಅದೊಂದು
0: ಮೌನ ಬಂಗಾರವೇ ಹಾಗಾದ್ರೆ.
2: ಹೌದು ಹೌದು ಮೇಡಮ್, ಹೌದು. ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಶಿವಮೊಗ್ಗದಿಂದ ಉಮಾ ಅವ್ರು ಕರೆ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು ಅಂದ್ರೆ ಒಬ್ರಿಗೊಬ್ರು ಜಗಳ ಅಥವಾ ಮಾತು ಮಾತಾಡಿದಾಗ ಒಬ್ರು ಮೌನವಾಗಿದ್ರೆ ಆ ಪರಿಸ್ಥಿತಿ ಸರಿ ಆಗುತ್ತೆ ಅಂತ ಹೇಳಿ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ.
3: ಹಲೋ,
0: ಹಲೋ.
3: ನಮಸ್ಕಾರ ಮೇಡಮ್, ಗುಡ್ ಈವ್ನಿಂಗ್.
0: ಸರ್ ನಮಸ್ತೆ, ಗುಡ್ ಈವ್ನಿಂಗ್.
3: ನಾನು ಬ್ರಹ್ಮಾನಂದ ಆನಡೆ, ವಿದ್ಯಾನಗರ, ಶಿವಮೊಗ್ಗ.
0: ಹಾ ಸರ್,
3: ಊಟ ಆಯ್ತು ಮೇಡಮ್?
0: ಊಟ ಆಯ್ತು ಸರ್. ನಿಮ್ದಾಯ್ತಾ?
3: ನಂದು ಆಯ್ತು ಮೇಡಮ್, ಊಟ ಆಯ್ತು. ಅದೇ ಇವತ್ತು ಟಾಪಿಕ್ ಚೆನ್ನಾಗಿ ತಂದಿದ್ದೀರಾ.
0: ಹೌದು ಸರ್, ಮೌನದ ಬಗ್ಗೆ.
3: ಮೌನದ ಬಗ್ಗೆ. ಮೌನ ಅಂತಕ್ಕಂಥದ್ದು ಅನೇಕ ಅರ್ಥಗಳನ್ನ ಕೊಡುತ್ತೆ. ಮೌನಂ ಸಮ್ಮತಿ ಲಕ್ಷಣ ಅಂತ, ಅಥವಾ ಮೌನ ಯಾವ್ದೋ ಒಂದು ಒಳ್ಳೇದಕ್ಕೋಸ್ಕರ ಮೌನವಾಗಿದ್ದಾರೆ ಅಂತ, ಅಥವಾ ಮೌನ ಅಂತಕ್ಕಂಥದ್ದು ನನಗೆ ಯಾವ್ದು ಬೇಡ ಏನು ಬೇಡ ಮೌನವಾಗಿದ್ದು ಬಿಡೋಣ ಯಾಕೆ ಅಂತಕ್ಕಂಥದ್ದನ್ನು ಸೂಚಿಸುತ್ತೆ. ಆದ್ರೆ ಪ್ರತಿಯೊಬ್ರು ಮೌನವಾಗಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಅವರ ಒಂದು ದೌರ್ಬಲ್ಯ ಅಂತಾನು ತಿಳ್ಕೊಳಕ್ ಆಗಲ್ಲ, ಅಥವಾ ಅವರು ಎದುರು ಪುಕ್ಕುಳ್ರು ಅಂತಾನು ತಿಳ್ಕೊಳಕ್ ಆಗಲ್ಲ, ಅಥವಾ ಅವ್ರಿಗೆ ಎದುರ್ಸಕ್ ಆಗಲ್ಲ ಅಂತಾನು ತಿಳ್ಕೊಳಕ್ ಆಗಲ್ಲ. ಯಾವಾಗ್ಲೂ ನಾವು ಮೌನವಾಗೂ ಇರಕ್ ಆಗಲ್ಲ, ಅಥವಾ ಯಾವಾಗ್ಲೂ ಮೌನವನ್ನ ಮುರಿಯಕ್ಕೂ ಆಗಲ್ಲ. ಅದನ್ನ ಸಮತೋಲನವಾಗಿ ಕಾಪಾಡ್ಕೊಂಡು ನಾವು ಹೋಗ್ಬೇಕಾಗತ್ತೆ. ಅನೇಕ ಪ್ರಸಂಗಗಳು ನಮ್ಮ ಜೀವನದಲ್ಲಿ

0: ಹೇಳ್ತಾರೆ. ಕೆಲವೊಂದು ಪ್ರಸಂಗಗಳನ್ನ ನಾವು ತಾಳ್ಮೆಯಿಂದ ಅದನ್ನ ಪರೀಕ್ಷಿಸಿ ನೋಡಿ ಕಾದು ನಿರ್ಧಾರ ತಗೋಬೇಕಾಗತ್ತೆ ಅಥವಾ ನಮ್ಮ ಕೆಲಸಗಳನ್ನ ಮಾಡ್ಕೋಬೇಕಾಗತ್ತೆ. ಇನ್ನು ಒಂದು ಕೆಲವು ಟೈಮಲ್ಲಿ ತಾಳ್ಮೆ ಅಂತ ಕೂತ್ರೆ ಅದು ಕೆಲಸ ಕೆಟ್ಟೋಗುತ್ತೆ, ಮತ್ತೆ ಪರಿಸ್ಥಿತಿ ಹದಗೆಟ್ಟೋಗುತ್ತೆ, ಅನೇಕ ತೊಂದರೆಗಳಾಗ್ತವೆ. ಉದಾಹರಣೆಗೆ ಈಗ ಮನೆಯಲ್ಲೇ ಅನ್ಕೊಳ್ಳಿ, ಏನೋ ಒಂದು ಬೆಂಕಿ ಹತ್ಕೊಳ್ತು ಅನ್ಕೊಳ್ಳಿ, ಎಲ್ಲ ಮನೆಯಲ್ಲೇ ಯಾವ್ದೋ ಒಂದು ವಿಷಯಕ್ಕಿದಂಗೆ ಬೆಂಕಿ ಹತ್ಕೊಂತು ಅನ್ಕೊಳ್ಳಿ, ಅಡ್ಗೆ ಮಾಡುವಾಗ್ಲಿ ಬಾತ್ರೂಮ್ ಅಲ್ಲಾಗ್ಲಿ ಅಥವಾ ಏನೋ ಸಡನ್ ಬೆಂಕಿ ಹತ್ಕೊಂಡ್ರೆ ತಾಳ್ಮೆ ಅಂದ್ರೆ ಆಗಲ್ಲ. ಅಲ್ಲಿ ನಮ್ಮ ತಾಳ್ಮೆಯನ್ನ ಮೀರಿ ನಾವು ಆ ಬೆಂಕಿಯನ್ನ ಯಾವಾಗ ಆರಿಸ್ಬೇಕು ಏನ್ ಮಾಡ್ಬೇಕು ಅದನ್ನ ಮುಂದುವರೆದು ನಮ್ ತಾಳ್ಮೆಯನ್ನ ಬಿಟ್ಟು ಅಲ್ಲಿ ನಾವು ಬೆಂಕಿಯನ್ನ ಆರಿಸ್ಬೇಕು. ಆಮೇಲೆ ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಈಗೇನೋ ಒಂದು ನಾವೆಲ್ಲ ಹೋಗಿರ್ತೀವಿ ಹೊರಗಡೆ ಸಾರ್ವಜನಿಕ ಪ್ರದೇಶದಲ್ಲಿ ಅಥವಾ ಯಾವ್ದೋ ಹೊರ ಊರಿಗೆ ಹೋಗಿರ್ತೀವಿ, ಅಲ್ಲಿ ಏನೋ ಒಂದು ದೊಡ್ಡ ಗಲಾಟೆ ನಡೀತಾ ಇರುತ್ತೆ, ಅಲ್ಲಿ ನಾವೊಂದು ಸ್ವಲ್ಪ ತಾಳ್ಮೆಯನ್ನು ವಹಿಸ್ಬೇಕಾಗತ್ತೆ. ಯಾಕಂದ್ರೆ ಆ ದೊಂಬಿ ಗಲಾಟೆ ಏನಕ್ಕೆ ನಡೀತಿದೆ, ಯಾಕೆ ನಡೀತಿದೆ, ಅದಕ್ಕೆ ನಮ್ಗೆ ಸಂಬಂಧ ಇದೆಯಾ ಇಲ್ಲ ಗೊತ್ತಿರಲ್ಲ, ಅದನ್ನೆಲ್ಲ ತಿಳ್ಕೊಬೇಕಾಗತ್ತೆ. ನಾನು ಅದರಲ್ಲಿ ಹೋಗಿ ಇನ್ವಾಲ್ವ್ ಆಗ್ಬೇಕಾ ಅಥವಾ ಏನಾದ್ರು ಮಾತಾಡ್ಬೇಕಾ ಮುಂದುವರಿಬೇಕಂತ ತಾಳ್ಮೆಯಿಂದ ಯೋಚನೆ ಮಾಡಿ ಅಲ್ಲಿ ನಿರ್ಧಾರ ತಗೋಬೇಕಾಗತ್ತೆ. ಅಲ್ಲಿ ನಮ್ಮ ತಾಳ್ಮೆಯನ್ನ ಮುರ್ಕೊಂಡು ನಾವು ಮುಂದಕ್ಕೆ ಹೋಗೋಕ್ಕಾಗಲ್ಲ. ಇನ್ನೂ ಒಂದ್ ಕೆಲಸ ಎಲ್ಲ ಏನಾಗುತ್ತೆ ಅಂದ್ರೆ, ಈಗ ನಾವು ವಿದ್ಯಾಭ್ಯಾಸ ಮಾಡುವಾಗ ಎಲ್ಲ ನಿರ್ದಿಷ್ಟವಾದ ಟೈಮ್ ಟೇಬಲ್ ಇರುತ್ತೆ, ಯಾವುದಕ್ಕೆ ಓದಲಿಕ್ಕೆ ಪರೀಕ್ಷೆಗೆ ಅದು ರಿಸಲ್ಟ್ ಬರ್ಲಿಕ್ಕೆ, ಅಲ್ಲಿ ನಾವು ತಾಳ್ಮೆಯಿಂದ ನಮ್ಮ ಒಂದು ಸಾಧನೆಯನ್ನ ನಾವು ಪರೀಕ್ಷಿಸಿಕೊಂಡು ಕಾಯ್ಬೇಕಾಗತ್ತೆ. ಯಾಕಂದ್ರೆ ಇವತ್ತೇ ಓದ್ದೆ ಇವತ್ತೇ ಎಕ್ಸಾಮ್ ಬರ್ದೆ ಇವತ್ತೇ ರಿಸಲ್ಟ್ ಬರುತ್ತೆ ಅಂತ ಆಗಲ್ಲ, ಅಲ್ಲಿ ನಮಗೆ ಸ್ವಲ್ಪ ತಾಳ್ಮೆ ಬೇಕಾಗತ್ತೆ. ಆಮೇಲೆ ನಮ್ ಜೀವನದಲ್ಲಿ ನಾವು ಯಾವ್ದೇ ಒಂದು ಸಾಧನೆಯನ್ನು ಮಾಡುವಾಗ ಒಂದೇ ಸಲ ಆಕಾಶಕ್ಕೆ ಏಣಿ ಹಾಕಕ್ ಆಗಲ್ಲ, ತಾಳ್ಮೆ ಬೇಕಾಗತ್ತೆ. ಅದಕ್ಕೆ ನಾನು ಆಕಾಶಕ್ಕೆ ಏಣಿ ಹಾಕಕ್ ಆಗದಿದ್ರು ಅಟ್ ಲೀಸ್ಟ್ ಒಂದು ಸ್ವಲ್ಪ ಈ ಮೀಟರ್ಗಳಿಗೆ ಅಥವಾ ಸ್ವಲ್ಪ ಅಡಿಗಳಿಗಾದ್ರೂ ನಾನು ಏರ್ಬೋದಲ್ಲ ಅಂತ ಹೇಳಿ ಯೋಚನೆ ಮಾಡಿ ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಏಣಿ ಹಾಕೋ ಬಗ್ಗೆ ಪ್ರಯತ್ನ ಮಾಡಿ ಏಣಿ ಹಾಕಿದ್ರೆ ಪೂರ್ತಿ ಆಕಾಶ ಏರಕ್ ಆಗದಿದ್ರು ಸ್ವಲ್ಪನಾದ್ರೂ ಏರ್ತೀವಿ. ಈಗ ಉದಾಹರಣೆಗೆ ಅಂದ್ರೆ ಈಗ ರ್ಯಾಂಕ್ ಬರ್ಬೇಕು ಅಥವಾ ಒಳ್ಳೆ ನಾವು ಸ್ಟೂಡೆಂಟ್ ಲೈಫ್ ಅಲ್ಲಿ ರ್ಯಾಂಕ್ ಬರ್ಬೇಕು ಒಳ್ಳೆ ವಿದ್ಯಾಭ್ಯಾಸ ಮಾಡ್ಬೇಕು ಅಂದ್ರೆ ಅಂತ ಸಡನ್ ಆಗಿ ಓದಿ ಬರೆದು ಮಾಡಕ್ ಆಗಲ್ಲ, ಸ್ಟೆಪ್ ಬೈ ಸ್ಟೆಪ್ ಓದ್ಕೊಂಡು ನಾವು ಶ್ರಮ ಪಟ್ಟು ಪ್ರಯತ್ನ ಪಟ್ರೆ ನಿಧಾನಕ್ಕೆ ನಾವು ಆ ಒಂದು ಹಂತವನ್ನು ತಲುಪ್ತೀವಿ. ಯಾವ್ದೇ ಇರ್ಬೋದು, ಅದೇ ಹೇಳ್ತಾರೆ ಮೇಡಮ್ ರಾತ್ರಿ ರಾತ್ರಿ ಶ್ರೀಮಂತ ಆಗಕ್ ಆಗಲ್ಲ, ಅದಕ್ಕೆ ಹಿಂದ್ಗಡೆಯಿಂದ ತುಂಬಾ ನಮ್ಮ ಪ್ರಯತ್ನಗಳು ಇರ್ತವೆ, ತಾಳ್ಮೆ ಇರುತ್ತೆ. ಎಲ್ಲವನ್ನು ನಾವು ತಾಳ್ಮೆ ಮೀರಿನೂ ಮಾಡಕ್ಕಾಗಲ್ಲ, ಎಲ್ಲವನ್ನು ತಾಳ್ಮೆ ತಗೊಂಡು ಕೂಡ ಇರಕ್ಕಾಗಲ್ಲ. ನಾವು ಸಮಯ ಸಂದರ್ಭ ನೋಡಿ ಯಾವ ಸಮಯದಲ್ಲಿ ನಾವು ತಾಳ್ಮೆ ಆಗಿರ್ಬೇಕು ಅವಾಗ ಇರ್ಬೇಕಾಗತ್ತೆ, ಯಾವ ಸಮಯದಲ್ಲಿ ನಮ್ಮ ತಾಳ್ಮೆಯನ್ನ ಮೀರಿ ವರ್ತಿಸ್ಬೇಕಾಗತ್ತ ಅವಾಗ ವರ್ತಿಸ್ಲೇಬೇಕು. ಉದಾಹರಣೆಗೆ ಈಗ ನಮ್ಮ ಮನೆಯಲ್ಲೇ ತಗೊಳ್ಳಿ, ಮಕ್ಕಳು ಅಥವಾ ಚಿಕ್ಕವನ ಏನಾದ್ರು ತಪ್ಪು ಮಾಡಿದಾಗ ಕೆಲವು ಸಲ ತಾಳ್ಮೆಯಿಂದ ಸುಮ್ಮನೆ ಇರ್ಬೇಕಾಗತ್ತೆ, ಕೆಲವು ಸಲ ತಾಳ್ಮೆಯನ್ನ ಮೀರಿ ಆಕ್ಟ್ ಮಾಡ್ಬೇಕಾಗತ್ತೆ ಅಂದ್ರೆ ನೋಡ್ಕೋಬೇಕಲ್ಲಿ. ನಾನೀಗ ತಾಳ್ಮೆ ಹೌದು ಮೇಡಮ್, ಈಗ ತಾಳ್ಮೆಯಿಂದ ಇದ್ರೆ ಈ ಸನ್ನಿವೇಶಕ್ಕೆ ಒಳ್ಳೇದ ಅಥವಾ ತಾಳ್ಮೆಯನ್ನ ಬಿಟ್ಟು ಇಮಿಡಿಯೇಟ್ ವರ್ತಿಸಿದ್ರೇನೆ ಇದು ಸಮಸ್ಯೆ ಬಗೆಹರಿಯುತ್ತ ನೋಡ್ಬೇಕಾಗತ್ತೆ. ಅದು ಡಿಪೆಂಡ್ ಅಪಾನ್ ಸಿಚುಯೇಷನ್, ಮತ್ತೆ ಯಾವಾಗ್ಲೂ ಒಟ್ಟಿನಲ್ಲಿ ಜಾಗೃತೆ ಆಗಿರ್ಬೇಕು. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಯಾವಾಗ ತಾಳ್ಮೆ ಆಗಿರ್ಬೇಕು ಅವಾಗ ತಾಳ್ಮೆ ಆಗಿರ್ಬೇಕು, ಯಾವಾಗ ತಾಳ್ಮೆಯನ್ನು ಮೀರಿ ನಡಿಬೇಕು ಅವಾಗ ತಾಳ್ಮೆಯನ್ನು ಮೀರಿ ನಾವು ನಡಿಬೇಕಾಗತ್ತೆ. ಇದು ಪರಿಸ್ಥಿತಿಗೆ ಅನುಗುಣವಾಗಿ ನಾವು ವರ್ತಿಸ್ಬೇಕಾಗತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ಓಕೆ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದ ಸರ್.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್.
1: ವಿದ್ಯಾನಗರದಿಂದ ಬ್ರಹ್ಮಾನಂದ ರಾನಡಿ ಅವರು ಕರೆ ಮಾಡಿದ್ರು. ಅವ್ರು ಹೇಳ್ತಿದ್ರೆ ಮೌನ ಅನ್ನೋದು ಸನ್ನಿವೇಶ, ಮತ್ತೆ ಅದನ್ನ ಬಳಸುವಂತಹ ರೀತಿಗೆ ತಕ್ಕಂತೆ ಬಲನೂ ಆಗ್ಬೋದು ಅಥವಾ ದೌರ್ಬಲ್ಯನೂ ಆಗ್ಬೋದು ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ಹಲೋ
2: ಮೇಡಮ್. ನಮಸ್ತೆ
1: ಸರ್. ನಮಸ್ತೆ ಸೋಮಶೇಖರ್ ಸರ್. ತಿಂಡಿ ಆಯ್ತಾ ಸರ್?
2: ತಿಂಡಿ ಆಯ್ತು.
1: ಇವತ್ತೇನ್ ಸ್ಪೆಷಲ್ ಇತ್ತು ಸರ್?
2: ದೋಸೆ ಮಾಡಿದ್ರು.
1: ದೋಸೆನಾ ಸರ್? ಇವತ್ ಮೌನದ ಬಗ್ಗೆ ಮಾತಾಡ್ತಾ ಇದ್ವಿ, ಮೌನ ಅನ್ನೋದು ಬಲ ಆಗುತ್ತೋ ಅಥವಾ ದೌರ್ಬಲ್ಯ ಆಗುತ್ತೋ ಅಂತ.
2: ನಿಜ ಮೇಡಮ್, ಅದು ಸಿಚುಯೇಷನ್ ಮೇಲೆ ಆಯಾ ಸಂದರ್ಭಕ್ಕೆ ತಕ್ಕಂತೆ ಅದು ಡಿಮ್ಯಾಂಡ್ ಮಾಡುತ್ತೆ ಮೇಡಮ್. ನಾವು ಎಲ್ಲಿ ಮೌನವಾಗಿರ್ಬೇಕು ಮತ್ತೆ ಎಲ್ಲಿ ಮಾತಾಡ್ಬೇಕು, ಅವಶ್ಯಕತೆ ಎಲ್ಲಿದೆ, ಅಗತ್ಯ ಎಲ್ಲಿದೆ ಅಲ್ಲಿ ಮಾತಾಡ್ಲೇಬೇಕಾಗುತ್ತೆ. ಈಗ ನಾನು ಸ್ವಲ್ಪ ಅವನ ಮೂಡಿ ಸ್ವಲ್ಪ ಅವನು ತುಂಬಾ ಮೌನಿ ಅಂತಂದು ಅಲ್ಲೆಲ್ಲಾರು ಒಂದ್ ಸದಲ್ಲಿ ಒಂದ್ ಹತ್ತು ನಿಮಿಷ ಮಾತಾಡ್ಬೇಕು ಅನ್ನೋ ಭಾಷೆ ನಿಲ್ಸಿದ್ರೆ ನಾವು ಮೌನವನ್ನು ನಿಂತಿರಕ್ಕಾಗದ್ಲ
1: ಅಂದ್ರೆ ಅರ್ಥನೇ ಕಳ್ಕೊಂಡ್ಬಿಡುತ್ತೆ. ಹೌದು,
2: ಕಳ್ಕೊಂಡ್ಬಿಡುತ್ತೆ. ಹಾಗಾಗಿ ಸಿಚುಯೇಷನ್ ಡಿಮ್ಯಾಂಡ್ ಮೇಡಮ್, ಯಾವ ಸಂದರ್ಭದಲ್ಲಿ ಮತ್ತೆ ಅಲ್ಲಿ ಪರಿಸ್ಥಿತಿ ಹೇಗಿದೆ ಅದನ್ನ ಅರ್ಥ ಮಾಡ್ಕೊಂಡು ಅಲ್ಲಿ ನಾವು ವರ್ತಿಸ್ಬೇಕಾಗತ್ತೆ. ಆಮೇಲೆ ನಿಜ ಮೇಡಮ್, ಮೌನ ತುಂಬಾ ಒಳ್ಳೇದು ಮೇಡಮ್. ಮೌನ ಅನ್ನೋದು ತುಂಬಾ ಅದು ಹೇಳ್ತಾರಲ್ಲ ಈಗ ಮಾತು ಬೆಳ್ಳಿ ಮೌನ ಬಂಗಾರ ಅಂತ, ಹಾಗಾಗಿ ಮೌನಕ್ಕೂ ಬೆಲೆ ಇದೆ ಮೇಡಮ್.
1: ಬೆಲೆ ಇದೆ,
2: ತುಂಬಾ ಬೆಲೆ ಇದೆ. ಅದಂತ ನಾವು ಅದಕ್ಕೆ ಬೆಲೆ ಇದೆ ಅಂತ ನಾವು ಮೂಕ್ರ ಕೂತ್ಕೊಂಡ್ಬಿಟ್ರೆ ಜೀವನ ಕಷ್ಟ
1: ಆಗುತ್ತೆ,
2: ಆಗೋದಿಲ್ಲ. ಹಾಗಾಗಿ ಆಯಾ ಸಂದರ್ಭಕ್ಕೆ ತಕ್ಕಂತೆ ಎಷ್ಟು ಬೇಕೋ ಮಾತು ಅಷ್ಟು. ಈಗ ನಮ್ಮ ಅಜ್ಜಿ ಹೇಳುದು ಮೇಡಮ್, ನನಗೆ ಹೇಳುದು ಇಲ್ಲಿ, ಯಾಕೆಂದ್ರೆ ಸಾಮಾನ್ಯ ನಾನು ಅಜ್ಜಿ ಅಷ್ಟೇ ಮನೇಲಿ ಇರ್ತಿದ್ದು, ಸಂಜೆ ಏನಾದ್ರು ಸುಮ್ನೆ ಒಂದು ಅವರೆಕಾಯಿ ಸುಲಿ ಹೋಗ್ಲೋ ಅಥವಾ ಕಾಳು ತಿರುಗ್ತಾ ಇದ್ದಾಗ್ಲೋ ಏನೋ ಹಿಂಗೆ ಮಾತಾಡ್ತಾ ಅಪಾಯ ಅಂತ ಅನ್ನೋದು ನನ್ನ ಜಾಸ್ತಿ ಮೇಡಮ್.
1: ಹೌದಾ?
2: ಅಪಾಯ ಇಲ್ಲ, ಹಳ್ಳಿಲಿ ಹೆಂಗಿರ್ಬೇಕು ಅಂದ್ರೆ ನೀನು ಅಂದ್ರೆ ನಿಮ್ಮ ಅಪ್ಪ ಅನ್ಬೇಕು,
1: ಜೋರಾಗಿರ್ಬೇಕು ಅಂತ
2: ಅಂತ ಹೇಳ್ಕೊಡುದು ಮೇಡಮ್ ನಮ್ಮಜ್ಜಿ. ಅವನೇನೋ ಅಂದ ಅಂತ ಎದ್ರಕಂಡ್ ಬರ್ಬಾರ್ದು, ನೀನು ಅಂದ್ರೆ ನಿಮ್ ಅಪ್ಪ ಅನ್ಬೇಕು, ಹಂಗಿರ್ಬೇಕು ಅಂತ. ನೋಡಿ ಮೇಡಮ್, ಅವ್ರು ಹೆಂಗೆ ನಮ್ಗೆ ದಾರಿ ತಂದ್ರು ಅಂದ್ರೆ, ಈಗ ಏ ಸುಮ್ನೆ ಯಾರೋ ಅವನು ಇದ್ ಮಾಡ್ತಾನೆ ಅಂದ್ರೆ ನೀನು ಕೈ ಎತ್ತಿ ಹೋಗ್ಬೇಡ ಅಂತ ಎದ್ರಕಂಡ್ ಬಂದ್ಬಿಡು ಅಂತಲೂ ಹೇಳಂಗಿಲ್ಲ, ಮತ್ತೆ ಅನ್ನಿಸ್ಕೊಂಡು ಬಾ ಅಂತಲೂ ಅಲ್ಲ. ಸಂದರ್ಭ ಹೆಂಗಿರುತ್ತೆ ಅದ್ ನೋಡಿ ಮಾತಾಡ್ಬೇಕು ಅನ್ನೋ ಒಂದು ಇದನ್ನ ಕಲ್ಸಿದ್ರು. ಹಾಗಾಗಿ ಎಲ್ಲಿ ನಾವು ಈಗ ಸುಮ್ನೆ ಈಗ ಒಂದು ತರಕಾರಿ ತರಕ್ ಹೋಗ್ತೀವಿ ಮೇಡಮ್, ನಾನು ಜಾಸ್ತಿ ಮಾತಾಡೋದಿಲ್ಲಪ್ಪ ಅಂತಂದ್ರೆ, ಅವನು ಈಗ ಸಾಮಾನ್ಯವಾಗಿ ಒಂದ್ ಟೊಮೆಟೋಗೆ 25 ರೂಪಾಯಿ 30 ರೂಪಾಯಿ ಕಿಲೋ ಇರ್ಬೋದು, ಅವನು 50 ರೂಪಾಯಿ ಹೇಳಿದ್ರೆ ನಾವು ಮಾತಾಡಿದ್ರೆ 50 ಕೊಡ್ತಾರಕ್ಕಾಗುತ್ತಾ?
1: ಮೌನವಾಗಿ ಬಂದ್ರೆ ಮೌನಕ್ಕೆ ಅರ್ಥನೇ ಇರಲ್ಲ, ಅವಾಗ
2: ಅರ್ಥ ಇರಲ್ಲ, ನಾವಲ್ಲಿ ಸೋಲ್ತಾ ಇದೀವಿ ಎಲ್ಲ ನಾವು. ಹಂಗಾಗುತ್ತೆ, ಹಂಗಾಗಿ ಯಾಕಪ್ಪ ಅಲ್ಲೆಲ್ಲ 25 ಸಿಗ್ತಾ ಇದೆ 30 ಸಿಗ್ತಾ ಇದೆ ಅಂತಂದು ನಿಖರವಾಗಿ ಬೆಲ್ಲ ಕೊಟ್ಟು ತರ್ಬೇಕಾಗತ್ತೆ, ಮಾತಾಡ್ಲೇಬೇಕಾಗುತ್ತೆ. ಹಾಗಾಗಿ ಇದೇನು ಅಂದ್ರೆ ನಿಜ ಮೇಡಮ್, ಎರಡು ಸಾಧ್ಯತೆ ಇದೆ. ನೀವು ಕೊಟ್ಟರೆ ವಿಷಯದಲ್ಲಿ ಇವತ್ತು ಎರಡು ಪರ ವಿರೋಧ ಎರಡು ಇದೆ ಮೇಡಮ್. ಅದು ಮೌನ ಒಂದೊಂದ್ಸರಿ ಬಲನೂ ಆಗುತ್ತೆ, ಕೆಲವೊಂದ್ ಸಂದರ್ಭದಲ್ಲಿ ದೌರ್ಬಲ್ಯನೂ ಆಗ್ಬಿಡುತ್ತೆ ಮೇಡಮ್. ನಾವ್ ಎಲ್ಲಿ ಮಾತಾಡ್ಬೇಕು ಅಲ್ಲಿ ನಾವು ಮೌನವಾಗಿ ಕೂತ್ಕೊಂಡ್ರೆ ಅದು ದೌರ್ಬಲ್ಯ ಆಗ್ಬಿಡುತ್ತೆ,
1: ದೌರ್ಬಲ್ಯ ಆಗುತ್ತೆ. ಹೌದು,
2: ಹಂಗಾಗಿ ಇದು ನಿಜ ಮೇಡಮ್. ಏನು ಅದೇ ಮೇಡಮ್, ಎಲ್ಲಿ ಸಾಂದರ್ಭಿಕವಾಗಿ ಏನ್ ಸಿಚುಯೇಷನ್ ಡಿಮ್ಯಾಂಡ್ ಮಾಡುತ್ತೆ ಅಲ್ಲಿ ನಾವು ಮಾತಾಡ್ಬೇಕಾಗುತ್ತೆ, ಇಲ್ಲ ಸಿಚುಯೇಷನ್ ಮೌನವನ್ನ ಡಿಮ್ಯಾಂಡ್ ಮಾಡಿದ್ರೆ ಅಲ್ಲಿ ಮೌನವಾಗಿ ಇರ್ಬೇಕಾಗುತ್ತೆ,
1: ಎರಡನ್ನು ಕೂಡ ಮಾಡ್ಬೇಕಾಗತ್ತೆ ಮೌನ.
2: ಖಂಡಿತ ಖಂಡಿತ ಮೇಡಮ್, ನಿಜ.
1: ಓಕೆ ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದೆ.
2: ಧನ್ಯವಾದಗಳು ಮೇಡಮ್ ತಮ್ಮ.
1: ಸೋಮಶೇಖರ್ ಸರ್ ಅವ್ರು ಕರೆ ಮಾಡಿ ಅವ್ರು ಕೂಡ ಹೇಳ್ತಿದ್ರಂದ್ರೆ, ಈ ಮೌನ ಅನ್ನೋದು ಎಷ್ಟೊಂದು ಸರಿ ನಮಗೆ ಸ್ಟ್ರೆಂತ್ ಆದರೆ ಇನ್ನೆಷ್ಟೋ ಸರಿ ನಮ್ಮ ದೌರ್ಬಲ್ಯನೂ ಆಗುತ್ತೆ. ಯಾಕೆಂದರೆ ಮಾತಾಡಬೇಕಾದಂತಹ ಸಂದರ್ಭದಲ್ಲಿ ನಾವು ಮೌನವಾಗಿದ್ದಾಗ ಆ ಮೌನದ ಅರ್ಥನೇ ಕಳ್ಕೊಳ್ಳುತ್ತೆ ಅಂತೇಳಿ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
3: ಹಲೋ ಮೇಡಮ್, ನಮಸ್ತೆ.
1: ನಮಸ್ತೆ ಸೌಮ್ಯವ್ರೆ, ಹೇಗಿದ್ದೀರಾ?
3: ಆರಾಮಿದ್ದೀವ್ರಿ ಮೇಡಮ್, ತಾವು ಕೂಡ ಆರಾಮಿದ್ದೀವ್ರಿ?
1: ನಾವು ಆರಾಮಿದ್ದೀವ್ರಿ. ಚಾ ಕುಡಿದ್ರಾ?
3: ಚಾ ಆಯ್ತ್ರಿ ಮೇಡಮ್, ನಿಮ್ದು ಮುಗಿದ
1: ನಿಮ್ಮೆಲ್ಲರ ಹತ್ರ ಮಾತಾಡಿ ಆಮೇಲೆ.
3: ಓಕೆ ಓಕೆ ಮೇಡಮ್, ಹೇಳ್ಬೇಕ್ರಿ ಇವತ್ತು ಮೌನದ ಬಗ್ಗೆ ಮಾತಾಡ್ಲಿ.
1: ಹೌದು ಸೌಮ್ಯ ಅವ್ರಿಗೆ ಮೌನ ಸ್ಟ್ರೆಂತ್ ವೀಕ್ನೆಸ್ ಏನು?
3: ನಾನು ಯಾವಾಗ್ಲೂ ಅಂತಿದ್ರಿ ನಿನಗೇನ್ ಬಾಯರ್ ಐತಿ ಇಲ್ಲ ಅಂತ ಹೇಳಿ ಕೇಳ್ತಿದ್ರು, ಮಾತರಿ ಬರ್ತಾವ ಇಲ್ಲ ಅಂತ ಹೇಳ್ತಿದ್ರು.
1: ಮಾತು ಜಾಸ್ತಿ ಆಡ್ತಿರ್ಲಿಲ್ವಾ?
3: ಒಟ್ಟೆ ಮಾತಿ ಇಲ್ಲ ಮೇಡಮ್, ಸುಮ್ನೆ ಇರುದು, ಮೌನವಾಗಿ ಇರುದು. ಮತ್ತೆ ಇನ್ನೊಂದು ನನ್ ಸ್ವಭಾವ, ಯಾರೇ ನನ್ ಸಂಗತ್ ಜಗಳ ಮಾಡ್ಲಿ ಅಥವಾ ನನ್ ಮೇಲೆ ಕೋಪ ಮಾಡ್ಕೊಳ್ಳಿ, ಆ ಜಾಗ ಬಿಟ್ಟು ನಾ ಮತ್ತೊಂದ್ ಕಡೆ ಹೋಗ್ಬಿಡ್ತೀನಿ.
1: ಅಲ್ಲಿರಲ್ಲ,
3: ಅಲ್ಲಿ ಇರಂಗಿಲ್ಲ, ಯಾಕಂದ್ರೆ ಅವ್ರ ಇದ್ದದ್ಗಡೆ ಇದ್ರೆ ಮತ್ ನಾನು ಒಂದ್ ಮಾತಾಡ್ಬೇಕಾಗ್ತೈತಿ.
1: ಮತ್ತೆ ಇನ್ನೊಂದು,
3: ಹಾ ಮಾತಿ ಮಾತಾಡ್ತದೆ. ಇನ್ನೊಂದ್ ವಿಷಯ ಮೇಡಮ್, ನಾವು ಮೌನವಾಗಿದ್ರೆ ಅವ್ರು ನಮ್ ಮೇಲೆ ದರ್ಬಾರ್ ತೋರಿಸ್ತಾರ ಅಂತ ನನ್ಗ ಅನಿಸ್ತೈತಿ.
1: ಇವ್ರೇನು ಹೇಳದೇ ಇಲ್ಲ ಅಂತ ಹೇಳಿ ಮತ್ತೆ ಮತ್ತೆ ಅಪವಾದ ಅಥವಾ
3: ಹೊಳ್ಳಿ ಹೊಳ್ಳಿ ಏನಕ್ಕೆ ಎಷ್ಟು ಬೈದ್ರು ಸುಮ್ಮನೆ ಕುಂಡಿರ್ತಾಳದ ಅಂತ ಅನ್ಕೋತಾರು, ನಮ್ ಮೇಲೆ ಬಿಡು ಈಕಿಗೇನು ತಿಳಿಯಂಗೆ ಇಲ್ಲ ಅಂತಾರು. ಹಾಗಾಗಿ ಮೌನ ಇರೋದು ಅಥವಾ ಇಲ್ದೆ ಇರೋದು ನನಗೂ ಗೊತ್ತಾಗಂಗಿಲ್ಲ, ಆದ್ರೂ ನನಗ್ ಮಾತ್ ಕಡಿಮೆ, ಯಾರ ಜೊತೆ ಜಗಳ ಬೇಡ, ಯಾರ ಜೊತೆಗೆ ಏನಪ್ಪ ಅಂದ್ರ ಕೋಪ ಬೇಡ, ಈ ತರ ಇರ್ತೀನಿ, ಆದಷ್ಟು ಮೌನವಾಗಿ ಇರ್ತೀನಿ, ಆದ್ರೂ ಅದೊಂದ್ಸಲ ನಮಗೆ ವೈರಿ ಆಗ್ತೈತಿ ಅಂತ ಹೇಳ್ತೀನಿ ರೀ.
1: ನಿಮ್ಗೆ ಒಂದೊಂದ್ಸರಿ ಸ್ಟ್ರೆಂತ್ ಕೂಡ ಆಗಿದೆಯಲ್ಲ
3: ಮೌನವಾಗಿದ್ದಾಗ. ಹಾ ಮೌನವಾಗಿದ್ದಾಗ ನಾನು ಏನ್ ಮಾಡ್ತೀನಿ ರೀ, ಮನೆ ಒಳಗ್ ಜಗಳ ಆಗ್ಲಿ ಹೊರಗಡೆ ಆಗ್ಲಿ ಆ ಜಗ ಬಿಟ್ಟು ಹೋದ್ನೆ ಅಂದ್ರೆ ಒಂದ್ ಅರ್ಧ ತಾಸ ಒಂದ್ ತಾಸಿಗೆ ನಾ ಶಾಂತ ಆದ್ಮೇಲೆ ಅವರು ಶಾಂತ ಆಗಿರ್ತಾರ, ನಾನು ಶಾಂತ ಆಗಿರ್ತೀನಿ, ಅವಾಗ ಮತ್ ಮುಂದ್
1: ಬೇರೆ ಕಡೆ ಹೋದಾಗ. ಈಗ ಮೌನವಾಗಿದ್ದಾಗ ಜಾಸ್ತಿ ಬಟ್ಟೆ ಎಲ್ಲ ಹೊಲಿತೀರಾ ಹೇಗೆ, ಸುಮ್ನೆ ಕೂತ್ಕೊಳ್ತೀರಾ?
3: ಮೇಡಮ್ ತಲಿ ಒಳಗ ಹುಳ ಇರ್ತಾವ, ಅವು ಕಡಿಮೆ ಆಗುತ್ತಕ ಬಟ್ಟೆನೇ ಹೊಲಿಯಂಗಿಲ್ಲ ನಾನು.
1: ಹೊಲಿಯಲ್ಲ, ಸುಮ್ನೆ ಕೂತ್ಕೊಂಡಿರ್ತೀರಾ?
3: ಹಾ ಸುಮ್ನೆ ಇರ್ಬೇಕು, ಯಾಕಂದ್ರೆ ನಮ್ ಕೋಪ ಬಟ್ಟೆ ಮೇಲೆ ತೋರ್ಸಿದ ಕಸ್ಟಮರ್ ಏನತ್ತಾರ, ಇದ್ ಎಲ್ಲಿ ನಿನ್ನ ಲಕ್ಷ ಎಲ್ಲಿ ನೀವ್ ಎಲ್ಲಿ ಅಂತ ಕೇಳ್ತಿರ್ತಾರು. ಹಾಗಾಗಿ ನಾನ್ ಕೋಪ ಬಂದಾಗ ಅಥವಾ ಜಗಳ ಇದ್ದಾಗ ನಾ ಬಟ್ಟೆನೆ ಹೊಲಿಯಂಗಿಲ್ಲ, ಕಡಿಮೆ ಸುಮ್ನೆ ಕೂತ್ ಬಿಡ್ತೀನಿ, ಶಾಂತ ಇದ್ದಾಗ ನಕ್ಕೊಂಡ್ ಮಾತಾಡುವಾಗ ಮತ್ತೊಂದ್ ಬ್ಲೌಸ್ ಹೆಚ್ಚಿ ಹೊಲಿತೀನಿ.
1: ಹಾಗಾದ್ರೆ ಮೌನವಾಗಿದ್ದಾಗ ಚಾನು ಕುಡಿತೀರ ಇಲ್ವಾ?
3: ಚಾ ಕುಡಿ ಬೇಕೇ ಬೇಕು
1: ಮೇಡಮ್.
3: ಹೌದು ಮೇಡಮ್, ಯಾಕಂದ್ರೆ ತಲೆನೋವು ಕಡಿಮೆ ಆಗ್ಬೇಕಲ್ಲ. ಹೌದೌದು, ಹಂಗಾಗಿ ಮೌನವಾಗಿದ್ದಷ್ಟು ಚಲೋ ಅಂತ ನಾ ಹೇಳ್ತೀನ್ರಿ. ಆದಷ್ಟು ನಮ್ಮನ್ನ ಅಪಾರ್ಥ ಮಾಡ್ಕೋಬಾರ್ದು ಅವರು, ಅದನ್ನು ಕೂಡ ಹೇಳ್ತಿರ್ತೀನಿ.
1: ಇವ್ರು ಮೌನವಾಗಿದ್ದಾರೆ ಅಂತ ಹೇಳಿದ್ರೆ ಇವ್ರ ವೀಕ್ನೆಸ್ ಅಂತ ಅನ್ಕೋಬಾರ್ದು ಅಂತ.
3: ಹೌದೌದು, ಆ ತರ ಇರಬಾರ್ದು ಅಂತ ಹೇಳ್ತೀನಿ.
1: ಓಕೆ ಸೌಮ್ಯರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ.
3: ನಮಸ್ತೆ.
1: ವಿಜಯಪುರದಿಂದ ಸೌಮ್ಯ ಅವ್ರು ಕರೆ ಮಾಡಿದ್ರು. ಅವ್ರು ಕೂಡ ಹೇಳ್ತಾ ಇದ್ರು ಅಂದ್ರೆ, ಕೆಲವೊಂದ್ಸರಿ ನಾವೇನ್ ಮಾಡ್ತೀವಿ ಅಂದ್ರೆ, ಯಾರು ರಿಸ್ಕು ಬೇಡ, ಯಾವ ತಂಟೆನೂ ಬೇಡ ಅಂಥೇಳಿ ಮೌನವಾಗಿರ್ತೀವಿ. ಆದರೆ ಅದೇ ಅವರ ವೀಕ್ನೆಸ್ ಅಂಥೇಳಿ ಅರ್ಥ ಮಾಡ್ಕೋಬಾರ್ದು ಅಂಥೇಳಿ ತಿಳಿಸಿದ್ರು. ಎಲ್ಲರೂ ಕೂಡ ಮೌನದ ಕುರಿತು, ಮಾತು ಬೆಳ್ಳಿ ಮೌನ ಬಂಗಾರ ಅನ್ನುವಂಥ ಈ ಮೌನದ ಕುರಿತು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಅವರವರ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ ಜೆ ಎಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೆ ರೆಡಿ ಆಗ್ತಾ ಇದೆ.
6: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
7: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
8: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
1: ಮತ್ತೊಮ್ಮೆ ಕಾಫಿ ವಿತ್ ಆರ್ ಜೆ ಎಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೌನ ಅನ್ನೋದು ನಮ್ಮ ಬಲವಾಗುತ್ತೋ ಅಥವಾ ಕೆಲವೊಂದ್ಸರಿ ಮೌನ ಅನ್ನೋದು ನಮ್ಮ ವೀಕ್ನೆಸ್ ಆಗುತ್ತೆ ಅಂತ ಕೆಲವರು ಹೇಳ್ತಾ ಇದ್ರು. ಇದೇ ವಿಚಾರವಾಗಿ ಕೂಡ ಸಾಕಷ್ಟು ಜನ ಕರೆ ಮಾಡಿ ಮಾತಾಡಿದ್ರು. ಈಗ ಸಹ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ.
9: ಹಲೋ ಮೇಡಮ್ ಅವರೇ, ನಮಸ್ಕಾರ.
1: ನಮಸ್ತೆ ಚಿಕ್ಕಪ್ಪ ಸರ್, ಹೇಗಿದ್ದೀರಾ?
9: ಮೇಡಮ್ ಅವರೇ ಚೆನ್ನಾಗಿದ್ದೀವಿ. ಮೇಡಮ್ ಅವರೇ ನೀವ್ ಹೇಗಿದ್ದೀರಾ?
1: ನಾವು ಸೂಪರ್ ಸರ್, ಚೆನ್ನಾಗಿದ್ದೀವಿ.
9: ಊಟ ಆಯ್ತೇನ್ರಿ ಮೇಡಮ್ ಅವರೇ?
1: ಆಯ್ತು ಸರ್, ನಿಮ್ದು ಆಯ್ತಾ?
9: ಮೇಡಮ್ ಅವರೇ ಆಯ್ತು
1: ಸರ್. ಇವತ್ತು ಮೌನದ ಬಗ್ಗೆ ಮಾತಾಡ್ತಿದ್ವಿ.
9: ಹೌದು ಮೇಡಮ್ ಅವರೇ, ಒಳ್ಳೆ ಟಾಪಿಕ್ ತಗೊಂಡ್ಬಂದಿದ್ದೀರಾ. ಮೌನವಾಗಿ ಇರ್ಬೇಕು.
1: ಚಿಕ್ಕಪ್ಪ ಸರಿಗೆ ಕೋಪ ಬರುತ್ತ? ಮೌನವಾಗಿರ್ತೀರಾ ಹೇಗೆ?
9: ಇಲ್ಲ ಸರ್, ಎಲ್ಲ ಮೇಡಮ್ ಅವರೇ ಎಲ್ಲರಿಗಿಂತ ನನಗೆ ಕೋಪ ಜಾಸ್ತಿನೇ ಇದೆ ಸ್ವಲ್ಪ. ಅದಕ್ಕೆ ನಾನು ಈ ಡಾಕ್ಟರ್ ಬಿಪಿ ಮಾತ್ರನೇ ಕೊಟ್ಬಿಟ್ಟಿದ್ದಾರೆ. ಆದ್ರೆ ಅದ್ ಕಂಟ್ರೋಲ್ ಮಾಡೋದ್ ಏನಪ್ಪ ಅಂದ್ರೆ, ಏನೋ ನಾವು ಸ್ವಲ್ಪ ಯಾವಾಗ ಖುಷಿಯಿಂದ ನಗ್ನಗ್ತಾ ಇರ್ತಾವಲ್ಲ, ಅದೇ ಒಂದ್ ಸ್ವಲ್ಪ ಬಚಾವ್ ಆಗಿದ್ದಾನೆ ಅಂತ ಹೇಳ್ಬೋದು. ಏನಪ್ಪ ಅಂದ್ರೆ ಮೌನವಾಗಿ ಇರ್ಬೇಕು, ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೋಪ ಬರುತ್ತೆ, ಸಿಟ್ಟು ಬರುತ್ತೆ, ಎಲ್ಲರಿಗೂ ಬರುತ್ತೆ. ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು. ನಾವು ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದು ವಿಕೋಪಕ್ಕೆ ಹೋಗ್ಬಿಡುತ್ತೆ. ಈಗ ಯಾರಾದ್ರೂ ಒಬ್ರು ಏನಾದ್ರು ಅಂದಾಗ ನಾವು ಸ್ವಲ್ಪ ಸುಮ್ನೆ ಇರೋದು ಒಳ್ಳೇದು. ಅದು ಏನಾಗುತ್ತೆ ಅಂದ್ರೆ ಅದೊಂಥರ ಚಾಲೆಂಜ್ ಆಗ್ಬಿಡುತ್ತೆ. ಅಲ್ಲಿ ಸುಮ್ನೆ ಇರಕ್ಕ ಅಂತಂದ್ರೆ ಅದೊಂಥರ ಚಾಲೆಂಜ್ ಆಗ್ಬಿಡುತ್ತೆ. ನಾವು ಅವ್ರು ಏನಾರು ಅಂದ್ರೆ ನಾವು ಸುಮ್ನೆ ಇದ್ಬಿಟ್ರೆ ಅದಕ್ಕೂ ಏನಾದ್ರು ತಪ್ಪು ಅರ್ಥ ಬಂದ್ಬಿಡುತ್ತಲ್ಲ ಅಂತಂದ್ ಹೇಳ್ಬಿಟ್ಟು ಅವ್ರು ಏನಾರು ಅಂದ್ರೆ ಇವ್ರು ಅನ್ನೋದು, ಇವ್ರು ಏನಾರ ಅಂದ್ಬಿಟ್ಲೆ ಅವ್ರು ಏನಾರು ಅನ್ನೋದು, ಮಾತಿಗೆ ಮಾತು ಬೆಳೆದ್ ಬಿಡುತ್ತೆ. ಅದು ಅದು ಅದನ್ನ ಯೋಚನೆ ಮಾಡಿ ಒಬ್ರು ಏನ್ ಮಾಡೋದು ಬಿಡು, ಅವ್ರ ಒಂದ್ ಮಾತು ಅಂತಾರೆ ಏನ್ ಮಾಡೋದು ಅತ್ಲಗೆ ಅಂದ್ರ ಅನ್ಲಿ ಅಂತ ಸ್ವಲ್ಪ ನಾವು ಒಬ್ರು ಯಾರಾದ್ರೂ ಸುಮ್ನಾದ್ರೆ ಅದು ಸ್ವಲ್ಪ ಕಂಟ್ರೋಲಿಗೆ ಬಂದ್ಬಿಡುತ್ತೆ. ಅವನು ಒಬ್ಬನೇ ಎಷ್ಟ ತನಕ ಅಂತ ಕೂಗಾಡ್ತಾನೆ, ನಾವು ಅವನಿಗೆ ಆಪೋಸಿಟ್ ಆಗಿ ನಾವು ಕೂಗಾಡಿರ್ತಾನೆ ಅವ್ನ್ ಕೂಗಾಡೋದು ಎಷ್ಟೊತ್ತ ಕೂಗಾಡ್ತಾನೆ ಅವನೇ ಸುಮ್ಮನೆ ಆಗ್ಬಿಡ್ತಾನೆ. ಅದು ಸುಮ್ಮನೆ ಆದ ನಂತರ ಅವನು ಕೂಲ್ ಆದ್ಮೇಲೆ ನಾವು ಅವನಿಗೆ ಕೇಳ್ಬೋದು, ಏನಪ್ಪಾ ನೀನು ಅವಾಗ ಈ ತರ ಮಾತಾಡ್ಬಿಟ್ರೆ
1: ಅಂತ ಹೇಳಿ
9: ಈ ತರ ಮಾತಾಡ್ಬಿಟ್ಟಲಪ್ಪ ನೀನು ಅಂತ ಅವಾಗ ಅವನಿಗೆ ಕೇಳಿದ್ರೆ ಅವಾಗ ಅವನಿಗೆ ಸಿಟ್ಟು ಬರೋದಲ್ಲ, ಹೌದಲ್ಲ ನಾನು ಈ ತರ ಹೇಳ್ಬಾರ್ದಾಗಿತ್ತು ಅಂತ ಅವಾಗ ಅವನಿಗೆ ಅನ್ಸುತ್ತೆ ಅಥವಾ ನಾನ್ ಯಾಕೆ ಆ ತರ ಅನ್ಬಿಟ್ನ ಅಂತ ಅವನಿಗೆ ಅವನೇ ಪಶ್ಚಾತ್ತಾಪ ಪಡ್ಕೊಂತ ಇರ್ತಾನೆ. ಹಾಗಾಗಿ ನಾವು ಯಾರಾದ್ರೂ ಏನಾದ್ರು ಅಂದಾಗ ನಾವು ಏನಾಗೋದಿಲ್ಲ, ಸುಮ್ನೆ ಇರಬೇಕು.
1: ಈಗ ನೋಡ್ರಿ
9: ಈಗ ಏನಾಗುತ್ತೆ ಅಂತಂದ್ರೆ ಈಗ ಸಿಟ್ಟಿನಿಂದ ನಾವು ಮೂಕ್ ಹೋಯ್ಕಂದ್ರೆ ಸಿಟ್ಟಿಳಿದ್ಮೇಲೆ ಆ ಮೂಕ್ ಸರಿ ಮಾಡಕ್ಕಾಗಲ್ರಿ. ಹಾಗಾಗಿ ನಾವು ಕೋಪ ಕಡಿಮೆ ಮಾಡ್ಕೋಬೇಕು. ಕೋಪ ಮನುಷ್ಯನಿಗೆ ಬರಲ್ಲ ಅಂತ ಇಲ್ಲ, ಪ್ರತಿಯೊಬ್ಬರಿಗೂ ಕೋಪ ಬಂದೇ ಬರುತ್ತೆ. ಆದ್ರೆ ಅದನ್ನ ನಾವು ಕಂಟ್ರೋಲ್ ಮಾಡ್ಕೋಬೇಕು, ಅದನ್ನ ವಿಕೋಪಕ್ಕೆ ತಗೊಂಡ್ ಹೋಗ್ಬಾರ್ದು. ಈಗ ಯಾರಾದ್ರು ಏನಾರು ಅಂದಾಗ ನಾವು ಸ್ವಲ್ಪ ಸುಮ್ನಿರೋದು ಒಳ್ಳೇದು, ಮೌನವಾಗಿರ್ಬೇಕು ಅಂತಾರಲ್ಲ. ಈಗ ಒಬ್ರು ಗುರುಗಳು ಒಂದು ಹಾಡು ಹೇಳಿದಾರ ನೋಡ್ರಿ, ಮೂಕನಾಗಬೇಕು ಜಗದಳು ಅಂತಂದ್ ಹೇಳ್ತಾರಲ್ಲ, ಆ ತರ ನಮಗೆ ಕೋಪ ಬಂದಾಗ ಅದನ್ನ ಹಾಡ್ ನೆನ್ಪ್ ಮಾಡ್ಕೊಂಡ್ರೆ ತನ್ನಷ್ಟಕ್ಕೆ ತಾನೇ ಕೋಪ ಕಡಿಮೆ ಆಗ್ಬಿಡುತ್ತೆ,
1: ಕಮ್ಮಿ ಆಗ್ಬಿಡುತ್ತೆ ಅಂತ ಹೇಳ್ತೀರಾ.
9: ಹಾಗಾಗಿ ಪ್ರತಿಯೊಬ್ಬರಿಗೂ ಸ್ವಲ್ಪ ತಾಳ್ಮೆ ಇರ್ಬೇಕು. ತಾಳ್ಮೆ ಯಾವ ಮನುಷ್ಯನಿಗೆ ಇರುತ್ತೋ ಆ ಮನುಷ್ಯನಿಗೆ ಕೋಪ ಕಡಿಮೆ ಇರುತ್ತೆ,
1: ಕೋಪ ಕಮ್ಮಿ ಇರುತ್ತೆ.
9: ಹಾಗಾಗಿ ಪ್ರತಿಯೊಬ್ರು ಈ ಕೋಪನ ಕಡಿಮೆ ಮಾಡ್ಕೋಬೇಕು, ಸ್ವಲ್ಪ ಮೌನವಾಗಿರ್ಬೇಕು. ತುಂಬಾ ವಿಕೋಪಕ್ಕೆ ಹೋಗುವಂತ ಒಂದು ಸನ್ನಿವೇಶವನ್ನು ತಡೆಯಬೇಕಾಗುತ್ತೆ. ಇದು ಮನುಷ್ಯನ ಧರ್ಮ ಅಂತ ನನ್ನ ಅನಿಸಿಕೆ ಮೇಡಮ್.
1: ಓಕೆ ಸರ್, ಧನ್ಯವಾದ ಸರ್, ಕರೆ ಮಾಡಿ ಮಾಹಿತಿಯನ್ನ ತಿಳಿಸಿದ್ದೀರಾ.
9: ಧನ್ಯವಾದಗಳು ಮೇಡಮ್.
1: ಶಿವಮೊಗ್ಗದ ಕೃಷಿ ನಗರದಿಂದ ಚಿಕ್ಕಪ್ಪ ಅವರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ ಹಲೋ ಹಲೋ ಮೇಡಮ್ ನಮಸ್ತೆ.
10: ನಮಸ್ತೆ ಪವಿತ್ರ. ಶುಭ ಸಂಜೆ.
1: ಶುಭ ಸಂಜೆ. ಆಯ್ತಾ ಕಾಫಿ ಆಯ್ತಾ ಟೀ ಆಯ್ತಾ? ಎಂತ ಆಯ್ತು?
10: ಇಲ್ಲ ಊಟ ಆಯ್ತು ಪವಿತ್ರ.
1: ಊಟನೇ ಆಯ್ತಾ?
10: ಲೇಟ್ ಕಾಫಿ ಟೀ ಲೇಟ್. ಮತ್ತೆ ಒಳ್ಳೆ ಟಾಪಿಕ್ ತಗೊಂಡಿದ್ದೀರಾ ಇವತ್ತು,
1: ಮೌನ ಬಗ್ಗೆ ತಗೊಂಡಿದ್ದೀನ.
10: ಮೌನ ದೌರ್ಬಲ್ಯವೋ ಬಲವೋ ಅಂತ ಕೇಳಿದೀರಾ? ಖಂಡಿತ. ಅದಕ್ಕೆ ನಮ್ ಹಿರಿಯರ್ ಹೇಳ್ತಾರಲ್ವಾ ಪವಿತ್ರ, ಒಂದ್ ಮಾತು, ಮಾತು ಬೆಳ್ಳಿ ಮೌನ ಬಂಗಾರ ಅಂತ. ಈ ಒಂದು ಗಾದೆ ಮಾತಿಂದಾನೇ ನಾವು ತಿಳ್ಕೊಳ್ಬಹುದು, ಮೌನ ಬಂಗಾರ ಅಂತ ಅಂದ್ರೆ ಬಂಗಾರಕ್ಕೆ ಹೆಚ್ಚು ಬೆಲೆ ಇರುತ್ತೆ. ಮಾತು ಬೆಳ್ಳಿ ಅಂತಂದ್ರೆ ಸ್ವಲ್ಪ ಬೆಳ್ಳಿಗೆ ಬಂಗಾರಕ್ಕಿಂತ ಕಡಿಮೆ ಬೆಲೆ ಇರುತ್ತೆ. ಹಾಗಾಗಿ ಆ ಮೌನ ಅನ್ನೋದನ್ನ ನಾವು ದೌರ್ಬಲ್ಯ ಅನ್ಕೊಳದು ತಪ್ಪಾಗುತ್ತೆ. ಯಾಕೆಂದ್ರೆ ಯಾವುದೇ ಎಲ್ಲ ಸಂದರ್ಭದಲ್ಲೂ ನಾವು ಯಾವಾಗ್ಲೂ ಮಾತಾಡ್ತಾ ಇದ್ರೆ ಮಾತಿಗೆ ಏನು ಒಂದು ಬೆಲೆ ಕಡಿಮೆ ಆಗ್ಬಿಡುತ್ತೆ ಅಲ್ವಾ. ಹಾಗಾಗಿ ಮೌನವಾಗಿ ಇದ್ದೇವೆ ಅಂದ ತಕ್ಷಣ ನಾವು ದುರ್ಬಲತೆ ಇದೆ, ಅವ್ರಿಗಿಂತ ಕಡಿಮೆ ಇದೀವಿ, ನಮ್ಗೇನು ಇದಿಲ್ಲ, ಮಾತಾಡ್ಲಿಕ್ ಬರಲ್ಲ ಅಥವಾ ಏನು ಗೊತ್ತಿಲ್ಲ ಅಂತ ಅನ್ನೋದು ತಪ್ಪಾಗ್ಬಿಡುತ್ತೆ. ಹಾಗಾಗಿ ನಾವು ಆದ್ರೆ ಮೌನ ಅನ್ನೋದು ನಮ್ಗೆ ಏನ್ ಕಲ್ಸ್ಕೊಡುತ್ತೆ ಅಂತ ಅಂದ್ರೆ, ನಾವು ತಕ್ಷಣಕ್ಕೆ ಯಾವುದೇ ಒಂದು ಪ್ರತಿಕ್ರಿಯೆ ಮಾಡಿದ ಯಾರಾದ್ರೂ ಅಥವಾ ಕೋಪ ಬಂದಾಗ ತಕ್ಷಣ ಪ್ರತಿಕ್ರಿಯೆ ಮಾಡಕ್ ಹೋಗ್ತಿವಿ, ಅವಾಗ ನಮ್ಗೂ ಕೂಡ ಯಾವ್ದೇ ಒಂದು ಮಾತಿನ ಒಂದು ಮೇಲೆ ಹಿಡಿತ ಇಲ್ದಂಗ ಆಗ್ಬಿಡುತ್ತೆ.
1: ಮಾತಾಡ್ತೀವಿ
10: ಅನ್ನೋದೇ ವಿವೇಚನೆ ಇರಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ತಕ್ಷಣ ನಾವು ಪ್ರತಿಕ್ರಿಯೆ ಮಾಡದೆ ನಾವು ಮೌನವಾಗಿದ್ರೆ ಮೌನ ನಮ್ಗೆ ಒಂದು ಶಕ್ತಿ ಆಲೋಚನೆ ಶಕ್ತಿನ ಹೆಚ್ಚಿಸುತ್ತೆ ಅಂತ ಹೇಳ್ಬೋದು. ಆಮೇಲೆ ನಾವು ಅಷ್ಟು ಕೂಲ್ ಆಗಿರೋದ್ರಿಂದ ಏನಾಗುತ್ತೆ, ನಮ್ಮ ಮನಸ್ಸಿಗೂ ಕೂಡ ತಲೆಗೂ ಕೂಡ ಏಕಾಗ್ರತೆ ಹೆಚ್ಚಾಗುತ್ತೆ, ರೆಸ್ಟ್ ಸಿಕ್ಕಂಗಾಗುತ್ತೆ, ನಮ್ಮ ನಾವು ಆಲೋಚನೆ ಆತ್ಮಾವಲೋಕನ ಮಾಡ್ಕೊಳ್ಲಿಕ್ಕೂ ಕೂಡ ಅವಕಾಶ ಸಿಗುತ್ತೆ. ನಾವೇನೇ ಒಂದು ಕೋಪದಲ್ಲಿ ಮಾಡಿದಾಗ ಮಾಡಿದ್ದಂತದ್ದು ಮೌನವಾಗಿ ಮಾಡೋದಕ್ಕೆ ಹೋಗ್ತಿವಲ್ವಾ, ಅವಾಗ ಆಗಂತ ಅನಾಹುತನ ತಪ್ಪಿಸುತ್ತೆ ನಾವು ಕೋಪದಲ್ಲಿ ಮಾಡುವಂತದ್ದನ್ನ. ಹಾಗಾಗಿ ಈಗ ಎಲ್ಲಾ ಸಂದರ್ಭದಲ್ಲೂ ಕೂಡ ನಾವು ಮೌನವಾಗಿ ಇರೋದನ್ನು ಕೂಡ ಸರಿಯಲ್ಲ. ಯಾಕೆಂದ್ರೆ ಅಂತ ಸಂದರ್ಭದಲ್ಲಿ ಸಿಚುಯೇಷನ್ ನಾವು ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಮೌನವಾಗಿರ್ಬೇಕು, ಮಾತಾಡ್ಬೇಕು, ಯಾವಾಗ ಮಾತಾಡ್ಬೇಕು ಏನು ಅಂತಂದೇಳಿ ನಾವು ತಿಳ್ಕೊಳ್ಬೇಕಾಗುತ್ತೆ. ಮೌನವಾಗಿರ್ಬೇಕು ಅಂದ್ರೆ ಎಲ್ಲ ಸಮಯದಲ್ಲೂ ಮೌನವಾಗಿದ್ರೆ ಅದಕ್ ಕೂಡ ಖಂಡಿತ ತಪ್ಪಾಗುತ್ತೆ ಅವಾಗ. ಯಾಕೆಂದ್ರೆ ನಮ್ಮ ಒಂದು ಕರ್ತವ್ಯ ಮಾಡಿರ್ತೀವಿ, ಅದೇ ತರ ಹಕ್ಕುಗಳನ್ನ ಕೇಳ್ಬೇಕಾದ್ರ ಇರ್ಬೋದು, ಅಥವಾ ಎಲ್ಲೋ ಒಂದ್ ಕಡೆ ಏನೋ ಒಂದು ಅನ್ಯಾಯ ಆಗ್ತಾ ಇರತ್ತೆ, ಅವಾಗ ನಮಗೆ ಸತ್ಯ ಗೊತ್ತಿರುತ್ತೆ, ನಾವು ಅವಾಗ ಮಾತಾಡಿ ಅದನ್ನ ಸರಿ ಮಾಡಿದ್ರೆ ಅಲ್ಲಿ ಮೌನ ಖಂಡಿತ ಸರಿ ಅಲ್ಲ, ಅದು ಮಾತಾಡ್ಬೇಕಾಗುತ್ತೆ ಅವಾಗ ಅಲ್ವಾ, ಅವಾಗ ಅಲ್ಲಿ ಮೌನ ದೌರ್ಬಲ್ಯ ಅಂತ ಆಗ್ಬೋದು. ಆದ್ರೆ ಯಾವಾಗ್ಲೂ ಕೂಡ ಮೌನವಾಗಿ ಇರ್ಬೇಕು ಅನ್ನೋದು ಕೂಡ ಒಂದು ತುಂಬಾ ವಿವೇಕವಾದ ಒಂದು ಗುಣ ಅಂತಾನೆ ಹೇಳ್ಬೋದು. ಆದ್ರೆ ಮಾತಾಡ್ಬೇಕು ಯಾವಾಗ, ಮಾತಾಡ್ಬಾರ್ದು ಯಾವಾಗ ಅಂತ ತಿಳ್ಕೊಂಡಿರ್ತೀವಲ್ಲ, ಅದು ತುಂಬಾ ಮುಖ್ಯವಾಗಿರುತ್ತೆ. ಹೇಳಿದ್ನಲ್ಲ ನಾನು, ಒಂದು ಯಾರೋ ಒಂದು ಹೋಗ್ತಾ ಇರ್ತೀವಿ, ಯಾರೋ ಒಬ್ರು ನಮ್ಗೆ ಕೋಪ ಬರ ಹಾಗೆ ಮಾಡ್ತಾರೆ, ಅಥವಾ ಏನೋ ವೆಹಿಕಲ್ ಹೋಗ್ತಿರ್ತೀವಿ, ಏನೋ ಒಂದು ಇದ್ ಮಾಡ್ತಾರೆ, ಅವಾಗ ತಕ್ಷಣಕ್ಕೆ ಹೋಗ್ಬಿಟ್ರೆ ಇಬ್ರಿಗೂ ಮಾರಾಮಾರಿ
1: ಜಗಳ ಆಗ್ಬಿಡುತ್ತೆ
10: ಅಲ್ವಾ. ಆ ಟೈಮಲ್ಲಿ ಒಂದು ಕೂಲ್ ಆಗಿ ಶಾಂತವಾಗಿ ಮೌನದಿಂದ ಪರಿಸ್ಥಿತಿನ ಗಮನಿಸಿ ಸಮಾಧಾನದ ಮಾತುಗಳಾದ್ರೆ ಆ ಸಮಸ್ಯೆ ಖಂಡಿತ ಯಾವುದೇ ರೀತಿ ಒಂದು ತೊಂದರೆ ಇಲ್ಲದೆ ಬಗೆಹರಿಸ್ಬೋದು. ಹಾಗಾಗಿ ನಮ್ಗೆ ಮೌನ ಒಂದ್ ರೀತಿ ಒಳ್ಳೇದಿದು, ಅದು ದೌರ್ಬಲ್ಯ ಆಗೋದಿಲ್ಲ. ಅದು ಇದು ನಾವು ಕೇಳೋದು ಹೆಚ್ಚಾಗಿ ಕಲಿಸುತ್ತೆ ಮೌನ ನಮ್ಗೆ ಮಾತಾಡೋದಕ್ಕಿಂತ. ನಾವು ಮಾತಾಡಿದ್ರೆ ಆಯ್ತು, ಮುತ್ತು ಹೊಡೆದ್ರೆ ಹೋತು ಅಂತ ಹೇಳ್ತೀವಿ, ಆದ್ರೆ ಮೌನ ಆಗಲ್ಲ. ಇದು ನಾವು ನಮ್ಗೆ ಕೇಳೋ ಅಂತ ಒಂದು ಕ್ಯಾರೆಕ್ಟರ್ ಗುಣನ ಕಲ್ಸ್ಕೊಡುತ್ತೆ. ಅದು ಹೆಚ್ಚು ತಪ್ಪು ಆಗೋದು ಕಡಿಮೆ ಮಾಡುತ್ತೆ, ತಪ್ಪುಗಳನ್ನ ಮಾಡೋದನ್ನ ಕಡಿಮೆ ಮಾಡಿಸುತ್ತೆ ಇದು ಮೌನವಾಗಿರ್ಬೋದು. ಅದು ಬಲ ಅಂತಾನೆ ಹೇಳ್ಬೋದು. ಅದ್ರಲ್ಲೂ ಒಂದು ವಿವೇಕವಾಗಿ ನಾವು ಸಿಚುಯೇಷನ್ಗೆ ಅಂತ ಹೇಳಿದ್ವಲ್ಲ, ಹಾಗೆ ವಿವೇಕಪೂರ್ಣವಾಗಿ ನಿಜವಾದ ಒಂದು ಬಲ ಕೊಡುವಂತದ್ದು ಮೌನ. ಆದ್ರೆ ಭಯದಿಂದ ಮಾತಾಡಲ್ಲ, ಅವ್ರಿಗೆ ಏನು ಮಾತು ಬರಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಸರಿಯಾದ ಸಮಯಕ್ಕೆ ಮೌನವಾಗಿರೋದನ್ನ ತಪ್ಪಿಸಿ ಮಾತಾಡೋದಿದೆಯಲ್ಲ, ಅದು ಒಂದು ಮೌನದ ಶಕ್ತಿ ಅಂತ ಹೇಳ್ಬೋದು. ಮಾತಾಡ್ಬೇಕಾದ್ರೆ ಧೈರ್ಯದಿಂದಾನೇ ಮಾತಾಡ್ಬೇಕು. ಮಾತಾಡಬಾರ್ದು ಅನ್ನೋ ಸಂದರ್ಭದಲ್ಲಿ ಮೌನವಾಗಿರೋಣ ಅಲ್ವಾ.
1: ಮೌನದಿಂದ ಕೂಡ ನಾವು ಸಾಕಷ್ಟು ವಿಚಾರಗಳನ್ನ ಕಲಿಯೋಕೆ ಸಾಧ್ಯ ಆಗಿದೆ ಅಂತ.
10: ಹೆಚ್ಚು ಹೆಚ್ಚು ವಿವೇಕ ಕಲಿಸುತ್ತೆ, ಹೆಚ್ಚು ಹೆಚ್ಚು ಬಲ ಕೊಡುತ್ತೆ ಇದು ನಮ್ಗೆ, ನಮ್ಮ ಆತ್ಮ ಸಮಯ ಶಕ್ತಿನ ಹೆಚ್ಚು ಮಾಡುತ್ತೆ. ಹಾಗಾಗಿ ನಾವು ಮೌನ ಹೇಳಿ ಬಂಗಾರದಂತೆ ಅಂದ್ರೆ ವ್ಯಾಲ್ಯೂ ಇರುತ್ತಲ್ವಾ ಇದಕ್ಕೆ. ಬಲವೇ ಹೌದು, ನಿಶ್ಚಿಂತವಾಗಿ ಬಲ ಹೌದು ಇದು, ದೌರ್ಬಲ್ಯ ಆಗೋದಿಲ್ಲ. ಹಾಗಾಗಿ ನಮ್ಮ ವಿವೇಕ ಮತ್ತು ಆತ್ಮ ಸಮಯದ ಶಕ್ತಿಯ ಸಂಕೇತ ಅಂತಾನೆ ಹೇಳ್ಬೋದು ಇದು. ಎಲ್ರಿಗೂ ಸುಮ್ನೆ ಇರಕ್ ಬರಲ್ಲ ಇದು
1: ಅಲ್ವಾ.
10: ಹಾಗಾಗಿ ಅದು ತುಂಬಾನೇ ಒಳ್ಳೇದು ಮೌನವಾಗಿರೋದು. ಸಂದರ್ಭಕ್ಕೆ ತಕ್ಕಂತೆ ಮಾತನಾಡೋ ಸಮಯದಲ್ಲಿ ಮಾತನ್ನು ಆಡ್ಬೇಕು ನಾವು ಅದು. ಹಾಗಾಗಿ ದೌರ್ಬಲ್ಯ ಅನ್ನೋದಕ್ಕಿಂತ ಇದು ಒಂದು ರೀತಿ ಶಕ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ.
1: ಓಕೆ ಕುಸುಮ ಅವರೇ, ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಕ್ಕೆ ಧನ್ಯವಾದ.
10: ಥ್ಯಾಂಕ್ ಯು.
1: ಶಿವಮೊಗ್ಗದ ಕೃಷಿ ನಗರದಿಂದ ಕುಸುಮ ಅವ್ರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ಕರೆ ಕಟ್ ಆಯಿತು. ಎಲ್ಲರೂ ಕೂಡ ಹೇಳ್ತಿದ್ರಂದ್ರೆ ಸರಿಯಾದ ಸಂದರ್ಭದಲ್ಲಿ. ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
11: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ರೂಪ ಅವರೇ, ಎಲ್ಲಿಂದ ಕರೆ ಮಾಡ್ತಿರೋದು?
11: ಹೌದು ಮೇಡಮ್, ರೂಪಾ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಮೇಡಮ್.
1: ಡೈರಿಯಿಂದನಾ?
11: ಹಾ ಮೇಡಮ್, ಆರಾಮಿದ್ದೀರಾ ಮೇಡಮ್? ಕಾಫಿ ಟೀ ಆಯ್ತಾ?
1: ಕಾಫಿ ಆಗಿಲ್ಲ ಮೇಡಮ್, ನಿಮ್ದಾಯ್ತಾ?
11: ಹಾ ಮೇಡಮ್, ಆಯ್ತು ಮೇಡಮ್, ಆಯ್ತು. ಒಳ್ಳೆ ವಿಷಯ ತಂದಿದ್ದೀರಾ ಮೇಡಮ್, ಒಳ್ಳೆ ಟಾಪಿಕ್ ಕೊಟ್ಟಿದ್ದೀರಾ
1: ಇವತ್ತು ಮೌನದ ಬಗ್ಗೆ. ಹೌದು
11: ಹೌದು ಮೇಡಮ್, ಒಳ್ಳೆ ಟಾಪಿಕ್ ಕೊಟ್ಟಿದ್ದೀರಾ ನೀವು. ಹೌದು ಮೇಡಮ್, ಮೌನ ಆಗಿರೋದು ಒಳ್ಳೇದು ಮೇಡಮ್. ಮಾತು ಹಿತಮಿತವಾಗಿರ್ಬೇಕು. ಹೌದು ಮೇಡಮ್, ಅತಿಯಾದ ಮಾತು ಗದ್ದಲಕ್ಕೆ ಜಗಳಕ್ಕೆ ದಾರಿ ಮಾಡ್ಕೊಡುತ್ತೆ. ಹೌದು ಮೇಡಮ್, ದಾರಿ ಮಾಡ್ಕೊಡುತ್ತೆ. ನಾವು ಆದಷ್ಟು ಮೌನವಾಗಿದ್ರೇನೆ ಒಳ್ಳೇದು. ನಮ್ಮ ಮಾನಸಿಕವಾಗಿ ಶಾಂತಿ ಮತ್ತೆ ಏಕಾಗ್ರತೆ ಆತ್ಮಾವಲೋಕನ ಮಾಡ್ಕೊಳ್ಬೇಕು ಅಂದ್ರೆ ನಾವು ಮೌನವಾಗಿರ್ಬೇಕು. ಹೌದು ಮೇಡಮ್, ನಮ್ಮನ್ನ ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಆಲೋಚನೆ ನಮ್ಮನ್ನ ಆಲೋಚನೆ ಹೆಚ್ಚಾಗ್ಬೇಕು ಅಂದ್ರೆ ಮೌನವಾಗಿರ್ಬೇಕು.
1: ನಮ್ಮನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ
11: ಅರ್ಥ ಮಾಡ್ಕೊಳಕ್ಕೆ ನಾವು ಮೌನವಾಗಿರ್ಬೇಕು ಮೇಡಮ್. ಅವ್ರು ಮಾತಾಡಿದ್ರೆ ಅಂತೇಳಿ ನಾವು ಮತ್ತೆ ಪ್ರತಿಕ್ರಿಯೆ ಮಾಡಿದ್ರೆ ಅದು ಅತಿರೇಕಕ್ಕೆ ಹೋಗುತ್ತೆ ಮೇಡಮ್. ಅತಿರೇಕಕ್ಕೆ ಹೋಗುತ್ತೆ, ಸಂಬಂಧಗಳು ಕಡಿದು ಹೋಗ್ತವೆ ಮೇಡಮ್.
1: ಹೌದು, ಸಂಬಂಧಗಳು ದೂರ ಆಗಿದ್ದಿದೆ.
11: ಹೌದು ಮೇಡಮ್, ದೂರ ಆಗುತ್ತೆ. ಮನೇಲೇ ಆಗ್ಲಿ ಮೇಡಮ್, ಒಂದ್ ಕುಟುಂಬದಲ್ಲಿ ಈ ಗಂಡ ಹೆಂಡತಿ ಜಗಳ ಮಾಡ್ತಾ ಇದ್ರೆ ಯಾರಾದ್ರೂ ಒಬ್ರು ಮೌನವಾಗಿದ್ರೆ ಅದು ಶಾಂತವಾಗುತ್ತೆ. ನಾನು ಕಡಿಮೆ ಇಲ್ಲ, ನಾನು ಹೆಚ್ಚು, ನಾನು ಹೆಚ್ಚು ಅಂತ ಹೇಳಿ ನಾವು ಒಂದು ಪ್ರತಿಕ್ರಿಯೆ ಕೊಡ್ತಾ ಹೋದ್ರೆ ಅದು ಎಲ್ಲೋ ಅತಿರೇಕಕ್ಕೆ ಹೋಗ್ಬಿಡುತ್ತೆ ಮೇಡಮ್.
1: ಆ ಪರಿಸ್ಥಿತಿ ಕೂಡ ವಿಕೋಪಕ್ಕಾಗುತ್ತೆ.
11: ಹೌದು ಮೇಡಮ್, ಪ್ರಕೃತಿ ಪರಿಸ್ಥಿತಿ ಕೂಡ ವಿಕೋಪಕ್ಕೆ ಹೋಗ್ಬಿಡುತ್ತೆ ಮೇಡಮ್. ಹೌದು, ಅದೇ ಒಬ್ರು ಯಾರಾದ್ರೂ ನಾವು ಮೌನವಾಗಿರ್ಬೇಕು. ಅಲ್ಲಿ ಮೌನ ಆಗಿದ ತಕ್ಷಣ ನಾವು ಸೋತೆ, ನಾನು ಅವ್ರಿಗಿಂತ ನಮ್ಗೆ ಸೋತೆ ಅನ್ನೋ ಭಾವನೆ ಬರಬಾರ್ದು ಮೇಡಮ್. ಬರಬಾರ್ದು ಮೇಡಮ್, ನಾನ್ ಸೋತೆ ಅವರೇ ಗೆದ್ರು ಅಂತ ಆ ರೀತಿ ಒಂದು ಬರಬಾರ್ದು. ಒಂದು ಕುಟುಂಬ ಒಂದು ಸುಗಮವಾಗಿ ನಡ್ಕೊಂಡು ಹೋಗ್ಬೇಕು ಅಂದ್ರೆ ಒಬ್ರು ಮೌನವಾಗಿರ್ಬೇಕು. ಆ ಒಂದು ಪರಿಸ್ಥಿತಿ ನೋಡ್ಕೊಂಡು, ಪರಿಸ್ಥಿತಿ ಸಮಯ ಸಂದರ್ಭ ನೋಡ್ಕೊಂಡು ನಾವು ಮೌನವಾಗಿರ್ಬೇಕು. ಹಂಗಾದ್ರೆ ನಾವು ಒಂದು ಕುಟುಂಬವನ್ನು ಸುಗಮವಾಗಿ ನಡ್ಸ್ಕೊಂಡು ಹೋಗಕ್ಕೆ ಸಾಧ್ಯ ಆಗುತ್ತೆ ಮೇಡಮ್. ಹೌದು ಮೇಡಮ್, ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು ಮೇಡಮ್. ಒಂದು ಕುಟುಂಬ ಒಂದು ಹೋಗ್ಬೇಕು ಅಂದ್ರೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಸುಗಮವಾಗಿ ನಡ್ಕೊಂಡೋಗುತ್ತೆ ಮೇಡಮ್. ಅದೇ ಇದು ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಗಾದೆ ಇದೆ ಮೇಡಮ್. ಈಗ ಎಲ್ಲರೂ ಅನಿಸಿಕೆಗಳು ಹೇಳ್ಬೇಕಾದ್ರೆ ಆ ಗಾದೆನೆಲ್ಲರೂ ಹೇಳಿದ್ರು. ಕವಿಗಳು ಕೂಡ ಮೌನದ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದಾರೆ ಮೇಡಮ್. ಡಿ ವಿ ಜಿ ಅವರು ಮಂಕುತಿಮ್ಮನ ಕಗ್ಗದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಮೇಡಮ್ ಮೌನದ ಬಗ್ಗೆ. ಕುವೆಂಪು ಅವ್ರ ಬಗ್ಗೆ, ಕುವೆಂಪು ಅವರು ಕೂಡ ಪ್ರಕೃತಿಯಲ್ಲಿ ನಾವು ಏಕಾಂತದಲ್ಲಿ ಇರ್ಬೇಕು, ಮೌನವಾಗಿರ್ಬೇಕು, ಆಗ ನಮ್ಗೆ ಹೆಂಗಿದೆ ಅಂತ ತುಂಬಾ ಚೆನ್ನಾಗಿ ಕೇಳಿದೀನಿ ಮೇಡಮ್. ಕುವೆಂಪು ಅವ್ರದ್ದು ಓದಿದ್ದೀನಿ.
1: ಪ್ರಕೃತಿಯನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಪ್ರಕೃತಿಯಲ್ಲಿ ಮೌನವಾಗಿದ್ದಾಗ ನಾವು ಹೆಚ್ಚು
11: ಕುವೆಂಪು ಏಕಾಂತದಲ್ಲಿ ಇರ್ಬೇಕು. ನಾವು ಪ್ರಕೃತಿನ ಅರ್ಥ ಮಾಡ್ಕೊಬೇಕು ಅಂದ್ರೆ ನಾವು ಏಕಾಂತದಲ್ಲಿ ಇರ್ಬೇಕು. ಹೌದು ಮೇಡಮ್, ಕುವೆಂಪುರ್ ತುಂಬಾ ಚೆನ್ನಾಗಿ ತಿಳಿಸಿದ್ದಾರೆ ಮೇಡಮ್. ಡಿ ವಿ ಜಿ ಅವರು ಹೇಳಿದ್ದಾರೆ, ಶಿವರುದ್ರಪ್ಪನವರು ಹೇಳಿದ್ದಾರೆ, ಮೌನ ಬಗ್ಗೆ ತುಂಬಾ ಚೆನ್ನಾಗಿ ಕವಿಗಳು ಸಾಹಿತಿಗಳು ತುಂಬಾ ಚೆನ್ನಾಗಿ ತಿಳಿಸಿದ್ದಾರೆ ಮೇಡಮ್.
1: ತಿಳಿಸಿದ್ದಾರೆ.
11: ಹೌದು ಮೇಡಮ್, ತುಂಬಾ ಚೆನ್ನಾಗಿದೆ. ಅದೇ ನಾವು ಪರಿಸ್ಥಿತಿ ಸಮಯ ಸಂದರ್ಭ ನೋಡ್ಕೊಂಡು ಮೌನವಾಗಿ
1: ಇರ್ಬೇಕು ಅಂತ ಹೇಳಿ ಅಂತ. ಎಲ್ಲಾ ಸಂದರ್ಭದಲ್ಲೂ ಮೌನವಾಗಿದ್ರೆ ಅದು ಅರ್ಥ ಕಳ್ಕೊಳ್ಳುತ್ತೆ, ಸಿಚುವೇಶನ್ಗೆ ತಕ್ಕಂತೆ ಇರ್ಬೇಕು ಅಂತ.
11: ಇರ್ಬೇಕು ಮೇಡಮ್, ಇರ್ಬೇಕು ಮೇಡಮ್.
1: ಓಕೆ ರೂಪ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ.
11: ಅವಕಾಶಕ್ಕಾಗಿ ಧನ್ಯವಾದ ಮೇಡಮ್. ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ಚೆನ್ನಾಗಿ ನಡ್ಸ್ಕೊಡ್ತಾ ಇದೀರ ಮೇಡಮ್, ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ.
1: ಓಕೆ ಮೇಡಮ್, ಎಲ್ಲ ಕಾರ್ಯಕ್ರಮವನ್ನು ಹೀಗೆ ಕೇಳ್ತಾ ಇರಿ.
11: ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು ಮೇಡಮ್.
1: ರೂಪ ಅವ್ರು ಕರೆ ಮಾಡಿದ್ರು, ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
12: ಹಲೋ,
1: ನಮಸ್ತೆ. ನವಾಸ್ ಸರ್, ಹೇಗಿದ್ದೀರಾ?
12: ಆರಾಮದಿರಿ ಮೇಡಮ್. ನೀವು ಆರಾಮದಿರಿ ಮೇಡಮ್?
1: ನಾವು ಆರಾಮಾಗಿದ್ದೀವ್ರಿ. ಏನ್
12: ಕೆಲಸ? ಟೀ ಆಗಿಲ್ರಿ ಮೇಡಮ್ ಇನ್ನು.
1: ಟೀ ಆಗಿಲ್ಲ ನಿಮ್ದಾಯ್ತಾ?
12: ನಮ್ದು ಇಲ್ರಿ ಮೇಡಮ್, ಒಟ್ಟು ಆರಕ್ರಿ. ನಮ್ದು ಸಂಜೆ ಆರು ಆರೂವರೆಗೆ ರೀ ಟೀ, ಬೆಳಿಗ್ಗೆ 8 ಗಂಟೆಗೆ.
1: 8 ಗಂಟೆಗೆ ಫಿಕ್ಸ್.
12: ಹಿಂಗಾಗಿ ಉಳ್ಕಿದ ಟೀ ಕುಡಿದ್ರಿ ಮೇಡಮ್. ಊಟ ಮಾಡಿದ್ರಿ? 3 ಹೊತ್ತು ಆರಾಮ ಊಟ ಮಾಡುದು, ಕೆಲಸ ಮಾಡುದ್ರಿ.
1: ಏನ್ ಕೆಲಸ
12: ತಂದ್ರಿ ಮೇಡಮ್? ಮೌನ.
1: ಮೌನ, ಹೌದು ಸರ್.
12: ಯಾಕಪ್ಪ ಅಂತಂದ್ರ, ಮಾತು ಬೆಳ್ಳಿ ಮೌನ ಬಂಗಾರ.
1: ಮೌನ ಬಂಗಾರ ಅಂತ ಹೇಳಿ.
12: ಅದಕ್ಕೆ ನಾವು ಮೌನ ಇರೋ ಟೈಮ್ನಾಗ ಅಟ್ಟೆ ಮೌನ ಇರ್ಬೇಕ್ರಿ ಮೇಡಮ್. ಉಳ್ಕಿ ಟೈಮ್ನಾಗ ಮಾತಾಡ್ಬೇಕ್ರಿ, ಆದ್ರ ಕಾಲಕ್ಕೆ ತಕ್ಕಂಗ. ಬರೇ ಮೌನ ಆದ್ರೂ ಅದು ಏನು ಅರ್ಥ ಇರಲ್ಲ. ಅದ್ರಾಗ ಮೌನ ಇರೋ ಟೈಮ್ನಾಗ ಮೌನ ಇತ್ತಪ್ಪ ಅಂದ್ರೆ ಅದು ಮುಂದೆ ಕೆಲಸ ಯಾವಾಗ ಜಗಳ ಆಗಲ್ರಿ, ಯಾವಾಗ ತೊಂದರೆ ಬರಲ್ಲ. ಹಾ, ಯಾಕಪ್ಪ ಅಂತಂದ್ರೆ ಏನಾದ್ರಿ, ಈಗ ಯಾವಾದ್ರೆ ಏನಾದ್ರು ಹಿಂಗ್ ಬತ್ತಪ್ಪ ಅಂದ್ರೆ ಜಗಳ ಆಡ್ದೇವ್ರಿ. ನಾವು ಎಕ್ದಮ್ಮ ದುಡಿಕೇಶಿಯಿಂದ ಮಾಡಿದಂದ್ರೆ ಇಬ್ಬರು ಜಗಳ ಆಗ್ತಾವ್ರಿ.
1: ಇಬ್ರು ಜಗಳ ಆಗತ್ತೆ.
12: ಹಾ, ನಾವ್ ಸ್ವಲ್ಪ ಮೌನ ಇರುದ್ರಿ. ಒಟ್ಟ ಅಲ್ಲಿ ಜಿಂಜ ಕಾಲ ಮಾಡಿ ಮೌನ ಕುಂಡ್ರುದು. ಒಟ್ಟ
1: ಮೌನ ಆಗಿರ್ತೀರ.
12: ಅವ ಅಂಜಾರಿ ನಮಗ್ ಕುತ್ತಾನಪ್ಪ ಇಲ್ಕಂದ್ರೆ ನಮ್ಗೆ ಏನು ಅನ್ನಲ್ಲ. ಅವ ಹಿಂಗತಾನ ಕೇಳಿ, ಅವ ಏನ್ ಅನ್ಕೊಂಡ್ರು ನಮ್ಗೆ ಪರವಾಗಿಲ್ರಿ, ಮೌನವಾಗಿರುದ್ರಿ.
1: ಕೇಳಿಸ್ತಿದ್ದ ಇದ್ದಂಗ ಇದ್ಬಿಡೋದು.
12: ಹಾ, ಆಮ್ಯಾಗ ನಾವು ಇದರ ಯೋಚನೆ ಮಾಡಿಕಿಸಿಂದ ಇದಕ್ಕೆ ಏನ್ ತಕ್ಕಂತೆ ಮಾತಾಡ್ಬೇಕು ಅನ್ನೋದು ಆ ಟೈಮಕ್ ಮಾತಾಡ್ಬೇಕ್ರಿ.
1: ಮಾತಾಡ್ಬೇಕು.
12: ಹಾ, ಮಾತಾಡ್ಸ್ಕೊಂಡು ನಾವು ಬಗೆಹರಿಸಿದೇವಪ್ಪ ಅಂದ್ರೆ ನಮ್ ಕೆಲಸ ಸುಗಮವಾಗಿ ಸಾಕ್ತಾವ್ರಿ. ಮತ್ತ ಅದೇ ಟೈಮಕ್ ನಾವು ಇಬ್ರು ನಡಬಾರಕ ಬೆಳಿತಪ್ಪ ಅಂದ್ರೆ ಜಗಳ ಬೆಳಿತದ್ರಿ. ಅದು
1: ಮಾತಿಗೆ ಮಾತಾಗಿ ದೊಡ್ಡ ಜಗಳ.
12: ಹಾ, ಹೆಚ್ಚು ಬೆಳಿತಕ್ಕಿಸಿಂದ ಜಗಳಾಡುದು ಆಗ್ತದ್ರಿ ಮೇಡಮ್. ಅದಕ್ಕೆ ಮೌನ ಅಂದಾರೆ. ಅದಕ್ಕ ಎಲ್ಲಿ ಮೌನ ಇರ್ಬೇಕು ಅಲ್ಲಿ ಮೌನ ಇರ್ಬೇಕು, ಎಲ್ಲಿ ಏನ್ ಮಾತಾಡ್ಬೇಕು ಅವಾಗ ಮಾತಾಡ್ಬೇಕ್ರಿ ಮೇಡಮ್.
1: ಮನೇಲಿ ಈ ತರ ಸಿಚುವೇಶನ್ ಬಂದಾಗ ಯಾರ್ ಮೌನವಾಗದ್? ನೀವ ನಿಮ್ ಮನೆಯವ್ರ?
12: ನಮ್ ಮನೆಯವ್ರು ಮೌನ ಆಗ್ತಾರ್ರಿ ಮೇಡಮ್. ನಾವ್ ಮೌನ ಆಗಂಗಿಲ್ರಿ. ನಾವ್ ಯಾಕಪ್ಪ ಫಾಸ್ಟ್ ಮಾತಾಡಿ ಬಹಳ ಹೊತ್ತಿಗೆ ನಾವ್ ಮೌನ ಆಗ್ತೇವ್ರಿ. ಆದ್ರೆ ಇಲ್ಲಿ ಮಾಡ್ಕೊಂಡು ಆತೇವ್ರಿ, ಅವ್ರು ಫಸ್ಟ್ ಮೌನ ಆಗ್ಬಿಡ್ತಾರ್ರಿ.
1: ಅವ್ರು ಏನಾರು ಹೇಳ್ಕೊಳ್ಳಿ ಅಂತ ಹೇಳಿ ಅವ್ರು ಸುಮ್ನ ಆಗ್ಬಿಡ್ತಾರೆ.
12: ಹೌದ್ರಿ ಮೇಡಮ್. ಯಾಕಪ್ಪ ಅಂದ್ರೆ ಒಬ್ಬರು ಮೌನ ಆಗೇಬೇಕ್ರಿ ಮೇಡಮ್. ಯಾಕಂದ್ರೆ ತಿಳುವಳಿಕೆ ಬೇಕ್ರಿ ಅದ್ರಾಗ, ಇಬ್ಬರೊಳಗ ಒಬ್ಬರಿಗೆ ರೀ,
1: ಒಬ್ರಿಗಾದ್ರೂ ಬೇಕು ಅಂತ.
12: ಮತ್ ಇಬ್ರು ಅದೇ ಆದ್ರಪ್ಪ ಅಂದ್ರೆ ಏನಾಗ್ಬಿಡ್ತಾರೆ ಮೇಡಮ್, ಆ ಜಗಳ ಹಾಕಿಸಿಂದ ಮುಂದೆ ಬೆಳಿತದ್ರಿ ಅದು.
1: ಮನೆ ಜಗಳ ರಸ್ತೆಗೆ ಬಂದ್ಬಿಡುತ್ತೆ.
12: ಹಾ, ರಸ್ತೆಗೆ ಬರ್ತದ್ರಿ. ಮೇಲಾಗಿ ಏನದ ಅದ್ಭುತ ಆಗಿ ಅವ್ರು ಹಂಗಂದ್ರು ನಾವ್ ಹಿಂಗಂದೇವ್ ತಂಗಿ ಬೆಳೆಸೋದು ಆದ್ರೆ ಮತ್ತ ಅದು ಸಂಸಾರ ಅಲ್ರಿ, ಅದು
1: ಸಂಬಂಧಗಳು ಹಾಳಾಗುತ್ತೆ.
12: ಹಾ, ಹಾಳಾಗ್ತಾರಿ ಮೇಡಮ್. ಅದಕ್ಕೆ ಸಂಬಂಧ ಹಾಳಾಡ್ದಂಗ ಆದ್ರೆ ನಮ್ಮ ಹೆಣ್ಮಕ್ಳು ಒಟ್ಟು ಮೌನ ಆಗ್ತಾರೆ ಮೇಡಮ್. ನಾವು ಯಾವಾದ್ರೆ ಒಂದ್ಸಾರ ಏನಾರ ಮಾತಾಡ್ಲಿಕ್ಕತ್ತೇವಪ್ಪ ಅಂತಂದ್ರ ಆ ಟೈಮ್ಕ ಅವ್ರು ಒಟ್ಟು ಮೌನ ಆಗ್ಬಿಡ್ತಾರೆ,
1: ಏನು ಮಾತಾಡದೇ ಇಲ್ಲ.
12: ಹಾ, ಹಿಂಗಾಗಿ ಅದಕ್ಕೆ ಮಾತು ಬೆಳ್ಳಿ ಮೌನ ಬಂಗಾರ ಒಳ್ಳೆ ಟಾಪಿಕ್ ತಂದ್ರಿ ಮೇಡಮ್. ಯಾಕೆ ಮೌನ ಇರ್ಬೋದು ಟೈಮ್ನಾಗ ಇರುದು ಇರ್ಲಾರ ಟೈಮ್ನಾಗ ಮಾತಾಡ್ಬೇಕು ನೋಡ್ರಿ ಮೇಡಮ್.
1: ಎರಡು ಸಿಚುವೇಶನ್ ಕೂಡ ಇದು ಹ್ಯಾಂಡಲ್ ಮಾಡುತ್ತೆ ಮೌನ.
12: ಹ್ಯಾಂಡಲ್ ಮಾಡುತ್ತೆ ಮೇಡಮ್. ಹೌದ್ರಿ.
1: ಓಕೆ ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
12: ಧನ್ಯವಾದ. ನಮಸ್ತೆ.
1: ನಮಸ್ತೆ. ಬಿಜಾಪುರದಿಂದ ನವಾಜ್ ಅವ್ರು ಕರೆ ಮಾಡಿದ್ರು, ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
13: ನಮಸ್ತೆ ಮೇಡಮ್.
1: ನಮಸ್ತೆ ಅನಂತ್ ರಾಜು ಸರ್, ಹೇಗಿದ್ದೀರಾ?
13: ಹಾ, ಚೆನ್ನಾಗಿದ್ದೀವಿ ಮೇಡಮ್. ನೀವು ಮೇಡಮ್?
1: ನಾವು ಚೆನ್ನಾಗಿದ್ವಿ ಸರ್. ಊಟ ಮಾಡಿದ್ರ? ಕಾಫಿ ಕುಡಿದ್ರ?
13: ಹಾ, ನಮ್ದು ಮಧ್ಯಾಹ್ನನೇ ಆಗ್ಬಿಡುತ್ತೆ ಮೇಡಮ್. ಟೀ ಕಾಫಿ ಎಲ್ಲ 2:30 ಟೈಮ್ನಲ್ಲೇ ಆಗ್ಬಿಡುತ್ತೆ ಮೇಡಮ್. ಅವಾಗಲೇ ಊಟ ಕಾಫಿ ಕೂಡ ಆಗ್ಬಿಡುತ್ತೆ. ತಿರ್ಗಿ ಮತ್ತೆ ನಾವು ಕುಡಿಯಲ್ಲ ಮೇಡಮ್ ಸಾಯಂಕಾಲ ಟೈಮು.
1: ಸರ್, ಇವತ್ತು ಮೌನದ ಬಗ್ಗೆ ಮಾತಾಡ್ತಾ ಇದ್ವಿ ಸರ್. ಹೊಳೆ ನರಸೀಪುರದಿಂದ ಕರೆ ಮಾಡ್ತಿರೋದ?
13: ಅಲ್ಲ ಮೇಡಮ್, ನಮ್ದು ಹಿರಿಯೂರು ತಾಲೂಕು ಚಿತ್ರದುರ್ಗ ಜಿಲ್ಲೆ ಮೇಡಮ್.
1: ಚಿತ್ರದುರ್ಗ.
13: ಮೇಡಮ್,
1: ಓಕೆ ಸರ್. ಅನಂತರಾಜು ಸರ್ಗೆ ಮೌನ ಇಷ್ಟ ಆಗುತ್ತಾ ಅಥವಾ ಮಾತು ಇಷ್ಟ ಆಗುತ್ತಾ?
13: ಹೌದು ಮೇಡಮ್, ಮೌನ ಒಳ್ಳೇದು ಮೇಡಮ್.
1: ಮೌನ?
13: ಹೌದು ಮೇಡಮ್, ಯಾಕಂದ್ರೆ ಅದು ಬುದ್ಧಿವಂತರ ಲಕ್ಷಣ ಮೇಡಮ್. ಈಗ ಒಂದ್ರ ಜಗಳ ಆಗ್ತಾ ಐತೆ ಅಂದ್ರೆ ಅಲ್ಲಿ ಒಂದ್ ಸ್ವಲ್ಪ ಮೌನ ವಹಿಸೋದೇ ಒಳ್ಳೇದು ಮೇಡಮ್.
1: ಮೌನವಾಗಿರೋದೇ ಒಳ್ಳೇದು.
13: ಹೌದು ಮೇಡಮ್, ಯಾಕಂದ್ರೆ ಅದು ಎಷ್ಟೋ ಒಂದು ಒಂದು ಅಹಿತಕರ ಘಟನೆಗಳನ್ನ ತಪ್ಪಿಸುತ್ತೆ ಮೇಡಮ್. ಆ ಟೈಮಲ್ಲಿ
1: ತಾಳ್ಮೆ
13: ಇದ್ರೆ ಅದೆಲ್ಲ ತಾನಾಗಿಯೇ ಬರುತ್ತೆ ಮೇಡಮ್.
1: ತಾಳ್ಮೆ ಇದ್ರೆ.
13: ಹೌದು ಮೇಡಮ್, ನಾವು ನೋಡ್ತಾ ಇರ್ತೀವಿ ಮೇಡಮ್. ಇಲ್ಲಿ ಜಗಳ ಆಡೋರು ಯಾರನ ಅಲ್ಲಿ ಹೋಗಿ ನಾನು ಪರೀಕ್ಷೆ ಮಾಡ್ತಾ ಇರ್ತೀನಿ ಮೇಡಮ್. ಯಾರಲ್ಲಿ ಏನಿದೆ, ಯಾರು ಅಲ್ಲಿ ಇಬ್ರಿಗೂ ಇಬ್ರು ಅದೇ ತರ ಆಗ್ಬಿಟ್ರೆ ಅಲ್ಲಿ ಒಂದು ಅಹಿತಕರ ಘಟನೆ ನಡೆದೇ ಬಿಡ್ತಾ ಮೇಡಮ್.
1: ಹೌದು,
13: ರಕ್ತಪಾತ ಆಗ್ಬಹುದು, ಇನ್ನೊಂದಾಗ್ಬಹುದು, ಘಟನೆ ಪರಿಸ್ಥಿತಿ ಪ್ರಕೋಪಕ್ಕೆ ಹೋಗ್ಬಿಡುತ್ತೆ ಮೇಡಮ್,
1: ವಿಕೋಪಕ್ಕೆ ಹೋಗ್ಬಿಡುತ್ತೆ.
13: ಅದರಲ್ಲಿ ಇಬ್ಬರಲ್ಲಿ ಯಾರಿಗಾದ್ರೂ ಒಂದ್ ಸ್ವಲ್ಪ ತಾಳ್ಮೆ ಸಂಯಮ ಅಂತಕ್ಕಂಥದ್ದಿದ್ರೆ ಅಲ್ಲಿಗೆ ತಮ್ಮನೇ ಆಗ್ಬಿಡುತ್ತೆ ಜಗಳ,
1: ಸುಮ್ನೆ ಆಗ್ಬಿಡ್ತಾರೆ.
13: ಹೌದು ಮೇಡಮ್, ಮೌನ ಒಳ್ಳೇದು ಮೇಡಮ್, ಅಂದ್ರೆ ಅದು ಪರಿಸ್ಥಿತಿಗೆ ತಕ್ಕಂತೆ ನಾವು
1: ಬಳಸಬೇಕಾಗುತ್ತೆ ಅಂತ ಹೇಳಿ.
13: ಹಾ ಮೇಡಮ್,
1: ಓಕೆ ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
13: ಹಾ ಧನ್ಯವಾದ ಮೇಡಮ್.
1: ಚಿತ್ರದುರ್ಗದಿಂದ ಅನಂತರಾಜು ಸರ್ ಅವ್ರು ಕರೆ ಮಾಡಿದ್ರು, ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
14: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ಪ್ರೇಮ ಮೇಡಮ್, ಹೇಗಿದ್ದೀರಾ?
14: ಚೆನ್ನಾಗಿದ್ದೀನಿ ಮೇಡಮ್.
1: ಊಟ ಆಯ್ತಾ? ಏನ್ ಅಡ್ಗೆ ಇವತ್ತು?
14: ಇವತ್ತು ಮಧ್ಯಾಹ್ನ ಸೊಪ್ಪಿನ ಸಾರು ಮೇಡಮ್, ಅನ್ನ ಮುದ್ದೆ.
1: ಮುದ್ದೆ
14: ಇನ್ನು ಕಾಫಿ ಆಗ್ಬೇಕು ಮೇಡಮ್. ಆಗಿಲ್ಲ
1: ಆಗಿಲ್ವಾ?
14: ಇಲ್ಲ.
1: ಇವತ್ತು ಮೌನದ ಬಗ್ಗೆ ಮಾತಾಡ್ತಾ ಇದ್ವಿ.
14: ಹೌದು ಮೇಡಮ್, ಮೌನ ಅಂದ್ರೆ ನಾವು ಯಾವ ಸಂದರ್ಭ ನೋಡಿ ಮೌನವಾಗಿರ್ಬೇಕಾಗತ್ತೆ, ಮಾತಾಡ್ಬೇಕಾಗತ್ತೆ, ಅದು ನಮ್ಮ ಇದಕ್ ಬಿಟ್ಟಿರುತ್ತೆ ಮೇಡಮ್. ಯಾಕೆಂದ್ರೆ ಒಂದೊಂದು ಸಂದರ್ಭ ನಾವು ಯಾವ್ದೇ ವಿಶೇಷವಾದ ಮಾತುಗಳು, ಇನ್ನೊಬ್ರಿಗೆ ಕಷ್ಟ ಬಂದಾಗ ಮೌನವಾಗಿರ್ತೀವಿ ಅಂತಾನು ಹೇಳಕ್ಕಾಗಲ್ಲ. ಸಂದರ್ಭದಲ್ಲಿ ನಾವು ಮೌನವಾಗಿರ್ಬಾರ್ದು, ಮಾತಾಡ್ಬೇಕಾಗತ್ತೆ. ಹಾಗಂತ ಯಾವಾಗ್ಲೂ ಸುಮ್ನೆ ಮಾತಾಡ್ತಿರೋದು ತಪ್ಪಾಗುತ್ತೆ. ಎಲ್ಲಿ ಮೌನ ವಹಿಸ್ಬೇಕು, ಎಲ್ಲಿ ಮಾತಾಡ್ಬೇಕು, ಅದನ್ನ ನಾವು ಮುಂಚೆ ತಿಳಿಬೇಕಾಗತ್ತೆ ಮೇಡಮ್. ಹೌದು, ಈಗ ಮೌನವಾಗಿರ್ತೀವಿ ಅಂತ ನಾವು ಯಾರು ಏನೇ ತೊಂದರೆ ಆಗ್ತಿದ್ರು, ಅಲ್ಲಿ ಅನ್ಯಾಯನ ಹಿಡಿತಿದ್ರು, ಮೌನವಾಗಿರೋದ್ರಲ್ಲಿ ತಪ್ಪಾಗುತ್ತೆ ಮೇಡಮ್. ಅದು ನಾವಲ್ಲಿ ಬಳಸ್ಲೇಬೇಕಾಗುತ್ತೆ ಮಾತನ್ನ. ಅಂದ್ರೆ ಸುಮ್ನೆ ನಮ್ಗೆ ಕೆಲ್ಸಕ್ ಬಾರದ ಮಾತುಗಳಲ್ಲಿ ಇರುತ್ತಲ್ಲ ಮೇಡಮ್, ಅದು ಪ್ರಯೋಜನ ಇಲ್ಲ,
1: ಉಪಯೋಗ ಇಲ್ಲ,
14: ಉಪಯೋಗ ಇಲ್ಲ. ಹಾಗೆ ನಾವು ಮೌನವಾಗಿರ್ಲೇಬೇಕಾಗುತ್ತೆ. ಕೆಲವು ಸಂದರ್ಭ ನೋಡಿ ನಾವು ಮೌನವಾಗಿರ್ಬೇಕು, ಕೆಲವು ಸಂದರ್ಭ ಮಾತಾಡ್ಬೇಕು, ಯಾವ್ದು ಅತಿಯಾಗ್ಬಾರ್ದು ಮೇಡಮ್. ಅಷ್ಟೇ,
1: ಅತಿಯಾಗ್ಬಾರ್ದು ಅಂತ ಹೇಳಿ.
14: ಹೌದು, ಮಾತಾಗ್ಲಿ ಮತ್ತೆ ಸುಮ್ನೆ ಮೌನವಾಗಿರ್ತೀವಿ ಅಂತ ನಾವ್ ಎಲ್ಲಾ ವಿಚಾರದಲ್ಲೂ ಎಲ್ಲಾ ಟೈಮಲ್ಲೂ ಮೌನವಾಗಿರಕ್ ಆಗಲ್ಲ. ಅಂದ್ರೆ ತಲೆ ಹರಟೆ ಬೇಡದ ವಿಚಾರಗಳಲ್ಲಿ ಮೌನವಾಗಿರ್ಬೇಕಷ್ಟೇ.
1: ನಮಗೆ ಬೇಡದೆ ಇರೋ ವಿಚಾರದಲ್ಲಿ ಮೌನವಾಗಿರ್ಬೇಕು,
14: ಮೌನವಾಗಿರ್ಬೇಕಾಗುತ್ತೆ ಮೇಡಮ್.
1: ಮಾತಾಡೋ ಸಂದರ್ಭದಲ್ಲಿ ಮಾತಾಡ್ಬೇಕು,
14: ಮಾತಾಡ್ಲೇಬೇಕು ಮೇಡಮ್. ಸಂದರ್ಭಕ್ಕೆ ನಾವು ತಕ್ಕನಾಗಿ ಇರ್ಬೇಕಾಗತ್ತೆ ಹೊರತು, ಇಲ್ಲ ಅಂದ್ರೆ ಇಲ್ಲ ನಾವು ಮೌನವಾಗಿರ್ತೀವಿ ಅಂತ ಪ್ರತಿ ವಿಚಾರದಲ್ಲೂ ನಾವು ಮೌನವಾಗಿರಕ್ಕೂ ಆಗಲ್ಲ.
1: ಮೌನವಾಗಿರೋದೇ ಒಂದ್ ಜಗಳ ಕಾರಣ ಆಗ್ಬಿಡುತ್ತೆ, ಆಮೇಲೆ
14: ಕಾರಣ ಆಗ್ಬಿಡುತ್ತೆ, ಅದು ಒಂದ್ ಕಾರಣ ಆಗುತ್ತೆ ಮೇಡಮ್. ಹಾಗಾಗಿ
1: ನಾವ್ ಏನ್ ಹೇಳಿದ್ರು ಸುಮ್ನೆ ಇರ್ತಾರೆ ಅನ್ನೋದು ಒಂದ್ ಜಗಳಕ್ಕೆ ಆಗ್ಬಿಡುತ್ತೆ.
14: ಆಗತ್ತೆ, ನಾವ್ ಏನೇ ಹೇಳ್ತಿರೋ ಉತ್ತರ ಕೊಡಲ್ಲ ಅವರು. ಇವ್ರ ಮೌನ, ಇವ್ರದ್ದು ಯಾವ ರೀತಿ, ಇವ್ರದ್ದು ನಡವಳಿಕೆ ಇದೇ ಸರಿ ಇಲ್ಲ, ಅವೆಲ್ಲ ಬರ್ತಾವಲ್ಲ ಮೇಡಮ್.
1: ಹೌದೌದು,
14: ಹಾಗೆ ನಾವು ಸಮಯಕ್ಕೆ ತಕ್ಕನಾಗಿರ್ಬೇಕಾಗತ್ತೆ ಮೇಡಮ್. ಮೌನ ಯಾವ ಟೈಮಲ್ಲಿ ಮೌನ ವಹಿಸ್ಬೇಕು, ಯಾವ ಟೈಮಲ್ಲಿ ಮಾತಾಡ್ಬೇಕು, ಇವೆಲ್ಲ ನಮ್ಗೆ ಅರಿವಿರ್ಬೇಕಷ್ಟೇ ಮೇಡಮ್.
1: ಅರಿವಿರ್ಬೇಕು ಅಂತ ಹೇಳಿ.
14: ಹೌದೌದು ಮೇಡಮ್.
1: ಓಕೆ ಪ್ರೇಮ ಅವರೇ, ಕರೆ ಮಾಡಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರಿ, ಧನ್ಯವಾದ.
14: ಧನ್ಯವಾದ ಮೇಡಮ್.
1: ಆಲೂರಿನಿಂದ ಪ್ರೇಮ ಅವ್ರು ಕರೆ ಮಾಡಿದ್ರು, ಅವ್ರು ಕೂಡ ಹೇಳ್ತಿದ್ರು ಅಂದ್ರೆ ನಾವು ಹೆಚ್ಚು ಮೌನವಾಗಿರೋದು ಒಳ್ಳೇದಲ್ಲ, ಅಥವಾ ನಮಗೆ ಮಾತು ಬರುತ್ತೆ ಅಂತ ಮಾತಾಡೋದು ಒಳ್ಳೇದಲ್ಲ, ಸಿಚುವೇಶನ್ಗೆ ತಕ್ಕಂತೆ ನಾವು ಇರಬೇಕು ಅಂತ ತಿಳಿಸಿದ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ, ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ, ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
15: ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ, ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್, 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
16: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
17: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
18: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
17: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
19: ಕಣ್ಮುಚ್ಚಿ ನೋಡಿಯೊಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
20: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
21: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
1: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮೌನದ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಮೌನ ಅನ್ನೋದು ನಮಗೆ ಕೆಲವೊಂದ್ಸರಿ ಬಲ ಆಗುತ್ತೆ, ಕೆಲವೊಂದ್ಸರಿ ದೌರ್ಬಲ್ಯ ಆಗುತ್ತೆ, ಹೇಗೆ ಅಂಥೇಳಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು, ಅವರವರ ಅನುಭವವನ್ನು ತಿಳಿಸ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ, ನೋಡೋಣ. ಹಲೋ,
22: ಹಲೋ
1: ಸರ್, ನಮಸ್ತೆ. ಮಧು ಸರ್
22: ನಮಸ್ಕಾರ. ಮೇಡಮ್
1: ಹಲೋ ಸರ್, ಕೇಳ್ತಿದ್ಯಾ? ಕೇಳ್ತಿದ್ಯಾ ಸರ್? ವಾಯ್ಸ್
22: ಕೇಳಿಸ್ತದೆ, ಕೇಳಿಸ್ತದೆ ಮೇಡಮ್.
1: ಸರ್, ಇವತ್ತು ಮೌನದ ಬಗ್ಗೆ ಮಾತಾಡ್ತಾ ಇದ್ವಿ.
22: ಹೌದು ಮೇಡಮ್, ಖಂಡಿತ. ಇವತ್ತು ತುಂಬಾ ಒಂದು ಉತ್ತಮವಾದ ವಿಷಯವನ್ನ ತಗೊಂಡು ಬಂದಿದ್ರಿ ಕಾರ್ಯಕ್ರಮಕ್ಕೆ.
1: ಸರ್,
22: ನಾನು ಅರಕುಡ ತಾಲೂಕು ಮಾದಿಹಳ್ಳಿಯಿಂದ ಮಧುಕುಮಾರ್ ಮಾತಾಡ್ತಾ ಇದ್ದೀನಿ.
1: ಓಕೆ ಸರ್.
22: ಮೌನ ಒಂದ್ ರೀತಿ ದೇವರು ನಮಗೆ ಕೊಟ್ಟ ವರ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಕೆಲವು ಸಂದರ್ಭದಲ್ಲಿ ಕೆಲವೊಂದು ಅಹಿತಕರ ಘಟನೆಗಳಿಗೆ ಮೌನ ಒಂದ್ ರೀತಿ ಮೆಡಿಸನ್ ಅಂತಾನೆ ಹೇಳ್ಬೋದು.
1: ಹೌದು,
22: ತುಂಬಾ ಚೆನ್ನಾಗಿರುತ್ತೆ. ಅದನ್ನ ಯಾವ ಯಾವ ಸಮಯಕ್ಕೆ ಯಾವ ಯಾವ ಸಂದರ್ಭಕ್ಕೆ ತಕ್ಕಂತೆ ಬಳಸ್ಕೊಳ್ಳುವ ಕಲೆ ಪ್ರತಿಯೊಬ್ಬ ಮನುಷ್ಯನಿಗೆ
1: ಇರಬೇಕು
22: ಅಲ್ವಾ?
1: ಹೌದು.
22: ಅದೇ ರೀತಿ ಅತಿಯಾದ ಮೌನನೂ ಒಳ್ಳೇದಲ್ಲ. ಮೌನ ಅತಿಯಾಗಿ ಮೌನ ವಹಿಸದೇ ಇರೋದು ಒಳ್ಳೇದಲ್ಲ. ಎರಡು ರೀತಿ ಸಮತೋಲನವಾಗಿದ್ದಾಗ ಮಾತ್ರ ಅದಕ್ಕೊಂದು ಬೆಲೆ. ಮೌನ ಎಲ್ಲ ಒಂದ್ ಕಡೆ ನಿಜವಾಗ್ಲೂ ನಾವು ಪ್ರತಿ ಸರಿ ಅನ್ಕೊಳ್ಬೇಕು, ಇಲ್ಲ ಒಂದ್ ಕಡೆ ದೇವ್ರು ನಮ್ಗೆ ವರ ಕೊಟ್ಟಿದ್ದಾನೆ ಮೌನ ಅನ್ನೋದನ್ನ ಅಂತ. ತುಂಬಾ ಖುಷಿ ಆಗುತ್ತೆ, ಯಾಕೆಂತಂದ್ರೆ ಇಷ್ಟೊಂದು ಸಂದರ್ಭಗಳು, ಅದು ಒಳ್ಳೆ ಘಟನೆ ಇರ್ಲಿ ಕೆಟ್ಟ ಘಟನೆ ಇರ್ಲಿ, ಅದು ಒಂದ್ ರೀತಿ ಅದು ಆಗದ ಹಾಗೆ ತಡೆಯುವ ಶಕ್ತಿ ಇರೋದು ಮೌನ ಒಂದ್ ಕಡೆ,
1: ಮೌನಕ್ಕೆ ಅಂತ ಹೇಳಿ.
22: ಮೌನಕ್ಕೆ ಮಾತ್ರ. ತುಂಬಾ ಸಂದರ್ಭಗಳಲ್ಲಿ ಅಯ್ಯೋ ಮೌನವಾಗಿದ್ರೆ ಚೆನ್ನಾಗಿತ್ತು, ಮಾತಾಡದೇ ಚೆನ್ನಾಗಿತ್ತು,
1: ಮಾತಾಡಿದ್ಮೇಲೆ ಎಷ್ಟೋ ಸಂದರ್ಭ
22: ಮಾತಾಡದ್ಮೇಲೆ ಹಾಗೆ ಅನ್ನಿಸ್ತದೆ. ಖಂಡಿತ, ನೀವು ಹೇಳೋ ಹಾಗೆ ತುಂಬಾ ಸಲ ಅನ್ಕೊಳ್ತಾರೆ, ಮಾತಾಡ ಮೌನವಾಗಿದ್ರೆ ಚೆನ್ನಾಗಿರ್ತಿತ್ತಲ್ಲಪ್ಪ, ಯಾವ ಇದು ಆಯ್ತಿರ್ಲಿಲ್ಲ, ಇನ್ಸಿಡೆಂಟ್ ಆಯ್ತಿರ್ಲಿಲ್ಲ, ಯಾವ ಸಮಸ್ಯೆನೂ ಆಯ್ತಿರ್ಲಿಲ್ಲ ಅಂತ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಆಗಿದ್ದುಂಟು. ಹಿಂದೆ ಹಲವಾರು ಜನ ಕರೆ ಮಾಡಿದವರು ಅವ್ರು ಹೇಳ್ದಾಗೆ ಮಾತು ಬೆಳ್ಳಿ ಮೌನ ಬಂಗಾರ ಅನ್ನೋ ಹಾಗೆ, ಇಲ್ಲ ಒಂದ್ ಕಡೆ ಅದು ಸೂಕ್ತವಾಗಿದೆ ಆ ಒಂದು ವಾಕ್ಯಕ್ಕೆ ಅಂತ ಅನ್ನಿಸ್ತದೆ.
1: ನಮ್ಮ ಹಿರಿಯರು ಎಷ್ಟು ಚಂದ ಈ ಗಾದೆಯನ್ನ ಕಟ್ಟಿದ್ದಾರೆ ನೋಡಿ ಸರ್, ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹೇಳಿ ಮೌನವನ್ನ ಬಂಗಾರ ಹೋಲಿಸಿದ್ದಾರೆ. ಇಷ್ಟು ವ್ಯಾಲ್ಯೂಯಬಲ್ ಮೌನ ಅನ್ನೋದು ಅನ್ನೋದಕ್ಕೆ
22: ಈ ಮೌನಕ್ಕೆ ಆ ಗಾದೆ ಪೂರಕವಾಗಿದೆ.
1: ಪೂರಕವಾಗಿದೆ, ಹೌದು ಸರ್. ಓಕೆ ಸರ್, ಧನ್ಯವಾದ ಸರ್, ಕರೆ ಮಾಡಿದ್ದೆ.
22: ಥ್ಯಾಂಕ್ ಯು ಮೇಡಮ್, ಧನ್ಯವಾದ.
1: ಅರಕಲಗೋಡಿಂದ ಮಧುಕುಮಾರ್ ಅವರು ಕರೆ ಮಾಡಿ ಅವರು ಕೂಡ ಮೌನ ಅನ್ನೋದು ಎಷ್ಟು ಪ್ರಾಮುಖ್ಯತೆ ಇದೆ ಜೀವನಕ್ಕೆ ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ, ನೋಡೋಣ. ಹಲೋ,
23: ಹಲೋ
1: ನಮಸ್ತೆ. ಗುಣ ಅವರು ಹೇಗೆ?
23: ನಮಸ್ತೆ ನಮಸ್ತೆ, ಚೆನ್ನಾಗಿದ್ದೀನಪ್ಪ, ನೀವು ಚೆನ್ನಾಗಿದ್ದೀರಾ?
1: ನಾನು ಚೆನ್ನಾಗಿದ್ದೀನಿ ಮೇಡಮ್. ಕಾಫಿ ಆಯ್ತಾ?
23: ಕಾಫಿ ಇಲ್ಲ ಮೇಡಮ್.
1: ಈಗ ಬಂದ್ರೆ ಆಫೀಸಿಂದ?
23: ಹೌದು, ಈಗ ಬಂದೆ, ಐಸ್ ಕ್ರೀಮ್ ತಿಂದೆ, ಸಾಕಾಯ್ತು.
1: ಐಸ್ ಕ್ರೀಮ್ ತಿಂದ್ರೆ ಕಾಫಿ ಬೇಡ ಹಾಗಾದ್ರೆ?
23: ಬೇಡ, ಇವತ್ತು ಐಸ್ ಕ್ರೀಮ್ ಇತ್ತು ಆರ್ಜೆ. ಹಾಗಾಗಿ ಮಾತು ಮೌನದ ಬಗ್ಗೆ.
1: ಹೌದು, ಮೌನ ಕೆಲವೊಂದ್ಸರಿ ನಮಗೆ ಬಲ ಆಗುತ್ತೆ, ಕೆಲವೊಂದ್ಸರಿ ದೌರ್ಬಲ್ಯ ಆಗುತ್ತೆ, ಹೇಗೆ ಅಂತ?
23: ದೌರ್ಬಲ್ಯ, ಮೌನ. ಹೌದು ಮೇಡಮ್, ಒಂದೊಂದ್ಸರಿ ಏನಾಗುತ್ತೆ, ಮಾತು ಮೌನ ಒಂದೇ ಮುಖದ ಎರಡು ಮುಖಗಳು, ಮುಖ ಅಂತ ಹೇಳ್ಬೋದು. ಮಾತು ಮೌನಗಳು ಜೋಡಿಯಾಗಿ ಇರುತ್ತೆ. ಎಲ್ಲಿ ಮಾತು ಇರಲ್ವೋ ಅಲ್ಲಿ ಮೌನ ಇರುತ್ತೆ, ಎಲ್ಲಿ ಮೌನ ಇರುತ್ತೋ ಅಲ್ಲಿ ಮಾತು ಇರೋದಿಲ್ಲ. ಬಟ್ ಎರಡನ್ನು ಮೌನಕ್ಕೆ ಮಾತಿಗೆ ಒಂದೇ ಅರ್ಥ, ಮೌನಕ್ಕೆ ನೂರಾರು ಅರ್ಥ. ಮೌನವಾಗಿದ್ದನ್ನೆಲ್ಲ ನಾವು ಅದು ಅರ್ಥ ಆಗಿಲ್ಲ, ಗೊತ್ತಾಗಿಲ್ಲ, ಜಡ್ರು ಅಂತ ಅನ್ಕೋಬಾರ್ದು. ಒಂದೊಂದ್ಸರಿ ಜಾಣರು ಸಹ ಮೌನವಾಗೇ ಇರ್ತಾರೆ, ಹಂಗನ್ ಮಾತ್ರಕ್ಕೆ ಅವ್ರಿಗೆ ಏನು ಗೊತ್ತಿಲ್ಲ ಅಂತಲ್ಲ. ಹಾಗಾಗಿ ಮಾತು ಹೇಳದೆ ಇರೋದ ಎಷ್ಟೋ ಅರ್ಥಗಳನ್ನ ಮಾತುಗಳನ್ನ ಮೌನ ಹೇಳ್ತಾ ಇರುತ್ತೆ. ಆಮೇಲೆ ಮಾತು ಅನ್ನೋದು ಹೆಂಗೆ ಅಂದ್ರೆ ಮೇಡಮ್, ಒಂದು ಸಲ ನಾವು ಆಡಿದ್ರೆ ಅದನ್ನ ಮಾತಿಗೂ ಒಂದು ಗಾದೆ ಇದೆ, ನೋಡಿದರೆ ಮುತ್ತಿನ ಮಾಡಿಕೆದಂತಿರಬೇಕು, ಒಂದು ಸಲ ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತೇಳಿ ಅಲ್ವಾ. ಮತ್ತೆ ಮಾತು ಹೆಂಗೆ ಅಂದ್ರೆ ಮೇಡಮ್, ಆಡೋದಕ್ಕೆ ಮುಂಚೆ ಆ ಮಾತು ನಮ್ಮ ಗುಲಾಮ ಆಗಿರುತ್ತೆ. ಆಡಿದ ಮೇಲೆ ನಾವು ಮಾತಿನ ಗುಲಾಮರಾಗಿರ್ತೇವೆ.
1: ಎಷ್ಟೆಲ್ಲ ಅರ್ಥ ವಿವರಣೆ ಇದೆ ನೋಡಿ.
23: ಹಾ ಹೌದು, ಆಡೋದಕ್ಕೂ ಮುಂಚೆ ಆ ಮಾತು ನಮಗ್ ಗುಲಾಮ, ನನ್ ಬಾಯಲ್ಲಿ ನನ್ ಮನ್ಸಲ್ಲಿ ಇರುತ್ತೆ, ಅದ್ ನನ್ ಗುಲಾಮತನದಲ್ಲಿರುತ್ತೆ. ಎಲ್ಲಿ ಒಂದು ತಪ್ಪಿ ನಾನು ಅಥವಾ ಏನೋ ಒಂದು ಮಾತಾಡದೆ ಅಂದ್ರೆ ಮುಗೀತು, ಮಾತಾಡಿದ್ಮೇಲೆ ಈಗ ಅದ್ರ ಗುಲಾಮ ಆಗಿರ್ತೀನಿ ನಾನು. ಅದನ್ನ ಸಮರ್ಥಿಸಿ ಕೊಡೋದಕ್ಕೆ ಎಡಗಾಡ್ಬೇಕಾಗತ್ತೆ. ಹಾಗಾಗಿ ಥಿಂಕ್ ಬಿಫೋರ್ ಇಂಕ್ ಅಂತ ಹೇಳ್ತಾರೆ. ಏನೇ ಒಂದ್ ಮಾತಾಡ್ಬೇಕು, ಯೋಚನೆ ಬರಿಬೇಕು, ತಿಳಿಬೇಕು, ಹೇಳ್ಬೇಕು ಅಂದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಹಾಗಾಗಿ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ಬೇಕು, ಎಲ್ಲಿ ಮೌನವಾಗಿರ್ಬೇಕು ಅಲ್ಲಿ ಮೌನ ಆಗಿರ್ಬೇಕು. ನಮ್ಮ ಮನುಷ್ಯ ಜೀವನದ ಒಂದು ದುರಂತ ಅಂತಂದ್ರೆ ನಾವು ಎಲ್ಲಿ ಮಾತಾಡ್ತೀವಿ, ಎಲ್ಲಿ ಮಾತಾಡ್ಬೇಕು ಅಲ್ಲಿ
1: ಮೌನವಾಗಿರ್ತೀವಿ.
23: ಹಾಗಾಗಿ ಎಷ್ಟೋ ಒಂದು ಅವಕಾಶಗಳು, ಜೀವನದ ಕೆಲವೊಂದು ಕಹಿ ಘಟನೆಗಳು ನಮ್ಗೆ ಜೀವನದಲ್ಲಿ ನಡೆದೋಗುತ್ತೆ. ನಮ್ಗೋಲ್ಸಿದ್ರೆ ಆ ಪ್ರಾಣಿಗಳೇ ಎಷ್ಟೋ ಆಸೆ ಮೇಡಮ್, ಅವ್ರ ಜೀವನ ಪೂರ ಮೌನವಾಗೇ ಇರ್ತವೆ,
1: ಮೌನವಾಗೇ ಇರುತ್ತೆ.
23: ಎಷ್ಟು ಸುಖಿ ಜೀವಿಗಳು ಅವರು ಅಂದ್ರೆ ಮಾತೇ ಇರಲ್ಲ, ಅವ್ರದೇ ಯಾವುದೋ ಒಂದು ಭಾಷೆಯಲ್ಲಿ ಮಾತಾಡ್ತಿರ್ತಾರೆ, ಏನ್ ಮಾಡಿರ್ತಾರೆ. ಆದ್ರೆ ಎಲ್ಲಾ ಭಾಷೆಗಳನ್ನ ಬಲ್ಲ ಮನುಷ್ಯ
1: ದುರಂತಿ
23: ನಿಷ್ಠವ್ರ ಆಗ್ತಿರ್ತಾನೆ. ಮತ್ತೆ ಯಾವತ್ತು ಮಾತು ಇನ್ನೊಬ್ರಿಗೆ ನೋವು ಕೊಡೋ ರೀತಿಯಲ್ಲಿ
1: ಇರ್ಬಾರ್ದು ಅಂತ.
23: ಮಾತು ಸಂದರ್ಭಕ್ಕೆ ತಕ್ಕಾಗಿ ಅನುಕೂಲವಾಗಿ ಅದು ಏನ್ ಬೇಕು, ಎಷ್ಟು ಬೇಕು, ಹೇಗ್ ಬೇಕು ಅಷ್ಟೇ ಮಾತಾಡಿದ್ರೆ ಒಳ್ಳೇದು. ಹಾಗಂತ ಎಲ್ಲರೂ ಅದು ಕೆಲವೊಂದು ವೃತ್ತಿಪರ ಜೀವನಗಳು ಇರುತ್ತಲ್ಲ, ಅವರು ಹಂಗಂತ ಇದ್ಬಿಟ್ರೆ ಆ ಒಂದು ಇದನ್ನೇ ನಡೆಸೋದಿಕ್ಕೆ ಆಗದಲ್ಲ. ಈಗೊಂದು ಉದಾಹರಣೆ, ಈಗ ನಿಮ್ದೇ ಪ್ರೋಗ್ರಾಮ್ ತಗೊಳ್ಳಿ, ಇಲ್ಲಿ ನೀವು ಮನವಾಗ ಕೂತ್ರೆ ನಮ್ ಗತಿ ಏನು ಆಯ್ತು?
1: ನಾವು ನಿಮ್ಗೆ ಜಾಸ್ತಿ ವ್ಯಾಲ್ಯೂ ಕೊಡ್ತೀವಿ ಅಂತ ಹೇಳಿ ಮಾತಾಡಿಲ್ಲ ಅಂತ ಹೇಳಿದ್ರೆ
23: ಅಂತಂದ್ರೆ ಈಗ ಆಯ್ತು, ಈಗ ಕಾಲ್ ಸಿಕ್ಕಿ ನೀವು ನಮಗೆ ಇದು ಅಭಿಪ್ರಾಯ ತಿಳಿಸಿದಾಗ ಈಗ ಅಯ್ಯೋ ಮೌನ ಬಂಗಾರ ಅಂತ ನಾನ್ ಸೈಲೆಂಟ್ ಆಗಿ ಕೂತ್ರೆ ಪ್ರೋಗ್ರಾಮ್ ಗತಿಯೇ ಅಲ್ವಾ?
1: ಹಾಗಾಗಿ ಅದು ಸಿಚುವೇಶನ್ಗೆ ತಕ್ಕಂತೆ ಬಳಸಬೇಕು ಅನ್ನೋದು
23: ಮಾತುಗಳು ಬರ್ತಾ ಇರ್ಬೇಕು. ಮತ್ತೆ ಮಾತುಗಾರಿಕೆನೂ ಒಂದು ಒಳ್ಳೆ ಕಲೆ ಮೇಡಮ್. ಮಾತಾಡ್ತೀವಿ ಬಾ ಇರ್ತೀವಿ ಇದ್ರೆ ಒಂದು ಈಗ ಒಂದು ಯಾವ್ದೋ ಒಂದು ಭಾಷೆನ ನಮ್ಮ ಮಾತೃ ಭಾಷೆನಲ್ಲಿ ಸ್ಪಷ್ಟವಾಗಿ ಉಚ್ಚಾರಣೆ ಇರ್ಬೇಕು, ಎದುರಿಗೆ ಕೇಳಿಸ್ಕೊಂಡವರಿಗೆ ಹೇಳೋ ರೀತಿಲಿ ಇರ್ಬೇಕು,
1: ಕೇಳೋರು
23: ಇರ್ಬೇಕು. ಕೆಲವ್ರ ಮಾತು ಹೆಂಗಂದ್ರೆ ಅವ್ರು ಆಮೇಲೆ ನಾವು ಮಾತಾಡಿದ್ದು ನಮಗೆ ಕೇಳಿಸ್ತಾ ಇರುತ್ತೆ, ನಾನು ಎಷ್ಟು ತಪ್ಪು ಮಾತಾಡ್ತಾ ಇದ್ದೀನಿ, ಎಷ್ಟು ತೊದಲಿಸಿ ಮಾತಾಡ್ತಾ ಇದ್ದೀನಿ ಅಂತ. ಆದ್ರೂ ಒಟ ಒಟ ಒಟ ಒಟ ಅಂದ್ರೆ ಕಿವಿಗೆ ಇರಿಟೇಷನ್ ಆಗೋ ರೀತಿಲಿ ಮಾತಾಡ್ತಾ ಇರ್ತಾರೆ.
1: ಅಂತ
23: ಸ್ವಲ್ಪ ಮಾತುಗಳು ಕಡಿಮೆ ಮಾಡಿದ್ರು ನನ್ ನಷ್ಟ ಏನಿಲ್ಲ ದೇಶಕ್ಕೆ ಅಲ್ವಾ? ಆಮೇಲೆ ಎಷ್ಟೋ ಕಡೆ ನೋಡ್ತೀವಿ ಉತ್ತಮ ಪಾಠ ಟೀಚರ್ಗಳಿಗೆ ಒಂದ್ ಸರಿಯಾಗಿ ಮಾತಾಡಕ್ ಬರೋದಿಲ್ಲ, ಪಾಠ ಮಾಡ್ತಾ ಇರ್ತಾರೆ. ಅವ್ರಿಗೆ ಏನಂದ್ರೆ ಕೋರ್ಸ್ ಆಗಿರುತ್ತೆ ಮಾಡ್ತಿರ್ತಾರೆ. ಹೀಗೆ ಮಾತನ್ನ ಅರ್ಥ ಮಾಡ್ಕೊಂಡ್ರೆ ತುಂಬಾ ಇದೆ ಮೇಡಮ್. ಮಾತನ್ನ ಮಾತು ಬಲ್ಲದವನಿಗೆ ಜಗಳ ಇಲ್ಲ ಅಂತ ಒಂದ್ ಗಾದೆನೂ ಇದೆ ಅಲ್ವಾ? ಹಾಗಾಗಿ ಮಾತಿನ ಬಗ್ಗೆ ಹೇಳ್ತಾ ಹೋದ್ರೆ ತುಂಬಾ ಮಾತಾಡ್ಬೋದು. ಏ ಮಾತು ಬೇಡಪ್ಪ,
1: ಹಾಗಾಗಿ ಮೌನಕ್ಕೆ ನಾವು ಸಮಾಪ್ತಿ ಗಳಿಸೋಣ.
23: ಹೌದು, ಈಗ ಮಾತು ಇಷ್ಟೊಂದು ಮಾತಾಡ್ಬಿಟ್ರೆ ಬೇರೆಯವ್ರಿಗೂ ಮಾತಿಗೆ ಅವಕಾಶ ಇಲ್ದಂಗ ಆಗತ್ತೆ ಅಂತ ಸದ್ಯಕ್ಕೆ ನಾನು ಮೌನವಾಗಿರೋದಲ್ಲಿ ಧನ್ಯವಾದ.
1: ಶಂಕರಘಟ್ಟದಿಂದ ಗುಣ ಅವ್ರು ಕರೆ ಮಾಡಿದ್ರು, ಅವ್ರು ಕೂಡ ಹೇಳ್ತಿದ್ರು ಅಂದ್ರೆ ಎಲ್ಲರೂ ಹೇಳೋದು ಒಂದೇ ಅಂದ್ರೆ ಸಿಚುವೇಶನ್ಗೆ ತಕ್ಕಂತೆ ನಾವು ಮಾತಾಡೋದು ಇರ್ಬೋದು, ಮೌನ ವಹಿಸೋದು ಕೂಡ ಸಿಚುವೇಶನ್ಗೆ ಸನ್ನಿವೇಶಕ್ಕೆ ತಕ್ಕಂತೆ ನಾವು ಅದನ್ನ ಬಳಸ್ಕೊಳ್ಬೇಕು ಅಂತ ಹೇಳಿ ತಿಳಿಸಿದ್ರು. ಇದನ್ನೇ ಗಾಂಧೀಜಿಯವರು ಹೇಳ್ತಾರೆ, ಮಾತಿಗಿಂತ ಮೌನಕ್ಕೆ ಹೆಚ್ಚು ಶಕ್ತಿ ಇದೆ ಅಂತ ಹೇಳಿ ಗಾಂಧೀಜಿಯವರು ಹೇಳಿದ್ರೆ, ಸ್ವಾಮಿ ವಿವೇಕಾನಂದ ಅವರು ಮೌನವು ಶಕ್ತಿಯ ಒಂದು ಸೆಲೆಯಂತೆ, ನಿಶಬ್ದದಲ್ಲಿ ಆಳವಾದಂಥ ಆಲೋಚನೆ ಮಾಡೋದಕ್ಕೆ ಸಾಧ್ಯ, ಆಲೋಚನೆಗಳು ಹೊಸ ಹೊಸ ಆಲೋಚನೆಗಳು ಹುಟ್ಕೊಳ್ಳೋದು ಈ ಮೌನದಲ್ಲಿ ಅಂತ ಹೇಳ್ತಾರಂತ. ಅದರಿಂದ ಮೌನ ಅನ್ನೋದು ಒಂದು ಆತ್ಮಬಲ ಇದ್ದ ಹಾಗೆ ಅಂಥೇಳಿ ಸ್ವಾಮಿ ವಿವೇಕಾನಂದ ಅವರು ಕೂಡ ಹೇಳ್ತಾರೆ. ಅಂದರೆ ಇವರೆಲ್ಲರೂ ಹೇಳೋದು ಮೌನದಲ್ಲಿ, ನಾವು ಮೌನ ಅಂದ ತಕ್ಷಣ ಕೇವಲ ಜಗಳಕ್ಕಷ್ಟೇ ಅಥವಾ ಮಾತಾಡೋದಕ್ಕಷ್ಟೇ ಅಲ್ಲ, ಈ ಮೌನವಾಗಿದ್ದಾರೆ ಅಂತ ಹೇಳಿದ್ರೆ ಅವರು ಯಾವುದೋ ಒಂದು ವಿಚಾರದ ಬಗ್ಗೆ ಚಿಂತನೆ ಮಾಡ್ತಿರ್ತಾರೆ ಇರ್ಬೋದು, ಅಥವಾ ಯಾವುದ್ರ ಬಗ್ಗೆ ನಾವು ಆಳವಾಗಿ ಯೋಚನೆ ಮಾಡ್ತಿರ್ತಾರೆ, ಅಧ್ಯಯನ ಮಾಡ್ತಾ ಇರ್ತಾರೆ. ಕೆಲವು ನಾವು ನೋಡ್ತೀವಿ ತುಂಬ ಓದೋರು ಇರ್ಬೋದು ಅಥವಾ ಋಷಿಮುನಿಗಳಿರ್ಬೋದು, ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡವರು ಹೆಚ್ಚು ಕಾಲ ಮೌನವಾಗಿರ್ತಾರೆ. ಮೌನವಾಗಿರ್ತಾರೆ ಅಂತ ಹೇಳಿದ್ರೆ ಅವರು ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತಲ್ಲ, ಅವರ ಮೌನದಲ್ಲಿಯೇ ಒಂದಷ್ಟು ವಿಚಾರಗಳನ್ನು ಕಲಿತಾ ಇರ್ತಾರೆ, ಆಲೋಚನೆಯನ್ನು ಮಾಡ್ತಿರ್ತಾರೆ. ಕೆಲವೊಂದು ಪುಸ್ತಕಗಳ ಬಗ್ಗೆ ಇರ್ಬೋದು, ಪ್ರಕೃತಿಯ ಬಗ್ಗೆ ಇರ್ಬೋದು. ಇವರು ಕುವೆಂಪು ಅವ್ರು ಹೇಳಿದಾಗೆ ಪ್ರಕೃತಿಯಲ್ಲಿ ನಾವು ಆದಷ್ಟು ಮೌನವಾಗಿದ್ದಾಗ ಅಲ್ಲಿರುವಂಥ ಸಾಕಷ್ಟು ವಿಚಾರಗಳನ್ನು ಕಲೀಲಿಕ್ಕೆ ಸಾಧ್ಯ ಅಂಥೇಳಿ ಅವ್ರು ಹೇಳಿದ್ದಾರೆ. ಹಾಗಾಗಿ ನಾವು ಮೌನ ಅಂತ ಹೇಳಿದೆ ಸಿಚುವೇಶನ್ಗೆ ತಕ್ಕಂತೆ ಮೌನವಾಗಿರೋದಿರ್ಬೋದು, ಅಥವಾ ಮಾತು ಬರುತ್ತೆ ಅಂತೇಳಿ ಸುಮ್ಮನೆ ಮಾತಾಡಿ ಆ ಮಾತಾಡಾದಮೇಲೆ ಚೆನ್ನಾಗಿ ಹೀಗೆ ಮಾತಾಡಬಾರ್ದಿತ್ತು, ನಾನು ಸ್ವಲ್ಪ ಯೋಚನೆ ಮಾಡಬೇಕಿತ್ತು ಅಂಥೇಳಿ ಪಶ್ಚಾತ್ತಾಪ ಪಡೋದಕ್ಕಿಂತ ಮೌನವಾಗಿ ಕೆಲವೊಂದು ಸರಿ ಇದ್ದಾಗ ಆ ಮೌನವೇ ಬಲವಾಗುತ್ತೆ ಅಂತಲೇ ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರಿ. ಅದರಲ್ಲಿ ಮುರಳೀಧರ್ ಅವರು ಶಿವಮೊಗ್ಗದಿಂದ ಕರೆ ಮಾಡಿದರು, ಹಾಗೆ ಉಮಾ ಅವರು ಶಿವಮೊಗ್ಗದಿಂದ ಕರೆ ಮಾಡಿದರು, ಬ್ರಹ್ಮಾನಂದ ರಾನಡೆ ಅವರು ವಿದ್ಯಾನಗರದಿಂದ ಕರೆ ಮಾಡಿದರು, ಸೋಮಶೇಖರ್ ಅವರು ಹಾಸನದಿಂದ ಕರೆ ಮಾಡಿದರು, ಹಾಗೆ ರೂಪ ಅವರು ಡೈರಿಯಿಂದ ಕರೆ ಮಾಡಿದರು. ಕುಸುಮ ಅವರು ಶಿವಮೊಗ್ಗದ ಕೃಷಿ ನಗರದಿಂದ ಕರೆ ಮಾಡಿದರು. ಚಿಕ್ಕಪ್ಪ ಅವರು ಶಿವಮೊಗ್ಗದ ಕೃಷಿ ನಗರದಿಂದ ಕರೆ ಮಾಡಿ ಅವರು ಕೂಡ ಸಾಕಷ್ಟು ವಿಚಾರಗಳನ್ನು ತಿಳಿಸಿದರು. ಬಿಜಾಪುರದಿಂದ ನವಾಜ್ ಅವರು ಕರೆ ಮಾಡಿದರು. ಚಿತ್ರದುರ್ಗದಿಂದ ಅನಂತರಾಜ್ ಅವರು ಕರೆ ಮಾಡಿದರು. ಅರಕಲಗೋಡಿನಿಂದ ಮಧುಕುಮಾರ್ ಸರ್ ಅವರು ಕರೆ ಮಾಡಿದರು. ಆಲೂರಿನಿಂದ ಪ್ರೇಮ್ ಅವರು ಕರೆ ಮಾಡಿದರು. ಹಾಗೆ ಗುಣ ಅವರು ಸಹ ಶಂಕರಘಟ್ಟದಿಂದ ಕರೆ ಮಾಡಿ ಎಲ್ಲರೂ ಕೂಡ ಮೌನಕ್ಕೆ ಹೆಚ್ಚು ವ್ಯಾಲ್ಯೂ ಇದೆ, ಆದರೆ ಬಳಸುವಂಥ ಸಂದರ್ಭಕ್ಕೆ ತಕ್ಕಂತೆ ಅಗತ್ಯವಿದ್ದಾಗ ಮಾತ್ರ ಮಾತಾಡಿ, ಕೆಲವೊಂದು ಸಂದರ್ಭದಲ್ಲಿ ಮೌನವಾಗಿರೋದು ಕೂಡ ಹೆಚ್ಚು ಅರ್ಥವತ್ತಾಗಿದೆ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಯಿತು. ನಂತರದಲ್ಲಿ ಪೇಟೆ ಸಂಚಾರ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಮಹಾಲಕ್ಷ್ಮಿ ಸ್ವೀಟ್ಸ್.
7: ಬ್ರೋ, ನಿನ್ನೆ ರಾತ್ರಿ 10 ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆ ಒಂದ್ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡಿತು. ಒಂದ್ 10 ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
8: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
9: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ನಿಮ್ಮ RJ ಅರ್ಪಿತಾ. ಪ್ರಸಿದ್ಧ ಮಕ್ಕಳ ವೈದ್ಯರು, ಹಿರಿಯ ಅಂಕಣಕಾರರು ಹಾಗೂ ಉಪನ್ಯಾಸಕ ಡಾಕ್ಟರ್ CG ರಾಘವೇಂದ್ರ ವೈಲಾಯ ಅವರ ಕಾರಾಬಾತ್ ಅಂಕಣ ಬರಹಗಳ ಸಂಕಲನ ಕೃತಿ September 5 ಲೋಕಾರ್ಪಣೆಯಾಗಲಿದೆ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್, ಕರ್ನಾಟಕ ಶಿವಮೊಗ್ಗ ಜಿಲ್ಲಾ ಶಾಖೆ ಹಾಗೂ ಯಾಜಿ ಪ್ರಕಾಶನ ಸಹಯೋಗದಲ್ಲಿ September 5 ಸಂಜೆ 5 ತಿಲಕ್ ನಗರದ ಸನ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಸಂಜೆ 4:30 ಲಘು ಉಪಹಾರದ ವ್ಯವಸ್ಥೆ ಮಾಡಲಾಗಿದೆ. ಸನ್ ಸ್ಪೆಷಾಲಿಟಿ ಆಸ್ಪತ್ರೆಯ ನಿರ್ದೇಶಕ ಹಾಗೂ ಕೀಲು ಮೂಳೆ ತಜ್ಞ ಡಾ ಆಕಾಶ್ ಹೊಸತೋಟ ಕಾರ್ಯಕ್ರಮ ಉದ್ಘಾಟಿಸುವರು. ಖ್ಯಾತ ಅಂಕಣಕಾರ ಹಾಗೂ ಆರ್ಥಿಕ ತಜ್ಞ ರಂಗಸ್ವಾಮಿ ಮೂಕನಹಳ್ಳಿ ಪುಸ್ತಕ ಲೋಕಾರ್ಪಣೆ ಮಾಡುವರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ HU ವೈದ್ಯನಾಥ್ ಪುಸ್ತಕ ಪರಿಚಯ ಮಾಡಿಕೊಡುವರು. ಕಗ್ಗಾ ಖ್ಯಾತಿಯ ವಿದ್ವಾನ್ GS ನಟೇಶ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳುವರು. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಶಿವಮೊಗ್ಗ ಜಿಲ್ಲಾ ಶಾಖೆ ಅಧ್ಯಕ್ಷ ಡಾ.ಎನ್. ಸುಧೀಂದ್ರ ಅಧ್ಯಕ್ಷತೆ ವಹಿಸುವರು. ಕೃತಿಯ ಲೇಖಕ ಡಾ. CG ರಾಘವೇಂದ್ರ ವೈಲಾಯ ಗೌರವಾನ್ವಿತ ಉಪಸ್ಥಿತರಿರುವರು. ಮುಂದಿನ ವಿವರ. ಶ್ರಾವಣ ಮಾಸದ ಹಬ್ಬಗಳ ಸಾಲಿನಲ್ಲಿ ಮಹಿಳೆಯರಿಗೆ ವಿಶೇಷ ಮಹತ್ವ ಹೊಂದಿರುವ ಪವಿತ್ರ ಮಂಗಳಗೌರಿ ವ್ರತವನ್ನು ಶ್ರದ್ಧೆ, ಭಕ್ತಿ ಹಾಗೂ ನಿಯಮಬದ್ಧವಾಗಿ ಆಚರಿಸಿದರೆ ದೇವಿಯ ಕೃಪೆಯಿಂದ ಸಕಲ ಇಷ್ಟಾರ್ಥಗಳು ನೆರವೇರುವುದರ ಜೊತೆಗೆ ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂದು ಸೌರಭ ಉತ್ತಮ್ ಅಭಿಪ್ರಾಯಪಟ್ಟರು. ನಗರದ ತಮ್ಮ ಸ್ವಗೃಹದಲ್ಲಿ ಆಯೋಜಿಸಿದ್ದ ಮಹಾಮಂಗಳಗೌರಿ ವ್ರತ ಪೂಜೆ ಹಾಗೂ ಬಾಗಿನ ವಿತರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ, ಮಂಗಳಗೌರಿ ದೇವಿಯ ಆರಾಧನೆಯು ಮಹಿಳೆಯರ ಜೀವನದಲ್ಲಿ ವಿಶೇಷ ಸ್ಥಾನ ಹೊಂದಿದ್ದು ಭಕ್ತಿಯಿಂದ ಪೂಜಿಸಿದವರಿಗೆ ದೇವಿಯ ಅನುಗ್ರಹ ಸದಾ ಲಭಿಸುತ್ತದೆ ಎಂದರು. ಮುಂದಿನ ವಿವರ. ಪತ್ರಿಕಾ ವಿತರಕರು ಪ್ರತಿದಿನ ಮುಂಜಾನೆ ನಿದ್ದೆಯಿಂದ ಎದ್ದು ಮಳೆ, ಚಳಿ, ಬಿಸಿಲೆನ್ನದೆ ಪತ್ರಿಕೆಗಳನ್ನು ಮನೆ ಮನೆಗೆ ತಲುಪಿಸುವ ಮೂಲಕ ಪತ್ರಿಕಾ ಕ್ಷೇತ್ರದ ಅವಿಭಾಜ್ಯ ಅಂಗವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಓದುಗರ ಕೈಗೆ ಪತ್ರಿಕೆ ತಲುಪಿಸುವಲ್ಲಿ ವಿತರಕರ ಸೇವೆ ಮಹತ್ವದ್ದಾಗಿದೆ. September 4 ಸಂಜೆ 6 ನಿವೃತ್ತ ನೌಕರರ ಭವನದಲ್ಲಿ ನಡೆಯಲಿರುವ ಪತ್ರಿಕಾ ವಿತರಕರ ದಿನಾಚರಣೆ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲಾ ಪತ್ರಿಕಾ ಸಂಪಾದಕರು ಹಾಗೂ ವರದಿಗಾರರು ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಆತ್ಮೀಯವಾಗಿ ವಿನಂತಿಸಿಕೊಳ್ಳಲಾಗಿದೆ. ಮುಂದಿನ ವಿವರ. ಕ್ರೀಡೆಯು ವಿದ್ಯಾರ್ಥಿಗಳಲ್ಲಿ ಶಿಸ್ತು, ಸಮರ್ಪಣೆ ಹಾಗೂ ತಂಡದ ಕೆಲಸದ ಮನೋಭಾವ

ಜಯಕುಮಾರ್ ಮಾತನಾಡಿ, ಕ್ರೀಡಾಕೂಟಗಳು ವಿದ್ಯಾರ್ಥಿಗಳಲ್ಲಿ ಸ್ನೇಹ, ಏಕತೆ ಮತ್ತು ಆರೋಗ್ಯಕರ ಸ್ಪರ್ಧಾತ್ಮಕ ಮನೋಭಾವವನ್ನು ಬೆಳೆಸುತ್ತದೆ. ಈ ಸಾಧನೆ ಮುಂದಿನ ಹಂತಗಳಲ್ಲಿ ಇನ್ನಷ್ಟು ಉತ್ತಮ ಪ್ರದರ್ಶನಕ್ಕೆ ಪ್ರೇರಣೆಯಾಗಲಿದೆ ಎಂದು ಶುಭ ಹಾರೈಸಿದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವು ಕೇಳ್ತಾ ಇದ್ದೀರಾ ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕ್ಯಾನ್ಸರ್ ಅತ್ಯಂತ ವೇಗವಾಗಿ ಹರಡುತ್ತಿದೆ. ಇದು ಗುಣಪಡಿಸಲಾಗದ ಕಾಯಿಲೆ ಎಂಬ ಭಯ ಜನರಲ್ಲಿದೆ. ಆದರೆ ಆರಂಭದ ಹಂತದಲ್ಲಿ ಇದನ್ನು ಗುರುತಿಸಿದರೆ ಖಂಡಿತವಾಗಿಯೂ ಗುಣಪಡಿಸಬಹುದು ಎಂದು ಶಿವಮೊಗ್ಗ ರೋಟರಿ ಕ್ಲಬ್ ಅಧ್ಯಕ್ಷ ಎನ್ ಗೋಪಿನಾಥ್ ಅಭಿಪ್ರಾಯಪಟ್ಟರು. ಸಹ್ಯಾದ್ರಿ ಕಲಾ ಕಾಲೇಜಿನ ಎನ್ಎಸ್ಎಸ್ ಘಟಕಗಳು ಶಿವಮೊಗ್ಗದ ಸಂಜೀವಿನಿ ಕ್ಯಾನ್ಸರ್ ಸೇವಾ ಟ್ರಸ್ಟ್ ಆಶ್ರಯದಲ್ಲಿ ನಗರದ ಶಿವಪ್ಪ ನಾಯ್ಕ ವೃತ್ತದಲ್ಲಿ ಏರ್ಪಡಿಸಿದ್ದ ಕ್ಯಾನ್ಸರ್ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಸಂಜೀವಿನಿ ಕ್ಯಾನ್ಸರ್ ಸೇವಾ ಟ್ರಸ್ಟ್ ಮತ್ತು ಸಹ್ಯಾದ್ರಿ ಕಾಲೇಜಿನ ವಿದ್ಯಾರ್ಥಿಗಳು ಸರ್ವೆ ನಡೆಸಿ ಕ್ಯಾನ್ಸರ್ ಕುರಿತು ಅರಿವು ಮೂಡಿಸುತ್ತಿರುವುದು ಶ್ಲಾಘನೀಯ ಎಂದರು. ಅಭಿಯಾನದ ಭಾಗವಾಗಿ ವಿದ್ಯಾರ್ಥಿಗಳು ಬಿಎಚ್ ರಸ್ತೆ, ಗಾಂಧಿ ಬಜಾರ್ ಹಾಗೂ ಸುತ್ತಮುತ್ತಲಿನ ಭಾಗಗಳಿಗೆ ತೆರಳಿ ಜನರಲ್ಲಿ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸಿದರು. ಶಿವಮೊಗ್ಗ ಬ್ರಾಹ್ಮಿನ್ ಅಸೋಸಿಯೇಷನ್ ಅಧ್ಯಕ್ಷ ಕೆ ವೆಂಕಟೇಶ್ ರಾವ್, ಪರಿಸರವಾದಿ ಜನಾರ್ದನ್ ಪೈ, ಸಹ್ಯಾದ್ರಿ ಕಲಾ ಕಾಲೇಜಿನ ಎನ್ಎಸ್ಎಸ್ ಅಧಿಕಾರಿ ಹಾಗೂ ಇತಿಹಾಸ ಉಪನ್ಯಾಸಕ ಪ್ರೊಫೆಸರ್ ಎನ್ ಮಂಜುನಾಥ್ ಮಾತನಾಡಿದರು. ಮುಂದಿನ ವಿವರ. ಪುಣ್ಯ ಮಾಡಿದವರಿಗೆ ಸ್ವರ್ಗ ಪ್ರಾಪ್ತಿಯಾಗುವುದು ನಿಶ್ಚಿತ ಎಂದು ಚನ್ನಗಿರಿ ಹಿರೇಮಠದ ಶ್ರೀ ಕೇದಾರಲಿಂಗ ಶಿವಶಾಂತವೀರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ಹೊಳೆಹೊನ್ನೂರು ಸಮೀಪದ ಮೈದೊಳಲಿನಲ್ಲಿ ಬಿ ವೀರಪ್ಪ ಬಂಪ್ಲಾರ್ ನಿವಾಸದಲ್ಲಿ ಆಯೋಜಿಸಿದ್ದ ಧರ್ಮಸಭೆಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಅವರು, ಪೂರ್ವಜರ ಸ್ಮರಣೆಯನ್ನು ನಿತ್ಯ ಕಾಯಕದಲ್ಲಿ ಅಳವಡಿಸಿಕೊಳ್ಳಬೇಕು. ದಾರ್ಶನಿಕರ ತತ್ವಾದರ್ಶಗಳನ್ನು ಅನುಸರಿಸಿ ಧರ್ಮ ಮಾರ್ಗದಲ್ಲಿ ಬದುಕು ಕಟ್ಟಿಕೊಳ್ಳಬೇಕು ಎಂದು ತಿಳಿಸಿದರು. ನ್ಯಾಯಯುತ ದಾರಿಯಲ್ಲಿ ಸಾಗುವವರಿಗೆ ಕಷ್ಟಗಳು ಎದುರಾಗುವುದು ಸಾಮಾನ್ಯ. ಕಲಿಯುಗದಲ್ಲಿ ಅನ್ಯಾಯ ಮಾಡಿದವರ ಅಂತ್ಯಕಾಲ ಕೆಟ್ಟದಾಗಿರುತ್ತದೆ. ಜೀವನದಲ್ಲಿ ಕಹಿ ಘಟನೆಗಳನ್ನು ಮರೆತು ಸನ್ಮಾರ್ಗದತ್ತ ಸಾಗಬೇಕು. ಇಷ್ಟಲಿಂಗ ಪೂಜೆ ಸೇರಿ ಗುರು ಜಂಗಮ ಆರಾಧನೆಯನ್ನು ಎಂದಿಗೂ ಕೈಬಿಡಬಾರದು. ದುಡಿದ ಸಂಪತ್ತಿನ ಅಲ್ಪ ಭಾಗವನ್ನು ಸಮಾಜಮುಖಿ ಕಾರ್ಯಗಳಲ್ಲಿ ವಿನಿಯೋಗಿಸಬೇಕು. ಬಸವಾದಿ ಶರಣರು ಹಾಕಿಕೊಟ್ಟ ಧರ್ಮ ಮಾರ್ಗದಲ್ಲಿ ಜೀವನ ನಡೆಸಬೇಕು ಎಂದರು. ಮುಂದಿನ ವಿವರ. ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಶಾಸಕ ಗೋಪಾಲಕೃಷ್ಣ ಬೇಲೂರು ಸೂಚಿಸಿದರು. ಆಸ್ಪತ್ರೆಯನ್ನು 250 ಹಾಸಿಗೆ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಿಸಲು ಪ್ರಸ್ತಾವನೆ ಸಲ್ಲಿಸಿದ್ದು ಹಣಕಾಸು ಇಲಾಖೆ ಅನುಮೋದನೆ ಹಂತದಲ್ಲಿದೆ ಎಂದರು. ಆಕ್ಸಿಜನ್ ಸಹಿತ ಇರುವ ಆಂಬ್ಯುಲೆನ್ಸ್ ಅಪಘಾತವಾಗಿ 3 ತಿಂಗಳಾಗಿದೆ. ಸಂಬಂಧಪಟ್ಟ ಇಲಾಖೆಗೆ ಪತ್ರ ಬರೆದಿದ್ದರೂ ರಿಪೇರಿ ಕಾರ್ಯ ಮಾಡಿಲ್ಲ. ಹಾಗಾಗಿ ತುರ್ತು ಸಂದರ್ಭದಲ್ಲಿ ಖಾಸಗಿಯವರಿಂದ ಆಕ್ಸಿಜನ್ ಹೊಂದಿರುವ ಆಂಬ್ಯುಲೆನ್ಸ್ ಬಾಡಿಗೆ ಪಡೆದು ಆರೋಗ್ಯ ರಕ್ಷಾ ಸಮಿತಿಯಿಂದ ಹಣ ಭರಿಸಬೇಕು ಎಂದು ತಿಳಿಸಿದರು. ಮುಂದಿನ ವಿವರ. ಮೀನುಗಾರಿಕೆ ಇಲಾಖೆಯ ಬಿಆರ್ ಪ್ರಾಜೆಕ್ಟ್ನಲ್ಲಿರುವ ಮೀನುಗಾರಿಕೆ ತರಬೇತಿ ಕೇಂದ್ರದಲ್ಲಿ ಸೆಪ್ಟೆಂಬರ್ 18 ವಿವಿಧ ಜಲ ವಿನ್ಯಾಸಗಳಲ್ಲಿ ಮೀನುಮರಿ ಪಾಲನೆ, ಮೀನು ಕೃಷಿ ತರಬೇತಿ ಎಂಬ ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆಸಕ್ತರು ಮೀನುಗಾರಿಕೆ ಇಲಾಖೆಯ ಸಹಾಯವಾಣಿಗೆ ಕರೆ ಮಾಡಿ ಸೆಪ್ಟೆಂಬರ್ 10 ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ನೋಂದಣಿಯ ಜ್ಯೇಷ್ಠತೆ ಆಧಾರದಲ್ಲಿ ಮೊದಲ 50 ಶಿಬಿರಾರ್ಥಿಗಳಿಗೆ ಮಾತ್ರ ಆದ್ಯತೆ ನೀಡಲಾಗುವುದು. ತರಬೇತಿಯ ದಿನಾಂಕ 18/9/2026. ಈ ದಿನಾಂಕದಂದು ಮೀನುಗಾರಿಕೆ ತರಬೇತಿ ಕೇಂದ್ರ ಬಿಆರ್ ಪ್ರಾಜೆಕ್ಟ್ ಭದ್ರಾವತಿ ತಾಲೂಕು ಇಲ್ಲಿ ನಡೆಯಲಿದ್ದು, ನೋಂದಣಿಗಾಗಿ ಸಹಾಯವಾಣಿ ಸಂಖ್ಯೆ 8772200300. ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಮೀನುಗಾರಿಕೆ ಇಲಾಖೆ ಉಪನಿರ್ದೇಶಕರು ತಿಳಿಸಿದ್ದಾರೆ. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ನೀವು ಕೇಳ್ತಾ ಇದ್ದೀರಾ ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಶಿವಮೊಗ್ಗ ನಗರದ ಉಪವಿಭಾಗ 2 ಮಂಡ್ಲಿ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ 2 ತ್ರೈಮಾಸಿಕ ನಿರ್ವಹಣೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಮಾರ್ಗದ ವಿದ್ಯುತ್ ಕಂಬಗಳ ಸ್ಥಳಾಂತರ ಕಾಮಗಾರಿ ನಿಮಿತ್ತ ಸೆಪ್ಟೆಂಬರ್ 6 ಬೆಳಗ್ಗೆ 10 ಸಂಜೆ 6

ಪಿಯರ್ ಲೈಟ್, ಗಾಜನೂರು ರೂರಲ್, ಊರ್ಗಡೂರು, ರಾಮಿನಕೊಪ್ಪ, ಗೋಪಿಶೆಟ್ಟಿಕೊಪ್ಪ, ಇಲಿಯಾಸ್ ನಗರ ಒಂದರಿಂದ ನಾಲ್ಕನೇ ತಿರುವು, ಚಾಲುಕ್ಯನಗರ ಒಂದರಿಂದ 21ನೇ ತಿರುವು, ಕೆಎಚ್ಬಿ ಕಾಲೋನಿ, ಸಿದ್ದೇಶ್ವರ ಸರ್ಕಲ್, 100 ಅಡಿ ರಸ್ತೆ, ಮಂಡ್ಲಿ ಎನ್ಟಿ ರಸ್ತೆ, ವರ್ನಾಮಿ ಬೈಲು, ಗಂಧರ್ವನಗರ, ಹಳೆ ಮಂಡ್ಲಿ, ವಾದಿಯೇ ಹುದ, ಮಾಧಾರಿ ಪಾಳ್ಯ, ಕಲ್ಲೂರ ಮಂಡ್ಲಿ ಕೈಗಾರಿಕಾ ಪ್ರದೇಶ, ಕೆಆರ್ ನೀರು ಶುದ್ಧೀಕರಣ ಘಟಕ, ಕುರುಬರಪಾಳ್ಯ, ಸಾವಾಯಿ ಪಾಳ್ಯ, ಮುರಾದ್ನಗರ, ಓಟಿ ರಸ್ತೆ, ಬಿಬಿ ರಸ್ತೆ, ಕುಂಬಾರಕೇರಿ, ವಂದನಾ ಟಾಕಿಸ್ ಸುತ್ತಮುತ್ತ, ಆರ್ಎಂಎಲ್ ನಗರ 1 ಮತ್ತು 2ನೇ ಹಂತ, ಎಲ್ಎಲ್ಆರ್ ರಸ್ತೆ, ಜೆಸಿ ನಗರ, ಎಲ್ಎಲ್ಬಿ ರಸ್ತೆ, ದುರ್ಗಿಗುಡಿ, ನೆಹರು ರಸ್ತೆ ಎಡಭಾಗ, ಗಾರ್ಡನ್ ಏರಿಯಾ, ಖಾಸಗಿ ಮತ್ತು ಸರ್ಕಾರಿ ಬಸ್ ನಿಲ್ದಾಣ, ಆನಂದರಾವ್ ಬಡಾವಣೆ, ಮಂಜುನಾಥ್ ಬಡಾವಣೆ, ಟಿಪ್ಪು ನಗರ, ಮೇಳಘಟ್ಟ, ಅಣ್ಣಾನಗರ, ತಿಮ್ಮಪ್ಪನ ಕೊಪ್ಪಲು, ಕೆಆರ್ಪುರಂ, ಸಿದ್ದಯ್ಯ ರಸ್ತೆ, ಗಾಂಧಿ ಬಜಾರ್, ಕುಂಬಾರಗುಂಡಿ, ಎಂಎಂಕೆ ರಸ್ತೆ, ಭರಮಪ್ಪನಗರ, ಉಪ್ಪಾರಕೇರಿ, ಹರಳೆಣ್ಣೆಕೇರಿ, ಬಿಎಚ್ ರಸ್ತೆ ಸುತ್ತಮುತ್ತ ಹಾಗೂ MF 4, 9, 14, 16 ಫೀಡರ್ಗಳಲ್ಲಿ ನಿರ್ವಹಣಾ ಕಾಮಗಾರಿ ನಿಮಿತ್ತ ಪೇಪರ್ ಪ್ಯಾಕೇಜ್, ಕಲ್ಲೂರು ಮಂಡ್ಲಿ ಇಂಡಸ್ಟ್ರಿಯಲ್ ಏರಿಯಾ, ಶಂಕರಕಣ್ಣಿನ ಆಸ್ಪತ್ರೆ, ಎನ್ಎಚ್ ಆಸ್ಪತ್ರೆ, ಶಾರದನಗರ, ಅನ್ನಪೂರ್ಣೇಶ್ವರಿ ಬಡಾವಣೆ, ಮಲ್ನಾಡ್ ಕೋಕ್, ಹರಕೆರೆ ಸುತ್ತಮುತ್ತ ವಿದ್ಯುತ್ ವ್ಯತ್ಯಯವಾಗಲಿದೆ. ಮುಂದಿನ ವಿವರ. ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದಿಂದ September 4 ಸಂಜೆ 6 ಗಂಟೆಗೆ ಆರ್ಟಿಒ ರಸ್ತೆಯ ಜಿಲ್ಲಾ ನಿವೃತ್ತ ನೌಕರರ ಭವನದಲ್ಲಿ ಪತ್ರಿಕಾ ವಿತರಕರ ದಿನ ಹಮ್ಮಿಕೊಳ್ಳಲಾಗಿದೆ. ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಎಚ್ ಯು ವೈದ್ಯನಾಥ್, ರಾಜ್ಯ ಸಮಿತಿ ಸದಸ್ಯ ಎನ್ ರವಿಕುಮಾರ್, ಕೆವಿ ಶಿವಕುಮಾರ್, ಸಂಘದ ಕಾರ್ಯದರ್ಶಿ ಹಾಲಸ್ವಾಮಿ, ರಾಷ್ಟೀಯ ಸಮಿತಿ ಸದಸ್ಯ ಬಂಡಿಗಡಿ ನಂಜುಂಡಪ್ಪ, ಎನ್ಆರ್ ವೆಂಕಟೇಶ್, ಸಂಘಟನಾ ಕಾರ್ಯದರ್ಶಿ ಗಾರ ಶ್ರೀನಿವಾಸ್, ರಾಘವೇಂದ್ರ ಶೆಟ್ಟಿ, ಖಜಾಂಚಿ ರೋಹಿತ್ ರಂಜಿತ್, ಪ್ರಶಸ್ತಿ ವಿಜೇತ ಶರತ್ಕುಮಾರ್, ಸೂರ್ಯನಾರಾಯಣ ಹಾಗೂ ಎ ಮಾಲ್ತೇಶ್, ಕರವೇ ಕಾವಲು ಪಡೆ ಅಧ್ಯಕ್ಷ ಶಿವಕುಮಾರ್ ಪಾಲ್ಗೊಳ್ಳುವರು. ಈ ಬಾರಿ ಸೇವಾರತ್ನ ಪ್ರಶಸ್ತಿಗೆ ಶಿವಮೊಗ್ಗದ ಶ್ರೀನಿವಾಸ್, ಭದ್ರಾವತಿಯ ಪರಶುರಾಮ್ ರಾವ್ ಹಾಗೂ ತೀರ್ಥಹಳ್ಳಿಯ ಚಂದ್ರಶೇಖರ್ ಎಸ್, ಶೆಟ್ಟಿ ಕಮ್ಮರಡ್ಡಿ ಆಯ್ಕೆಯಾಗಿದ್ದಾರೆ ಎಂದು ಒಕ್ಕೂಟದ ಜಿಲ್ಲಾಧ್ಯಕ್ಷ ಎನ್ ಮಾಲತೇಶ್ ತಿಳಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗದ ವಸಂತರಾಮ ಸೇವಾ ಸಂಘ ಹಾಗೂ ಅಕ್ಷೋಭ್ಯ ವಸಂತರಾಮ ಸೇವಾ ಟ್ರಸ್ಟ್ ಬಿಬಿ ರಸ್ತೆ ಕೂಡ್ಲಿ ಮಠದ ಆಶ್ರಯದಲ್ಲಿ ಸತ್ಯಾಭಿಜ್ಞೋತ್ಸವದ ಅಂಗವಾಗಿ ನಡೆಯುತ್ತಿರುವ ಜ್ಞಾನಸತ್ರದ 34ನೇ ಮಾಲಿಕೆ ನಿಮಿತ್ತ September 3-6 ಶ್ರೀಮದ್ ಭಾಗವತದ ದಶಮಸ್ಕಂದದ ಪ್ರವಚನ, ಸಂಜೆ 7-8 ಬಿಬಿ ರಸ್ತೆ ಕೂಡ್ಲಿ ಆರ್ಯ ಅಕ್ಷೋಭ್ಯ ತೀರ್ಥ ಮಠದಲ್ಲಿ ನಡೆಯಲಿದೆ. ಪಂಡಿತರಾದ ಪವಮಾನಾಚಾರ್ಯ ಕಲ್ಲಾಪುರ ಪ್ರವಚನ ನೀಡಲಿದ್ದಾರೆ. ಮುಂದಿನ ವಿವರ. ಕೃಷ್ಣ ಜನ್ಮಾಷ್ಟಮಿ ಹಿನ್ನೆಲೆಯಲ್ಲಿ September 4 ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಪ್ರಾಣಿವಧೆ ಹಾಗೂ ಮಾಂಸ ಮಾರಾಟ ನಿಷೇಧಿಸಿ ಆದೇಶಿಸಲಾಗಿದೆ. ಮಾಂಸ ಮಾರಾಟ ಉದ್ದಿಮೆದಾರರು ಅಂಗಡಿಗಳನ್ನು ಕಡ್ಡಾಯವಾಗಿ ಮುಚ್ಚಬೇಕು. ನಿಯಮ ಉಲ್ಲಂಘಿಸುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಲಾಗಿದೆ. ಮುಂದಿನ ವಿವರ. ಸರ್ಕಾರದಿಂದ ಬದಲಾದ ದ್ವಿಭಾಷಾ ಶಿಕ್ಷಣ ನೀತಿಯು ಕನ್ನಡ ಮಾಧ್ಯಮದಲ್ಲಿ ಕಲಿಯಬೇಕೆಂಬ ಮಕ್ಕಳು ಹಾಗೂ ಪಾಲಕರ ಆಶಯಕ್ಕೆ ವಿರುದ್ಧವಾಗಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ್ ಅಭಿಪ್ರಾಯಪಟ್ಟರು. ಶಿವಮೊಗ್ಗ ತಾಲೂಕಿನ ಹೊಳಲೂರು ಮಾರುತಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಸಮಿತಿ ಆಯೋಜಿಸಿದ್ದ ಕಟೀಲ್ ಅಪ್ಪು ಪೈ, ವಿನೋದಿನಿ ಪೈ ಹಾಗೂ ಹೊನ್ನಾಳಿಯ ಎಬಿ ಬಸಪ್ಪ ಕಮಲಮ್ಮ, ಎ ಅರಕೆರೆ ದತ್ತಿ ನಿಧಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಸರ್ಕಾರಿ ಶಾಲೆಗಳನ್ನು ಪ್ರಯೋಗ ಕೇಂದ್ರಗಳಂತೆ ನಡೆಸಲಾಗುತ್ತಿದೆ. ಇದರ ಪರಿಣಾಮದಿಂದ ಕನ್ನಡ ಮಾಧ್ಯಮದ ಮಕ್ಕಳು ನಲುಗುವಂತಾಗಿದೆ. ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಮಕ್ಕಳನ್ನು ಓದಿಸಬೇಕೆಂಬ ಉದ್ದೇಶದಿಂದ ಶಾಲೆಗೆ ದಾಖಲಿಸಿರುವ ಹಲವು ಪಾಲಕರು ದ್ವಿಭಾಷಾ ಶಿಕ್ಷಣ ನೀತಿಯಿಂದ ಗೊಂದಲಕ್ಕೆ ಈಡಾಗಿದ್ದಾರೆ. ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಪಠ್ಯಗಳನ್ನು ನೀಡುತ್ತಿರುವುದರಿಂದ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟವಾಗುತ್ತಿದೆ ಎಂಬ ದೂರುಗಳು ಕೇಳಿಬರುತ್ತಿವೆ ಎಂದರು. 5ನೇ ತರಗತಿ ಪಠ್ಯಪುಸ್ತಕಗಳಲ್ಲಿ ಸಮಾಜ ವಿಜ್ಞಾನ, ಗಣಿತ ವಿಜ್ಞಾನ ಸೇರಿ ಹಲವು ವಿಷಯಗಳನ್ನು ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಸಮಾನಾಂತರವಾಗಿ ಮುದ್ರಿಸಲಾಗುತ್ತಿದೆ. ಇದರಿಂದ ಕನ್ನಡ ಮಾಧ್ಯಮದ ಮಕ್ಕಳ ಕಲಿಕೆ ಮೇಲೆ ಪರಿಣಾಮ ಬೀರುತ್ತಿದೆ. ಶಿಕ್ಷಕರು ಬೋಧಿಸುವ ವಿಧಾನ ಮತ್ತು ಪುಸ್ತಕದಲ್ಲಿರುವ ದ್ವಿಭಾಷಾ ಪಠ್ಯದ ನಡುವೆ ಹೊಂದಾಣಿಕೆ ಕಾಣದೆ ಮಕ್ಕಳಿಗೆ ಗೊಂದಲ ಉಂಟಾಗುತ್ತಿದೆ ಎಂದು ತಿಳಿಸಿದರು. ಮನೋವಿಜ್ಞಾನದ ಮಹತ್ವ ಕುರಿತು ಮಾನಸಿಕ ತಜ್ಞ ಡಾ ಶಶಿಧರ್ ಮಾತನಾಡಿ, 14-25 ವರ್ಷಗಳ ಅವಧಿ ಯುವಜನರ ಜೀವನದಲ್ಲಿ ಅತ್ಯಂತ ಜವಾಬ್ದಾರಿಯುತ ಕಾಲಘಟ್ಟ. ಈ ಹಂತದಲ್ಲಿ ಮಾನಸಿಕ ದೈಹಿಕ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು. ಸಾಮಾಜಿಕ ಜವಾಬ್ದಾರಿ, ತಾಳ್ಮೆ ಹಾಗೂ ಇತರ ಮಾತುಗಳನ್ನು ಆಲಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು. ವಿಶ್ವಕರ್ಮ ಪಂಚಕಸುಬುಗಳು ಮತ್ತು ಕೊಡುಗೆ ಕುರಿತು ಡಾ ಎಸ್ಬಿ ಭಾಗ್ಯಲಕ್ಷ್ಮಿ ಮಾತನಾಡಿ, ಶಿಲ್ಪಕಲೆ, ವಾಸ್ತು ನಿರ್ಮಾಣ, ಕೌಶಲ್ಯ, ಸೃಜನಶೀಲ ಚಿಂತನೆ ಹಾಗೂ ಕೆತ್ತನೆ ಕಲೆಯಲ್ಲಿ ವಿಶ್ವಕರ್ಮ ಸಮುದಾಯ ಕೊಡುಗೆ ಮಹತ್ವದಾಗಿದೆ ಎಂದು ವಿವರಿಸಿದರು. ಕಾಲೇಜಿನ ಪ್ರಾಚಾರ್ಯ ಪ್ರಭುಲಿಂಗ, ಉಪನ್ಯಾಸಕ ಕರೀಂ ಇದ್ದರು.

ಇದರೊಂದಿಗೆ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೇ ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ? ಏನ್ ಸೀಕ್ರೆಟ್?
1: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
0: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
1: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ ಮೂರು ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
0: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು.
1: ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು, ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
2: LIC ಹರ್ ಪಲ್ ಆಪ್ಕೆ ಸಾಥ್.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
6: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳ ಆಗಿದ್ದ. ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಟ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
8: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ

0: ಗದ್ದೆಗಳಿಗೆ ಭೇಟಿ ಕೊಡಿ. ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾವು ಎಷ್ಟೇ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರೂ ಮನೆಯಲ್ಲಿ ಒಂದು ಸ್ವಚ್ಛವಾದ ಶೌಚಾಲಯ ಇಲ್ಲ ಅಂತಂದ್ರೆ ಮನೆಗೆ ಪೂರ್ಣತೆ ಇರೋದೇ ಇಲ್ಲ ಅಲ್ವಾ? ಇದನ್ನೇ ಮನಗೊಂಡು ನಮ್ಮ ಸರ್ಕಾರ ಸುಲಭ ಅಂತಾರಾಷ್ಟ್ರೀಯ ಶೌಚಾಲಯ ಯೋಜನೆಯನ್ನ ಜಾರಿಗೆ ತಂದಿದೆ. ಇದು ಕೇವಲ ಒಂದು ಕಟ್ಟಡವಲ್ಲ, ಇದು ಒಂದು ಕ್ರಾಂತಿ ಅಂತಾನೆ ಹೇಳ್ಬಹುದು. ಹಾಗಾದ್ರೆ ಏನಿದು ಯೋಜನೆ ಅಂತ ನೀವು ಕೇಳಬಹುದು. ಎಸ್, ಬಯಲು ಶೌಚ ಮುಕ್ತ ಭಾರತ ಮಾಡುವ ಉದ್ದೇಶದಿಂದ, ಅದರಲ್ಲೂ ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಮತ್ತು ಗ್ರಾಮೀಣ ಭಾಗದ ಜನರಿಗೆ ಸುಲಭವಾಗಿ ಶೌಚಾಲಯ ನಿರ್ಮಿಸಿಕೊಳ್ಳಲು ಸರ್ಕಾರ ಸಹಾಯಧನ ನೀಡುತ್ತೆ. ಕೇವಲ ಹಣ ಅಷ್ಟೇ ಅಲ್ಲ ಸ್ನೇಹಿತರೆ, ವೈಜ್ಞಾನಿಕವಾಗಿ ಹೇಗೆ ಕಡಿಮೆ ಜಾಗದಲ್ಲಿ ಹೆಚ್ಚು ಸ್ವಚ್ಛತೆ ಕಾಪಾಡಿಕೊಳ್ಳಬಹುದು ಅನ್ನೋದು ಈ ಯೋಜನೆಯ ಮುಖ್ಯ ಗುರಿ ಅಂತಾನೆ ಹೇಳಬಹುದು. ಸೊ ಈ ಸುಲಭ ಅಂತಾರಾಷ್ಟ್ರೀಯ ಶೌಚಾಲಯ ಸಂಗ್ರಹಾಲಯ ಅಂದ್ರೆ ಟಾಯ್ಲೆಟ್ ಮ್ಯೂಸಿಯಂ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ದೆಹಲಿಯ ಪಾಲಂ ದಾಬ್ರಿ ರಸ್ತೆಯ ಕಿರಿದಾದ ಬೀದಿಗಳ ಮಧ್ಯೆ ಇರೋ ಈ ಪುಟ್ಟ ಮ್ಯೂಸಿಯಂ ಒಳಗೆ ಕಾಲಿಟ್ಟ ಕ್ಷಣದಲ್ಲೇ ನಮ್ಮ ಕಲ್ಪನೆಗಳನ್ನ ಬದಲಿಸುತ್ತೆ. ಸ್ವಚ್ಛ ವಾತಾವರಣ, ನಗೆಮೊಗದ ಸಿಬ್ಬಂದಿಯವರು ನಮಗೆ ಸಹಾಯ ಮಾಡೋಕೆ ಅಂತಾನೆ ಇರ್ತಾರೆ. ಬೆಳಗ್ಗೆ 10 ಸಂಜೆ 5 ಉಚಿತ ಪ್ರವೇಶವಿರುತ್ತೆ. ಪ್ರತಿ ವಿಭಾಗದ ವಿವರವನ್ನ ಸಿಬ್ಬಂದಿಯೇ ವಿವರಿಸುವ ವ್ಯವಸ್ಥೆ ಮಾಡ್ತಾರೆ. ಜಗತ್ತಿನಲ್ಲಿ ವಿಚಿತ್ರವಾದದ್ದು, ಆದ್ರೆ ವಿಶಿಷ್ಟ ಸಂಗ್ರಹಾಲಯಗಳ ಪಟ್ಟಿಯಲ್ಲಿ ಇದಕ್ಕೂ ಸ್ಥಾನವಿದೆ ಅಂತಾನೆ ಹೇಳಬಹುದು. 1992 ಬಿಂದೇಶ್ವರ್ ಪಾಠಕ್ ಸ್ಥಾಪಿಸಿದ ಈ ಮ್ಯೂಸಿಯಂ ಶೌಚಾಲಯಗಳ ಇತಿಹಾಸವನ್ನು ದಾಖಲಿಸುವುದರ ಜೊತೆಗೆ ಸ್ವಚ್ಛತೆ ಮತ್ತು ಆರೋಗ್ಯದ ಮಹತ್ವವನ್ನ ತಿಳಿಸುವ ಉದ್ದೇಶ ಹೊಂದಿದೆ. ಸುಲಭ ಶೌಚಾಲಯಗಳ ಮೂಲಕ ಭಾರತದಲ್ಲಿ ಸಾಮಾಜಿಕ ಕ್ರಾಂತಿ ತಂದವರೇ ಅವರು ಅಂತಾನೆ ಹೇಳಬಹುದು. ಮ್ಯೂಸಿಯಂ ಪ್ರವೇಶಿಸುವ ಮೊದಲು ಅಂಗಳದಲ್ಲೇ ವಿವಿಧ ಕಡಿಮೆ ವೆಚ್ಚದ ಶೌಚಾಲಯ ಮಾದರಿಗಳ ಪ್ರದರ್ಶನವಿದೆ. 2 ಗುಂಡಿಗಳ ವ್ಯವಸ್ಥೆಯ ಈ ವಿನ್ಯಾಸದಲ್ಲಿ ಒಂದು ತುಂಬಿದ ನಂತರ ಮತ್ತೊಂದು ಬಳಕೆಗೆ ಬರುತ್ತೆ, ಹೀಗಾಗಿ ತ್ಯಾಜ್ಯ ಗೊಬ್ಬರವಾಗುವುದಕ್ಕೆ ಸಮಯ ಸಿಗುತ್ತೆ. ಈ ಚಲುಕಡ್ಡಿ, ಬಿದಿರು, ಕಲ್ಲು, ಇಟ್ಟಿಗೆ, ಗೋಣಿ ಚೀಲ ಮುಂತಾದ ವಸ್ತುಗಳಿಂದ ನಿರ್ಮಿಸಬಹುದಾದ ಮಾದರಿಗಳ ವಿವರಗಳು ಪ್ರಾಯೋಗಿಕವಾಗಿವೆ ಅಂತಾನೆ ಹೇಳಬಹುದು. ಸೊ ಹಾಗೆ ಸೇತರೆ, ಈ ಮ್ಯೂಸಿಯಂನ 3 ವಿಭಾಗಗಳಾಗಿ ವಿಂಗಡಿಸಲಾಗಿರುತ್ತೆ. ಸೊ ಇದರ ಬಗ್ಗೆ ಮುಂದಿನ ಭಾಗದಲ್ಲಿ ಮಾಹಿತಿಯನ್ನ ತಿಳಿಸ್ತೀನಿ ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ಸುಲಭ್ ಅಂತಾರಾಷ್ಟ್ರೀಯ ಶೌಚಾಲಯ ಯೋಜನೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಹಾಗೆ ಈ ಒಂದು ಶೌಚಾಲಯ ಸಂಗ್ರಹಾಲಯವು ಸುಲಭ್ ಅಂತಾರಾಷ್ಟ್ರೀಯ ಶೌಚಾಲಯ ಸಂಗ್ರಹಾಲಯವು ದೆಹಲಿಯ ಪಾಲಂ ಧಾಬ್ರಿ ರಸ್ತೆಯ ಕಿರಿದಾದ ಬೀದಿಗಳ ಮಧ್ಯೆ ಇರುವ ಈ ಪುಟ್ಟ ಮ್ಯೂಸಿಯಂ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದೆ. ಈ ಮ್ಯೂಸಿಯಂ ಒಳಗೆ ಮೂರು ವಿಭಾಗಗಳಾಗಿ ವಿಂಗಡಿಸಲಾಗಿದೆ: ಪ್ರಾಚೀನ, ಮಧ್ಯಯುಗ ಮತ್ತು ಆಧುನಿಕ. ಸೊ ಈ ಪ್ರಾಚೀನ ವಿಭಾಗದಲ್ಲಿ ಸಿಂಧು ಕಣಿವೆಯ ನಾಗರಿಕತೆ, ಬ್ಯಾಬಿಲೋನ್, ಗ್ರೀಸ್ ಮತ್ತು ರೋಮ್ಗಳ ಶೌಚ ವ್ಯವಸ್ಥೆಗಳ ಚಿತ್ರಣವಿರುತ್ತೆ. ಗುಜರಾತಿನ ಲೋಥಾಲ್ನಲ್ಲಿ ಕ್ರಿಸ್ತಪೂರ್ವ 2300ರಲ್ಲಿ ಮನೆಗಳಿಗೆ ಪ್ರತ್ಯೇಕ ಶೌಚಾಲಯಗಳಿದ್ದು ಮಣ್ಣಿನ ಕೊಳವೆಗಳ ಮೂಲಕ ಅವು ಪರಸ್ಪರ ಸಂಪರ್ಕ ಹೊಂದಿದ್ವು ಎಂಬ ಮಾಹಿತಿ ನಿಜಕ್ಕೂ ಆಶ್ಚರ್ಯ ಹುಟ್ಟಿಸುತ್ತೆ. ಇನ್ನ ಮಧ್ಯಯುಗ ವಿಭಾಗದಲ್ಲಿ ಅಂದ್ರೆ ಈ ಅರಮನೆಗಳು ಕೋಟೆಗಳಲ್ಲಿದ್ದ ಶೌಚಾಲಯ ಮಾದರಿಗಳು, ಚೇಂಬರ್ ಪಾಟ್ಗಳು ಮತ್ತು ಭೇಟಿ ಸಂದರ್ಭಗಳಲ್ಲಿ ಬಳಸ್ತಾ ಇದ್ದಂತಹ ಪೋರ್ಟೇಬಲ್ ಕಮೋಡ್ಗಳು ಕಾಣಿಸ್ತಾವೆ. ಇಲ್ಲಿ ವಿಶೇಷ ಗಮನ ಸೆಳೆಯುವುದು ಫ್ರಾನ್ಸ್ನ ರಾಜ ಲೂಯಿ 14ನೇಯವರ ಸಿಂಹಾಸನದ ಪ್ರತಿಕೃತಿ. ಮಲಬದ್ಧತೆಯಿಂದ ಬಳಲ್ತಾ ಇದ್ದ ರಾಜ ಸಭೆ ಮಧ್ಯೆ ಎದ್ದು ಹೋಗುವುದನ್ನ ತಪ್ಪಿಸೋದಕ್ಕೆ ಸಿಂಹಾಸನದಲ್ಲೇ ಶೌಚ ವ್ಯವಸ್ಥೆ ಮಾಡಿಸಿಕೊಂಡಿದ್ದಂತೆ. ಆಶ್ಚರ್ಯ ಏನು ಅಂತಂದ್ರೆ, ಭೋಜನಕ್ಕೆ ಏಕಾಂತ ಬಯಸುತ್ತಿದ್ದ ರಾಜ ಶೌಚವನ್ನು ಸಭೆಯಲ್ಲೇ ನಡೆಸ್ತಾ ಇದ್ದ. ಅದನ್ನ ನೋಡುವುದೇ ಶುಭವೆಂದು ಜನರು ಭಾವಿಸ್ತಾ ಇದ್ರು. ಸೇರಿದ್ರೆ ಹಾಗೆ ಈ ಬ್ರಿಟಿಷರು ಬೇಟೆಗೆ ಹೋಗುವಾಗ ಬಳಸುತ್ತಿದ್ದಂತಹ ಆಭರಣ ಪೆಟ್ಟಿಗೆಯಂತೆ ಕಾಣುವ ಕಮೋಡ್ಗಳು ಕಳ್ಳರು ಕದ್ದರೆ ಅವರಿಗೆ ಆಗುವ ಆಘಾತದ ಕಲ್ಪನೆಗೂ ನಗು ಬರುತ್ತೆ. ಹಾಗೆ ಅಲ್ಲೊಂದು ವಿಚಿತ್ರವಾದ ಮಾದರಿ ಟೇಬಲ್ ಟಾಪ್ ಟಾಯ್ಲೆಟ್ ಕೂಡ ಇದೆ. ಮೇಜಿನಂತೆ ಕಾಣುವ ಇದರ ಮೇಲೆ ಊಟ ಬಡಿಸಲಾಗ್ತಾ ಇತ್ತು. ಅವಸರ ಬಂದ್ರೆ ಮೇಲ್ಭಾಗ ತೆರೆದರೆ ಅದೇ ಶೌಚಾಲಯವಾಗಿತ್ತು ಸ್ನೇಹಿತರೆ. ಹಾಗೆ ಇನ್ನ ರೋಮನ್ ಕಾಲದಲ್ಲಿ ಬಂಗಾರ, ಬೆಳ್ಳಿ, ಚೇಂಬರ್ ಪಾಟ್ಗಳನ್ನ ಬಳಸಲಾಗ್ತಾ ಇತ್ತು. ರಾಣಿ ವಿಕ್ಟೋರಿಯಾ ಬಳಸಿದ್ದ ಅಲಂಕೃತ ಪಾಟ್ ಕೂಡ ಇಲ್ಲಿ ಇದೆ ಅಂತಾನೆ ಹೇಳ್ಬೋದು. ಆದರೆ ತ್ಯಾಜ್ಯ ನಿರ್ವಹಣೆ ದೊಡ್ಡ ಸಮಸ್ಯೆಯಾಗಿದ್ದು ಯುರೋಪ್ನಲ್ಲಿ ಕಿಟಕಿಯಿಂದಲೇ ಬೀದಿಗೆ ಸುರಿತಾ ಇದ್ದುದರಿಂದ ಜನರು ಎತ್ತರದ ಚಪ್ಪಲಿ ಧರಿಸ್ತಾ ಇದ್ರು. 1920ರ ಅಮೆರಿಕದಲ್ಲಿ ಕಚೇರಿಗಳಲ್ಲಿದ್ದ ಎರಡು ಅಂತಸ್ತಿನ ಶೌಚಾಲಯ ಮಾದರಿಯು ಇಲ್ಲಿ ಇದೆ ಅಂತಾನೆ ಹೇಳ್ಬಹುದು. ಮೇಲಿನ ಅಂತಸ್ತು ಅಧಿಕಾರಿಗಳಿಗೆ ಹಾಗೆ ಕೆಳಗಿನದ್ದು ನೌಕರರಿಗೆ ಅಂತ ಮಾಡ್ಕೊಂಡಿದ್ರು. ಸೊ ಇಲ್ಲಿ ಆಧುನಿಕ ವಿಭಾಗದಲ್ಲಿ ಇವತ್ತಿನ ಶೌಚ ವ್ಯವಸ್ಥೆಗಳ ಅಭಿವೃದ್ಧಿಯನ್ನ ನೋಡಬಹುದು. ಜಪಾನಿನ ಸ್ವಯಂ ಸ್ವಚ್ಛಗೊಳಿಸುವ ಟಾಯ್ಲೆಟ್, ಹೀಟಿಂಗ್ ಮತ್ತು ಮಸಾಜ್ ಸೌಲಭ್ಯಗಳ ಆಸನ, ಸೌರಶಕ್ತಿಯಿಂದ ಮಲವನ್ನು ಬೂದಿಯನ್ನಾಗಿ ಪರಿವರ್ತಿಸುವ ವ್ಯವಸ್ಥೆ, ಇವೆಲ್ಲವೂ ಕೂಡ ತಂತ್ರಜ್ಞಾನದ ಅದ್ಭುತ ಉದಾಹರಣೆಗಳು ಅಂತಾನೆ ಹೇಳ್ಬೋದು. ಇಲ್ಲಿ ಕೇವಲ ಉಪಕರಣಗಳಷ್ಟೇ ಅಲ್ಲ, ಶೌಚಾಲಯಕ್ಕೆ ಸಂಬಂಧಿಸಿದ ಸೃಜನಶೀಲ ಅಭಿವ್ಯಕ್ತಿಯೂ ಇದೆ ಅಂತಾನೆ ಹೇಳ್ಬೋದು. ಫೋಟೋಗಳು, ಚಿತ್ರಗಳು, ಕವನಗಳು, ಕಾರ್ಟೂನ್ಗಳು, ಉಕ್ತಿಗಳು ಮನೋರಂಜಿಸುತ್ತೆ ಅಂತಾನೆ ಹೇಳ್ಬೋದು. ಮಕ್ಕಳಿಗೆ ಶೌಚಾಲಯದ ಅಭ್ಯಾಸ ಬೆಳೆಸೋದಕ್ಕೆ ಜಪಾನಿನಲ್ಲಿ ತಯಾರಾದ ಆಟಿಕೆ ವಿಶೇಷ. ನಾಣ್ಯ ಹಾಕಿದ್ರೆ ಫ್ಲಶ್ ಶಬ್ದ ಬರುತ್ತೆ. ಥೈಲ್ಯಾಂಡ್ನಲ್ಲಿ ಆನೆಗಳಿಗೆ ಕಮೋಡ್ ಬಳಸುವ ತರಬೇತಿ ನೀಡುವ ಚಿತ್ರವು ಕೂಡ ಗಮನ ಸೆಳೆಯುತ್ತೆ. ಸುಮಾರು 2 ಗಂಟೆಗಳ ವೀಕ್ಷಣೆಯ ನಂತರ ಹೊರಬರುವಾಗ ಮಾತನಾಡೋದಕ್ಕೆ ಸಂಕೋಚ ಪಡುವ ವಿಷಯ ಶೌಚಾಲಯ ಎಷ್ಟು ಮಹತ್ವದ ಇತಿಹಾಸ ಮತ್ತು ಸಾಮಾಜಿಕ ಪಾತ್ರ ಹೊಂದಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗುತ್ತೆ ಸ್ನೇಹಿತರೆ. ಸ್ವಚ್ಛ ಮತ್ತು ಆರೋಗ್ಯಕರ ಸಮಾಜದ ನಿರ್ಮಾಣದಲ್ಲಿ ಇದರ ಪಾತ್ರ ಅನಿವಾರ್ಯ ಎಂಬ ಅರಿವು ಮನಸ್ಸಿನಲ್ಲಿ ಗಾಢವಾಗಿ ಉಳಿಯುತ್ತೆ. ಸೊ ಹಾಗಾದ್ರೆ ಇನ್ನು ಮುಂದಿನ ಭಾಗದಲ್ಲಿ ಈ ಒಂದು ಸೌಲಭ್ಯ ಯಾರಿಗೆಲ್ಲ ಸಿಗುತ್ತೆ, ಹಾಗೆ ಈ ಯೋಜನೆಯ ವಿಶೇಷತೆಗಳು ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಾವೆಲ್ಲರೂ ಮ್ಯೂಸಿಯಂ ಅಂತ ಹೇಳಿದ ಕೂಡಲೇ ತಕ್ಷಣ ಹಳೆಯ ಕಾಲದ ನಾಣ್ಯಗಳು, ಕತ್ತಿ ಗುರಾಣಿ ಅಥವಾ ಪೇಂಟಿಂಗ್ಸ್ ಅಂತ ನೆನಪಿಸಿಕೊಳ್ತೇವೆ ಅಲ್ವಾ? ಆದ್ರೆ ಇವತ್ತು ನಾನು ನಿಮಗೆಲ್ಲ ಒಂದು ವಿಭಿನ್ನವಾದ ಮ್ಯೂಸಿಯಂ ಬಗ್ಗೆ ಹೇಳ್ತಾ ಇದ್ದೆ. ಅದೇ ದೆಹಲಿಯಲ್ಲಿರುವ ಸುಲಭ್ ಅಂತಾರಾಷ್ಟ್ರೀಯ ಶೌಚಾಲಯ ಸಂಗ್ರಹಾಲಯ. ಕೇಳೋದಕ್ಕೆ ಸ್ವಲ್ಪ ವಿಚಿತ್ರ ಅಂತ ಅನ್ಸಿದ್ರು ಇದು ಜಗತ್ತಿನ ವಿಶಿಷ್ಟ ಮ್ಯೂಸಿಯಂಗಳಲ್ಲಿ ಒಂದು. ಕಳೆದ ಭಾಗದಲ್ಲಿ ನಾನು ಈ ಮ್ಯೂಸಿಯಂನ ವಿಶೇಷತೆಯ ಬಗ್ಗೆ ತಿಳಿಸಿದ್ದಾಯ್ತು. ಹಾಗಾದ್ರೆ ಈ ಒಂದು ಸುಲಭ್ ಅಂತಾರಾಷ್ಟ್ರೀಯ ಶೌಚಾಲಯ ಯೋಜನೆ ಯಾರಿಗೆಲ್ಲ ಸೌಲಭ್ಯ ಸಿಗುತ್ತೆ, ಹಾಗೆ ಈ ಯೋಜನೆ ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅಂತ ಹೇಳೋದಾದ್ರೆ, ಎಸ್, ನಿಮ್ಮಲ್ಲಿ ಬಿಪಿಎಲ್ ಕಾರ್ಡ್ ಇದೆಯಾ ಅಥವಾ ನೀವು ಸಣ್ಣ ಹಿಡುವಳಿದಾರರೇ, ಹಾಗಾದ್ರೆ ಈ ಯೋಜನೆ ನಿಮಗೆ ವರದಾನ. ಮಹಿಳೆಯರ ಸುರಕ್ಷತೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ಸರ್ಕಾರ ಇದಕ್ಕೆ ಹೆಚ್ಚಿನ ಆದ್ಯತೆ ನೀಡ್ತಾ ಇದೆ. ಮನೆಯ ಹೆಣ್ಣು ಮಕ್ಕಳು ಕತ್ತಲಾಗುವವರೆಗೂ ಕಾಯುವ ಪರಿಸ್ಥಿತಿ ಇನ್ಮುಂದೆ ಇರಬಾರದು ಅನ್ನೋದೇ ಇದರ ಆಶಯ ಅಂತಾನೆ ಹೇಳಬಹುದು. ಸೊ ಈ ಒಂದು ಯೋಜನೆಯ ವಿಶೇಷತೆಗಳು ಹೀಗಿವೆ. ಶೌಚಾಲಯ ಕಟ್ಟೋದಕ್ಕೆ ಸರ್ಕಾರ ನೇರವಾಗಿ ಫಲಾನುಭವಿಗಳ ಖಾತೆಗೆ ಹಣವನ್ನ ಜಮೆ ಮಾಡುತ್ತೆ. ಇನ್ನ ಅಂತಾರಾಷ್ಟ್ರೀಯ ಮಟ್ಟದ ಟ್ವಿನ್ ಪಿಟ್ ಮಾದರಿಯನ್ನ ಬಳಸಿ ಅತಿ ಕಡಿಮೆ ನೀರಿನಲ್ಲಿ ಸ್ವಚ್ಛತೆ ಕಾಪಾಡಬಹುದು. ಹಾಗೆ ಇದು ಮಣ್ಣಿನ ಫಲವತ್ತತೆಯನ್ನು ಹಾಳು ಮಾಡದೆ ತ್ಯಾಜ್ಯವನ್ನು ಗೊಬ್ಬರವನ್ನಾಗಿ ಪರಿವರ್ತಿಸುವ ತಂತ್ರಜ್ಞಾನ ಹೊಂದಿದೆ. ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ, ಸ್ವಚ್ಛತೆ ಅನ್ನೋದು ನಮ್ಮ ಮನೆಯಿಂದಲೇ ಶುರುವಾಗಬೇಕು. ನಮ್ಮ ನಗರ ಶಿವಮೊಗ್ಗವನ್ನು ಸುಂದರವಾಗಿಸೋದು ಎಷ್ಟು ಮುಖ್ಯವೋ, ನಮ್ಮ ಮನೆಯ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡೋದು ಕೂಡ ಅಷ್ಟೇ ಮುಖ್ಯ. ಸೊ ನೀವು ಇನ್ನೂ ಈ ಯೋಜನೆಯ ಲಾಭ ಪಡೆದಿಲ್ಲ ಅಂತಂದ್ರೆ ತಕ್ಷಣ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಅಥವಾ ನಗರಸಭೆಯನ್ನು ಸಂಪರ್ಕಿಸಿ, ದಾಖಲೆಗಳನ್ನು ನೀಡಿ, ಸರ್ಕಾರದ ಈ ಯೋಜನೆಯನ್ನು ನಿಮ್ಮದಾಗಿಸಿಕೊಳ್ಳಿ. ನೆನ್ಪಿಡಿ, ಸ್ವಚ್ಛ ಶೌಚಾಲಯ ಸುಂದರ ಜೀವನ. ಈ ಸಂಜೆ ನಿಮ್ಮ ಮುಖದಲ್ಲಿ ನಗು ಸದಾ ಇರಲಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗೆ ಇನ್ನು ವಿಷಯನೇ ಗೊತ್ತಿಲ್ಲ ಹಂಗಾರೆ.
1: ಏನು, ಏನ್ ವಿಷಯ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಮಗ, ಅದೇ ಕೆಲ್ಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
4: ಓಕೆ,
5: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
4: ಓಕೆ,
6: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
4: ಓಕೆ
7: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
8: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00 to 8:00. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
6: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
7: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು. ನೋಡೋದಕ್ಕೆ ಭಯ ಆಯ್ತು.
8: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538897698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
9: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್.ಜೆ. ಶ್ರೀಧರ್. ಈಗ ಸಂಜೆಯ ಸಮಯ 6 ಗಂಟೆ ಆಗಿದೆ. ಸೊ ನೀವು ಕೂಡ ಪ್ರತಿ ದಿನದಂತೆ ನಮ್ಮ ಶೋನ ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ರೆಡಿ ಆಗಿದ್ರೆ ಇವತ್ತಿನ ನಮ್ಮ ಶೋನಲ್ಲಿ ನೀವು ಕೂಡ ನಮ್ಮ ಜೊತೆನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳ್ಬೋದು. ಹಾಗಿದ್ರೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ. ನಮ್ಮ ಸಂಖ್ಯೆ 9686 9627962 79. ಈ ಸಂಖ್ಯೆಗೆ ನೀವು ಮೆಸೇಜ್ನ ಮಾಡ್ಬೋದು ಅಥವಾ ಕರೆ ಮಾಡ್ಬೋದು. ಹಾಗೆ ನೀವು ಕೂಡ ವಾಯ್ಸ್ ನೋಟ್ನ ಕಳಿಸ್ಕೊಳ್ಬೋದು. ಹಾಗಿದ್ರೆ ಏನಪ್ಪ ವಿಷಯ ಅಂತ ಯೋಚನೆ ಮಾಡ್ತಿದ್ದೀರಾ? ನೀವು ಇವತ್ತು ಕೇಳ್ತಾ ಇರೋದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಸಂಜೆಯ ಸಮಯ 6 ಗಂಟೆ, ತಪ್ಪದೇ ನಾನು ಅಂತೂ ಬಂದಿದ್ದೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಸ್ಮಯಕಾರಿಯಾದಂತಹ ವಿಚಾರಗಳನ್ನ ನೀವೇನಾದರೂ ತಿಳ್ಕೊಂಡಿದ್ದೀರಾ ಅಂತಂದರೆ ಅವುಗಳನ್ನು ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬೋದು. ಹಾಗೆ ಈ ವಿಸ್ಮಯಕಾರಿ ವಿಚಾರಗಳು ಅಂತಂದಾಗ ಅದು ಒಂದು ಹಿಡನ್ ಆಗಿರುವಂತಹ ವಿಷಯಗಳು, ಎಷ್ಟೋ ನೀವು ತಿಳ್ಕೊಂಡಿರುವಂತಹ ವಿಷಯಗಳು, ಆ್ಯಂಡ್ ನಿಮ್ಮ ಗಮನಕ್ಕೆ ಓ ಹೀಗೂ ಆಗುತ್ತಾ ಅಂತ ಅನಿಸಿರುವಂತಹ ವಿಷಯಗಳನ್ನ ನೀವು ಏನಾದರೂ ಯೋಚನೆ ಮಾಡಿ ಅದಕ್ಕೆ ಏನಾದರೂ ಕನ್ಕ್ಲೂಷನ್ ತಗೊಂಡಿದ್ದೀರಾ ಅಂತಂದರೆ ಅದ್ರ ಬಗ್ಗೆ ಕೂಡ ಹೇಳ್ಬೋದು. ಹಾಗೆ ನಿಮಗೆ ಗೊತ್ತಿರೋ ಹಾಗೆ ಏನಾದರೂ ಅಪ್ಡೇಟ್ಸ್ಗಳು ಸಿಗ್ತಾ ಇದ್ರೆ ಅಪ್ಡೇಟ್ಸ್ಗಳನ್ನ ಕೂಡ ಹೇಳ್ಬೋದು. ಆ್ಯಂಡ್ ನಾನು ಕೂಡ ಇವತ್ತು ನಿಮಗೆ ಒಂದು ಅಪ್ಡೇಟ್ಸ್ನ ತಿಳಿಸೋದಕ್ಕೆ ಬಂದಿದ್ದೀನಿ. ಹಾಗೆ ಆ ಅಪ್ಡೇಟ್ಸ್ಗಳನ್ನ ನೀವು ಕೂಡ ತಿಳ್ಕೊಂಡು ಸೊ ನೀವು ಕೂಡ ಯೂಸ್ ಮಾಡುವಾಗ ಎಚ್ಚರಿಕೆಯಿಂದ ಯೂಸ್ ಮಾಡ್ಬೋದು. ಹಾಗೆ ನೀವು ಸಹ ಇನ್ನೊಬ್ಬರಿಗೆ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ರೆ, ಇವಾಗ ನಾವೆಲ್ಲರೂ ಇರುವಂಥದ್ದು ಒಂದು ಸ್ಮಾರ್ಟ್ ಯುಗ ಅಂತಲೇ ಹೇಳ್ಬೋದು. ಯಾಕೆಂದರೆ ನಮ್ಮ ಫಿಂಗರ್ ಟಿಪ್ನಲ್ಲೇ ಎಲ್ಲದೂ ಕೂಡ ನಡೀತಾ ಇದೆ. ಸೊ ಹೀಗೆ ಇರುವಂತಹ ಈ ಒಂದು ಸ್ಮಾರ್ಟ್ ಯುಗದಲ್ಲಿ ಮತ್ತು ಸ್ಮಾರ್ಟ್ ಆಗಿರುವಂತಹ ಟೆಕ್ನಾಲಜಿನಲ್ಲಿ ನಾವು ಕೆಲವೊಂದು ಸಾರಿ ಎಡುತ್ತಾ ಇರ್ತೀವಿ. ಆ್ಯಂಡ್ ನೀವು ಕೂಡ ಎಡವಿರ್ತೀರಾ, ಗೊತ್ತಾಗಿರಲ್ಲ ಅಷ್ಟೇ. ಆ್ಯಂಡ್ ಇದೇ ರೀತಿನಲ್ಲೇ ಈಗ ಮುಖ್ಯವಾಗಿ ನಾವು ನೋಡೋದಾದರೆ ಮೊಬೈಲ್ಗಳನ್ನ ನಾವು ಬಳಕೆ ಮಾಡ್ತೀವಲ್ವಾ, ಮೊಬೈಲ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳನ್ನ ಯೂಸ್ ಮಾಡ್ತಾ ಇರ್ತೀವಿ, ಸೋಷಿಯಲ್ ಮೀಡಿಯಾಗಳಲ್ಲೇ UPI ಪೇಮೆಂಟ್ಸ್ಗಳನ್ನ ಮಾಡ್ತಾ ಇರ್ತೀವಿ. ಜೊತೆಗೆ ಈಗಂತೂ ಡಿಜಿಟಲ್ ಯುಗ ಆಗಿರೋದ್ರಿಂದ, ಸೊ ಡಿಜಿಟಲೀಕರಣ ಆಗಿರೋದ್ರಿಂದ ಎಲ್ಲ ಕಡೆಗಳಲ್ಲೂ ಕೂಡ ಆನ್ಲೈನ್ ಪೇಮೆಂಟ್ಸ್ ಅನ್ನೋಂಥದ್ದು ಸಿಕ್ಕಾಪಟ್ಟೆ ಚಾಲ್ತಿಯಲ್ಲಿರುವಂಥದ್ದು. ಹಾಗೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಆಲ್ UPI ಪೇಮೆಂಟ್ಸ್ ಗಳನ್ನ ಮಾಡ್ತಾ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಸೊ UPI ಪೇಮೆಂಟ್ಸ್ ಆಗಿರುವುದು ಅಥವಾ ಇನ್ನಿತರ ಯಾವುದೇ ಒಂದು ಸ್ಕ್ಯಾನರ್ ಗಳಿಗೆ ನೀವು ಟ್ಯಾಪ್ ಮಾಡಿ ಅಥವಾ ಸ್ಕ್ಯಾನ್ ಮಾಡೋದ್ರ ಮೂಲಕ ಪೇ ಮಾಡೋದಕ್ಕೆ ಹೋಗಿರ್ಬೋದು, ಅಥವಾ ಯಾವ್ದಾದ್ರು ಅಪ್ಲಿಕೇಶನ್ ಗಳನ್ನ ನೀವು ಓಪನ್ ಮಾಡುವಂತದ್ದಾಗಿರ್ಬೋದು, ಈ ತರದಲ್ಲೆಲ್ಲ ಮಾಡಿದಾಗ ನಿಮ್ಮ ಖಾತೆಯಲ್ಲಿರುವಂತಹ ಹಣ ಕಟ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಸೊ ಯಾವ ರೀತಿ ಇದು ಕಟ್ ಆಗುತ್ತೆ ಅಂತೆಲ್ಲ ನೀವು ಯೋಚನೆ ಮಾಡಿರ್ತೀರಾ. ಅಂಡ್ ಇತ್ತೀಚಿನ ದಿನಗಳಲ್ಲಿ ಇದರ ಬಗ್ಗೆ ಒಂದು ವಿಚಾರ ತುಂಬಾ ವ್ಯಾಪಕವಾಗಿ ಹರಡಿದೆ ಅಂತಲೇ ಹೇಳ್ಬೋದು, ಯಾಕೆಂದರೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದಲೂ ಕೂಡ ಈ ಒಂದು ವಿಚಾರಗಳನ್ನು ಪ್ರಚಾರ ಮಾಡ್ತಾ ಇರ್ತಾರೆ. ನೀವು ಕಾಲ್ ಮಾಡಿದಂತಹ ಸಂದರ್ಭಗಳಲ್ಲಿ ಆನ್ಲೈನ್ ಫ್ರಾಡ್ಗಳನ್ನು ತಡೆಯೋದಕ್ಕೆ ನೀವು ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಆನ್ಲೈನ್ ಫ್ರಾಡ್ ಆಗಿರ್ಬೋದು, ಮತ್ತು ಸೈಬರ್ ಕ್ರೈಮ್ ಆಗಿರ್ಬೋದು, ಸೈಬರ್ ಸೆಕ್ಯೂರಿಟಿಯನ್ನು ನಾವು ಯಾವ ರೀತಿಯಲ್ಲಿ ಬಳಕೆ ಮಾಡ್ಕೋಬೇಕು, ಇದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ವಿಷಯಗಳನ್ನ ಕೇಳ್ತಾ ನೀವು ಕೂಡ ಗೊತ್ತಿಲ್ಲದ ವಿಚಾರಗಳನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಈಗ ನಿಮಗೋಸ್ಕರ ಒಂದು ಸಾಂಗ್ನ ಪ್ಲೇ ಮಾಡ್ತೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜು ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇರೋದು ರೇಡಿಯೋ ಶೋ ಮೊಗ್ಗ, ರಾಣಿ ಪನ್ನಡ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ, ಸೊ ನೋಡಿ, ಈಗೆಲ್ಲ ಆನ್ಲೈನ್ ಫ್ರಾಡ್ಗಳು ಮತ್ತು ಸೈಬರ್ ಕ್ರೈಮ್ಗಳು ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಜೊತೆಗೆ ಈ ರೀತಿ ಆನ್ಲೈನಿಂದ ಆಗುವಂತಹ ಸ್ಕ್ಯಾಮ್ಗಳನ್ನ ತಡೆಯೋದು ರೀತಿಯಲ್ಲಿ ನಾವು ಕೂಡ ಗಮನವಹಿಸಬೇಕಾಗತ್ತೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇದೇ ವಿಷಯವಾಗಿ ನಾನು ಕೂಡ ಮಾತಾಡ್ತಾ ಇದ್ದೀನಿ. ಇದನ್ನು ನೀವು ಕೂಡ ತಿಳ್ಕೊಂಡು ನಿಮ್ಮವರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ, ಈ ರೀತಿ ಆನ್ಲೈನ್ ಫ್ರಾಡ್ಗಳಾಗೋದಕ್ಕೆ ಕಾರಣ ನಮ್ಮ ದೇಶದಲ್ಲಿ ಡಿಜಿಟಲೀಕರಣ ಆಗ್ತಾ ಇರೋದು ತುಂಬಾ ಒಂದು ಒಳ್ಳೆಯ ಸಂಗತಿ ಅಂತಲೇ ಹೇಳ್ಬೋದು. ಯಾಕೆಂತಂದರೆ, ಸೊ ಎಲ್ಲರೂ ಕೂಡ ಬ್ಯಾಂಕ್ಗಳಿಗೆ ಹೋಗಿ ಬ್ಯಾಂಕಲ್ಲಿ ಕ್ಯೂ ನಿಂತು ಸೊ ತಮ್ಮ ಪೇಮೆಂಟ್ನ ಟ್ರಾನ್ಸಾಕ್ಷನ್ನ ನೋಡ್ಕೊಳ್ತಾ ಇದೆಲ್ಲ ಮಾಡಬೇಕಾಗಿತ್ತು. ಬಟ್ ಇವಾಗ ಡಿಜಿಟಲೀಕರಣ ಆಗಿರೋದ್ರಿಂದ ಸೊ ಹಲವಾರು ಉಪಯೋಗ ಆಗಿದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲೇ ಈ ಒಂದು ಸಂದರ್ಭದಲ್ಲಿ ಸೈಬರ್ನ ಅಪರಾಧಗಳು ಕೂಡ ಹೆಚ್ಚಾಗ್ತಾ ಇದೆ ಅಂತಲೇ ಹೇಳ್ಬೋದು. ಲೈಕ್ ಅದು ನಿಮಗೆ ಫ್ರಾಡ್ ಕಾಲ್ಸ್ ಬರುವಂಥದ್ದು, ಅದರಿಂದ ಏನೋ ಒಂದು ಆಸೆ ಆಮಿಷಗಳನ್ನು ಕೊಟ್ಟು ಸೊ ನಿಮ್ಮ ಬಳಿ ಇರುವಂತಹ ಹಣವನ್ನು ವಂಚನೆ ಮಾಡುವಂಥದ್ದು, ಈ ಥರದ ಒಂದು ಕೆಲಸ ಕೂಡ ಆಗ್ತಾ ಇದೆ. ಸೊ ಹಾಗಾಗಿ ಸೈಬರ್ ಸೆಕ್ಯೂರಿಟಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಇದಕ್ಕಾಗಿ ಈಗಾಗಲೇ ಕೇಂದ್ರ ಸರ್ಕಾರ ಹೈಟೆಕ್ ತಂತ್ರಜ್ಞಾನದೊಂದಿಗೆ ಒಂದು ಸೈಬರ್ ಸೆಕ್ಯೂರಿಟಿಯನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಜೊತೆಗೆ ನಮಗೆ ಕಾಲ್ಸ್ಗಳು ಕೂಡ ಫ್ರಾಡ್ ಕಾಲ್ಸ್ ಹೆಚ್ಚಿಗೆ ಬರ್ತಾ ಇರುತ್ತೆ. ಸೊ ಏನೇನೋ ಹೇಳಿ ನಮಗೆ ಮೋಸ ಮಾಡ್ತಾ ಇರ್ತಾರೆ, ಈ ಥರದನ್ನು ಕೂಡ ನೀವು ಗಮನಿಸಿರ್ಬೋದು. ಈ ರೀತಿಯಲ್ಲಿ ಆಗ್ತಾ ಇರೋದಕ್ಕೆ ಕಾರಣಕ್ಕೆ KYC ಅಪ್ಡೇಟ್ ಮತ್ತು ಬ್ಯಾಂಕ್ ಅಕೌಂಟ್ನ ಅಪ್ಡೇಟ್ ಮಾಡುವಂತಹ ಹೆಸರು ಹೇಳ್ಕೊಂಡು ವಂಚನೆಯನ್ನು ಮಾಡ್ತಾ ಇದ್ದಾರೆ. ಸೊ ಈ ರೀತಿಯ ವಂಚನೆಗಳನ್ನ ದಾಖಲು ಮಾಡೋದಕ್ಕೆ ಒಂದು ಪೋರ್ಟಲ್ನ ಕೂಡ ಈಗಾಗಲೇ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಅದೇ ರೀತಿಯಲ್ಲೇ ನಿಮಗೆ ಫೇಕ್ ಆಗಿ ಬರುವಂತಹ ಫೋನ್ ಕಾಲ್ಸ್ ಆಗಿರ್ಬೋದು ಅಥವಾ ಮೆಸೇಜ್ಗಳಾಗಿರ್ಬೋದು, ವಾಟ್ಸಪ್ಪಲ್ಲಿ ಬರುವಂತಹ ಮೆಸೇಜ್ಗಳಾಗಿರ್ಬೋದು, ಇವುಗಳಿಂದ

ಕೂಡ ಸೈಬರ್ ವಂಚನೆ ಆಗ್ತಾ ಇದೆ. ಲೈಕ್ ಅದು ಒಂದು ಮೆಸೇಜ್ ಬಂದಿರುತ್ತೆ ಅಥವಾ ಒಂದು ಲಿಂಕ್ ಬಂದಿರುತ್ತೆ, ಆ ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣ ಅದರಲ್ಲಿ ಇರುವಂತಹ ವೆಬ್ಸೈಟಿಂದ ನಿಮ್ಮ ಅಕೌಂಟಲ್ಲಿ ಇರುವಂತಹ ಹಣ ಲಾಸ್ ಆಗುತ್ತೆ. ಸೊ ಈ ರೀತಿಯಲ್ಲಿ ಕೂಡ ಆಗುವಂತಹ ಸಂದರ್ಭಗಳಿರೋದ್ರಿಂದ ಈ ರೀತಿಯ ವಂಚನೆಗಳನ್ನು ತಡೆಯಬೇಕು ಅಂಥೇಳಿ ದೂರಸಂಪರ್ಕ ಇಲಾಖೆ ಕೂಡ ಒಂದು ವೆಬ್ಸೈಟ್ನ ಲಾಂಚ್ ಮಾಡ್ಯಾರೆ. ಇಲ್ಲಿ ನೀವು ದೂರನ್ನ ಸಲ್ಲಿಸಬಹುದು ಈ ರೀತಿ ಏನಾದರೂ ವಂಚನೆಗಳಾದಂಥ ಟೈಮ್ನಲ್ಲಿ. ಜೊತೆಗೆ ಈಗಾಗಲೇ ಈ ವ್ಯವಸ್ಥೆ ಅಡಿಯಲ್ಲಿ ನಿತ್ಯವೂ ಕೂಡ 1.35 ಕೋಟಿಯಷ್ಟು ವಂಚನೆ ಕರೆಗಳನ್ನು ತಾಂತ್ರಿಕ ವ್ಯವಸ್ಥೆಯಲ್ಲಿ ಬ್ಲಾಕ್ ಮಾಡಲಾಗ್ತಾ ಇದೆ. ಸೊ ಇದರಿಂದಾಗಿ ಹಣ ಮತ್ತು ಆಸ್ತಿ ಪಾಸ್ತಿಯನ್ನು ರಕ್ಷಣೆ ಮಾಡಲಾಗ್ತಾ ಇದೆ ಅಂಥೇಳಿ ಕೇಂದ್ರ ದೂರಸಂಪರ್ಕ ಸಚಿವಾಲಯ ಒಂದು ಮಾಹಿತಿಯನ್ನು ಹೊರಡಿಸಿದೆ. ಸೊ ಈ ರೀತಿಯಲ್ಲಿ ಒಂದು ವಿಶೇಷವಾಗಿ ಈ ರೀತಿ ಸೈಬರ್ ಸೆಕ್ಯೂರಿಟಿಯನ್ನು ಮಾಡ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಹೈಟೆಕ್ ತಂತ್ರಜ್ಞಾನ ಏನೇನಿದೆ, ಹಾಗೆ ಹೊಸ ವ್ಯವಸ್ಥೆಯ ವಿಶೇಷತೆಗಳೇನಿದೆ, ಜೊತೆಗೆ ನೀವೇನಾದರೂ ಮೋಸ ಹೋದರೆ ಯಾವ ನಂಬರ್ಗೆ ಕಾಲ್ ಮಾಡಿ ನೀವು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಬೋದು, ಹಾಗೆ ನಮ್ಮ ಜಾಗರೂಕತೆ ಯಾವ ರೀತಿಯಲ್ಲಿ ಇರಬೇಕು, ನಮ್ಮ ಜವಾಬ್ದಾರಿ ಯಾವ ರೀತಿಯಲ್ಲಿ ಇರಬೇಕು, ಹಾಗೆ ಯಾವ ರೀತಿಯ ಕಾಲ್ಗಳು ಬರುತ್ತೆ ಅವುಗಳನ್ನು ಯಾವ ರೀತಿ ಅವಾಯ್ಡ್ ಮಾಡಬೇಕು, ಯಾವುದನ್ನು ನಂಬಬೇಕು ನಂಬಾರ್ದು ಅನ್ನೋದ್ರ ಬಗ್ಗೆ ಕೂಡ ನಾವು ಜಾಗರೂಕರಾಗಬೇಕಾಗತ್ತೆ. ಸೊ ಈ ಬಗ್ಗೆ ನಾನು ಇನ್ನಷ್ಟು ಮಾಹಿತಿಗಳನ್ನ ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇರೋದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಈ ಒಂದು ಸೈಬರ್ ಕ್ರೈಮ್ನ ಬಗ್ಗೆ ಮಾತಾಡ್ತಾ ಇದ್ದೆ. ಹಾಗೆ ಇವತ್ತು ಈ ಒಂದು ಸೈಬರ್ ಕ್ರೈಮ್ನ ಯಾವ ರೀತಿಯಲ್ಲಿ ತಡಿಬೋದು, ಹಾಗೆ ಸೈಬರ್ ವಂಚನೆ ಏನಾದರೂ ಆದಂತಹ ಟೈಮ್ನಲ್ಲಿ ಯಾರಿಗೆ ಕಾಲ್ ಮಾಡಬೇಕು, ಮತ್ತು ಹೇಗೆ ಅದರಿಂದ ಹಣವನ್ನು ವಾಪಸ್ ಪಡ್ಕೋಬೋದು, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಹಾಗೆಯೇ ಸೈಬರ್ನ ವಂಚನೆಯಿಂದ ಎಷ್ಟೋ ಜನ ಹಲವಾರು ಪ್ರಕರಣಗಳನ್ನ ದಾಖಲು ಮಾಡಿದ್ದಾರೆ. ಹಾಗೆಯೇ ಎಷ್ಟೋ ಜನದ ಅಕೌಂಟಿಂದ ದುಡ್ಡು ಕೂಡ ಖಾಲಿಯಾಗಿರೋದನ್ನು ಗಮನಿಸಿರ್ಬೋದು. ಸೊ ನಿಮ್ಮ ಸುತ್ತಮುತ್ತಲು ಕೂಡ ಈ ರೀತಿಯ ಒಂದು ವಿಷಯ ಕೇಳಿರ್ತೀರ, ಅದೇ ರೀತಿ ನಿಮಗೂ ಕೂಡ ಈ ಒಂದು ಅನುಭವ ಆಗಿರಬಹುದು ಅಂತ ಅಂದ್ಕೊಳ್ತೀನಿ. ಯಾಕೆಂತಂದರೆ ಸೊ ನಾವೀಗ ಡಿಜಿಟಲ್ ಪೇಮೆಂಟ್ನ ಮಾಡೋದ್ರಿಂದ, ಮತ್ತು ನಮ್ಮ ಯಾವುದೇ ಒಂದು ಡಾಕ್ಯುಮೆಂಟ್ಸ್ಗಳೆಲ್ಲ ಕೂಡ ಡಿಜಿಟಲ್ನೇ ಇರೋದ್ರಿಂದ, ಸೊ ನಾವು ಯಾರಿಗೇ ಒಬ್ಬರಿಗೆ ನಮ್ಮ ಪರ್ಸ್ನಲ್ ಡೀಟೇಲ್ಸ್ಗಳನ್ನ ಕೊಟ್ಟಾಗ ಅದು ವಂಚನೆ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ರೀತಿ ವಂಚನೆಗೆ ನೀವ್ಯಾರು ಕೂಡ ಒಳಗಾಗಬೇಡಿ. ಈ ರೀತಿ ಆಗಿದ್ದಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಹಾಗೆ ನಾನಾಗಲೇ ಹೇಳ್ತಾ ಇದ್ದೆ, ಈಗಿರುವಂತಹ ಒಂದು ಹೈಟೆಕ್ ತಂತ್ರಜ್ಞಾನದಿಂದ ಏನೇನೆಲ್ಲ ಪರಿಣಾಮಗಳಾಗಿದೆ ಅಂತ ಹೇಳಿ ನೋಡೋದಾದ್ರೆ, ಸೊ ಈಗಾಗಲೇ ಸೈಬರ್ ಕ್ರೈಮ್ನಿಂದ 2.78 ಲಕ್ಷದಷ್ಟು ಮೊಬೈಲ್ ಸಂಪರ್ಕ ಬಂದ್ ಆಗಿರುತ್ತೆ. ಅದೇ ರೀತಿಯಲ್ಲೇ ಫೇಕ್ ಡಾಕ್ಯುಮೆಂಟ್ಗಳನ್ನ ಪಡೆದಿರುವಂತಹ 55.52 ಲಕ್ಷದಷ್ಟು ಸಂಪರ್ಕಗಳು ಕಡಿತ ಆಗಿದೆ. ಜೊತೆಗೆ ಈಗ ಕೊಟ್ಟಿರುವಂತಹ ದೂರುಗಳನ್ನು ಆಧರಿಸಿ 13.42 ಲಕ್ಷದಷ್ಟು ಸಂಪರ್ಕವನ್ನು ಕಡಿತ ಮಾಡಲಾಗಿದೆ. ಈ ರೀತಿಯಲ್ಲಿ ಅಕ್ರಮವಾಗಿ ಸ್ಥಾಪಿಸಲಾಗಿರುವಂತಹ ಟೆಲಿಕಾಂ ಸಂಪರ್ಕ ಆಗಿರ್ಬೋದು, ಜೊತೆಗೆ ನಕಲಿ ದಾಖಲೆಗಳಿಗೆ ಲಿಂಕ್ ಆಗಿರುವಂತಹ ವಾಟ್ಸಪ್ ಆಗಿರ್ಬೋದು, ಇವು ಕೂಡ ಬ್ಲಾಕ್ ಆಗಿದೆ. ಈ ರೀತಿಯಲ್ಲಿ ಒಂದು ವ್ಯವಸ್ಥೆ ಇದೆ. ಜೊತೆಗೆ ಈಗ ಹೊಸ ವ್ಯವಸ್ಥೆಯಲ್ಲಿ ಏನೆಲ್ಲ ವಿಶೇಷತೆ ಇದೆ ಅಂತ ನೋಡೋದಾದ್ರೆ, ನಿತ್ಯವೂ ಕೂಡ 1.35 ಕೋಟಿ ವಂಚನೆಯ ಕರೆಗಳನ್ನು ನಿರ್ಬಂಧಿಸಲಾಗಿದೆ. ಮತ್ತು ಸ್ವದೇಶಿ ವಂಚನೆ ಕರೆ ಬರುತ್ತಲ್ಲ, ಸೊ ಇವುಗಳನ್ನು ಕೂಡ ಪತ್ತೆ ಮಾಡಿ ಅವುಗಳನ್ನು ಕೂಡ ಬ್ಲಾಕ್ ಮಾಡಲಾಗಿದೆ. ಜೊತೆಗೆ ನಮ್ಮ ಇಂಡಿಯನ್ ಕೋಡ್ +91 ಅನ್ನುವಂತಹ ಸಂಖ್ಯೆ ಏನಿದೆ, ಇದನ್ನು ಮರೆಮಾಚಿ ಕೂಡ ವಂಚನೆ ನಡೀತಾ ಇತ್ತು. ಇದನ್ನು ಕೂಡ ತಡೆಯುವಲ್ಲಿ ಈಗಿನ ಒಂದು ಹೊಸ ವ್ಯವಸ್ಥೆ ಪರಿಣಾಮಕಾರಿಯಾಗಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಜೊತೆಗೆ 520 ಏಜೆನ್ಸಿಗಳನ್ನು ಮಟ್ಟ ಹಾಕಿರುವಂತಹ ವ್ಯವಸ್ಥೆ ಇದಾಗಿದೆ ಅಂತಲೇ ಹೇಳ್ಬೋದು. ಸೊ ಅದೇ ರೀತಿಯಲ್ಲೇ ಈಗ ನೀವೇನಾದರೂ ಮೋಸ ಹೋಗಿದ್ರೆ ಅಥವಾ ಸೈಬರ್ ವಂಚನೆಗೆ ಒಳಗಾಗಿದ್ದರೆ, ನೀವು ನಿಮ್ಮ ಕಂಪ್ಲೇಂಟ್ನ ಒಂದು ವೆಬ್ಸೈಟಲ್ಲಿ ಕೂಡ ರಿಜಿಸ್ಟರ್ ಮಾಡ್ಬೋದು. ನಾನಾಗಲೇ ಹೇಳಿದಂತೆ https://sanchar-sathi.gov.in ಮೂಲಕ ನೀವು ಕಂಪ್ಲೇಂಟ್ನ ರೇಸ್ ಮಾಡ್ಬೋದು. ಅದೇ ರೀತಿಯಲ್ಲೇ ಇನ್ ಕೇಸ್ ನಿಮಗೇನಾದ್ರು ರೀಸೆಂಟಾಗಿ ಈ ರೀತಿ ವಂಚನೆಗಳಾಗಿದ್ರೆ, ಮೋಸ ಆಗಿದ್ರೆ, ಅಂಥ ಟೈಮಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಈ ರೀತಿ ಸೈಬರ್ನ ಅಪರಾಧಕ್ಕೆ ಒಳಗಾಗಿದ್ರೆ ಅಂತಂದರೆ, ಆ ತಕ್ಷಣಕ್ಕೆ ನೀವು ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ ಇದೆ, ಅಲ್ಲಿಗೆ ಕಂಪ್ಲೇಂಟ್ನ ಮಾಡ್ಬೋದು. ಇಲ್ಲಾಂತಂದರೆ ಒಂದು ಸಹಾಯವಾಣಿ ಸಂಖ್ಯೆ ಕೂಡ ಇದೆ, ಅದಕ್ಕೆ ಕಾಲ್ ಮಾಡಿ ಕಂಪ್ಲೇಂಟ್ನ ರೈಸ್ ಮಾಡ್ಬೋದು. ಆ ಸಂಖ್ಯೆನ ಹೇಳೋದಾದರೆ 1930 ಈ ಸಂಖ್ಯೆಗೆ ನೀವು ಕರೆ ಮಾಡಿ ದೂರನ ಕೊಡಬಹುದು. ಈ ಕರೆ ಉಚಿತವಾಗಿರುತ್ತೆ, ಮತ್ತು ನಿಮಗೆ ಯಾವ ಭಾಷೆಯಲ್ಲಿ ಕನ್ವೇ ಆಗುತ್ತೆ ಸೊ ಆ ಭಾಷೆಯಲ್ಲೇ ಮಾತಾಡೋದಕ್ಕೆ ಅವಕಾಶ ಇದೆ. ಸೊ ಇದರಿಂದಾಗಿ ಕೂಡ ನೀವು ನಿಮಗೆ ಆಗುವಂತಹ ವಂಚನೆಯನ್ನು ತಡಿಬಹುದು. ಆ್ಯಂಡ್ ಈ ಒಂದು ಸಂಖ್ಯೆಗೆ ಕಾಲ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ, ಸೊ ನೀವು ತಕ್ಷಣಕ್ಕೆ ಈ ರೀತಿ ಸೈಬರ್ನ ವಂಚನೆಗೆ ಒಳಗಾಗಿದ್ದರೆ, ತಕ್ಷಣಕ್ಕೆ ಕಾಲ್ ಮಾಡಿದ್ರಿ ಅಂತಂದರೆ, ನಿಮ್ಮ ಹಣ ಯಾವುದೇ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಆಗೋದಿಲ್ಲ, ತಕ್ಷಣವೇ ಅದನ್ನು ಫ್ರೀಸ್ ಮಾಡಲಾಗುತ್ತೆ. ಇದರಿಂದ ನಿಮ್ಮ ಅಕೌಂಟಿಗೆ ಮತ್ತೆ ಆ ಹಣ ವಾಪಸ್ ಬರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ 1930 ಈ ಸಂಖ್ಯೆನ ನೀವು ಯಾವಾಗಲೂ ಕೂಡ ನೆನಪಲ್ಲಿ ಇಟ್ಕೊಂಡಿರಿ. ಈ ಸಂಖ್ಯೆಗೆ ನಿಮಗೆ ಆ ರೀತಿ ಸೈಬರ್ನ ವಂಚನೆ ಆದ ತಕ್ಷಣವೇ ಕಾಲ್ ಮಾಡಿದ್ರೆ ನಿಮ್ಮ ಹಣವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಅದೇ ರೀತಿಯಲ್ಲೇ ನಿಮಗೆ ಏನಾದರೂ ಈ ರೀತಿ ಫೇಕ್ ಕಾಲ್ಗಳು ಅಥವಾ ಮೆಸೇಜ್ಗಳು ಬರ್ತಾ ಇದೆ ಅಂತ ಅಂದರೆ, ಅವುಗಳನ್ನ ನೀವು ತಡೆಯೋದಕ್ಕೆ ಏನೆಲ್ಲ ಮಾಡ್ಬೋದು ಅಂತ ಅಂದರೆ, ಸೊ ಈ ರೀತಿ ನೀವು ಕೂಡ ಸೈಬರ್ನ ವಂಚನೆಗೆ ಒಳಗಾಗಬಾರ್ದು ಅಂತ ಅಂದರೆ, ನಾವು ನಮ್ಮ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಈಗ ನೀವೆಲ್ಲ ಕೇಳಿರ್ತೀರ, ಕಿಡ್ನಾಪ್ ಮಾಡಿ ಅವರಿಗೆ ತೊಂದರೆ ಕೊಡುವಂತಹ ವಿಷಯಗಳನ್ನ ಕೂಡ ಕೇಳಿರ್ತೀರ, ಲೈಕ್ ಅದು ಡ್ರಗ್ಸು, ಮತ್ತು ಆಪ್ತರ ಯಾರೋ ಕಿಡ್ನಾಪ್ ಆಗಿದ್ದಾರೆ ಅಂತ ಹೇಳಿ ಕರೆ ಮಾಡಿ ಅವರನ್ನ ನಂಬಿಕೊಂಡು ನೀವೇನಾದ್ರು ಕಾಲ್ ರಿಸೀವ್ ಮಾಡಿ ಅವ್ರು ಹೇಳಿದ್ದನ್ನೆಲ್ಲ ಕೇಳಿದ್ರಿ ಅಥವಾ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ಗಳನ್ನ ಕೊಟ್ಟಿದ್ದೀನಿ ಅಂದರೆ, ಸೊ ಅದರಿಂದನೂ ಕೂಡ ವಂಚನೆ ಆಗುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಡಿಜಿಟಲ್ ಅರೆಸ್ಟ್ ಪ್ರಕರಣಗಳು ಅಂತ ಏನು ಹೇಳ್ತಾರೆ, ಇದ್ರ ಬಗ್ಗೆನೂ ಕೂಡ ಅರಿವಿರಬೇಕಾಗತ್ತೆ. ಅದೇ ರೀತಿಯಲ್ಲೇ ಈ ಡಿಜಿಟಲ್ ಅರೆಸ್ಟ್ ವಂಚನೆ ಏನಿದೆ, ಇದು ಕುಟುಂಬದ ಜೊತೆಗೆ ಮಾಹಿತಿಯನ್ನು ಹಂಚ್ಕೊಳ್ಳೋದ್ರಿಂದಲೂ ಕೂಡ ಆಗುತ್ತೆ. ಯಾಕೆಂತಂದರೆ ನೀವೇನಾದ್ರು ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ಗಳನ್ನ ಅಥವಾ OTPಗಳನ್ನ ಅಥವಾ ನಿಮ್ಮ ATM ಕಾರ್ಡ್ನಲ್ಲಿರುವಂತಹ CVVಯನ್ನು ಈ ರೀತಿ ಅದನ್ನೆಲ್ಲ ಹಂಚ್ಕೊಳ್ತಾ ಇದ್ದೀರ ಅಂತ ಅಂದರೆ, ಅದರಿಂದನೂ ಕೂಡ ಗೊತ್ತಿಲ್ಲದೇ ಡಿಜಿಟಲ್ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇರುತ್ತೆ. ಮತ್ತು KYC ಅಪ್ಡೇಟ್ ಮಾಡುವಂಥದ್ದು ಅಥವಾ ಅಕೌಂಟ್ಗಳನ್ನ ಅಪ್ಡೇಟ್ ಮಾಡುವಂಥದ್ದು, ಈ ಥರದಕ್ಕೆ ನಿಮಗೆ ವಾಟ್ಸಪ್ಪಲ್ಲಿ ಮಾಹಿತಿ ಬರೋದು ಆಗಿರ್ಬೋದು ಅಥವಾ ಕರೆಗಳು ಬರುವಂಥದ್ದಾಗಿರ್ಬೋದು, ಇದ್ರ ಬಗ್ಗೆನೂ ಕೂಡ ಹೆಚ್ಚು ಜಾಗರೂಕತೆಯಿಂದ ಇರಬೇಕಾಗತ್ತೆ. ಅದೇ ರೀತಿಯಲ್ಲೇ ಯಾವುದೇ ವೈಯಕ್ತಿಕ ರೀತಿಯ ವಿವರಗಳನ್ನು ನೀವು ಯಾರೊಂದಿಗೂ ಕೂಡ ಹಂಚ್ಕೊಳ್ಬೇಡಿ. ಲೈಕ್ ಅದು OTP ಆಗಿರ್ಬೋದು ಅಥವಾ ಇನ್ನಿತರ ನಂಬರ್ಗಳಾಗಿರ್ಬೋದು, ಇವುಗಳನ್ನ ಹಂಚ್ಕೋಬೇಡಿ. ಮತ್ತೆ ಪದೇ ಪದೇ ಯಾವುದೋ ವೆಬ್ಸೈಟ್ಗಳಲ್ಲಿ ಆನ್ಲೈನಲ್ಲಿ ಪೇಮೆಂಟ್ನ ಮಾಡೋದನ್ನು ಕೂಡ ಆದಷ್ಟು ತಪ್ಪಿಸೋದಕ್ಕೆ ಪ್ರಯತ್ನ ಮಾಡಿ. ಯಾಕೆಂದರೆ ಸುಮ್ಮನೆ ನಿಮಗೆ ಯಾವುದೋ ಒಂದು ಕ್ಯಾಶ್ ಬ್ಯಾಕ್ ಬರುತ್ತೆ ಅನ್ನೋ ಕಾರಣಕ್ಕೆ ನೀವು ಅದರಿಂದ ಒಂದು ಪೇಮೆಂಟ್ನ ಮಾಡ್ತಾ ಇದ್ರೆ ಅಂದರೆ ಅದರಿಂದ ಮುಂದೆ ಒಂದು ದೊಡ್ಡ ಅಪಾಯ ಕಾದಿರುತ್ತೆ. ಸೊ ಹಾಗಾಗಿ ಆ ರೀತಿಯದ್ದನ್ನು ಮಾಡೋಕ್ಕೆ ಹೋಗಬೇಡಿ. ಜೊತೆಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗುವಂತಹ ಈ ಫ್ರೀ ವೈಫೈ ಏನಿದೆ ಅಥವಾ ಇಂಟರ್ನೆಟ್ ಏನಿದೆ, ಈ ಸಂಪರ್ಕವನ್ನು ಆದಷ್ಟು ಬಳಸದೇ ಇದ್ರೇ ಒಳ್ಳೆಯದು ಅಂತ ಅನಿಸುತ್ತೆ. ಯಾಕೆಂತಂದರೆ ಇವುಗಳು ಕೂಡ ಈಗಾಗಲೇ ಹ್ಯಾಕ್ ಆಗಿರುವಂತಹ ಸಾಧ್ಯತೆ ಇರುತ್ತೆ. ಅದರಿಂದಾಗಿ ಎಷ್ಟೋ ಜನರ ಅಕೌಂಟಿಂದ ದುಡ್ಡು ಕೂಡ ಲಾಸ್ ಆಗಿದೆ ಅಂತಲೇ ಹೇಳ್ಬೋದು. ಮತ್ತು ನೀವು ಎಲ್ಲೋ ಔಟ್ಸೈಡಲ್ಲಿ ಸಿಗುವಂತಹ ಫ್ರೀ ಇಂಟರ್ನೆಟ್ಗಳನ್ನ ಬಳಸ್ತಾ ಇದ್ದೀರ ಅಂತಂದರೆ, ಅಥವಾ ನೀವು ಹೊರಗಡೆ ಎಲ್ಲ ಹೋಗಿ ಸೈಬರ್ಗಳಲ್ಲಿ ಕಂಪ್ಯೂಟರ್ಗಳನ್ನ ಬಳಸ್ತಾ ಇದ್ದೀರ ಅಂತಂದರೆ, ಮೊಬೈಲ್ ಅಪ್ಲಿಕೇಶನ್ಗಳನ್ನ ಬಳಸ್ತಾ ಇದ್ರ ಅಂತಂದರೆ, ಸೊ ಅವುಗಳಿಂದ ಕೂಡ ನಿಮಗೆ ವಂಚನೆ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ರೀತಿ ಆಗುವಂತಹ ಸಾಧ್ಯತೆಗಳನ್ನು ಆದಷ್ಟು ತಪ್ಪಿಸಬೇಕಾಗತ್ತೆ. ಇದು ನಮ್ಮೆಲ್ಲರ ಜವಾಬ್ದಾರಿ ಆಗಿರೋದ್ರಿಂದ ನಾವು ಕೂಡ ಈ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸಬೇಕು. ಸೊ ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಸೈಬರ್ನ ವಂಚನೆಯ ಬಗ್ಗೆ ಈ ಎಲ್ಲ ಮಾಹಿತಿಗಳು ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ನನಗೂ ಕೂಡ ನಮಗೆ ತಿಳಿದಂತಹ ವಿಷಯಗಳನ್ನ ತಿಳಿಸಿದ್ದೀನಿ. ಈ ವಿಷಯಗಳು ನಿಮಗೂ ಕೂಡ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮನ ಅಲ್ಲಿಗೆ ಮುಗಿಸಿದ್ದೀನಿ. ಇದೇ ರೀತಿಯ ಅಪ್ಡೇಟ್ಸ್ಗಳನ್ನ ಹಾಗೆ ವಿಸ್ಮಯಕಾರಿ ವಿಚಾರಗಳನ್ನ ನೀವು ಕೂಡ ತಿಳ್ಕೊಳ್ಬೇಕು ಅಂತಂದರೆ ನಮ್ಮ ರೇಡಿಯೋನ ಟ್ಯೂನ್ ಮಾಡಿ ಹಾಗೆ ವಿಸ್ಮಯ ಜಗತ್ತನ್ನು ಕೂಡ ಕೇಳ್ತಾ ಇದೆ ಹೇಳ್ತಾ ಎಲ್ರಿಗೂ ಬಾಬಾಯ್. ಇಷ್ಟದಂಗ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ ಜೆ ಶ್ರೀಧರ್ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ಯಾಕೆ ಈ ಸ್ವೀಟ್ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗೆ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ

0: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
1: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
2: ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
3: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ರಿಗೂ ಸೇರಿ.
2: ಹೌದಾ? ಅದ್ ಹೇಗೆ?
3: LIC ಯ ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟೀಡ್ ಎಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ, ಮೈ LIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
4: ಅಮ್ಮ, ನಾನ್ ದೊಡ್ಡಾಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
5: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
4: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
5: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
6: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
7: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
8: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
9: ಹೂನೆ, ರೆಡಿ ಆಗ್ತಾ ಇದೆ.
8: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
1: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
10: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
1: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ RJ ಅರ್ಪಿತಾ. ಎಲ್ರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಕಾಫಿ ಟೀ ಆಯ್ತಾ? ಏನ್ ಸಮಾಚಾರ? ನಂದಂತೂ ಕಾಫಿ ಆಯ್ತು ರೀ, ಹಾಗಾಗಿ ಕಾರ್ಯಕ್ರಮ ನಡ್ಸ್ಕೊಡಕ್ಕೆ ಬಂದಿದ್ದೀನಿ. ಸಮಯ 6:30 ಆಯ್ತು, ಅಂದ್ಮೇಲೆ RJ ಅರ್ಪಿತಾ ಕೂಡ ಬರಲೇಬೇಕು, ಕಾರ್ಯಕ್ರಮ ನಡ್ಸ್ಕೊಡ್ಲೇಬೇಕು. ನಿಮ್ಮೆಲ್ರಿಗೂ ಕೂಡ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಪ್ರತಿ ಒಂದು ದಿನ ಕೂಡ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಹಾಗೆ ಮಾಹಿತಿಯನ್ನ ಕೊಡ್ತಾ ಇರ್ತೀವಿ. ಸಂಜೆ ಆದ್ರೆ ಸಾಕು, ಎಲ್ರಿಗೂ ಕಾಫಿ ಟೀ ಕುಡಿಬೇಕು ಅನ್ಸೋದು ಕಾಮನ್. ಹಾಗೆ ಕೆಲವರಂತೂ ಕಾಫಿ ಟೀಗೆ ತುಂಬಾನೇ ಅಡಿಕ್ಟ್ ಆಗಿರ್ತಾರೆ. ಹೀಗೆಲ್ಲ ಇರುವಾಗ ಕಾಫಿ ಟೀ ಶಾಪ್ ಬಿಸ್ನೆಸ್ ಹೇಗೆಲ್ಲ ಮಾಡ್ತಾರೆ, ಏನು ಇದರಿಂದ ಪ್ರಾಫಿಟ್ ಗಳಿಸ್ಬೋದಾ, ಜೀವನದಲ್ಲಿ ಇಂಪ್ರೂವ್ ಆಗ್ಬೋದಾ, ಈ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಕೊಡೋದಕ್ಕಾಗಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಗಣೇಶ ದರ್ಶಿನಿಯ ಓನರ್ ಆದಂತಹ ಅರುಣ್ ಕುಮಾರ್ ಅವರಿದ್ದಾರೆ. ಅವ್ರ ಜೊತೆ ಮಾತಾಡೋಣ, ಅವರ ಬಿಸ್ನೆಸ್ ಜರ್ನಿಯನ್ನ ಅವರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಅರುಣ್ ಕುಮಾರ್ ಅವರೇ, ನಮಸ್ತೆ. ನಿಮಗೆ ಈ ಕಾರ್ಯಕ್ರಮಕ್ಕೆ ಅವರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಅರುಣ್ ಕುಮಾರ್ ಅವರೇ, ನಮಸ್ತೆ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ.
11: ನಮಸ್ಕಾರ.
1: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
11: ಸ್ವಾಗತ.
1: ಓಕೆ, ಅರುಣ್ ಕುಮಾರ್ ಅವರೇ, ಹೇಗಿದ್ದೀರಾ?
11: ಆರಾಮಿದ್ದೀನಿ.
1: ಆರಾಮಿದ್ದೀರಾ? ಕಾಫಿ ಟೀ ಆಯ್ತಾ?
11: ಆಯ್ತು.
1: ಆಯ್ತು. ಓಕೆ, ನಮಗೆ ಮೊದಲನೇದಾಗಿ ನಿಮ್ಮ ಪರಿಚಯವನ್ನ ಮಾಡ್ಕೊಡಿ ಸರ್. ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಎಲ್ಲಿ?
11: ಕುಂದಾಪುರ ಕಮಲಶಿಲೆ ಅಂತ.
1: ಅಲ್ಲಿ ಓದಿದ್ದ? ಏನ್ ಓದಿದ್ರಿ?
11: SLC ಆಗಿದೆ.
1: SLC ಆದ್ಮೇಲೆ ಏನ್ ಮಾಡಿದ್ರಿ?
11: ಕ್ಯಾಂಟೀನ್ ಇದೆ ಹೋಟೆಲ್, ಬೇರೆ ಬೇರೆಯವ್ರ ಹೋಟೆಲ್ ಅಲ್ಲಿ ಇದ್ದ, ಆಮೇಲೆ ನಾನು ಮಾಡಿದ್ದೆ.
1: SLC ಆದ್ಮೇಲೆ ಬೇರೆ ಕ್ಯಾಂಟೀನ್ ಹತ್ರ ಕೆಲಸ ಮಾಡ್ತಿದ್ರಿ, ನಂತರದಲ್ಲಿ ನೀವೇ ಸ್ವಂತವಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ. ಸೊ ಬೇರೆ ಹತ್ರ ಕೆಲಸ ಮಾಡುವಾಗ ಯಾಕೆ ಸರ್ ನಿಮಗೆ ನೀವೇ ಸ್ವಂತವಾಗಿ ಬಿಸ್ನೆಸ್ ಮಾಡಬೇಕು ಅಂತ ಅನ್ನಿಸ್ತು?
11: ಕಿರಿಕಿರಿ ಆ ಕಷ್ಟ ಅದೆಲ್ಲ ನೋಡಿ ಸ್ವಂತ ಮಾಡ್ಬೇಕಂತ.
12: ಬೇರೆ ಹತ್ರ ಕೆಲಸ ಮಾಡುವಾಗ ಕಿರಿಕಿರಿ ಅನಿಸಿತ್ತು, ಅದಕ್ಕಾಗಿ ನೀವೇ ಸ್ವಂತವಾಗಿ ಯಾಕೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದು ಅಂತ ಸ್ಟಾರ್ಟ್ ಮಾಡಿದ್ರಿ. ಓಕೆ, ನಮಗೀಗ ಈ ಒಂದು ಗಣೇಶ ದರ್ಶಿನಿ ಬಗ್ಗೆ ಹೇಳಿ, ಎಷ್ಟು ವರ್ಷ ಆಯಿತು ಈ ಒಂದು ದರ್ಶಿನಿ ಪ್ರಾರಂಭ ಆಗಿ?
11: 13 ವರ್ಷ ಆಯಿತು.
12: 13 ವರ್ಷ ಆಯಿತು. ಏನೇನು ಮಾಡ್ತೀರಾ ಸರ್ ಇಲ್ಲಿ?
11: ಮೊದಲು ತಿಂಡಿ ಮಾಡ್ತಿದ್ದೆ, ಈಗ ಟೀ ಕಾಫಿ ಮಾತ್ರ.
12: ಓಕೆ, ಮೊದಲು ತಿಂಡಿ ಎಲ್ಲ ಮಾಡ್ತಿದ್ರಿ, ಈಗ ಕಾಫಿ ಟೀ ಅಷ್ಟೇ ಮಾಡೋದು. ಇದೇ ಜಾಗದಲ್ಲೇ ಮಾಡೋದಾ ಸರ್?
11: ಇದೇ ಜಾಗದಲ್ಲಿ.
12: ಬೆಳಗ್ಗೆ
11: ಕೆಳಗಡೆ ಇತ್ತು, ಈಗ ಇಲ್ಲಿ ಮಾಡಿ.
12: ಇಲ್ಲಿಗೆ ಬಂದ್ರಿ. ಬೆಳಗ್ಗೆ ಎಷ್ಟೊತ್ತಿಂದ ರಾತ್ರಿ ಎಷ್ಟು ತನಕ ಇರುತ್ತೆ?
11: ಬೆಳಿಗ್ಗೆ 7:30 ರಾತ್ರಿ 8:00.
12: ಬೆಳಗ್ಗೆ ಆಲ್ಮೋಸ್ಟ್ 7:30 ರಾತ್ರಿ 8:00 ತನಕ ಕೂಡ ಇರುತ್ತೆ. ಓಕೆ ಅರುಣ್ ಸರ್, ಈಗ ಬೆಳಗ್ಗೆ ಆಲ್ಮೋಸ್ಟ್ 7:30 ರಾತ್ರಿ 8:00 ತನಕನೂ ಕೂಡ ಕಾಫಿ ಟೀ ಬಿಸ್ನೆಸ್ಸೇ ಮಾಡ್ತೀರಾ? ದಿನಕ್ಕೆ ಎಷ್ಟು ಲೋಟ ಕಾಫಿ ಟೀ ಸೇಲ್ ಮಾಡ್ಬೋದು ಸರ್?
11: 200-300 ಮಾಡ್ತೀನಿ.
12: ಸೂಪರ್. 200-300 ಲೋಟ
11: ಆಫೀಸಿಂದ ನಾ ಮಾಡ್ತಾ ಇರೋದು.
12: ಸೊ ಸುತ್ತಮುತ್ತಲಿರುವಂತಹ ಆಫೀಸ್ ಅವ್ರು ಎಲ್ಲರೂ ಕೂಡ ಇಲ್ಲಿಗೆ ಬರ್ತಾರೆ.
11: ಕಳಿಸ್ತೀವಿ ಅವರೇ ಟೀ, ಲೆಮನ್ ಟೀ.
12: ನೀವು ಅಲ್ಲಿ ಕಳಿಸ್ತೀರಾ?
11: ನಾನು ಅಲ್ಲಿ ಹೋಗ್ತೀನಿ, ಅವರು ಇಲ್ಲಿ ಬರ್ತಾರೆ.
12: ಓಕೆ, ನಿಮ್ಮ ಜೊತೆ ಕೆಲಸಗಾರರು ಅಂತ ಯಾರು ಇದ್ದಾರಾ? ನೀವೇ ಹೋಗೋದು? ಇಲ್ಲಿ ಬಿಟ್ಬಿಟ್ಟು ನೀವು ಹೋಗ್ತೀರಾ? ಇಲ್ಲಿ ಸೇಫ್ಟಿ ಇದೆಯಾ? ಓಕೆ, ಇಲ್ಲಿ ನಮ್ಮ ಗಣೇಶ ದರ್ಶಿನಿಯಲ್ಲಿ ಏನೇನೆಲ್ಲ ಸಿಗುತ್ತೆ ಸರ್?
11: ಓಟ್ಬಳೆ, ಬಿಸ್ಕೆಟ್, ಟೀ, ಕಾಫಿ.
12: ಕಾಫಿ ಟೀಯಲ್ಲಿ ಟೀಯಲ್ಲಿ ಬೇರೆ ಬೇರೆ ಟೀಗಳಿದೆಯಾ?
11: ಲೆಮನ್ ಟೀ, ಗ್ರೀನ್ ಟೀ.
12: ಲೆಮನ್ ಟೀ, ಗ್ರೀನ್ ಟೀ ಕೂಡ ಇಟ್ಕೊಂಡಿದ್ದೀರಾ. ಒಂದು ಲೋಟ ಟೀಗೆ ಎಷ್ಟು ಚಾರ್ಜ್ ಮಾಡ್ತೀರಾ ಸರ್?
11: 6-7 ರೂಪಾಯಿ ಅಷ್ಟೇ.
12: 6-7 ರೂಪಾಯಿ ಈಗಲೂ ಕೂಡ ಒಂದು ಲೋಟ ಟೀಗೆ 6-7 ರೂಪಾಯಿ ಯಾಕೆ ಸರ್ ಜಾಸ್ತಿ ಮಾಡಿಲ್ಲ?
11: ಅಲ್ಲಿಲ್ಲ, ಅದೇ ಲೆವೆಲ್ ಹೋಗ್ತಾ ಇದೆ. ಆಫೀಸಲ್ಲಿ ಮಾತ್ರ 8-9 ಹಾಕ್ತಾ. ಹಾಂ
12: ಹಾಂ, ಇಲ್ಲಿಗೆ ಬರೋದ ಹತ್ರ 6-7 ರೂಪಾಯಿನೇ ಈಗಲೂ ಕೂಡ ಮಾರ್ತಿದ್ದೀರಾ. ಓಕೆ ಸರ್, ಈಗ ಎಲ್ಲ ಕಡೆ ಒಂದು ಕಾಫಿ ಟೀಗೆ 10-20 ರೂಪಾಯಿ ಎಲ್ಲ ತಗೊಳ್ತಾರೆ, ನೀವು ಇಷ್ಟು ಕಡಿಮೆ ಬೆಲೆ ತಗೊಳ್ತಿರಲ್ಲ, ನಿಮಗೆ ಪ್ರಾಫಿಟ್ ಆಗುತ್ತಾ ಸರ್?
11: ನಂಗೆ ಆಗಿದೆ.
12: ಆಗಿದೆ.
11: ಹೌದು.
12: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಈಗಿನ ಕಾಲದಲ್ಲಿ ಒಂದು ಕಾಫಿ ಟೀಗೆ 10 ರೂಪಾಯಿಂದ ಪ್ರಾರಂಭ ಆದರೆ 100-500 ಸಾವಿರಗಟ್ಟಲೆ ಕೂಡ ಚಾರ್ಜ್ ಮಾಡುವಂಥ ಸಮಯದಲ್ಲಿ ಕೂಡ ಈಗಲೂ ಒಂದು ಲೋಟ ಕಾಫಿ ಅಥವಾ ಟೀಗೆ 6-7 ರೂಪಾಯಿ ಚಾರ್ಜ್ ಮಾಡುವಂತಹ ಗಣೇಶ ದರ್ಶಿನಿಯ ಮಾಲೀಕರಾಗಿರುವಂತಹ ಅರುಣ್ ಕುಮಾರ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಹಾಗೆ ಇವ್ರ ಜೊತೆ ಮಾತಾಡೋಕೆ ಇನ್ನಷ್ಟು ವಿಷಯಗಳು ಬಾಕಿ ಇದೆ, ಖಂಡಿತವಾಗ್ಲೂ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದರೆ ಅದಕ್ಕೂ ಮೊದಲು ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಸಾಂಗ್ ಅನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಸೊ ಕೇಳುಗರೇ, ಇವತ್ತಿನ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಕಾಫಿ ಟೀ ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ವಿ. ಹಾಗೆ 13 ವರ್ಷದಿಂದ ಗಣೇಶ ದರ್ಶಿನಿಯನ್ನ ನಡೆಸ್ಕೊಂಡು ಬರ್ತಾ ಇರುವಂತಹ ಅರುಣ್ ಕುಮಾರ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ, ಯಾಕಂದ್ರೆ ಈಗಲೂ ಕೂಡ ಒಂದು ಕಾಫಿಗೆ 6-7 ರೂಪಾಯಿ ಅಷ್ಟೇ ಇಸ್ಕೊಳ್ಳುವಂತಹ ಅರುಣ್ ಕುಮಾರ್ ಅವರು ತುಂಬಾ ವಿಶೇಷ ಅನ್ನಿಸ್ತಾರೆ ಅಲ್ವಾ. ಹಾಗಿದ್ರೆ ಅರುಣ್ ಕುಮಾರ್ ಸರ್, ಮತ್ತೊಮ್ಮೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನೀವು ಒಂದು ದಿನಕ್ಕೆ ಎಷ್ಟು ಲೋಟ ಕಾಫಿ ಟೀ ಅನ್ನ ಸೇಲ್ ಮಾಡಬಹುದು, ಹಾಗೆ ಎಷ್ಟು ಲೀಟರ್ ಹಾಲು ತರಿಸ್ತೀರಾ ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀರಾ?
3: 2 ಲೀಟರ್, ಈಗ 6-7 ಲೀಟರ್.
2: ಮೊದಲು 10 ಲೀಟರ್ ತರಿಸ್ಕೊಳ್ತಿದ್ರೆ, ಈಗ 6-7 ಲೀಟರ್ ತರಿಸ್ಕೊಳ್ತೀರಾ. ಓಕೆ, ನಿಮ್ಮ ಹತ್ರ ಫ್ರಿಡ್ಜ್ ಏನಾದ್ರೂ ಇದೆಯಾ ಅಥವಾ ಹಾಲುಗಳನ್ನ ಹೇಗೆ ಸ್ಟೋರ್ ಮಾಡ್ತೀರಾ?
3: ಇಲ್ಲೇ ನಂದಿನಿ ಬೂತ್ ಅಲ್ಲ ಪಕ್ಕದಲ್ಲಿ.
2: ಸೊ ಇಲ್ಲೇ ಖಾಲಿ ಆದಾಗ ಹೋಗಿ ತಗೊಂಡು ಬರ್ತೀರಾ? ಓಕೆ. ಹಾಗೇನೇ ಅರುಣ್ ಕುಮಾರ್ ಸರ್, ಈ ಒಂದು ವ್ಯಾಪಾರ ಮಾಡ್ತಾ ಮಾಡ್ತಾ ಸುಮಾರು ಎಷ್ಟು ವರ್ಷ ಆಗಿದೆ ನಿಮ್ಮ ವ್ಯಾಪಾರ ಪ್ರಾರಂಭ ಆಗಿ?
3: 13 ವರ್ಷ.
2: 13 ವರ್ಷ ಆಗಿದೆ. 13 ವರ್ಷದ ಜರ್ನಿಯಲ್ಲಿ ನಿಮ್ಗೆ ಯಾವತ್ತೊಂದ್ರೆ ತುಂಬಾ ಖುಷಿ ಕೊಡ್ತು, ಪರವಾಗಿಲ್ಲ ನಾನೇ ಸ್ವಂತವಾಗಿ ಒಂದು ಟೀ ಶಾಪ್ ಪ್ರಾರಂಭ ಮಾಡಿದ್ಕೂ ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನಿಸ್ತು?
3: ಮೊದ್ಲಿಂದ ಅನ್ಸಿದೆ.
2: ಮೊದ್ಲಿಂದನೂ ಅನ್ಸಿದೆ. ದಿನ ಕೂಡ ಖುಷಿ ಇದೆಯಾ?
3: ಖುಷಿ ಇದೆ
2: ಸರ್. ಈ ಒಂದು ವ್ಯಾಪಾರ ಮಾಡ್ತಾ ಮಾಡ್ತಾನೆ ನೀವು ಎಷ್ಟು ಅಭಿವೃದ್ಧಿ ಆಗಿದ್ದೀರಾ ಫಿನಾನ್ಷಿಯಲಿ?
3: ಓದ್ಸಿದ್ದೀನಿ, ಇಂಜಿನಿಯರ್ ಆಯ್ತು ಮಗ.
2: ಓಕೆ, ಕಾಫಿ ಟೀ ವ್ಯಾಪಾರ ಮಾಡ್ತಾನೆ, ಮಗನ ಓದ್ಸಿದ್ರೆ ಅದು ಇಂಜಿನಿಯರ್ ಓದ್ಸಿದಿರಾ?
3: ಇಂಜಿನಿಯರ್ ಆಗಿ ಕೆಲ್ಸನೂ ಆಯ್ತು, ಈಗ ಒಂದು ತಿಂಗಳಿಂದ ಆಯ್ತು.
2: ಏನ್ ಕೆಲ್ಸ ಮಾಡ್ತೀಯಾರ?
3: ಇಂಜಿನಿಯರ್.
2: ಇಂಜಿನಿಯರ್. ಸೊ ನೋಡಿ, ಇದೇ ಒಂದು ಕಾಫಿ ಟೀ ಬಿಸ್ನೆಸ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ನೀವು ಮಗನ್ ಕೂಡ ಇಂಜಿನಿಯರ್ ಓದ್ಸಿದಿರಾ, ಎಷ್ಟು ಖುಷಿ ಇದೆ ಇದ್ರ ಬಗ್ಗೆ?
3: ತುಂಬಾ ಖುಷಿ ಇದೆ.
2: ತುಂಬಾ ಖುಷಿ ಇದೆ.
3: ಹೌದಾ?
2: ಸೊ ನಿಮ್ಮ ಪ್ರಕಾರ ಸ್ವಂತವಾಗಿ ಉದ್ಯೋಗ ಮಾಡೋದ್ರಿಂದ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು? ಸರ್, ಕಾಫಿ ಟೀ ಕುಡಿಯೋಕೆ ಇಲ್ಲಿ ಎಲ್ಲಿಂದ ಬರ್ತಾರೆ ಸರ್?
3: ಇಲ್ಲೆಲ್ಲ ಕಡೆ ಮಾಮೂಲಿ
2: ಬರ್ತಾರೆ. 13 ವರ್ಷದಿಂದ ಕೂಡ ರಿಪೀಟ್ ಬರ್ತಾ ಇರೋರು ಇದಾರಾ?
3: ಇದ್ದಾರಪ್ಪ. ಇಲ್ಲ, ಇವರೇ ಇದಾರೆ.
2: ಓಕೆ, ಅವ್ರ ಹತ್ರ ಮಾತಾಡ್ಸೋಣ ಹಾಗಿದ್ರೆ. ಸರ್ ನಮಸ್ತೆ.
4: ನಮಸ್ತೆ.
2: ನಿಮ್ಮ ಹೆಸರು?
4: ಕೇವಲ್.
2: ಕೇವಲ್ ಸರ್, ಎಷ್ಟು ವರ್ಷದಿಂದ ಇಲ್ಲಿ ಕಾಫಿ ಟೀ ಕುಡಿಯಕ್ಕೆ ಬರ್ತಿದ್ದೀರಾ ಅರುಣ್ ಸರ್ ಹತ್ರ?
4: ನಾವು 10 ಇಯರ್ಸಿಂದ ಬರ್ತಾ ಇದ್ದೀವಿ.
2: 10 ಇಯರ್ಸಿಂದ ಕೂಡ ಇಲ್ಲೇ ಕಾಫಿ ಟೀ ಕುಡಿತೀರಾ? ಓಕೆ, ಒಂದು ಕಾಫಿಗೆ ಎಷ್ಟು ರೇಟ್ ಇತ್ತು ಸರ್ ಆಗ?
4: ನಾವು ಬಂದಾಗಿಂದ 5 ರುಪೀಸ್ ಇತ್ತು, ಇವಾಗ 6 ರುಪೀಸ್ ಇದೆ. ನಾವೇ ರೆಗ್ಯುಲರ್ ಫಸ್ಟ್ ಇಂದನೂ ಇಲ್ಲೇ ಇದೀವಿ, ಬರ್ತಾ ಇದ್ದೀವಿ.
2: ಸೊ 10 ವರ್ಷದ ಹಿಂದೆ 5 ರೂಪಾಯಿ ಇತ್ತು, ಈಗ 6 ರೂಪಾಯಿ ಇದೆ. ಬರೀ 1 ರೂಪಾಯಿ ಅಷ್ಟೇ ಜಾಸ್ತಿ ಮಾಡಿದ್ದಾರೆ.
4: ಜಾಸ್ತಿ ಮಾಡಿರೋದು.
2: ಓಕೆ, ಟೇಸ್ಟ್ ಹೇಗಿರುತ್ತೆ?
4: ಟೇಸ್ಟ್ ಫಸ್ಟ್ ಡೇ ಕುಡಿದಾಗಿಂದ ಇಲ್ಲಿ ತನಕನೂ ಸೇಮು. ಮತ್ತೆ ಅಷ್ಟೇ ಅನ್ಯೂನ್ಯತೆಯಿಂದ ಮಾತಾಡ್ಸ್ಕೊಂಡು ಫ್ರೆಂಡ್ಲಿಯಿಂದ ನೋಡ್ಕೊಂಡು ನಾವು ಬರೋದಿಲ್ಲ ಅವರಿಗೆ. ನಾವು ದಿನಕ್ಕೆ ಒಂದು ವಿಸಿಟ್ ಕೊಟ್ಟಿಲ್ಲ ಅಂದರೆ ನಮಗೂ ಸಮಾಧಾನ ಇರಲ್ಲ, ಅವ್ರಿಗೆ ಸಮಾಧಾನ ಇರಲ್ಲ. ಅಷ್ಟು ಫ್ರೆಂಡ್ಲಿಯಾಗಿ ಅಷ್ಟು ಚೆನ್ನಾಗಿ ನಮಗೆ ನೋಡ್ಕೊಂಡು ಬೆಳೆಸ್ತಿದ್ದಾರೆ.
2: ಸೊ ಯಾವಾಗಲೂ ಕೂಡ ತುಂಬ ಜನ ಇದ್ರು ಕೂಡ ಅದೇ ಪೇಷನ್ಸ್ ಇಂದ ಮಾತಾಡ್ತಾರ?
4: ಅದೇ ಪೇಷನ್ಸ್ ಇಂದ ಮಾತಾಡ್ತಾರೆ ಮೇಡಮ್.
2: ಓಕೆ, ಥ್ಯಾಂಕ್ ಯು ಕೇವಲ್ ಸರ್.
4: ಥ್ಯಾಂಕ್ ಯು ಮೇಡಮ್.
2: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಗಣೇಶ ದರ್ಶಿನಿಗೆ ಬರುವಂತಹ ರೆಗ್ಯುಲರ್ ಗ್ರಾಹಕರು ಸುಮಾರು 10 ವರ್ಷದಿಂದ ಕೂಡ ಇಲ್ಲೇ ಕಾಫಿ ಟೀನ ಕುಡಿತೀನಿ, ಒಂದಿನ ಕೂಡ ಇಲ್ಲಿ ಕಾಫಿ ಟೀ ಕುಡಿಯಲಿಲ್ಲ ಅಂದ್ರೆ ಏನೋ ಮಿಸ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ಅರುಣ್ ಕುಮಾರ್ ಸರ್ ಅಷ್ಟು ಪ್ರೀತಿಯನ್ನ ಗಳಿಸಿದರೆ, ಹಾಗೆ ಕಾಫಿ ಟೀ ಮಾಡ್ಕೊಡುವಾಗ ಕೂಡ ಅಷ್ಟೇ ಕ್ವಾಲಿಟಿಯಲ್ಲಿ ಕಾಫಿ ಟೀನ ಮಾಡ್ಕೊಡ್ತಾರೆ, ಅದಕ್ಕಾಗಿ ರೆಗ್ಯುಲರ್ ಕಸ್ಟಮರ್ಸ್ ಬರ್ತಾರೆ ಅಂತ ಹೇಳ್ತಿದ್ರು. ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ, 10 ವರ್ಷದಿಂದ ಕಾಫಿ ಕುಡಿಯಕ್ಕೆ ಬರ್ತಾ ಇದ್ದೀನಿ, ಆಗ ಬೆಲೆ 5 ರೂಪಾಯಿ ಇತ್ತು, ಈಗ 6 ರೂಪಾಯಿ ಆಗಿದೆ ಅಂತ ಹೇಳಿದ್ರು. 1 ರೂಪಾಯಿ ಮಾತ್ರ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ರು. ಹಾಗಿದ್ರೆ ಅರುಣ್ ಕುಮಾರ್ ಸರ್ ಜೊತೆ ಮಾತಾಡೋಣ, ಇನ್ನಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತೆಗೆದುಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಹಾಗೆ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ನಮ್ಮ ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಅರುಣ್ ಕುಮಾರ್ ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಯಾಕಂದ್ರೆ ಅವರು ಗಣೇಶ ದರ್ಶಿನಿಯನ್ನ ಸುಮಾರು 13 ವರ್ಷದಿಂದ ನಡೆಸ್ಕೊಂಡು ಬಂದಿದ್ದಾರೆ. ಹಾಗೆ ಬೆಲೆ ಕೂಡ ಕಡಿಮೆ ಇದೆ, ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ನಾನು ಕೂಡ ಅಲ್ಲಿ ಕಾಫಿಯನ್ನ ಟೇಸ್ಟ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು ಕಾಫಿ. ಹಾಗೆ ಈಗಲೂ ಕೂಡ 7 ರೂಪಾಯಿಗೆ ಕಾಫಿ ಸಿಗುತ್ತೆ ಅಂದ್ರೆ ಖುಷಿ ಪಡುವಂತಹ ವಿಷಯ. ಹಾಗೇನೆ ಅರುಣ್ ಕುಮಾರ್ ಸರ್, ಈಗೇನಪ್ಪ ಅಂದ್ರೆ 13 ವರ್ಷದಿಂದ ಈ ಒಂದು ಬಿಸ್ನೆಸ್ ನ ಮಾಡ್ಕೊಂಡು ಬಂದಿದ್ದೀರಾ. ಯಾರಾದ್ರೂ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋರು ಈ ಕಾಫಿ ಟೀ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕು ಅಂತಿರ್ತಾರೆ, ಅಂತವ್ರಿಗೆ ಏನ್ ಸಲಹೆ ಕೊಡ್ತೀರಾ? ಯಾರ್ ಬೇಕಾದ್ರೂ ಬಿಸ್ನೆಸ್ ಮಾಡಬಹುದಾ?
3: ಯಾರು ಬೇಕಾದ್ರೂ ಮಾಡಬಹುದು, ಅವ್ರಿಗೆ ಧೈರ್ಯ.
0: ಧೈರ್ಯ
3: ಅಂದ್ರೆ ಸ್ವಲ್ಪ ದಿನ ಕಷ್ಟ ಆಗತ್ತೆ, ಆಮೇಲೆ ಜನ ಒಂದೊಂದೇ.
2: ಸರ್, ಈಗ ನಿಮ್ಮ ಪ್ರಕಾರ ಒಬ್ಬ ವ್ಯಾಪಾರಸ್ಥನಿಗೆ, ಈಗ ನೀವು ಕೂಡ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ದೀರಾ, ಅವರಿಗೆ ಒಂದಿಷ್ಟು ಗುಣಗಳು ಇರಬೇಕು ಅನ್ನೋದಾದ್ರೆ ಏನಿರಬೇಕು ಸರ್?
3: ಸಿಟ್ಟಿರಬಾರ್ದು.
0: ಸಿಟ್ಟಿರಬಾರ್ದು,
3: ಎಣ್ಣೆ ಒಳ್ಳೆ ಮಾತಾಡಿ.
2: ಸಿಟ್ಟಿರಬಾರ್ದು, ಒಳ್ಳೆ ಮಾತಾಡಿದ್ರೆ ಎಲ್ಲರೂ ಕೂಡ ಬರ್ತಾರೆ ಅಂತ ಹೇಳ್ತಿದ್ದೀರಾ. ಸರ್, ಇದೇ ಒಂದು ವ್ಯಾಪಾರದಿಂದ ನಿಮ್ಮ ಮಗನಿಗೆ ಇಂಜಿನಿಯರಿಂಗ್ ಓದಿಸಿ ಒಳ್ಳೆ ಕೆಲಸ ಕೂಡ ಕೊಡಿಸಿದ್ದೀರಾ. ಈಗ ಮಗ ಹೇಳಲ್ವಾ, ಕೆಲಸ ಬಿಡಪ್ಪ ಸಾಕು ಅಂತ?
3: ಯಾಕಂತ ನಾನು ಬಿಡ್ತಾ ಇದ್ದೀನಿ, ಮುಂದೆ ಸ್ವಲ್ಪ ತೋಟ ಮಾಡುವಂತ.
2: ಓಕೆ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಕೆಲಸ ಬಿಡ್ತೀರಾ ಅಂದ್ರೆ ಈ ಒಂದು ಕೆಲಸ ನಿಮಗೆ ಸಾಕಷ್ಟು ತಂದು ಕೊಟ್ಟಿದೆ ಅಲ್ವಾ ಸರ್?
3: ಜೀವನದಲ್ಲಿ
2: ಅಭಿವೃದ್ಧಿಯನ್ನ ಕಂಡಿದ್ದೀರಾ ಇದೇ ಒಂದು ಕೆಲಸದಿಂದ. ಓಕೆ ಸರ್, ಬೆಳಗಿಂದ ರಾತ್ರಿ ತನಕ ನಿಂತ್ಕೊಂಡೇ ಇರ್ತೀರಾ? ಹೇಗೆ
3: ಕೂತ್ಕೊಳ್ತೀರಾ? ಎಲ್ಲ ಇವರೆಲ್ಲ ಹೇಳ್ತಾರೆ ಕೂತ್ಕೊಳ್ಳಿ, ಬೈತಾರೆ.
2: ಊಟ ತಿಂಡಿ ಎಲ್ಲ
3: ಮನೆಗೆ ಹೋಗ್ತೀವಿ, ಮನೆಯಲ್ಲೇ. ರಾಜ
2: ಹತ್ರ ಇದೆಯಾ? ಊಟ ತಿಂಡಿಗೆಲ್ಲ ಮನೆ ಹೋಗ್ತೀರಾ, ಆದ್ರೆ ಎಲ್ಲವನ್ನು ಕೂಡ ಇಲ್ಲೇ ಬಿಟ್ಟು ಹೋಗ್ತೀರಾ. ಹಾಗೇನೆ ಅರುಣ್ ಸರ್, ಈಗ ಹೊಸದಾಗಿ ಈ ರೀತಿ ಕಾಫಿ ಟೀ ಬಿಸ್ನೆಸ್ ಮಾಡೋರಿಗೆ ಏನಾದ್ರು ಸಲಹೆ ಕೊಡೋದಾದ್ರೆ ಅವರು ಎಷ್ಟನ್ನ ಸ್ಟಾರ್ಟ್ ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು ಅದ್ರ ಬಗ್ಗೆ ಹೇಳ್ಬೋದಾ?
3: ಅವರು ಅಭ್ಯಾಸ ಮಾಡಿದಂಗಿದೆ, ಅವ್ರು ಯಾವ ಥರ ಅಂತ ಮಾಡ್ಬೋದು, ಧೈರ್ಯ ಮಾಡಿ ಮಾಡ್ಬೋದು.
2: ಧೈರ್ಯ ಮಾಡಿದ್ರೆ ಮಾಡ್ಬೋದು.
3: ಹೌದು,
2: ಅಂದ್ರೆ ಈಗ
3: ಇರ್ಬೇಕು, ನಾ ಮಾಡ್ತೀನಿ ಅನ್ನೋ ಧೈರ್ಯ ಇರ್ಬೇಕು.
2: ಮಾಡ್ತೀನಿ ಅನ್ನೋ ಧೈರ್ಯ ಮತ್ತೆ ಛಲ ಇದ್ದಾಗ ಬಿಸ್ನೆಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀರಾ. ಓಕೆ ಸರ್, ಯಾವುದೇ ಒಂದು ಬಿಸ್ನೆಸ್ನ ಶ್ರದ್ಧೆಯಿಂದ ಮಾಡಿದಾಗ ಅದರಲ್ಲಿ ಯಶಸ್ಸನ್ನು ಕಾಣ್ಬೋದು ಅಂತ ಹೇಳ್ತಾ ಇದ್ದೀರಾ. ಈಗ ನೀವು ಕೂಡ ಈಗಲೂ ಒಂದು ಕಾಫಿ ಟೀಗೆ 6-7 ರೂಪಾಯಿನೇ ಮಾಡ್ತಾ ಇದ್ದೀರಾ. ಸೊ ಅದನ್ನು ಜಾಸ್ತಿ ಮಾಡುವಂಥ ಯೋಚನೆ ಬರಲಿಲ್ವಾ?
3: ಮಾಡಲೇ ಇಲ್ಲ, ಜಾಸ್ತಿ ಮಾಡಬೇಕು.
2: ಜಾಸ್ತಿ ಮಾಡಬೇಕು ಅನ್ನೋ ಯೋಚನೆ.
3: ಕೆಲವರೇ 10 ರೂಪಾಯಿ ಕೊಟ್ಟು ಹೋಗ್ತಾರೆ,
2: ಕೆಲವರೇ ಪ್ರೀತಿಯಿಂದ 10 ರೂಪಾಯಿ ಕೊಟ್ಟು ಹೋಗ್ತಾರೆ. ಸರ್, ಇಲ್ಲಿಗೆ ಬರುವಂಥವ್ರು ಕೂಡ ಎಲ್ಲರೂ ಒಂದೇ ರೀತಿ ಇರಲ್ಲ, ಕೆಲವರು ತುಂಬ ಕೋಪದಲ್ಲಿ ಮಾತಾಡ್ತಾರೆ, ಕೆಲವರು ತುಂಬ ಅರ್ಜೆಂಟಲ್ಲಿ ಇರ್ತಾರೆ, ಎಲ್ಲ ರೀತಿಯ ಕಸ್ಟಮರ್ಸ್ಗಳನ್ನ ಕೂಡ ನೋಡಿರ್ತೀರ, ಅವ್ರನ್ನ ಹೇಗೆ ಸಂಭಾಳಿಸ್ತೀರಾ ಸರ್?
3: ಅದರಲ್ಲಿ ನಾವು ಅದೇ ಮಾಮೂಲಿ ಮಾತಾಡ್ತಾ ಅವ್ರು ಹೋಗ್ತಾರೆ, ಅವರಷ್ಟು ಸುಮ್ಮನೆ ಇರ್ತೀನಿ, ಒಳ್ಳೆ ಮಾತಾಡೋದು ಮಾತಾಡ್ತೀನಿ, ಇಲ್ದಿರೋ ಅವರಷ್ಟು
2: ಆದಷ್ಟು ಸಾಫ್ಟಾಗಿ ಎಲ್ಲರ ಹತ್ರ ಮಾತಾಡ್ತೀರಾ, ಹಾಗಾಗಿ ಎಲ್ಲರೂ ಕೂಡ ಬಂದು ಚೆನ್ನಾಗಿ ಮಾತಾಡ್ತಾರೆ.
3: ಚೆನ್ನಾಗಿ ಮಾತಾಡ
2: ಸರ್. ನಿಮ್ಮ ಈ ಒಂದು ಬಿಸ್ನೆಸ್ಸಿಗೆ ಇನ್ವೆಸ್ಟ್ಮೆಂಟ್ ಅಂದರೆ ಏನು ಸರ್?
3: ಗ್ಯಾಸ್ ಸ್ಟವ್ ಇದೆಲ್ಲ ಅಷ್ಟೇ.
2: ಗ್ಯಾಸ್ ಸ್ಟವ್ ಅಷ್ಟೇ
3: ಹಾಕಿದ್ರಿ? ಅಷ್ಟೇ.
2: ಸಿಲಿಂಡ್ರ್ ಒಂದು ತಿಂಗಳಿಗೆ ಎಷ್ಟು ಬರುತ್ತೆ?
3: ಅದು ಹೋದಂಗಿದೆ, ಒಂದು ತಿಂಗಳು ಬರುತ್ತೆ, ಒಂದು ವಾರ ತಿಂಗಳು ಬರುತ್ತೆ.
2: ಓಕೆ, ನೀವು ಯಾವಾಗಲೂ ರಜೆ ಹಾಕಲ್ವಾ?
3: ರಜೆ ಹಾಕ್ತೀನಿ, ಯಾವಾಗ ರಜೆ ಮಾಡ್ತಾ ಇದ್ದೀನಿ, ಮಗನ ಕೆಲಸ ಆದ್ರೆ.
2: ಓಕೆ,
3: ಮೊದಲು 365 ದಿನ ರನ್ನಲ್ಲಿ ಇರ್ತೀನಿ.
2: ಸೊ ಮುಂಚೆ 365 ದಿನ ಎಲ್ಲ ದಿನ ಕೂಡ ಇರ್ತಿತ್ತು, ಈಗ
3: ಎಲ್ಲ ದಿನನೂ ಇರ್ತಿತ್ತು.
2: ಆದ್ರೆ ಈಗ ಮಗನಿಗೆ ಕೆಲಸ ಸಿಕ್ಕ ಖುಷಿಗೆ ಭಾನುವಾರ ಒಂದಿನ ರಜೆ ಹಾಕಿ ರೆಸ್ಟ್ ಮಾಡ್ತೀರಾ. ಸರ್, ನಿಮ್ಮ ಸಮಯನ ಬಿಡುವು ಮಾಡಿಕೊಂಡು ನಿಮ್ಮ ಬಿಸ್ನೆಸ್ ಬಗ್ಗೆ ಒಳ್ಳೆ ಮಾಹಿತಿನ ಕೊಟ್ಟರೆ ನಿಮಗೆ ಧನ್ಯವಾದಗಳು ಸರ್.
3: ನಮಸ್ಕಾರ.
2: ಆಲ್ ರೈಟ್, ಕೇಳಿದ್ರಲ್ಲ ಸ್ನೇಹಿತರೆ, ಗಣೇಶ ದರ್ಶಿನಿಯ ಮಾಲೀಕರಾಗಿರುವಂತಹ ಅರುಣ್ ಕುಮಾರ್ ಅವರು ಅವರ ಒಂದು 13 ವರ್ಷದ ಬಿಸ್ನೆಸ್ ಅನುಭವವನ್ನ ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ನಿಜವಾಗ್ಲೂ ಇವರ ಸಿಂಪ್ಲಿಸಿಟಿಯನ್ನ ನೋಡಿ ನನಗೂ ತುಂಬಾ ಖುಷಿ ಆಯ್ತು. ಹೌದು, ಬಿಸ್ನೆಸ್ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು. ಹಾಗೆ ಚಿಕ್ಕದಾಗಿ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ರು ಕೂಡ ತಮ್ಮ ಒಂದು ಆದಾಯದಲ್ಲಿ ತಮ್ಮ ಮಗನನ್ನ ಇಂಜಿನಿಯರಿಂಗ್ ಓದಿಸಿ ಅವನಿಗೆ ಒಂದು ಒಳ್ಳೆ ಕೆಲಸವನ್ನ ಕೊಡಿಸಿದ್ದಾರೆ. ಅದಕ್ಕೆ ಹೇಳೋದು, ಬಿಸ್ನೆಸ್ ಮಾಡ್ತೀವಿ ಅಂತ ಮನಸ್ಸು ಮಾಡಿದ್ರೆ ಯಾರ್ ಬೇಕಾದ್ರೂ ಬಿಸ್ನೆಸ್ ಮಾಡಬಹುದು ಅಂತ. ಹಾಗಿದ್ರೆ ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ನೀವಿಷ್ಟೋ ತನಕ ಕೇಳಿದ್ದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಹಾಗೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಅಮಾವಾಸ್ಯೆ ಎಂದು ಚಂದ್ರ ಕಂಡಿದ್ದಾನೆ. ಶುಭವೋ ಅಶುಭವೋ ತಿಳಿಯದು. ಹುಣ್ಣಿಮೆಯೆಂದು ಈತ ಜೊತೆಗಿದ್ದಾನೆ. ಪ್ರೀತಿಯ ಉಪಶಮನದ ಮಜಲಿದು.

0: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00 to 8:00 PM. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
1: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
2: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
3: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
2: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
3: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
4: ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686 9629 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋಕ್ಕಿರುವ ಇವರು ಪಶುಸಂಗೋಪನೆ ಮತ್ತು ಹೈನುಗಾರಿಕೆಯಲ್ಲಿ ಈಗ ಬಹಳಷ್ಟು ಜನ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಕೃಷಿಯನ್ನು ಮಾಡ್ತಾ, ಕೃಷಿಯಲ್ಲಿ ಕೂಡ ಉತ್ತಮವಾದಂತಹ ಇಳುವರಿಯನ್ನು ಪಡ್ಕೊಳ್ತಾ ಆದಾಯವನ್ನು ಗಳಿಸ್ಕೊಳ್ತಾ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಇದಷ್ಟೇ ಅಲ್ಲದೆ ಬರೀ ಪಶುಸಂಗೋಪನೆಯಲ್ಲೇ ಎಷ್ಟೋ ಜನ ತಮ್ಮ ಜೀವನವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇರುವಂಥದ್ದನ್ನು ನಾವು ನೋಡ್ಬೋದು. ಸೊ ಇದರಲ್ಲಿ ವಿಶೇಷವಾಗಿ ನಾವು ನೋಡ್ತೀವಿ ಅಂತಂದರೆ ಕುರಿ ಸಾಕಾಣಿಕೆ ಆಗಿರ್ಬೋದು, ಹಸು ಸಾಕಾಣಿಕೆ ಆಗಿರ್ಬೋದು, ಮತ್ತು ಕೋಳಿ ಸಾಕಾಣಿಕೆ ಆಗಿರ್ಬೋದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಪಶುಸಂಗೋಪನೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಾವು ನೋಡ್ಬೋದಾಗಿರುವಂಥದ್ದು ಅಂದರೆ, ಸೊ ಮೀನು ಸಾಕಾಣಿಕೆ ಆಗಿರ್ಬೋದು, ಜೇನು ಸಾಕಾಣಿಕೆ, ಹೀಗೆ ರೈತರು ತಮ್ಮನ್ನು ತಾವು ತೊಡಗಿಸ್ಕೊಂಡು ಸೊ ಕೃಷಿನಲ್ಲಿ ಖುಷಿಯನ್ನು ಕಾಣ್ತಾ ಇರುವಂಥದ್ದನ್ನು ನೋಡ್ಬೋದಾಗಿದೆ. ಸೊ ಅದೇ ರೀತಿಯಲ್ಲಿ ಈಗ ಪಶುಸಂಗೋಪನೆ ಅಥವಾ ಏನು ಹೈನುಗಾರಿಕೆಯನ್ನು ನಂಬಿಕೊಂಡು ಅವಲಂಬಿತವಾಗಿ ಎಷ್ಟೋ ಕುಟುಂಬಗಳು ಈಗ ಜೀವನವನ್ನು ಸಾಗಿಸ್ತಾ ಇರೋದನ್ನು ನೋಡ್ಬೋದು. ಯಾಕೆಂತಂದರೆ ಈಗಿರುವಂತಹ ಬೆಲೆನಲ್ಲಿ ರೈತರಿಗೂ ಕೂಡ ಉತ್ತಮವಾದಂತಹ ಬೆಲೆ ಸಿಗ್ತಾ ಇರೋದ್ರಿಂದ, ಅವರಿಗೆ ಉತ್ತಮವಾದಂತಹ ಒಂದು ಲಾಭ ಸಿಗ್ತಾ ಇರೋದ್ರಿಂದ ಈ ಹೈನುಗಾರಿಕೆ ಕೈ ಹಿಡಿಯುತ್ತೆ ಅನ್ನೋದು ರೈತರ ಮಾತಾಗಿರುತ್ತೆ. ಸೊ ಇದರ ಜೊತೆಯಲ್ಲಿ ನಾವು ವೈಜ್ಞಾನಿಕ ಪದ್ಧತಿನಲ್ಲಿ ಯಾವುದೇ ಕೃಷಿಯನ್ನು ಮಾಡೋದಾಗಲಿ ಅಥವಾ ಪಶುಸಂಗೋಪನೆಯನ್ನು ಮಾಡುವಂಥದ್ದಾಗಲಿ ಹೈನುಗಾರಿಕೆಯನ್ನು ಮಾಡುವಂಥದ್ದಾಗಲಿ ಮಾಡಿದಾಗ ಸೊ ಅದರಲ್ಲಿ ನಾವು ಯಶಸ್ವಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ವಿಚಾರಗಳನ್ನು ನಾವು ತಿಳ್ಕೊಂಡ ನಂತರದಲ್ಲಿ ಅದಕ್ಕೆ ಮುಂದಿನ ಹೆಜ್ಜೆ ನೆಡಬೇಕಾಗತ್ತೆ. ಇಲ್ಲದೇ ನಾವು ಸುಮ್ಮನೆ ಏನೋ ಹೈನುಗಾರಿಕೆಯನ್ನು ಮಾಡ್ತೀವಿ, ಎಲ್ಲರೂ ಕೂಡ ಸಕ್ಸಸ್ ಆಗಿದ್ದಾರೆ ಇದರಲ್ಲಿ ಅಂಥೇಳಿ ನಾವು ಕೂಡ ಹೋಗ್ತೀವಿ ಅಂಥೇಳಿ ಹೋದರೆ ಸೊ ಅದರಲ್ಲಿ ಲಾಸಸ್ ಕಾಣುವಂಥದ್ದು ಕೂಡ ಹೆಚ್ಚಿನ ಸಮಯದಲ್ಲಿ ಇರುತ್ತೆ. ಹಾಗೆಯೇ ಈಗ ಯಾರೆಲ್ಲ ಹೈನುಗಾರಿಕೆಯನ್ನು ಮಾಡ್ತಾ ಇರ್ತಾರೆ ಅವರಿಗೆ ಒಂದು ಪ್ರಾಪರ್ ವೇ ಗೊತ್ತಿರುತ್ತೆ, ಯಾವ ರೀತಿಯಲ್ಲಿ ನಾವು ಹಸುಗಳನ್ನು ಸಾಕಾಣಿಕೆ ಮಾಡಬೇಕಾಗತ್ತೆ, ಅದಕ್ಕೆ ಪೂರಕವಾಗಿ ನಾವು ಯಾವ ರೀತಿ ಕೊಟ್ಟಿಗೆಗಳನ್ನು ನಿರ್ಮಾಣ ಮಾಡಬೇಕಾಗತ್ತೆ, ಮತ್ತು ಅವುಗಳ ನಿರ್ವಹಣೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ, ಈ ರೀತಿಯ ಹಲವಾರು ವಿಚಾರಗಳನ್ನು ಅವರು ತಿಳ್ಕೊಂಡು ಗಮನದಲ್ಲಿಟ್ಕೊಂಡು ಹೈನುಗಾರಿಕೆಯನ್ನು ಮಾಡಿ ಸಕ್ಸಸ್ ಆಗಿರ್ತಾರೆ. ಸೊ ಅದೇ ರೀತಿಯಲ್ಲಿ ನೀವು ಕೂಡ ಮಾಡಬೇಕು ಅಂತ ಅಂದರೆ ಖಂಡಿತವಾಗಲೂ ವೈಜ್ಞಾನಿಕ ಪದ್ಧತಿನಲ್ಲಿ ಅವುಗಳ ಆರೈಕೆ ಮಾಡುವಂಥದ್ದಾಗಲಿ ಅಥವಾ ಅವುಗಳ ಪೋಷಣೆಯನ್ನು ಮಾಡುವಂಥದ್ದಾಗಲಿ ಇದನ್ನು ಮಾಡಬೇಕಾಗತ್ತೆ. ಸೊ ಇದೆಲ್ಲ ವಿಚಾರಗಳನ್ನು ಇಟ್ಕೊಂಡು ಮಾಡಿದಾಗಲೇ ಮಾತ್ರನೇ ಸೊ ನಮಗೆ ಈ ಒಂದು ಹೈನುಗಾರಿಕೆಯಲ್ಲಿ ಆಗಿರ್ಬೋದು ಅಥವಾ ಯಾವುದು ಪಶುಸಂಗೋಪನೆಯಲ್ಲಿ ಯಾವುದೇ ರೀತಿಯ ನೀವು ಪ್ರಾಣಿಗಳನ್ನು ಸಾಕಾಣಿಕೆ ಮಾಡಿದರೂ ಕೂಡ ಅದರಲ್ಲಿ ಯಶಸ್ಸು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋಕ್ಕಿರುವಂತಹ ಇವರು ಇವತ್ತು ಮುಖ್ಯವಾಗಿ ಈಗ ಹೈನುಗಾರಿಕೆಯನ್ನು ಮಾಡ್ತಾ ಇರ್ತಾರೆ. ಸೊ ಹೈನುಗಾರಿಕೆಯನ್ನು ಮಾಡುವ ಸಮಯದಲ್ಲಿ ಪಶುವನ್ನು ಯಾವ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ, ಹಾಗೆ ಅವುಗಳಿಗೆ ಯಾವ ರೀತಿಯ ಮೇವನ್ನು ಕೊಡಬೇಕಾಗತ್ತೆ, ಯಾವ ಸಮಯದಲ್ಲಿ ಮೇವನ್ನು ಯಾವ ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ, ಹೀಗೆ ಹಲವಾರು ವಿಚಾರಗಳನ್ನು ಆಹಾರದ ಕುರಿತಂತೆ ಮಾಹಿತಿಗಳನ್ನ ತಿಳಿಸ್ತಾರೆ. ಮತ್ತು ಇದಷ್ಟೇ ಅಲ್ಲದೆ ಈಗ ಗರ್ಭಧರಿಸಿರುವಂತಹ ಸಮಯದಲ್ಲಿ ಹಸುವಿನ ಆರೈಕೆಯನ್ನು ಯಾವ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ, ಮತ್ತು ಕೊಟ್ಟಿಗೆಯ ನಿರ್ವಹಣೆಯನ್ನು ಯಾವ ರೀತಿಯಲ್ಲಿ ವೈಜ್ಞಾನಿಕ ಪದ್ಧತಿನಲ್ಲಿ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸೋದಕ್ಕೆ ಇವತ್ತು ನಮ್ಮ ಜೊತೆಗೆ ತುಮಕೂರಿನ ಡಾಕ್ಟರ್ ಶ್ರೀಧರ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಸೊ ಬನ್ನಿ ಅವ್ರ ಜೊತೆಯಲ್ಲಿ ಮಾತಾಡೋಣ, ಹಾಗೆ ಅವರು ಈ ಒಂದು ಕೃಷಿಯ ಕುರಿತಂತೆ ಅಥವಾ ಹೈನುಗಾರಿಕೆಯ ಕುರಿತಂತೆ ಏನೆಲ್ಲ ವಿಚಾರಗಳನ್ನ ತಿಳಿಸ್ತಾರೆ, ಮತ್ತು ಅವರು ತಿಳಿಸ್ತಾ ಇರುವಂತಹ ವಿಚಾರಗಳಲ್ಲಿ ನಾವು ಯಾವುದನ್ನಾದರೂ ಪಾಲನೆ ಮಾಡ್ತಾ ಇಲ್ಲ ಅಂತಂದರೆ ಇನ್ನು ಮುಂದೆ ಹೈನುಗಾರಿಕೆ ಮಾಡುವಂತಹ ಸಮಯದಲ್ಲಿ ಆ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಪಾಲನೆ ಮಾಡಿದ್ರೆ ಸೊ ನಮ್ಮ ಹಸುಗಳು ಕೂಡ ಆರೋಗ್ಯದಿಂದ ಇರ್ತವೆ ಅಂತ ಹೇಳ್ಬೋದು. ಹಾಗಾದರೆ ಇವತ್ತಿನ ಕಾರ್ಯಕ್ರಮಕ್ಕೆ ಸರ್ನ ಸ್ವಾಗತಿಸೋಣ. ಹಾಗೆ ಅವ್ರ ಜೊತೆಗೆ ಇವತ್ತಿನ ಕಾರ್ಯಕ್ರಮದ ಕುರಿತಂತೆ ಪಶು ಹಾಗೂ ಮೇವಿನ

0: ವಿಟಮ್ ಅಂತ ಹೇಳ್ತೀವಿ. ಹ್ಯಾಡ್ ಲಿಪಿಟಮ್ ಅಂದರೆ ಹೊಟ್ಟೆ ತುಂಬುವಷ್ಟು ನಾವು ಹಸುರುಳನ್ನ ಕೊಡಬೇಕು. ಅದೇ ರೀತಿ ಭಾಳ ಭಾಳ ಇಂಪಾರ್ಟೆಂಟ್ ಏನು ಅಂತಂದರೆ, ಪ್ರತಿದಿನ ಯಾವುದೇ ಒಂದು ಮಿಶ್ರತಳಿ ಹಸು ಆಗ್ಬೋದು, ಹಾಲು ಕೊಡೋದಾಗ್ಬೋದು, ಗರ್ಭಾವಸ್ಥೆನಲ್ಲಿ ಇರೋವಂಥದ್ದಾಗ್ಬೋದು, ಪ್ರತಿದಿನಕ್ಕೆ ಮಿನಿಮಮ್ ಅಂದರೆ ಅದು ಒಂದು 10 kg ಅಷ್ಟಾದರೂ ಒಣಲು ತಿನ್ನಬೇಕು. ಒಣಲು ತಿನ್ನೋದ್ರಿಂದ ಏನಾಗುತ್ತೆ, ಇಟ್ ವಿಲ್ ಹ್ಯಾವ್ ಮೋರ್ ಫೈಬರ್ ಕಂಟೆಂಟ್ ಇರುತ್ತೆ ಒಂದು. ಆಮೇಲೆ ತಿನ್ನುವಂತಹ ನಮ್ಮ ಕಾನ್ಸಂಟ್ರೇಟ್ ಫೀಡು ನೀಟಾಗಿ ಡೈಜೆಸ್ಟ್ ಆಗಬೇಕು ಅಂತಂದರೆ ಫೈಬರ್ ಕಂಟೆಂಟ್ ಜಾಸ್ತಿ ಇರಬೇಕು. ಆ ಫೈಬರ್ ಕಂಟೆಂಟು ಡೈಜೆಷನ್ನು ಕಾನ್ಸಂಟ್ರೇಟ್ ಫೀಡಿನ ಡೈಜೆಷನ್ನ ಇಂಪ್ರೂವ್ ಮಾಡಿ, ಮೆಲುಕು ಹಾಕುವಂಥ ಪ್ರಾಣಿಗಳಲ್ಲಿ ಏನಾಗುತ್ತೆ ಅಂತಂದರೆ ಫೈಬರ್ ಕಂಟೆಂಟಿಂದ 4 ಥರದ ಫ್ಯಾಟಿ ಆ್ಯಸಿಡ್ಸು ಹೊಟ್ಟೆನಲ್ಲಿ ಉತ್ಪತ್ತಿ ಆಗುತ್ತೆ. ಆ 2 ಫ್ಯಾಟಿ ಆ್ಯಸಿಡು ಹಾಲಿನ ಫ್ಯಾಟು ಮತ್ತು ಹಾಲಿನಲ್ಲಿರುವಂಥ SNF ಅದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಆ ಒಂದು ಅನುಕೂಲ ಜಾಸ್ತಿ ಆದಾಗ ಏನಾಗುತ್ತೆ, ಹಾಲಿನ ಗುಣಮಟ್ಟ ಅಂತಂದರೆ SNF ಫ್ಯಾಟು, ನಮ್ಮ ಸುಮಾರು ಜನ ರೈತರದ್ದು ಅದೇ ಸಮಸ್ಯೆ. ಏನು ಸಮಸ್ಯೆ ಅಂತ ಹೇಳಿದ್ರೆ, ಸರ್ ನಾವು ಹಾಲನ್ನು ಕರೆದು ಡೈರಿಗೆ ಹಾಕಿದಾಗ ಅದರಲ್ಲಿ ಡಿಗ್ರಿ ಇಲ್ಲ ಫ್ಯಾಟ್ ಇಲ್ಲ ಅಂತ ವಾಪಸ್ ಕಳಿಸ್ತಾರೆ. ಸೊ ಈ ಪಾಯಿಂಟಲ್ಲಿ ಬಂದಾಗ ನಾವು ಕೊಡುವಂತಹ ಕಾನ್ಸಂಟ್ರೇಟ್ ಫೀಡು ನೀಟಾಗಿ ಡೈಜೆಸ್ಟ್ ಆಗಬೇಕು ಅಂತಂದರೆ ನಾವು ಫೈಬರ್ ಕಂಟೆಂಟು ಒಣಲಿನಲ್ಲಿರುವಂಥ ಫೈಬರ್ ಕಂಟೆಂಟು ಅದು ದಿನ ಇಷ್ಟು ಒಂದು 10 kg ಆದರೂ ತಿನ್ನಲೇಬೇಕು. ಅದೇ ರೀತಿಯಲ್ಲಿ ಕೊಡುವಂಥ ಕಾನ್ಸಂಟ್ರೇಟ್ ಫೀಡು ನಮ್ಮಲ್ಲಿ ಹೊಟ್ಟೆನಲ್ಲಿ ಆ್ಯಸಿಡ್ ಅಂಶ ಜಾಸ್ತಿ ಉತ್ಪತ್ತಿ ಆಯಿತು ಅಂದಾಗ ನಿಮ್ಮ ಹಾಲಿನ ಗುಣಮಟ್ಟನೂ ವೇರಿಯೇಷನ್ ಆಗುತ್ತೆ. ಸೊ ಆ ಒಂದು ದೃಷ್ಟಿಕೋನದಲ್ಲಿ ನಾವು ಅಟ್ಲೀಸ್ಟ್ ಒಂದು ದಿನದಲ್ಲಿ ಒಂದು 30 gram ಅಡುಗೆ ಸೋಡನ ನಾವು ಏನು ಫೀಡ್ ಕೊಡ್ತೀವಲ್ಲ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹಾಲಿನ ಗುಣಮಟ್ಟನೂ ಇಂಪ್ರೂವ್ ಆಗುತ್ತೆ, ನಂತರದಲ್ಲಿ ಅದರ ಒಂದು ಮೆಲುಕು ಹಾಕುವ ಶಕ್ತಿನೂ ಇಂಪ್ರೂವ್ ಆಗ್ತಾ ಬರುತ್ತೆ.
1: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ ಸರ್. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಶ್ರೀಧರ್ ಅವರು ಮಾತಾಡ್ತಾ ಇದ್ರು. ಇವರು ಕೂಡ ಇವತ್ತು ಹೈನುಗಾರಿಕೆಯನ್ನು ಮಾಡ್ತಾ ಇರುವಂಥವ್ರು, ಯಾವ ರೀತಿ ಪಶುಗಳನ್ನು ಸಾಕಾಣಿಕೆ ಮಾಡಬೇಕಾಗತ್ತೆ ಮತ್ತು ಅವುಗಳಿಗೆ ಯಾವ ರೀತಿ ಆಹಾರವನ್ನು ಕೊಡಬೇಕಾಗತ್ತೆ, ಎಷ್ಟು ಪ್ರಮಾಣದಲ್ಲಿ ಆಹಾರವನ್ನು ನೀಡಬೇಕಾಗತ್ತೆ, ಜೊತೆಗೆ ಈಗ ಫೀಡ್ನ ಕೊಡ್ತಿದ್ದೀವಿ ಅಂತಂದಾಗ ಯಾವ ಪ್ರಮಾಣದಲ್ಲಿ ಫೀಡ್ನ ಕೊಡಬೇಕಾಗತ್ತೆ, ಹೇಗೆ ಕೊಡಬೇಕಾಗತ್ತೆ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಅದೇ ರೀತಿಯಲ್ಲಿ ಇವ್ರ ಜೊತೆನಲ್ಲಿ ಇವತ್ತು ಮಾತಾಡೋಣ. ಹಾಗೆ ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕ್ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ, ನಾನು ಆರ್ ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ನಮ್ಮ ಜೊತೆಗೆ ಶ್ರೀಧರ್ ಅವರಿದ್ದಾರೆ ತುಮಕೂರಿನಿಂದ. ಇವರು ಹೈನುಗಾರಿಕೆಯಲ್ಲಿ ಯಾವ ರೀತಿಯ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ, ಹೈನುಗಾರಿಕೆ ಮಾಡ್ತಿದ್ದೀವಿ ಅಂತ ಅಂದಾಗ ಏನೆಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಕೋಬೇಕಾಗತ್ತೆ, ಮತ್ತು ಯಾವ್ಯಾವ ರೀತಿಯ ಹಸುಗಳನ್ನು ಸಾಕಾಣಿಕೆ ಮಾಡ್ತೀವಿ, ಮತ್ತು ಅವುಗಳಿಗೆ ಯಾವ ರೀತಿಯ ಕೊಟ್ಟಿಗೆಯನ್ನು ನಿರ್ಮಾಣ ಮಾಡಬೇಕಾಗತ್ತೆ, ಮತ್ತು ಈಗ ಮಿಶ್ರತಳಿಯ ಹಸುಗಳನ್ನ ನಾವು ಸಾಕಾಣಿಕೆ ಮಾಡ್ತಿದ್ದೀವಿ ಅಂತ ಅಂದಾಗ ಅವುಗಳನ್ನ ಯಾವ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ, ಅದೆಲ್ಲದರ ಜೊತೆಯಲ್ಲಿ ಗರ್ಭಧರಿಸಿರುವಂತಹ ಸಮಯದಲ್ಲಿ ಹಸುಗಳ ಆರೈಕೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ, ಅವುಗಳಿಗೆ ಯಾವ ರೀತಿಯ ಫೀಡ್ನ ಕೊಡಬೇಕಾಗತ್ತೆ, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ, ಮತ್ತು ಯಾವ ಸಮಯದಲ್ಲಿ ಅವುಗಳಿಗೆ ಫೀಡ್ನ ಕೊಡಬೇಕಾಗತ್ತೆ, ಇದೆಲ್ಲದೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯಗಳು. ಸೊ ಯಾರೇ ಹೈನುಗಾರಿಕೆಯನ್ನು ಮಾಡ್ತಿದ್ದೀರಿ ಅಂತ ಅಂದಾಗ ಈ ಎಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಕೋಬೇಕಾಗತ್ತೆ. ಈ ಎಲ್ಲ ವಿಚಾರಗಳನ್ನ ಎಲ್ಲಿ ತಿಳ್ಕೋಬೇಕು ಅಂತ ನೀವು ಕೇಳಿದ್ರೆ, ಸೊ ಅನುಭವ ಇರುವಂತರ ಹತ್ತಿರದಲ್ಲಿ, ಜೊತೆಗೆ ವೈಜ್ಞಾನಿಕ ಪದ್ಧತಿನಲ್ಲಿ ನಾವು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಹಲವಾರು ಸಂಶೋಧನಾ ಕೇಂದ್ರಗಳಾಗಿರ್ಬೋದು, ಮತ್ತೆ ಪಶು ಇಲಾಖೆಗಳಾಗಿರ್ಬೋದು, ಮತ್ತೆ ವೈದ್ಯರ ಬಳಿ ಕೂಡ ನೀವು ಕೇಳಿ ತಿಳ್ಕೋಬೋದಾಗುತ್ತೆ. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತೆ ಡಾಕ್ಟರ್ ಶ್ರೀಧರ್ ಅವರು ತುಮಕೂರಿನಿಂದ ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ. ಹಾಗೆ ಅವರು ಕೂಡ ಹೇಳ್ತಿರುವಂಥದ್ದು ಪಶು ಯಾವ ರೀತಿಯಲ್ಲಿ ಆರೈಕೆ ಮಾಡಬೇಕಾಗತ್ತೆ, ಮತ್ತು ಅವುಗಳಿಗೆ ಯಾವ ರೀತಿಯ ಮೇವನ್ನು ಕೊಡಬೇಕಾಗತ್ತೆ ಅಥವಾ ಆಹಾರದ ಮಾಹಿತಿಯನ್ನು ಇವತ್ತು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಗರ್ಭಧರಿಸಿದಂತಹ ಸಮಯದಲ್ಲಿ ಹಸುವಿನ ಆರೈಕೆಯ ಜೊತೆಗೆ ಕೊಟ್ಟಿಗೆಯನ್ನು ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕಾಗತ್ತೆ, ಇದರೆಲ್ಲದರ ಜೊತೆಯಲ್ಲಿ ಮಿಶ್ರತಳಿಯ ಹಸುಗಳನ್ನು ಸಾಕಿದ್ದೀವಿ ಅಂತ ಅಂದಾಗ ಅವುಗಳ ನಿರ್ವಹಣೆ ಹೇಗಿರುತ್ತೆ, ಇದೆಲ್ಲದರ ಬಗ್ಗೆಯೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀವಿ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸರ್ನ ಸ್ವಾಗತಿಸೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ನೀವಾಗಲೇ ಹೇಳ್ತಾ ಇದ್ರಿ ಆಹಾರ ನಿರ್ವಹಣೆ ಹೇಗೆ ಮಾಡಬೇಕಾಗತ್ತೆ, ಫೀಡ್ನ ಯಾವ ರೀತಿಯಲ್ಲಿ ಕೊಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ. ಸೊ ಹಾಗೆ ಈಗ ಯಾವ ಸಮಯದಲ್ಲಿ ಹಾಲನ್ನು ಕರಿಬೇಕಾಗತ್ತೆ, ಮತ್ತು ಕರು ಹಾಕಿದ ನಂತರದಲ್ಲಿ ಆ ದಿನಗಳಲ್ಲಿ ಹೇಗೆ ಅವುಗಳನ್ನು ನೋಡ್ಕೊಳ್ಬೇಕಾಗತ್ತೆ, ಮತ್ತು ಅದಕ್ಕೂ ಮುಂಚೆ ಗರ್ಭಾವಸ್ಥೆಯಲ್ಲಿದ್ದಾಗ ಹೇಗೆ ಅವುಗಳನ್ನು ನೋಡ್ಕೋಬೇಕಾಗತ್ತೆ, ಅದರಲ್ಲಿ ಏನೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಹಸುಗಳನ್ನು ಆರೈಕೆ ಮಾಡಬೇಕಾಗತ್ತೆ, ಕರುವನ್ನು ಆರೈಕೆ ಮಾಡಬೇಕಾಗತ್ತೆ, ಇದೆಲ್ಲದ್ರ ಬಗ್ಗೆ ಹೇಳ್ಬೋದು ಸರ್?
5: ಈಗ ಗರ್ಭಾವಸ್ಥೆ ಹೊಂದಿರುವಂತಹ ಪಡ್ಡೆ ಆಗ್ಬೋದು ಅಥವಾ ಗರ್ಭಾವಸ್ಥೆ ಹೊಂದಿರುವಂತಹ 2 ಅಥವಾ 3 ಸೂಲಾಗಿರುವಂಥ ಹಸು ಸಾಕಾಣಿಕೆ ಅಂತ ಬಂದಾಗ ನೀವು ವರ್ಷದ 365 ದಿನದಲ್ಲಿ 305 ದಿನನ ಹಾಲು ಕರೆಯುವ ದಿನ ಅಂತ ಹೇಳ್ತೀವಿ. ಇನ್ನು 60 ದಿನನ ನಾವು ಅದನ್ನು ಹಾಲು ಕರೆಯೋದಿರುವ ಅಂದರೆ ಡ್ರೈ ಪಿರಿಯಡ್ ಅಂತ ಹೇಳ್ತೀವಿ. ಆ ಡ್ರೈ ಪಿರಿಯಡಲ್ಲಿ ನಾವು ಸುಮಾರು ಜನ ರೈತರು ಎಲ್ಲಿ ತಪ್ಪು ಮಾಡ್ತಾರೆ ಅಂತಂದರೆ ಆ ಡ್ರೈ ಪಿರಿಯಡಲ್ಲಿ ಏನಾಗುತ್ತೆ ಅಂತಂದರೆ ಹಾಲು ನಿಲ್ಲಿಸಬೇಕು ಅಂದಾಗ ಏನಾಗುತ್ತೆ ಹಾಕುವಂಥ ಫೀಡನ್ನು ನಾವು ಕಡಿಮೆ ಮಾಡ್ತಾ ಬರ್ತೀವಿ. ಸೊ ಆ ಕಡಿಮೆ ಮಾಡ್ತಾ ಬಂದಾಗ ಕೆಚ್ಚಲು ಇಂಪ್ರೂವ್ಕೊಳ್ಳುತ್ತೆ, ಹಾಲು ಡ್ರೈ ಆಗುತ್ತೆ. ಅದಾದ ನಂತರ ಕೆಚ್ಚಲು ಇಂಪ್ರೂವ್ ಆಗಬೇಕು, ಗರ್ಭಾವಸ್ಥೆ ಇಂಪ್ರೂವ್ ಆಗಬೇಕು ಅಂತ ಹೇಳಿದಾಗ ನಾವು ಫೀಡನ್ನು ತಿರುಗಾ ಅದನ್ನು ಜಾಸ್ತಿ ಪ್ರಮಾಣದಲ್ಲಿ ಕೊಡ್ತಾ ಬರಬೇಕು. ಅಂದರೆ ನಾ ಹೇಳೋದ ಅರ್ಥ ಏನು ಅಂತಂದರೆ ಗರ್ಭಾವಸ್ಥೆಯಲ್ಲಿ 7 ತಿಂಗಳ ನಂತರ ಗರ್ಭಾವಸ್ಥೆಯಲ್ಲಿ ಏನಾಗುತ್ತೆ, ಹೊಟ್ಟೆಯಲ್ಲಿರುವಂಥ ಕರು ಪ್ರತಿದಿನ ಅರ್ಧ ಕೆ ಜಿಯಿಂದ ಮುಕ್ಕಾಲು ಕೆ ಜಿಯಷ್ಟು ಬೆಳವಣಿಗೆ ಹೊಂದುತ್ತಾ ಇರುತ್ತೆ. ಆ ಬೆಳವಣಿಗೆ ಹೊಂದುವಂತಹ ಕರುವಿಗಿನ ತಕ್ಕನಾಗಿ ನಾವು ಹೊರಗಡೆಯಿಂದ ಗರ್ಭಾವಸ್ಥೆ ಹೊಂದಿರುವಂತಹ ಹಸುಗೆ ನಾವು ಫೀಡಿಂಗು ಕೊಡ್ತಾ ಬಂದಾಗ ಏನಾಗುತ್ತೆ, ಆ ಹಸು ರಿಸರ್ವ್ ಬಾಡಿನಲ್ಲಿ ಡೆವಲಪ್ ಆಗುತ್ತೆ, ಆಮೇಲೆ ಕೆಚ್ಚು ಚೆನ್ನಾಗಿ ಬಾಟಮ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ನಮ್ಮ ರೈತರು ಏನು ಮಾಡ್ತಾರೆ ಅಂತಂದರೆ, ಡ್ರೈ ಮಾಡಿದ ನಂತರ ಡ್ರೈ ಮಾಡಬೇಕಾದ್ರೆ ಹಂಗಂತೆ ಫೀಡ್ ಕೊಡೋದಿಲ್ಲ, ಫೀಡ್ ಕೊಡೋದಿಲ್ಲ ಅಂತ ಹೇಳಿದ್ರೆ ಇನ್ನು ಅದು ಕರು ಹಾಕೋವರೆಗೂ ಫೀಡ್ ಕೊಡೋದಲ್ಲೇ. ಅದರಲ್ಲಿ ಭಾಳಷ್ಟು ಜನ ಏನು ಅಂತಂದರೆ ಇನ್ನೇನು ಕರು ಹಾಕೋಬೇಕು ಅಂದಾಗ ಹಸು ಪೂರ್ತಿ ಒಣಕೊಂಡಿರುತ್ತೆ. ಅಂದರೆ ಅರ್ಥ ಏನು ಅಂತಂದರೆ, ಹಸುವಿನಲ್ಲಿರುವಂತಹ ಸಾರಾಂಶನೆಲ್ಲ ಹೀರ್ಕೊಂಡು ಕರು ಬೆಳವಣಿಗೆ ಹೊಂದುತ್ತಾ ಇರುತ್ತೆ. ಆ ಬೆಳವಣಿಗೆ ಹೊಂದುವಂತಹ ತಕ್ಕನಾಗಿ ನಾವು ಚಾಲೆಂಜಿಂಗ್ ಫೀಡು ನಾವು ಹಸುಗೆ ಮಾಡೋದಿಲ್ಲ. ಸೊ ಅವಾಗ ಏನಾಗುತ್ತೆ, ಕರು ಬೆಳವಣಿಗೆ ಆಗ್ತಾ ಬರುತ್ತೆ, ಹಸು ಕೃಶ ಆಗ್ತಾ ಬರುತ್ತೆ. ಹಸು ಕೃಶಾಗಿ ಇನ್ನೇನು ಈಕಬೇಕು ಅಂದಾಗ ಪಾಪ ಅದಕ್ಕೆ ಎದ್ದಳಕ್ಕೂ ಆಗಲ್ಲ, ಇದು ಮಾಡೋಕ್ಕೂ ಆಗಲ್ಲ, ಕರು ಹಾಕೊಳ್ಳೋಕ್ಕೆ ತೊಂದರೆ, ಇವೆಲ್ಲ ತೊಂದರೆಗಳನ್ನ ನಾವು ರೈತರು ಭಾಳಷ್ಟು ಜನ ಅನುಭವಿಸ್ತಾರೆ. ಸೊ ಈ 7 ತಿಂಗಳ ನಂತರ ಹಾಲನ್ನು ಡ್ರೈ ಮಾಡಿದ್ಮೇಲೆ ಫೀಡು ಭಾಳ ಭಾಳ ಇಂಪಾರ್ಟೆಂಟು. ಯಾಕೆ ಅಂತಂದರೆ ಆ ಬೆಳವಣಿಗೆ ಹೊಂದುತ್ತಾ ಇರುವಂತಹ ಕರುವಿನ ಬೆಳವಣಿಗೆಗೆ ಪ್ರತಿದಿನಕ್ಕೆ 1.5 ಕೆಜಿ, ಬೆಳಗ್ಗೆ 1.5 ಕೆಜಿ, ಸಂಜೆ 1.5 ಕೆಜಿ ಕರುವಿನ ಬೆಳವಣಿಗೆಗೆ, ಅದರ ಬಾಡಿ ಮೇಂಟೆನೆನ್ಸಿಗೆ, ಗರ್ಭಾವಸ್ಥೆ ಹೊಂದಿರುವ ಮಿಶ್ರತಳಿ ಹಸುವಿನ ಮೇಂಟೆನೆನ್ಸಿಗೆ ನೀವು 1.5 ಕೆಜಿ ಅಂದರೆ ಟೈಮಿಗೆ 1-3-4 ಕೆಜಿಯಷ್ಟು ನೀವು ಫೀಡು ಬೆಳಗ್ಗೆ ಸಂಜೆ ಕೊಡ್ತಾ ಬಂದಾಗ ನೀವು ಹಸುವಿನ ಬೆಳವಣಿಗೆನೂ ಕುಂಠಿತ ಆಗೋದಿಲ್ಲ, ಒಳಗಡೆ ಕರು ಬೆಳವಣಿಗೆನೂ ಕರೆಕ್ಟಾಗಿರುತ್ತೆ, ಆಮೇಲೆ ಕೆಚ್ಚನೂ ಚೆನ್ನಾಗಿ ಮಾಡ್ಕೊಳ್ಳುತ್ತೆ. ನಂತರದಲ್ಲಿ ಕರು ಹಾಕಿದ ನಂತರ ಸತ್ತೆ ಬೀಳುವಂಥದ್ದು ಆ ಒಂದು ಕ್ರಿಯೆ ಏನಿರುತ್ತೆ ಅದು ಟೈಮಲ್ಲಿ ಕರೆಕ್ಟಾಗಿ ಮುಗಿತಾ ಬರುತ್ತೆ. ಇಲ್ಲ ಅಂತಂದರೆ ಕರು ಹಾಕುತ್ತೆ 24 ಗಂಟೆ ಆದ ನಂತರವೂ ಅದು ಕರು ಹಾಕದಲ್ಲೇ ಇರೋಷ್ಟು ತೊಂದರೆ ಆಗುತ್ತೆ. ಆ ತೊಂದರೆಯಿಂದ ನೆಕ್ಸ್ಟು ಕರು ಹಾಕಿದ ಮೇಲೆ ಹಾಲು ಕರೆಯುವಂಥದ್ದು ಹಾಲಿನ ಇಳುವರಿ ವ್ಯತ್ಯಾಸ ಆಗಿ ಬೇರೆ ಬೇರೆ ಕಾಯಿಲೆಗಳು ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ.
4: ಓಕೆ ಸರ್, ಸೊ ಹಾಗಾದರೆ ನಾವು ಹಸುಗಳನ್ನು ಸಾಕಾಣಿಕೆ ಮಾಡುವಂತಹ ಸಮಯದಲ್ಲಿ ಸೊ ಅವುಗಳ ಆರೈಕೆಯನ್ನು ತುಂಬ ಚೆನ್ನಾಗಿ ಮಾಡಬೇಕಾಗತ್ತೆ, ಮತ್ತು ಅವುಗಳ ಗರ್ಭಾವಸ್ಥೆಯಲ್ಲಿದ್ದಂತಹ ಸಮಯಗಳಲ್ಲಿ ಸೊ ಏನೆಲ್ಲ ಅಂಶಗಳನ್ನು ನಾವು ಗಮನದಲ್ಲಿಟ್ಕೋಬೇಕು ಅಂತೇಳಿ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ರಿ ಸರ್. ಹಾಗೆ ಹಸುಗಳನ್ನು ಸಾಕಾಣಿಕೆ ಮಾಡುವಂಥವ್ರು ಏನಿದ್ದೀರಿ ಸೊ ಆ ಗರ್ಭಾವಸ್ಥೆಯಲ್ಲಿದ್ದಂತಹ ಸಮಯದಲ್ಲಿ ಹೆಚ್ಚಿನ ಆರೈಕೆಯನ್ನು ಮಾಡಬೇಕಾಗತ್ತೆ, ಅದರ ಜೊತೆಗೆ ಅವುಗಳಿಗೆ ರೋಗ ಬರದೇ ಇರೋ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕಾಗದಂತಹ ಜವಾಬ್ದಾರಿ ನಮ್ಮದಾಗಿರುತ್ತೆ ಅಂತ ಹೇಳೋದಕ್ಕೆ ಸರ್ ಕೂಡ ಹೇಳ್ತಾಯಿದ್ರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ ಜೊತೆಗೆ ಮಾತನ್ನು ಮುಂದುವರೆಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ, ಸೊ ಇವತ್ತು ಹೈನುಗಾರಿಕೆಯಲ್ಲಿ ಯಾವ ರೀತಿಯಲ್ಲಿ ಹೈನುಗಾರಿಕೆಯನ್ನು ಮಾಡಬೇಕಾಗತ್ತೆ, ಮತ್ತು ಕೊಟ್ಟಿಗೆಯ ನಿರ್ವಹಣೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ, ಮತ್ತು ಹಸುಗಳನ್ನು ಸಾಕಾಣಿಕೆ ಮಾಡುವಂತಹ ಸಮಯದಲ್ಲಿ ಏನೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೋಬೇಕಾಗತ್ತೆ, ಮತ್ತು ಪ್ರಮುಖವಾಗಿ ಹಸುಗಳ ಸಾಕಾಣಿಕೆಯಲ್ಲೇ ಮಾಡ್ತಾ ಇದ್ವಿ ಅಂತಂದಾಗ ಅವುಗಳ ಆರೈಕೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ, ಅವುಗಳಿಗೆ ಯಾವ ರೀತಿಯ ಆಹಾರವನ್ನು ಕೊಡಬೇಕಾಗತ್ತೆ, ಯಾವ ರೀತಿಯ ಫೀಡಿಂಗ್ನ ಕೊಡಬೇಕಾಗತ್ತೆ, ಮತ್ತು ಫೀಡಿಂಗ್ನ ಕೊಡೋದ್ರ ಜೊತೆಯಲ್ಲಿ ಫೀಡಿಂಗ್ನಲ್ಲಿ ಏನೇನೆಲ್ಲ ಆಹಾರವನ್ನು ಅದರಲ್ಲಿ ಇನ್ಕ್ಲೂಡ್ ಮಾಡಿರಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನು ನಮಗೆ ಶ್ರೀಧರ್ ಅವರು ತಿಳಿಸ್ಕೊಡ್ತಾ ಇದ್ರು. ತುಮಕೂರಿನಿಂದ ಇವರು ಮಾತಾಡ್ತಾ ಇದ್ದಾರೆ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇವರು ಹೇಳ್ತಾ ಹಾಗೆ, ಈಗ ಗರ್ಭಾವಸ್ಥೆಯಲ್ಲಿ ಇದ್ದಂತಹ ಸಮಯದಲ್ಲಿ ಯಾವ ರೀತಿಯಲ್ಲಿ ಹಸುಗಳನ್ನು ಆರೈಕೆ ಮಾಡ್ಕೋಬೇಕಾಗತ್ತೆ, ಮತ್ತು ಕರು ಹಾಕಿದ ನಂತರದಲ್ಲಿ ಹಾಲನ್ನು ಯಾವ ಸಮಯದಲ್ಲಿ ಕರೆದುಕೊಳ್ಬೇಕಾಗತ್ತೆ, ಎಷ್ಟು ಪ್ರಮಾಣದಲ್ಲಿ ನಾವು ತೊಗೊಳ್ಬೇಕಾಗತ್ತೆ, ಮತ್ತು ಗರ್ಭಾವಸ್ಥೆಯಲ್ಲಿ ಇರೋಕ್ಕಿಂತ ಮುಂಚೆ ಹೇಗೆ ನಾವು ಅದನ್ನು ನೋಡ್ಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಸೊ ಹಾಗಾದರೆ ಸರ್ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನ್ನು ಮುಂದುವರಿಸೋಣ. ಸರ್, ನಾ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ನೀವಾಗಲೇ ಹೇಳ್ತಾ ಇದ್ರಿ ಕಾಯಿಲೆಗಳು ಬರುವಂತಹ ಸಾಧ್ಯತೆಗಳಿರುತ್ತೆ ಅಂಥೇಳಿ. ಸೊ ಈಗ ಮಿಶ್ರ ತಳಿಯ ಹಸುಗಳನ್ನು ನಾವೇನಾದರೂ ಸಾಕಾಣಿಕೆ ಮಾಡ್ತಿದ್ದೀವಿ ಅಂತಂದಾಗ ಆ ಹಸುಗಳನ್ನೆಲ್ಲ ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕಾಗತ್ತೆ, ಹೇಗೆ ಏನೆಲ್ಲ ಚಾಲೆಂಜಸ್ಗಳನ್ನ ನಾವು ಎದುರಿಸಬೇಕಾಗತ್ತೆ, ಮತ್ತು ಹೇಗೆ ಅದನ್ನು ನಿರ್ವಹಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ಹೇಳ್ಬೋದು ಸರ್.
3: ಮಿಶ್ರತಳಿ ಹಸುಗಳ ನಿರ್ವಹಣೆಯಲ್ಲಿ ದೊಡ್ಡದ ಮಹತ್ವವಾದ ಪಾತ್ರ ಏನು ಅಂತಂದರೆ ಈ ಕೊಟ್ಟಿಗೆ ಮತ್ತು ಶುಚಿತ್ವದ ಕಡೆಗೆ ಜಾಸ್ತಿ ಗಮನ ಹರಿಸ್ಬೇಕಾಗುತ್ತೆ. ಕೊಟ್ಟಿಗೆ ಅಂತ ಹೇಳಿದ್ರೆ ಈಗ ರಾತ್ರಿ ಕಟ್ಟಿರುವಂಥ ಹಸು ಕೊಟ್ಟಿಗೆನಲ್ಲಿರುವಂತಹ ಸಗಣಿ ಮತ್ತು ಮಿಕ್ಕಿರುವಂಥ ಮೇವನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡೋದು ಒಂದು, ಅದಾದ ಮೇಲೆ ಕೊಟ್ಟಿಗೆನಲ್ಲಿ ತೇವಾಂಶ ಇಲ್ಲದಲೇ ಇರೋ ರೀತಿ ನೋಡ್ಕೊಳ್ಳೋವಂಥದ್ದು. ಅದನ್ನು ಮಾಡ್ತಾ ಬಂದಾಗ ಏನಾಗುತ್ತೆ, ನಿಮಗೆ ಆದಷ್ಟು ಕೆಚ್ಚಲು ಬಾವು ಮೇಜರಾಗಿ ನಿಮಗೆ ಮಿಶ್ರತಳಿ ಹಸುಗಳಲ್ಲಿ ಕಾಯಿಲೆ ಅಂತ ಏನಾದರೂ ಕಾಣಿಸ್ಕೊಳ್ತು ಅಂತಂದರೆ ನಿಮಗೆ ಶೇಕಡ 50-60% ಭಾಗ ಅದಕ್ಕೆ ಕಾಯಿಲೆ ಅಂತ ಹೇಳಿದ್ರೆ ಅದು ಕೆಚ್ಚಲು ಬಿಟ್ಟರೆ ಬೇರೆ ಇನ್ಯಾವುದು ಆಗೋದಿಲ್ಲ. ಸೊ ಆ ಕೆಚ್ಚಲು ಬಾವಿನ ಕಡೆಗೆನೇ ಜಾಸ್ತಿ ಖರ್ಚು ಆಗುತ್ತೆ, ಜೊತೆಯಲ್ಲಿ ಅದಕ್ಕೆ ಆರ್ಥಿಕವಾಗಿ ಅವರು ಹಿನ್ನಡೆ ಹೊಂದುತ್ತಾರೆ ಯಾವ ಈ ಕೆಚ್ಚಲು ಬಾವಿಂದ. ಸೊ ಆ ಕೆಚ್ಚಲು ಬಾವು ಸರ್ವೇ ಸಾಮಾನ್ಯವಾಗಿ ಯಾಕೆ ಬರುತ್ತೆ ಅಂತಂದರೆ ಈ ಕೊಟ್ಟಿಗೆ ನಿರ್ವಹಣೆ ಮತ್ತು ಅದರಲ್ಲಿ ಆರೋಗ್ಯ ಮತ್ತು ಆಹಾರ ನಿರ್ವಹಣೆನ ನೀವು ಕರೆಕ್ಟಾಗಿ ಮಾಡ್ಕೊಳ್ತಾ ಬಂತು ಅಂತಂದರೆ ಈ ಕೆಚ್ಚಲು ಬಾವನ್ನು ಭಾಳಷ್ಟು ಪ್ರಮಾಣದಲ್ಲಿ ನಾವು ಕಂಟ್ರೋಲ್ ಮಾಡ್ಬೋದು. ನಂತರ ಆಗುವಂಥದ್ದು ಏನು ಅಂತಂದರೆ ಈ ಕೊಟ್ಟಿಗೆನಲ್ಲೇ ಆಗ್ಬೋದು, ಹಸುವಿನ ಬಿಟ್ಟು ಮೇಯಿಸುವಂಥ ವಾತಾವರಣ ಹಸುವನ್ನ ಕೊಟ್ಟಿಗೆನಲ್ಲಿ ಕ್ಲೀನಾಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಉಣ್ಣೆ ಚೀಟ ಏನು ಈ ಒಂದು ತೊಂದರೆ ಸ್ಟಾರ್ಟ್ ಆಗುತ್ತೆ. ಆ ಉಣ್ಣೆ ಮೇ ಮೇಲಿದೆ ಅಂತಂದರೆ 4 ಥರದ ಕಾಯಿಲೆಗಳು ಬರುತ್ತೆ.
2: ಓಕೆ, ಸೊ ಯಾವ್ಯಾವ ರೀತಿಯ ಕಾಯಿಲೆಗಳು ಬರ್ಬೋದು ಸರ್?
3: ಒಂದು ಬೇಬಿಸಿ ಆಗ್ಬೋದು, ತೈಲೇರಿಯಾ ಆಗ್ಬೋದು, ಅನಾಪ್ಲಾಸ್ಮೋಸಿಸು, ಎರ್ಲಿಚಿಯೋಸಿಸು, ಈ ಥರದ ಒಂದು ವಿಪರೀತ ಮಾರಕವಾದ ಕಾಯಿಲೆಗಳು. ಆ ಮಾರಕವಾದ ಕಾಯಿಲೆಗಳು ಏನು ಅಂತಂದರೆ ಅದು ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಆಗಿರುತ್ತೆ. ಅದನ್ನು ಏನಾದರೂ ರೈತ ಗಮನಿಸಿ ಬೇಗನೆ ಅದಕ್ಕೆ ಆ ಟ್ರೀಟ್ಮೆಂಟ್ ಏನಾದರೂ ಮಾಡಿಸ್ಲಿಲ್ಲ ಅಂತಂದರೆ ಒಂದು 24-48 ಗಂಟೆನಲ್ಲಿ ಅದು ಮರಣ ಹೊಂದಬಹುದು. ಈ ಹುಣ್ಣೆ ಫಾರ್ ಎಕ್ಸಾಂಪಲ್ ಅಂತ ಹೇಳೋದಾಯಿತು ಅಂತಂದರೆ ಯಾವುದೇ ಒಂದು ಹುಣ್ಣೆ ಮೈ ಮೇಲಿದೆ ಅಂತಂದರೆ ಅದು ಒಂದು ದಿನಕ್ಕೆ 0.5 ml to 1 ml ರಕ್ತನ ಇರ್ತಾ ಇರುತ್ತೆ. ಆ ರಕ್ತ ಇರೋದಂಥ ಹುಣ್ಣೆ ನಾವು ಸರ್ವೇ ಸಾಮಾನ್ಯವಾಗಿ ರೈತರು ಏನು ಮಾಡ್ತಾರೆ, ದಪ್ಪು ಹುಣ್ಣೆ ಮೈ ಮೇಲೆ ಇರೋದನ್ನ ಏನು ಮಾಡಿಬಿಟ್ಟು ಕಿತ್ತುಬಿಟ್ಟು ಭೂಮಿ ಮೇಲೆ ಮಣ್ಣಿನಲ್ಲಿ ಒಸಕ್ಬಿಡ್ತಾರೆ. ಆ ದಪ್ಪನಾಗಿರೋಂಥ ಒಂದು ಹುಣ್ಣೆ ಅದು ಆ ರೀತಿ ಮಣ್ಣಿನಲ್ಲಿ ಒಸಗಿದಾಗ ಸುಮಾರು ಒಂದು 5,000-10,000 ಮೊಟ್ಟೆ ಒಂದು ಹುಣ್ಣೆನಲ್ಲಿರುತ್ತೆ. ಆ 10,000 ಮೊಟ್ಟೆ ಆ ಮಣ್ಣಿಗೆ ಸೇರಿದಾಗ ಏನಾಗುತ್ತೆ, ಅದು ತಿರ್ಗಾ ಯಾವಾಗ ಆ ಮಣ್ಣಿಗೆ ತೇವಾಂಶ ಬಂದು ಆ ಒಂದು ಮೊಟ್ಟೆ ಮರಿಯಾಗುತ್ತೆ, ತಿರ್ಗಿ ಹತ್ತಿರದಲ್ಲೇ ಇರುವಂಥ ದನಕರುಗಳಿಗೆ ಹತ್ಕೊಂಡು ಈ ಒಂದು ಸೈಕಲ್ಲು ಲೈಫ್ ಸೈಕಲ್ ಅದೇ ರೀತಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಉಣ್ಣೆ ನಿರ್ವಹಣೆಯನ್ನು ನಾವು ಕರೆಕ್ಟಾಗಿ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮ್ಮ ರೈತರಲ್ಲಿ ಸುಮಾರು ಜನ ನಾವು ತುರ್ತು ಚಿಕಿತ್ಸೆ ಅಂತ ಹೋದಾಗ ನಾವು ಸರ್ವೇ ಸಾಮಾನ್ಯವಾಗಿ ರೈತರದು ನಾವು ಗಮನಿಸುವಂಥದ್ದು ಏನು ಅಂದರೆ ಒಂದು ಕೆಚ್ಚಲು ಬಾವು ಅಥವಾ ಉಣ್ಣೆಗೆ ಸಂಬಂಧಪಟ್ಟಿರುವಂಥ ಜ್ವರಗಳು ಜಾಸ್ತಿ ಇರೋದ್ರಿಂದ ಇದ್ರ ಕಡೆಗೆ ಜಾಸ್ತಿ ಅವರು ಗಮನ ಕೊಡೋದು ಒಂದು, ಜೊತೆಯಲ್ಲಿ ಆ ಮ್ಯಾನೇಜ್ಮೆಂಟು ಅವ್ರ ಮನೆಯಲ್ಲಿ ಅವರ ಒಂದು ನಿರ್ವಹಣೆಯಲ್ಲಿ ಏನಾದರೂ ಸ್ವಲ್ಪ ತೊಂದರೆಗಳು ಈ ರೀತಿ ಮಾಡಿಕೊಂಡಾಗ ಈ ಕಾಯಿಲೆಗಳು ಸರ್ವೇ ಸಾಮಾನ್ಯವಾಗಿ ಜಾಸ್ತಿ ಇರುತ್ತೆ. ಆಮೇಲೆ ಇದರಿಂದ ಆರ್ಥಿಕ ಹಿನ್ನಡೆ ಜಾಸ್ತಿ ಆಗುತ್ತೆ. ಈ ನಡುವೆ ಅಂತ ಸರ್ವೇ ಸಾಮಾನ್ಯವಾಗಿ ಈ ಕೆಚ್ಚಲುಬಾವು ಮತ್ತು ಹುಣ್ಣೆಗೆ ಸಂಬಂಧಪಟ್ಟಿದ್ದಂತಹ ಕಾಯಿಲೆಗಳು ರೋಗಗಳು ಜಾಸ್ತಿ, ರೈತರು ಆದಷ್ಟು ಇದ್ರ ಕಡೆಗೆ ಗಮನ ಹರಿಸ್ಬೇಕು. ಅಂತ ಹುಣ್ಣೆಗಳು ಇದೆ ಅಂತ ಕಂಡು ಬಂದಿದ್ದ ತಕ್ಷಣ ನೀವು ಯಾವುದೇ ಮೆಡಿಕಲ್ ಸ್ಟೋರಲ್ಲಾಗ್ಬೋದು ಅಥವಾ ಹತ್ತಿರದಲ್ಲಿರುವಂಥ ಪಶು ಆಸ್ಪತ್ರೆಯಲ್ಲಿ ಸಿಗುವಂತಹ ಉಣ್ಣೆ ನಿರ್ವಹಣೆಗೆ ಬೇಕಾಗಿರುವಂಥ ಔಷಧಿಗಳು, ಅದನ್ನು ಆರ್ಗ್ಯಾನೋ ಫಾಸ್ಫರಸ್ ಕಾಂಪೌಂಡ್ಸ್ ಓ ಪಿ ಸಿ ಪಾಯ್ಸನ್ ಅಂತೀವಿ ಅಥವಾ ಹೇಳ್ತೀವಿ, ಅಥವಾ ಓ ಸಿ ಸಿ ಪಾಯ್ಸನ್ ಆರ್ಗ್ಯಾನೋ ಕ್ಲೋರಿನ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ, ಅದನ್ನು ನೀವು 1 ಲೀಟ್ರ್ ಆ ನೀರಿನಲ್ಲಿ ನೀವು 2 ml ಇಂದ 4 ml ವರೆಗೂ ಅದನ್ನು ಮಿಶ್ರಣ ನಾನು ಮಾಡಿಕೊಂಡು ಹಸುವಿನ ಮೂತಿಗೆ ಕೊಕ್ಕೆ ಕಟ್ಬಿಟ್ಟು ಮೈಗೆಲ್ಲ ಸವರಿ 1 ಗಂಟೆ ಅಥವಾ 2 ಗಂಟೆ ಬಿಸಿಲಿನಲ್ಲಿ ಅದನ್ನು ಬಿಟ್ಟು ಡ್ರೈ ಆದ ಮೇಲೆ ಶುಚಿಯಾಗಿರುವಂಥ ನೀರಿನಲ್ಲಿ ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡೋದು ಒಂದು. ನಂತರದಲ್ಲಿ ಆ ಮಿಕ್ಕಿರುವಂಥ ಔಷಧಿ ನೀರು ಏನು ಇರುತ್ತೆ, ಔಷಧಿ ನೀರನ್ನು ಕೊಟ್ಟಿಗೆ ಸುತ್ತಮುತ್ತ ವಾತಾವರಣಕ್ಕೆ ಸಿಂಪಡಿಸ್ತಾ ಇದ್ದರೆ ಇದನ್ನು ರೆಗ್ಯುಲರ್ ಆಗಿ ವಾರದಲ್ಲಿ 2 ಸಾರಿನೋ ಅಥವಾ 15 ದಿನಕ್ಕೆ ಒಂದು 2-3 ಸಾರಿ ಮಾಡ್ಕೊಳ್ತಾ ಬಂದಾಗ ಏನಾಗುತ್ತೆ, ಉಣ್ಣೆ ನಿರ್ವಹಣೆನೂ ಮಾಡ್ಕೋಬೋದು, ಉಣ್ಣೆಯ ಮೊಟ್ಟೆ ಮರಿಗಳು ವಾತಾವರಣದಲ್ಲಿ ಏನಿರುತ್ತೆ ಈ ರೀತಿ ಅದನ್ನು ಕಂಟ್ರೋಲ್ ಮಾಡ್ಕೊಳ್ತಾ ಬಂದಂತೆ ಮಾಡ್ತಾ ಬಂದರೆ ನೀವು ಉಣ್ಣೆನ ಜೊತೆಗೆ ಉಣ್ಣೆಗೆ ಸಂಬಂಧಪಟ್ಟ ಕಾಯಿಲೆಗಳನ್ನ ನೀವು ಕಂಟ್ರೋಲ್ ಮಾಡಬಹುದು.
2: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೇನೆ ಸರ್. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ಕೇಳಿದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಧರ್ ಸರ್ ಜೊತೆಗೆ ಮಾತಾಡ್ತಾ ಇದ್ವಿ, ಹಾಗೆ ಅವರು ಕೂಡ ಹೇಳ್ತಿದ್ದ ಹಾಗೆ ಯಾವ್ಯಾವ ರೀತಿಯ ಕಾಯಿಲೆಗಳು ಬರುವಂತಹ ಸಾಧ್ಯತೆಗಳಿರುತ್ತೆ ಮತ್ತು ಉಣ್ಣೆ ಬಂದಂತಹ ಸಮಯದಲ್ಲಿ ಅವುಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಹಾಗಾದರೆ ಸರ್ ಜೊತೆಗೆ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗರಾಣಿ ಪೊನ್ನಡ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಶ್ರೀಧರ್ ಅವರು ತುಮಕೂರಿನಿಂದ ಮಾತಾಡ್ತಾ ಇದ್ರು. ಹಾಗೆ ಅವರು ತಿಳಿಸಿದ ಹಾಗೆ ಈ ಒಂದು ಹೈನುಗಾರಿಕೆಯನ್ನು ಮಾಡ್ತಿದ್ದೀವಿ ಅಂತಂದಾಗ ಹೈನುಗಾರಿಕೆಯಲ್ಲಿ ಏನೆಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ, ಹಾಗೆ ಹಸುಗಳನ್ನು ಯಾವ ರೀತಿಯಲ್ಲಿ ಸಾಕಾಣಿಕೆ ಮಾಡಬೇಕಾಗತ್ತೆ, ಅವುಗಳ ನಿರ್ವಹಣೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ, ಮತ್ತು ಹಸು ಸಾಕಾಣಿಕೆಯ ಜೊತೆಗೆ ಅವುಗಳು ಗರ್ಭಾವಸ್ಥೆಯಲ್ಲಿದ್ದಂತಹ ಸಮಯದಲ್ಲಿ ಯಾವ ರೀತಿಯ ಫೀಡಿಂಗ್ನ ಕೊಡಬೇಕಾಗತ್ತೆ, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ, ಮತ್ತು ಹೇಗೆ ಅವುಗಳಿಗೆ ಫೀಡಿಂಗ್ನ ಕೊಟ್ಟರೆ ಸೊ ಅವುಗಳು ಆರೋಗ್ಯವಾಗಿರ್ತವೆ ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಮಾಹಿತಿಗಳನ್ನು ತಿಳಿಸ್ತಾ ಇದ್ರು. ಸೊ ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ ಜೊತೆಗೆ ಮಾತನ್ನು ಕೂಡ ಮುಂದುವರ್ಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ನೀವು ಆಗಲೇ ಹೇಳ್ತಾ ಇದ್ರಿ ಯಾವ ರೀತಿಯ ಕಾಯಿಲೆಗಳು ಬರಬಹುದು ಅಂತೆಲ್ಲ. ಸೊ ಹಾಗೆ ಈಗ ಕೆಚ್ಚಲು ಬಾವು ಎನ್ನುವಂತಹ ಸಮಸ್ಯೆ ಬಂದಾಗ ಹೇಗೆ ಅದನ್ನು ಸರಿಪಡಿಸ್ಬೋದು, ಅದಕ್ಕೆ ಏನೆಲ್ಲ ಪರಿಹಾರಗಳಿದೆ, ಹೇಗೆ ಅದರ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ, ಅದರ ಬಗ್ಗೆ ಹೇಳ್ಬೋದಾ ಸರ್?
1: ಈ ಕೆಚ್ಚಲು ಬಾವು ಅಂತ ವಿಷಯ ಬಂದಾಗ ಫಸ್ಟ್ ನಾವು ಕೊಡುವಂತಹ ಕಾನ್ಸಂಟ್ರೇಟ್ ಫೀಡು ಹಸುರುಲ್ಲು ಒಣಲ್ಲಿ

0: ಪ್ರಮಾಣನ ನಾವು ನಾವು ಹೇಳಿದ ರೀತಿಯಲ್ಲಿ ಕೊಟ್ಕೊಳ್ತಾ ಬರಬೇಕು. ಆ ಕೊಡುವಂಥದ್ದು ನಿರ್ವಹಣೆಯಲ್ಲಿ ವ್ಯತ್ಯಾಸ ಆದಾಗ ಏನಾಗುತ್ತೆ, ಹೊಟ್ಟೆಯ ಬದಲಿರುವಂತಹ ಪಿ ಎಚ್ ಅಂತ ಹೇಳ್ತೀವಿ, ಆ ಪಿ ಎಚ್ ಏನಾದರೂ ವ್ಯತ್ಯಾಸ ಆಯಿತು ಅಂತ ಹೇಳಿದಾಗಲೂ ಕೂಡ ನಿಮಗೆ ಕೆಚ್ಚು ಭಾವ ಆಗುವ ಸಾಧ್ಯತೆ ಇರುತ್ತೆ. ಅದ್ರ ಜೊತೆಯಲ್ಲಿ ಮೇಯ್ನಾಗಿ ಇದು ಒಂದು ಕಡೆ ಆಯಿತು ಅಂತಂದರೆ ಮತ್ತೊಂದು ಕಡೆ ಏನು ಅಂತಂದರೆ, ಕೊಟ್ಟಿಗೆ ನಿರ್ವಹಣೆಯಲ್ಲಿ ಆ ನಿರ್ವಹಣೆ ಕರೆಕ್ಟಾಗಿಲ್ಲ, ಆ ಗಂಜು ಸಗಣಿನ ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಳಲಿಲ್ಲ, ಕ್ಲೀನ್ ಮಾಡಲಿಲ್ಲ ಅಂತ ಹೇಳಿದಾಗ ಅಲ್ಲಿರುವಂತಹ ಕ್ರಿಮಿ ಕೀಟಗಳು ಕೆಚ್ಚಲಿಗೆ ಎಂಟರ್ ಆದಾಗ ನಿಮಗೆ ಕೆಚ್ಚಲು ಊತ ಬರುತ್ತೆ. ಕೆಚ್ಚಲು ಊತ ಬಂದಿದ್ದು ಏನಾಗುತ್ತೆ, ಸ್ಟಾರ್ಟಿಂಗಲ್ಲಿ ನೀವು ಮಾಮೂಲಿಯಾಗಿ ಹಾಲು ಕರಿಯೋಕ್ಕೆ ಸ್ಟಾರ್ಟ್ ಮಾಡ್ತೀರ, ಆ ಕೆಚ್ಚಲು ಬಾವು ಸಣ್ಣದಾಗಿ ಸ್ಟಾರ್ಟ್ ಆಗಿದೆ ಅಂತ ಹೇಳಿದಾಗ ಅವತ್ತು ಯಾಕೋ ಹಸು ನಿಮ್ಗೆ ಏನು ಸೂಚನೆ ಕೊಡುತ್ತೆ ಅಂತಂದರೆ, ಯಾಕೋ ಸ್ವಲ್ಪ ಕಾಲೆತ್ತದು, ಹಾಲು ಕರೆಯುವಂಥ ಟೈಮಲ್ಲಿ ಕಾಲೆತ್ತದು ಮಾಡುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ನೀವು ಹಾಲನ್ನು ಹಿಂಡುವಂಥದ್ದು. ಸ್ಟಾರ್ಟಿಂಗಲ್ಲಿ ಹಾಲು ಹಿಂಡಬೇಕಾದ್ರೆ ಏನಾಗುತ್ತೆ, ನಿಮ್ಮ ಹಾಲು ಕೆನೆ ಆಗ್ಬೋದು, ಒಡಕಾಗ್ಬೋದು, ನೀರು ಥರ ಬರೋದಾಗ್ಬೋದು. ಅದು ಸ್ವಲ್ಪ ಇನ್ನೊಂದು ಚೂರು ಟೈಮ್ ಜಾಸ್ತಿ ಆಯಿತು ಅಂದಾಗ ಅದಕ್ಕೆ ಜ್ವರ ಕಾಣಿಸ್ಕೊಳುತ್ತೆ, ಮೇವು ತಿನ್ನೋದು ಬಿಡುತ್ತೆ, ಮೆಲ್ಕ್ ಹಾಕೋದು ಇದು ಮಾಡುತ್ತೆ, ಫೀಡ್ ತಿನ್ನೋದು ಬಿಡುತ್ತೆ. ಸೊ ಯಾವಾಗಲೇ ಒಬ್ಬ ರೈತ ಏನು ಕೆಚ್ಚಬಾವಾಗಿದೆ ಅಂತ ಕಂಡ್ಕೋಬೇಕು ಅಂತಂದರೆ, ಇದು ಮೊದಲನೇ ಸೂಚನೆ ಏನು ಅಂತಂದರೆ, ದಿನ ಕರಿತಾ ಇರುವಂಥ ಹಸು ಯಾಕೋ ಅವತ್ತು ಕಾಲು ಎತ್ತೋದು, ಒದೆಯೋದು, ಮೇವು ತಿಂದಲೇ ಇರೋಂಥದ್ದು ಈ ರೀತಿ ಮಾಡುತ್ತೆ. ಅದಾದ ನಂತರ ಫಿಸಿಕಲಾಗಿ ನೀವು ನೋಡಿದ್ರೆ ಕೆಚ್ಚಲು ಊತ ಬಂದಿರುತ್ತೆ, ಜ್ವರ ಕಾಣಿಸ್ಕೊಳ್ಳುತ್ತೆ. ಸೊ ಇದೆಲ್ಲ ಕಾಣಿಸ್ಕೊಂಡಾಗ ಫಸ್ಟ್ ಏನು ಅಂತಂದರೆ, ಹಾಲು ಆ ಒಂದು ಕೆಚ್ಚಲು ಕೆಟ್ಟಿರುವಂಥ ಕೆಚ್ಚಲಿನಲ್ಲಿರುವಂಥ ಹಾಲನ್ನು ಪೂರ್ತಿ ಪ್ರಮಾಣದಲ್ಲಿ ಹಿಂಡಿಬಿಟ್ಟು ಪ್ರಾಥಮಿಕ ಚಿಕಿತ್ಸೆ ಅಂದರೆ ಪ್ರಥಮ ಚಿಕಿತ್ಸೆ ರೈತ ಆಗಿ ಏನು ಮಾಡ್ಬೋದು ಅಂತಂದರೆ, ಯಾವುದೇ ಒಂದು ಕಮರ್ಷಿಯಲ್ಲಾಗಿ ಸಿಗುವಂಥ ಇಂಟ್ರಾ ಮೆಮರಿ ಟ್ಯೂಬ್ಸ್ ಬರುತ್ತೆ, ಹಾಲು ಕರೆದು ಕಂಪ್ಲೀಟಾಗಿ ಹಾಲನ್ನು ಹಿಂಡಿಬಿಟ್ಟು, ಅಂದರೆ ಚೆನ್ನಾಗಿರುವಂಥ ಹಾಲಾದರೂ ಆಗ್ಬೋದು ಅಥವಾ ಕೆಟ್ಟಿರೋದಾಗಿದ್ರೂ ಆಗ್ಬೋದು, ಆ ಕೆಚ್ಚಲು ಬಾವು ಆಗಿರುವಂತಹ ಒಂದು ತೊಟ್ಟಿನಲ್ಲಿರುವಂಥ ಹಾಲನ್ನು ಸಂಪೂರ್ಣವಾಗಿ ಹಿಂಡಿಬಿಟ್ಟು ಆ ಟ್ಯೂಬನ್ನು ಹಾಕಿ ಸ್ಥಳೀಯವಾಗಿರುವಂತಹ ಡಾಕ್ಟ್ರುಗಳಿಗೆ ಅವರು ಕರೆಸ್ಬಿಟ್ಟು ಟ್ರೀಟ್ಮೆಂಟ್ನ ಕರೆಕ್ಟಾಗಿ ಮಾಡಿಸ್ತು ಅಂತಂದರೆ, ಆ ಕೆಚ್ಚಲು ಬಾವನ್ನು ಬೇಗನೆ ಗುಣಪಡಿಸ್ಬೋದು, ಅದರಿಂದ ಆಗುವಂಥ ಆರ್ಥಿಕ ನಷ್ಟನ ಕಡಿಮೆ ಮಾಡ್ಕೊಳ್ಬಹುದು.
1: ಓಕೆ ಸರ್, ಹಾಗೆ ಈಗ ರೈತರು ಹಸುಗಳನ್ನು ಸಾಕಾಣಿಕೆ ಮಾಡ್ತಿದ್ದಾರೆ ಅಂತಂದಾಗ, ಸೊ ಪ್ರಮುಖವಾಗಿ ತಿಳ್ಕೊಂಡಿರಬೇಕಾದಂತಹ ವಿಚಾರಗಳು ಏನೇನಿದೆ ಅದ್ರ ಬಗ್ಗೆ ಹೇಳ್ಬೋದು ಸರ್?
0: ರೈತರು ಇನ್ನೊಂದು ಗಮನಿಸಬೇಕಾಗಿರುವಂಥದ್ದು, ಹಸುಗಳಲ್ಲೇ ಆಗ್ಬೋದು, ಗರ್ಭಾವಸ್ಥೆ ಅನ್ನೋದು 9 ತಿಂಗಳು 9 ದಿನ ಇರುತ್ತೆ. ಆ 9 ತಿಂಗಳು 9 ದಿನ ಹತ್ತತ್ರ ಬಂದಾಗ ಕರು ಇನ್ನೇನು ಕರು ಹಾಕಬೇಕು ಹಸು ಅಂತ ಹೇಳಿದಾಗ, ಆ ಒಂದು ಹಸು ರೈತನಿಗೆ ಯಾವ ರೀತಿ ಸೂಚನೆ ಕೊಡುತ್ತೆ ಅಂತಂದರೆ, ಆ ಕರು ಹಾಕುವ ದಿನ ಹಸು ಮೊದಲನೇ ಸೂಚನೆ ಏನು ಅಂತಂದರೆ, ಹೊಟ್ಟೆ ಕಡೆ ನೋಡ್ಕೊಳ್ಳೋದು, ಕಾಲು ಕೆರೆಯೋದ ನಂತರ ಅಂತಂದರೆ ಹೊಟ್ಟೆ ನೋವು, ಅದಕ್ಕೆ ಕರು ಒಳಗಡೆ ಮೂಮೆಂಟ್ ಜಾಸ್ತಿ ಆದಾಗ ಕರು ಆ ಒಂದು ಮೂಮೆಂಟಿಂದ ಹಸುವಿಗೆ ಹೊಟ್ಟೆನಲ್ಲಿ ಬಾಧೆ ಸ್ಟಾರ್ಟ್ ಆಗುತ್ತೆ. ಆವಾಗ ಏನು ಮಾಡುತ್ತೆ, ಆ ಒಂದು ಗರ್ಭಾವಸ್ಥೆಯಲ್ಲಿರುವಂಥ ಹಸು ಎದ್ದೊಳ್ಳೋದು ಕೂರೋದು ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮಡಲಲ್ಲಿ ಮಡೆ ನೀಟಾಗಿ ಆಡೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಮಡಲು ಪೂರ್ತಿ ಕಂಪ್ಲೀಟಾಗಿ ಲೂಸ್ ಆಗಿರುತ್ತೆ, ಕೆಚ್ಚಲು ಪೂರ್ತಿ ಬಿರ್ತ್ಕೊಂಡಿರುತ್ತೆ, ತೊಟ್ಟು ಪೂರ್ತಿ ನಿಂಬ್ರಿಕೊಂಡಿರುತ್ತೆ. ಸೊ ಅಲ್ಲಿಗೆ ರೈತ ಅದು ಇಷ್ಟೂ ಒಂದು ಲಕ್ಷಣಗಳನ್ನು ಗಮನಿಸಿದಾಗ ಏನಾಗುತ್ತೆ, ನನ್ನ ಹಸು ಕರು ಹಾಕೊಳ್ಳೋ ಹಂತಕ್ಕೆ ಬಂದಿದೆ ಅಂತ ಗೊತ್ತಾಗುತ್ತೆ. ಆ ಹಂತದಿಂದ 4 ಗಂಟೆ ಸಮಯ ಆ ಕರು ಹಾಕುವ ಈ ಒಂದು ಟೈಮಿಂದ ಹಿಡ್ಕೊಂಡು ಕರು ಪೂರ್ತಿ ಈಚೆ ಬಂದು ಇದಾಗೋವರೆಗೂ 4-4.5 ಗಂಟೆ ಸಮಯ ಇರುತ್ತೆ. ಆ ಸಮಯದಲ್ಲಿ ಹಸುವನ್ನು ಶಾಂತವಾಗಿರುವಂಥ ಒಂದು ಸೈಲೆಂಟಾಗಿರುವಂಥ ಜಾಗದಲ್ಲಿ ಕಟ್ಬಿಟ್ಟು ರೈತ ಅದನ್ನು ಅಬ್ಸರ್ವ್ ಮಾಡ್ತಾ ಕೂತಾಗ 4 ಗಂಟೆ ಅದಕ್ಕೆ ಸಮಯ ಕೊಡಬೇಕು. ಮೊದಲನೇ ಹಂತದಲ್ಲಿ ಏನಾಗುತ್ತೆ, ಹಸು ಹೊಟ್ಟೆ ಕಡೆ ಒದ್ಕೊಳ್ಳೋದು, ಕಾಲು ಒದ್ಕೊಳ್ಳೋದು, ಎದ್ದೊಳೋದು ಕೂರೋದು, ಮಡ್ಲಲ್ಲಿ ಮೊಡೆಯಾಡೋದು, ನಂತರ 1 ಅವರ್ ಪ್ರೊಸೀಡ್ ಆಯಿತು ಅಂತ ಹೇಳಿದಾಗ ಕರು ಉಚ್ಚೆ ಬಿಡೆ, ಕರು ಇರುವಂತಹ ಉಚ್ಚೆ ಬಿಡೆ ಈಚೆ ಬರುತ್ತೆ, ಅದು ಮೆಕ್ಯಾನಿಕಲ್ ಆಗಿ ನಿಮ್ಮ ಒಂದು ಆ ಮಡಲನ್ನು ಓಪನ್ ಮಾಡುತ್ತೆ. ಅದಾದ ಸ್ವಲ್ಪ 1 ಗಂಟೆ ನಂತರದಲ್ಲಿ ಏನಾಗುತ್ತೆ, ಕರುವಿನ ಕಾಲು ಮತ್ತು ಮೂತಿಗಳು ಈಚೆ ಬಂದು ಸುಮಾರು ಜನ ರೈತರು ಇದು ಅನುಭವ ಇಲ್ಲದಲ್ಲೇ ಇರೋವಂಥವ್ರು ತುಂಬ ಗಾಬರಿ ಆಗಿಬಿಡ್ತಾರೆ. ಗಾಬರಿ ಆಗಿಬಿಟ್ಟು ತುರ್ತು ಅಂತ ಹೇಳ್ಬಿಟ್ಟು ಸುಮಾರು ಫೋನ್ ಮಾಡ್ತಿರ್ತಾರೆ, ಅವಶ್ಯಕತೆ ಇರೋದಿಲ್ಲ. ಆ ಒಂದು ತಲೆ ಮತ್ತು ಕಾಲು ಬಂದಿರುವಂಥ ಟೈಮಲ್ಲಿ ಅಟ್ಲೀಸ್ಟ್ ಮಿನಿಮಮ್ ಇನ್ 1 ಅವರ್ ವೆಯ್ಟ್ ಮಾಡಿದಾಗ ಏನಾಗುತ್ತೆ, ಕರುವಿನ ಕಾಲು ತಲೆ ಈಚೆ ಬಂದು ನಿಮ್ಮ ಎದೆಭಾಗ ಮತ್ತು ಹಿಂದಗಡೆ ಹಿಪ್ಪು ಪೋರ್ಷನ್ನು ಅಷ್ಟು ಕಂಪ್ಲೀಟಾಗಿ ಈಚೆ ಬರೋದಕ್ಕೆ ಇನ್ನೇನಾದರೂ 1-1.5 ಅವರ್ ಟೈಮ್ ಬೇಕಾಗುತ್ತೆ. ಆ ಒಂದು ಹಂತದಲ್ಲಿ ಕೆಲವೊಂದು ಸಾರಿ ಏನಾಗುತ್ತೆ, ಕೆಲವೊಂದು ರೈತರು ಏನು ಮಾಡ್ತಾರೆ, ಕಾಲು ಬಂದಿದ ತಕ್ಷಣ ಹಿಡ್ಕೊಂಡು 2 ಕಾಲನ್ನು ಎಳೆದ್ಬಿಡ್ತಾರೆ, ತಲೆ ಹಿಂದಗಡೆ ಇರುತ್ತೆ, ಅದು ಪೂರ್ತಿ ಎಳಿತಾ ಕಾಲು ಏನಾಗುತ್ತೆ ಅಂತಂದರೆ ತಲೆ ಹಿಂದಕ್ಕೆ ಹೋಗುತ್ತೆ, ಕರು ಹಾಕುವ ಒಂದು ಆ ಪ್ರಸವ ಆ ಪ್ರೋಸೆಸ್ಸು ತೊಂದರೆ ಆಗುತ್ತೆ. ಅದನ್ನು ಡಿಸ್ಟೋಕಿಯಾ ಅಂತ ಹೇಳ್ತೀವಿ. ಡಿಸ್ಟೋಕಿಯಾ ಅಂತಂದರೆ ಡಿಫಿಕಲ್ಟಿ ಇನ್ ಡೆಲಿವರಿ ಈಸ್ ಡಿಸ್ಟೋಕಿಯಾ. ಈ ಡಿಸ್ಟೋಕಿಯಾ ಯಾವಾಗ ಅಂತಂದರೆ, ರೈತರು ಈ ಥರ ಮಾಡೋದ್ರಿಂದ ನಂತರದಲ್ಲಿ ಏನಾಗುತ್ತೆ, 2 ಕಾಲು ತಲೆ ಕರೆಕ್ಟಾಗಿ ಬರಬೇಕು. ಒಂದೊಂದು ಸಾರಿ ಏನಾಗುತ್ತೆ, ಕಾಲು ಮಡಚ್ಕೊಳ್ಳೋದಾಗ್ಬೋದು, 1 ಕಾಲು ಮಡಚ್ಕೋಬೋದು ಅಥವಾ 2 ಕಾಲು ಮಡಚ್ಕೋಬೋದು ಅಥವಾ ತಲೆನೇ ಮಡಚ್ಕೋಬೋದು, ಈ ರೀತಿ ಸಮಸ್ಯೆಗಳಿರುತ್ತೆ. ಸೊ

0: ಆ ಒಂದು ಈ ಪಿರಿಯಡ್ನ 4 ಗಂಟೆ ಟೈಮು ನೀವು ವೆಯ್ಟ್ ಮಾಡಿ, ಆ ಟೈಮ್ ನಂತರನೂ ನಿಮಗೆ ಕರು ಬರಲಿಲ್ಲ ಅಂತ ಹೇಳಿದಾಗ ಸ್ಥಳೀಯವಾಗಿ ಪಶುವೈದ್ಯರನ್ನ ಯಾರನ್ನಾದ್ರು ಕರೆದು ಅದನ್ನು ಚೆಕ್ ಮಾಡಿಸಿದ್ರೆ ಕರು ಕರೆಕ್ಟಾಗಿ ಪೊಸಿಷನಲ್ಲಿದೆಯಾ, ಪ್ರೆಸೆಂಟೇಷನಲ್ಲಿದೆಯಾ ಅನ್ನೋದನ್ನ ಚೆಕ್ ಮಾಡ್ತಾರೆ. ನಿಮಗೆ ಡೆಲಿವರಿ ಆಗೋದಕ್ಕೆ ಅನುಕೂಲ ಆಗುತ್ತೆ. ನಂತರದಲ್ಲಿ ಕರು ಹಾಕಿದ ನಂತರ ಕರುವಿನ ಮೂಗಿನಲ್ಲಿರಬಹುದು, ಬಾಯಿಯಲ್ಲಿರುವಂತಹ ಆ ಒಂದು ಆಮ್ನಿಯಾಟಿಕ್ ಫ್ಲೂಯಿಡ್ ಇರ್ಬೋದು, ಅದನ್ನು ನೀಟಾಗಿ ಹಿಂಡಿ ಅದರ ಉಸಿರಾಟಕ್ಕೆ ಅನುಕೂಲ ಮಾಡಿಕೊಡಬೇಕು. ಆ ಕರು ಹಾಕಿದ ನಂತರ ಒಕ್ಕಳು ಬಳ್ಳಿನ ನೀಟಾಗಿ 1 ಇಂಚು ನೀವು ಬಿಟ್ಬಿಟ್ಟು ದಾರ ಕಟ್ಟಿ ಟಿಂಚರ್ನ ದ್ರಾವಣನ ಅದಕ್ಕೆ ಲೇಪನ ಮಾಡಿ ಕಟ್ ಮಾಡಬೇಕು. ನಂತರದಲ್ಲಿ ನಾವು ಆವಾಗಲೇ ಹೇಳಿದಾಗೆ ನೀವು ಕೊಡುವಂತಹ ಗಿಣ್ಣಾಲು ಆ ಕರುವಿಗೆ ಅದರ ದೇಹದ ತುಕ್ಕದ 10 ಭಾಗದಷ್ಟು ಅಥವಾ ಹೊಟ್ಟೆ ತುಂಬ ಅದಕ್ಕೆ ಗಿಣ್ಣಾಲನ್ನ ಕೊಟ್ಟಾಗ ಏನಾಗುತ್ತೆ, ಆ ಕರುವಿನ ಹೊಟ್ಟೆನಲ್ಲಿರುವಂಥ ಮೊದಲನೆಯ ಮಡ್ಡಿ ಅಥವಾ ಮ್ಯುಕೋನಿಯಂ ಅಂತ ಹೇಳ್ತೀವಿ, ಆ ಮ್ಯುಕೋನಿಯಂ ಎಲ್ಲ ನೀಟಾಗಿ ಬೇದಿ ರೂಪದಲ್ಲಿ ಈಚೆ ಬಂದಾಗ ಕರು ತುಂಬ ಆ್ಯಕ್ಟಿವ್ ಆಗುತ್ತೆ.
1: ಓಕೆ ಸರ್, ತುಂಬ ಚೆನ್ನಾಗಿ ಈ ಒಂದು ಗರ್ಭಾವಸ್ಥೆಯಲ್ಲಿದ್ದಂತಹ ಹಸುವನ್ನು ಯಾವ ರೀತಿ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ. ಸೊ ಅನುಭವ ಇರುವಂತಹ ರೈತರು ಗಾಬರಿ ಪಡದೆ ಸೊ ಈ ಒಂದು ಪ್ರೋಸೆಸ್ನ ನೋಡ್ಕೊಳ್ತಾ ಇರ್ತಾರೆ ಮತ್ತು ಆರೈಕೆ ಮಾಡ್ತಾ ಇರ್ತಾರೆ. ಆದರೆ ಏನು ಗೊತ್ತಿಲ್ಲದೆ ಇರುವಂಥವ್ರು ಆದರೆ ಸೊ ಒಂದೇ ಸರಿಗೆ ಅದನ್ನು ಏನೋ ಎಮರ್ಜೆನ್ಸಿ ಅಂತ ಅಂದ್ಕೊಂಡು ಸೊ ಗಾಬರಿ ಪಡುವಂತಹ ಸಂಭವ ಇರುತ್ತೆ. ಆದಷ್ಟು ಈ ರೀತಿ ಏನೆಲ್ಲ ಪ್ರೊಸೀಜರ್ಗಳಿದೆ ಅನ್ನೋದನ್ನು ವೈಜ್ಞಾನಿಕವಾಗಿ ನೀವು ತಿಳ್ಕೊಂಡು ಅಥವಾ ವೈದ್ಯರನ್ನು ಸಂಪರ್ಕ ಮಾಡಿ ಈ ರೀತಿ ನಮ್ಮ ಹಸು ಗಬ್ಬಾಗಿದೆ ಅಂತೆಲ್ಲ ಹೇಳ್ಬಿಟ್ಟು ಅವ್ರ ಹತ್ರ ಇನ್ಫಾರ್ಮೇಷನ್ನ ತೊಗೊಂಡು ಅವ್ರನ್ನ ಕರ್ಕೊಂಡು ಬಂದು ನೀವು ಈ ರೀತಿ ಕರುವನ್ನು ಹಾಕ್ಸಿದ್ರೆ ಸೊ ಅದು ಕೂಡ ಆರೋಗ್ಯವಾಗಿರುತ್ತೆ ಅಂತ ಹೇಳೋದಕ್ಕೆ ಸರ್ ಕೂಡ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ನೀಡ್ತಾ ಇದ್ರು. ಸೊ ಯಾರಿಗೆಲ್ಲ ಈ ವಿಚಾರಗಳು ಗೊತ್ತಿರಲಿಲ್ಲ ಈ ವಿಚಾರಗಳನ್ನ ತಿಳ್ಕೊಂಡು ಸೊ ಆದಷ್ಟು ಹಸುಗಳನ್ನು ಆರೈಕೆ ಮಾಡಿ ಗರ್ಭಾವಸ್ಥೆಯಲ್ಲಿದ್ದಂತಹ ಸಮಯದಲ್ಲಿ ಅವುಗಳನ್ನ ಪೋಷಣೆ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಹಾಗೆಯೇ ಕರುವು ಕೂಡ ಆಕ್ಟಿವ್ ಆಗಿರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದಂತಹ ಎಲ್ಲ ಮಾಹಿತಿಗಳು ಕೂಡ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಪಶುವನ್ನು ಸಾಕಾಣಿಕೆ ಮಾಡಿದ್ವಿ ಅಂತಂದಾಗ ಆಹಾರವನ್ನು ಯಾವ ರೀತಿ ಕೊಡಬೇಕಾಗತ್ತೆ, ಹೇಗೆ ಅವುಗಳನ್ನು ನೋಡ್ಕೊಳ್ಬೇಕಾಗತ್ತೆ ಅನ್ನುವಂತಹ ಒಂದು ವಿಚಾರಗಳನ್ನ ಕೂಡ ತುಂಬ ಚೆನ್ನಾಗಿ ನಮಗೆ ಇವತ್ತು ಡಾಕ್ಟರ್ ಶ್ರೀಧರ್ ಅವರು ತುಮಕೂರಿನಿಂದ ಮಾಹಿತಿಗಳನ್ನ ತಿಳಿಸಿದರು. ಸೊ ಮತ್ತೊಮ್ಮೆ ಸರ್ ತಮಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ. ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೆ ಎಲ್ಲಿಯೂ ಕೂಡ ಬಾಯ್. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪುನರ್ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
4: ವಿಶ್ವ ಛಾಯಾಗ್ರಹಣ ದಿನ. ಒಂದು ಕಾಲಕ್ಕೆ ಫೋಟೋ ಸ್ಟುಡಿಯೋ ಇಟ್ಟುಕೊಂಡವರು ಮಾತ್ರ ಮದುವೆ, ಮುಂಜಿ, ನಾಮಕರಣ, ಉತ್ಸವ ಸಮಾರಂಭಗಳಲ್ಲಿ ಫೋಟೋ ತೆಗೆಯುತ್ತಿದ್ದರು. ಫೋಟೋ ತೆಗೆಯುವವರು ಕಲಾಕಾರರು ಕೂಡ ಆಗಿದ್ದರು. ಅಂಥವರ ಸಂಖ್ಯೆ ಒಂದು ಕಾಲಕ್ಕೆ ಬೆರಳೆಣಿಕೆಯಲ್ಲಿತ್ತು. ಬರಬರುತ್ತಾ ಎಲ್ಲರೂ ಕೂಡ ಫೋಟೋ ತೆಗೆಯಲು ಆರಂಭಿಸಿದರು. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕ್ಯಾಮರಾಗಳನ್ನು ಕೊಂಡರು. ಕ್ಯಾಮರಾಗಳು ಅತ್ಯಂತ ಮುಖ್ಯವಾಗಿ ಎಲ್ಲ ಸಮಾರಂಭಗಳಿಗೂ ಬೇಕಾಗಿರುವ ಉಪಕರಣವಾಯಿತು. ಕ್ಯಾಮರಾಗಳು ಮಾರುಕಟ್ಟೆಯಲ್ಲಿ ವಿವಿಧ ಮಾದರಿಯಲ್ಲಿ ರಾರಾಜಿಸತೊಡಗಿದವು. ಹೆಚ್ಚು ಸಂಖ್ಯೆಯಲ್ಲಿ ಮಾರಾಟವಾಗತೊಡಗಿದವು. ಮೊದಲು ಬಾಕ್ಸ್ ಕ್ಯಾಮರಾಗಳು ಫೋಟೋಗಳಿಗಾಗಿ ಮೆರೆಯುತ್ತಿದ್ದವು. ನಂತರ SLR ಕ್ಯಾಮರಾಗಳು ತೆರೆಗೆ ಬಂದವು. ಡಿಜಿಟಲ್ ಕ್ಯಾಮರಾಗಳು ಜಗತ್ತಿನ ಪ್ರಮುಖವಾದ ಜನಪ್ರಿಯವಾದ ಆಕರಗಳಾದವು. ಬರಬರುತ್ತಾ ಮಿರರ್ಲೆಸ್ ಕ್ಯಾಮರಾಗಳು ತಮ್ಮ ಛಾಪನ್ನು ಮೂಡಿಸಿದವು. ಈಗ ಯಾರ ಕೈಯಲ್ಲಿ ನೋಡಿದರೂ ಸ್ಮಾರ್ಟ್ಫೋನುಗಳು, ಆಂಡ್ರಾಯ್ಡ್ ಫೋನುಗಳು ಕಂಡುಬರುತ್ತವೆ. ಹಾಗೆಯೇ ಕ್ಯಾಮರಾಗಳು ಕೂಡ ವಿವಿಧ ಭಂಗಿಗಳಲ್ಲಿ, ವಿವಿಧ ಆಕಾರಗಳಲ್ಲಿ ಉಪಯೋಗವಾಗುತ್ತವೆ. ಸಾಮಾನ್ಯವಾಗಿ ಸ್ಮಾರ್ಟ್ಫೋನುಗಳು, ಆಂಡ್ರಾಯ್ಡ್ ಮೊಬೈಲುಗಳು ಉತ್ತಮವಾಗಿ ಕ್ಯಾಮರಾಗಳಂತೆಯೇ ಕೆಲಸ ಮಾಡುತ್ತವೆ. ಮೊದಲು SLR ಕ್ಯಾಮರಾಗಳನ್ನು ಬಳಸುತ್ತಿದ್ದ ಫೋಟೋಗ್ರಾಫರ್ಗಳು ಅಥವಾ ಫೋಟೋ ಜರ್ನಲಿಸ್ಟ್ಗಳು ಈಗ ಮೊಬೈಲ್ ಕ್ಯಾಮರಾಗಳನ್ನು ಕೂಡ ಬಳಸುತ್ತಿದ್ದಾರೆ. ಏಕೆಂದರೆ ಮೊಬೈಲ್ ಕ್ಯಾಮರಾಗಳು, ಆಂಡ್ರಾಯ್ಡ್ ಕ್ಯಾಮರಾಗಳು SLR ಕ್ಯಾಮರಾಗಿಂತ ಅತ್ಯಂತ ಹಗುರವಾಗಿರುತ್ತವೆ, ಬಳಸಲು ಕೂಡ ತುಂಬ ಸೂಕ್ತವಾಗಿರುತ್ತವೆ. ಛಾಯಾಗ್ರಹಣ ಇಂದಿನ ಬಹುಮುಖ್ಯವಾದ ಕ್ಷೇತ್ರ. ಒಂದು ಛಾಯಾಚಿತ್ರ ಅಥವಾ ಒಂದು ಫೋಟೋ 1,000 ಪದಗಳಿಗಿಂತ ಹೆಚ್ಚಿನ ಮಾಹಿತಿಯನ್ನು ಕೊಡುತ್ತದೆ. ಪತ್ರಿಕೋದ್ಯಮದಲ್ಲಂತೂ ಛಾಯಾಚಿತ್ರವಿಲ್ಲದೆ ಯಾವ ಸುದ್ದಿಗಳು ಬಿತ್ತರವಾಗುವುದಿಲ್ಲ. ಪತ್ರಿಕೆಗಳ ತುಂಬ ಬರುವ ಸುದ್ದಿಗಳು, ಅದು ಸಾವಿನ ಸುದ್ದಿ, ರಾಜಕೀಯ ಸುದ್ದಿ, ಭೂಕಂಪ, ಮಳೆ, ಕೊಲೆ, ಸುಲಿಗೆ, ಅಪಘಾತ, ಪ್ರಾಣಿ ಪಕ್ಷಿ, ಬರಗಾಲ, ಹೀಗೆ ಎಲ್ಲವೂ ಈ ಛಾಯಾಚಿತ್ರಗಳ ಮೂಲಕ, ಫೋಟೋಗಳ ಮೂಲಕ ಕಥೆಗಳನ್ನು ಕೊಟ್ಟು ರೋಮಾಂಚನವನ್ನು ಉಂಟು ಮಾಡುತ್ತವೆ. 100+ ಕಥಾನಕಗಳು ಫೋಟೋ ಸಮೇತ ಆಗಾಗ ಪತ್ರಿಕೆಗಳಲ್ಲಿ ಸುದ್ದಿಯಾಗುತ್ತಿದ್ದುದನ್ನು ನಾವು ನೋಡುತ್ತಿದ್ದೇವೆ. ಬೆಳಗಾದ ಕೂಡಲೇ ನಾವು ಕೈಗೆ ಪತ್ರಿಕೆಯನ್ನು ಎತ್ತಿಕೊಂಡು ಕೂಡಲೇ ಮೊದಲು ಫೋಟೋಗಳನ್ನು ನೋಡಿ ಆಮೇಲೆ ಸುದ್ದಿಗಳನ್ನು ಓದುತ್ತೇವೆ. ಮೊಬೈಲ್ನಲ್ಲಿ ಹರಿದಾಡುವ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಾಪ್, ಟ್ವೀಟ್ ಮುಂತಾದವುಗಳಲ್ಲೂ ಕೂಡ ಅನೇಕ ವಿಷಯಗಳ ಫೋಟೋಗಳು ನಮ್ಮನ್ನು ಹುಚ್ಚು ಹಿಡಿಸುತ್ತವೆ. ವಯಸ್ಸಿನ ತಾರತಮ್ಯವಿಲ್ಲದೆ ಜನ ಮೊಬೈಲ್ ನೋಡುವುದರಲ್ಲಿಯೇ ಕಾಲ ಕಳೆಯುತ್ತಾರೆ. ಯುವಕರಿಗಂತೂ ಕೈಯಲ್ಲಿ ಮೊಬೈಲ್ ಹೊಂದಿದ್ದರೆ ಸಾಕು, ತಂದೆ ತಾಯಿ ಗುರು ಹಿರಿಯರು ಯಾರೂ ಕಣ್ಣಿಗೆ ಕಾಣಿಸುವುದೇ ಇಲ್ಲ. ಇದೆಲ್ಲ ಛಾಯಾಗ್ರಹಣ ನಡೆದು ಬಂದ ದಾರಿಯ ಮಹಿಮೆ ಎಂದೇ ಹೇಳಬಹುದು. ಒಟ್ಟಿನಲ್ಲಿ ಇದು ಛಾಯಾಗ್ರಹಣದ ರಂಗಿನ ಜಗತ್ತು. ಜಗತ್ತಿನಲ್ಲಿ ಮೊದಲ ಕ್ಯಾಮರಾ ಆವಿಷ್ಕಾರವಾದದ್ದು ಫ್ರಾನ್ಸ್ನಲ್ಲಿ. 1816 ಜೋಸೆಫ್ ನೈಸ್ ಖೋರ್ ನಿಪ್ಸ್ ಎಂಬ ಫ್ರೆಂಚ್ ವ್ಯಕ್ತಿ ಈ ಕ್ಯಾಮರಾವನ್ನು ಕಂಡುಹಿಡಿಯುತ್ತಾನೆ. ಆದರೆ ಆತ ಕ್ಯಾಮರಾದಲ್ಲಿ ಯಾವ ಚಿತ್ರಗಳನ್ನು ಸೆರೆ ಹಿಡಿಯುವುದಿಲ್ಲ, ಗೋಡೆಯ ಮೇಲೆ ಚಿತ್ರವನ್ನು ಬಿಡುತ್ತಾನೆ. ಅಂದರೆ ಆತ ಸಿಲ್ವರ್ ಕ್ಲೋರೈಡ್ ಲೇಪನದ ಕಾಗದದ ಮೇಲೆ ಬೆಳಕನ್ನು ಹಾಯಿಸುತ್ತಾನೆ. ಬೆಳಕನ್ನು ಹಾಯಿಸಿದಾಗ ಕಪ್ಪು ಬಣ್ಣದ ಕಾಗದದ ಮೇಲೆ ಚಿತ್ರಗಳು ಮೂಡುತ್ತವೆ. ಕ್ಯಾಮರಾದಲ್ಲಿ ಮಸೂರಗಳನ್ನು ಅಳವಡಿಸಿದ ಚಿತ್ರ ಸೆರೆ ಹಿಡಿದು ಅವನು ಹೆಸರಾಗುತ್ತಾನೆ. ನಂತರ ಆ ಕ್ಯಾಮರಾಗಳು ಸುಧಾರಣೆಗೊಳ್ಳುತ್ತವೆ. 1926 ಹೊತ್ತಿಗೆ ಕ್ಯಾಮರಾಗಳು ಮಾರುಕಟ್ಟೆಗೆ ಬರುತ್ತವೆ. ಜನ ಮುಗಿಬಿದ್ದು ಆ ಕ್ಯಾಮರಾಗಳನ್ನು ಕೊಳ್ಳತೊಡಗುತ್ತಾರೆ. ಎಲ್ಲರೂ ಕ್ಯಾಮರಾಗಳನ್ನು ಕೊಂಡು ಫೋಟೋ ತೆಗೆಯುವ ಗೀಳು ಅಂಟಿಸಿಕೊಳ್ಳುತ್ತಾರೆ. ಆಗ ಕೆಲವು ವ್ಯಾಪಾರಿಗಳು ಹಣ ಮಾಡುವ ಉದ್ದೇಶದಿಂದ ಕ್ಯಾಮರಾಗಳನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿರುತ್ತಾರೆ. ಫ್ರಾನ್ಸ್ನಲ್ಲಿ ಇದು ಬೆಳಕಿಗೆ ಬರುತ್ತದೆ. ಫ್ರಾನ್ಸ್ ಸರ್ಕಾರ ಅಲ್ಲಿ ವ್ಯವಹಾರಗಳನ್ನು ನೋಡುತ್ತದೆ. ಯಾಕೆಂದರೆ ಕ್ಯಾಮ್ರಾ ಹುಟ್ಟಿ ಬಂದದ್ದೇ ಫ್ರಾನ್ಸ್ನಲ್ಲಿ, ಅದನ್ನು ಕಂಡುಹಿಡಿದದ್ದೇ ಫ್ರಾನ್ಸ್ನಲ್ಲಿ. ಆದ್ದರಿಂದ ಅಲ್ಲಿ ವ್ಯಾಪಾರದಲ್ಲಿ ವಹಿವಾಟು ಮಾಡುತ್ತಿದ್ದ, ಲಾಭ ಮಾಡಿಕೊಳ್ಳುತ್ತಿದ್ದ ಕೆಲವರನ್ನು ನೋಡಿ ಫ್ರೆಂಚ್ ಸರ್ಕಾರ 1839 ಆಗಸ್ಟ್ 19 ನಂತರ ಕ್ಯಾಮ್ರಾಗಳಿಗೆ ಪೇಟೆಂಟ್ ಪಡೆಯುತ್ತದೆ. ಅಂದರೆ ಕ್ಯಾಮ್ರಾಗಳಿಗೆ ಸ್ವಾಮ್ಯವನ್ನು ಪಡೆದುಕೊಳ್ಳುತ್ತದೆ. ಆಗ ಯಾರು ಬೇಕಾದರೂ ಜಗತ್ತಿನಲ್ಲಿ ನಿಗದಿತ ಬೆಲೆಯಲ್ಲಿ ಕ್ಯಾಮರಾಗಳನ್ನು ಕೊಳ್ಳಬಹುದೆಂದು ಫ್ರಾನ್ಸ್ ಸರ್ಕಾರ ಘೋಷಣೆ ಮಾಡುತ್ತದೆ. ಅಂದಿನಿಂದ ಫ್ರಾನ್ಸ್ ಅಷ್ಟೇ ಅಲ್ಲ, ಪ್ರಪಂಚದ ಅನೇಕ ದೇಶಗಳು ಕ್ಯಾಮರಾಗಳನ್ನು ಕೊಂಡುಕೊಂಡು ಫೋಟೋಗಳನ್ನು ತೆಗೆಯಲು ಆರಂಭಿಸುತ್ತವೆ. ಅದರ ಸವಿನೆನಪಿಗಾಗಿಯೇ ಆಗಸ್ಟ್ 19 ದಿನವನ್ನು ಜಾಗತಿಕ ಛಾಯಾಗ್ರಹಣ ದಿನವೆಂದು ಆಚರಿಸಲಾಗುತ್ತದೆ. ಜಗತ್ತಿಗೆ ಚಿರಪರಿಚಿತವಾದ ಕ್ಯಾಮ್ರಾ ಭಾರತಕ್ಕೆ ಬಂದದ್ದಂತೂ 1855. ಸುಮಾರು 168 ವರ್ಷಗಳ ಹಿಂದೆ ಬಂದ ಈ ಕ್ಯಾಮ್ರಾ ಈಗ ಭಾರತದ ಮೂಲೆ ಮೂಲೆಯಲ್ಲಿ ಬಳಕೆಯಾಗುತ್ತಿದೆ. ಭಾರತಕ್ಕೆ ಮಾತ್ರವಲ್ಲ, ಇಡೀ ಪ್ರಪಂಚದ ಮೂಲೆ ಮೂಲೆಯಲ್ಲಿ ಕೂಡ ಕ್ಯಾಮ್ರಾಗಳನ್ನು ಅನೇಕ ಯುವಕರು ಹವ್ಯಾಸಿಗರು ಬಳಸುತ್ತಿದ್ದಾರೆ. ನಮಗೆ ಅನೇಕ ಜಾಗಗಳ ಪರಿಚಯವಾಗಿದೆ. ಗುಡ್ಡಗಳು, ಬೆಟ್ಟಗಳು, ಸಮುದ್ರಗಳು, ಪಕ್ಷಿಗಳು, ಪ್ರಾಣಿಗಳು, ಕೀಟಗಳು, ನಾವು ನೋಡದ ಅನೇಕ ವಸ್ತುಗಳು, ಅನೇಕ ಜೀವಿಗಳು ಈ ಕ್ಯಾಮರಾಗಳ ಮೂಲಕ ನಮಗೆ ಪರಿಚಯವಾಗಿದೆ. ಹೀಗಾಗಿ ಕ್ಯಾಮರಾ ಅಂದರೆ ನಮಗೆ ಇಡೀ ಜಗತ್ತನ್ನೇ ತೋರಿಸುವ ಒಂದು ಮಾಯಾ ಪೆಟ್ಟಿಗೆ ಎಂದು ಕರೆಯಬಹುದು.
3: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

ನನಗೆ ತುಂಬ ಇಷ್ಟ. ಅವನಿಗೂ ನಾನಂದ್ರೆ ಇಷ್ಟ ಅನ್ಸುತ್ತೆ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಹುಲಿ ಹೆಜ್ಜೆ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಹೂವು ಮುಳ್ಳು ಜೋಡಿ ಎನ್ನುವಂತ ಒಂದು ಮಧುರವಾದಂತಹ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ RNG ಗೋಪಾಲ್ ಬರೆದಿರುವಂತಹ ಒಂದು ಗೀತೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಟೈಗರ್ ಪ್ರಭಾಕರ್ ಹಾಗೂ ವಿಜಯಲಕ್ಷ್ಮಿ ಸಿಂಗ್ ಅವರ ಒಂದು ನಟನೆಯ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ಸುಬ್ರಹ್ಮಣ್ಯ ಐತಾಳ್, ಸಾಲಿಗ್ರಾಮ, ಉಡುಪಿ ಜಿಲ್ಲೆ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಹೊಸ ಬೆಳಕು ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಅದುವೇ ನೀನಾದೆ ಬಾಳಿಗೆ ಜ್ಯೋತಿ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸರಿತಾ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ದೇವರು ಕೊಟ್ಟ ವರ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಬೇಲೂರ ಗುಡಿಯಲ್ಲಿ ಶಿಲೆಯಾಗಿ ನಿಂತೋಳೆ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಗಂಗಾಧರ್ ಜಯಂತಿ ಹಾಗೂ BV ರಾಧಾ ಅವರ ಒಂದು ನಟನೆಯ ಚಿತ್ರ. ಇದು 1976 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅಪೂರ್ವ ಸಂಗಮ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಅದುವೇ ತಾರಾ ಓ ತಾರಾ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಅಂಬಿಕಾ ಅವರ ಒಂದು ಜೋಡಿಯ ಚಿತ್ರ. ಇದು ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಮಧುರವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: la la, hey lady, la la la la la la.
1: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅರುಣ ರಾಗ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ನೀ ಬರೆದ ಒಲವಿನ ಬೋಲೆ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು ಎಸ್ ಜಾನಕಿ ಹಾಗೂ ಸಂಗಡಿಗರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ದೊಡ್ಡ ರಂಗೇಗೌಡ ಬರೆದಿರುವಂತಹ ಒಂದು ಗೀತೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅನಂತನಾಗ್ ಗೀತಾ ಹಾಗೂ ಕೆ ಎಸ್ ಅಶ್ವಥ್ ಅವರ ಒಂದು ಜೋಡಿಯ ಈ ಒಂದು ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಹಾಗೆ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ಸುಬ್ರಹ್ಮಣ್ಯ ಐತಾಳ್, ಸಾಲಿಗ್ರಾಮ, ಉಡುಪಿ ಜಿಲ್ಲೆ.

ಇದೆಯಾ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಈ ಒಂದು ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ ಉಡುಪಿ ಜಿಲ್ಲೆ. ಇದೀಗ ಒಲವಿನ ಆಸರೆ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಕನಸಲ್ಲಿ ಮನಸ್ಸಲ್ಲಿ ಎನ್ನುವಂತಹ ಒಂದು ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ ದೊಡ್ಡರಂಗೇಗೌಡರ ಒಂದು ರಚನೆಯನ್ನು ಕೇಳೋಣ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಹಾಗೂ ರೂಪಿಣಿ ಅವರ ಒಂದು ಜೋಡಿಯ ಚಿತ್ರ. ಇದು 1988 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮಸಣದ ಹೂವು ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಓ ಗುಣವಂತ ಓ ಗುಣವಂತ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆ ಇದು. ಅಂಬರೀಷ್ ಅವರ ಒಂದು ನಟನೆಯ ಈ ಒಂದು ಅಮೋಘವಾದಂತಹ ಗೀತೆ ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಏಟ್ ಎಫ್ ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಆತ್ಮೀಯ ಕೇಳುಗರೆ ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪಡುವಾರ ಹಳ್ಳಿ ಪಾಂಡವರು ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಈ ಒಂದು ಗೀತೆಯನ್ನ ಹಾಡಿದಂತ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕಸ್ತೂರಿ ಶಂಕರ್ ಅವರು. ದೊಡ್ಡರಂಗೇಗೌಡ ಬರೆದಿರುವಂತಹ ಒಂದು ಗೀತೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ. ಹಾಗೆ ಈ ಒಂದು ಚಿತ್ರ 1978 ತೆರೆ ಕಂಡಿರುವಂತಹ ವರ್ಷ ಇದು. ಅಂಬರೀಷ್ ಹಾಗೂ ಶಾಂತಲಾ ಅವರ ಒಂದು ಜೋಡಿಯ ಈ ಒಂದು ಗೀತೆ ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅವತಾರ ಪುರುಷ ಎನ್ನುವಂತಹ ಒಂದು

ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಸಾಗರಕ್ಕೆ ಚಂದ್ರಮನ ಆಸರೆ ಎನ್ನುವಂತ ಒಂದು ಸುಂದರವಾದಂತ ಗೀತೆಯನ್ನ ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಉಕ್ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡ್ ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಲ್ಲ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ನಿಜಾನ ನಿಜಾನ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ ಶ್ರೀನಿವಾಸ್ ಹಾಗೂ ಲಕ್ಷ್ಮಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ನಾಗೇಂದ್ರ ಪ್ರಸಾದ್ ಅವರ ಒಂದು ರಚನೆ, ವೆಂಕಟನಾರಾಯಣ ಅವರ ಒಂದು ಸಂಗೀತ ನಿರ್ದೇಶನ, ಇದು ಸುದೀಪ್ ಹಾಗೂ ಸಂಗೀತ ಅವರ ಒಂದು ಜೋಡಿಯ ಚಿತ್ರ, ಅಶ್ವಿನಿ ಆಡಿಯೋದಿಂದ ಮೂಡಿ ಬಂದಿರುವಂತಹ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪಂಚಮ ವೇದ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ನೀ ತಂದ ಪ್ರೀತಿ ಬೆಳಕಾಗಿದೆ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ KS ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಸಂಗೀತ ರಾಜ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ರಮೇಶ್ ಅರವಿಂದ್ ಹಾಗೂ ಸುಧಾ ರಾಣಿ ಅವರ ಒಂದು ನಟನೆಯ ಚಿತ್ರ. ಇದು 1990 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ 7 ಸುತ್ತಿನ ಕೋಟೆ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಸಂತಸ ಅರಳುವ ಸಮಯ ಎನ್ನುವಂತ ಒಂದು ಮಧುರವಾದಂತಹ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಹಾಗೂ ರತ್ನಮಾಲಾ ಪ್ರಕಾಶ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ವಿ ಮನೋಹರ್ ಬರೆದಿರುವಂತಹ ಒಂದು ಗೀತೆ, ಎಲ್ ವೈದ್ಯನಾಥನ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅಂಬರೀಶ್ ಹಾಗೂ ಗೌತಮಿ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ ಉಡುಪಿ ಜಿಲ್ಲೆ.

ಶತ್ರು ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಭಾವಗೀತೆಯತ್ತ ಸಾಗೋಣ. ಈ ಒಂದು ಗೀತೆಯನ್ನ ಹಾಡಿದಂತ ಗಾಯಕರು MD ಪಲ್ಲವಿ ಅವರು. ಇದು ಚಂದ್ರಶೇಖರ ಕಂಬಾರ ಬರೆದಿರುವಂತ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಅದುವೇ ಬ್ಯಾಟಿ ಬ್ಯಾಟಿಯ ನಾಡಿದ ಎನ್ನುವಂತಹ ಒಂದು ಮಧುರವಾದಂತ ಗೀತೆಯನ್ನ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ಸುಬ್ರಹ್ಮಣ್ಯ ಐತಾಳ್, ಸಾಲಿಗ್ರಾಮ, ಉಡುಪಿ ಜಿಲ್ಲೆ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮುಂಜಾನೆಯ ಮಂಜು ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಜೀವನ ಸರಿಗಮಪ ಗಳ ಎನ್ನುವಂತ ಒಂದು ಮಧುರವಾದಂತಹ ಗೀತೆಯನ್ನ ಕೆ ಎಸ್ ಚಿತ್ರ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಹಂಸಲೇಖ ಅವರು ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ಅಂಬರೀಷ್ ಸುಧಾರಾಣಿ ಹಾಗೂ ತಾರಾ ಅವರ ಒಂದು ಜೋಡಿಯ ಈ ಒಂದು ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರಿ, ಸಮುದ್ರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಯಜಮಾನ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಪ್ರೇಮ ಚಂದ್ರಮ ಎನ್ನುವಂತಹ ಒಂದು ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಇದೀಗ ಕೆ ಕಲ್ಯಾಣ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ರಾಜೇಶ್ ರಾಮನಾಥ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಹಾಗೂ ಪ್ರೇಮ ಅವರ ಒಂದು ಜೋಡಿಯ ಚಿತ್ರ. ಇದು 2000 ಇಸ್ವಿಯಲ್ಲಿ ತೆರೆ ಕಂಡಿರುವಂತಹ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
1: ಯು ರಾಸ್ಕಲ್, ಎಷ್ಟು ಧೈರ್ಯ ನಿನಗೆ! ನನ್ನ ಮದುವೆ ಆಗ್ಬೇಕು ಅಂತ ಆಸೆ ಪಡ್ತೀಯಾ? ಹೋಗೋ ಆಚೆಗೆ. ಗೋ, ಐ ಸೆಡ್ ಗೆಟ್ ಔಟ್.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಭಾವಗೀತೆಯತ್ತ ಸಾಗೋಣ. ಅದುವೇ ಇನ್ನೂ ಯಾಕೆ ಬರಲಿಲ್ಲವ ಎನ್ನುವಂತ ಒಂದು ದಾರಾ ಬೇಂದ್ರೆ ಅವರ ಒಂದು ಕವನವನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ಸುಬ್ರಹ್ಮಣ್ಯ ಐತಾಳ್, ಸಾಲಿಗ್ರಾಮ, ಉಡುಪಿ ಜಿಲ್ಲೆ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ರ ಅಂಜಲಿ ಅವರೇ, ಇವಾಗ ಹೇಳ್ತಾ ಇದ್ದೀನಿ ಕೇಳಿ, ಪೆನ್ಸಿಲ್ ಅಲ್ಲಿ ಬರೆದಿಟ್ಕೊಳ್ಳಿ. ಬ್ರಹ್ಮನ್ ಪಕ್ಕ ಸರಸ್ವತಿ, ವಿಷ್ಣು ಪಕ್ಕ ಲಕ್ಷ್ಮಿ, ಶಿವನ್ ಪಕ್ಕ ಪಾರ್ವತಿ, ರಾಮನ್ ಪಕ್ಕ ಸೀತೆ. ಹಂಗೆ ನನ್ನ ಪಕ್ಕದಲ್ಲಿ ನೀವಿದ್ರೆ ಮಾತ್ರನೇ ಚಂದ, ಇನ್ಯಾರ ಪಕ್ಕದಲ್ಲಿದ್ರು ಚೆನ್ನಾಗಿರಲ್ಲ. ಆಮೇಲೆ ಈ ಫ್ಲಾಂಗ್ ವೈಲಿನ್ ಇನ್ನೊಂದು ಮಾತು ಹೇಳ್ತೀನಿ, ಎಡಗೈಲಿ ಬರೆದಿಟ್ಕೊಳ್ಳಿ. ಪ್ರೀತಿ ಮಾಡೋ ಪ್ರತಿಯೊಬ್ಬ ಹುಡುಗನೂ ಎದೆಯಲ್ಲಿ ತಾಜ್ ಮಹಲ್ ಇಟ್ಕೊಂಡಿರಿ ಪ್ರೀತಿಸೋದು. ಆದ್ರೆ ಎಲ್ಲ ಹುಡುಗಿರು ಮಮತಾಜ್ ಆಗಿರಲ್ಲ. ನಿಮ್ಮಂತ ಹುಡುಗಿರಿಗೆ ಇವಾಗ ಅರ್ಥ ಆಗಲ್ಲ, ಮದ್ವೆಗೆ 6 ತಿಂಗಳಾದ್ಮೇಲೆ ಅವ್ರು ಕೊಡ್ಸಿರೋ ಗಿಫ್ಟ್ ಇಟ್ಕೊಂಡ್ಗಳು ಅಂತ ಹೇಳ್ತಿರಲ್ಲ, ಅವಾಗ ಅರ್ಥ ಆಗತ್ತೆ ಪ್ರೀತಿಸೋ ಹುಡುಗರು ವ್ಯಾಲ್ಯೂ ಏನು ಅಂತ.
1: ಬುದ್ಧಿವಂತ ಭಗವಂತ ಇಷ್ಟ ಕಷ್ಟಗಳ ನಡುವೆ ಒಂದು ಸಣ್ಣ ರಿಲೇಶನ್ಶಿಪ್ ಅನ್ನು ಇಟ್ಟಿದ್ದಾನೆ. ಒಬ್ಬರಿಗೆ ಇಷ್ಟ ಅಂದ್ರೆ ಅದು ಮತ್ತೊಬ್ಬರಿಗೆ ಕಷ್ಟ.
2: ಹೌದು,
1: ಹೆಂಡತಿಗೆ ಗೋಲ್ಡು ಅಂದ್ರೆ ಇಷ್ಟ, ಗಂಡನಿಗೆ ಹೆಸರು ಕೇಳಿದ್ರೇನೆ ಕಷ್ಟ.
2: ಸ್ಟಾಪ್, ವಾಟ್ ಇಸ್ ದಿಸ್? ಯು ಆರ್ ಟೆಲಿಂಗ್ ಹರಿಕತೆ. ಐ ವಿಲ್ ಟೆಲ್ ಆಲ್ ಪ್ಯಾಥೋಲಜಿಸ್ಟ್ಸ್ ವಿತ್ ಪ್ಲೇಟ್ ಅಂಟೆ ಯಾರ್.

ಸೂಪರ್ ಗಾಡು ಲವ್ಗೂ ಲೈಫ್ಗೂ ನಡುವೆ ಒಂದು ಸಣ್ಣ ಕನೆಕ್ಟಿವಿಟಿಯನ್ನು ಇಟ್ಟಿದ್ದಾನೆ. ಹುಡುಗಿಯರಿಗೆ ಪರಗೇಟಿಂಗ್ ವರವನ್ನು ಕೊಟ್ಟಿದ್ದಾನೆ. ಹುಡುಗರಿಗೆ ರಿಮೆಂಬರಿಂಗ್ ಶಾಪವನ್ನು ಇಟ್ಟಿದ್ದಾನೆ. ಬಾರ್ ಓನರ್ಸ್ಗೆ ಆಲ್ವೇಸ್ ಬೋನಸ್ ಬಿಸ್ನೆಸ್ ಅನ್ನು ಕೊಟ್ಟಿದ್ದಾನೆ. ಇದನ್ನು ತಿಳ್ಕೊಂಡು ಬದುಕೋದೇ ಆದ್ರೆ ಲೈಫ್ ಗುಡ್, ಇಲ್ಲ ಅಂದ್ರೆ ಕೈಗೆರಡ ಲಡ್ಡು. ಹಣೆ ಮೇಲೆ ಎರಡು ವೈಟು ಒಂದು.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಕೊಡಿತಾರೆ, ಮೇಡಮ್ ಕೈಗೊಡಿತಾರೆ, ಮೇಸ್ಟ್ರು ಕಾಲ್ಗೊಡಿತಾರೆ.
1: ಬಹದ್ದರ್
0: ಎದ್ದೆಗೆ ಒಡಿಯೋದು, ಎದುರುಗಡೆ ನಿಲ್ಲದಕ್ಕಿಂತ ಮುಂಚೆ ಎದ್ದೆ ಗಟ್ಟಿಗಾಯ್ತಾ ಮುಟ್ ನೋಡ್ಕೋ.
1: ಕೆಣಕ್ಬಿಟ್ಟೆ ಕಲಾ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.

0: ದೇವರು ದೇವರು, ಎಲ್ಲಿದ್ದಾನೆ ದೇವರು? ಈ ಕಲಿಯುಗದಲ್ಲಿ ಕಲ್ಲು ಕುಡಿಲಿ ಕಲ್ಲಾಗಿ ಕಣ್ಣು ಮುಚ್ಕೊಂಡು ಕುಳಿತಿದ್ದಾನೆ. ಹಣವಿದ್ದವನ ಕೈಗೊಂಬೆಯಾಗಿದ್ದಾನೆ. ನೋಟು ಕೊಟ್ಟು ಓಟು ಪಡೆದು ಬಡ ಜನರ ಕತ್ತು ಕೊಯ್ಯುವ ರಾಜಕಾರಣಿಗಳ ಮನೆಯ ಕಾವಲುಗಾರನಾಗಿದ್ದಾನೆ.
1: ನಮಸ್ಕಾರ ರೀ ಚೇರ್ಮನ್ ಸಾಹೇಬ್ರೆ, ದೇವ್ರ ಹತ್ರ ವರ ಕೇಳಲಿಕ್ಕೆ ಬಂದಿದ್ರೇನ್ರಿ ಅಪ್ಪ?
0: ದೇವರು, ಈ ದೇವರು ವರ ಕೊಡ್ತಾನೇನೋ ಈ ಹೈಬ್ರಿಡ್ ಕಾಲದಲ್ಲಿ? ಆ ಶಕ್ತಿ ಇದೆಯೇನೋ ಇವನಿಗೆ. ಆ ಶಕ್ತಿ ಇವನಲ್ಲಿದ್ದಿದ್ರೆ ಊರಿಗೆ ಊರೇ ನನ್ನನ್ನ ಪುಂಡ ಪೋಕರಿ ಸೂಳಿಯರ ಸಂಘದಲ್ಲಿ ಬಿದ್ದು ಒದ್ದಾಡೋನು ಅಂತ ಜರದ ಜನ ಎಲೆಕ್ಷನ್ ಅಲ್ಲಿ ನನ್ನನ್ನೇ ಆರಿಸ್ತಂದ್ರು, ಊರಿನ ಚೇರ್ಮನ್ನೂ ಮಾಡಿದ್ರು. ಯಾಕೆ? ದುಡ್ಡು ದುಡ್ಡು ದುಡ್ಡು ಅಂದಿದ್ರೆ ದಡ್ಡನು ಈ ದೇಶನ ಆಳ್ಬಹುದು ಕಣೋ.
1: ನೀವು ಮನುಷ್ಯ ಹೊಟ್ಟೆ ಹುಟ್ಟಬಾರ್ದಾಗಿತ್ತು ಅಯ್ಯಪ್ಪ. ದೇವ್ರು ನೀನು ದೇವ್ರು ಅಲ್ರಿ, ಮರಿವಿಲ್ಲದವರಿಗೆ ಹೆಣ್ಣು ಸಪ್ಲೈ ಮಾಡ್ತೀರೇನ್ರಿ?
0: ಒಳ್ಳೆ ಕನ್ಯಾ ತಂದು ಮದುವೆನೂ ಮಾಡ್ತೀವಿ,
1: ಮತ್ತೆ ಮಕ್ಕಳಿಲ್ಲದವರಿಗೆ ಮಕ್ಕಳ್ರಿ.
0: ಅದೇ ನನ್ನ ಮುಖ್ಯ ಗುರಿ ಅಲ್ವೇನು?
2: ಅಯ್ಯ, ಎಷ್ಟೆತ್ತರ ಕಟ್ಟ್ಯಾರ ಗಂಟಿನ ಮೂಳುಗಳು, ಹಾರಿ ಹಾರಿ ಹೊಡಿಬೇಕು.

0: ಏನು ಗುಡಿಲಿ ಗಂಟೆ ಬಹಳ ಜೋರಾಗಿ ಹೊಡಿತಾ ಇದೆ. ಯಾವ್ದೋ ಇದು ಪೀಸು ಚೆನ್ನಾಗಿದೆ
1: ಬಿತ್ತೆ ಅದ್ರ ಮೇಲೆ ಕಣ್ಣು. ಯಪ್ಪ ಅದು ನಮ್ಮ ಅಕ್ಕನ ಮಗಳ್ರಿ, ಮುಂದ ನನ್ನ ಹೆಂಡತಿ ಆಗವಳ್ರಿ.
0: ನಿಂದ ಅರ್ಧ ಸೀಸನ್ ಮುಗಿದು ಹೋಗಿದೆಯಲ್ಲ, ಅವಳ ನೋಡಿದ್ರೆ 16 ವರ್ಷದ ಹುಡುಗಿ
1: ಅಂದ್ರೆ. ಪಕ್ಕದ ಮನೆ ಭೋವಿ ಭೀಮಪ್ಪ ಹೇಳ್ತಿದ್ದೀನ್ರಿ, ತಮ್ಮ ನಿಂದ ಈಗ ಹದಕ್ ಬಂದು ವಯಸ್ಸು ಅಂತ. ಏ ಎಲ್ಲಿ ಎಲ್ಲಿ ಬಾ ಇಲ್ಲಿ.
2: ಅಯ್ಯ ನೀ ಇಲ್ಲೇ ನಿಂತೀಯನ? ಅಲ್ಲೇ ಊರ್ ಮಂದಿ ನಳದ ಮುಂದೆ ಕೊಡ ಇಟ್ಕೊಂಡು ಕುಂತಾರ? ಇಲ್ಲ ನೀನು ಮಂದಿ ಕೂಡ ಮಾತಾಡ್ತಾ ನಿಂತೀಯನ? ಮೊದಲ ನಿನ್ನ ನಳ ಹಳೇದು ಜಂಗ್ ಹತ್ತೈತಿ.
1: ಪೈಪು ಹಳೇದಾತು, ನಾನಾದ್ರೂ ಏನು ಮಾಡ್ಲಿ? ಏಯ್ ಕಬರಿಗೇಡಿ, ಹಳೆ ಕಬರಿಗೇಡಿ, ಇವರು ಹೊಸ ಚೇರ್ಮನ್ರು, ಮಾಡಿವರಿಗೆ ನಮಸ್ಕಾರ.
2: ಅಯ್ಯಯ್ಯ ಗೊತ್ತೇ ಇದ್ದಿಲ್ ಬಿಡು ನನಗ. ಯಪ್ಪ ಎತ್ರಿ ನಿಮ್ಮ ದೋತ್ರ, ಕಾಲಿಗೆ ಬೀಳ್ತೀನಿ.
0: ಇರ್ಲಿ ಇರ್ಲಿ ಹೇಳು ಹೇಳು. ಅಷ್ಟಪುತ್ರ ಸೌಭಾಗ್ಯವತಿ ಭವ.
1: ಉಯ್ಯಪ್ಪ ಏಯಪ್ಪ ಇನ್ನೂ ಇವಳದ ಮದುವೆ ಆಗಿಲ್ರಿ.
2: ಏ ಮೊದಲು ಮಕ್ಕಳಾಗ್ಲಿ ಬಿಡ, ಆಮೇಲೆ ಮದುವೆ ಮಾಡ್ಕೊಂಡ್ರೆ ಆಯ್ತು. ಯಾಕ್ರಿ ಅಪ್ಪ ಚೇರ್ಮನ್ರು?
1: ಏಯ್ ದೇವಾರ್ಷಿ, ಚೋರ್ಮನ್ರಲ್ಲ ಚೇರ್ಮನ್ರು ಅಂತ ಅನ್ನು.
0: ಲೇ ಅಕೀರ ಏನೋ ಪ್ರೀತಿಯಿಂದ ಚೋರ್ಮನ್ರು ಅಂತಾಳೆ, ಅನ್ಲಿ ಬಿಡು. ಸಾಲಿ ಕಲ್ತಿಲ್ಲ ನೋಡು,
1: ಹುಟ್ಟಿದಾಗಿನಿಂದ ಅದನ್ನ ಮಾಡ್ತಾ ಬಂದಿ ನೀನು.
2: ಯಪ್ಪ ನಾವು ಬಡವರು, ನಮ್ಮ ಮ್ಯಾಲೆ ನಿಮ್ಮ ಕಣ್ಣು ಇರ್ಲಿ.
0: ನಮ್ಮ ಉದ್ದಾರದ ಲಿಸ್ಟ್ ನಲ್ಲಿ ನಿನ್ನ ಹೆಸರು ಬರ್ಕೊಂಡಿದೀವಿ.
1: ಇನ್ನು ಯಾವಾಗ ಎಂದು ಎಷ್ಟೊತ್ತಿಗೆ ಉದ್ದಾರದ ಪ್ರೋಗ್ರಾಮ್ ಹಾಕಿ ನಿನ್ನ ಉದ್ಧಾರ ಮಾಡ್ತಾರ?
2: ಯಪ್ಪ ಮಾಡೋದ್ ಮಾಡ್ತೀರಿ, ಆದಷ್ಟು ಲಗೂನ ಮಾಡ್ರಿ, ಉಂಡುಟ್ಟು ಸುಖವಾಗಿ ಸಾಯ್ತೀವಿ. ಎಲ್ಲಾ ಮುಗಿದ ಮೇಲೆ ಮುಪ್ಪಿನ ಬಂದ್ರೆ ಎದಕ್ಕೆ ಬಂತು?
0: ಎಲ್ಲಿ ನಿನಗೆ ವಯಸ್ಸೆಷ್ಟು?
2: ಹೋದ ಅಮಾವಾಸ್ಯೆಗೆ 18 ತುಂಬಿ 19 ಬಿತ್ರಿ.
0: ಆಹಾ ಏನು ಯೋಚನೆ ಮಾಡ್ಬೇಡ, ಇನ್ನು 2-3 ತಿಂಗಳಲ್ಲಿ ಮುಂದಕ್ಕೆ ತರ್ತೀನಿ, ನೀನೇನು ಚಿಂತೆ ಮಾಡಬೇಡ.
1: ಅಷ್ಟು ಮಾಡು ಯಪ್ಪ, ನೀನು ಮುಂದಕ್ಕೆ ತರ್ತೀಯ ನನಗೆ ಗೊತ್ತೈತಿ. ನೀನು ಮನುಷ್ಯರ ಹೊಟ್ಟೆಗೆ ಹುಟ್ಟವನ ಅಲ್ಲು, ದೇವ್ರು ಯಪ್ಪ ನೀನು ದೇವ್ರು.
2: ಯಪ್ಪ ಎತ್ರಿ ನಿಮ್ಮ ದೋತ್ರ, ಮಾಡ್ತೀನಿ ನಿಮಗೆ ನಮಸ್ಕಾರ.
0: ಇರ್ಲಿ ಇರ್ಲಿ, ಸಕಲ ಕಾರ್ಯ ಸಿದ್ಧಿರಸ್ತು. ಫಕೀರ ಹೊಸದಾಗಿ ಭೀಮೇಶಿನ ಸೆಕ್ರೆಟರಿಯ ಕೆಲಸಕ್ಕೆ ನೇಮಿಸ್ಕೊಂಡಿದೀವಿ. ಈಗ ಅವರ ಅಣ್ಣ ಚನ್ನಪ್ಪಗೌಡ, ಅವರ ತಾಯಿ ವೀರಮ್ಮ ಎಲ್ಲ ದೇವಸ್ಥಾನಕ್ಕೆ ಬಂದಿದ್ರು. ಮತ್ತೆ ಅವರ ಮಾವ ರುದ್ರಪ್ಪ ಅವರಿಬ್ಬರಿಗೂ ಕನ್ಯಾ ಕೊಡೋಕೆ ಈ ಊರಿಗೆ ಬಂದವನೆ. ಎಲ್ಲಿ ನೀನು ಬಾ ಅವ್ರ ಮನೆಗೆ. ಹೆಣ್ಣು ಮಕ್ಕಳಿದ್ರೆ ಸಭೆಗೆ ಒಂದು ಗೌರವ ಇರುತ್ತೆ, ಕೆಲವೊಂದು ವಿಚಾರ ಹೆಣ್ಣು ಮಕ್ಕಳನ್ನೇ ಕೇಳಬೇಕಾಗತ್ತೆ.
1: ಇದಕ್ಕೇನು ಕೇಳಕ್ ಬರ್ತದ್ರಿ ಹಸಿಯೋದು? ಅಡಿಗೆ ಸಹಿತ ಮಾಡಕ್ ಬರೋದಿಲ್ಲ ಯಪ್ಪ, ಇದಕ್ಕೆ ಮುಂದ ಕುಂತು ನಾನು ಎಲ್ಲಾ ಕಲಿಸಬೇಕು.
2: ಅಯ್ಯ ಪಕ್ಕದ ಮನೆ ಲಕ್ಷ್ಮವ ನನಗೆಲ್ಲ ಹೇಳ್ಕೊಟ್ಟಾಳ, ಹೇಳು ಹೆಂಗ ಕುಟ್ಟೋದು, ಹೆಂಗ ಬೀಸೋದು, ಹೆಂಗ ಒಳ್ಳೆ ಒರೆಸಿ ಚಟ್ನಿ ರುಬ್ಬೋದು ಎಲ್ಲ ಹೇಳ್ಕೊಟ್ಟಾಳ. ನೀನ್ ಹೇಳಕ್ ಬರ್ಬೇಡ ನನಗೆ.
0: ಸ್ವಲ್ಪ ಸ್ವಲ್ಪ ಅನುಭವ ಆಗಿದೆ. ಇರ್ಲಿ ನಾನು ಬರ್ತೀನಿ, ನೀವು ಬ್ಯಾಗ ಚೆನ್ನಪ್ಪಗೌಡ ಮನೆಗೆ ಬಂದ್ಬಿಡಿ.
1: ಆಯ್ತು ರೀ ಅಪ್ಪ, ಆಯ್ತು ನೋಡ್ರಿ.
0: ವೀರಮ್ಮನವ್ರೆ, ಚೆನ್ನಪ್ಪಗೌಡ, ಭೀಮೇಶಿ
3: ಯಾರವರು?
0: ನಾನ.
3: ಬರ್ರಿ ಬರ್ರಿ, ಹೊಸ ಚೇರ್ಮನ್ರು ಬರ್ರಿಯಪ್ಪ, ಕೂಡ ಬರ್ರಿ ಕುಂಡ್ರಿ.
4: ಏಯ್ ಏನ್ ಹುಂಬದಿಯೋ ಅಣ್ಣ ನೀನು.
3: ಯಾಕೋ
4: ಅವರು ಚೇರ್ಮನ್ರು, ಚೇರ್ಮನ್ರು ಅಂದು ಚೋರ್ಮನ್ರು ಅಂತ ನೋಡು.
3: ಹೌದಲ್ಲ, ಬರ್ರಿಯಪ್ಪ ಬರ್ರಿ.
0: ಏನಿದೆ, ಯಾರು ಹಿರಿಯರು ಬಂದಿಲ್ಲ? ಕನ್ಯಾ ಪರೀಕ್ಷೆ ಮುಗಿದೋಯ್ತಾನೋ ಚೆನ್ನಪ್ಪಗೌಡ?
2: ಅಲ್ಲ ಇವರು ಬಂದಾರಲ್ಲ ಮದುವೆಗೆ ಮುಂಚೆ ಮಕ್ಕಳು ಕೊಡೋರ. ಯಪ್ಪ ಎತ್ರಿ ನಿಮ್ದು ದೋತ್ರ, ಕಾಲಿಗೆ ಬೀಳ್ತೀನಿ.
0: ಇರ್ಲಿ ಇರ್ಲಿ, ಇಷ್ಟಾರ್ಥ ಸಿದ್ಧಿರಸ್ತು. ಮತ್ತೇನು ಕನ್ಯಾ ಪರೀಕ್ಷೆ ಮುಗಿಸ್ಬಿಡೋಣೇನು?
3: ಅಲ್ರಿ ಮದುವೆ ಆಗವ್ರು ನಾನು ನಮ್ಮ ತಮ್ಮ, ಕನ್ಯಾ ಪರೀಕ್ಷೆ ನಾವು ಮಾಡ್ಬೇಕು, ಏನ್ ನೀವು ಮಾಡ್ಬೇಕು?
4: ಮತ್ ಇವ್ರನ್ನ ಯಾಕೆ ಕರ್ಲಿಕ್ ಕಳ್ಸಿದಿ?
3: ಅಲ್ಲೇ ತಮ್ಮ, ನೀವಂತೂ ಕಲ್ತವ್ರು ನಾವು ಹಳ್ಳಿ ಹುಮ್ರು. ನಾವು ಮದುವೆ ಆಗು ಹೆಣ್ಣು ಇವ್ರು ಪರೀಕ್ಷೆ ಮಾಡಿದ್ರು ಉಳಿತೇನಲೇ. ಅಗ್ಗ ನೀನ್ ಇದೇ ಆತರ ಪರೀಕ್ಷೆಲೆ?
2: ಏ ಚೆನ್ನಪ್ಪ ನೋಡ್ರಿ, ಪರೀಕ್ಷೆ ಅಂದ್ರೆ ನೀವೇನಂತ ತಿಳಿದಿರಿ? ಅಡಿಗೆ ನೀರಿನ ಕೆಲಸ ಬರ್ತಾ?
3: ಬರ್ತೈತಿ.
2: ಕುಟ್ಟಾಕ ಬೀಸಾಕ ಬರ್ತಾ?
3: ಅದು ಬರ್ತೈತಿ.
2: ಹಾಡ್ಲಿಕ್ಕೆ ಬರ್ತಾ?
3: ಅದೇನು ದ್ವಾಡದ್ರೆ
2: ಗೌಡ್ರೆ, ನಿಮ್ದಲ್ಲ ಪರೀಕ್ಷೆ ಕನ್ಯಾದ್ದು. ಯಪ್ಪ ಕರ್ಕೊಂಡ್ ಬರ್ಲೇನ್ರಿ ಕನ್ಯಾನ?
0: ಕರ್ಕೊಂಡ್ ಬಾ ಇಲ್ಲಿ.
3: ಕರ್ಕೊಂಡ್ ಬಾ ಅಲ್ಲವ ಚೇರ್ಮನ್ರೆ. ಹುಡುಗ್ಯಾರೇನ್ರಿ ಗೊಂಬಿ ಗೊಂಬಿ ಆಗ್ಯಾವ್ರಿ ಅಪ್ಪ, ಹಂಗ ನಿಂತು ನೋಡ್ಬೇಕ್ರಿ, ನಿಂತ ಬಂದು ನೋಡ್ರಿ ಅವ ಹೆಂಗ ಬರ್ತಾವ ನೋಡ್ರಿ.
0: ತೊಳೆದು ಮುತ್ತಂಗಿದಾರೆ, ಕೈ ತೊಳ್ಕೊಂಡು ಮುಟ್ಟಬೇಕು.
3: ಲೇ ಪಕೀರ್ಯ, ಒಂದ್ 5-6 ಬಕೆಟ್ ನೀರ ತಗೊಂಡ್ ಬರ್ಲೆ, ತೊಳೆದು ಮುಟ್ತಾರಂತ ತೊಳೆದು.
0: ಈ ಮನಿ ಭಾಗ್ಯ ತೆರೀತಪ್ಪ.

0: ಅಂದ್ರೆ ಇಷ್ಟು ದಿವಸ ಮುಚ್ಚಿಕೊಂಡಿರ್ತೀರ ಹೆಂಗ ನೀವು?
1: ಸುಳ್ಳ ಯಾಕ್ರಪ್ಪ ಇದು, ನಮ್ದು ಇಷ್ಟ ಐತಿ. ಏನ್ ನಿಮ್ ಮನಸ್ಸು ಬಂತೋ ಇಲ್ಲೋ ಇಷ್ಟು ಹೇಳ್ಬಿಡ್ರಿ.
0: ನೋಡ್ರಪ್ಪ, ನಮಗಂತೂ ಕನ್ಯಾ ಪಾಸ್ ಬಿದ್ದು. ಭೀಮ್ಯಾ, ನೀ ಏನಂತೀಯಲೇ?
2: ನಾ ಅನ್ನೋದೇನೈತಪ್ಪ, ವರದಕ್ಷಿಣೆ ಬರೋ ಉಪಚಾರ ಏನ್ ಕೊಡ್ತೀರಿ?
1: ಏನ್ ಕೇಳ್ತಿ? ಕೇಳಲ್ಲ.
0: ಅದ್ರಾಗೇನೈತಿ?
2: 10,000 ರೂಪಾಯಿ ವರದಕ್ಷಿಣೆ, ಒಂದ್ ಸ್ಕೂಟ್ರು, ಒಂದ್ ವಾಚು, 3 ತೊಲೆ ಬಂಗಾರ.
0: ಅಲ್ಲಲೇ ತಮ್ಮ, ಮಾವು ಕೊಟ್ಟಿದ್ ಉಳಿತೈತೇನಲೇ? ಉಳಿತೈತೇನ ಮಾವು ಕೊಟ್ಟಿದ್ದ? ದೇವ್ರು ಕೊಡ್ಬೇಕಲೇ, ದೇವ್ರು ಕೊಡ್ಬೇಕ. ಹೆಣ್ಣಿನ ಮಣಿ ಹಣಕ್ಕ ಬಂಗಾರಕ್ಕ ಕೈ ಒಡ್ಡಿದಾರನಲೇ, ಮಳ್ಳಿ ಹಳೆ ಮಳ್ಳಿ. ಗಟ್ಟುಳ ರಟ್ಟಿ ಕೊಟ್ಟಾನಲೇ ದೇವ್ರ ದುಡಿಯಾಕ, ಗಟ್ಟುಳ ರಟ್ಟಿ ಕೊಟ್ಟಾನ.
2: ನೀ ಸುಮ್ನೆ ಇರೋ ಅಣ್ಣ, ಇದ್ರಾಗ ನಿನಗೇನ್ ತಿಳಿತೈತಿ? ನಾನ್ ಕೇಳ್ದಷ್ಟು ಕೊಟ್ರ ನಾನು ಮದುವೆ ಆಗುನು, ಇಲ್ದಿದ್ರೆ ಇಲ್ಲ.
1: ನೋಡ್ರಪ್ಪ, ಇರುವ ನನಗೆ 2 ಹೆಣ್ಣು ಮಕ್ಳು, 10,000 ರೂಪಾಯಿ ಅವತ್ತ ಹೆಸರಲ್ಲೇ ಬ್ಯಾಂಕ್ನಾಗ ಇಟ್ಟಾನಿ. 20 ಎಕರೆ ಹೊಲ ಆಯ್ತು, ಹಿರಿಯರ್ದು
0: ಐತಲ್ಲ,
1: ತಲಾಗ ಅರ್ಧ ಅರ್ಧ ಕೊಡ್ತೀನಿ, ಇದ್ರ ಮ್ಯಾಲ ನಿಮಿಷ.
3: ಏನಂತೀರಪ್ಪ ಚನ್ನಪ್ಪಗೌಡ? ಭೀಮೇಶಿ,
0: ಚೇರ್ಮನ್ ಒಂದ್ ಮಾತು ಹೇಳ್ರಿ, ನನಗೇನ್ ನಮ್ಮ ಮಾವನ ಆಸ್ತಿ ಪಾಸ್ತಿ ಏನು ಬೇಡ್ರಿ. ಅಲ್ರಿ, ಬಂಗಾರ ಅಂತ ಮಗಳನ್ನ ಕೊಡಕತ್ತೆ, ನೀವು ಆಸ್ತಿ ತಗೊಂಡು ನಾ ಏನ್ ಮಾಡ್ರಿ? ಏನ್ ಕೊಡೋದು ಅಲ್ಲೇ ನಮ್ ತಮ್ಮ ಕೊಟ್ಬಿಡ್ರಿ.
3: ಏನಪ್ಪ ಭೀಮೇಶಿ, ನಿನಗೆ ಒಪ್ಪಿಗೆನ?
2: ನನಗೆ ಒಪ್ಪಿಗೆ ರೀ ರಾಯಣ್ಣ.
1: ಅಲ್ಲೇ ನಿನಗ
0: ಏನು,
1: ನಿನಗೆ ಕೊಡುದು ಬೇಡೇನು?
0: ಏನ್ ಮಾತಾಡ್ತೀವ್ ಮಾವ? ಅಲ್ಲಿ ಚನ್ನಪ್ಪಗೌಡ ಅಂದ್ರೆ ಏನ ತಿಳ್ಕೊಂಡಿದ್ಯೋ ಮಾವ? ಹೆಣ್ಮಕ್ಳು ರೊಕ್ಕದ ಆಸೆಗೆ ಬಿದ್ದ ಅವ್ರು ವರದಕ್ಷಿಣೆ ರೊಕ್ಕ ಹತ್ಕೊಂಡು ಅವ್ರ ರೊಕ್ಕದ ಮೇಲೆ ಲಗ ಹೊಡ್ಯಾಕ ನನ್ನ ಸರ್ಕಾರಿ ಗುಲಾಮ್ ಅಂತ ತಿಳ್ಕೊಂಡಿಯೋ? ಹೆಂಗಲೇ ಹುಂ ಒಕ್ಕಲಿಗೆ ಆದನಲೇ, ದೇವ್ರು ಕೊಟ್ಟ ಶಕ್ತಿ ಐತಿ, ಬಂಗಾರ ಅಂತ ಭೂಮಿ ಐತಿ. ಓಪ, ಇವತ್ ನಾ ಮನಸ್ಸು ಮಾಡಿದ್ರೆ ಏನೋ ಮಾವ, ನೀ ಕೊಡು ವರದಕ್ಷಿಣೆ 10 ಪಟ್ಟು ಅಪ್ಪರಿ ಮೂಲ್ಯಾಗ ಬೆಳೆದ್ ತೆಗಿತಾನಲೇ, ಮೂಲ್ಯಾಗ ಬೆಳೆದ್ ತೆಗಿತಾನೆ.
3: ಈಗ ಒಪ್ಪದಂಗ ಆಯ್ತಲ್ಲಪ್ಪ.
0: ಸರಿ,
3: ಇನ್ನು ಮದುವೆ ಎಂದಿಟ್ಕೋತೀರಿ ವಿಚಾರ ಮಾಡಿ ತಿಳಿಸ್ರಿ. ಕನ್ಯಾ ಅಂತೂ ನಮ್ಮ ಮನಸ್ಸಿಗೆ ಬಹಳ ಬಂದವು.
0: ಅಡಿಗೆನು ಆಗೈತಿ, ಊಟ ಮಾಡ್ಕೊಂಡು ಹೋಗ್ಬಿಡ್ರಲ್ಲಾಟ್ರಿಪ್ಪ
4: ತಾಟ್ ಹಾಕ್ರಿ ಒಳಗ,
0: ನೀನು ಹಂಗ ನಿಂತದಲ್ವೇ, ನಡಿ ಒಳಗ ನಡಿ, ತಾಟ್ ಹಾಕ್ ನಡ್ರಿ.
3: ಲಲಿತಾ, ಎಂಥ ಅಪ್ರತಿಮ ಸುಂದರಿ! ಆ ಮನೆಗೆ ಹೆಣ್ಣಲ್ಲ, ಸಂಪತ್ತುಳ್ಳವನ ಕೈ ಹಿಡಿದು ಸಿರಿಯ ಮಹಲನ್ನು ಸೇರ್ಬೇಕಾದವಳು. ಎಲ್ಲಿದ್ರೇನು, ನಮ್ಮೂರಿಗೆ ಬಂದಾಯ್ತಲ್ಲ.
5: ನಮಸ್ಕಾರ ಚೇರ್ಮನ್ ಸಾಹೇಬ್ರಿಗೆ. ಯಾಕ್ರಿಯಪ್ಪ ಒಬ್ಬರ ನಿಂತು ಏನೋ ಯೋಚನೆ ಮಾಡ್ತೀರಿ?
3: ಸುತ್ತ 10 ಹಳ್ಳಿಗೆ ಚೇರ್ಮನ್ ಅಂದಮೇಲೆ ಯೋಚನೆ ಮಾಡಲೇಬೇಕಾಗತ್ತೆ ಕಣಪ್ಪ ಕೀರ. ಅಂದಾಗೆ ಭೀಮೇಶನ ಹೆಂಡತಿ ಲಲಿತಾ ಶೃಂಗಾರ ಜೀವಿ ಅಂತ ಕಾಣುತ್ತಲ್ಲ.
5: ಯಪ್ಪ ಎಷ್ಟಾಗ್ಲಿ ಕಲ್ತವ್ರಿ, ಪ್ಯಾಟಿ ಜನ, ದಿನಕ್ಕೊಂದಾಗಿ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಊರಾಗ ಅಡ್ಡಾಡ್ತಾರೆ.
3: ನಮ್ಮೂರಿಗೆ ಒಂದು ರತ್ನ ಬಂದಂಗೆ ಆಯ್ತು. ನಮ್ಮ ಮನೆ ಮುಂದೆ ನೀರಿಗೆ ಬರ್ತಾಳೆ, ಬಗಲಲ್ಲಿ ಕೊಡ ಇಟ್ಕೊಂಡು ಒಳ್ಳೆ ಗಜಗವರಿ ಗಜಗವರಿ ಬಂದಂಗೆ ಆಗತ್ತೆ.
5: ಹೋಗ್ಲಿ ಬಿಡ್ರಿ, ಅವ್ರದ್ದೇ ಆಗ ಸುದ್ದಿ. ಮತ್ತೆ ನಿಮ್ದೇನ್ರಿ ಅಪ್ಪ ಲಗ್ನ?
3: ನೋಡು, ನಾನಿನ್ನೂ ಸ್ವಲ್ಪ ದಿವಸ ಮದುವೆ ಆಗಲ್ಲ.
5: ಯಾಕ್ರಿ ಅಪ್ಪ?
3: ಫಕೀರ, ಕಂಡು ಕಂಡು ಹೋಟೆಲ್ ತಿಂಡಿ ತಿಂದವನಿಗೆ ಒಂದೇ ಹೋಟೆಲ್ ತಿಂಡಿ ರುಚಿ ಆಗೋದಿಲ್ವೋ? ಫಕೀರ, ಭೀಮೇಶಿ ಮನೆಯಾಗಿದ್ದಾನೇನ?
5: ಇಲ್ರಿ ಅಪ್ಪ, ಅವರು ಧಾರವಾಡಕ್ಕೆ ಹೋದಂಗೆ ಕಾಣ್ತದಲ್ರಿ.
3: ಹಾ ಹಾ ಹಾ, ಹೌದಲ್ಲ.
6: ಸೂಳಿ ಮಾಡಿರ ನನ್ನ ಸೂಳಿನ ಬಿಡು, ನಿನ್ನ ಹರಿದು ಹಾಗಲಕಾಯಿ ಮಾಡ್ಯಾನ ಹಾಗಲಕಾಯಿ. ಅಯ್ಯಯ್ಯ, ಇಲ್ಲೇ ನಿಂತಾರಲ್ಲ ಮದ್ವೆ ಮುಂಚೆ ಮಕ್ಕಳು ಕೊಡೋರು. ಯಪ್ಪ ಎತ್ರಿ ನಿಮ್ದು ದೋತ್ರ, ಕಾಲಿಗೆ ಬೀಳ್ತೀನಿ.
3: ಏರ್ಲಿ ಏರ್ಲಿ, ಸಕಲ ಸಂಪತ್ತು ಪ್ರಾಪ್ತಿರಸ್ತು, ನಿನ್ನ ಇಷ್ಟಾರ್ಥಗಳು ನೆರವೇರ್ಲಿ, ನಮ್ಮ ಆಶೀರ್ವಾದ ಎಂದೂ ಸುಳ್ಳಾಗಲ್ಲ.
5: ಹೌದ್ರಿ ಅಪ್ಪ, ಮಠಕ್ಕೆ ಮರಿಯಾಗಬೇಕಾಗಿತ್ತರೆ ಊರಿಗೆ ಚೇರ್ಮನ್ ಆಗಿದ್ದೀರಿ. ದೇವ್ರು ಅಪ್ಪ ನೀನು, ದೇವ್ರು.
6: ದೇವ್ರಿಗೂ ಇವ್ರಿಗೆ ಏನು ಫರಕ್ ಐತೆ? ದೇವ್ರಿಗೆ ವರ ಕೊಡ್ಲಿಕ್ಕೆ 5-6 ವರ್ಷ ಬೇಕಾಗುತ್ತ, ಇವ್ರು ಮನಸ್ಸು ಮಾಡಿ ವರ ಕೊಟ್ರ ಏನ್ ಹೇಳಿ ನಾನು ಅದ್ರ ಸುದ್ದಿ. 3 ತಿಂಗಳಾಗ ಮುಂದಕ್ಕೆ ಬರ್ತಾ, 9 ತಿಂಗಳಾಗ ಫಲ ಸಿಗುತ್ತ. ಯಾಕೋ ಯಪ್ಪ
3: ಲೇ ಪಕೀರ, ಎಷ್ಟು ಬೇಗ ನನ್ನ ಅರ್ಥ ಮಾಡ್ಕೊಂಡಿದ್ದಾಳೋ. ಎಲ್ಲಿ
6: ಯಪ್ಪ ಊಟಕ್ಕೆ ಎಂದು ಬರ್ತೀರಿ ನಮ್ಮ ಮನೆಗೆ? ಇರ್ಬೇಕ್ರಿ ನಿಮ್ಮಂಥವ್ರ ಕಣ್ಣು ನಮ್ಮಂಥವ್ರ ಮನಿ ಮ್ಯಾಲೆ.
3: ಮನಿ ಮ್ಯಾಲೆ ಅಷ್ಟೇ ಯಾಕೆ, ಎಲ್ಲಿ ಎಲ್ಲದರ ಮ್ಯಾಲೂ ನಮ್ ಕಣ್ಣು ಇರ್ತದೆ. ನಾವು ಮನಸ್ಸು ಮಾಡಿದ್ರೆ ಎಲ್ಲ ಆಗ್ತದೆ.
6: ಗುಡಿಸಲ ಹೋಗಿ ಹಂಚಿನ ಮನಿ ಆಗತ್ತ, ಹಂಚಿನ ಮನಿ ಹೋಗಿ ತಾರಸಿ ಬಿಲ್ಡಿಂಗ್ ಬಿಲ್ಡಿಂಗ್ ಆಗತ್ರಿ. ನಿಮ್ಮನ್ನ ನಂಬ ಬಿಟ್ರೆ ಏನ್ ಬೇಕದು ಬರುತ್ತೆ ನೋಡ್ರಿ.
5: ಬರುತ್ತೆ ಬರುತ್ತೆ, ಮನಸ್ಸು ಮಾಡಿದ್ರೆ ಹಿಂದ ಮುಂದ ಕೂಡ ಬರುತ್ತೆ.
3: ಹೇಳೇ ಪಕೀರ, ಎಲ್ಲಿಗಿದ್ದ ಬುದ್ಧಿ ನಿನಗಿಲ್ವಲ್ಲ, ಯಾರ್ ಹೆಂಗೆ ಅವ್ರ ಮನಸ್ಸು ಹೆಂಗೆ ಅನ್ನೋದನ್ನ ಬೇಗ ಕಂಡು ಹಿಡಿತಾಳೆ.
6: ಯಪ್ಪ ನಮ್ಮಪ್ಪ ತಿರುಪತಿ ಒಳಗ ತಲಿ ಬೋಸಾಕಿದ್ನಂತ್ರಿ, ಯಾರ ತಲಿ ಹೆಂಗ ಅನ್ನೋದು ನೋಡಿಕೊಂಡ ಬೋಳಿಸ್ತಿದ್ನಂತ್ರಿ.
5: ಮತ್ತೆ ಅವನು ಮಗಳು ನೀನು ಅಂದಾಗ ಇಂಥ ತಲಿ ಎಷ್ಟು ನೋಡಿದೀಯೋ ಏನೋ ದೇವರಿಗೆ ಗೊತ್ತು.
6: ನೆಲದ ಮ್ಯಾಲೋ, ತಟ್ಟಿನ ಮ್ಯಾಲೋ, ಜಮಖಾನದ ಮ್ಯಾಲೋ, ಯಾರನ್ನ ಹೆಂಗ ಎಲ್ಲಿ ಕುಂದಿಸ್ಬೇಕು ಅನ್ನೋದು ನನಗೂ ಗೊತ್ತೈತ್ರಿ.
3: ಅಡ್ಡಿ ಇಲ್ಲ ಬಿಡು, ಅನುಭವ ಬಹಳ ಆಗೈತೆ.
6: ಯಪ್ಪ ಎಂದ್ ಬರ್ತೀರಿ ಊಟಕ್ಕ?
3: ಇವತ್ತು ಬೇಡ, ಮತ್ತೆ ಎಂದಾದ್ರೂ ಒಂದ್ ದಿವಸ ಬರ್ತೀನಿ ಊಟಕ್ಕೆ, ಸ್ಪೆಷಲ್ ಮಾಡ್ಬೇಕು.
6: ಬಾರೋ ಯಪ್ಪ ಬಾ, ನೀನು ಬೇಡದ್ದು ಮಾಡಿಕೊಡ್ತೀವಿ.
5: ಅವ್ರಿಗೆ ಅಂಥದ್ದು ಇಂಥದ್ದು ಹಿಡಿಸದಲ್ಲೇ ಅವ್ರಿಗೆ ತಿಪ್ಪಿ ರುದ್ರ ಆಗ್ಬೇಕು.
6: ಯಾರ್ ಬೇಡಂತಾರ ಅದನ್ನ ಮಾಡೋಣಲ್ಲ. ಯಪ್ಪ ಎತ್ತ್ರಿ ನಿಮ್ದು ದೋತ್ರ, ಕಾಲಿಗೆ ಬೀಳ್ತೀವಿ.
5: ನಾವು ಬರ್ತೀವ್ರಿ ಅಪ್ಪ, ನೀರ್ ಬಿಡ್ಲಿಕ್ಕೆ ಹೊತ್ತಾತು. ಹೇ ಮಕ ಏನ್ ನೋಡ್ತಾ ನಿಂತಿ, ಕೊಡ ತಗೊಂಡ ಬಾ. ತಿರುಗಿಸ್ತಾನ ನಳ ತುಂಬಿಕೊಂಡು ಹೋಗುವಂತಿ ಕೊಡ.
3: ನೋಡೋಕೆ ಹೊರಟಾಗ ಕಂಡ್ರು ಪೀಸ್ ಚೆನ್ನಾಗಿದೆ. ನಮ್ಮ ಉದ್ಧಾರದ ಲಿಸ್ಟ್ನಲ್ಲೂ ಇವಳ ಹೆಸರು ಐತೆ. ಕಾಲ ಬಂದಾಗ ನೋಡಿಕೊಂಡ್ರಾಯ್ತು. ಭೀಮೇಶೇ, ಭೀಮೇಶೇ.
4: ಯಾರು? ಓ ಚೇರ್ಮನ್, ಬನ್ನಿ ಬನ್ನಿ ಕೂತ್ಕೊಳ್ಳಿ.
3: ಭೀಮೇಶಿ ಮನೇಲಿ ಇಲ್ವೇನು?
4: ಇಲ್ಲ, ಅವರು ಧಾರವಾಡಕ್ಕೆ ಹೋಗಿದ್ದಾರೆ. ನಿಂತೆ ಮಾತಾಡ್ತಿದ್ದೀರಲ್ಲ, ಕೂತ್ಕೊಳ್ಳಿ.
3: ಮನೇಲಿ ಯಾರು ಇಲ್ಲ, ಅದಕ್ಕೆ ಸಂಕೋಚ.
4: ಯಾಕೆ? ನಾನಿಲ್ವೇನು ಬಂದವರನ್ನ ಸತ್ಕರಿಸೋದಿಕ್ಕೆ? ಇದು ನಿಮ್ಮನೆ ತಾನೇ?
3: ಮನೆ ಊರಿನ ಚೇರ್ಮನ್ ಅಂದ ಮೇಲೆ ಎಲ್ರು ಮನೆಯೂ ನಂದೇ. ಎಲ್ಲಿ ಚನ್ನಪ್ಪ ಗೌಡ ನಿಮ್ಮತ್ತೆ ಕಾಣಿಸ್ತಾ ಇಲ್ವಲ್ಲ?
4: ಇಲ್ಲ, ಅವರು ತೋಟಕ್ಕೆ ಹೋಗಿದ್ದಾರೆ. ಈಗಂತೂ ಬರೋದಿಲ್ಲ, ಸಾಯಂಕಾಲವೇ ಅವರೆಲ್ಲ ಬರೋದು.
3: ಸಾಯಂಕಾಲ? ಒಳ್ಳೇದೇ ಆಯ್ತು.
4: ಯಾಕೆ, ಯಾಕೆ ಹಾಗೆ ಹೇಳ್ತಿದ್ದೀರಾ?
3: ಮನಸ್ಸು ಬಿಚ್ಚಿ ಮಾತನಾಡ್ಲಿಕ್ಕೆ ಆಗೋದಿಲ್ವಲ್ಲ ಅಂತ.
4: ಮನೇಲಿ ಫಕೀರ ಇದ್ದಾನೆ, ಕೆಲ್ಸಕ್ಕೆ ಬಂದಿದ್ದಾನೆ.
5: ನಮಸ್ಕಾರ ರೀ ಅಪ್ಪ.
3: ಏನೋ ಫಕೀರ, ನೀನಿಲ್ಲಿ?
5: ಎಲ್ಲಿ ಮೈಯಾಗ ಆರಾಮಿದ್ದಿಲ್ರಿ, ಅದಕ್ಕೆ ಕಸ ಹೊಡೆದು ನೀರು ತುಂಬಿ ಎಮ್ಮಿ ಹಿಂಡಾಕ್ ಬಂದಿದ್ದೀನಿ.
3: ಲಲಿತಾ ನಾನು ಬರ್ತೀನಿ.
4: ಕೂತ್ಕೊಳ್ಳಿ, ಚಹಾ ಮಾಡ್ಕೊಂಡು ಬರ್ತೀನಿ. ಫಕೀರಪ್ಪ ಚೇರ್ಮನ್ ಒಬ್ರೆ ಆಗ್ತಾರೆ, ಮಾತಾಡ್ತಾ ಕೂತ್ಕೋ, ಈಗ ಬಂದ್ಬಿಡ್ತೀನಿ.
3: ಫಕೀರ, ಲಲಿತಾ ಒಳ್ಳೆ ಸ್ನೇಹ ಜೀವಿ ಕಣ, ಜನರನ್ನ ಬಹಳ ಹಚ್ಕೋತಾಳೆ.
5: ಹೌದ್ರಿ ಅಪ್ಪ, ಹಚ್ಚಿಕೊಂಡು ಮಾತಾಡ್ತಾರೆ ಅಂತಾನೆ ಜನ ಮೆಚ್ಚಿಕೊಂಡು ಬರ್ತಾರ್ರಿ. ಅದೇ ಇವ್ರ ಅಕ್ಕರು ಪಾರ್ವತಿ ಅಮ್ಮನರದ್ರಲ್ಲಿ ಯಾರು ಒಬ್ಬರು ಮಾತಾಡ್ಸೋದಲ್ರಿ, ಯಾಕಂದ್ರೆ ಅವರು ಬೆಂಕಿ ಬೆಂಕಿ ಇದ್ದಂಗ. ಇವ್ರದ್ದು ಬಲು ದೊಡ್ಡವ್ರಿ, ಗುಣ ಸಮುದ್ರ ಇದ್ದಂಗ್ರಿ ಅಪ್ಪ.
3: ಈಗಿನ ಕಾಲದಲ್ಲಿ ನಾಲ್ಕು ಜನರನ್ನ ಹಚ್ಚಿಕೊಂಡು ಹೋಗೋದು ಒಳ್ಳೇದು ಕಣ. ಲಲಿತಾ ಅನ್ನ ನಾನು ಮೊದಲಿನಿಂದ ನೋಡ್ತಾ ಇದ್ದೀನಿ, ಯಾವಾಗಲೂ ಸ್ನೇಹಿ ಜೀವಿ.
5: ಅಂದ್ರೆ ಅಪ್ಪ ಇವರು ಮೊದಲಿನಿಂದನೂ ಪರಿಚಯ ಅದಾರ ನಿಮಗೆ?
3: ಏನ್ ಹಿಂಗ್ ಕೇಳ್ತೀನಿ, ನಾನು ಈಕೆ ಒಂದೇ ಕಾಲೇಜ್ನಲ್ಲಿ ಓದ್ತಾ ಇದ್ವಿ.
5: ಹೌದ್ರೆ?
3: ಆದ್ರೆ ಒಬ್ಬರನ್ನೊಬ್ಬರು ಪರಿಚಯ ಮಾಡ್ಕೊಂಡಿರಲಿಲ್ಲ ಅಷ್ಟೇ.
4: ತಗೊಳ್ಳಿ, ಬಡವರ ಮನೆ ಚಹಾ ನಿಮಗೆ ಸರಿ ಹೋಗುತ್ತೋ ಇಲ್ವೋ?
3: ಬಡವರದು ಶ್ರೀಮಂತರದು ಅಂತ ಬೇರೆ ಬೇರೆ ಇರುತ್ತೇನು, ಚೆನ್ನಾಗಿದೆಯಲ್ಲ.
5: ಗಡಿಗಿ ಬೆಕ್ಕು ಹುಷಾರಿ, ಬರ್ತೀರಿ ಬರ್ತೀರಿ.
3: ಲಲಿತಾ ಬಾಯಿ, ಏನು ನಿನ್ನ ಮುಖ ನೋಡಿದ್ರೆ ಏನೋ ಒಂಥರ ಬೇಸರ ಇದ್ದಂಗಿದೆಯಲ್ಲ.
4: ಈ ಮನೆಯಲ್ಲಿ ನನಗೆ ಯಾವ ಸುಖ ಇದೆ ಹೇಳಿ?
3: ಯಾಕೆ ಭೀಮೇಶಿ, ನಿನ್ನನ್ನ ಪ್ರೀತಿಯಿಂದ ಕಾಣ್ತಾ ಇಲ್ವೆ?
4: ಅದೊಂದು ನೀರಿಲ್ಲದ ವರತೆ, ಸುಗಂಧವಿಲ್ಲದ ಪುಷ್ಪ, ರಸಿಕತೆ ಗೊತ್ತಿಲ್ಲದ ಅರಸಿಕ. ಇಂಥವ್ರನ್ನ ಕಟ್ಕೊಂಡು ನನ್ನ ಜೀವನನೇ ಹಾಳು ಮಾಡ್ಕೊಂಡ್ಬಿಟ್ಟೆ.
3: ನನಗೆ ಮೊದಲೇ ಗೊತ್ತಿತ್ತು ಭೀಮೇಶನಿಗೆ ಇದು ನುಂಗ್ಲಾರದ ತುತ್ತು ಅಂತ. ನಿನಗೆ ಸರಿಯಾದ ಗಂಡ ಅವನಲ್ಲ.
4: ನನ್ನ ಸುಖ ಜೀವನ ಹುಡುಕಿಕೊಂಡು ಎಲ್ಲಾದ್ರೂ ದೂರ ಹೋಗ್ಬೇಕು ಅನಿಸುತ್ತೆ. ಆದ್ರೆ ಈ ಹಾಳಾದ ಸಮಾಜ ಕೊರಳಲ್ಲಿ ತಾಳೆ ಹೊಂದಿದೆಯಲ್ಲ.
3: ನೋಡು, ನಾನು ಮನಸ್ಸು ಮಾಡಿದ್ರೆ ಬಾಡಿದ ನಿನ್ನ ಬಾಳ ಬಳ್ಳಿಗೆ ನೀರುಣಿಸ್ತೀನಿ, ಕತ್ತಲು ತುಂಬಿದ ನಿನ್ನ ಹೃದಯ ದೇಗುಲದಲ್ಲಿ ನಂದಾದೀಪವಾಗಿ ಬೆಳಗ್ತೀನಿ.
4: ಆದ್ರೆ ಮನೆಯವರಿಗೆ ನಮ್ಮ ಕಳ್ಳ ವ್ಯವಹಾರ ಗೊತ್ತಾದ್ರೆ?
3: ನನ್ನ ಮನೆಯ ಬಾಗಿಲು ಸದಾ ನಿನಗಾಗಿ ತೆರೆದೇ ಇರುತ್ತೆ.
4: ಯಾಕೆ ದೂರ ನಿಂತ್ರಿ? ಹತ್ರ ಬನ್ನಿ. ನಮ್ಮಿಬ್ಬರ ಮನಗಳು ಒಂದಾದ ಮೇಲೆ ಮತ್ತೇತರ ಭಯ? ಈ ನಿಮ್ಮ ತೋಳ್ತೆ ಕೇಳಿ ನನ್ನನ್ನೊಮ್ಮೆ ಬಂಧಿಸಿ, ಯೌವನ ತುಂಬಿದ ಈ ದುಂಡು ದೇಹದ ಅಮೃತದ ಅಡಿಗೆಯನ್ನು ನೀನುಂಡು ನನ್ನ ಮನ ತಣಿಸಲಾರೆಯ. ಈ ಹೃದಯ ಸರೋವರದಲ್ಲಿ ಹಂಸ ನೀನಾಗಿ ಆಡಲಾರೆಯಾ? ಒಂದೇ ಒಂದು ಬಾರಿ ಚುಂಬಿಸಿ ಬಾನ ನರಸಿ ಎಂದು ನನ್ನನ್ನು ಬಿಗಿದಪ್ಪಲಾರೆಯ
3: ರಸಿಕರ ರಾಣಿನಿ ಲಲಿತಾ. ಲಲಿತಾ
4: ಕಮಾನ್ ಡಾರ್ಲಿಂಗ್.
7: ಲಲಿತಾ ರಾಯಣ್ಣ
4: ಅಕ್ಕ
7: ಮಾನಗೆಟ್ಟವಳೆ ಸೂಳೆಯರಿಗಿಂತ ಸೂಳೆಯ ಯಾವ ಮುಖ ಇಟ್ಟುಕೊಂಡು ನನಗೆ ಅಕ್ಕ ಅಂತೀನಿ? ನಿನ್ನೆ ಹೇಸಿ ಬದುಕನ್ನ ನೋಡುವುದಕ್ಕಾಗಿ ನನಗೆ ಅಕ್ಕನ ಜನ್ಮ ನೀಡಿದನೇ ಆ ಭಗವಂತ. ಒಂದೇ ರಕ್ತ ಹಂಚಿಕೊಂಡು ಬಂದವರಾದರೂ ಅಯ್ಯೋ ನಿನ್ನ ರಕ್ತವೇ ಬೇರೆ ನನ್ನ ರಕ್ತವೇ ಬೇರೆ ಆಯಿತು. ರಾಯ ರಾಯ ಯಾವ ಜನ್ಮದ ಸೇಡು ತೀರಿಸಿಕೊಳ್ಳುತ್ತಿರುವೆಯೋ ನಮ್ಮ ಮೇಲೆ.
4: ನಂದು ತಪ್ಪಾಯ್ತಕ್ಕ ಕ್ಷಮಿಸ್ಬೇಡಕ್ಕ.
7: ಕ್ಷಮಿಸುವಂತಹ ಅಪರಾಧವೇನೇ ಇದು? ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಮಸಿ ಬಳದ ನಿನ್ನನ್ನು ಕ್ಷಮಿಸಬೇಕೆ ರಾಯ? ಇದಕ್ಕೆ ಊರಿಗೆ ಚೇರ್ಮನ್ ಆದಿ ಏನು? ಕಂಡವರ ಮನೆಯ ಸಂಸಾರದಲ್ಲಿ ವಿಷ ಬೆರೆಸುವುದಕ್ಕೆ?
3: ಪಾರ್ವತಿ, ವಿಷ ಬೆರೆಸೋನು ನಾನಲ್ಲ. ಯಾರಿಗೆ ಏನು ಕೊರತೆ ಇದೆ ಅದನ್ನ ತುಂಬಿಕೊಡೋದೇ ನನ್ನ ಕೆಲಸ. ಲಲಿತಾ ಹಸಿವು ಅಂದ್ಲು, ಊಟ ಕೊಟ್ಟೆ.
7: ಕೊಡ್ತೀಯ? ಇದೇ ರೀತಿ ಅದೆಷ್ಟು ಜನರಿಗೆ ಊಟ ಕೊಟ್ಟಿದ್ಯಾ? ಅದೆಷ್ಟು ಜನರ ಸಂಸಾರದಲ್ಲಿ ಹುಳಿ ಹಿಂಡಿರುವೆಯೋ ಆ ಭಗವಂತನಿಗೆ ಗೊತ್ತು.
3: ಪಾರ್ವತಿ, ಹುಳಿ ಹಿಂಡಿದವನು ನಾನಲ್ಲ, ನೀನು. ಸಿಕ್ಕ ಸಿಕ್ಕವರಿಗೆ ಸೆರಗು ಹಾಸಿ ಸೂಳಿಯ ಬಾಳು ಬಾಳಿದ ತಂಗಿಯ ತಪ್ಪುಗಳನ್ನೆಲ್ಲ ಮುಚ್ಚಿಕೊಂಡು ಇವಳೊಬ್ಬ ಮಹಾಸಾಧ್ವಿ ಸುಶೀಲೆ ಎಂದು ಭೀಮೇಶನ ಕೊರಳಿಗೆ ಕಟ್ಟಿ ಅವನ ಬಾಳಿನಲ್ಲಿ ಹುಳಿ ಹಿಂಡಿದವಳು ನೀನು. ಇದು ಅನ್ಯಾಯ ಅಲ್ವೇ?
7: ಲಲಿತಾ ಲಲಿತಾ ಎಂಥ ತಪ್ಪು ಮಾಡಿದೆಯೇ? ಇವನು ನಾಗರ ಹಾವು ಎನ್ನುವುದು ನನಗೆ ಚೆನ್ನಾಗಿ ಗೊತ್ತಿತ್ತು, ಆದರೆ ಯಾವಾಗ ಕಚ್ಚತ್ತೆ ಅಂತ ಗೊತ್ತಿರಲಿಲ್ಲ.
3: ಪಾರ್ವತಿ, ಈ ಕಸುಬಿಗೆ ನಾನು ಹೊಸಬನಲ್ಲ, ನಿನ್ನ ತಂಗಿನೂ ಹೊಸಬಳಲ್ಲ. ಆದ ಅಪರಾಧವನ್ನು ಮುಚ್ಚಿ ಮತ್ತೆ ಬರೋದಕ್ಕೆ ನನಗೆ ಅವಕಾಶ ಮಾಡಿಕೊಡು.
7: ಅಯ್ಯೋ ಪಾಪಿ, ನಿಮ್ಮ ಹೇಯ ಕೃತಿಗೆ ನಾನು ಆಶ್ರಯ ನೀಡಲೇ? ಹಾವಿಗೆ ಹಾಲಿರದ ಮನೆಯಲ್ಲಿಟ್ಟುಕೊಳ್ಳಬೇಕೆ? ಬೇಡ ಬೇಡ ರಾಯಣ್ಣ, ಇದು ನಿನಗೆ ಸೆರಗೊಟ್ಟೆ ಬೇಡಿಕೊಳ್ಳುವೆ. ಇದೇ ಮೊದಲು ಇದೇ ಕೊನೆಯದಾಗಲಿ.
3: ಕೊನೆ? ಪಾರ್ವತಿ, ಕದ್ದು ರುಚಿ ನೋಡಿದ ಗೂಳಿ ಬೇಲಿ ಇಲ್ಲದ ಹೊಲವನ್ನು ಕಂಡು ಬರದೇ ಇರುತ್ತೇನು? ಹಾವು ಹುತ್ತದಲ್ಲಿ ಸೇರಿದ್ದಾಯ್ತು, ಒಲ್ಲಲು ಪ್ರಯತ್ನ ಪಟ್ರೆ ಕಚ್ಚದೆ ಅದು ಎಂದೂ ಬಿಡಲಾರದು. ನಿನ್ನ ತಂಗಿಗಾಗಿ ನಿನ್ನ ಬಾಳು ನಿನ್ನ ಜೀವನ ತೆರೆದಿಟ್ಟ ಹಾಲಿನ ಪಾತ್ರೆ ಆಗಬೇಕು. ಲಲಿತಾ ಬರ್ತೀನಿ, ಹೆದರಬೇಡ, ನಾನಿದ್ದೀನಿ.
7: ಅಯ್ಯೋ ಏನಾಯ್ತು ನಮ್ಮ ಬಾಳು, ನನ್ನ ಜೀವನ ತೆರೆದಿಟ್ಟ ಹಾಲಿನ ಪಾತ್ರೆಯಾಗಬೇಕು. ಅಯ್ಯೋ ಲಲಿತಾ ಲಲಿತಾ.
4: ರೀ, ಅಕ್ಕನಿಗೆ ಎಲ್ಲ ವಿಚಾರ ಗೊತ್ತಾಗೋಯ್ತು. ಗೊತ್ತಾದ್ರೆ ಗೊತ್ತಾಗ್ಲಿ ಬಿಡಿ, ಹೇಗೂ ನಿಮ್ಮ ಹೃದಯದ ಬಾಗಿಲು ನನಗಾಗಿ ತೆರೆದೇ ಇದೆಯಲ್ಲ.
3: ಲಲಿತಾ, ಈಜು ಬಲ್ಲೋನು ಎಂದು ಮುಳುಗೋದಿಲ್ಲ. ನಿನ್ ಗಂಡ ಭೀಮೇಶಿ ನನ್ನ ಕೈಗೊಂಬೆ ಆಗಿರುವಾಗ ಯಾತಕ್ಕೆ ಹೆದರ್ತೀಯ? ನಿನ್ನ ಅಕ್ಕ ಏನಾದರೂ ನಮ್ಮ ವಿಳಾಸ ಜೀವನಕ್ಕೆ ಅಡ್ಡಿ ಬಂದ್ರೆ ಅವಳ ಬಾಳನ್ನೇ ಬಲಿ ತಗೋತೀನಿ.
4: ನನಗ್ಯಾಕೋ ಭಯ ಆಗ್ತಿದೆ.
3: ಭಯ? ಭಯ ಅನ್ನೋದೇ ನನಗ್ ಗೊತ್ತಿಲ್ಲ ಕಣೆ.
4: ನಾನಂತೂ ನಿಮ್ಮನ್ನೇ ನಂಬಿದ್ದೀನಿ. ಅದೇನ್ ಮಾಡ್ತಿರೋ ಮಾಡಿ, ನನ್ನ ಅಳಿವು ಉಳಿವು ಎಲ್ಲ ನಿಮ್ಮ ಕೈಲಿದೆ.
3: ಲಲಿತಾ, ಈ ರಾಯಣ್ಣ ಪತಿತ ಪಾವನ.
5: ಶರಣ್ರಿ ಅಪ್ಪ ಚೇರ್ಮನ್ ಸಾಹೇಬ್ರ. ನಮಸ್ಕಾರ ರೀ ಅವ್ವ.
6: ಶರಣ್ರಿ ಚೇರ್ಮನ್ ಸಾಹೇಬ್ರ.
3: ಇರ್ಲಿ ಇರ್ಲಿ ಫಕೀರ. ಏನೋ ಇದು ಕೊರಳಲ್ಲಿ ಹಾರ?
5: ಹಾರ್ರಿ, ಅದೇ ಸಮಾಜ ಕಲ್ಯಾಣ ಖಾತೆ ಮಂತ್ರಿಗಳು ಬರ್ತಾರಂತ ಹಾರ ತರಿಸಿಟ್ಟಿದ್ರಲ್ರಿ, ಅವರು ತಮ್ಮ ಮಗಳ ಕಲ್ಯಾಣಕ್ಕೆ ಹೋದ್ರಂತ್ರಿ, ತಂದ ಹಾರ ಕೆಡಬಾರ್ದು ಅಂತ ನಮ್ಮ ಕಲ್ಯಾಣನ ಮಾಡ್ಕೊಂಡ್ ಬಿಟ್ಟಿವ್ರಿ.
6: ಯಪ್ಪ, ಮದುವೆ ಮೊದ್ಲು ಕೊಡ್ತೀನಿ ನಿನಗ ಕೊಡ್ತೀನಿ ಅಂತಿದ್ರಲ್ಲ ಮಕ್ಕಳನ್ನ, ಈಗ ಆಯ್ತು ನಮ್ದು ಮದುವೆ, ಆಶೀರ್ವಾದ ಮಾಡೋ ಯಪ್ಪ.
3: ಆಯ್ತು ಆಯ್ತು, ಇನ್ನೇನು ಲೈನ್ ಕ್ಲಿಯರ್ ಆಯ್ತಲ್ಲ, ಚಿಂತೆ ಯಾತಕ್ ಮಾಡ್ತೀಯ? ಬಯಸ್ದಾಗ ನಿನಗೆ ಮಕ್ಕಳಾಗ್ತವೆ. ಫಕೀರನಿಗೂ ವಯಸ್ಸಾಯ್ತು.
6: ಬಡವ್ರ ಮ್ಯಾಲೆ ನಿಮ್ದು ಕಣ್ಣು ಇರ್ಲಿ. ಅವರ ಅಪ್ಪರ್ ಕೂಡ ನೀವು ತಿನ್ನಾಕ್ ಬಂದಿರೇನು ಗಾಳಿ?
4: ಇಲ್ಲ, ಅತ್ತೆ ಭಾವ ಅಕ್ಕ ಎಲ್ಲ ತೋಟಕ್ ಹೋಗಿದ್ರು. ಇನ್ನು ನಮ್ಮ ಯಜಮಾನ್ರು
8: ಒಂದು ದಿನ ಊರಲ್ಲಿದ್ರೆ ಒಂದು ವಾರ ಊರಲ್ಲಿರೋಲ್ಲ. ಮನೇಲಿ ಒಬ್ಬಳೆ ಕುಳಿತು ಬೇಸರ ಆಯ್ತು, ಅದಕ್ಕೆ ಸುತ್ತಾಡ್ಕೊಂಡು ಹೋಗೋಣ ಅಂತ ಇವ್ರ ಜೊತೆಲಿ ಬಂದೆ.
5: ಹೌದ್ರಿ ಅವ, ಹಿಂಗ ಸುತ್ತಾಡ್ತಾ ಇದ್ರೆ ಉಂಡನ್ನ ಮೈ ಹತ್ತಿ ಬೇಗ ದಪ್ಪ ಆಗ್ಬಿಡ್ತಾರೆ.
6: ಏ ಇರಿಯ, ದಪ್ಪ ಆಗ್ಬೇಕಾದ್ರೆ ಏನ್ ತಿನ್ಬೇಕು?
5: ಏಯ್, ದಪ್ಪ ಆದ್ರೆ ಕೆಲಸ ನೀಗೋದಿಲ್ಲ, ಸೈಜ್ ಕರೆಕ್ಟ್ ಆಗೈತಿ, ಸುಮ್ಮನೆ ಇರ.
6: ಮತ್ತೆ ಪಾರ್ವತಕ್ಕರು ದಪ್ಪ ಆಗಿದ್ರಲ್ಲ, ಅವ್ರೇನ್ ತಿಂತಾರ?
5: ಅವರು ತೋಟದಾಗ ಹಸೆ ಬೆಂಡಿಕಾಯಿ ತಿಂತಾರೆ. ಬೆಂಡಿಕಾಯಿ ಲೇ ಆಕಾರಿಗೆ ಎಲ್ಲಿ ಎಲ್ಲಿಟ್ಟಿದಿ ಬುದ್ಧಿ? ಅವರು ಹೊಟ್ಟಿಲಿ ಆಗಿದಾರ್ಲೇ ಹೊಟ್ಟಿಲಿ.
6: ಅವ್ರ ನನಗೂ ತಂದ್ಕೊಡೋ ಹಸಿ ಬೆಂಡಿಕಾಯಿ, ಮತ್ತೆ ನಾನು ಹಾಕ್ತೀನಿ.
5: ಆಯ್ತು.
6: ಯಪ್ಪ ಎತ್ರಿ ನಿಮ್ದು ದೋತ್ರ, ಕಾಲಿಗೆ ಬೀಳ್ತೀನಿ.
3: ಇರ್ಲಿ ಇರ್ಲಿ, ಅಷ್ಟ ಪುತ್ರ ಸೌಭಾಗ್ಯವತಿ ಭವ.
5: ಅಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ, ಅವ್ವರು ಎಷ್ಟು ಬೆವತ್ ಬಿಟ್ಟಾರ ಇಂಥ ಚಳಿಯಾಗ. ಏಯ್ ಎಲ್ಲಿ ಕೈಯಾಗಿನ ವಸ್ತ್ರ ಕೊಡು, ಅವ್ವರು ಸ್ವಲ್ಪ ಮಕ ಒರೆಸಿಕೊಳ್ಳಿ. ಯಪ್ಪ ಬರ್ತೀವ್ರಿ, ನಮಸ್ಕಾರ.
8: ಅಯ್ಯೋ ಅಲ್ಲೋಡಿ, ನಮ್ ಭಾವ ಬರ್ತಿದ್ದಾರೆ, ಈಗೇನ್ ಮಾಡೋದು?
3: ನೀನು ಸ್ವಲ್ಪ ಮರೆಯಾಗಿರು, ನಾನೊಂದು ನಾಟಕ ಆಡ್ತೀನಿ, ಅದೇನಾದ್ರೂ ಸಕ್ಸಸ್ ಆದ್ರೆ ನೀನು ಸುಖಿ ನಾನು ಸುಖಿ. ಹೋಗು. ಓಹೋ, ನಮಸ್ಕಾರ ಜನಪ ಗೌಡ.
0: ಯಾರು? ಓಹೋ, ನಮಸ್ಕಾರ ರೀ ಚೇರ್ಮನ್ ಸಾಹೇಬ್ರೆ. ಮತ್ತೆ ನೀ ಕಡೆ ಬಂದ್ರಿ?
3: ನಿನ್ನ ಹತ್ರಾನೇ ಹೊರಟಿದ್ದೆ.
0: ನನ್ನ ಹತ್ರ ಅಂತದ್ದೇನ್ ಕೆಲಸ ಇತ್ರಿ ಅಪ್ಪ? ಅಲ್ಲಿ ಹೇಳಿ ಕಳಿಸಿದ್ರೆ ನಾನ ಬರ್ತಿದ್ನಲ್ರಿ.
3: ಅದು ಎಲ್ರು ಮುಂದೆ ಮಾತಾಡೋ ವಿಚಾರ ಅಲ್ವೋ?
0: ಅಂದ್ರ
3: ಅದೇ ನಿನ್ ಹೆಂಡತಿ ಪಾರ್ವತಿ ವಿಚಾರ.
0: ನನ್ ಹೆಂಡತಿ ವಿಚಾರ ಅದೇನ್ರಿ ಅದು? ಓಹೋ, ನಮ್ಮ ಮಾವ ಏನಾರ ಹೇಳಿ ಕಳ್ಸ್ಯಾನನ್ರಿ ಮತ್ತ? ಯಾಕಂದ್ರೆ ಲಗ್ನ ಆದ್ಮೇಲೆ ಆ ಮಗ ಒಟ್ಟೆ ಈ ಕಡೆ ಬಂದೇ ಇಲ್ರಿ.
3: ಅವನು ಯಾಕೆ ಬರ್ತಾನೋ ಕನ್ಯಾಸರೆಯಿಂದ ಬಿಡಿಸ್ಕೊಂಡು ಹೋದ್ಮೇಲೆ. ಚೆನ್ನಪ್ಪ, ನಾನೇ ಆಗಿದ್ರೆ ಕತ್ತು ಹೆಚ್ಚು ಕುಂದು ಬಿಡ್ತಿದ್ದೆ.
0: ಯಾರು ಮಾತಾಡಕತ್ತೀರಿ ನೀವು?
3: ಮತ್ತಿನ್ ಯಾರ? ಅವಳೆ ಗರತಿ ಗಂಗಮ್ಮ ಅಂತ ಸೋಗ್ ಹಾಕೊಂಡು ಗಂಡನ ಕಣ್ಣಿಗೆ ಮಣ್ಣೆರಚಿ ಸೂಳೆ ಬಾಳ ಸಾಗಿಸ್ತಾ ಇರೋ ನಿನ್ನ ಹೆಂಡತಿ.
0: ರಾಯ ಏನು ಏನ್ ಹೇಳಕತ್ತಿ? ನೀನು ಏನ್ ಹೇಳಕತ್ತಿ? ನನ್ನ ಪಾರ್ವತಿ?
3: ಅವಳೇ ನಿನ್ನ ಪ್ರೀತಿಯ ಪಾರ್ವತಿ. ಕಾಲೇಜಿನಲ್ಲಿ ಓದ್ತಿದ್ದಾಗ ಆಹಾ ಆಡದ ಆಟ ಎಷ್ಟು, ಪ್ರೀತಿಸಿರೋ ಹುಡುಗರು ಎಷ್ಟು, ಒಬ್ಬೊಬ್ಬೊಬ್ಬೊಬ್ಬ. ಅದರಲ್ಲೂ ಅವಳಗಾಗ ತಲೆ ಕೆಡಿಸ್ಕೊಂಡಿರೋನೊಬ್ಬ ಈ ಪತ್ರ ನನ್ನ ಕೈಲಿ ಕೊಟ್ಟು ಪಾರ್ವತಿ ಕೊಡು ಅಂತ ಕೊಟ್ಟ ನೋಡು.
0: ರಾಯ, ನೀನು ಹೇಳುತ್ತಿರುವುದು ಸತ್ಯವೇ?
3: ಸುಳ್ಳು ಹೇಳಿ ನಿನ್ನ ಸಂಸಾರ ಅಗಲಿಸೋದ್ರಲ್ಲಿ ನನಗ್ ಬರೋ ಲಾಭ ಆದ್ರೂ ಏನು?
0: ನನಗೇನು ತಿಳಿತಾ ಇಲ್ಲ, ನನಗೇನು ತಿಳಿತಾ ಇಲ್ವಲ್ಲ. ಈ ವಿಚಾರ ಮೊದ್ಲ ಯಾಕೆ ತಿಳಿಸ್ಲಿಲ್ಲ ರಾಯಣ್ಣ ನೀ ನನ್ ಮುಂದ?
3: ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂತ ದೊಡ್ಡವರು ಹೇಳಿದ್ದಾರೆ. ಹಿಂದಾಗಿರೋದನ್ನೆಲ್ಲ ಮರೆತು ಮುಂದಾದ್ರೂ ಒಳ್ಳೆಯವಳಾಗಿ ಬಾಳಬಹುದು ಅಂತ ಸುಮ್ಮನಿದ್ದೆ. ಆದ್ರೆ ನನ್ನ ಭಾವನೆ ತಪ್ಪಾಯ್ತು.
0: ಚಚೆ, ಅರ್ಧಾಂಗಿ ಅಂತ ಅರ್ಧ ದೇಹನ ಕೊಟ್ಬಿಟ್ನಲ್ಲ ಅವಳಿಗೆ, ನನ್ನ ಹೆಂಡತಿ ಪರಮ ಸಾಧ್ವಿ ಅಂತ ಎದೆ ತಟ್ಟಿ ಹೇಳುತ್ತಿದ್ನಲ್ಲ ನಾನು. ಆದ್ರೆ ಈಗೇನಾದ್ರು ಊರ್ ಜನ ನನ್ನ ಮುಖಕ್ಕ ಥೂ ಅಂತ ಕ್ಯಾಕರಿಸಿ ಉಗುಳು ಹಂಗಾಯ್ತಲ್ಲ ನನ್ನ ಬಾಳ್ವೆ. ಕ್ಯಾಕರಿಸಿ ಉಗುಳು ಹಂಗಾಯ್ತಲ್ಲ ನನ್ನ ಬಾಳ್ವೆ.
3: ಚನ್ನಪ್ಪ, ಹೆಸರಿಗೊಬ್ಬ ಗಂಡ ಅಂತ ಮಾಡಿಕೊಂಡು ತನ್ನ ಮನಸ್ಸು ಬಯಸಿದ ಹುಡುಗರ ಜೊತೆಲೆ ಕಾಮನಾಟ ಆಡೋ ಗಯ್ಯಾಳಿ ಕಣೋ.
0: ಸಾಕು ರಾಯಣ್ಣ, ಸಾಕು. ನನ್ನ ತಲೆ ತಿರುಗ್ತಾ ಇದೆ, ನನ್ನ ತಲೆ ತಿರುಗ್ತಾ ಇದೆ.
3: ಚನ್ನಪ್ಪ, ಚನ್ನವೀರ, ಏನಾಯ್ತು? ಏನಾಯ್ತು ಅವನಿಗೆ? ಏನೋ ಚನ್ನಪ್ಪ, ನೀರು ಸಂತ ಏನೇನು ಅಂತ ಇದ್ದಾನೆ. ನಾನು ಡಾಕ್ಟರ್ ಕರ್ಕೊಂಡ್ ಬರ್ತೀನಿ, ನೀನು ಬೇಗ ಮನೆ ಕರ್ಕೊಂಡು ಹೋಗು.
0: ಯಾಕೋ ನನ್ ಯಾಕೋ ನನ್ನ ಎದೆ ನೋವು ಯಾಕೆ ಹತ್ತೈತು?
5: ಕೈ ಹಿಡ್ಕೊಳ್ರಿ, ಸಾವಕಾಶ. ಬರಿ ಬರಿ ಬರಿ ಬರಿ ಬರಿ.
3: ಲಲಿತಾ, ಲಲಿತಾ ಬೇಗ ಬಾ, ನಾನು ಹಿಡಿದ ಕೆಲಸ ಸಕ್ಸಸ್ ಆಯ್ತು ಕಣೆ. ಚನ್ನಪ್ಪ ಗೌಡನಿಗೆ ಹಾರ್ಟ್ ಅಟ್ಯಾಕ್ ಅಂತ ಕಾಣುತ್ತೆ. ನಾನು ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ, ಸಮಯ ನೋಡಿ ಡಾಕ್ಟರ್ ಕೊಟ್ಟ ಔಷಧಿಲಿ ಈ ವಿಷನ ಬೆರೆಸ್ಬಿಡು, ತಗೋ.
8: ವಿಷ ನನ್ನ ಕೈಯಾರೆ?
3: ಲಲಿತಾ, ಜೀವನದ ಕೊನೆವರೆಗೂ ನಾವು ಸುಖವಾಗಿರ್ಬೇಕಂದ್ರೆ ನೀನು ಈ ಕಾರ್ಯ ಸಾಧಿಸ್ಲೇಬೇಕು.
8: ಆಗ್ಲಿ ಬನ್ನಿ.
0: ಅಯ್ಯೋ ಅಯ್ಯೋ ಅಮ್ಮ, ಫಕೀರ ನಾನು ಬದುಕುದಿಲ್ಲ, ಫಕೀರ ನಾನು ಬದುಕುದಿಲ್ಲ. ಫಕೀರ
9: ಇಲ್ಲದ ವಿಚಾರ ತಲೆಯಲ್ಲಿ ತುಂಬಿಕೊಂಡು ಯಾಕೆ ತ್ರಾಸು ಮಾಡ್ಕೊಳ್ತೀರಿ ಜೀವಕ್ಕ? ಸುಮ್ಮನೆ ಮಲ್ಕೊಳ್ರಿ ಒಂದು ತಾಸು.
10: ಫಕೀರ, ಎಂಥ ಮನಿ ಹೆಣ್ಣು ಬಂದು ನಮ್ಮ ಮನಿ ತುಂಬಿಬಿಟ್ಟು ಮನೆ. ಫಕೀರ, ನನ್ನ ಮನಿ, ನನ್ನ ಮನಿ ಸೂರ್ಗೀರಾಯ್ತಲ್ಲ ಫಕೀರ.
9: ಅಪ್ಪ, ಯಾಕ್ರಿ ಇಲ್ಲದ ಮಾತಾಡ್ತೀರಿ? ಸುಮ್ಮನೆ ಮಲಗ್ರಿ.
7: ಸ್ವಾಮಿ, ನನ್ನ ಬಗೆಯಲ್ಲಿ ಯಾರೋ ಪಾಪಿಗಳು ಬಲವಾದ ಬೀಜ ನೆಟ್ಟಿದ್ದಾರೆ. ನಾನು ಪವಿತ್ರಳು ಸ್ವಾಮಿ, ನಾನು ಪವಿತ್ರಳು. ನಿಮ್ಮ ಹೊರತು ನಾನಾರನ್ನೂ ಕಣ್ಣೆತ್ತಿ ಸಹ ನೋಡಿಲ್ಲ. ಇದಕ್ಕೆ ನನ್ನ ಮಾಂಗಲ್ಯವೇ ಸಾಕ್ಷಿ. ನನ್ನ ಗರ್ಭದಲ್ಲಿ ಬೆಳೆಯುತ್ತಿರುವ ನಿಮ್ಮ ವಂಶ ಜ್ಯೋತಿಯೇ ಸಾಕ್ಷಿ.
10: ಪಾರ್ವತಿ, ಬಣ್ಣದ ಮಾತು ಮಾತಾಡಿ ನನ್ನ ಕತ್ತು ಕೊಯ್ದು ಬಿಟ್ಟಲ್ಲೆ. ಬಣ್ಣದ ಮಾತು ಮಾತಾಡಿ ನನ್ನ ಕತ್ತನ ಕೊಯ್ದು ಬಿಟ್ಟಲ್ಲೆ. ನೀನು ಹುತ್ತದ ಕೈ ಇಟ್ಟು ಬದುಕಬಹುದು, ಹುಲಿ ಬಾಯಿಂದ ಪಾರಾಗಬಹುದು, ಆದ್ರೆ ನಿನ್ನ ಕೈಯಿಂದ ಪಾರಾಗೋದು ಕಷ್ಟ ಐತೆ ಪಾರ್ವತಿ. ನಿನ್ನ ಕೈಯಿಂದ ಪಾರಾಗೋದು ಕಷ್ಟ ಐತೆ. ಇಂಥವ್ರ ಮಕ್ಕಳು ಅಂತ ಎದಿ ಬಿಸಿ ತಿರುಗ್ತಿದ್ವಲ್ಲ ನಾವು, ಈಗ ಈಗ ಮುಖ ಎತ್ತಿ ತಿರುಗದಂಗಾಯ್ತ, ಮುಖ ಎತ್ತಿ ತಿರುಗದಂಗಾಯ್ತು.
9: ಯವ್ವ, ನಿಮ್ ಬಗ್ಗೆ ಯಾರೋ ಪಾಪಿಗಳು ಇಲ್ಲದ ವಿಚಾರ ಇವರು ತಲೆಯ ತುಂಬಿ ಬಿಟ್ಟಿದ್ದಾರ್ರಿ.
7: ಮತ್ತಾರು, ಅವನೇ ಅವನೇ ಆ ರಾಯ. ನಾನು ನೀತಿ ಕೆಟ್ಟವಳು, ಶೀಲೆ ಕೆಟ್ಟವಳು ಅಂತ ಇವರ ತಲೆ ತುಂಬಿದ್ದಾನೆ ಫಕೀರಪ್ಪ, ಇವರ ತಲೆ ತುಂಬಿದ್ದಾನೆ. ಅಯ್ಯೋ ದೇವ್ರೆ, ಯಾಕಪ್ಪ ನನಗೆ ಶಿಕ್ಷೆ ಕೊಡ್ತಿದ್ದಿ? ಎಲ್ಲವನ್ನು ನೋಡುವ ಮೊದಲು ನನ್ನ ಪ್ರಾಣವಾದರೂ ಯಾಕೆ ಹೋಗಬಾರ್ದು?
10: ನನ್ನ ಪ್ರಾಣ ತಗೊಳಿಕ್ ನಿಂತಿಯಲ್ಲೇ ಪಾರ್ವತಿ, ನೀನು ಹೋಗು ಹೋಗು, ನನ್ನ ಕಣ್ಣು ಮುಂದೆ ನಿಲ್ಬೇಡ. ಮೊದಲು
7: ಫಕೀರಪ್ಪ, ಡಾಕ್ಟರ್ ಕೊಟ್ಟಿರೋ ಈ ಔಷಧಿಯನ್ನು ಕುಡಿಸು, ನಾನು ಹೋಗ್ತೀನಿ ಫಕೀರಪ್ಪ, ನಾನು ಹೋಗ್ತೀನಿ.
9: ಯಪ್ಪ, ಈ ಔಷಧಿ ಕುಡಿರಿ ಅಪ್ಪ.
10: ಔಷಧಿ ಕುಡಿಬೇಕ? ಸಾಯೋನಿಗೆ ಔಷಧಿ ಹಾಕೋ ಫಕೀರ, ಯಾಕೆ ಕುಡಿಸ್ತಿ ಔಷಧಿ ಫಕೀರ? ನನ್ನ ಹೆಂಡತಿ ಹಿಂಗ ಅಂತ ಊರ್ ಜನ ಮಾತಾಡುವಂಗಾಯ್ತಲ್ಲೋ, ಊರ್ ಜನ ಮಾತಾಡುವಂಗಾಯ್ತಲ್ಲೋ ಫಕೀರ.
9: ತಗೊಳ್ಳಿ ಈ ಔಷಧಿ ಕುಡಿರಿ, ತಗೊಳ್ಳಿ. ಹಾ ಹಾ, ಕುಡಿರಿ ಕುಡಿರಿ, ಇನ್ನೊಂದು ಸ್ವಲ್ಪ ಆಯ್ತು, ಇನ್ನೊಂದು ಸ್ವಲ್ಪ ಆಯ್ತು, ಕುಡಿರಿ ಕುಡಿರಿ ಕುಡಿರಿ ಕುಡಿರಿ. ಯಪ್ಪ ಯಪ್ಪ, ನೀವು ಮನಸ್ಸಿಗೆ ಬ್ಯಾಸರ ಆದಾಗ ಆ ಶಿಶುನಾಳದ ಸಿರಿಪದ್ದನ ಹಾಡು ಹೇಳ್ತಿದ್ರಲ್ರಿ, ಅದನ್ನ ಹೇಳ್ರಿ ಅಪ್ಪ. ಮನಸ್ಸಿನ ಹೊಲಸು ತೊಳೆದು ಹೋಗುತ್ತೆ, ಆ ಪುಣ್ಯಾತ್ಮನ ಹಾಡು ಹೇಳ್ರಿ.
10: ಸಿರಿಪದ್ದನ ಹಾಡ ಹೇಳ್ಬೇಕು?
9: ಹೌದ್ರಿ ಹೌದ್ರಿ
10: ಹೌದು. ನನ್ನ ಮನಸ್ಸಿನ ಹೊಲಸು ತೊಳೆದು ಹೋಗ್ಬೇಕಾದ್ರೆ ಸಿರಿಪದ್ದನ ಹಾಡ ಹೇಳ್ತೀನಿ.
9: ಹೇಳ್ರಿ, ಕೇಳ್ಬೇಕಿರೋದ ಕೇಳಿ ಹೇಳ್ರಿ.
10: ಚನ್ನಪ್ಪ ಚನ್ನಗೌಡ ಕುಂಬಾರ ಮಾಡಿದು ಕೊಡನವ್ವ, ಚನ್ನಪ್ಪ ಚನ್ನಗೌಡ ಕುಂಬಾರ ಮಾಡಿದು ಕೊಡನವ್ವ, ಚಂದಕ್ಕೆ ತಂದೀನ ತಂಗಿ ನೀರಿಗೆ ಬಂದೀನ, ಆರು ಮೂರು ಒಂಬತ್ತು ಒಂಬತ್ತು ಚಿತ್ರದ ಕೊಡನವ್ವ, ಆರು ಮೂರು ಒಂಬತ್ತು ಒಂಬತ್ತು ಚಿತ್ರದ ಕೊಡನವ್ವ, ಚಂದಕ್ಕೆ ತಂದೀನ ತಂಗಿ ನೀರಿಗೆ ಬಂದಿಲ್ಲ.
9: ಚನ್ನಪ್ಪಗೌಡ್ರ ಚನ್ನಪ್ಪಗೌಡ್ರ, ಏನಾದ್ರಿ ಇದು? ಚನ್ನಪ್ಪಗೌಡ್ರ
7: ಏನಾಯ್ತು? ಫಕೀರಪ್ಪ, ಏನಾಗ್ಬೇಕಾಗಿತ್ತು ಅದೆಲ್ಲ ಆಗೋಯ್ತು. ದೇವ್ರೆ, ನನ್ನ ಕರುಣ ಮಾಂಗಲ್ಯವೇ ಬೇಕಾಗಿತ್ತೆ ನಿನಗೆ.

0: ನಾನು ಉಳಿಯೋದಿಲ್ಲ, ನಾನು ಉಳಿಯೋದಿಲ್ಲ, ಸಾಯ್ತೀನಿ ಸಾಯ್ತೀನಿ ಅಲ್ಲಲೇ ಎಲ್ಲಿ ವರ್ಷಕ್ಕೊಂದು ಹಳಕಂತ ಕುಂತ್ರು ನಾನು ಎಲ್ಲಿ ಹೋಗಿ ಉರ್ಲ ಹಾಕೊಳ್ಳಿ ಲೇ ಹಂದಿ ಕುಲ್ದವಳ.
1: ಆಸ್ಪತ್ರೆನ ದೂರ ಐತೆ ಅನ್ರಿ, 9 ಮಕ್ಕಳು ಮನ್ಯಾಗ ಹಡದ್ರು ಇಷ್ಟು ತ್ರಾಸ ಆಗಿತ್ತಿಲ್ರಿ, 10 ಯಾಕೆ ಇಷ್ಟು ತ್ರಾಸ ಆಗಕ್ ಹತ್ತಿತ್ತು? ಏನು ಸೊಂಟ ಚೋಣ ಚೋಣ ಚೋಣ ಅಂತ ಹೊಡಿತೈತಲ್ರಿ. ಅಲ್ರಿ ಈಗ ನಮಗ ಮಕ್ಕಳು 9-10.
0: ನಿಮ್ಮ ತಡಿ ಮನಿ ಹೋಗಿ ಲೆಕ್ಕ ಮಾಡ್ಕೊಂಡು ಬಂದು ಹೇಳ್ತೀರಿ, ಹಡದಾಕಿ ನಿನಗೆ ಗೊತ್ತಿಲ್ಲಲ್ಲಿ. ಇಟ್ಕ ಭೀಮೆ ಸೋಮೆ ವಶ್ಯ ಮಲ್ಕ ಸುಂದಿ ಚಂದಿ ಸಂಗಿ ನೀರು ಮಾಲಾ ಎಷ್ಟಾದ್ರು ಹೇಳಲ್ಲ
1: ಅಯ್ಯ. ಮತ್ತ ತಿರ್ಕನ್ನ ಮಾಡ್ತಿರಲ್ಲ ನಿಮ್ಮ ಪ್ರೀತಿ ಮಗನ್ನ?
0: ಓಹೋ ಹೌದಲ್ಲ, 10 ಮಕ್ಕಳು ಈಗ ತಯಾರಿ 11.
1: ಇಷ್ಟು ಬ್ಯಾಸರ ಮಾಡ್ಕೊಳವ, ಹಾಸಿ ತಗೊಂಡು ದ್ಯಾಮೋನ್ ಗುಡಿ ಕಟ್ಟಿ ಹಿಡಿದು ಮಲಗಬೇಕಾಗಿತ್ತು, ಕದಾ ಮುಚ್ಚೋದ್ ಒಂದ ತಡ. ಏನಪ್ಪ ಚಳಿ ಅಂತ ಕೌದ್ಯಾಗ ಬಂದು ಅಡಗ್ತಿದ್ದಿ, ನಾಚಿ ಬರುದಿಲ್ಲ ನಿನಗೊಂದಿಷ್ಟು?
0: ಏನೆಲ್ಲ ಗದ್ದಲ ಮಾಡುದು ಗಂಡಸರಿಗೆ, ಚಳಿಗಾಲನೋ ಯಪ್ಪ ಚಳಿಗಾಲ.
1: ಅಲ್ಲ ಇರ್ಯ, ಚನ್ನಪ್ಪಗೌಡ 10 ನಮ್ಮ ಮದುವೆ ಆಗಿದ್ದು, 10-12 ಆಯ್ತಾ?
0: ಹಾ, ಈಗ ಅವ್ರ ಮಗನ 10-11 ಮಾಡ್ನಲ್ಲ ಕುಲದೀಪ.
1: ಏನಂದಿ ಏನಂದಿ? ಪಾರ್ವತಿಯಕ್ಕ ಬದುಕಿದ? ಎಲ್ಲಿ ಎಲ್ಲಿ ಎಲ್ಲಿ?
0: ಅವ್ರೆಲ್ಲದಲ್ಲೇ ಸುಮ್ನ ಅಂದೆ.
1: ಅಯ್ಯ ನನ್ ಮುಂದೆ ನಡಸ್ತೇನ, ನನಗೆಲ್ಲ ಗೊತ್ತೈತೇಳ. ನೀನು ಚಾಪಿ ಕೆಳಗ ನುಸ್ತ್ರ, ನಾನು ರಂಗೋಲಿ ರಂಗೋಲಿ ಕೆಳಗ ನುಸಿತೀನಿ, ತಿಳಿತನ? ಡಾಕ್ಟರ್ ಮನ್ಯಾಗ ಅವ್ವಾರ ಅದಾರ, ಭೀಮೇಶಪ್ಪನ ಮನ್ಯಾಗ ಇವ್ರ ಅದಾರ, ಗೊತ್ತೈತಿಲ್ಲ?
0: ಈ ಸುದ್ದಿ ಯಾರ ಮುಂದೆ ಹೇಳ್ಬಾರ್ಲೇ, ಮೊದಲ ನಿನ್ನ ಬಾಯಿ ಬೊಂಬಾಯಿ ಇದ್ದಂಗ. ಎಲ್ಲಿ ಒಂದಿಲ್ಲ ಒಂದು ದಿವಸ ಆ ರಾಯನ್ನ ಕತ್ತಿ ಮ್ಯಾಲ ಕುಂದರಿಸಿ ಊರ್ ತುಂಬಾ ಮೆರವಣಿಗೆ ತಗಸ್ತಿದ್ರ?
1: 11 ಮಕ್ಕಳು ತಂದಿ ಕುಕ್ರಿ ಮುಳ್ಳಪ್ಪನ ಮಗ ಫಕೀರ್ನ ಅಲ್ಲ ಹೋಗ್.
0: ಏ ದೇವರ್ಷಿ, ಮೀಸಿ ಮ್ಯಾಲ ಕೈ ಹಾಕಿಲ್ಲಲ್ಲಿ
1: ಬರಾಕತ್ತಾವು ಹಂಗ ಚಿಗ್ರ ಮೀಸಿ.
2: ಏನು ಎಲ್ಲಿ ಗಂಡನ ಜೊತೆ ಹರಟೆ ಹೊಡಿತಾ ನಿಂತಿದಿ? ಎಲ್ಲಿ ಏನು ನಿನ್ನ ಗಾಡಿ ಮತ್ತೆ ಲೋಡು?
1: ಅಯ್ಯ ಅಪ್ಪರ ಎತ್ರಿ ನಿಮ್ದು ದೋತ್ರಾನ ಕಾಲಿಗೆ ಬೀಳ್ತೀನಿ.
2: ಇರ್ಲಿ ಇರ್ಲಿ, ಬಗ್ಗೋಕ್ ಆಗಲ್ಲ, ಹಂಗೆ ಬಾಯ್ಲೆ ಹೇಳು. ಫಕೀರ ಇದು ಎಷ್ಟನೇದು?
0: 11, ಇನ್ನೊಂದು ಆದ್ರೆ ಡಜನ್ ಪೂರ್ತಿ.
2: ಸಾಕು ಮಾಡೋ, ಊರಲ್ಲಿ ಯಾವ ಓಣಿಲ್ ನೋಡಿದ್ರು ನಿನ್ನ ಮಕ್ಕಳೇ ಇರ್ತಾವೋ. ಫಕೀರ ಚನ್ನಪ್ಪಗೌಡನ ಮನೆ ಕಡೆ ಹೋಗಿದ್ದೇನಾ?
0: ಒಂದು ವಾರ ಆತು ಬಿಡ್ರಿ, ನಾ ಹೋಗೇ ಇಲ್ಲ ಆ ಕಡೆ.
2: ನಾನು ಬಹಳ ದಿವಸ ಆತು ಹೋಗೇ ಇಲ್ಲ. ಭೀಮೇಶಿ ಲಲಿತ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಕೊರಗ್ತಿದ್ರು. ನಾನೇ ಡಾಕ್ಟರ್ ಶೇಖರಪ್ಪನವ್ರ ಹತ್ರ ಹೋಗಿ ಯಾರೋ ಹೆಣ್ಣು ಮಗಳು ಒಂದು ಗಂಡು ಮಗುಗೆ ಜನ್ಮ ನೀಡಿ ಸತ್ತು ಹೋಗ್ಬಿಟ್ಲು, ಆ ಪರದೇಶಿ ಕೂಸ್ನೆ ತಂದು ಕೊಟ್ಟಿದ್ದೀನಿ ಜ್ವಾಬಾನ ಮಾಡಿ ಅಂತ.
0: ಯಪ್ಪ ಬಾಳ ಒಳ್ಳೇದು ಮಾಡಿದ್ರಿ, ನಿಮ್ಮಂಥವ್ರು ಅದಿರಿ ಅಂತ ಭೂಮಿ ಮೇಲೆ ಮಳಿ ಬೆಳಿ ಆಡ್ತಾವ್ರಿ ಅಪ್ಪ.
2: ಆದ್ರೂ ಜನ ನಮ್ಮಂಥವ್ರನ್ನೇ ಆಡ್ತಾರಲ್ಲೋ, ಚನ್ನಪ್ಪ ಗೌಡನ ಸಾವಿಗೆ ನಾನೇ ಕಾರಣ ಅಂತಾರೆ, ಏನಂತಿ?
0: ಅಂದರ ಬಾಯಾಗ ಹುಳ ಬೀಳ್ತಾವ್ರಿ. ದೇವ್ರು ಯಪ್ಪ, ನೀನು ಮನುಷ್ಯರ ಹೊಟ್ಟೆ ಹುಟ್ಟವನ ಅಲ್ಲ.
2: ನಾನು ಬರ್ತೀನಿ, ಎಲ್ಲಿ ಬರ್ತೀನ ಫಕೀರ?
0: ಆಯ್ತು ಹೋಗಿ ಬರ್ರಿ.
1: ಅಯ್ಯಯ್ಯೋ ಅಯ್ಯೋ ರೀ ಸೊಂಟ, ಏನ್ ಓಡಾಡ್ತೈತ್ರಿ ಇದು ಹೊಟ್ಟ್ಯಾಗ ಅಂತೀನಿ ನಾನು. ಏಯ್ ಸುಮ್ಮನ ಕುಂದ್ರ
0: ಬಾ ಲಗುನ ಬಾ ಲಗುನ, ಚಳಿ ಚಳಿ ತಾಳೆನು ಈ ಚಳಿಯ.
1: ಹಿಂಗ ಪದ ಹೇಳಿ ಹೇಳಿ 11 ಮಕ್ಕಳನ್ನ ತಯಾರು ಮಾಡಿದಿ,
0: ಇನ್ನೊಂದಾದ್ರೆ 12 ಪೂರ್ತಿ.
3: ಫಕೀರ ನೀ ಇದುವರೆಗೂ ಹೇಳಿದ್ ಖರೆ ಐತೇನು?
0: ನಿಮ್ಮ ಹತ್ರ ಸುಳ್ಳು ಹೇಳಿ ನಿಮ್ಮ ಸಂಸಾರ ಮೂರಾಬಟ್ಟಿ ಮಾಡಿದ್ರೆ ನನಗೆ ಬರೋ ಲಾಭ ಆದ್ರೂ ಏನ್ರಿ? ಭೀಮೇಶಪ್ಪನವ್ರ, ನಾನು ಈ ಮನೆಯಾಗ 2 ತುತ್ತು ಊಟ ಮಾಡಿದೇನ್ರಿ.
3: ಫಕೀರ ಲಲಿತ ನಾನು ಎಷ್ಟು ನಂಬಿದ್ನು, ಆಕೆ ನನಗೆ ದ್ರೋಹ ಮಾಡ್ತಾಳೆ ಅಂತ ನಾನು ಕನಸು ಮನಸ್ಸಲ್ಲೂ ತಿಳಿದಿರಲಿಲ್ಲ. ಅವಳನ್ನ ಕೊಚ್ಚಿ ಹೊಳೆ ಕಾಣಿಸೋದು ಒಂದೇ ಈಗ ಉಳಿದಿರೋ ದಾರಿ.
0: ಆದದ್ದು ಆಗಿ ಹೋಯ್ತು, ಯಾವುದಕ್ಕೂ ದುಡುಕಿ ಏನು ಮಾಡಕ್ ಹೋಗ್ಬೇಡ್ರಿ. ಉಪಾಯದಿಂದ 10 ಮಸಿ ತೊಳ್ಕೊಂಡ್ ಬಿಡ್ರಿ ಅಪ್ಪ.
3: ಫಕೀರ ಫಕೀರ ನನ್ನಿಂದ ಎಂಥ ಅಪರಾಧ ಆಗೋಯ್ತು? ಲಲಿತನ ಮಾತು ಕೇಳಿ ದೇವರಂಥ ಅತ್ತಿಗೆನ ದೂರ ಮಾಡಿ ಪಾಪ ಕಟ್ಕೊಂಡು, ಅದಕ್ಕೆ ಇರಬೇಕು ಅದಕ್ಕೆ ಇರಬೇಕು, ದೇವರು ನನಗೆ ಈ ರೀತಿ ಶಿಕ್ಷೆ ಕೊಟ್ಟ.
0: ಅಪ್ಪ ಈಗ ನೀವು ನಾನು ಹೇಳ್ದಂಗೆ ಕೇಳಿದ್ರೆ ಎಲ್ಲ ಸರಿ ಹೋಗುತ್ತೆ.
3: ಹೇಳು ಫಕೀರ, ನಾನೇನ್ ಮಾಡ್ಬೇಕು ಹೇಳು.
0: ನೀವೀಗ ಧಾರವಾಡಕ್ಕೆ ಹೋಗ್ತೀನಿ ಅಂತ ಮನೆಯಾಗ ಒಂದು ನಾಟಕ ಮಾಡ್ರಿ.
3: ಆಗ್ಲಿ ಫಕೀರ, ನೀನ್ ಹೇಳ್ದಾಗೆ ಮಾಡ್ತೀನಿ.
0: ನಾನು ನಿಮ್ಮ ಅತ್ತಿಗೆನ ಕರ್ಕೊಂಡು ಬರ್ತೇನೆ ರೀ, ಎಲ್ಲರ ಸಮಕ್ಷನೂ ಆಗಿಬಿಡ್ರಿ. ಇದು
3: ಏನಂದಿ ಫಕೀರ, ನನ್ನ ಅತ್ತಿಗೆನ ನನ್ನ ಅತ್ತಿಗೆನ ಎಲ್ಲಿದಾರೋ ನನ್ನ ಅತ್ತಿಗೆ, ಈ ಪಾಪಿನ ಕ್ಷಮಿಸು ಅಂತ ಕಾಲ್ ಹಿಡಿದು ಮನೆ ಕರ್ಕೊಂಡ್ ಬರ್ತೀನೋ, ಎಲ್ಲಿದಾರೋ ನನ್ನ ಅತ್ತಿಗೆ?
0: ಯಪ್ಪ ಅವರು ಶೇಖರಪ್ಪ ಡಾಕ್ಟರ್ ಮನೆಯಾಗದಾರ ರೀ.
3: ಹಾಗಾದ್ರೆ ನಮ್ಮ ಅಣ್ಣನ ಮಗು ಎಲ್ಲೋ?
0: ನಿಮ್ ಮನೆಯಾಗಿ ಬೆಳಿತಿರೋ ಕೂಸೇ ನಿಮ್ಮ ಅಣ್ಣನ ಮಗ, ನಿಮ್ಮ ವಂಶದ ದೀಪ ಕುಲದೀಪ.
3: ಫಕೀರ ಫಕೀರ ನನಗೆ ಈ ವಿಚಾರನೇ ತಿಳಿಸ್ತಿಲ್ವಲ್ಲೋ ನೀನು.
0: ಭೀಮೇಶಪ್ಪನರ ನಿಮ್ಮ ಅಣ್ಣನ ಮಗ ಅಂತ ಗೊತ್ತಾಗಿದ್ರ ಆ ರಾಯಣ್ಣ ನಿಮ್ಮ ಅಣ್ಣನ ಕೊಂದ ಹಾಗೆ ಆ ಮಗನನ್ನು ಕೊಲ್ತಿದ್ದನ್ರಿ. ಅದಕ್ಕ ಹೇಳಿಲ್ರಿ.
3: ಫಕೀರ, ಒಳ್ಳೆ ಕೆಲಸ ಮಾಡಿದ್ಯೋ, ಒಳ್ಳೆ ಕೆಲಸ ಮಾಡಿದ್ವಿ. ನಮ್ಮ ವಂಶ ಉಳಿಸಿದೆಯೋ, ನಮ್ಮ ವಂಶ ಉಳಿಸಿದಿ. ನಡಿ ಮನೆ ಹೋಗಿ, ನಡಿ
0: ನಡ್ರಿ. ನೀವು ಧಾರವಾಡಕ್ಕೆ ಹೋಗೋ ತಯಾರಿ ಮಾಡ್ರಿ, ನಾನು ಹೋಗಿ ಪಾರ್ವತಕರನ್ನು ಕರ್ಕೊಂಡ್ಬರ್ತಾನೆ. ನಡ್ರಿ ನಡ್ರಿ ಅಪ್ಪ ನಡ್ರಿ.
1: ಇರುದಿಲ್ಲ, ನಾ ಏನು ಇರುದಿಲ್ಲ. ಇಷ್ಟು ಬ್ಯಾಸರಾಗಿಂದ ಇರಬಾರ್ದು. ನನ್ನ ಮಕ್ಕಳನ್ನ ಕರ್ಕೊಂಡು ತವ್ರ ಮನೆಗೆ ಹೋಗ್ಬಿಡ್ತೀನಿ.
0: ಹಾ, ತವ್ರ ಮನೆಗೆ ಹೋಗ್ತಿ? ಒಟ್ಟೇತಿ ತವ್ರ ಮನೆಯಾಗ ಮೂಲು ಮೂಲಿಗೆ ಮಕ್ಕಳನ್ನ ಕರ್ಕೊಂಡು ಊರಿಗೆ ಹೋಗ್ತಾಳಂತ. ಯಾವೋ ಕಾಡು ಪ್ರಾಣಿ ಬಂದಾವಂತ 3 ದಿವಸದಾಗ ಪೊಲೀಸರಿಗೆ ಹಚ್ಚಿ ಹೊರಗೆ ಹಾಕ್ತಾರ ಊರು ಜನ.
1: ಏನಾಗ್ಯಾರ್ರಿ ನನ್ನ ಮಕ್ಕಳು?
0: ಏನಾಗಿದಾರ, ಏನಾಗಬೇಕಾದೆಲ್ಲರೂ ಆಗಿದ್ದಾರೆ. ಎಲ್ಲರೂ ಮಕ್ಕಳನ್ನ ಹಡಿತಾರಂತ ನೀನು ಹಡಿದಿಲ್ಲಿ. ಗರ್ಭಿಣಿ ಇದ್ದಾಗ ಸರ್ಕಸ್ ನೋಡಕ್ ಹೋಗ್ಬೇಡೆ ಅಂತ ಬಡ್ಕೊಂಡೆ. ಕೋತಿ, ಉಸುವ, ಹುಲಿ, ಚಿರ್ಚ, ಹಂದಿ, ಎಪ್ಪೋ ಅಡವಿ ಪ್ರಾಣಿ ಎಲ್ಲ ನಮ್ಮ ಮನೆಯಾಗ ಅದಾವಲ್ಲೋ. ನನ್ನ ಮನೇನ ಒಂದು ಸರ್ಕಸ್ ಕಂಪನಿ ಆಯ್ತಲ್ಲೋ.
1: ಜಾತ್ರೆ ಜಾತ್ರೆಗೆ ತಗೊಂಡು ಹೋಗನು ರೊಕ್ಕ ಹಾಕವು. ಅಯ್ಯಯ್ಯ, ನೀನು ಚಂದಿದ್ರ ನಿನ್ನ ಮಕ್ಕಳು ಚಂದ ಹುಟ್ಟಿದ್ವು.
0: ನಾನು ಮದುವೆ ಆದಂತೆ 11 ಮಕ್ಕಳ ತಾಯಾದೆ. ಗಂಡನೇ ಬಂಗಾರ, ಮಕ್ಕಳೇ ಮನೆಗೆ ಮಾಣಿಕ್ಯ.
1: ರೇ, ಇನ್ನೊಂದು ರತ್ನದಂತ ಮಗನ್ನ ಹಡಿದು ಸಾಕು ಮಾಡಿಬಿಡ್ತೀನಿ. ಅಲ್ಲಿ ಒಂದು ಡಜನ್ ಬರೋಬ್ಬರಿ ಹಾಕವ್ ನೋಡು.
2: ಏನ ಫಕೀರ, ಏನು ಅದು ಡಜನ್ನು ಡಜನ್ನು ಅಂತ ಮಾತಾಡ್ತಾ ನಿಂತೀರಿ?
0: ನಮಸ್ಕಾರ ರೀ ಅಪ್ಪ ಚೇರ್ಮನ್.
1: ಅಪ್ಪ ಎತ್ತಿ ನಿಮ್ದು ದೋತ್ರನ ಖಾಲಿ ಬೀಳ್ತೀನಿ.
2: ಫಕೀರ, ಏನಾಯ್ತು? ಎಲ್ಲಿಗೆ ಹಿಂಗ್ ಸಪ್ಪಗವಳೆ? ಏನ್ ಕಡಿಮೆ ಆಯ್ತು?
0: ಅದೇ ತಿಳಿಬಂದ್ರಿ, ಏನ್ ಕಡಿಮೆ ಆಗೈತ ಅನ್ನೋದು. ಉಣ್ಣಂಗ್ ಉಣ್ತಾಳ್ರಿ, ತಿನ್ನವಂಗ್ ತಿಂತಾಳ್ರಿ, ಹಡಿವಂಗ್ ವರ್ಷ ತಪ್ಪದಂಗ್ ಒಂದ್ ಹಡಿತಾಳ್ರಿ. ಏನ್ ಕಡಿಮೆ ಆಗೈತಿ ನನಗೆ ತಿಳಿಬಲ್ರಿ?
1: ಅಪ್ಪ, ದಿನಕ್ಕೆ 8 ಕಿಲೋ ಜ್ವಾಳ ಬೇಕು. ಎಲ್ಲಿಂದ ತರ್ಲಿ? ಇವನು ಒಬ್ಬನ ಪಗಾರನ ಸಾಕಾಗೋದಿಲ್ಲ. ಹುಡುಗರ್ನ ಯಾರ್ದಾರ ಮನೆಯಾಗ ಇಡು ಅಂದ್ರ ಸುಮ್ಮನೆ ಇರ್ತಾನ್ರಿ. ಮುಂದೆ ಹ್ಯಾಂಗ?
2: ಆಯ್ತು ಆಯ್ತು, ಎಲ್ಲಿ ಸಂಜೆ ಮುಂದೆ ನಮ್ಮ ಮನೆಗ್ ಬಾ, ಚೀಲ ತಗೊಂಡು ತುಂಬ ಕಳಿಸ್ತೀನಿ.
0: ದೇವ್ರು ಅಪ್ಪ ನೀನು ದೇವ್ರು.
1: ಅಪ್ಪ ಎತ್ರಿ ನಿಮ್ದು ದೋತ್ರ ಕಾಲಿಗೆ ಬೀಳ್ತೀನಿ.
2: ಇರ್ಲಿ ಇರ್ಲಿ, ನಾನು ಬರ್ತೀನೋ ಫಕೀರ.
3: ಲಲಿತಾ, ನಾನು ಅರ್ಜೆಂಟ್ ಧಾರವಾಡಕ್ಕೆ ಹೋಗ್ಬರ್ತೀನಿ. ಮನೆ ಕಡೆ ತುಂಬಾ ಹುಷಾರು.
4: ಧಾರವಾಡ ಧಾರವಾಡ ಧಾರವಾಡ, ಮದುವೆ ಆಗಿ 12 ವರ್ಷ ಆದ್ರೂ ಇನ್ನೂ ಮುಗದಿಲ್ವೇ ನಿಮ್ಮ ಆಫೀಸ್ ಕೆಲಸ? ಒಂದು ದಿನವಾದ್ರೂ ಪ್ರೀತಿಯಿಂದ ಮನೆಯಲ್ಲಿ ಇರ್ಲಿಲ್ಲ, ಮಾತನಾಡಿಸ್ಲಿಲ್ಲ, ಬೆಂಕಿ ಹಾಕಿ ಆ ನಿಮ್ಮ ನೌಕರಿಗೆ. ದೇವ್ರ ನಮ್ಗೇನ್ರಿ ಕಡಿಮೆ ಮಾಡಿದ್ದಾನೆ? ರಾಜೀನಾಮೆ ಕೊಟ್ಬಿಡಿ.
3: ಈ ಸಲ ಧಾರವಾಡದಿಂದ ಮರಳಿ ಬಂದವನೇ ನಾ ರಾಜೀನಾಮೆ ಕೊಟ್ಟು ಬಿಡ್ತೀನಿ. ಇಷ್ಟು ದಿನ ಕಣ್ಣು ಮುಚ್ಕೊಂಡು ಕೂತಿದ್ದೆ, ನೀನೇ ನನ್ನ ಕಣ್ಣು ತೆರೆಸಿದೆ. ನನ್ನ ಮನೆ ನನ್ನ ಜಮೀನು ಅಂತ ನಾನು ಹಚ್ಚಿಕೊಂಡು ದುಡ್ದಿದ್ರೆ ಈ ನೋವು ನನಗೆಲ್ಲಿರ್ತಿತ್ತು? ನೀನೂ ನೆಮ್ಮದಿಯಾಗಿರಬಹುದಾಗಿತ್ತು.
4: ಇಲ್ಲಿವರೆಗೆ ನಿಮ್ಮ ಅಣ್ಣ ಇದ್ರು, ಎಲ್ಲ ಕೆಲಸ ಮಾಡ್ತಿದ್ರು. ಈಗ ಯಾರಿದ್ದಾರೆ ಈ ಮನೆಯಲ್ಲಿ? ಹೊರಗೂ ನಾನೇ ದುಡಿಬೇಕು, ಮನೆಯಲ್ಲೂ ನಾನೇ ದುಡಿಬೇಕು. ಸಾಕಾಯ್ತು ನನಗೆ.
3: ಆಯ್ತಾಯ್ತು, ನಾನು ಬಂದ ಮೇಲೆ ಒಂದು ಹಂತಕ್ಕೆ ತರ್ತೀನಿ. ಎರಡರಲ್ಲಿ ಒಂದು ಮಾಡೇ ಮಾಡ್ತೀನಿ. ನಾನು ಬರ್ತೀನಿ.
4: ಮತ್ತ್ಯಾಕೆ ಬರ್ತೀನಿ? ಹಾಗೆ ಹಾಳಾಗಿ ಹೋಗು. ಎರಡರಲ್ಲಿ ಒಂದು ಮಾಡ್ತಾನಂತೆ, ಎರಡರಲ್ಲಿ ಒಂದು.
2: ಲಲಿತಾ ಲಲಿತಾ.
1: ಅಬ್ಬ, ಸದ್ಯ ಬಂದ್ರಲ್ಲ, ನಿಮ್ಮ ದಾರಿನೇ ಎದುರು ನೋಡ್ತಿದ್ದೆ. ನೀವು ಬರದೇ ಇದ್ದಿದ್ರೆ ನಾನೇ ನಿಮ್ಮನ್ನು ಹುಡುಕೊಂಡು ಬರ್ತಿದ್ದೆ.
2: ಯಾಕೆ, ನಿನ್ನ ಗಂಡ ಇಲ್ವಾ?
1: ಹೋದ್ರಲ್ಲ ಧಾರವಾಡಕ್ಕೆ. ಈಗ ನಿಶ್ಚಿಂತೆ ಆಯ್ತು ನೋಡಿ.
2: ನಿಶ್ಚಿಂತೆ ನನಗಿಲ್ವಲ್ಲೇ. ಕದ್ದು ಗಾಡಿ ಓಡಿಸೋ ನಾನು, ಲೈಸೆನ್ಸ್ದಾರ ನಿನ್ನ ಗಂಡ. ನನಗೋ ಈ ಪೊಲೀಸ್ನವರು ಸಮಾಜ ಅನ್ನೋ ಭಯ ಇದೆ.
1: ಹೌದು, ಹಾಗಾದ್ರೆ ಅವ್ರು ಕಟ್ಟಿದ ತಾಳಿಯನ್ನು ಕಿತ್ತಿಸಿದು ನಿಮ್ಮ ಜೊತೆಯಲ್ಲಿ ಬಂದ್ಬಿಡ್ಲೇನು?
4: ಛೇ, ಎಲ್ಲಿಯ ತನಕ ಈ ಗೋಡು? ಬನ್ನಿ, ಎಲ್ಲಿಯಾದರೂ ದೂರ ಹೋಗಿ ಹೊಸ ದಾಂಪತ್ಯ ಜೀವನ ನಡೆಸೋಣ, ನವದಂಪತಿಗಳಾಗಿ.
2: ದಾಂಪತ್ಯ ಜೀವನ, ನವದಂಪತಿಗಳು, ನಾವು, ಅದು ಹೇಗೆ ಸಾಧ್ಯ? ಸತಿಪತಿಗಳು ಅಂತ ಆಗೋದು ಜೀವನದಲ್ಲಿ ಒಂದೇ ಸಾರಿ. ಅದು ಮೀರಿ ಹೋದ್ರೆ ಸತಿ ಸೂಳೆ ಆಗ್ತಾಳೆ, ಗಂಡ ಮಿಂಡನಾಗ್ತಾನೆ. ನಿನ್ನ ದೇಹ ತೃಪ್ತಿಗಾಗಿ ಸಿಕ್ಕವ್ರನ್ನ ಅಪ್ಪಿದ್ರೆ ಅವರೆಂದಾದ್ರೂ ಗಂಡಂದ್ರಾಗ್ಲು ಸಾಧ್ಯವೇನೆ?
1: ಅಂದ್ರೆ ಅಂದ್ರೆ ನಾನು ಸೂಳೆ? ಸತಿಯ ಸ್ಥಾನ ಸಿಕ್ಕಲಾರದೆ ನಿಮ್ಮಲ್ಲಿ ನನಗೆ. ಅವನು ಅವನು ಹೆಸರಿಗೆ ಮಾತ್ರ ಗಂಡ. ನನ್ನ ಅಂತರಂಗದಲ್ಲಿ ನೀವೇ ನನ್ನ ಪತಿ ಎಂದು ನಂಬಿದ್ದನಲ್ಲ.
2: ಅದು ನಿನ್ನ ತಪ್ಪು ಕಲ್ಪನೆ. ಸಾವಿರಾರು ಹೂಗಳ ಮಕರಾಂದಾನ ಹೀರೋ ದುಂಬಿ ಒಂದೇ ಹೂವನ್ನು ನಂಬಿದ್ರೆ ಹಸು ಹಿಂಗತ್ತಿಯೇ, ತೃಪ್ತಿ ಸಿಗುತ್ತೆಯೇ?
1: ಅಂದರೆ ಆ ದಿನ
4: ನಾನು ಈ ಆಡಿದ ಮಾತೆಲ್ಲ ಸುಳ್ಳೇನು? ಈ ಮನೆಯ ಬಾಗಿಲು ಮುಚ್ಚಿದರೆ ನನ್ನ ಮನೆಯ ಬಾಗಿಲು ನಿನಗಾಗಿ ತೆರೆದಿರುತ್ತೆ ಎಂದು ಬಣ್ಣ ಬಣ್ಣದ ಮಾತುಗಳನ್ನಾಡಿ ಈಗ ಈ ರೀತಿ ಮಾತನಾಡುತ್ತಿದ್ದೀರಾ?
2: ಈಗಲೂ ಹೇಳ್ತೀನಿ, ಮನೆಯಲ್ಲಿ ನಿನಗೆ ನಾನು ಸ್ಥಾನ ಕೊಡ್ತೀನಿ, ಆದ್ರೆ ಸತಿ ಸ್ಥಾನನಲ್ಲ, ಸೂಳೆಯ ಸ್ಥಾನ.
4: ಅಯ್ಯೋ ಪಾಪಿ,

0: ಅಲ್ವೋ? ನಾಯಿನ ಎಲ್ಲಿಡಬೇಕು ಅಲ್ಲಿಟ್ರೆ ಚಂದ ಕಣೋ, ಅದನ್ನ ಅಡಿಗೆ ಮನೆ ತೋರಿಸಿದ್ರೆ ಒಳಕಲ್ಲ ನೆಕ್ಕದೆ ಬಿಟ್ಟಿತೇನೋ.
1: ಭೀಮೇಶ, ಅವನನ್ನು ಬೈದ ಫಲವೇನು? ಇವನ ದುರ್ವರ್ತನೆಯನ್ನು ಕಂಡು ಅಂದೇ ಮೆಟ್ಟ ಹಿಡಿದು ನಿಂತಿದ್ರೆ ಇಂದು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನೀನು ನಿಜವಾಗಿಯೂ ಗಂಡಸೆ ಆಗಿದ್ರೆ ಕೊಚ್ಚಿ ಹಾಕಿವಳನ್ನ, ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ.
0: ಪಾರ್ವತಿ, ಈ ಪಾಠನ ಮೊದಲೇ ನಿನ್ನ ಮೈದ ನನಗೆ ಕಲಿಸಬೇಕಾಗಿತ್ತು. ನಿನ್ನ ಮನೆ ಬೇಲಿ ಇಲ್ಲದ ಹೊಲ, ಸಿಕ್ಕ ದನಗಳು ಬಂದು ನುಗ್ಗುದು.
2: ಆಫಿ, ನನ್ನ ಮನೆ ಬೇಲಿ ಇಲ್ಲದ ಹೊಲ
3: ಏನಂದ್ರೆ? ನಾನು ಪಾಪಿ, ನನ್ನ ಅಪರಾಧನ ಮನ್ನಿಸ್ಬಿಡಿ ಅಂದ್ರೆ ನನ್ನ ಅಪರಾಧನ ಮನ್ನಿಸ್ಬಿಡಿ.
2: ಪರಮ ಪತಿವ್ರತೆ ಅಂತ ನಟಿಸಿ ನನ್ನ ಕಣ್ಣಲ್ಲಿ ಮಣ್ಣೆರಚಿ ನನ್ನ ಬಾಳು ಹಾಳು ಮಾಡಿದ್ದು ಸಾಲದೆ ದೇವರಂತ ನನ್ನನ್ನು ಬಲಿ ತಗೊಂಡಿಯಲ್ಲೇ.
3: ನೀನಾದ್ರೂ ನನ್ನನ್ನು ಕ್ಷಮಿಸಕ್ಕ, ನೀನಾದ್ರೂ ನನ್ನನ್ನು ಕ್ಷಮಿಸು. ನಾನು ಮಾಡಿದ ಅಪರಾಧಗಳನ್ನು ಮನ್ನಿಸಿ ದಯವಿಟ್ಟು ದಯವಿಟ್ಟು ಈ ಮನೆಯಲ್ಲಿರೋಕೆ ನನಗೆ ಸ್ಥಾನ ಕೊಡಕ್ಕ, ನನಗೆ ಸ್ಥಾನ ಕೊಡು.
1: ಸ್ಥಾನ ನಿನಗೆ ಈ ಮನೆಯಲ್ಲಿ? ಇದೊಂದು ಸೂಳೆಯರ ಮನೆ ಎಂದು ಕಂಡ ಕಂಡವರು ಕಂಡು ಹಾಕದೆ ಬಿಡುತ್ತಾರೇನು?
2: ಅತ್ತಿಗೆ ಅತ್ತಿಗೆ, ಇವಳನ್ನು ಹೀಗೆ ಬಿಡಬಾರದು. ಕಿವಿ ಮೂಗು ಕತ್ತರಿಸಿ ಶೂರ್ಪನಖಿ ಮಾಡಿ ಕೈ ಬಿಡಬೇಕು.
1: ಇವನೊಬ್ಬ ಸಮಾಜ ಸುಧಾರಕ, ಚಂಡಾಲ.
0: ಕಣ್ಣು ಬಿಟ್ಟು ನೋಡಿದ್ರೆ ನನ್ನಂತವ್ರು ಕಾಣಿಸ್ತಾರೆ.
3: ನನ್ನ ಜೀವನವನ್ನೇ ನಾಶ ಮಾಡಿದ ಪಾಪಿ. ಇಲ್ಲ, ನಿನ್ನ ಜೀವ ಸಹಿತ ಬಿಡಬಾರ್ದು, ನಿನ್ನ ಜೀವ ಸಹಿತ ಬಿಡಬಾರ್ದು.
4: ಹಿಂದೆ ಸರಿ, ನಿನ್ನ ಚಾಕು ನನ್ನನ್ನು ಏನು ಮಾಡಲ್ಲ.
2: ಆಯಾ, ಇನ್ನು ನಿನ್ನ ಮುಗಿಸೇ ಬಿಡ್ತೀನಿ ಇವತ್ತು.
4: ಏ ಭೀಮೇಶ, ದೂರ ನಿಲ್ಲು, ದೂರ ನಿಲ್ಲು. ಹತ್ರ ಬಂದ್ರೆ ಗುಂಡು ಹಾರಿಸ್ತೀನಿ, ದೂರ ನಿಲ್ಲು.
5: ಹಾಗೆ ಕಳ್ಸ ಗುಂಡು ತೋಳಿ ಭೀಮೇಶ ಪಿಸ್ತೂಲು ಹಾಕ್ರಿ ಗುಂಡಿವನಿಗೆ.
2: ತಾಯಿಲಿ, ನನ್ನ ಸಂಸಾರ ಬಲಿ ತೆಗೆದುಕೊಂಡ ರಾಕ್ಷಸ, ತೆಗೆದುಕೋ ಬಹುಮಾನ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಬಯಲಾಟವನ್ನು ಕೇಳಲಿದ್ದೀರಿ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶ್ರೀ ಬಸವೇಶ್ವರ ನಾಟ್ಯ ಸಂಘ ಪ್ರಸ್ತುತಪಡಿಸಲಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಬಯಲಾಟವನ್ನ ನೀವೀಗ ಕೇಳಲಿದ್ದೀರಿ.

0: ಶಿವಶಿವ ಶಂಕರ ಪರಮೇಶ್ವರ. 12 ವರ್ಷ 24 ವರ್ಷ ಅನುಷ್ಠಾನ ಮಾಡಿದರು, ಫಲ ಸಂತಾನ ದೊರೆಯಲಿಲ್ಲ, ಬಂಜಿತನು ಹಿಂಗಲಿಲ್ಲ, ಜನರ ಬಾಯಿಂದ ಗೊಡ್ಡಿ ಬಂಜಿನಂತ ಶಬ್ದವು ದೂರ ಆಗಲಿಲ್ಲ. ಪರಮೇಶ್ವರ, ಮಕ್ಕಳಿಲ್ಲದ ಭೂಮಿ ಮೇಲೆ ಹೇಗೆ ಜೀವಿಸಲಿ? ಆಗಲಿ, ಇಲ್ಲೇ ಶಿವಲಿಂಗದ ಗದ್ದಿಗೆ ಮುಂದೆ ಅಗ್ನಿಕೊಂಡವನ್ನು ತಯಾರು ಮಾಡಿ ಅಗ್ನಿಕೊಂಡದಲ್ಲಿ ಹಾರಿಕೊಂಡು ಪ್ರಾಣ ಕೊಡ್ಲಿಕ್ಕೆ ಸಿದ್ಧನಾಗಿ
1: ಏನು ರಣಕುರಾಜ, ಇಷ್ಟೊಂದು ಕಷ್ಟಗೊಂಡು ಅಗ್ನಿಕೊಂಡವನ್ನು ತಯಾರು ಮಾಡಿ ಈ ಅಗ್ನಿಕೊಂಡದಲ್ಲಿ ಹಾರಿಕೊಂಡು ಪ್ರಾಣವನ್ನು ಕಳೆದುಕೊಳ್ಳಿಕ್ಕೆ ಏನು ಕಾರಣ ರಣಕುರಾಜ?
0: ಏನು ಮಾಡಲಿ ಗುರುದೇವ, 12 ವರ್ಷ 24 ವರ್ಷ ಅನುಷ್ಠಾನ ಮಾಡಿದರು, ಫಲ ಸಂತಾನ ದೊರೆಯಲಿಲ್ಲ, ಬಂಜಿತನು ಹಿಂಗಲಿಲ್ಲ, ಜನರ ಬಾಯಿಯಿಂದ ಗೊಡ್ಡಿ ಬಂಜಿನಂತ ಶಬ್ದವು ದೂರ ಆಗಲಿಲ್ಲ. ಅದಕ್ಕಾಗಿ ತಮ್ಮ ಶಿವಲಿಂಗದ ಗದ್ದಿಗೆ ಮುಂದೆ ಅಗ್ನಿಕೊಂಡವನ್ನು ತಯಾರು ಮಾಡಿ ಅಗ್ನಿಕೊಂಡದಲ್ಲಿ ಹಾರಿಕೊಂಡು ಪ್ರಾಣ ಕೊಡ್ಲಿಕ್ಕೆ ಸಿದ್ಧನಾಗಿರುವೆನು ಗುರುದೇವ.
1: ಏನು ರಣಕುರಾಜ,
0: ಗುರುದೇವ,
1: ಇದೇ ತಿಪ್ರಾವತಿ ಕೆರೆಯಲ್ಲಿ ಹೋಗಿ ಕಮಲದ ಹೂವನ್ನು ತಂದು ನನ್ನ ಲಿಂಗ ಪೂಜೆಯನ್ನು ಮಾಡು, ಅದರಲ್ಲಿ ನಿನಗೆ ಫಲಸಂತಾನ ಕೊಡುತ್ತೇನೆ ರಣಕುರಾಜ.
0: ಆಗಲಿ ಗುರುದೇವ, ತಿಪ್ರಾವತಿ ಕೆರೆಯಲ್ಲಿ ಹೋಗಿ ಕಮಲದ ಹೂವನ್ನು ತಂದು ತಮ್ಮ ಲಿಂಗ ಪೂಜೆಯನ್ನು ಮಾಡುತ್ತೇನೆ, ಹೋಗಿ ಬರಲಿಕ್ಕೆ ಆಶೀರ್ವಾದವನ್ನು ದಯಪಾಲಿಸ್ರಿ ಗುರುದೇವ.
1: ನಿನಗೆ ಜಯವಾಗಲಿ, ಹೋಗಿ ಬರುವಂತನಾಗುರು ರಣಕುರಾಜ.

0: ಶಿವಶಿವ ಶಂಕರ ಪರಮೇಶ್ವರ. ಇದೇನು ವಿಚಿತ್ರವು? ಹನ್ನೆರಡು ಇಪ್ಪತ್ನಾಲ್ಕು ವರ್ಷ ಅನುಷ್ಠಾನ ಮಾಡಿದ್ದಕ್ಕೆ ಪರಮಾತ್ಮನೇನ ಭಕ್ತಿಗೊಲಿದ ಹೆಣ್ಣ ಕೂಸನ್ನು ದಯಪಾಲಿಸಿರುವನು. ಆಗಲಿ, ಎನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಈ ನನ್ನ ಮಗಳನ್ನು ಎತ್ತಿಕೊಂಡು ಹೋಗಿ ನನ್ನ ಐದು ಮಂದಿ ಹೆಂಡರಿಗೆ ತೋರಿಸುವಿ, ಅವರಿಗೆ ಎಷ್ಟು ಆನಂದ
1: ಆಗುವುದು. ಭೋಗದೇವಿ ಕೈಲಿ ಆ ಕೂಸನ್ನು ಕೊಡತಕ್ಕದ್ದು, ನಿನ್ನ ಉಳಿದ ನಾಲ್ಕು ಮಂದಿ ಹೆಂಡರಿಗೆ ಕೂಸಿನ ಮುಖವನ್ನು ತೋರಿಸಬಾರದು. ಕೂಸಿನ ಹೆಸರು ರೇಣುಕ, ರೇಣುಕಂದ ನಾಮಕರಣ ಇಡಬೇಕು. ಕೂಸಿನ ಹತ್ರ ಕಾಮದನ್ನು ಕಲಪ ರಕ್ಷಸರುಣಕರಾಜ.
0: ಇದೇನು ಆಕಾಶವಾಣಿ? ಉಳಿದ ನಾಲ್ಕು ಮಂದಿ ಹೆಂಡರಿಗೆ ಕೂಸಿನ ಮುಖವನ್ನು ತೋರಿಸಬೇಡಿ ಎಂದು ಆಕಾಶವಾಣಿ ಆಗಿರುವುದಲ್ಲ. ಕೂಸಿನ ಹತ್ತಿರ ಕಾಮದೇನು ಕಲಪವೃಕ್ಷ ಇರುವುದಂತೆ. ಕೂಸಿನ ಹೆಸರು ರೇಣುಕ, ರೇಣುಕ ಅಂತ ನಾಮಕರಣ ಇಡಬೇಕಂತೆ. ಆಗಲಿ, ನನ್ನ ಪಟ್ಟದ ಮಡದೆಯಾದ ಭೋಗದೇವಿ ಕೈಯಲ್ಲಿ ನನ್ನ ಮಗಳನ್ನು ಒಯ್ದುಕೊಡುವೆ. ಭೋಗದೇವಿ, ಭೋಗದೇವಿ
1: ಬಂದೆ. ಪತಿದೇವರೇ,
0: ಏನು ಮಾಡುತ್ತಿರುವೆ ಮನೆಯಲ್ಲಿ?
1: ಮನೆಯಲ್ಲಿ ಶಿವಲಿಂಗದ ಪೂಜೆಯನ್ನು ಮಾಡುತ್ತಾ ಕುಳಿತಿದ್ನೆ ಸ್ವಾಮಿ.
0: ಈಗ ಕೂಸನ್ನು ಮುಡಿಯಲಿ ಎತ್ತಿಕೊ.
1: ಏನು ಪತಿದೇವರೇ?
0: ಭೋಗದೇವಿ,
1: ಈ ಫಲಸಂತಾನವನ್ನು ಎಲ್ಲಿಂದ ಪಡೆದುಕೊಂಡು ಬಂದರೆ?
0: ಭೋಗದೇವಿ, ಹನ್ನೆರಡು ಇಪ್ಪತ್ನಾಲ್ಕು ವರ್ಷ ಅನುಷ್ಠಾನ ಮಾಡಿದ್ದಕ್ಕೆ ಪರಮಾತ್ಮನೆಯನ್ನ ಭಕ್ತಿ ಒಲಿದು ಹೆಣ್ಣ ಕೂಸನ್ನು ದಯಪಾಲಿಸಿರುವನು.
1: ಏನು ಪತಿದೇವರೇ, ಹಸಿದ ಬಾಯಿಗೆ ಅನ್ನವ ಹಾಕಿದಂತೆ ಪರಮಾತ್ಮ ಇಂದು ನಮ್ಮ ಮೇಲೆ ದಯ ತೋರಿದನು. ಈ ಜನರ ಬಾಯಿಲಿಂದ ಗೊಡ್ಡಿ ಬಂಜಿನವಂತ ಶಬ್ದವು ದೂರ ಆಯ್ತು. ಪತಿದೇವರೇ,
0: ಭೋಗದೇವಿ,
1: ನನ್ನ ಮನಸ್ಸಿಗೆ ಬಹಳ ಆನಂದವಾಗಿದ್ರಿ. ಆ ಕೂಸನ್ನು ನನ್ನ ಉಡೆಯಲ್ಲಿ ಕೊಟ್ಟುಬಿಡ್ರಿ.
0: ಭೋಗದೇವಿ,
1: ಏನು ಪತಿದೇವರೇ?
0: ಉಳಿದ ನಾಲ್ಕು ಮಂದಿ ಹೆಂಡರಿಗೆ ಕೂಸಿನ ಮುಖವನ್ನು ತೋರಿಸಬೇಡಿ ಎಂದು ಆಕಾಶವಾಣಿ ಆಗಿರುವುದು. ಕೂಸಿನ ಹತ್ತಿರ ಕಾಮದೇನು ಕಲ್ಪವೃಕ್ಷ ಇರುವುದಂತೆ. ಕೂಸಿನ ಹೆಸರು ರೇಣುಕ, ರೇಣುಕ ಅಂತ ನಾಮಕರಣ ಇಡಬೇಕಂತೆ.
1: ಆಗಲಿ ಸ್ವಾಮಿ.
0: ಅದಕ್ಕಾಗಿ ಈ ಮಗಳ ಮುಖವನ್ನು ಯಾರಿಗೆ ತೋರಿಸಬೇಡ, ಮತ್ತೂ ಯಾರ ಕೈಲಿ ಕೊಡಬೇಡ. ಜೋಪಾನ ಮಾಡುತ್ತಾ ಮನೇಲಿ ಕೊಡು.
1: ಹಾಗಾದ್ರೆ ಜೋಪಾನ ಮಾಡುತ್ತಾ ಮನೇಲಿ ಕೊಡ್ತೀನಿ, ಕೊಟ್ಬಿಡ್ರಿ.
0: ತೆಗೆದುಕೋ.
2: ಅಯ್ಯ ಬಾರವ ತಂಗಿ, ಏನ್ ಮಾಡ್ತೀಯ ಮನ್ಯಾಗ?
3: ಯಾಕವ
2: ಅಲ್ಲ ತಂಗಿ, ನಾವ್ ರಾತ್ರಿ ಐದು ಮಂದಿ ಹೆಂಡಿದ್ರು, ಅಲ್ಲ ಒಬ್ಬರಿಗೆ ಮಕ್ಳು ಆಲಿಲ್ಲ.
3: ಹೌದ್ ನೋಡ, ಕೊಟ್ಟ ಆಗ್ಲಿಲ್ಲ
2: ತಂಗಿ. ಇದೇ ಮಕ್ಳ ಚಿಂತೆ ಒಳಗೆ ಇವತ್ತು ಏನ್ ಮಾಡಿದ್ನೇವ?
3: ಏನ್ ಮಾಡ್ದೇವ?
2: ಹೂವ ಪತ್ರ ತರ್ಲಕ್ಕಂದ್ ಹೂವಿನ ಬಗೆಚ್ಕೋಗಿ
3: ಹೋಗಿದ್ದಿ
2: ತಂಗಿ. ಹೂವ ಪತ್ರ ಹಿಡ್ಕೊಂಡು ಆ ದ್ವಾರ ಬಗಲ್ಲ ಬರ್ತಿದ್ದೆ.
3: ಯಾಕೆ ಏನಾಯ್ತು
2: ತಂಗಿ? ನಮ್ ರಾಜರು ಒಂದು ಕೈಯಾಗೊಂದು ಕೂಸಿನ ಎತ್ತಕೊಂಡು,
3: ಹೌದು,
2: ಅತಿ ಪ್ರೀತಿನ ಮುದ್ದಾಡ್ಸುವಂತೆ ಅಲ್ಲ ದ್ವಾರ ಬಗಲ್ಲ ಬಂದು
3: ಅವರು ಅಲ್ಲಿಗೆ ಬಂದ್ರು
2: ತಂಗಿ. ಅವಾಗ ನನ್ಗೆ ಎಷ್ಟು ಸಂತೋಷ ಆಗಿರ್ಲಿಕ್ಕಿಲ್ಲ.
3: ಬಹಳ ಸಂತೋಷ ಆಯ್ತು
2: ತಂಗಿ. ಕೂಸಿನ ಕೈ ಕೊಡ್ತಾರ?
3: ಹೌದು.
2: ಏನ್ ಕೂಡ ಒಂದ್ ಮಾತು ಮಾತಾಡ್ತಾರಂದ್ರ ಅಲ್ಲ ನಮ್ ರಾಜ ಏನ್ ಮಾಡ್ಬೇಕ?
3: ಏನ್ ಮಾಡಿದ್ರವ?
2: ನಮ್ಮ ಮನೆಗೆ ನಾವು ಹಿರಿಯಕ್ಕೆ ಭೋಗದೇವಿ.
3: ಹೌದು,
2: ಭೋಗದೇವಿ ಕೈ ಕೂಸಿನ ಕೊಟ್ಟಾರ.
3: ಯಾಕ ನಿನ್ ಕೈ ಕೊಡ್ಲಿಲ್ಲ?
2: ಅಲ್ಲ ತಂಗಿ, ನನ್ ಕೈ ಕೊಡುದು ಅಷ್ಟೇ ಅಲ್ಲ, ಅಲ್ಲ ಆಕಾಶವಾಣಿ ಆಗದಂತೆ.
3: ಯಾಕ ಏನತ್ತ?
2: ಉಳಿದ ನಾಲ್ಕು ಮಂದಿ ಹೆಂಡ್ರಿಗೆ ಆ ಕೂಸಿನ ಮುಖ ತೋರಿಸಬಾರ್ದಂತೆ ತಂಗಿ. ಆ ಕೂಸಿನ ನಮ್ ಕೈ ಎತ್ಕೋಬೇಕಾರ ಏನ್ ಹಂಚಿಗೆ ತೆಗಿನ?
3: ಏನ್ ಹಂಚಿಗೆ ಹುಡುಗವ
2: ತಂಗಿ? ದೊಡ್ಡ ಪ್ಯಾಟೆ ಅದ.
3: ಹೌದು.
2: ಯಾರ ಇಲ್ಲಿ ಯಾರ ಶಾನ್ಯಾರು ಬಂದಿರ್ತಾರ?
3: ಬಂದಿರ್ತಾರ.
2: ಅವ್ರ ಹತ್ತಕ್ ಬೇಡದಟ್ಟು ಬೆಳ್ಳಿ ಬಂಗಾರ ಹೋಗಿ
3: ಕೊಟ್ಟು
2: ಬೇರಾಗ್ಲಿ ಅಥವಾ ಔಷಧ ಅಲ್ಲಿ ತಂದು
3: ತಂದು
2: ಈ ಹಾಲ್ನಾಗರ ಇಲ್ಲ ಚಾದೊಳಗರ ತಂದು ಭೋಗದೇವಿ ಕುಡಿಸಿ ಬಿಟ್ಟೆ ಅಂದ್ರ
3: ಅವಾಗ
2: ಭೋಗದೇವಿ ಸತ್ತು ಬಿಡ್ತಾಳ.
3: ಕಟ್ಟ ನೋಡಿ,
2: ಆ ರಾಜನ ಕೂಸಿನ ತಾವು ಜಪನ ಮಾಡ್ತಾರ.
3: ನಮ್ ಕೈ ತಂದು ಕೊಡ್ತಾರ?
2: ಅಲ್ಲ ತಂಗಿ, ನಿನ್ ಕೈ ಕೊಟ್ರು ಅಷ್ಟೇ ಅದ, ನನ್ ಕೈ ಕೊಟ್ರು ಅಷ್ಟೇ ಅದ.
3: ಹೌದು.
2: ಅಲ್ಲ ತಂಗಿ, ಉಳಿದ ನಾಲ್ಕು ಮಂದಿ ಅಕ್ಕ ತಂಗಿರ್ ಕೈ ಯಾರ ಕೈ ಕೊಟ್ರು ನಮ್ಗೆ ಸಂತೋಷ.
3: ಸಂತೋಷ ಅದ
2: ತಂಗಿ. ನಡಿ ಹುಡ್ಕೊಳ್ಕೊಂಡ್ ಬರ್ನು.
3: ಹೋಗ್ರವ
2: ನಡಿ
3: ನಡಿ.

0: ತಂಗಿ, ಇಲ್ಲಿ ಯಾರು ನಿಂತಾನ ಕೇಳ, ಮಾತಾಡ್ಸೋಣ.
1: ಯಾಕ ಮಾತಾಡ್ಸು?
0: ಅಯ್ಯ, ಯಾವ್ರವ ಯಪ್ಪ ನೀನು?
2: ನನ್ನೂರ ಅಯ್ಯಮ್ಮ.
0: ಹೌದಪ್ಪ.
2: ಬಸ್ಸವನು ಬಾಗಿವಾಡಿ ಅಯ್ಯಮ್ಮ.
0: ಅಲ್ಲಪ್ಪ, ಅಲ್ಲಿಂದ ಇಲ್ಲಿ ಏನ್ ಕಾಣ ಬಂದಿದಿ?
2: ನೋಡ್ ತೈಮ್ ಹೊಟ್ಟಿ ಪಾಡಿಗೆ ಊರೂರು ತಿರುಗ್ತೀನಲ್ಲ, ಪ್ರಶ್ನೆ ಹೇಳ್ತಾನೆ.
0: ಅಲ್ಲಪ್ಪ, ನಿನ್ ಹೆಸರ?
2: ಹನುಮಂತಿ ಅಂತಾರ ಅಯ್ಯಮ್ಮ.
0: ಯಪ್ಪ, ಪ್ರಶ್ನೆ ಹೇಳ್ತಿದಿ?
2: ಹೇಳ್ತೀನಲ್ಲ.
0: ಯಪ್ಪ, ಪ್ರಶ್ನೆ ಏನ್ ಕೊಟ್ಟರೆ ಹೇಳ್ತಿದಿ?
2: ನೋಡ ಅಯ್ಯಮ್ಮ, ಕಂಚನಮ್ಮ ಕಾರಿಸುದ ಐದು ಗುಂಡು ಪಾಲಿಟ್ಟು ರಾಮ ಬುರ್ರ ಅಂತ ಮಾಡಿ ಹೋಗಿ ಬರ.
1: ರೊಕ್ಕ ಹಾಕು ಮ್ಯಾಲ ಬುರ್ ಮಾಡ್ತಾನ ಹೋಗಕತ್ತಿ.
0: ತಂಗಿ, ಅಲ್ಲಪ್ಪ ನಮ್ಗ ಅರ್ಥ ಆಗಿಲ್ಲ.
2: ಹಂಗಲ್ಲ ಅಯ್ಯಮ್ಮ, ನಿಮ್ ಕೇಳಿದ ಕಾರ್ಯ ಸಿದ್ಧ ಆಗ್ತಂತ ಅರ್ಥ ಆಯ್ತು.
0: ಈಗ ಹೇಳಪ್ಪ, ಹಂಗ ರೊಕ್ಕ ಹಾಕ್ತೇವೆ ಹಿಡಿ.
2: ಆ ಕಾಯಮ್ಮ ಮುತ್ತೈದು ಕೈಯಿಂದ ಒಂದ್ ಐದು ಗುಂಡು ಪೌಲಿ ಯಾಕೆ ರಾಮ ಬುರ್ ಅಂತ ಮಾಡಿ ಹೋಗಿ ಬರ.
0: ತಗೋರಿ ಹೇಳಪ್ಪ, ನಮ್ ತಂಗಿ ಹೇಳಪ್ಪ.
2: ನೋಡ್ತಾಯ ಒಟ್ಟಿನೊಳಗೆ ಹೇಳ್ಬೇಕಂದ್ರೆ ನಿಮ್ಮ ರಾಜನಿಗೆ ಐದು ಮಂದಿ ಅಂಡ್ರಿದ್ರು, ಒಬ್ಬರಿಗೆ ಮಕ್ಕಳಾಗಿಲ್ಲ. ನಿಮ್ಮ ರಾಜರ 12 24 ಸಮಸ್ತ್ರ ಮಾಡಿ ಹೆಣ್ಣು ಕೂಸಿನ ಪಡ್ಕೊಂಡು ಬಂದ್ರ ತಾಯಮ್ಮ, ಕೂಸು ನಿಮಗೆ ವಶಿಯಾಗಿಲ್ಲ.
1: ಅದಕ್ಕೆ ಅಪ್ಪ ಬ್ಯಾಂಕ್ ಬಿದ್ದಿದ್ದು
2: ಕೆಲಸ ಹಿಂದ ಆದಿತ್ತು. ನಾಳೆ ಇದ್ದಂತ ಗುದುಮರಿ ಇರೋದು ಒಟ್ಟಿನೊಳಗೆ ಗಂಟಾಗಿ ಕುಂತದ.
0: ಅಲ್ಲಪ್ಪ ರಾಮಾಯ್, ಇದಕ್ಕೇನ್ ಮಾಡ್ಬೇಕಂದಿ?
2: ನೋಡ್ತಾ ಒಟ್ಟಿನೊಳಗೆ ಒಂದು ಮಾತು ಹೇಳ್ಬೇಕಂದ್ರೆ ಭೋಗಾದೇವನು ಕಲೆ ಮಾಡ್ಬೇಕಂತ ಇಲ್ಲಿಗೆ ಬಂದಿರಲ್ಲ.
0: ಎಂತವನು ಅಯ್ಯಪ್ಪ, ಸಾಹೇಬ್ರು ಕೂತಾರ ಹೊರದಿದ್ದೀವಿ ಅಂದ್ರೆ ಬಿಟ್ಟಾರ ನಮ್ನ ರಾಜನ ಹೆಂಡ್ರ ನಾವು.
2: ನೋಡ್ತಾ ಇವ ಭೋಗಾದೇವನು ಕಲೆ ಮಾಡ್ಬೇಕಾದ್ರೆ ನನ್ನ ಹತ್ರ ಒಂದು ಬೇರದ ಬೇರೆ ಐಸವ್ರ ಅನ್ನಾಗ್ತದ.
0: ಏನಾ ಬೇರೆಗೆ?
2: ಹೌದಾ ಅಯ್ಯಮ್ಮ.
0: ಇದೇ ಸಾವಿರ?
2: ಹೌದು.
0: ಕೊಡ್ತೇವಳ ಕೊಡು.
2: ತೂಗಾಯಮ್ಮ ಈ ಬೇರ.
0: ಯಪ್ಪ, ಜರ ಪದ್ಧತಿ ಹೇಳಲ್ಲ.
2: ನೋಡ್ತಾಯಮ್ಮ, ಬೇರ ಒಯ್ದು ಕಲ್ಲು ಮೇಗ ತೈಬೇಕು. ಕಪ್ಪ ಹಾಲಿನೊಳಗಾಗಲಿ, ಕಪ್ಪ ಚಾದೊಳಗಾಗಲಿ, ಕಪ್ಪ ಕೂಸಿನ ತಾಯಿ ಒಟ್ಟಿಯೊಳಗೆ ಹಾಕ್ಬಿಟ್ಟು ಕೊಡ್ರಕಂತ ಸತ್ತು ಹೋಗ್ತಲ್ಲ ಅಯ್ಯಮ್ಮ. ಮಣ್ಣಾಗಿಟ್ಟು ಮನೆಗೆ ಬಂದು ಹೋಳಿ ಮಾಡ್ಕೊತಿಂದ ರಾಮನಗರ ಕೂಡ ಆಶೆಯೊಳಗೆ ಮನುಷ್ಯರು ಬುರ್ರ ಅಂತ ಮಾಡಿ ಹೋಗಿ ಬರ್ತ.
0: ನಡಿಯಪ್ಪ,
1: ನಡಿಯಪ್ಪ,
2: ಹೋಗಿ ಬರ್ತೀನಿ ಅಯ್ಯಮ್ಮ.
0: ಅಯ್ಯ ನಡಿಯಪ್ಪ.
3: ಈ ಮನುಂಡ ಹನುಮಂತಯ್ಯ ಬಾಲಭೀಮಯ್ಯ ಮುಂದ ಬಂದಿತು ಭವಿಷ್ಯದ ಕಾಲ ರಾಮ ರಾಮ ರಾಮ.
0: ಅಲ್ಲ ತಂಗಿ,
1: ಯಾಕ
0: ಅಲ್ಲ ಬೇರಂತೂ ರೊಕ್ಕ ಕೊಟ್ಟು ತಂದಿಟ್ಟೆವು
1: ತಂದಿಟ್ಟೆವು.
0: ಅಲ್ಲ ತಂಗಿ, ಹಾಕು ಪದ್ಧತಿನ ಹೇಳೇನ
1: ಹೇಳೇನ
0: ತಂಗಿ? ಭೋಗದೇವ್ ಮನ್ಯಾಗ ಏನ್ ಮಾಡ್ತಾಳ ನೋಡಿ ಬಾ ನೀನು.
1: ನೋಡಿ ಬರ್ಲೇವಾ
0: ತಂಗಿ? ನಾನು ಏನದು ಬೇರ್ ತಿಕ್ಕಿ ಹಾಲು ಕಾಸು ಕುಡ್ಸೊಂಡ್ ಬರ್ತೀನಿ.
1: ಕೆಂಪು ಕಾಸ್ಕೊಂಡ್ ಬರ್ತೀಯ?
0: ನಡಿ ತಂಗಿ,
1: ನಡಿಯವ.
0: ಅದಾಳ ಮನ್ಯಾಗ?
1: ಅದಾಳ ನೋಡು.
0: ಭೋಗಾದೇವಿ, ಭೋಗಾದೇವಿ,
4: ಯಾಕವ ಯಾಕ?
0: ಅಯ್ಯ, ಏನ್ ಮಾಡ್ತೀವ ಮನ್ಯಾಗ?
4: ಅಯ್ಯ, ಹುಡುಗಿಗೆ ಆಡಸುವತ್ತ ಕುತ್ತಿ ನೋಡವ.
0: ಮತ್ತೆ ಮಾಕ್ ನೋಡು. ಅಯ್ಯ, ಹಾಲ್ ತಂದ್ರೆ ಕುಡಿಯವ?
4: ಏನಮ್ಮ ದಿನ ಚಾ ತರೋರ್ ಇವತ್ತಕ್ಕ ಹಾಲ್ ತಂದಿರವ?
1: ಅಯ್ಯ, ಏನ್ ಕಿಲಪ್ಪ ಅಯ್ಯವ ನಿಂದರ.
0: ಟಬ್ರಟ್ಟ ಅಲ್ಲವ. ಈಗ ಮನೆಗೆ ರಾಜರು ಬಂದಿದ್ರ ರಾಜರ ಸಲುವಾಗಿ ಅಂತ ಹಾಲು ಸೋಸಿದ್ದೆವು. ಓದ್ ಖುಷಿನ ತಾಯಿ ಕೊಟ್ಟು ಬಂದ್ ಕಳಿಸ್ಯಾರ, ವಾ ಕುಡಿ.
4: ನೋಡಮ್ಮ, ನಮ್ಮ ರಾಜರು ಕೊಟ್ಟು ಕಳಿಸಿದ್ರ ನಾನು ಕುಡಿತೀನಿ, ನೀವು ತಂದ್ರೆ ನಾನು ಕುಡಿಯಂಗಿಲ್ಲ ನೋಡಮ್ಮ.
1: ಅಲ್ರಿ ತಾಯಿಯವ್ರ, ಆಕೆನ್ ತರಕ್ ಆಕೆನ್ ಹಿಡ್ತಾಳ್ರಿ ಆಕೆನ್ ಏಮ್ಮೆ
0: ಹುಚ್ಚೆ ನೀನು ಹಿಂಗ್ ಹೇಳ್ತಾರ? ಅಯ್ಯ ಕುಡಿಯವ್ವಾ ಕುಡಿ.
4: ನೋಡಮ್ಮ, ಯಾವಾಗ ನಮ್ಮ ರಾಜರು ಕೊಟ್ಟು ಕಳಿಸ್ಯಾರ ಅಂತ ಹೇಳ್ತಿರಂದ ಬಳಕ ನನಗ್ ಒಲ್ಲೆನಕ್ ಬರಂಗಿಲ್ಲ. ಹಾಗಾದ್ರೆ ಕುಡಿತೀನ್ ತಾರವ.
0: ಹೇಳಿ ಕುಡಿ.
1: ಕುಡಿಯವ.
4: ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ, ಈ ಹಾಲಲ್ಲಿ ಸ ಹಾಕಿದಂತೆ ಕಾಣಿಸ್ತಿರ್ವಲ್ಲ
1: ಸಕ್ರಿಯ.
4: ಏನಮ್ಮ ರೇಣುಕ, ನನ್ನ ಹೊಟ್ಟೆಯಲ್ಲಿ ಸಂಗತ ಆಗುತ್ತಿರುವುದಮ್ಮ. ಅಯ್ಯೋ ಶಿವ ಶಿವ, ಅಯ್ಯೋ

ಏನು ಆಕಾಶವಾಣಿ, ಎನ್ನ ಮನೆ ಕಡೆಗೆ ಏನು ತೊಂದರೆ ಉಂಟಾಗಿರುವುದು? ಭೋಗಾದೇವಿ, ಭೋಗಾದೇವಿ, ಭೋಗಾದೇವಿ, ಅಯ್ಯೋ ಶಿವ ಶಿವ, ಭೋಗಾದೇವಿಗೆ ಯಾರೋ ವಿಷವು ಬೆರೆಸಿದಂತೆ ಕಾಣಿಸ್ತಿರುವುದನ್ನ. ಭೋಗಾದೇವಿ, ರೇಣುಕ, ಯಾರಮ್ಮ ನಿನ್ನ ತಾಯಿನನ್ನು ಕೊಲೆ ಮಾಡಿದರು ಹೇಳಮ್ಮ? ರೇಣುಕ ಹೇಳು. ರೇಣುಕ, ತಾಯಿನನ್ನು ಕಳೆದುಕೊಂಡು ಪರದೇಶಿ ಹಾದಿಯಲ್ಲಮ್ಮ, ನಿನ್ನನ್ನು ಹೇಗೆ ಜೋಪಾನ ಮಾಡಲಮ್ಮ? ರೇಣುಕ, ರೇಣುಕ, ನೀನು ಅಪ್ಪ ಎಂದು ಕರೆದರೆ ಎತ್ತಿಕೊಂಡು ಮುದ್ದಾಡಿಸುವೆ ನಮ್ಮ ಮಗಳೇ. ಒಂದು ವೇಳೆ ಅಪ್ಪ ಅನ್ನೋದನ್ನು ಬಿಟ್ಟು ಅಮ್ಮ ಎಂದು ಕೂಗಿದರೆ ಎಲ್ಲಿಗೂ

0: ರೇಣುಕಾ ರೇಣುಕಾ, ನಿನ್ನನ್ನು ಹೇಗೆ ಜೋಪಾನ ಮಾಡಲೆ ಮಾಮಗಳೇ? ಆಗಲಿ, ನನ್ನ ಮನೆ ಕೆಲಸ ಮಾಡುವಂತ ಮಾದೇವಿ ಇವಳು, ಅವಳ ಕೈಯಲ್ಲಿ ಆದರೂ ನನ್ನ ಮಗಳನ್ನು ಒಯ್ದುಕೊಡು. ಮಹಾದೇವಿ ಮಹಾದೇವಿ,
1: ಯಾಕ್ರೆ ತಂದೆಯವರ
0: ನನ್ನ ಮಗಳನ್ನು ಉಡಿಯಲ್ಲಿ ಎತ್ತಿಕೊಡಮ್ಮ.
1: ಯಾಕ್ರೆ ಪಾಪ ತಂದೆಯವರ?
0: ಅಯ್ಯೋ ಶಿವ ಶಿವ, ಏನಮ್ಮ ಮಹಾದೇವಿ
1: ತಂದೆಯವರ
0: ಇಂತಹದ ಕೆಚ್ಚವನ್ನು ಮುಂದೆ ಎಬ್ಬಿಸಬೇಡಮ್ಮ, ಎಬ್ಬಿಸಬೇಡ. ಯಾರೋ ಕಟುಕರು ಬಂದು ಭೋಗಾದೇವಿಗೆ ಇಸವ ಬೆರೆಸಿರುವರಮ್ಮ. ಅದಕ್ಕಾಗಿ ನಿನ್ನ ಹೊಟ್ಟಿಲ ಹುಟ್ಟಿದ ಮಗಳೆಂದು ತಿಳಿದು ನನ್ನ ಮಗಳನ್ನು ಜೋಪಾನ ಮಾಡಮ್ಮ ಮಹಾದೇವಿ.
1: ಹಾಗೆ ಆಗಲಿ, ಕೊಟ್ಟು ಬಿಡ್ರಿಪ್ಪ, ಜೋಪಾನ ಮಾಡುತ್ತೇನೆ.
0: ತೆಗೆದುಕೊರಮ್ಮ.
2: ಅಯ್ಯ ಬಾರೋ ತಂಗಿ, ಏನ್ ಮಾಡ್ತೀಯ?
3: ಅಯ್ಯ ಯಾಕರ್ದ ಯಾಕ?
2: ಅಲ್ಲ ತಂಗಿ, 1,00,000 ಕೊಟ್ಟು ಬೇರ್ ತಂದು ಭೋಗದೇವಿ ಸಾಯಿ ಹೊಡೆದ ತಂಗಿ.
3: ಸಾಯಿ ಹೊಡೆದೇವಲ್ಲ,
2: ರಾಜ ನಮ್ಮ ಕೈಯ ಕುಶಿನ ಕೊಡ್ತಾರ ಅಂದ್ರೆ ಕೊಡಬಾರ್ದ ತಂಗಿ.
3: ಯಾಕ ಕೊಡ್ಲಿಲ್ಲ?
2: ಕೊಡ್ಲಿಲ್ಲ ತಂಗಿ. ಆ ನಮ್ಮನೆಗೆಲ್ಲ ಕಸ ಮುಸುರಿ ಮಾಡ್ತಾರಲ್ಲ ಮಹಾದೇವಿ,
3: ಆ ದಾಸಿ,
2: ಹಾ ಅಕ್ಕಿನ ಕೈ ಹೋದ್ ಕೊಟ್ರ ತಂಗಿ.
3: ಯಾಕ ಈಗ ಏನ್ ಮಾಡೋ ನಾನೇನ
2: ತಂಗಿ? ಈಗ ಜಗಳ ಹತ್ತಿದ್ದೆ ಅದರಲ್ಲಿಂದ.
3: ಅಯ್ಯ ಕೂಸಿ ಸಂಬಂಧ.
2: ಹೌದ್ರಿ ತಂಗಿ, ಆ ಕೂಸಿನ ಮನೆಗೆ ಎಂದ ಕಾಲ ಹಾಕ್ಯದ ಅಂದ್ ಗಿಡದ ರಾಜರಿಗೆ ನಮಗ್
3: ಬಡದಾಟ
2: ಅಂದಾಗ ತಂಗಿ ಆ ಕೂಸಿನ ಸತ್ ಹೊಡೆದ್ಲು ತಂಗಿ. ಹೌದ್ ತಂಗಿ.
3: ಯಾಕ ಏನಾದ್ರು ಒಂದ್ ಹಂಚಿಗೆ ತೆಗಿಯವ?
2: ಹಂಚಿಗೆ ತೆಗಿನಾ ತಂಗಿ? ತಂಗಿ ಹಂಗಾದ್ರೆ ಸರ್ತಿಲ್ಲ, ಒಬ್ಬ ಹಂಗಾರ ಹುಡ್ಕೊಂಡ್ಬರ್ ತಂಗಿ.
3: ಹುಡ್ಕೊಂಡ್ಬರ್ನಲ್ಲ,
2: ಹುಡ್ಕೊಂಡ್ ತಂಗಿ ಅವ್ನ ಬಳಿ ರೊಕ್ಕ ಕೊಟ್ಟು ಹರಿ ಖರೀದಿ ಹಾವ ತಗೊಂಬರ್ನು.
3: ಬೆರಕಿದ್ದು
2: ಬೆರಕಿದ್ದು ತಂಗಿ, ತೊಟ್ಟದ ಕೂಸಿನ ಹಾಕಿ ಹೋಗಿರ್ತಾಳ
3: ಮಾಡಿ,
2: ಕೈ ಕಾಲು ಬಿಟ್ಟು ಚಂದ ಕೂಸ ಆರ್ತಿರ್ತೈತಿ.
3: ಆರ್ತಿರ್ತದ?
2: ಹೌದ್ರಿ ತಂಗಿ.
3: ಹೌದು,
2: ಅವಾಗ ತಂದು ಹಾವಿನ ಬಿಟ್ಟೆ ಅಂದ್ರೆ
3: ಅಯ್ಯ ದಾಕ್ಯಾರ ಏನ್ರ ಹತ್ತದ?
2: ಕೈ ಕಾಲು ಬಿಡ ದಾಕಿ ಹತ್ತದ ತಂಗಿ.
3: ಹೌದು,
2: ಅವಾಗ ಹಾವು ಸಿಟ್ಟಿಗೆ ಕಟಕ್ಕೆ ಕಡದ ಆ ಕೂಸ ಸತ್ತ ಹೋಗ್ಬಿಡ್ತ ತಂಗಿ.
3: ಯಾಕೆ ಏನ್ ಶಾಣೆ ಕೇನೆ ನಾನು
2: ತಂಗಿ? ಹುಡ್ಕ್ಯಾಕ ಮರ್ನಾ ತಂಗಿ?
3: ಹೋಗ ನಡಿಯವ
2: ನಡಿಯವ ಹೋಗ್ಬಾ ತಂಗಿ.
3: ನಡಿಯ.

0: ಸುಲ್ತಾನಕ್ಕೆ ತಾಜನ ಬೇಡ್ರಿಯವ ನಮ್ದು ಕೇಳ್ದೇಗನೇಕು. ಅರೆ ನಮ್ದು ಮನ್ನಿದ್ದೇನ ಹಾ ಬಸವನ ಬಾಗಿಯೊಡ್ಬೇಕರೆ ಯಾವಣ್ಣ ಏಕ್ ರೂಪಾಯಿ ಅದೆಯಾ, ಯಾವಣ್ಣ ದೋ ರೂಪಾಯಿ ಅದೆಯಾ, ಯಾವಣ್ಣ ಲುಂಗಿ ಕಳ್ಕೊಂಡು ಜಗಳ ತಕೊಂಡು ನಮ್ದು ಹಂಗೆ ಹೇಕ್ರು ಕರೆಯ. ಇಲ್ಲಿ ಯಾರಾದ್ರೂ ಹಾಗೆ ಮಾಡಂಗಿಲ್ಲ, ಯಾರಾದ್ರೂ 10 ಪೈಸೆ 5 ಪೈಸೆ ಕೊಡ್ತಾರ ನಮ್ದು ನಾಗಪ್ಪನ ಹೊಟ್ಟಿಗೆ ಹಾಲಾಗ್ತದ, ನಮ್ದು ಹೊಟ್ಟಿಗೆ ಅನ್ನಾಗ್ತ ಬಂದಿದ್ದಾಗ ಜರ 5 ಮಿನಿಟ್ ಶಾತ್ರಿ ಬೈಟ್ಕು ಜರ ನಮ್ದು ಸಾಂಪ್ ಕೇಳ್ದೇಕ.
1: ಅಯ್ಯೋ ನಮ್ ತಂಗಿ ಒಂದು ಎಕಡೆ ಹೋಯ್ತ, ಎಕಡೆ ಇಲ್ಲ ಸಣ್ಣ ಮಗಳು ಸುಮ್ಮನೆ ಕಳಿಸ್ಕೂತ್ಯ ತಂಗಿ.
2: ಯಾಕ
1: ಅಯ್ಯೋ ತಂಗಿ ಎಲ್ಲಿ ಸಿಗ್ಲಿಲ್ಲ ತಂಗಿ?
2: ಅಯ್ಯೋ ನಿತ್ತ ನಡಿ ಅನಿನ
1: ನಿತ್ತಾನ ತಂಗಿ
0: ಹೋಮ ಕರ್ ದಿಲ್ ದಾರ ನೀ ಮಿಲ್ತ ಇಸ್ ಗಾಂವ್ ಮೇ ತಾಜ್ ಮಹಲ್ ಬನಾನೆ ಜಾತಾ ಹೂ ಮಗರ್ ಮುಮ್ತಾಜ್ ನಹೀ ಮಿಲ್ತಾ.
1: ಅಯ್ಯೋ ತಂಗಿ ಇಲ್ಲೇ ನಿತ್ತ ಕಾಣಿಸ್ತಾನ ತಂಗಿ.
2: ಯಾಕ ಮಾತಾಡ್ಸು
1: ಮಾತಾಡ್ಸು ತಂಗಿ
2: ಮಾತಾಡ್ಸೇವ.
1: ಅಯ್ಯೋ ಯಾವ್ರ ಎಪ್ಪತ್ತ ನೀನು
0: ಎಂ ಸಿಸ್ತ್ರ
2: ಕ್ವಾನ್ಗಳು ಉಚ್ಕೊಳಕತ್ತೆ.
0: ಅರೆ ಚೋಕ್ರಿ ಅಯ್ಯ ಚೋಕ್ರಿ ಅರೆ ಕ್ಯಾ ಹೋನಾ ಕ್ಯಾ ಹೋನಾ ನಿಮ್
1: ಕನ್ನಡ ಮಾತು ಬರ್ತಾವಿಲ್ಲ ಅಪ್ಪ.
0: ಅರೆ ಕನ್ನಡ ಕನ್ನಡ ತೋಡ ತೋಡ ಆತೆ ಚೋಕ್ರಿ
1: ತೋಡ
2: ತೋಡ.
0: ಅರೆ ಜರ
1: ಜರಾ
0: ಹೋನಾ ನಿಮ್ಗೂ
1: ಕ್ಯಾ ಹೋನಾ ಹಂಗ್ಯಾಕ ಔಸು ನಾನು ಆಟೆ. ಅಲ್ಲ ಅಪ್ಪ ನಿನ್ಗೆ ಕನ್ನಡ ಬರ್ತಾವಿಲ್ಲ ಅಂದ್ರೆ
0: ಆತೆ ಆತೆ
1: ಕನ್ನಡ ಬರ್ತಾವ
0: ನಿಮ್ಗೂ ಏನ್ ಹೋನಾ?
1: ಅಲ್ಲ ಅಪ್ಪ ನಿನ್ ಊರ್ ಯಾವ್ರ?
0: ನಮ್ದು ಗಾಂವ್.
2: ನಿಮ್ದು ಗಾಂವ? ನಮ್ಮ ಸ್ವರ್ಗಿದ್ದು
0: ನಮ್ದು ಗಾಂವ್ ಬಂಗಾಲಿ ಬಂಗಾಲಿ.
1: ಅವ್ವ ಬಂಗಾಲಿ ತಂಗಿ ದೂರ ಬಂದಲ್ಲ ತಂಗಿ ಕಾಣಿಸ್ತಾನ ತಂಗಿ. ನಾ ಕೇಳ್ತೀನಿ ಸುಮ್ಮನಿದ್ರವ
2: ಕೇಳ್ಯವ.
1: ಅಲ್ಲ ಅಪ್ಪ ನೀ ಆಟ ಯಾವ ಮಾಡ್ತಿ?
0: ಆಟ ತೀನ್ ಆಟ ಕರ್ತಿ ತೀನ್ ಆಟ
1: ಯಾವ್ಯಾವ ಮಾಡ್ತಿಯಪ್ಪ?
0: ಎಕ್ ಚಾಡಿ
1: ಚಾಡಿ
0: ಇನ್ನ ಒಂದ್ ಆಟ ಮೋಡಿ.
1: ಯಾವ್ದಪ್ಪ
0: ಅದು? ಮತ್ತೊಂದ್ ಆಟ ಯಾವ್ದು?
1: ಯಾವ್ದು
0: ಅದು? ಸಾಂಪ್ಕ ಕೇಲ್
1: ಸೋಡಿಂಗತ್ತು
0: ಸೀರಿಗಿರಿ ಮೇಜಿ ಪಿಚ್ಚರ್. ಅರೆ ಚೋಕ್ರಿ ದೇಕ್ಯಾ ನಮ್ದು ಕೇಳ್?
1: ಅಯ್ಯ ನೋಡಿದೆಯಪ್ಪ ಅಪ್ಪ ಶಾಲೆ ಇದ್ದಾಗ ಕಾಣಿಸ್ತೀನಿ ನಮ್ಗೊಂದು ಹಾವು ಕೊಟ್ಬಿಡಿ ಅಪ್ಪ.
0: ಅರೆ ರೇ ರೇ ರೇ ಹಿಂಗ್ ಕ್ಯಾ ಬೋಲ್ತೆ ಹಿಂಗ್ ಕ್ಯಾ ಬೋಲ್ತೆ?
1: ಯಾಕಪ್ಪ
0: ಸಾಂಪ್ ಕರಿಬೇಕು ಮೇರ ಪೇಡ್ಕು ಕ್ಯಾ ಕರಿಂಗ?
1: ಅಯ್ಯ ರೊಕ್ಕ ಕೊಡ್ತೇ ಅಪ್ಪ
0: ಪೈಸಾ ದೇತಿ
1: ಹೂನಪ್ಪ.
0: ಅರೆ ರೇ ರೇ ಕೆಪ್ತಾ ದೇತಿ ಪೈಸೆ ಕೆಪ್ತಾ?
1: ನೀ ಎಷ್ಟೊತ್ತಿ ಆಟ ಕೊಡ್ತೇವಪ್ಪ?
0: ಅರೆ ಕ್ಯಾ ಏ ಸಾಂಪೋನ ಕ್ಯಾ ಏ ಸಾಂಪೋನ ಏ ಚೋಟ ಸಾಂಪೋನ?
1: ಅಯ್ಯ ಸಾಣದ ಬೇಡಪ್ಪ ಕಿದೆ ಒಂದ್ ಜರಿ ಬೆರಕಿದಾಗ ಅದನ್ನ ಕೊಟ್ಬಿಡಿ ಅಪ್ಪ.
0: ಏ ಸಾಂಪೋನ
1: ಹೂನಪ್ಪ.
0: ಹಾ ಏ ಸಾಂಪ್ಕು ಬಹುತ್ ಬಹುತ್ ಪೈಸೆ ಹೋಗ್ತೇ 10,000
1: ಕೊಡ್ತೇಪ್ಪ. ಅದನ್ನ
0: ದೇತಿ
1: ಕೇಳ್ರಿಪ್ಪ. ಈಗ ಮಂತ್ರ ಹಾಕಿ ಕೊಡಿಯಪ್ಪ, ನಾವ್ ಯಾರಿಗೆ ಕಡಿಯತ್ತಿ ಅವ್ರಿಗೆ ಕಡಿಬೇಕು.
2: ಮತ್ತೆ ಹೋಗ ನಮ್ ಕಡ್ಕೊಂಡ್ ಕೂತಿದ್ದ.
0: ಅರೆ ರೇ ರೇ ಮಂತ್ರ ಮಂತ್ರ
1: ಹೂನಪ್ಪ.
0: ಅರೆ ಚೋಕ್ರಿ ಮಂತ್ರ ಡಾರಿಂಗ್ ಇತ್ತು ಎಕ್ಸ್ಟ್ರಾ ಚಾರ್ಜ್ ಹೋಗ್ತೀವಿ.
1: ಅಯ್ಯ ಕೊಡ್ತೇಯಪ್ಪ. ಏ ತಂಗಿ ತಂಗಿ
2: ಯಾಕವ?
1: ಅಲ್ಲ ತಂಗಿ ಮಾದೇವನ ಹಾಳ ಕುಗ್ಯ ಕಳಿಸಿ ಬಂದಿ.
2: ಅಯ್ಯ ಕಳಿಸಿ ಬಂದಲ್ಲ ಅನೇನ
1: ತಂಗಿ? ಹಂಗಾರ ನೀ ಹಾವು ತಗೊಂಡ್ ನಾ ಕೂಶಿನ್ ತಗೊಂಡ್ಬರ್ತೀನಿ ತಂಗಿ.
2: ತಗೊಂಬ ಹೋಗವ
1: ಅಟ್ನ ಕೆಲಸ ಮುಗಿಸ್ಬಿಡು. ಈಗ
2: ಕಲಾಸೆ ಮಾಡು ನೋಡು
1: ಬಂದೆ ತಂಗಿ.
2: ಯಾಕ ತಂದೆ?
1: ಬಿಡು ತಂಗಿ ಬರಕ ನಾ ಕೂಸಿನ್.
2: ಹಾ ಬಿಟ್ ನೋಡ್ಯಾಕ
1: ಬಿಡು ತಂಗಿ ಬಿಡು ಬಿಡು.
3: ನಿನ್ನ ಮನೆ ಕಡೆ ಆತಂಕ ಆಗಿರ್ಬೋದು. ಈ ಇಂದ್ರ ಸಭೆಯನ್ನು ಬಿಟ್ಟು ರಾಜದರಬಾರಕ್ಕೆ
4: ಹೋಗುವಂತವನಾಗಿರೋಣಕ್ರಾಜಾಶವಾಣಿ ಎನ್ನ ಮನೆ ಕಡೆಗೆ ಏನ್ ಆತಂಕ ಆಗಿರ್ಬೋದು? ಅಯ್ಯೋ ಕೂಸಿನ ತೊಟ್ಟಿಲ ಹತ್ತಿರ ಹಾವು. ಹಾವನ ಮಾಯಿತಲ್ಲ ರೇಣುಕ ರೇಣುಕ ರೇಣುಕ. ಅಯ್ಯೋ ಶಿವ ಶಿವ ರೇಣುಕ ಮಾತನಾಡ ಮಾಮಗಳು ಕಣ್ಣು ತೆರೆದು ನೋಡಮ್ಮ ರೇಣುಕ ರೇಣುಕ. ಪ್ರಾಣ ಹೋಗುವಾಗ ಸಂಕಟವಾಗಲಿಲ್ಲ ನಮ್ಮ ಮಾಮಗಳು ಅಪ್ಪ ಅಮ್ಮ ಎಂದು ಕೂಗಿದೇನಮ್ಮ ರೇಣುಕ. ಪರಮೇಶ್ವರ ಏನು ಅನ್ಯಾಯ ಮಾಡಿದೆ ಗುರುದೇವ?

0: ಮಹೇಶ್ವರ, ಏನು ಅನ್ಯಾಯ ಮಾಡಿದೆ ಗುರುದೇವ? ಹೆಂಡತಿ ಮಕ್ಕಳನ್ನು ಕಳೆದುಕೊಂಡು ಭೂಮಿ ಮೇಲೆ ಹೇಗೆ ಜೀವಿಸಲಿ ಪರಮಾತ್ಮ? ಇಲ್ಲಿ ಶಿವಲಿಂಗದ ಗದ್ದಿಗೆ ಮುಂದೆ ನನ್ನ ಮಗಳನ್ನು ಹಾಕಿ ಲಿಂಗಕ್ಕೆ ತಲೆ ಹೊಡೆದು ಪ್ರಾಣ ಕೊಡಲಿಕ್ಕೆ ಸಿದ್ಧನಾಗಿರುವ
1: ರಾಜ ಇಷ್ಟೊಂದು ಕಷ್ಟಗೊಂಡು ಅಗ್ನಿ ಕುಣದಲ್ಲಿ ಹಾರಿಕೊಂಡು ಪ್ರಾಣವನ್ನು ಕಳೆದುಕೊಳ್ಳಿಕ್ಕೆ ಏನ ಕಾರಣ ರಣಕ ರಾಜ?
0: ಏನು ಮಾಡಲಿ ಗುರುದೇವ, ನೀನೇ ಕೊಟ್ಟಂತ ಫಲ ಸಂತಾನವನ್ನು ನೀನೇ ಕಸಿದುಕೊಂಡು ಹೋದರೆ ನಾನಿದ್ದೇನು ಪ್ರಯೋಜನ ಗುರುದಿ?
1: ಏನು ಹೇಳಕ ರಾಜ, ನಿನ್ನ ಮಗಳನ್ನು ಎಬ್ಬಿಸಿ ನಿನ್ನ ಕೈಯಲ್ಲಿ ಕೊಡುತ್ತೇನೆ, ಸ್ವಲ್ಪ ಶಾಂತನಾಗುರು ಹೇಳಕ ರಾಜ.
0: ಆಗಲಿ ಗುರುದೇವ,

0: ಏನು ನಡುಕ ರಾಜ, ಈ ನಿನ್ನ ಭಕ್ತಿಗೆ ಒಲಿದು ನಿನ್ನ ಮಗಳ ಪ್ರಾಣವನ್ನು ಮರಳಿ ಕೊಟ್ಟಿದ್ದೇನೆ, ಸ್ವಲ್ಪ ಮಾತನಾಡಿಸಿ ರಣುಕ ರಾಜ.
1: ರೇಣುಕ ರೇಣುಕ, ಪರಮೇಶ್ವರ ಇದೇನು ಚಿತ್ರವು? ಸತ್ತ ಹೋದ ಮಗಳನ್ನು ಎಬ್ಬಿಸಿ ನನ್ನ ಕೈಲಿ ಕೊಟ್ಟಿ, ಎನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿ. ನನ್ನ ಮಗಳನ್ನು ಎತ್ತಿಕೊಂಡು ರಾಜ ದರ್ಬಾರಕ್ಕೆ ಹೋಗಿ ಬರುತ್ತೆ.
0: ಏನು ರಣುಕ ರಾಜ, ಇದೇ ತಿಪ್ರಾವತಿ ಕೆರೆಯಲ್ಲಿ 12 ವರ್ಷ ಕಾಲಹರಣಗಳಿವೆ ರಣುಕ ರಾಜ.
1: ಆಗ್ಲಿ ಕೊಡ್ದೀವ, ಇದೇ ತಿಪ್ರಾವತಿ ಕೆರೆಯಲ್ಲಿ 12 ವರ್ಷ ಕಾಲಹರಣಗೈತೀರಿ. ಆಶೀರ್ವಾದ ದಯಪಾಲ ಶ್ರೀ ಕೊಡ್ದಿ.
0: ನಿನಗೆ ಜಯವಾಗ್ಲಿ, ಹೋಗಿ ಬರುವಂತ ಗುರು ರೇಣುಕ ರಾಜ.

0: ಮಾತುಗಳು.
1: ನಿನಗೆ ಜೈವಾಗಲಿ ಮೊಮ್ಮಗಳೇ, ರೇಣುಕ ಮೇಲೆ ಕೇಳು.
0: ಇಲ್ಲಿಗೆ
1: ಬರಲು ಕಾರಣವೇನಮ್ಮ?
0: ಏನು ತಂದೆಯವರೇ,
1: ಏನಮ್ಮ
0: ಈ ಶಿವಲಿಂಗದ ಪೂಜೆಕ್ಕೆ ಹೂವ ಪತ್ರಿ ಸೀತಲದ ನೀರನ್ನು ತೆಗೆದುಕೊಂಡು ಬರುತ್ತೇನೆ. ನನಗ ಹೋಗಲಿಕ್ಕೆ ಆಶೀರ್ವಾದ ದೈಪಾಲ ಶ್ರೀ ತಂದೆಯವರಿ.
1: ಏನಮ್ಮ ಮಗಳೇ,
0: ಏನು ತಂದೆ?
1: ನೀನು ಚಿಕ್ಕವಳು, ಒಬ್ಬಳೇ ಹೋಗಬೇಡಮ್ಮ. ಗುಡ್ಡದಲ್ಲಿ ಹುಲಿ ಕರಡಿಗಳು ವಾಸ ಮಾಡುತ್ತಿರು. ಅದಕ್ಕಾಗಿ ನಾನೇ ಹೋಗಿ ಹೂವ ಪತ್ರಿ ಶೀತಾಳೆಯನ್ನು ತೆಗೆದುಕೊಂಡು ಬರ್ತೀನಿ ಮಾಮಗಳೇ.
0: ಏನ ತಂದೆಯವರೇ,
1: ಏನಮ್ಮ?
0: ನಾನು ಚಿಕ್ಕವಳಿದ್ದರೆ ಆನಿ ದಂಡಿ ಗಂಜು ಮಗಳು ನಾನಲ್ಲ. ನಾನೇ ಹೋಗಿ ಹೂವ ಪತ್ರಿ ಶೀತಳ ನೀರನ್ನು ತೆಗೆದುಕೊಂಡು ಬರುತ್ತೀನಿ ತಂದೆಯವರೇ.
1: ಏನಮ್ಮ ರೇಣುಕ?
0: ಏನ ತಂದೆಯವರೇ,
1: ಹಾಗಾದ್ರೆ ನಾನು ಹೇಳದಂತೆ ಕೇಳ್ತೀಯಲ್ಲ.
0: ಆಗಲಿ ತಂದೆಯವರಿ, ತಾವು ಹೇಳದಂತೆ ನಾನು ಕೇಳುತ್ತೇನೆ. ಅದರಲ್ಲಿರುವ ಚೆನ್ನಾಗಿ ನನ್ನ ಮುಂದೆ ಹೇಳಿರಿ ತಂದೆಯವರೇ.
1: ಆಗಲಿ.

0: ಏನಮ್ಮ ರೇಣುಕ?
1: ಏನ ತಂದೆಯವರೇ?
0: ಶಿವನಾಮ ಶಬ್ದವನ್ನು ಯಾವಾಗಲೂ ಬಾಯಲಿಂದ ನುಡಿತಿರಬೇಕಮ್ಮ ಮಗಳು.
1: ಆಗಲಿ ತಂದೆಯವರೇ, ನೀನು ಹೇಳಿದ ವಿಚದಂತೆ ನಾನು ಯಾವಾಗಲೂ ಶಿವನಾಮ ಶಬ್ದವನ್ನು ನುಡುತ್ತಿರ್ತೀನಿ ತಂದೆಯವರೇ.
0: ಹಾಗಾದ್ರೆ ಹೋಗಿ ಬಾರಮ್ಮ.
1: ಆಗಲಿ ತಂದೆಯವರೇ.

0: ನಿನಗೆ ಜಯವಾಗಲೇ ಮೊಮ್ಮಗಳೇ, ಇರು ಕಾಮ ಎಲೆ ಕೇಳು. ಇಲ್ಲಿಗೆ ಬರಲು ಕಾರಣವೇ ನಮ್ಮ ಮಾಮಗಳೇ.
1: ಏನು ತಂದೆಯವರೇ?
0: ಏನಮ್ಮ
1: ಈ ಶಿವಲಿಂಗದ ಪೂಜೆಗೆ ಹೂವ ಪತ್ರೆ ಸೀತಳ ನೀರನ್ನು ತೆಗೆದುಕೊಂಡು ಬರುವ ಸಮಯದಲ್ಲಿ ವಿಚಾಚರಾಶ್ರಮ ಬಿಟ್ಟು ತಿಪ್ರಾವತಿ ಕೆರೆಯಲ್ಲಿ ನನಗೆ ಜಮದಗ್ನಿ ಮನೀಶ್ವರ ಭೇಟಿಯಾಗಿದ್ದನು ತಂದೆಯವರೇ.
0: ಅಂತ ಮಹಾಮುನಿಗಳು ಭೇಟಿ ಆದ್ರೆ ಬಹಳ ಒಳ್ಳೇದಾಯ್ತಮ್ಮ.
1: ಏನು ತಂದೆಯವರೇ?
0: ಏನಮ್ಮ
1: ಅಂತ ಜಮದಗ್ನಿ ಮನೀಶ್ವರ ಕೂಡ ಮದುವೆ ಮಾಡ್ಕೋಬೇಕು ಅನ್ನೋ ವಿಚಾರ ಮಾಡಿದನು.
0: ಏನಮ್ಮ ರೇಣುಕ?
1: ಏನು ತಂದೆ?
0: ಅವರು ಸನ್ಯಾಸಿ ಆಶ್ರಮದವರು, ಗುಡ್ಡಗವರದಲ್ಲಿ ವಾಸ ಮಾಡುವರು. ಹಿಂದೆ ನೋಡಿದ್ರೆ ಯಾರು ಹರ್ದಾರಿ, ಮುಂದೆ ನೋಡಿದ್ರೆ ಮೂರ್ ಹರ್ದಾರಿ. ಭೂಮಿ ಸುಡುವುದಮ್ಮ, ಭೂಮಿ ಸುಡುವುದು. ರೇಣುಕ,
1: ಏನು ತಂದೆ?
0: ಸನ್ಯಾಸಿಗಳು ಲಗ್ನನೇ ಬೇಡಮ್ಮ.
1: ಏನು ತಂದೆವರೇ?
0: ಏನಮ್ಮ
1: ಅಂತ ಸತ್ಯ ಶರಣರು ಕೂಡ ಮದುವೆ ಆದರೆ ನಮ್ಮ ಜನ್ಮ ಉದ್ಧಾರ. ಅಂತ ಮಹಾತ್ಮರ ಪಾದದುಳಿಂದ ನಮ್ಮ ಜನ್ಮ ಪಾವನ. ಏನು ತಂದೆಯವರೇ?
0: ಏನಮ್ಮ
1: ಆದರೆ ಅಂತ ಸನ್ಯಾಸಿ ಕೂಡ ನನ್ನ ಮದುವೆ ಇಲ್ಲವಾದರೆ ಮತ್ತೆ ಯಾರು ಕೂಡ ನನ್ನ ಮದುವೆ ಇಲ್ಲ ತಂದೆಯವರೇ.
0: ಬೇಡಮ್ಮ ಬೇಡ, ಇಲ್ಲೇ ಹೂನಾವತಿ ಪಟ್ಟಣದಲ್ಲಿ ಒಳ್ಳೆ ವರವನ್ನು ನೋಡಿ ಮದುವೆ ಮಾಡಿಕೊಡ್ತೀನಿ ಮಾಮ.
1: ಏನು ತಂದೆಯವರೇ, ನೀನವರ ಕೂಡ ಮದುವೆ ಬೇಡ ಅಂದರೆ ನಾನು ಇದೇ ಮನೆಯಲ್ಲಿ ಪ್ರಾಣ ಕೊಡ್ಲಿಕ್ಕೆ
0: ಸಿದ್ಧಳಾಗಿದ್ದೆ. ಏನಮ್ಮ ರೇಣುಕ,
1: ಏನು ತಂದೆ?
0: ಇನ್ನೊಬ್ಬಳ ಮಗಳನ್ನು ಕಳೆದುಕೊಂಡು ನಾನೆಲ್ಲಿ ಹೋಗಲಿಮ್ಮ. ಈ ಸದ್ಯ ನಾನು ಇನ್ನು ಕೂಡಿಕೊಂಡು ಆ ಗುರುಗಳಾಶ್ರಮಕ್ಕೆ ಹೋಗಿ ಬರುವ ವರಮ್ಮ.
1: ಆಗಲಿ ತಂದೆಯವರೇ.
2: ಓಹೋ, ಬೆಳಗಿನ ಜಾವದಿಂದಲೂ ಶುಭ ಸೂಚಕಗಳೇ ಕಂಡು ಬರುತ್ತವೆಯಲ್ಲ. ಓಹೋ, ಓಂ ನಮ ಶಿವಾಯ. ಓಹೋ, ಕಾಶ್ಮೀರ ದೇಶದ ರಾಜನಾದ ರೇಣುಕ ರಾಜನು ತನ್ನ ಮುದ್ದಿನ ಮಗಳೊಂದಿಗೆ ಎನ್ನ ಆಶ್ರಮದ ಕಡೆಗೆ ಬರುವಂತೆ ಕಾಣುವುದಲ್ಲ. ಆಗಲಿ, ವಿಚಾರಿಸೋಣ.
0: ನಮ್ಮ ನಮ್ಮ ಗುರುಗಳೇ, ತಮ್ಮ ಪಾದಕ್ಕೆ ವಂದನೆಗಳು.
2: ನಿಮಗೆ ಜಯವಾರಿ ರೇಣುಕ ರಾಜ, ಇಲ್ಲಿಗೆ ಬರಲು ಕಾರಣವೇನು?
0: ಗುರುಗಳೇ, ನನ್ನ ಮುದ್ದ ಮಗಳಾದ ರೇಣುಕ ತಮ್ಮ ಕೂಡ ಲಗ್ನ ಆಗುತ್ತೇನೆ ಎಂದು ಹಠ ಮಾಡಿ ಕೂತಿರುವಳು. ಆದ ಕಾರಣ ತಮ್ಮ ಹತ್ತಿರ ಬಂದಿರುವ ಗುರುಗಳೇ.
2: ಏನು, ಎನ್ನ ಕೂಡ ಮದುವೆ?
0: ಹೌದು ಗುರುಗಳೇ.
2: ಹೇಳ ರೇಣುಕ ರಾಜ, ಬೇಡ. ಯಾಕಂದರೆ ನಾನು ಸನ್ಯಾಸಿ ಆಶ್ರಮದವನು, ಗುಡ್ಡಗವರದಲ್ಲಿ ವಾಸ ಮಾಡಿರುವನು, ಅಡವಿರದಲ್ಲಿ ಹಣ್ಣು ಹಂಪಲು ತಿಂದು ಕಾಣಹನಗಳಿವನು. ನನ್ನಂತ ಸನ್ಯಾಸಿ ಕಟ್ಟಿಕೊಂಡು ಅವಳೇನು ಸುಖ ಪಡುವಳು? ಇಲ್ಲೇ ಹೂನಾವತಿ ಪಟ್ಟಣದಲ್ಲಿ ಒಳ್ಳೆಯವರನ್ನು ನೋಡಿ ಮದುವೆ ಮಾಡಿಕೊಡು. ಎನ್ನ ಕೂಡ ಮದುವೆ ಬೇಡ ರೇಣುಕ ರಾಜ, ಆ ಬೇಡ.
0: ಗುರುಗಳೇ, ಈ ಮಾತಿನ ವಿಚಾರವನ್ನು ತಾವೇ ಮಾಡಬೇಕು.
2: ಓಹೋ, ಹಾಗೆ ಆಗಲಿ.
1: ನಮ ನಮ ಗುರುಗಳೇ, ತಮ್ಮ ಪಾದಕ್ಕೆ ವಂದನೆಗಳು.
2: ನಿನಗೆ ಜೇವಾಲಿ ರೇಣುಕ, ಮೇಲೆ ಕೇಳು. ಏನು ರೇಣುಕ?
1: ಏನು ಗುರುಗಳೇ?
2: ಇಲ್ಲಿಗೆ ಬರಲು ಕಾರಣವೇನು?
1: ಏನು ಗುರುಗಳೇ, ತಮ್ಮ ಕೂಡ ಮದುವೆ ಮಾಡ್ಕೋಬೇಕನ್ನೋ ವಿಚಾರ ಮಾಡಿಕೊಂಡು ನಾನು ತಮ್ಮ ಹತ್ತಿರ ಬಂದಿದ್ದೇನೆ ಗುರುಗಳೇ.
2: ಏನು ರೇಣುಕ?
1: ಏನು ಗುರುಗಳೇ?
2: ಎನ್ನ ಕೂಡ ಮದುವೆ?
1: ಹೌದು ಗುರುಗಳೇ.
2: ಹೇಳು ರೇಣುಕ, ಬೇಡ. ಯಾಕಂದ್ರೆ ನಾನು ಸನ್ಯಾಸಿ ಆಶ್ರಮದವನು, ಗುಡ್ಡಗವರದಲ್ಲಿ ವಾಸ ಮಾಡಿರುವನು, ಅಡವಿರಣದಲ್ಲಿ ಹಣ್ಣು ಹಂಪಲು ತಿಂದು ಕಾರಣಗಳಿವನು. ನನ್ನಂತ ಸನ್ಯಾಸಿ ಕಟ್ಟಿಕೊಂಡು ನೀನೇನು ಸುಖ ಪಡುವಿ? ಇಲ್ಲೇ ಹೂನಾವತಿ ಪಟ್ಟಣದಲ್ಲಿ ಒಳ್ಳೆಯವರನ್ನು ನೋಡಿ ಮದುವೆ ಮಾಡಿಕೊಂಡು ಸುಖವಾಗಿರು. ಎನ್ನ ಕೂಡ ಮದುವೆ ಬೇಡ ರೇಣುಕ, ಬೇಡ.
1: ಏನು ಗುರುಗಳೇ? ಆದರೆ ತಮ್ಮ ಕೂಡ ನನ್ನ ಮದುವೆ ಇಲ್ಲವಾದರೆ ಮತ್ತೆ ಯಾರು ಕೂಡ ನನ್ನ ಮದುವೆ ಇಲ್ಲ ಗುರುಗಳೇ.
2: ಏನು ರೇಣುಕ, ನೀನು ಆಡು ಮಾತು ಅಕ್ಷರಿಸ ನಿಜ, ಆದರೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಎಂಬಂತೆ ಆ ಬೆಟ್ಟದಲ್ಲಿ ಕಲ್ಲು ಮುಳ್ಳುಗಳು ಎಷ್ಟಿರುವುದೆಂದು ನೀನೇನು ಬಲ್ಲಿ ರೇಣುಕ? ಎನ್ನ ಕೂಡ ಮದುವೆ ಆಗಬೇಕಾದ್ರೆ ಪತಿ ಆಜ್ಞೆ ಬಹಳ ಗಟ್ಟಿರಬೇಕು.
1: ಅದು ಏನು ಗುರುಗಳೇ?
2: ಅದು ಏನಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಮತ್ತು ಇಂದ್ರಗಳ ಚಲ್ಲಾಟವನ್ನೇ ನೀ ಬಿಡಬೇಕು. ಅಂದ್ರೆ ಏನೇನು ಕೂಡ ಮದುವೆ ಇಲ್ಲವಾದ್ರೆ ಇಲ್ಲ.
1: ಆಗಲಿ ಗುರುಗಳೇ, ತಾವು ಹೇಳಿದ ವಿಚಾರದಂತೆ ನಾನು ನಡೆದುಕೊಂಡು ಹೋಗುತ್ತೇನೆ ಗುರುಗಳೇ.
2: ಓಹೋ, ಹಾಗಾದ್ರೆ ವಚನ ಕೊಡುವಂತಕ್ಕೆ ಆಗೋ?
1: ಹಾಗಾದ್ರೆ ವಚನ ತೆಗೆದುಕೊರಿ ಸ್ವಾಮಿ.
2: ಆಗಲಿ, ನಿನ್ನೆಚ್ಚೆ ಅಂತಾಗಲಿ.

0: ಏನು ಪತಿದೇವರೇ,
1: ನಮ್ಮ ವೀಚಾಚಲ ಆಶ್ರಮಕ್ಕೆ ಹೋಗಿ ನಡೆಯುವಂತಕ್ಕೆ ಆಗೋ?
0: ಆಗಲಿ ಸ್ವಾಮಿ, ತಮ್ಮ ವೀಚಾಚಲ ಆಶ್ರಮಕ್ಕೆ ಹೋಗಿ ನಡ್ರಿ ಪತಿದೇವರೇ. ನಮ್ಮ ನಮ್ಮ ತಂದೆಯವರೇ, ತಮ್ಮ ಪಾದಕ್ಕೆ ವಂದನೆಗಳು.
2: ನಿನಗೆ ಜೈವಾಗಲಿ ಮೊಮ್ಮಗಳೇ, ಮೇಲೆ ಕೇಳು.
0: ಏನು ತಂದೆಯವರೇ?
2: ಏನಮ್ಮ?
0: ನಾನಿನ್ನ ಹೋಗಿ ಬರ್ತೀನಿ ತಂದೆಯವರೇ.
2: ಹೋಗಿ ಬಾರಮ್ಮ, ಹೋಗಿ ಬಾ. ಹೋಗುವಾಗ ಕಾಮಧೇನು ಕಲ್ಪವೃಕ್ಷ ಕೂಡ ತೆಗೆದುಕೊಂಡು ಹೋಗಿ ಬಾರಮ್ಮ.
0: ಆಗಲಿ ತಂದೆಯವರೇ, ಕಾಮಧೇನು ಕಲ್ಪವೃಕ್ಷ ಕೊಟ್ಟು ನನ್ನನ್ನು ಕಳಿಸಿರಿ ತಂದೆಯವರೇ.
2: ಆಗಲಿ ಅಮ್ಮ.
0: ಏನಮ್ಮ ತಾಯಿ ಮಾದೇವಿ?
3: ಯಾಕ್ರಿ ತಾಯಿಯವರ?
0: ಅಮ್ಮ ನಾನಿನ್ನ ಹೋಗಿ ಬರ್ತೀನಿ ಅಮ್ಮ.
3: ಹೋಗಿ ಬರ್ರಿ ತಾಯಿಯವರ. ತಾಯಿಯವರ?
0: ಏನಮ್ಮ?
3: ಹುಟ್ಟಿದಂತ ಮನೆಗೆ ಮತ್ತು ಕೊಟ್ಟಂತ ಮನೆಗೆ ಕೀರ್ತಿ ತರುವಂತವರಾಗಿರಿ ತಾಯಿಯವರ.
0: ಆಗಲಿ ಮಾ ತಾಯಿ, ನೀನು ಹೇಳಿದ ವಿಚ್ಚದಂತೆ ನಾನು ನಡೆದುಕೊಂಡು ಹೋಗುತ್ತೇನೆ ಮಾ ತಾಯಿ.
3: ಹೋಗಿ ಬರ್ರಿ ತಾಯಿಯವರ, ನಿಮಗೆ ಜಯವಾಗಲಿ.
0: ಆಗಲಿ ಅಮ್ಮ.

0: ನಾನು ಹೇಳದಂತೆ ಕೇಳುವೆಯ?
1: ಆಗಲಿ ಸ್ವಾಮಿ, ತಾವು ಹೇಳದಂತೆ ನಾನು ಕೇಳುತ್ತೇನೆ. ಅದನ್ನಿರುವ ಚೆನ್ನಾಗಿ ನನ್ನ ಮುಂದೆ ಹೇಳಿರಿ ಪತಿದೇವರೇ.
0: ಹೇಳುಕ
1: ಏನು ಪತಿದೇವರೇ?
0: ಶರಣನ ಸಿಂಬೆಯನ್ನು ಮಾಡಿ ಉಸಕಿನ ಕೊಡವನ್ನು ಮಾಡಿ ನದಿಗೋಗಿ ಅನ್ನ ಪೂಜೆಕ್ಕೆ ಶೀತಾಳ ನೀರು ತೆಗೆದುಕೊಂಡು ಬರುವಂತೆ.
1: ಆಗಲಿ ಪತಿದೇವರೇ, ತಾವು ಹೇಳಿದ ವಿಚ್ಚದಂತೆ ಶರಪ್ಪಿನ ಸಿಂಬೆಯನ್ನು ಮಾಡಿ ಉಸಿಗಿನ ಕೊಡವನ್ನು ಮಾಡಿ ನದಿಗೆ ಹೋಗಿ ತಮ್ಮ ಪೂಜೆಗೆ ಶೀತಲದ ನೀರನ್ನು ತೆಗೆದುಕೊಂಡು ಬರುತ್ತೇನೆ. ನನಗ ಹೋಗ್ಲಿಕ್ಕೆ ಆಶೀರ್ವಾದ ದಯಪಾಲಿಸ್ರಿ ಪತಿದೇವರೇ.
0: ದೇವಾಗಲಿ, ಹೋಗಿ ಬರುವಂತಿಕ್ಕಾಗು. ನೋಡುವೆ ರೇಣುಕೆಯ ತಪಸ್ಸಿ ಶಕ್ತಿ ಎಷ್ಟರ ಮಟ್ಟಿಗೆ ಇಲ್ಲೇ ಜ್ಞಾನದಿಷ್ಟಿಂದ ಮರಿಗಿನಂತ ನೋಡು.

0: ನನ್ನ ಪತಿದೇವರ ಕೇಳಿದ್ರ ನಾನು ಏನಂತ ಹೇಳಬೇಕು? ಆಗಲಿ, ನನಗೆ ಬಂದದ್ದು ಬರಲಿ, ಆ ಸದ್ಗುರುವಿನ ದಯೆ ನನ್ನ ಮೇಲಿರಲಿ. ನನ್ನ ಪತಿದೇವರ ಹತ್ತಿರ ಹೋಗಿ ಅವರ ಪಾದಕ್ಕಿದ ಒಂದು ಮಾತು ನಾನು ಕ್ಷಮ ಕೇಳಬೇಕು. ಆಗಲಿ, ನನ್ನ ಪತಿದೇವರ ಹತ್ತಿರ ಆದ್ರೂ ಹೋಗುವೆ. ನಮ ನಮ ಪತಿದೇವರೇ, ಇದು ಒಂದು ಮಾತು ಕ್ಷಮಿಸು ಸ್ವಾಮಿ.
1: ಎಲ್ಲ ಪವಿತ್ರವಾದ ಪಾದವನ್ನು ಮುಟ್ಟಿ ಯಾವ ಪಾಪಕ್ಕೆ ಗುರಿಯಾಗಬೇಕೆಂದರು? ಸುಜ್ಞಾನಿತ್ರವ ನೀನು ಅಜ್ಞಾನಿಯಾಗಿ ಕುಳಿತರೆ ಮುಂದಿನ ಆಲೋಚನೆಯನ್ನು ನಾನೇನು ಹೇಳಲಿ? ಸತ್ಯ ಹಿಂಸೆಗಳು ಮಾನವನ ದಾರಿಯ ಸತ್ಯವ ದೇವರು ಸತ್ಯ ಎಂಬ ತಂತ್ರ ನಡೆಯಬೇಕಾದ ಶಾಂತಿ ಎಂಬ ಕೋರನ್ನು ಆಧಾರವನ್ನಾಗಿಡಿದೆ. ಸುಖ ಬಂದಾಗ ಹಿಗ್ಗುವುದು, ದುಃಖ ಬಂದಾಗ ಕುಗ್ಗುವುದು, ಇದು ಅಜ್ಞಾನಿಗಳ ಲಕ್ಷಣ. ಅಜ್ಞಾನಿತ್ತಿರುವ ಶಾಂತಿ ಮುಳುಗಿದ ಬಳಿಕ ನನ್ನ ಆತಿ ನನಗೇನು ಪ್ರಯೋಜನ? ಮತ್ತೆ ನಮಗೆ ಐದು ಸಲಿಗೆ ನೀರೆರೆದರೆ ಆ ನೀರು ಹೇಗೆ ಕೆಳಗಿರುವುದು? ಹಾಗೆ ನಿನ್ನ ಈ ಮೂಡಿಕೆ ಬುದ್ಧಿ ಮೇಲೆ ಜ್ಞಾನಿನ ನೀರೆರೆದರೆ ದಾರಣಾಗುವುದೇನೇ ಭ್ರಷ್ಟ ಮುಂದೆ ಬಿಡುವ ಬಿಡುವೆ ನಿನ್ನ ಮಂತ್ರಿಕ ಮಂತ್ರವನ್ನು. ಎನ್ನ ಹೋಮಕ್ಕೆ ಸಿದ್ಧವಾದ ಪೂಜಾ ಸಾಮಗ್ರಿಗಳನ್ನೆಲ್ಲ ಹತ್ತು ಅಂಕಗಳ ಪಾಲ ಮಾಡಿದೆ. ಎನ್ನ ಪೂಜೆಯ ಫಲವನ್ನೆಲ್ಲ ನಿಷ್ಫಲ ಮಾಡಿಬಿಟ್ಟಿ. ಎಲ್ಲಾ ಮಗು ಭಾರ್ಗವ.
2: ಏನು ತಂದೆಯವರೇ?
1: ಏನು ಮಗು, ನಿನ್ನ ತಾಯಿ ಮನ ಸ್ಥಿರವಾಗಿ ಉಳಿಲಿಲ್ಲ, ಹಾಗೆ ಎಂದು ವಚನವೂ ಬರುತ್ತಿರಲಿಲ್ಲ. ಈ ನಿನ್ನ ತಾಯಿ ಮುಖವನ್ನು ನೋಡಲಾರೆ, ಬೆಟ್ಟದಲ್ಲಿ ಹೋದ ನಿನ್ನ ತಾಯಿನ ಕಡೆ ಸುಟ್ಟಾಗಿರುವಂತ ನಾಗಮಗು. ಪುತ್ರಿ ಅಡಿಗಳಿರ ಏನು ಮಾಡಲಿ? ನಿಮ್ಮನ್ನು ಸುಟ್ಟು ಭಸ್ಮ ಆಗಲಿ, ನಿನ್ನನ್ನು ಏನು ಮಾಡಲಿ? ಈಗ ಕಡಿಯಲೋ ಸುಡಲೋ ಅಥವಾ ಕರಗಿಸಿಂದ ಕರ್ರನೆ ಕೊರೆಯಲು ಅಥವಾ ನಿನ್ನ ಹೃದಯವನ್ನೇ ಸರ್ರನೆ ಸೀಳೆ ಹಾಕಲು ಏನು ಮಾಡಲಿ ನಿನ್ನನ್ನೀಗ? ನಿನ್ನ ಮೈಯಲ್ಲಿ ಮಹಾ ಕೆಟ್ಟ ರೋಗಗಳಲ್ಲಿ ಹೊರಟಿದ್ದೀನಿ.

ನನ್ನ ಪತಿಗೆ ಅವರಿಗೆ ಎಷ್ಟೊಂದು ಹೇಳಿದ್ರೆ ಸ್ವಲ್ಪ ಆದ್ರೂ ಕರುಣ ಬರಲಿಲ್ಲ. ಜೀ ಭ್ರಷ್ಟ ಮುಂಡೆ, ಏನೇ ರೇಣುಕ, ನಿನ್ನನ್ನು ಏನು ಮಾಡಲಿ? ಕಡಲು ಸುಡಲು ಅಥವಾ ಕರಗಸದಿಂದ ಕರ್ರನ್ನು ಕೊರೆಯಲು ನಿನ್ನ ಹೃದಯವನ್ನ ಸರ್ರ ಸೀಳಿ ಹಾಕಲಿ ಪರಮಾತ್ಮ. ಈಗ ನನ್ನ ಮೈಲಿ ಮಾರವಾಗಿರುವುದು ಆಗಲಿ. ನನ್ನ ಪತಿದೇವರ ದಯದಿಂದ ನಾನು ಎಲ್ಲಾದ್ರೂ ಹೋಗಿ ಈ ನನ್ನ ಮೈಲಿರುವಂತ ರೋಗವನ್ನು ನಾನು ನಿವಾರಣೆಗೆ ಬರುತ್ತೇನೆ ಸ್ವಾಮಿ.

0: ತಂದವರು.
1: ನಾನು ಆದಿಶಕ್ತರ ಹೆಣಕರಿದ್ದ ನನ್ನ ತಂದೆಯವರೇ.
0: ಇಲ್ಲ್ಯಾಕ್ ಬಂದೆ ಮಾತಾಡಿ.
1: ಏನು ತಂದೆಯವರೇ, ನನ್ನ ಪತಿದೇವರ ಪೂಜೆಗೆ ಸೆರಪಿನ ಸಿಂಬಿಯನ್ನು ಮಾಡಿ ಉಸಿಗಿನ ಕೊಡವನ್ನ ಮಾಡಿ ನಾನು ನದಿಗೆ ಹೋಗಿ ನೀರ ತೆಗೆದುಕೊಂಡು ಬರುವ ಸಮಯದಲ್ಲಿ ಚಿತ್ರ ಗಾಂಧರ್ ಎಂಬ ರಾಜ ತನ್ನ ಪತ್ನಿಯರು ಕೂಡ ಜಲಕ್ರೀಡನ ಆಡುವ ಸಮಯದಲ್ಲಿ ಮನಸ್ಸತ್ತು ಕ್ಷಣ ಮಾತ್ರ ನಿಂತುಕೊಂಡಾಗ ಉಸುಗಿನ ಕೊಡ ಒಡೆದು ಹೋಯ್ತು. ಆದೇ ಶೇಷನ ಹರಿದು ಹೋದರು, ಪುನಃ ಉಸುಕಿನ ಕೊಡ ಆಗಲಿಲ್ಲ. ಆದೇ ಶೇಷನ ನನ್ನ ಕೈಗೆ ಸಿಗಲಿಲ್ಲ. ನನ್ನ ಪತಿದೇವರ ಹತ್ತಿರ ಬಂದು ಅವರ ಪಾದಕ್ಕೆ ಕ್ಷಮೆ ಕೇಳಿದ್ರೆ ಅವರನ್ನು ನಂಬಲಿಲ್ಲ. ಶ್ರೀ ಭ್ರಷ್ಟ ಮುಂಡೆ, ಏನರು ಹೇಳುಕ, ನಿನ್ನ ಮೈಲಿ ಕೆಟ್ಟ ಮಾರು ಒಡೆದು ಶ್ರಾಪ ಕೊಟ್ಟಿದ್ದಾರೆ ತಂದೆಯವರೇ. ಆದ ಕಾರಣ ಇಂಥ ಘೋರ ಕಾಂತರ ತಿರುಗುತ್ತಾ ತಮ್ಮ ಹತ್ತಿರ ಬಂದಿದ್ದೇನೆ ಗುರುಗಳೇ.
0: ಏನು ಮಾತಾಯಿ, ಮೇಲೆ ಮಳೆ ಸುರುತ್ತಿರೋದು, ಬೇಗನೆ ಒಳಗಬಾರ ಮಾತಾಯಿ.
1: ಏನು ತಂದೆಯವರೇ,
0: ಏನಮ್ಮ,
1: ನನ್ನ ಮೈಯಲ್ಲಿ ಕೀವ ನೆತ್ರ ಸುರುತ್ತಿರುವುದು ಹೇಗೆ ಬರಲಿ ತಂದೆಯವರೇ ನಿನ್ನ ಮನೆಯಲ್ಲಿ?
0: ಏನಮ್ಮ, ಇಂಥ ಕೀವ ರಕ್ತಕ್ಕೆ ಹೆಸು ಮಗನ ನಾನಲ್ಲ, ಬೇಗನೆ ಒಳಗಬಾರಮ್ಮ, ನಿನ್ನ ಮೈಯಲ್ಲಿದ್ದಂತ ರೋಗ ಉದ್ಧಾರ ಮಾಡಿ ಕಳಿಸ್ತೀನಿ ಮಾತಾ.
1: ಆಗಲಿ ತಂದೆಯವರೇ,

0: ಓಂ ನಮಃ ಶಿವ.
1: ಅಯ್ಯೋ ಶಿವ ಶಿವ, ಶಂಕರ ಪರಮಾತ್ಮ, ಇದೇನು ವಿಚಿತ್ರ? ಏನು ತಂದೆವ್ರೆ?
0: ಏನಮ್ಮ
1: ಈ ನಿನ್ನ ಭಕ್ತನ ನೋಡಿ, ನಾನು ಧನ್ಯ ಧನ್ಯಳದಂತಂದೇವ್ರಿ. ಈ ಅಕ್ಕೈ ಜೋಗ ಅನ್ನುವಂತ ಕೀರ್ತಿ ಈ ನಾಡಿ ನಾಡಿನಲ್ಲಿ ಸಾರುತ್ತಿರಲಿ ತಂದೆವ್ರಿ.
0: ಏನಮ್ಮ
1: ನಾನಿನ್ನ ಹೋಗಿ ಬರ್ತೀನಿ, ಆಶೀರ್ವಾದ ದಯಪಾಲಶ್ರೀ ತಂದೆವ್ರಿ.
0: ನಿಮಗೆ ಜಯವಾಗಲಿ ಮತ್ತಾಯಿ, ಹೋಗಿ ಬಾ.
1: ಆಗಲಿ ತಂದೆವ್ರಿ.
0: ಅಕ್ಕಯ್ಯ ಜೋಗ.

0: ಪರಮಾತ್ಮ ನನ್ನ ಪತಿದೇವರ ದಯದಿಂದ ನನ್ನ ಮೈಲಿರುವಂತ ರೋಗನು ನಿವಾರಣೆ ಆಗಿರುವುದು. ಆಗಲಿ, ನನ್ನ ಪತಿದೇವರ ಹತ್ತಿರ ಹೋಗಿ ಅವರ ಪಾದಕ್ಕೆ ಕ್ಷಮೆ ಕೇಳಬೇಕು. ನಮ್ಮ ನಮ್ಮ ಪತಿದೇವರೇ, ತಮ್ಮ ಪಾದಕ್ಕೆ ವಂದನೆಗಳು.
1: ಶ್ರೀ ಪವಿತ್ರವಾದ ಆಶ್ರಮದಲ್ಲಿ ಕಾಲಿಟ್ಟು ಮತ್ತಾವ ಪಾಪಕ್ಕೆ ನೀನು ಗುರಿಯಾಗಬೇಕೆಂದ್ರೆ ಏನು ಹೇಳುಕ?
0: ಏನು ಪತಿದೇವರೇ,
1: ನೀನು ಅಲ್ಲದ ಕಾರ್ಯವನ್ನು ಮಾಡಿ ನಿನ್ನ ಕಾಲವೇ ನೀನೇ ಕಲ್ಲಾಕಿಕೊಂಡ್ರೆ ಮುಂದಿನ ಆಲೋಚನೆ ನಾನೇನು ಹೇಳಲಿ? ನಿನ್ನ ರೋಗಿ ಎಲ್ಲಿ ಮಾಡಿದ ಅಲ್ಲಿ ನನ್ನನ್ನು ಮುಟ್ಟಬೇಡ.
0: ಪತಿದೇವರೇ, ತಾವು ಹೀಗಂದ್ರೆ ನಾನು ಎಲ್ಲಿಗೆ ಹೋಗಬೇಕು ಸ್ವಾಮಿ?
1: ಏನು ಹೇಳುಕ?
0: ಏನು ಪತಿದೇವರೇ,
1: ಕೊಬ್ಬಿದ ಕಬ್ಬನ್ನು ಕಡಿದು ಕಾಣದಲ್ಲಿ ದೂಡಿ ಹಿಂಡಿ ಇಪ್ಪಾಗ ಪರ್ಯಂತ ನುರಿಸಿದ್ರು ತನ್ನ ಗುಣವನ್ನು ಬಿಡಲಿಲ್ಲ. ಮುಂದೆ ಪಾಕುಳಂತ ಸಕ್ಕರೆ ಆಗೋದು. ಏನು ಹೇಳುಕ?
0: ಏನು ಪತಿದೇವರೇ,
1: ಬಂಗಾರವನ್ನು ಬೆಂಕಿಲಿ ಹಾಕಿದ್ರೆ ಏನು ತಿನ್ನುವುದು? ಗದೆ ಉಳ್ಳಂತ ಒಡೆ ವಸ್ತು ಆಗೋದು. ಏನು ರೇಣುಕ?
0: ಏನು ಪತಿದೇವರೇ,
1: ನಿನ್ನಲ್ಲಿ ಆಸೆ ಎಂಬ ಅಹಂಕಾರ ತುಂಬಿದ್ರೆ ನಾನೇಕ ನಿನಗೆ ಅನ್ಯಾಯ ಮಾಡಬೇಕು? ಏನು ರೇಣುಕ
0: ಪತಿದೇವರೇ,
1: ನಿನ್ನ ರೋಗಿ ಎಲ್ಲಿ ಹೋಗು, ಅಲ್ಲಿಗೂ ನನ್ನನ್ನು ಮುಟ್ಟಬೇಡ.
0: ತಾವು ಈಗಂದರೆ ನಾನು ಎಲ್ಲಿಗೆ ಹೋಗಬೇಕು ಸ್ವಾಮಿ?
1: ಏನು ರೇಣುಕ?
0: ಏನು ಪತಿದೇವರೇ,
1: ಹೆಣ್ಣು ಮಕ್ಕಳಂದ್ರೆ ಹೇಗಿರಬೇಕು?
0: ಹೇಗಿರಬೇಕು ಪತಿದೇವರೇ,
1: ಕಾರ್ಯದಲ್ಲಿ ಮಂತ್ರಿ ಅಂತಿರಬೇಕು, ಮನೆಯಲ್ಲಿ ದಾಸಿ ಅಂತಿರಬೇಕು, ಊಟ ಮಾಡಿಸುವುದರಲ್ಲಿ ತಾಯಿ ಸಮಾನಾಗಿರಬೇಕು, ಪ್ರೇಮದಲ್ಲಿ ಗಂಡನಿತ್ಯ ಅಂತಿರಬೇಕು, ಸಮಯ ಬಂದಾಗ ಧೈರ್ಯಶಾಲಿ ಆಗಿರಬೇಕು. ಇಂತ ಹೆಣ್ಣು ಮಕ್ಕಳಿದ್ದು ಊರು ಕೈಲಾಸವಾಗುವುದು. ಏನು ರೇಣುಕ?
0: ಏನು ಪತಿದೇವರೇ,
1: ನಿನ್ನ ರೋಗಿ ಎಲ್ಲಿ ನಿವಾರಣೆಯಾಗಿ ಹೋಗು, ಅಲ್ಲಿಗೆ ನನ್ನನ್ನು ಮುಟ್ಟಬೇಡ.
0: ಪತಿದೇವರೇ, ಹೆಣ್ಣು ಮಕ್ಕಳಿಗೆ ತವರ ಮನೆ ಎಲ್ಲಿವರೆಗೆ ರೀ? 12 ವರ್ಷದವರೆಗೆ ತವರ ಮನೆ, 12 ವರ್ಷ ಮೀರಿದ ನಂತರ ಕೊರಳಿಗೆ ಮಾಂಗಲ್ಯ ಸೂತ್ರ ಧಾರಣ ಆದ ಮೇಲೆ ತಂದೆ ಇಲ್ಲ, ತಾಯಿ ಇಲ್ಲ, ಗಂಡನ ಹೊರತೇ ದೇವರಿಲ್ಲ. ಪತಿದೇವರೇ, ತಾವು ಹೀಗಂದ್ರೆ ನಾನು ಎಲ್ಲಿಗೆ ಹೋಗಬೇಕು ಸ್ವಾಮಿ?
1: ಏನು ರೇಣುಕ?
0: ಏನು ಪತಿದೇವರೇ,
1: ಹೆಣ್ಣು ಕೆಟ್ಟರೆ ತವರು ಮನೆ, ಹೊಂದು ಕೆಟ್ಟರೆ ಅಕ್ಕ ಸಾಲಿಗೆ ಮನೆ, ನೀನು ಬೇಕಾದ ಕಡೆ ನಾನೇನು ಮಾಡಲಿ?
0: ಅಯ್ಯೋ ಶಿವಶಿವ ಶಂಕರ ಪರಮಾತ್ಮ, ನನ್ನ ಪತಿದೇವರಿಗೆ ಅಷ್ಟೊಂದು ಹೇಳಿದ್ರೆ ಸ್ವಲ್ಪ ಆದ್ರೂ ಕರುಣ ಬರಲಿಲ್ಲ. ಏನು ರೇಣುಕ, ನಿನ್ನ ರೋಗ ಎಲ್ಲಿ ನಿವಾರಣೆ ಆಗಿರುವುದು? ನೀನು ಅಲ್ಲಿಗೆ ಹೋಗು, ನನ್ನನ್ನು ಮುಟ್ಟಬೇಡ. ಪರಮಾತ್ಮ, ನಾನು ಒಂದು ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮೊದಲು ಅಡವಿಯಲ್ಲಿ ಒಂದು ಗಿಡ ರಕ್ಷೆಯಾಗಿ ಹುಟ್ಟಿದ್ರೆ ಅದರ ಕೆಳಗೆ ಕೂತು 4-6 ಮಂದಿ ಸಂತೋಷ ಪಡೀತಿದ್ದರು. ಅದಕ್ಕಿಂತ ಹೀನವತ್ತು ಎನ್ನ ಹೆಣ್ಣಿನ ಜನ್ಮ. ಪರಮಾತ್ಮ, ನಾನು ಒಂದು ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮೊದಲು ಅಡವಿಯಲ್ಲಿ ಒಂದು ಮಣ್ಣಾಗಿ ಹುಟ್ಟಿದ್ರೆ ಸಾರು ಸತ್ ಪುರುಷರ ಪಾದ ಧೂಳಿಂದ ಪಾವನಾಗ್ತದೆ ಎನ್ನ ಹೆಣ್ಣಿನ ಜನ್ಮ. ನನ್ನ ಪತಿದೇವರಿಗೆ ಎಷ್ಟೊಂದು ಹೇಳಿದ್ರೆ ಸ್ವಲ್ಪ ಆದ್ರೂ ಕರುಣೆ ಬರಲಿಲ್ಲ. ಏನು ರೇಣುಕ, ನಿನ್ನ ರೋಗ ಎಲ್ಲಿ ನಿವಾರಣೆ ಆಗಿರುವುದು? ನೀನು ಅಲ್ಲಿಗೆ ಹೋಗು, ನನ್ನನ್ನು ಮುಟ್ಟಬೇಡ. ಶಿವಶಿವ ಶಂಕರ, ನಾನು ಒಂದು ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮೊದಲು ಅಡವಿಯಲ್ಲಿ ಒಂದು ನದಿಯಾಗಿ ಹುಟ್ಟಿದರೆ ಆ ನದಿ ಒಳಗೆ ನೀರ ಕುಡಿದಂತ ಜನರು ಎಷ್ಟು ಸಂತೋಷ ಪಡೆಯುತ್ತಿದ್ದರು. ಅದಕ್ಕಿಂತ ಹೀನ ಮತ್ತು ಎನ್ನ ಹೆಣ್ಣಿನ ಜನ್ಮ. ನಾನು ಒಂದು ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮೊದಲು ಅಡವಿಯಲ್ಲಿ ಒಂದು ಕಲ್ಲಾಗಿ ಹುಟ್ಟಿದರೆ ಆ ಕಲ್ಲು ಗುಡಿ ಗುಂಡಾರವಾಗುತ್ತಿತ್ತು. ಅದಕ್ಕಿಂತ ಹೀನ ಮತ್ತು ಎನ್ನ ಹೆಣ್ಣಿನ ಜನ್ಮ. ಇರಲಿ, ನನಗೆ ಬಂದದ್ದು ಬರಲಿ, ಆ ಸದ್ಗುರುವಿಂದ ಏನನ್ನ ಮೇಲಿರಲಿ. ಈ ನನ್ನ ಪತಿದೇವರು ಹೀಗಂದರೆ ನಾನು ಇದೇ ಗೋರಕಾಂತರ ತಿರುಗುತ್ತಾ ಎಲ್ಲಾದ್ರೂ ಕಾಲಹರಣಗಳೇಬೇಕು. ಇದೇ ಗುಡ್ಡಗಮರ ತಿರುಗುತ್ತಾ ನಾನು ಎಲ್ಲಾದ್ರೂ ಹೋಗುವೆ.

0: ಶಿವ ಶಂಕರ ಪರಮಾತ್ಮ ಆಗಲಿ. ನನ್ನ ಪತಿದೇವರ ದಯದಿಂದ ನಾನು ಇದೇ ಘೋರಕಾಂತರ ತಿರುಗುತ್ತಾ ಎಲ್ಲಾದ್ರೂ ಕಾಲಹರಣಗಳಿಯಬೇಕು. ಇದೇ ಗುಡ್ಡ ಮರ ತಿರುಗುತ್ತಾ ನಾನು ಎಲ್ಲಾದ್ರೂ ಹೋಗುವಿ.
1: ಏ ತಂಗಿ,
2: ಯಾಕವ
1: ಇಲ್ಲ ಬಗ್ಗೆ ಬಂಜ್ ಮಾಡಲ್ ತಂಗಿ, ಬಂಜನಾಳ ಕೆಡ್ಕೋಬೇಡ, ಸ್ವಂಟ್ರೋನಿಗೆ ಹೋಗ್ತಿ.
2: ಮತ್ ಹ್ಯಾಂಗ್ ಮಾಡ್ಲ ಏನೇನ
1: ದೂರ ಮ್ಯಾಗ ನಿಂದ್ರವ?
2: ದೂರ ಮ್ಯಾಗ ನಿಂದಿರ್ತೀನಿ.
1: ಯಾಕಂದ್ರೆ ಎಲ್ಲ ಮೂರ್ ಮಂದಿ ಮಕ್ಳಿದ್ರು, ಮೂರ್ ಮಂದಿ ಸತ್ತಾರ
2: ಸತ್ತಾರ.
1: ಈಗ ಬಂಜಿನ ಮಕ್ಳ ಇಲಕ್ಕಿಗೆ
2: ದೂರ ಮ್ಯಾಗ ನಿಂದಿರ್ತೀನಿ.
1: ದೂರ ಮ್ಯಾಗ ನಿಂತ್ಬಿಡವ ಬಾಲ.

0: ತಂಗಿ.
1: ಯಾಕವ
0: ಮಂಜಿನಲ್ಲಿ ಕೆಡ್ಕೊಂಡೇನ?
1: ಅಯ್ಯ ದೂರ ಮ್ಯಾಗ ಅದು ಬಂದಿನ
0: ಕೆಡ್ಕೊಂಡು ನೋಡಿ ಕೊಡಿ ಕಚ್ಚಿಗಡಿ ಕಿಚ್ಚಿಗೆ ನೋಡಲಿ. ಹಾಗೇನು ಹುಚ್ಚಮಾಲಿ ಮಕ್ಕಳಾಗುದ ನೋವು ಸ್ವಂಟ ಮಾಡಿ ಹೋಗ್ಕ ಒಟ್ಟು
1: ಯಾಕೆ ಒಟ್ಟ ಆಗಂಗಿಲ್ಲ
0: ಆಗುದಿಲ್ಲ. ಇವನ್ ಎಳ ಕೇಳ್ಕೊಂಡಿ ಸಣ್ಣ ಗುದಿನ ಕಟ್ಟಿ ಮುಕ್ಳಂಗ ಸ್ವಂಟ.
1: ಯಾಕೆ ಹೆಂಗ್ ಮಾಡಿ ಏನೇನು
0: ನಿನಗ ಆಗುದಿಲ್ಲ ನೋಡಿ ಹೆಂಗ್ ಮಾಡ್ತಿ?
1: ಅಲ್ಲ ಯಾಕನಾದ್ರೂ ಸಣ್ಣ ಕೇಂದ್ರ ಹೌದಲ್ಲ.
0: ಹೌದು
1: ನಾ ಹೆಂಗಾರ ಮಾಡ್ತೀನಿ ಬಿಡು. ನೀನ್ ದೊಡ್ಡ ಬಸ್ತ ನಿಂದ್ಯಾಂಗ ನೀನ
0: ನಂದ್ಯಾಕ್ ಚಿಂತೆ ಮಾಡ್ತೀಯ ಕೋಡಿ ನಾನು ಮಂದಿಗೆ.

0: ಆಗಲಮ್ಮ, ನನ್ನ ಹೊಟ್ಟೆಲೆ ಮಕ್ಕಳಿಲ್ಲ, ನಾನು ಪರಮಾತ್ಮಲ್ಲಿ ಹೋಗಿ ಮಕ್ಕಳು ಪಡೆದುಕೊಂಡು ಬರ್ತೇನಮ್ಮ.
1: ಹೊಟ್ಟೆ ಮಕ್ಕಳಿಲ್ರಿ
0: ಅಮ್ಮ? ಇಲ್ಲ,
1: ಒಂದ್ ವಾರದಲ್ಲಿ ಏನ್ರಿ
2: ಸೋಮ ಅಯ್ಯವ?
0: ಏನಮ್ಮ ತಾಯಿ, ನಾನು ಗೊಡ್ಡಿನಂದ್ರೆ ಗೊಡ್ಡಿನಲ್ಲ, ಬಂಜಿನಂದ್ರೆ ಬಂಜಿನಲ್ಲ, ನನ್ನ ಹೊಟ್ಟೆಲೆ ಮೂರು ಮಂದಿ ಮಕ್ಕಳಿದ್ದಾರೆ ಮಾ ತಾಯಿ.
1: ಮೂರು ಮಂದಿ ಮಕ್ಕಳಿದ್ರೆ ಮತ್ತಾಗ ಮಕ್ಕಳ ತರ ಹೊಕ್ಕೆ ಕಾಲ ಮನೆ ಮಾತೇ ಅವನ ಅಕ್ಕ ತಂಗಿಂದ ಬರಕ ಒಂದ ಆಗಿದ್ರ
3: ಕಟ್ ಮಾಡ್ತಿದ್ರು,
1: ಆಪರೇಷನ್ ಹಾಕಿದ್ದಿಲ್ಲವ ಬೆಂಗಳೂರದಾಗ. ಅಲ್ರಿ ತಾಯಿಯವರ, ಮೂರು ಮಂದಿ ಮಕ್ಕಳಿದ್ರು ಮತ್ತಾಗ ಮಕ್ಕಳ ತರ ಹೊಂಟಿರಿ?
0: ನೋಡಮ್ಮ ತಾಯಿ, ನನ್ನ ಮೂರು ಮಂದಿ ಮಕ್ಕಳು ತನ್ನ ತಂದೆ ವಚನ ಮೀರಿ ಸಲುವಾಗಿ ನನ್ನ ಮೂರು ಮಂದಿ ಮಕ್ಕಳ ಮೇಲೆ ನನ್ನ ಪತಿದೇವ ಜಮದಗಿರಿ ಮುನೀಶ್ವರ ತನ್ನ ಉರಿಗಳ ನೇತ್ರ ತೆರೆದರ, ನನ್ನ ಮೂರು ಮಂದಿ ಮಕ್ಕಳು ಸುಟ್ಟು ಬಸ್ಲು
1: ಸುಟ್ಟು ಹೋಗ್ಯಾರಿ ತಾಯಿಯವರ.
0: ಏನಮ್ಮ ಅಲ್ಲ, ಎಷ್ಟು ಹೇಳಿದ್ರೆ ನಾನು ಕೂಡ ಚೇಷ್ಟ ಮಾಡ್ತೇನೆ.
1: ಹೌದಾ ತಂಗಿ?
4: ಅಯ್ಯೋ ಅಕ್ಕ, ಯಾಕ ಓಟು ಒಳಕ ಹೋಗ್ಯಾರ ಅಕ್ಕ?
1: ಅಯ್ಯವ ಏನೋ ಕಾಣಿಸೋದು ಕಣ್ಣು ಕೇಳ್ದ ಎಲ್ಲಮ್ಮ.
3: ಯಾಕ ಅಯ್ಯೋ ಒಂದ್ ಮಳ ಒಳಕ್ಕೆ ಹೋಗ್ಯಾವ,
1: ಬಾಳ ಒಳಕ್ ಹೋಗ್ಯಾವ.
4: ಹೊರಗ್ ಬಂದ್ ಬಿಡ್ತ ಅಕ್ಕ,
1: ಕರಿಬೇಕದಕ್ಕೆ ನಡಿ. ಯಾವ
4: ಅಕ್ಕ ತಾಯಿಯವ್ರಿಗೆ ಹೇಳ್ರ ಅಂದೇನು? ಹೋಗಿ ಬೇಡ್ಕೊಂಡ್ ಹೋಗ.
1: ಮೊಸರು ಕೊಡಿದ್ರ ಮಂಗ
4: ಯಾಕ
1: ಬೇಡ್ಕೊಳಕ್? ನನಗೆ ಕಡಿಮೆ ಆಗದಿಲ್ಲ.
4: ಏನೈತಿ
1: ಸಾಕನ ಟಾಟ ಮಾಡಿ ರೊಕ್ಕ ಕಳಿಸಿ ಕೂತ್ ಹೊಡಿತೀನ?
3: ಕೂತ್ ಹೊಡಿತಾಳ, ಯಾರ ಕಸ್ಕೊಂಡ್ ಹೋಗ ಕಿಸ್ ಕುಂದಿರ್ತಾಳ.
4: ಯಾಕ ತಾಯಿರ್ಬೇಕದ್ಲ ಇದೇ ಕೂತಾಳ? ಇವ
1: ತಾಯಿಯವರ
0: ಅಮ್ಮ ಯಾಕವ
1: ಕಣ್ಣು ಕೊಟ್ಟು ಬಿಡು. ಅಯ್ಯವ
0: ನೋಡಮ್ಮ ತಾಯಿ, ಯಾವಾಗ್ಲೂ ದೇವ ದೇವತೆಗೆ ನಿಂದಿನ ಮಾತಾಡಬಾರ್ದಮ್ಮ.
1: ನಾ ಆಡುದಿಲ್ಲ ಅಯ್ಯವ.
0: ಅಲ್ಲ, ನಾನು ಕೂಡ ಚೇಷ್ಟ ಮಾಡ್ತೀನಿ ಬಿಳಕ್ಕ, ನೀನ್ ಬಾಯ್ ಒಂದು. ಅಮ್ಮ ನಿನ್ ಬಾಯ್ ಕೊಡಂಗಿಲ್ಲ ನೋಡ.
3: ತಾಯಿಯವರ ಕೊಟ್ಟು ಬಿಡ್ರಿ.
0: ಏನಮ್ಮ ಅಲ್ಲ, ಯಾವಾಗ್ಲೂ ದೇವ ದೇವತೆಗೆ ನಿಂದೇನ್ ಮಾತಾಡಬಾರ್ದಮ್ಮ. ನೋಡಮ್ಮ, ನಾನು ಯಾವಾಗ್ಲೂ ಏನೇ ಹೇಳಿದ ಕೆಲಸ ನೀನು ಮಾಡ್ತೀನಿ ಅಂದ್ರ ನಿನ್ ಕಣ್ಣ ಬಾಯಿ ನಾನು ಕೊಡ್ತೀನಿ ಅಮ್ಮ ತಾಯಿ. ತಾಯಿ ನಿನ್ನ ಕರ್ಮ ಧರ್ಮ ನಿನ್ನ ಸಂಘಟನೆ, ನಿನಗ ಕಣ್ಣ ಬಾಯಿ ಕೊಟ್ಟು ಹೋಗಿ ಬರಮ್ಮ.
1: ಬಿಡ ಅನ್ನ ಹಣದ ಬೇಸ ಆಯ್ತು.
4: ಯಾಕ ಕಣ್ಣಬಾಯಿ ಬಂದುವಾ
3: ಅಯ್ಯವ್? ಯಾಕ ಬಾಯಿ
1: ತಂದ್ಯಾಯ್ಯವ್?
3: ಆಗಲ್ ನಿನ್ ಬಾಯಿ ನೋಡಿದ ಸೀತಿ ಮನಿ ಪೂಲ್ ಆಗಿತ್ತವ.
1: ಈಗ ಅಳತಿ
3: ಕಣ್ಣ
0: ಈಗ ನೋಡಮ್ಮ ತಾಯಿ, ಈಗ ಸದ್ಯಕ್ಕ ನಿನ್ನ ಕಣ್ಣ ನಿನ್ ಕೊಟ್ಟಿದ್ದೀನಮ್ಮ, ಬೇಕಾದ್ರೆ ನಿನ್ ಕುರಿ ಕಣ್ಣ.
1: ಈಗ ನನ್ನ ಕಣ್ಣು
0: ಹೌದಮ್ಮ.
1: ಏ ತಂಗಿ, ಏನ್ ಹುಚ್ಚಿಯವ ಎಲ್ಲ ಮಗ ನಿಂದೆ ಆಡೋದು ಬೇಡ.
3: ಬೇಡವ
1: ಯಾಕಂದ್ರ ನಾನೇನಂತ ಗಣಸಿರಿ ಸೀರಿ ಉಡಿಸಿ ಕುಣಿಸಾಳಕ್ಕಿ.
3: ಹೌದಕ್ಕ,
1: ಅಕ್ಕಿನ ಮೇಮೆ ಯಾರಿಗೆ ತಿಳಿದ ತಂಗಿ?
3: ಯಾರಿಗೆ ತಿಳಿದಿಲ್ಲ?
1: ನಾನು ನಿನ್ನ ಯಾಗಿಡ ತಪ್ಪಲಿವ
3: ಹ್ಯಾಂಗ್ ಮಾಡೋಣ?
1: ಈಗ ತಾಯಿಯವ್ರ ಎಲ್ಲಿ ಹೊಂಟಾರ?
3: ಎಲ್ಲಿ ಹೊಂಟ್ರ?
1: ಪರಮಾತ್ಮಲ್ಲಿ ಮಕ್ಕಳ ತರ
3: ಹೊಂಟಾರ
1: ಮಕ್ಕಳು ಹೆಂಗ್ ತರ್ತಾರ ಮರಿ ನೀತ್ ನೋಡೋನು.
3: ದೂರಂಬ
1: ಮತ್ತೆ ಹಾದಿ
3: ಅಯ್ಯ ನಾಕೋ ನಿನ್ನ ಸಿಂಗಲ್ ಗಾಡಿ
1: ನೋಡಿಯವ ದೂರ್ಮ್ಯಾನಿದ್ರು
3: ದೂರ್ಮ್ಯಾನಿದ್ರು ನಾವು.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಕಿರಿಮಣಿ ಚೌಕ ಮೇಲೆ ಮೂರ್ಥಳಾಗ ಮಾಮಗಳೇ.
1: ಏನು ತಂದೆವರೇ, ನಾನು ಕುಂದರಲ್ಲಿ ಬಂದಿಲ್ಲ, ನಿಂದ್ರಲ್ಲಿ ಬಂದಿಲ್ಲ, ನನ್ನ ತಂದೆ ಶಿವಾಸನ ಗದ್ದಿಗೆ ನಾನೇನು ಸುಖದಿಂದ ಬಂದಿಲ್ಲ ತಂದೆಯವರೇ.
0: ಏನು ಮಾಮಗಳೇ,
1: ಏನು ತಂದೆ,
0: ನಿನಗೆ ಬಂದ ಕಷ್ಟವನ್ನು ಎನ್ ಮುಂದೆ ಹೇಳಲಾರದೆ ಮತ್ತಾರ ಮುಂದೆ ಹೇಳಬೇಕಂದ್ರೆ?
1: ಹಾಗಾದ್ರೆ ಹೇಳುತ್ತೇನೆ, ಕೇಳು ತಂದೆಯವರೇ.
0: ಅದೇನಿರುವ ಚೆನ್ನಾಗಿ ಹೇಳು ಮಾಮಗಳೇ.
1: ಏನು ತಂದೆಯವರಮ್ಮ?
0: ಏನಮ್ಮ,
1: ಬೀಸರು ಮನೆಗೆ ಬೀಸಲಿಕ್ಕೆ ಹೋದರೆ ಬಂಜಿ ಬರ್ತೇಂದು ಬಾಗಿಲು ಮುಚ್ಚಿದ್ರು ತಂದೆಯವರೇ.
0: ಆಗಲಿಮ್ಮ.
1: ಕೊಟ್ಟರು ಮನೆಗೆ ಕೊಟ್ಟಲಿಕ್ಕೆ ಹೋದರೆ ಗೊಡ್ಡಿ ಬರ್ತೇಂದು ತಟ್ಟಿ ಮುಚ್ಚಿದ್ರು ತಂದೆಯವರೇ.
0: ಏನಮ್ಮ ಇದು ಅಲ್ಲದೆ?
1: ಏನು ತಂದೆಯವರೇ, ನನಗೆ ಕೊಟ್ಟ ಮಗನರ ಕೊಡು, ಕೂಳ ಮಗನರ ಕೊಡು, ಪೈಲೆ ಫಲಸಂತನ ಕೊಟ್ಟು ನನಗೆ ಶಾಂತಿ ಪಡಿಸು ತಂದೆಯವರೇ.
0: ಏನಮ್ಮ ಮಾಮಗಳೇ?
1: ಏನು ತಂದೆಯವರೇ,
0: ನನಗೆ ಗೊಡ್ಡಿ ಬಂಜಿ ಅನ್ನೋರು ಅವ್ರು ಯಾರಮ್ಮ ಮಾಮಗಳೇ?
1: ಏನು ತಂದೆಯವರೇ, ಹಾದಿಮನಿ ಮಾತಂಗಿ ಜವಳಬಾಯಿ ಸತ್ಯವ ಮೇಲ್ಪುರ ಕರೆಯವ ಇವರು ಮೂರು ಮಂದಿ ಅಕ್ಕ ತಂಗಿ ನನಗೆ ನಿಂದೆ ಆಡಿದರು ತಂದೆಯವರೇ.
0: ಏನು ಮಾಮಗಳೇ,
1: ಏನು ತಂದೆ,
0: ಅವರು ನಿನಗೆ ಗೊಡ್ಡಿನಂದ್ರೆ ನೀನು ಗೊಡ್ಡಿನಲ್ಲ, ಬಂಜಿ ಅಂದ್ರೆ ಬಂಜಿನಲ್ಲ, ನಿನ್ನ ಹೊಟ್ಟೆಯಲ್ಲಿ ಮೂರು ಸಂತಾನಗಳು, ಇಲ್ಲದ ಸಂತಾನ ನಾನಿಲ್ಲಿ ತಂದು ಕೊಡ್ಲೆ ಮಾಮಗಳೇ. ಏನು ಮಾಮಗಳೇ,
1: ಏನು ತಂದೆಯವರೇ,
0: ನೀನು ಬಂದದಾರ ತಿರುಗಿ ಮನೆಗೆ ಹೋಗ ಮಾಮಗಳೇ.
1: ಏನು ತಂದೆಯವರೇ,
0: ಏನಮ್ಮ,
1: ನೀನು ಫಲಸಂತನ ಕೊಟ್ಟರೆ ನಾನು ತಿರುಗಿ ಮನೆಗೆ ಹೋಗುತ್ತೇನೆ.
0: ಆಗಲಮ್ಮ,
1: ನೀನು ಫಲಸಂತನ ಕೊಡದಿದ್ದರೆ ಇಲ್ಲೇ ನನ್ನ ತಂದೆ ಶಿವಾಸನ ಗದ್ದಿಗೆ ತಲೆಯನ್ನು ಹೊಡೆದುಕೊಂಡು ಪ್ರಾಣ ಕೊಡ್ಲಿಕ್ಕೆ ಸಿದ್ಧರಾಗಿರುವ ತಂದೆಯವರೇ.
0: ಓಹೋ, ಏನು ಹೊಟ್ಟೆ ಮಾರಿ ಅಲ್ಲಮ್ಮ, ನಾನು ಫಲಸಂತಾನ ಕೊಟ್ಟರೆ ತಿರುಗಿ ಮನೆಗೆ ಹೋಗಳಂತೆ, ಇಲ್ಲವಾದ್ರೆ ಇಲ್ಲಿ ನನ್ನ ಲಿಂಗಕ್ಕೆ ಹಣ ಹೊಡೆದುಕೊಂಡು ಪ್ರಾಣ ಕೊಡ್ಲಿಕ್ಕೆ ಸಿದ್ಧಳಾಗಿರು. ಓಹೋ, ಇರಲಿ, ನನ್ನಲ್ಲಿ ಇರುವುದು ಒಂದೇ ಒಂದು ಸಂತಾನ, ಅದು ಯಾವುದೆಂದರೆ ವೀರ ಪರಶುರಾಮ, ಅದನ್ನಾದ್ರೂ ಕೊಟ್ಟನು.
1: ಆಗಲಿ ತಂದೆಯವರೇ, ಅದನ್ನಾದ್ರೂ ಕೊಟ್ಟು ನನ್ನ ಮೇಲೆ ದಯ ತೋರಿ ತಂದೆಯವರೇ.
0: ಆಗಲೇ ಮಾಮಗಳೇ.

0: ಯಾಕವ
1: ಏನ್ ಮಾಡಕತ್ತಿ ಮನೆಗೆ ತಂದ?
0: ಏನ್ ತಂದಾ ಕೇಳ್ದಾನ
1: ತಂಗಿ?
0: ಓಯ್ಯವ
1: ಬಾರವ ಇಲ್ಲಿ.
0: ಯಾಕ
1: ಇಲ್ಲಿ ಆದಿಶಕ್ತಿ ನನ್ಕೊಂಡು ಬಾಡೆ ತರಗತಿ ಮಾತಾಡ್ಲಕತ್ತಾರ?
0: ಇವ ಬಾಳ ಚಲೋ ಆಯ್ತು ನೋಡ.
1: ಹಿರಿಗುಡ್ಡಕ್ ಹೋಗಿ,
0: ಹಿರಿಗುಡ್ಡಕ್ ಹೋಗಿ
1: ಮಾತಾಯಿ ಭೇಟಿಯಾಗಿ,
0: ಆ ಮಾತಾಯಿ ಭೇಟಿಯಾಗಿ
1: ಬಾಣತನ ಆಗಿದ ಅಥವಾ ಇಲ್ಲ
0: ಬಾಣತನ ಆಗಿದ ಅಥವಾ ಇಲ್ಲ
1: ನೋಡ್ಕೊಂಬ ತಂಗಿ,
0: ನೋಡ್ಕೊಂಬಾ
1: ಮಿಸವ.
0: ಇವ ನನಗ ಹೇಳಿದೆ, ಅಕ್ಕ ನಾ ಸಣ್ಣಕ್ಕಿ.
1: ಹೌದು,
0: ಇವ ದೂರವರ ದಾರಿ, ನನಗೆ ಅಲ್ಲಿ ತನಕ ಹೋಗಿ ಆ ತಾಯಿ ದರ್ಶನ ಮಾಡ್ಕೊಂಡ್ ಬರೋದು ಆಗಲ್ವ? ನೀನೆ ಹೋಗಿ ಬಾ.
1: ನೀ ಸಣ್ಣಕ್ಕೆ ತಂಗಿ?
0: ಅಯ್ಯ ಸಣ್ಣಕ್ಕೆ ಅಲ್ಲನ,
1: ಮಳಕಲ್ ಮಠ ಮೀಸಿ ಬಂದವಲ್ಲ ಅಯ್ಯವ.
0: ಅಯ್ಯ ನಿನ್ನ ಕೊಡಿ, ನಾ ಅಪ್ಪನ ಹೊತ್ತಿನ ಬಂದವು.
1: ಬೇಸ್ ಹೋತಿಯವ, ಈಗ ನಾನೇ ಹೋಗಿ ಬರ್ಲೆ?
0: ಹೋಗ್ಬೇಕ.
1: ಹ್ಯಾಂಗ ಹೋಗ್ಬೇಕು ತಂಗಿ?
0: ಒಳ್ಳೆ ಭಕ್ತಿಲಿಂದ.
1: ಭಕ್ತಿ ಅಂದ್ರೆ ಹೆಂಗ?
0: ಅದು ಗೊತ್ತಿಲ್ಲ.
1: ಇಲ್ಲ ತಂಗಿ,
0: ಇವ ಬಾಳಿ ಬಲಕ,
1: ಬಾಳಿ ಬಲಕ
0: ನಿಂಬಿ ಅಡಕ,
1: ನಿಂಬಿ ಅಡಕ
0: ನಾಗ ಸಂಪಿ ಮುಂದೆ ಮಾಡಿಕೊಂಡು ಆ ತಾಯಿ ನಾಮಸ್ಮರಣೆ ಮಾಡ್ಕೊಂಡು ಹೋಗಿ ಬರುವ.
1: ಹೋಗಿ ಬರ್ಲಿ ತಂಗಿ?
0: ಹೋಗ್ಬೇಕ.
1: ಹಾ.

0: ಜಿಲ್ಲಾಕುತ್ತಿನ ಹಡದ ಆರಿಣದಾಗ
1: ಏನಮ್ಮ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ವರ್ಷ ಈ ಚಪ್ಪನ್ನಾಡು ಭಕ್ತರು ನಡೆಸುತ್ತ ಬರೋದ್ರಾಗ ಈ ಆರಣದಲ್ಲಿ ರಜಶೀಲಿ ಆಗಿದ್ದೇನಮ್ಮ.
0: ಇವ ರಜಶೀಲಿ ಅಂದ್ರೆ ಏನ್ರಿ
1: ಅಮ್ಮ? ಬಾಣತನ ಆಗಿರ್ಬೋದು.
0: ಇವ ಬಾಣತನ ಅಂದ್ರೆ ಗುರುತಾಗಲ್ಲ ನಾ ಹಡದ.
1: ಅಮ್ಮ ಹೊಡೆದಿ ನೋಡವ.
0: ಇವ ಬೇಷ್ ಹಡ್ದೆ ಇವ ಬಿಟ್ರಿ ತಾಯಿಯವರ.
1: ಏನಮ್ಮ
0: ನಿಮ್ ಕಂದನ್ ಎತ್ಕೊಂಡು ನೋಡ್ದೇವ್ರಿ, ಗಂಡ ಹೆಣ್ಣು ಗುರುತಾಯ್ತು.
1: ನಿನ್
0: ಅಪ್ಪನಿ ಕೊಡ್ರಿ ತಾಯಿಯವ್ರ, ಮನೆಗೆ ಹೋಗ್ತೇವೆ.
1: ನೋಡಮ್ಮ ತಾಯಿ, ಇಂತ ಆರಣದಲ್ಲಿ ದೇವಿ ಬಾಣತನ ಆಗಿದ್ದು ಕಣ್ಣಿನ ನೋಡ್ಹದಂದ್ರೆ ನಿನ್ ಎರಡು ಕಣ್ಣು ಹೋಗ್ತಾ ನೋಡವ.
0: ಅಟ್ ಮಾಡ್ಬಿಡ, ನನ್ನ ಹಡದ ಬೇಷ್ ಹಾಕತ್ತೆ. ಕಣ್ಣು ತೆಗಿ ಮೊದಲ ಕಣ್ಣು
1: ನೋಡಮ್ಮ. ಅಲ್ಲಿಂದ ಇಲ್ಲಿ ತನಕ ಬಂದಿಂದ ಬಳಕ ನನ್ನ ಕಂದಗ ನಾಲ್ಕು ಸರಿ ನೀರ್ ಹಾಕಿ ನಿನ್ನ ಮನೆಗೆ ಹೋಗವ.
0: ಹಣಿ ಏನು ಬಡ್ಕೊಳ್ಳೆ ನನ್ನ ಹಡದ?
1: ಯಾಕಮ್ಮ
0: ನಾನು ಹುಟ್ಟ ಹಡದಿನಿ ಹಿಂಗೇನೆ ಮೊದಲೇ ದವಾಡಿ ಗೋಡ್ರಾಂಡಿ ನಾನು ಕೂಸಿಗೆ ನೀರ್ ಹಾಕೋ ಪದ್ಧತಿ ನನ್ನ ಗುರುತೈತಿ. ನನಗೆ ನೀಗ್ಲ ಅವ್ರ ಮಾತ್ಯವ.
1: ಅಮ್ಮ ನಿನ್ ನೀಗಲ್ಲ ಅದ್ರ ಮತ್ತೆ ಹಾಕ್ಬೇಕು ನೀರ
0: ಆಗೋದಿಲ್ಲ. ನನ್ನ ಕಣ ತೆಗಿತೀರೇನ್ರಿ? ಏನೋ ಇವ ಬಲೆ ಸಿಕ್ನಲ್ಲ ಬಲೆಯಾಗ. ಇವ
1: ಏನಮ್ಮ
0: ಕಣ ತೆಗಿಬೇಡ್ರಿ, ನನ್ನ ಮನೆಗೆ ಹನ್ನೆರಡು ಮಂದಿ ಸ್ವಸ್ಥ ಇರದ್ರೆ ಕರೆಸ್ತೇನ್ರಿ.
1: ಅಲ್ಲ ನಿನ್ನ ಮನ್ಯಾಗ ಹನ್ನೆರಡು ಮಂದಿ ಸ್ವಸ್ಥ ಇರ್ತಾರ?
0: ಮನೆ ಮೂರು ಮಂದಿ ಸತ್ತಾರಿ, ಒಂಬತ್ತು ಬಂದಿದಾರ್ರಿ.
1: ಹಾಗಾದ್ರೆ ಒಂಬತ್ತು ಮಂದಿ ಹೆಸರು ಏನವ?
0: ಅವ್ರ ಹೆಸರು ತಗೊಂಡೇ ಮಾಡಕ್ಕ ಬೀಗ ತಂದು ಕೊಡ್ಲಕ್ ಬಂದೀನ?
1: ಹಾಗಲ್ಲಮ್ಮ ನಿನ್ನ ಸ್ವಸ್ತಿಯರ ಹೆಸರು ಹೇಳವ.
0: ಹೇಳ್ತೀನಿ ನೋಡ್ರಿ.
1: ಹೇಳಮ್ಮ.
0: ಹಾಲವ್ರಿ?
1: ಹಾಲವ.
0: ಸಕ್ರೆವ?
1: ಸಕ್ರೆವ.
0: ಕಪ್ಪನಾಗ ತಗೊಂಡವ್ರು ಪತ್ತೆವ್ರಿ ಅಕ್ಕಿ?
1: ಅಲ್ಲ ಇನ್ನ ಆರು ಮಂದಿ.
0: ಇನ್ನ ಆರು ಮಂದಿ ಏನ್ರಿ?
1: ಹೌದಮ್ಮ.
0: ಹೆಚ್ಚುಗಳ ಪಿರವ
1: ಪಿರವ
0: ಸುಂಬಳ ಬರಕ್ ಸೋರವ
1: ಸೋರವ
0: ಬಗಡಬಾಯಿ ಭಾಗವ
1: ನೋಡಮ್ಮ ಇನ್ನ ಮೂರು ಮಂದಿ.
0: ಏನು ಕೆಲವಪ್ಪ?
1: ಆಗ್ಲಿಮ್ಮ ಅವ್ರು ಮೂರು ಮಂದಿ ಅದ್ರ ಹೇಳ್ಬಿಡವ.
0: ಹೋಗ ನಮ್ಮವ ಹೋಗ.
1: ಅಮ್ಮ ಯಾಕೆ
0: ಹೇಳ್ತೀನವ ಕಣ ತೆಗಿಬೇಡ.
1: ಹೇಳಮ್ಮ.
0: ಹಾದಿಮನಿ ಮಾತಂಗಿ.
1: ಹಾದಿಮನಿ ಮಾತಂಗಿ.
0: ಜೋಗಳಬಾಯಿ ಸತ್ಯವ?
1: ಜೋಗಳಬಾಯಿ ಸತ್ಯವ.
0: ಮೇಲಪ್ಪರು ಕರೆಯವ ನೋಡ್ರಿ.
1: ಏನಮ್ಮ ತಾಯಿ?
0: ಓಯ್ವ.
1: ಹಾದಿಮನಿ ಮಾತಂಗಿ ಜೋಗಳಬಾಯಿ ಸತ್ಯವ ಮೇಲಪ್ಪರು ಕರೆಯವ. ಇವ್ರು ಮೂರು ಮಂದಿನ ಆದ್ರೆ ಕರ್ಸಮ್ಮ.
0: ಇವ್ ಉಳದವ್ರ ಆರು ಮಂದಿ ಏನ್ ಮಾಡೋದು?
1: ನೋಡು ಇವ್ರ ಆರು ಮಂದಿ ನಿನ್ನವ್ರ ಇದ್ದಾರ, ಅವ್ರ ಮೂರು ಮಂದಿ ನನ್ನವ್ರ ಇದ್ದಾರ.
0: ಆರು ಮಂದಿ ನನ್ನವ್ರೆ?
1: ಹೌದಮ್ಮ.
0: ಬೆಂಕಿ ಹಚ್ಚಿ ಅವ್ರ ಜಗಳ ಹಾಕಿ.
1: ಯಾಕೆ?
0: ನನ್ನಲ್ಲಿಲ್ಲ ಮಂದಿ ತಗೊಂಡು ಮೈರಾರ ಕೋರೆ ಒಂದ್ ರೊಟ್ಟಿ ಸಲ ದಿಕ್ಕ ದೇಶ ತಿರುಗ್ತೇನೆ. ಇಲ್ಲಿ ನಮ್ಮ ಹಸುನಿ ಕ್ಯಾಸೆಟ್ ಮಾಮ ಕೊಟ್ಟ ಹಾಕಿನ ಆರು ಮಂದಿನ.
1: ಇರ್ಲಮ್ಮ ಈಗ ಅವ್ರ ಮೂರು ಮಂದಿನ ಕರ್ಸವ.
0: ಕರ್ಸಲ್ರಿ ತಾಯಿಯವ್ರ. ಏ ಹಾದಿಮನಿ ಮಾತಂಗಿ.
2: ಅಯ್ಯ ಕರ್ದೇನವಾ?
0: ಅದಾಳ್ರಿ ಆ ಮೀಸೇಕ್ ನಮ್ ತಂಗಿ ಇದಾಳ್ರಿ.
1: ಹಾಗಾದ್ರೆ ಕರ್ಸಮ್ಮ.
0: ಏನ್ ಮಾಡಕತ್ತೀವ ಮನ್ಯಾಗ?
2: ಏನ್ ದಂಧಾ ಕೇಳ್ದೇನವಾ? ಅಯ್ಯ ಗಂಡಗ್ ಮಲಿ ಕೊಟ್ನವ.
0: ಕೆಟ್ಟಲ್ಲಿ ಹುಡುಗಿ ಹಿಂಗ ಅಕ್ಕ ನೋಡ್ರಿ, ತಗದ ಗಂಡನ ಕೈ ಮಲಿ ಕೊಟ್ಟಲತ್ತ ಗಂಡಗ ದಾರು ಕುಡಿ ಚಟ ಐತಿ. ಮಲಿ ಬಾತಿಡ್ ದಾರು ಕುಡಿತೈತಿ. ಇದು ಒಂಟು ಮಲಿ ತುಡ್ ಬಾಯ್ಗಡಿ ಹೋಗತ್ತಿ. ಕೊಡಬೇಡ ಅವ್ನ ಕೈಯ ಮಲಿ.
2: ಅಯ್ಯ ಮಗಲ್ ಮಲಿ ಕೊಟ್ಟನ ಅಕ್ಕ ಕುಡ್ಲಾಕತ್ತಾನ.
0: ಮಲಿ ಕುಡ್ಸಕತ್ತೀಯ? ಬೇಸ್ ಕಂಡು ಹಿಡಿದೇವ. ಸರ್ಕಾರದವ್ರು ಅಪ್ರೇಷನ್ ಮಾಡೋದ್ ಕಂಡು ಹಿಡಿದಲ್ಲ. ನೀ ಗಂಡ ಮಲಿ ಕುಡ್ಸೋದ್ ಕಂಡು ಹಿಡಿದೇನ? ಹಡದ ಮೂರ್ದಿಂದ ಗಂಡ ಮಲಿ ಕುಡಿದ್ರು ಕೂಸಿ ಹಂಗ ಉಳಿತಾವ್ರಿ. ಶಟದ ಹೋಕ್ಕವು ಎಳಿ ಕೂಸು ಮಲಿ ಹಿಡಿಯಂಗಿಲ್ಲ. ಅವ ಬಗಲ ಕೂಸ್ ಚೇಪಿ ಕುಡ್ದು ಬಿಡ್ತಾನ, ಕೂಸ್ ಸಾತ್ ಬಿಡ್ತತಿ. ಒಯ್ದು ಮುಚ್ಚಿ ಬರ್ತಾರ್ರಿ. ಅವ್ರ ನಾಟಕ ಮಾಡ್ತಾರ ನೋಡ್ರಿ. ಯಾಕ ಯಾಕ ಕೂಸಿಗೆ ಏನಾಗಿತ್ತು ಅದ್ ಕೇಳುದಿಟ್ಟೆ ತಡ. ಏನು

0: ನನ್ನ ಹಾಟ್ಯಾನ್ ದೇವ್ರ ಕಲ್ಲಾರ ನೆವ್ವಾ. ಏ ನಿನ್ ಬಿಸಿಯಾಗ ಮಣ್ಣು
1: ಯಾಕವ
0: ನಿಂದ ಯಾರ ಕಲ್ತಾರವಾ? ಯಾವ ತಾಯಿಯವ್ರ ಮನೆ ನೀರಾಗ ಹೋಗ್ಬೇಕು?
1: ಅಯ್ಯ ನಡೀವ ಬಂದ.
0: ಏ ಜೋಗಳ ಬಸ್ ಸತ್ಯವಾ?
2: ಅಯ್ಯ ಕರ್ದನ ಅತ್ತಿ.
0: ಹಾ ಹಿತ್ತಲ್ ತನಕ ತಿಕ್ಕಿನ ಅದ ನೋಡ್ರಿ ಬಾಗಲ್ದಾಗ ಅದಾಳ. ಏನ್ ಮಾಡಾಕತ್ತಿ?
2: ದಂಧ ಕೇಳವ ಒಂದ್ಸರ ಕಾಂಡಾಕತ್ತೇನ ರಂಬಸಾಕತ್ತೀನಿ.
0: ನೀನು ಬಾಯಾಗ ಮಣ್ಣು. ತಾಯವ್ರ
3: ಏನಮ್ಮ
0: ಎಣ್ಣೆ ಮಿಳಿ ತಗೋರಿ, ಎಣ್ಣೆ ಹಚ್ಚಿ ಬಿಡ್ರಿ ಕೂಸಿಗೆ.
3: ಹಾಗಾದ್ರೆ ಎಣ್ಣೆ ಹಚ್ಚಿ ನೀರ್ ಹಾಕತ್ತಿವ?
0: ಹಾನ್ರಿ. ಕಣ್ಣು ತೆಗಿತೀವಿ ಒಂದ್ ಒಣಕಿತ್ತೋಮ ಬರಕನ.

0: ತಾಯಿಯವರ
1: ಏನಮ್ಮ
0: ಹುಟ್ಟದ ಮುಗಿತಲ್ರಿ?
1: ಹಾಗಾದ್ರೆ ಗೋಧಿ ಬೀಸರೇನ?
0: ಗೋಧಿ ಬೀಸೆ ಬಿಟ್ಟೇವ್ರಿ
1: ನೋಡಮ್ಮ ತಾಯಿ. ಈಗ ಸದ್ಯಕ್ಕ ಅಮ್ಮ ಏನ್ ಮಾಡ್ಬೇಕು?
0: ಈಗ ಏನ್ ಮಾಡೋನ್ರಿ?
1: ಗೋಧಿನ ಬೀಸುದ್ ಬೇಡ.
0: ಎಲ್ರಿ ಬೀಸಿಟ್ಟೇವ್ರಿ? ತೊಟ್ಲ ಕಟ್ಬಿಡೋಣ ತಾಯಿಯವರ.
1: ಈಗ ಆಗ್ಲಮ್ಮ
0: ತೊಟ್ಟಲ ಹಾಕಿದ್ವಿ ನೋಡ್ರಿ ಕುಶಿನ.
1: ಹಾಗಾದ್ರೆ ನನ್ನ ಕಂದಗ ಹೆಸರಿಡ್ರಿವ.
0: ಏನಂತ ಹೇಳ್ಬೇಕ್ರಿ
1: ಅಮ್ಮ? ಒಂದ್ ಜಗಳ ಪದ ಹಾಡಂಗ್ಲೇನ
0: ಹಾಡ್ಬೇಕ್ರಿ
1: ಅಮ್ಮ? ಹಾಡ್ಬೇಕು ನೋಡ್ರಿ
0: ತಾಯಿಯವ್ರ.

0: ಜಾಯಕ್ ಮಾಡೋ ಪದ್ಧತಿ ತೋರಿಸ್ತಾರೆ.
1: ಹೌದ್ರಿ ತಾಯಿ ಅವರೇ?
2: ಹೌದಮ್ಮ, ನನ್ನ ಕಂದನ್ ಜಾಯಕ್ ಮಾಡೋ ಪದ್ಧತಿ ತೋರಿಸ್ಬಿಡವಾ.
1: ಕೇಳಿ, ಜಾಯಕ್

0: ಅಂದ್ರಿ? ರೊಟ್ಟಿ ಮಾಡು ಖರ್ಚಿಗೈತಿ.
1: ಏನವ

0: ಬರ್ತಾಯಿ. ಇದೇ ರಾಜಬೀದಿಯಲ್ಲಿ ಹೋಗಿ ಬೇಗನ ಆಟ ಆಡಿಕೊಂಡು ಮನೆಗೆ ಬರ್ತಾಯಿದ್ರೆ ಮಾತಾಯಿ.
1: ಏನು ಕಂದ, ನೀನು ಚಿಕ್ಕವನು, ಮೂಗಂಡ ಮುಚ್ಚಿನ ಚೆಂಡ ನಾಗಂಡ ಬಂಗಾರಪ್ಪಣೆ ನಿನಗೆ ಆತಕ್ಕೆ ಕಂದ?
0: ಏನು ಮಾತಾಯಿ, ನಾನು ಚಿಕ್ಕವನಿದ್ದರೆ ಆನೆ ದಂಡಿಗೆ ಅಂಜು ಮಗನು ನಾನಲ್ಲ ಮಾತಾಯಿ. ಬೇಗನ ತಂದು ನನ್ನ ಕೈಲಿ ಕೂಡ ಮಾತಾಯಿ.
1: ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ, ನನ್ನ ಕಂದ ಬಿಲ್ಲವಾಣಿನ ಆಟಕ್ಕೆ ಹೋಗುತ್ತೆ ಅಂತ ಹಠ ಮಾಡಿ ಕುಂತಿರುವನು. ಆಗಲಿ, ಏನು ಕಂದ?
0: ಏನು ಮಾತಾಯಿ,
1: ನಿನಗೆ ಮೂಗಂಡ ಮುಚ್ಚಿನ ಚೆಂಡ ನಾಗಡ ಬಂಗಾರ ಪಣೆಯನ್ನು ತಂದು ನಿನ್ನ ಕೈಲಿ ಕೊಡ್ತೇನೆ ಕಂದ. ಇದೇ ರಾಜಬೀದಿಯಲ್ಲಿ ಹೋಗಿ ಆಟ ಆಡಿಕೊಂಡು ನೀನು ಬೇಗನೆ ಮನೆಗೆ ಬಾ ಕಂದ.
0: ನಾನು ಹೋಗಲಕ್ಕೆ ಹೆಸರು ದಯಪಾಲಿಸ ಮಾತಾ.
1: ಜೇವಲ್ ಕಂದ, ನೀನು ಹೋಗಿ ಬರುವಂತವನಾಗು.
2: ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.
3: ನಮೋ ನಮೋ ಗುರುಗಳೇ, ತಮ್ಮ ಪಾದಕ್ಕೆ ವಂದನೆಗಳು.
4: ಓಹೋ, ನಿಮಗೆ ಜೇವಾರಿ ಕಾರ್ತಿವರಾರ್ಜುನರೇ, ಇಲ್ಲಿಗೆ ಬರಲು ಕಾರಣವೇನು?
3: ಏನು ಗುರುಗಳೇ, ನನ್ನ ದೇಶದಲ್ಲಿ ನನ್ನ ಪ್ರಜೆಗಳು ಅನ್ನ ನೀರು ಇಲ್ಲದೆ ಬಳಲುತ್ತಿರುವರು. ತಮ್ಮ ಹತ್ತಿರ ಕಾಮಧೇನು ಕಲ್ಪವೃಕ್ಷ ಇರುವುದಂತೆ, ಅದನ್ನು ಕೊಟ್ಟು ಕಾಪಾಡಬೇಕು ಗುರುಗಳೇ.
4: ಹೇರು ಕಾರ್ತಿವರಾರ್ಜುನರೇ, ನಿನ್ನ ದೇಶದಲ್ಲಿ ನಿನ್ನ ಪ್ರಜೆಗಳು ಅನ್ನ ನೀರು ಇಲ್ಲದೆ ಬಳಲುತ್ತಿದ್ದರೆ ನಾನೇನು ಮಾಡಲಿ? ಕಾಮಧೇನು ಕಲ್ಪವೃಕ್ಷ ಆಯನ್ನು ಹತ್ತಿರವಿರೋದಿಲ್ಲ, ಹೇಳಿಕನೇ ಹತ್ತಿರಿರುವುದು. ಅವಳು ಕೊಟ್ಟರೆ ತೆಗೆದುಕೊಂಡು ಹೋಗು, ಇಲ್ಲಿ ಬಂದ್ರೆ ಹಾಗೆ ಹೋಗು. ನಾನೇನು ಮಾಡಿರಾದ್ರೆ?
3: ಆಗಲಿ ಗುರುಗಳೇ, ತಾಯಿಯವರನ್ನ ವಿಚಾರ ಮಾಡುತ್ತೇನೆ.
4: ಓಹೋ, ಹಾಗೆ ಆಗಲಿ.
3: ನಮ್ಮ ನಮ್ಮ ತಾಯಿಯವರೇ, ತಮ್ಮ ಪಾದಕ್ಕೆ ವಂದನೆಗಳು.
1: ನಿನಗೆ ಜೇವಗಲಿ ಕಾರ್ತಿವೀರಾರ್ಜುನವರೇ, ಇಲ್ಲಿಗೆ ಬರಲು ಕಾರಣವೇನು?
3: ಏನಮ್ಮ ತಾಯಿ, ನನ್ನ ದೇಶದಲ್ಲಿ ನನ್ನ ಪ್ರಜೆಗಳು ಅನ್ನ ನೀರು ಇಲ್ಲದೆ ಬಳಲುತ್ತಿರುವರು. ತಮ್ಮ ಹತ್ತಿರ ಕಾಮಧೇನು ಕಲ್ಪವೃಕ್ಷ ಇರುವಂತೆ, ಅದನ್ನು ಕೊಟ್ಟು ಕಾಪಾಡಬೇಕು ತಾಯಿಯವರೇ.
1: ಏನು ಕಾರ್ತಿವೀರಾರ್ಜುನವರೇ, ತಮ್ಮ ದೇಶದಲ್ಲಿ ತಮ್ಮ ಜನರು ನೀರ ನೀರಂದ ಬಳಲುತ್ತಿದ್ದರೆ ನಾನೇನು ಮಾಡಲಿ? ಕಾಮಧೇನು ಕಲ್ಪವೃಕ್ಷ ನನ್ನ ಹತ್ತಿರ ಇರುವುದಿಲ್ಲ, ನನ್ನ ಪತಿದೇವ ಜಮದಗ್ನಿ ಮುನೀಶ್ವರ ಹತ್ತಿರ ಇರುವುದು. ಅವರ ಕೊಟ್ಟರೆ ತೆಗೆದುಕೊಂಡು ಹೋಗರಿ, ಇಲ್ಲವಾದ್ರೆ ಹಾಗೆ ಹೋಗರಾದರೆ ನಾನೇನು ಮಾಡಲಿ?
3: ಆಗಲಿ ಮಾತಾಯಿ, ಗುರುಗಳಾದರೂ ವಿಚಾರ ಮಾಡುತ್ತೇನೆ.
2: ಓಂ ನಮಃ ಶಿವಾಯ.
3: ಗಂಡನನ್ನು ಕೇಳಿದ್ರೆ ಹೆಂಡತಿ ಮೇಲೆ ಹಾಕುತ್ತಿರುವ, ಹೆಂಡತಿನನ್ನು ಕೇಳಿದ್ರೆ ಗಂಡನ ಮೇಲೆ ಹಾಕುತ್ತಿರುವ. ಆಗಲಿ, ಈ ಸದ್ಯ ವೇಳೆಯಲ್ಲಿ ಜಮದಗ್ನಿ ಋಷಿಗಳು ತಪಸ್ಸಿನಲ್ಲಿ ಕುಳಿತಿರುವನು. ಅವನನ್ನು ಮೋಸದಿಂದ ಹೊಡೆದು ಕಾಮಧೇನು ಕಲ್ಪವೃಕ್ಷ ಒಯ್ದಿದ್ರೆ ನನ್ನ ಹೆಸರು ಕಾರ್ತಿವೀರಾರ್ಜುನನೇ ಅಲ್ಲ.
1: ಅಯ್ಯೋ ಶಿವಶಿವ ಶಂಕರ ಪರಮಾತ್ಮ, ನಾನು ಏನು ಮಾಡಲಿ, ಎಲ್ಲಿಗೆ ಹೋಗಲಿ? ಆ ಕಾರ್ತಿವೀರಾಜನು ಬಂದು ನನ್ನ ಪತಿಯನ್ನು ಕೊಲೆ ಮಾಡಿ ಕಾಮಧೇನು ಕಲ್ಪವೃಕ್ಷ ತೆಗೆದುಕೊಂಡು ಹೋಗಿರುವನು. ನನ್ನ ಕಂದ ಇನ್ನೂ ಚಿಕ್ಕವನಿರೋನು. ಪರಮಾತ್ಮ, ನನ್ನ ಕಂದ ತಂದೆ ಎಲ್ಲಿ ಹೋಗೇನಂತ ಕೇಳಿದ್ರೆ ನಾನೇನು ಹೇಳಬೇಕು ಪರಮಾತ್ಮ? ಆಗಲಿ, ನನಗೆ ಬಂದದ್ದು ಬರಲಿ, ಆ ಸದಗುರುವಿನ ದಯೆ ನನ್ನ ಮೇಲಿರಲಿ. ಆಗಲಿ, ನನ್ನ ಕಂದ ಕೇಳಿದ್ರೆ ನಾನು ಏನಾದ್ರೂ ಹೇಳುತ್ತೇನೆ.
3: ಏ ತಂಗಿ ಮಿಶಕ್ಕ,
4: ಯಾಕವಾ
3: ಬಾರವಾ?
4: ಯಾಕ
3: ಗುರುಗಳ ಪೂಜೆ ಹೂವಾ ಪತ್ರಿ ಶೀತಾಲ್ ನೀರ್ತಿರ್ಬೇಕು, ಒಂದ್ ಕೊಡ ನೀರ್ ತುಂಬಕೊಂಬ ಬರಕೇನೆ ಹೋಗಿ.
4: ಅಯ್ಯವ್ವ, ನನ್ ಕೊಡ ಇಲ್ಲ ಅಕ್ಕ, ನೀನೆ ತುಂಬಕೊಂಬಂದ್ಬಿಡು.
3: ತಂಗಿ ನನ್ ಕೊಡ ತಗೊಂಡ್ ಹೋಗಿ.
4: ಬ್ಯಾಡವ, ನೀನೇ ಹೋಗಿ ಬಂದ.
3: ಅಯ್ಯ, ನನ್ನ ತಲಾ ದೀಪ ಸರ್ಕನ್ ಹೋಗಿ ಬಾ.
4: ತಾಯವ್
3: ತಗೋ.

0: ಅಲ್ಲತ್ತಂಗಿ ಯಾಕೆ ಅಲ್ಲಕತ್ತಿ
1: ಅಕ್ಕ? ಅಕ್ಕ ನಾ ಯಾರಿಗಾರ ನಾಯ್ಕನೇ ಆಡಕಿನೇ
0: ಏನೋ ಅನ್ನಂಗಿಲ್ಲ ಬಿಡು, ಏನಾಗಿದೆ ಹೇಳು
1: ಅಕ್ಕ. ಹೊಳಿಗೆ ಹೋಗಿ ಅಕ್ಕ, ನಿನ್ ಕೊಡನ ತಿಕ್ಕಿದ್ನೆ ಅಕ್ಕ, ತಳ ತಳ ತಳ ನಂಗ
0: ನನ್ನ ಹಾಟೆ ಕೊಡಬಾರ್ದ. ಹೌದಿಲ್ಲ
1: ಅಕ್ಕ, ದಾರ್ಯಾಗ ಒಂದ್ ಹುಡುಗ ನೋಡಿ ನೀನು.
0: ಹಾ ನೋಡಿ, ನಾವು ತಾಯಿ ಮಗ ಜಗಳ ಹೋಗ್ಬಿಡು ನೋಡಿ ತಂಗಿ.
1: ಅಕ್ಕ ತಾಯಿ ಮಗ ಜಗಳ ಹಂಗಸ್ತಿಯ
0: ತಂಗಿ? ಈಗ ಅವಾಗ ಅಪ್ಪಿಲ್ಲ
1: ಆ ನನ್ನ ಹಾಟೆಗ ಅಪ್ಪಿಲ್ಲ,
0: ಅವ್ ಗುರುತಿಲ್ಲ, ತಾಯಿ ಮಗ ಜಗಳ ಕಳಕ್ ಆಗ್ಬಿಡೋನು.
1: ನಡಿ ಅಕ್ಕ.

0: ಏನ ಮಾತಾ?
1: ಏನಕ್ಕಂದ
0: ನನ್ನ ಹಡ ತನ್ನಿ ಎಲ್ಲರೂ ಬೇಗನೆ ತೋರ್ಸಮ್ಮ.
1: ಅಯ್ಯೋ ಶಿವಶಿವ ಶಂಕರ ಪರಮಾತ್ಮ, ನನ್ನ ಕಣ್ಣರಿಗೆ ಯಾರು ಹೊಡೆದಂತೆ ಕಾಣಿಸ್ತಿರುವುದು, ನನ್ನ ಕಣ್ಣರಿಗೆ ಯಾರು ಬಡದಂತೆ ಕಾಣಿಸ್ತಿರುವುದು. ಕಷ್ಟ ಪಡೆಯುತ್ತಾ ದುಃಖ ಮಾಡುತ್ತಾ ನನ್ನ ಕಂದ ಮನೆಗೆ ಬಂದಿರುವನು. ಈ ನನ್ನ ಕಂದನಿಗೆ ಬೇಡನೆಕ್ಕಾಗಿ ಬಿಲ್ಲಮಣನ ಆಟಕ್ಕೆ ಹೋಗಿ ಯಾರು ಕೂಡ ಜಗಳ ತಕ್ಕೊಂಡು ಮಾರೆ ಸಣ್ಣದ ಮಾಡಿ ಮನೆಗೆ ಬಂದ. ಪರಮಾತ್ಮ, ಈಗ ನಾನು ಏನು ಮಾಡಲಿ, ಎಲ್ಲಿಗೆ ಹೋಗಲಿ? ಆಗಲಿ, ನನ್ನ ಕಂದನಿಗೆ ಇದೇ ಒಂದು ಮಾತು ನಾನು ಸರಮತಿಯಿಂದ ಕೇಳುತ್ತೇನೆ. ಏನು ಕಂದ?
0: ಏನು ಮಾತಾ?
1: ನಾನಾದ್ರೆ ಹೇಳ್ತೀನಿ ಕೇಳ ಕಂದ.
0: ಅದನ್ನು ಚೆನ್ನಾಗಿ ಹೇಳಬೇಕು ಮಾತಾ.
1: ಆಗಲಿ ಕಂದ.

0: ಕನ್ನಡ
1: ಕಲ್ಲಳ ಗುಡ್ಡದ ಕರ್ಣೆ ಮಗನೇ ಹೊಡೆಯವ್ರು ಯಾರ ಮಾತಾ
0: ಯಾರಿಲ್ಲ
1: ಬಡವ್ರು ಯಾರ ಮಾತಾ
0: ಯಾರಿಲ್ಲ
1: ಏನ ಮಾತಾ
0: ಏನ ಕಂದ
1: ನೀನು ಸುಳ್ಳತನ ಹೇಳಿದ್ರೆ ನಾನೇ ನಿನ್ ಬಿಡದ ಮಾತಾಯಿ ನನ್ನ ತಂದೆ ಎಲ್ಲರೂ ಬೇಗನೆ
0: ಶಿವ ಶಂಕರ ಪರಮಾತ್ಮ ಏನ ಕಂದ
1: ಏನ ಮಾತ
0: ನಾನು ಸಾಕ್ಷಾತ್ ಸಂಬಂಧತ್ರ ಹೋಗಿ ನಿನ್ನನ್ನು ಪಡೆದುಕೊಂಡು ಬಂದಿರೋ ಕಂದ ಇಲ್ಲ ತಂದೆಯವ್ರು ನಾನೇ ತೋರಿಸಲಿ ಕಂದ
1: ಏನ ಮಾತಾಯಿ ನನ್ನನ್ನು ಪಡೆದುಕೊಂಡು ಬಂದಿದ್ದು ಸತ್ಯ ನಿಜವಾಗಿ ಮಾತಾಯಿ
0: ಹೌದು ಕಂದ ಇದು ಒಂದು ಮಾತು ಸತ್ಯ ನಿಜವಾಗಿ
1: ಹಾಗಿದ್ರೆ ನಾನು ಹೇಳ್ತೀನಿ ಕೇಳ ಮಾತಾಯಿ
0: ಆಗ್ಲಿ ಕಂದ
1: ಆಗ್ಲೇ ಮಾತಾಯಿ

0: ಹುಟ್ಟಲಾಕ ಹುಲ್ಲವಿ ಜೇನಕಂದ
1: ಇಲ್ಲ ಮಾತಾಯಿ
0: ಗಳಿಗಳಿಗೆ ಸಿಗಲಕ್ಕೆ ನಲ್ಲ ಗಡ್ಡೆನ ಕಂದ
1: ಇಲ್ಲ ಮಾದೇವಿ
0: ಏನಕಂದ ನಾನು ಅದನ್ನ ನಿನಗೆ ಹೇಳುತ್ತೇನೆ ಕೇಳಕಂದ
1: ಅದನ್ನ ಚೆನ್ನಾಗಿ ಹೇಳ್ಬೇಕ ಮಾತಾಯಿ
0: ಆಗ್ಲಿ ಕಂದ
1: ಆಗ್ಲಿ ಮಾತಾಯಿ
0: ಅಂದರ

0: ಮಾತಾಯಿ.
1: ಏನಕ್ಕಂದ?
0: ನನ್ನ ತಂದೆ ಎಲ್ಲರೂ ಬೇಗನೆ ತೋರ್ಸ ಮಾತಾಯಿ.
1: ಅಯ್ಯೋ ಶಿವಶಿವ ಶಂಕರ ಪರಮಾತ್ಮ, ನನ್ನ ಕಂದನಿಗೆ ಎಷ್ಟೊಂದು ಹೇಳಿದರು. ನನ್ನ ಕಂದ ತಂದೆ ತಂದೆ ಎಂದು ಹಠ ಮಾಡಿ ಕುಂತಿರುವನು. ಆಗಲಿ, ನನ್ನ ಕಂದನಿಗೆ ಇದು ಒಂದು ಮಾತು ನಾನು ಸನಮತ್ತಿಂದ ಹೇಳುತ್ತೇನೆ. ಏನಕ್ಕಂದ?
0: ಏನು ಮಾತಾಯಿ?
1: ನಾನಾದ್ರೂ ಹೇಳುತ್ತೇನೆ ಕೇಳಕಂದ.
0: ಅದನ್ನಿರುವ ಚೆನ್ನಾಗಿ ಹೇಳಬೇಕ ಮಾತಾಯಿ.
1: ಆಗಲಿ ಕಂದ.

0: ಏನ ಕಂದ,
1: ಮಾಡಿಲ್ಲದ ಮಳೆ ಬರ್ತದೆ ಏನ ಮಾತಾಯಿ?
0: ಬರೋದಿಲ್ಲ ಕಂದ.
1: ಅದರದ್ದೇ ಬೀಜ ಇಲ್ಲದ್ರೆ ನಾಡ್ತದೆ ಏನ ಮಾತಾಯಿ?
0: ನಾಟೋದಿಲ್ಲ ಕಂದ.
1: ಏನ ಮಾತಾಯಿ?
0: ಏನ ಕಂದ,
1: ಈ ಕುಳಿತಂತ ಸಭದಲ್ಲಿ ಗಂಡಲ್ಲದ ಗಂಡನು ಹಡ್ತಾರೆ ಏನ ಮಾತಾಯಿ?
0: ಹಡೋದಿಲ್ಲ ಕಂದ.
1: ಏನ ಮಾತಾಯಿ?
0: ಏನ ಕಂದ,
1: ನನ್ನ ಹಡತ್ತಂದಿ ಎಲ್ಲರೂ ಬೇಗನೆ ತೋರ್ಸ ಮಾತಾಯಿ.
0: ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ, ನನ್ನ ಕಂದನಿಗೆ ಎಷ್ಟೊಂದು ಹೇಳಿದರು, ನನ್ನ ಕಂದ ತಂದೆ ತಂದೆಯಂದು ಹಠ ಮಾಡಿ ಕುಂತಿರುವನು. ಆಗಲಿ, ನನ್ನ ಕಂದನಿಗೆ ಇದು ಒಂದು ಮಾತು ನಾನು ಸತ್ಯ ನಿಜವಾಗಿ ಹೇಳುತ್ತೇನೆ. ಏನ ಕಂದ?
1: ಏನ ಮಾತಾಯಿ?
0: ಏನ ಕಂದ, ನಾನಾದ್ರೂ ಹೇಳುತ್ತೇನೆ ಕೇಳ ಕಂದ.
1: ಆಗಲಿ ಮಾತಾಯಿ.

0: ಈಗ ನಾನು ಏನು ಮಾಡಲಿ, ಎಲ್ಲಿಗೆ ಹೋಗಲಿ? ಪರಮಾತ್ಮ ಇದೇನು ವಿಚಿತ್ರ! ಆಗಲಿ, ಇದು ಒಂದು ಮಾತು ನನ್ನ ಕಂದನ ಮುಂದೆ ನಾನು ಸತ್ಯ ನಿಜವಾಗಿ ಹೇಳಬೇಕು. ಏನು ಕಂದ?
1: ಏನು ಮಾತಾಯಿ?
0: ನಿಮ್ಮ ತಂದೆ ತಪಸ್ಸಿಲ್ಲಿ ಕುಂತಾಗ ಆ ಕಾರ್ತವೀರಾಜನು ಬಂದು ನಿಮ್ಮ ತಂದೆನ ಕೊಲೆ ಮಾಡಿ ಕಾಮದನ ಕಲಪ್ರಖ್ಯಾತ ತೆಗೆದುಕೊಂಡು ಹೋಗಿರುವನು ಕಂದ.
1: ಏನು ಮಾತಾಯಿ? ನನ್ನ ತಂದೆನ ಕೊಲೆ ಮಾಡಿ ಆ ಕಾಮದೇನು ಕಲ್ಪವೃಕ್ಷ ಬಂದು ಸತ್ಯವಾಗಿನ ಮಾತಾಯಿ?
0: ಹೌದು ಕಂದ, ಇದು ಒಂದು ಮಾತು ಸತ್ಯ ನಿಜವಾಗಿ.
1: ಹಾಗಿದ್ದರೆ ನೀಚಲ ಕೂಡ ಇದ್ದಾಡಿ ಆ ಕಾಮದೇನು ಕಲ್ಪವೃಕ್ಷ ಗೆದ್ದ ಮನೆಗೆ ಬರ್ತದೇನ ಮಾತಾಯಿ?
0: ಏನು ಕಂದ, ನೀನು ಆ ಕಾರ್ತವೀರಾಜನವರ ಕೂಡ ಇದ್ದವನು ಆಡಿ ಆ ಕಾಮದೇನು ಕಲ್ಪವೃಕ್ಷ ಗೆದ್ದು ಮನೆಗೆ ಬರುವವರಿಗೆ ನಾನು ಒಂದು ತಿಂಗಳ ಬಳಿ ಕರ್ಮಣೆ ತೆಗೆದ್ರೆ ಹಂಡಿಗಿರ್ತೇನೆ ಕಂದ. ನೀನು ಬೇಗ ಯುದ್ಧಕ್ಕೆ ಹೋಗುವಂತವನು.
1: ಹೋಗಲಕ್ಕೆ ಆಸರೋ ದಯಪಾಲಿಸ ಮಾತಾಯಿ.
0: ಜೇವಲ್ ಕಂದ, ನೀನು ಹೋಗಿ ಬರುವಂತವನಾಗು.
2: ಸುಮ್ಮನೆ ಬಂದ್ರದಿಂದ ತಿರುಗಿ ಮನೆಗೆ ಹೋಗು.
1: ಏನು ರಾದ್ರೆ ಸುಮ್ಮನೆ ಕೊಟ್ಟು ಕಳಿಸ್ರು ಆತ ಮನನ್ ಕಿಡ ಹಾಕ್ತಿರು.
2: ಎಲೋ ಪರಶುರಾಮ, ನಿನ್ನಲ್ಲಿ ಶಿವರೈತರ ಇದ್ದವನು ಮಾಡಿ ಗೆದ್ದು ತೆಗೆದುಕೊಂಡು ಹೋಗುವಂತ ನಾವು.
1: ನಡೆಯಲಿ ಮಾಹಿತ,
2: ನಡೆಯಲಿ ಗೌರವಿದ್ದ,
1: ನಡೆಯಲಿ.

0: ಬಂದಾಳಗಳು.
1: ನಿನಗೆ ಜೇವಾರಿ ಪರಶುರಾಮ ಆಮೇಲೆ ಕೆಲವಂತವನಾಗು. ಎಲ್ಲ ಮಗು, ನಿನ್ನ ತಾಯಿ ಬರ ಸ್ಥಿರವಾಗಿಲ್ಲ ಹಾಗೂ ಎನ್ನ ವಸ್ತನವೂ ಪೂರೈಸಲಿಲ್ಲ. ಈ ನಿನ್ನ ತಾಯಿ ಬೆಟ್ಟದ ಕಡೆ ಸುಟ್ಟಾಗಿರುವಂತ ನಾಗ ಮಗು.
0: ಏನು ತಂದೆವ್ರಿ, 9 ತಿಂಗಳ ಹೊತ್ತು ಹೆತ್ತಂತ ತಾಯಿನ ಕೊಲೆ ಮಾಡದಿಂದ ಆಗ್ಲಾರ ತಂದೆವ್ರಿ.
1: ಏನು ಪರಶುರಾಮ, ತಂದಿ ಬಾತು ಮೀರಿದ್ರು ಮಕ್ಕಳೇ. ಏನು ಮಗು, ನಿನ್ನ ತಾಯಿ ಮನ ಸ್ಥಿರವಾಗಿಲ್ಲ ಹಾಗೂ ಎನ್ನ ವಸ್ತನವೂ ಪೂರೈಸಲಿಲ್ಲ. ನಿನ್ನ ತಾಯಿಯ ಮುಖವನ್ನು ನೋಡಾರಿ, ಬೇಗನೆ ನಿನ್ನ ತಾಯಿನ ಬೆಟ್ಟದ ಕಡೆ ಸುಟ್ಟಾಗಿರುವಂತ ನಾಗ ಮಗು.
0: ಏನು ತಂದೆವ್ರಿ, ಆಡಿದಡಿದು ಬಂದು ಅಂಗಲನ್ನು ತೊಳೆದು ಹಸಿದ ಬಾಯಿಗೆ ಅನ್ನ ಬಿಟ್ಟಂತೆ ತಾನೇನು ಕೊಲೆ ಮಾಡಬೇಕು ತಂದೆವ್ರಿ?
1: ಹೌದು ಪರಶುರಾಮ, ಕೊಲೆ ಮಾಡಲೇಬೇಕು.
0: ಆಗ್ಲಿ ತಂದೆವ್ರಿ, ನೀವು ಹೇಳದಂತೆ ನನ್ನ ತಾಯಿನ ಕೊಲೆ ಮಾಡಿ ಬರ್ತಾನೆ, ಬೇಡ 3 ವರ್ಷ ಕೊಡಬೇಕು ತಂದೆವ್ರಿ.
1: ಏನು ಮಗು, ಬೇಗನೆ ಬೆಟ್ಟಕ್ಕೆ ಹೋಗಿ ನಿನ್ನ ತಾಯಿನ ಕಡೆ ಸುಟ್ಟಾಕಿ ಬಾ, ಆಮೇಲೆ ಏನು ಬೇಡುತ್ತೆ ಬೇಡು, ನೀನು ಬೇಡಿದ 3 ವರ್ಷ ಕೊಡ್ತೀನಿ ಮಗು.
0: ಹಾಗಾದ್ರೆ ವಚನ ಕೊಡ್ತಾನೆ ತಂದೆವ್ರಿ.
1: ವಚನ ತೆಗೆದುಕೊಳ್ಳು ಮಗು, ವಚನ
0: ನನಗೆ ಹೋಗಲಕ್ಕೆ ಹಸರು ದಯಪಾಲಿಸ್ ತಂದೆವ್ರಿ.
1: ಜೇವಾರಿ ಹೋಗಿ ಬರುವಂತ ನಾಗ ಮಗು.

0: ತಾಯಿ
1: ಇಲ್ಲಾಕ್ ಬಂದೇನ ನಡದ
0: ಏನಮ್ಮ ತಾಯಿ ನನ್ನ ಕಂದ ಪರಶುರಾಮ ಇವತ್ತಿಗೆ 12 ದಿವಸ ಆಯ್ತು ನನಗೆ ಹಂಗಾಗಿ ಕಾಡುತ್ತಿರುವನು ಹೊಟ್ಟೆಗೆ ತುತ್ತು ಕೂಳಿಲ್ಲ ಸಿಂಪಿ ನೀರಿಲ್ಲ ಮಾ ತಾಯಿ ಮಾತಂಗಿ ಕೇರಿಲ್ಲದ ಕಾಲಹರಣ ಕಳೆದೋಗ್ಬೇಕಂತ ಇಂತ ರಾತ್ರಿಯಾಗ ನಿನ್ನ ಮನೆಗೆ ಬರ್ಬೇಕಾಗ್ಯದ ಮಾ ತಾಯಿ ನಿನ್ನ ಮನೇಲಿ ಸ್ವಲ್ಪ ಜಾಗ ಇದ್ರೆ ಕೊಡಮ್ಮ
1: ತಾಯಿಯವರ
0: ಏನಮ್ಮ
1: ಬಡವ್ರಿ ತಾವ್ ದೊಡ್ಡವ್ರ ತಾಯಿಯವರ ದೊಡ್ಡವ್ರ ಮನೆಗೆ ಇರ್ಬೇಕಾಗಿತ್ತು ತಾಯಿ ನಮ್ಮ ಮನೆಗೆ ಯಾಕೆ ಬಂದೇನ ಹಡದ
0: ನೋಡಮ್ಮ ನಾನು ಗೌಡ್ರ ಮನೇಲಿ ಕುಲಕಣ್ಣರ ಮನೇಲಿ ಇರುವಂತಕ್ಕೆಲ್ಲ ನಾನು ಮಾತಂಗಿ ಕೇರಿಯಲ್ಲಿ ಕಾಲಹರಣ ಕಳೆದೋಗ್ಬೇಕಂತ ನಿನ್ನ ಮನೆಗೆ ಬರ್ಬೇಕಾಗ್ಯದ ನಿನ್ನ ಮನೆಯ ಸ್ವಲ್ಪ ಜಾಗ ಇದ್ರೆ ಕೊಡಮ್ಮ
1: ಇವ ಜಾಗ ಇಲ್ಲ ಇವ
0: ನೋಡಮ್ಮ ನಾನೇನ್ ಜಾಗ ಕರಿ ತಗೊಳಕ್ ಬಂದಿಲ್ಲವ ನೋಡಮ್ಮ ನನ್ನ ಕಂದ ಪರಶುರಾಮ ಬರೋ ವೇಳೆಗೆದ ಬೇಗನೆ ಜಾಗ ಕೊಡಮ್ಮ
1: ಯಾಕ್ರಿ ನಿಮ್ಮ ಗಂಜಿ ಬಂದಿರಿ
0: ಹೌದಮ್ಮ
1: ಜಗಳ ತೆಗದ್ರಿ ನನ್ನ ಹಾಟಿಯವ
0: ಹೌದಮ್ಮ ತಾಯಿ
1: ಯಾವಾಗ ಆತಕ್ತಿ ಅವಾಗ ಗಪ್ ಮಾಡಿಬಿಡತ್ ಬಡ್ಕೊಂಡ್ ನೋಡ ಇವ
0: ನೋಡಮ್ಮ ಹಾಗೆಲ್ಲ ಮಾತಾಡಬಾರ್ದು ಈಗ ನನ್ನ ಕಂದ ಬರೋ ವೇಳೆಗೆದ ಬೇಗನೆ ಜಾಗ ಕೊಡಮ್ಮ
1: ಜಾಗ ಕೊಡದಲ್ಲ ಇವನ ಯಾವ ಹತ್ತಿಕೊಂಡಿದ ಖರ್ಚು ಬಹಳ ಆಗ್ತೀರ ಮನ್ಯಾಗ
0: ಅಲ್ಲ ನಿನ್ ಮನೆ ಖರ್ಚು ಬಹಳ ಆಗಿದೆ
1: ಹೌದು ಇವ
0: ಎಷ್ಟಾಗಿದಮ್ಮ
1: ಇವ 12 ಮಂದಿ ಸ್ವಸ್ತಿಯರು
0: ಹೌದು
1: 32 ಮಂದಿ ಮೊಮ್ಮಕ್ಕಳು ನಾವಿಬ್ರು ಗಂಡ ಹೆಂಡತಿ ಸಣ್ಣವ್ರಿ
0: ಏನಮ್ಮ 12 ಮಂದಿ ಸ್ವಸ್ತಿಯರು 32 ಮಂದಿ ಮೊಮ್ಮಕ್ಕಳು ಮತ್ತ ನೀವ್ರು ಗಂಡ ಹೆಂಡತಿ ಸಣ್ಣವ್ರ
1: ಸಣ್ಣವ್ರ ಅಂದ್ರೆ ವಯಸ್ಸಾಗೈತ್ರಿ ಬುದ್ಧಿ ಕಡಿಮೆ ಸಲಕ್ ಸಣ್ಣವ್ರ ಸಣ್ಣವ್ರ ಹೆಸರು ಇಟ್ಕೊಂಡೇವ್ರಿ
0: ಆಗಲೇ ಮಾತಾಯಿ ನಿನ್ನ ಮನೆಯಾಗ ಮೊಮ್ಮಕ್ಕಳು ಸ್ವಸ್ತಿಯರು ಇದ್ದ ಬಳಕ ನನಗೊಂದ್ ಸ್ವಲ್ಪ ಜಾಗ ಇಲ್ಲ ಏನಮ್ಮ
1: ಮನೆ ಮಾತ್ರ ಜಾಗ ಇಲ್ಲವ
0: ಏನಮ್ಮ ಜಾಗನೇ ಇಲ್ಲ
1: ಇಲ್ಲ ನಾನು ಹಡದ ಮಾತೆಲ್ಲರಿ ಹೋಗ್ರಿ
0: ನೋಡಮ್ಮ ತಾಯಿ ನಿನ್ನ ಹೊಟ್ಟಿಲೆ ಹುಟ್ಟಿದ ಹೆಣ್ಣು ಮಗಳೆಂದು ನನ್ನ ಮೇಲೆ ದಯ ತೋರಮ್ಮ ನಿನ್ನ ಬೆನ್ನೆಲುಬು ತಾಕತ್ತಂಗಿರೆಂದು ನನ್ನ ಜನ್ಮ ಉಳಿಸ ಮಾ ತಾಯಿ
1: ಎಂತ ಮಾತು ಮಾತಾಡಿದ್ರಿ ತಾಯಿ ಅವರ ನಿಮ್ ಮಾತು ಕೇಳಿದ್ರೆ ಹೊಟ್ಟೆ ಕಳ ಕಳ ಕರೆ ಏನ್ ಮಾಡುದು ನಿನ್ನ ಮಗ ಬಾಳ ಬೇರಿಕೆದಾನ
0: ಯಾಕಮ್ಮ ನನ್ನ ಕಂದ ನಿನಗೇನ್ ಮಾಡ್ತಾನ
1: ಏನ್ ಮಾಡ್ತಾರ್ರಿ ಮನೆಗೆ ಇಟ್ಕೊಂಡೆ ಅಂದ್ರೆ ಈಗ ಬಂದ ನಾನು ಕಡದನ ನನ್ನ ಹಾಟಿಯವ
0: ನೋಡಮ್ಮ ನನ್ನ ಕಂದ ಬಂದ್ರ ನಿಮ್ಮ ಮಗು ಇಲ್ಲದ ಅಂತ ನೀನ್ ಹೇಳಬಾರ್ದ ಅವಾಗ
1: ಜಾಗ ಕೇಳಕ್ಕೋಲ್ಲ ಕೆದ್ರಿ ಕೇರ್ ಹಾಕೋಲ್ಲ ನೀ ಬಂದ್ರ
0: ನಿನ್ನ ಮನೇಲಿ ಜಾಗನೇ ಇಲ್ಲ
1: ಇಲ್ಲ ಇವ
0: ನೋಡಮ್ಮ ತಾಯಿ ನಿನ್ನ ಮನೇಲಿ ಜಾಗ ಇರ್ಲಿ ಕಷ್ಟ ಹೋಯ್ತು ಆ ಬೇವಿನ ಗಿಡದ ಬುಡ ಕಾಣದೇನಮ್ಮ
1: ಅದು ಮಾತಂಗಿ ಡೊಣಿರಿ ನಮ್ದೇ
0: ಹಾಗಾದ್ರೆ ಮಾತಂಗಿ ಡೊಣೆ ಏನಿರ್ವದಮ್ಮ
1: ಏನ್ರಿ ತಾಯಿ ಅವ್ರೆ ಕೇಳೋದ ಕೇಳ್ತೀರಿ ಕೇಳೋದ ಕೇಳ್ತೀರಿ ಬಸವನ ಚರ್ಮದ್ರ ತಾಯಿ ಅವ್ರಲ್ಲಿ
0: ನೋಡಮ್ಮ ತಾಯಿ ಆ ಬಸವನ ಚರ್ಮದಿಂದ ಈ ಜಗವೆಲ್ಲ ಉದ್ಧಾರ ಆಗಿರುವುದು ನಾನಾದ್ರ ಮಾತಂಗಿ ಡೊಳೆಯಲ್ಲಿ ಕುಳಿತು ಪವಿತ್ರ ಹೋಗ್ತೀನಿ ಅಲ್ಲೇ ಸ್ವಲ್ಪ ಜಾಗ ಬೇಕಮ್ಮ
1: ಕುಂದ್ರ ಹೋಗ್ಯವ ಎದ್ದು ಬರ್ಬಾರ್ದು ನೋಡಿ
0: ಅಮ್ಮ ನನ್ನ ಕಂದ ಬಂದ್ರೆ ನಾನಲ್ಲಿ ಹೊರಗೆ ಬರೋದಿಲ್ಲ
1: ಹೋಗ್ಯವ
0: ಆಗ್ಲಿಮ್ಮ

0: ಪುಂಡ ಪರಶುರಾಮ.
1: ಪುಂಡ ಪರಶುರಾಮ?
0: ಹೌದು.
1: ಯಾಕಪ್ಪ ಈ ಕಡೆ ಬಂದಿ?
0: ಏನಮ್ಮ ನನ್ನ ತಾಯಿ ಹುಡುಕ್ಲಕ್ ಬಂದೆ ನೋಡು.
1: ನಿಮ್ಮ ಅವ್ನ ಹುಡುಕಾಡಕ್ ಬಂದಿಯಾ?
0: ಹೌದು.
1: ಹುಡುಕ್ಯಾಡ ಹೋಗಪ್ಪ.
0: ಏನಮ್ಮ ಮಾತಂಗಿ, ನನ್ನ ತಾಯಿ ನಿನ್ನ ಮನೆ ಒಳಗೆ ಅದಾಳ ನೋಡು.
1: ನನ್ನ ಮನೆಗೆ ಅದಲ್ಲ.
0: ಹೌದು.
1: ಪಟ್ಟಣ ಮೊಸರು ಕೊಡದನ್ ಮೂಳ.
0: ಏನಮ್ಮ ನನ್ನ ತಾಯಿ ನಿನ್ನ ಮನೆ ಒಳಗೆ ಕೂತ
1: ಬರ್ತಾಳ? ನಿಮ್ಮವ?
0: ಏನಮ್ಮ ಸುಮ್ಮನೆ ತೋರಿಸಾತಿವಿಲ್ಲೋ.
1: ನಮ್ಮ ಮನೆಗೆ ಬಂದಳ ಹೆಂಗ್ ಹೇಳ್ತಿದ್ದಮ್ಮ?
0: ಏನಮ್ಮ ಇದೇ ನನ್ನ ತಾಯಿ ಬಂಡ್ರ ಹೆಜ್ಜೆ ಮೇಲೆ ಹೇಳ್ತೀನಿ ನೋಡು.
1: ಹಾ ಹೌದು, ನನ್ನ ಕಟ್ಟಣಿ ಉಂಡಂಗ. ಹೌದಪ್ಪ, ನಿಮ್ಮ ತಾಯಿಯವ್ರು ನಿನ್ನೆ ಬಂದಿದ್ರತ್ತ ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂತ ಮೂರು ಹೋಗ್ಯಾರಪ್ಪ. ಇನ್ನ ಬಂಡರೇಜ್ ಮೊಮ್ಮಕ್ಳು ತುಳಿತಾವ್ ಕಾಯ್ಕೊತಿದ್ದನು. ಅಯ್ಯಪ್ಪ ಹೋಗು.
0: ಏನಮ್ಮ ಸುಮ್ಮನೆ ತೋರಿಸ್ತೀನಿ ಮನೆ ಹುಡುಕ್ಯಾಂಡ್ ನೋಡು.
1: ಏತಮ್ಮ ನಮ್ಮ ಮನೆಯಾಗ ನಿಮ್ಮ ಮೌಜಾರ್ ಸಿಗ್ಲಿಕ್ಕಂದ್ರೆ ಹೆಂಗಪ್ಪ?
0: ಏನಮ್ಮ ನನ್ನ ತಾಯಿ ಸಿಗ್ಲಿಕ್ಕಂದ್ರೆ ಇಲ್ಲ ನನ್ನ ರುಂಡರ್ ಕರ್ನ ದಾರ್ಬೈಲಿ ಕಟ್ಟ ಹೋಗ್ತೀನಿ.
1: ರುಂಡ ಕಡ್ದು ಕಟ್ಟ ಹೋಕ್ಕೆ?
0: ಹೌದು.
1: ಒಂದೊಂದು ಜೈಲ್ ಹೆಂಗ್ ಸುಗತ್ ಮಾಡಿಯ ಆಗ್ಲಿ ಬಿಡು, ವಚನ ಕೊಡ. ಹಂಗಾರ
0: ಏನಮ್ಮ ನಾನು ಸಣ್ಣವನ್ ವಚನ ಹತ್ಕಬೇಕು.
1: ಸಣ್ಣವನ ಸಣ್ಣವ್ರ ಮಾತಾಡ ದೊಡ್ಡ ಮಾತಾಡಕ್ ಬರ್ತೈತಿ. ವಚನ ಕೊಡಕ್ ಸಣ್ಣವನ ನೀನು, ವಚನ ಕೊಡು ಹುಡುಕ್ಯಾಡ.
0: ಏನಮ್ಮ ನನ್ನ ತಾಯಿ ಸಿಗ್ಲಿಕ್ಕಂದ್ರೆ ಇದೇ ನನ್ನ ರುಂಡರ್ ಕಡೆ ದಾರ್ ಬೈಲಿ ಕಟ್ಟ ಹೋಗ್ತೀನಿ ವಚನ ತೆಗೆದು.
1: ಹುಡುಕ್ಯಾಡಪ್ಪ.
0: ಏನಮ್ಮ ನನ್ನ ತಾಯಿ ಸಿಗ್ಲಿಲ್ಲ.
1: ಸಿಗ್ಲಿಲ್ಲ?
0: ಹೌದು.
1: ಕಡ್ಕೊಂಡ
0: ಏನಮ್ಮ ಇಲ್ಲೊಂದ್ ಸಲ
1: ಹುಡುಕ್ಯಾಡ್ತೀನಿ. ಹುಡುಕ್ಯಾಡ.
0: ಏನಮ್ಮ ನಿನ್ ವಚನ ಬೇಕಲ್ಲ.
1: ನಂದ್ಯದ್ರದಪ್ಪ.
0: ಒಂದ್ ವೇಳೆ ನನ್ನ ತಾಯಿ ನಿನ್ ಮನೆ ಒಳಗೆ ಸಿಕ್ಕ್ರೆ ನೀನು ಮೂಗ್ ಕೊಯ್ತೀನಿ.
1: ಮೂಗ್ ಕೊಯ್ತಿ?
0: ಹೌದು.
1: ಏನನ ಹಾಟ್ಯ ಎಂತ ಕಪ್ಪರದ ಗಿಡದಿವೋ ಅಯ್ಯಪ್ಪ ನೀನು. ಮೂಗ್ ಯಾಕೆ ಕೊಯ್ತಿ ಮಾರ? ಸಿಕ್ಕ್ರ ಒಂದ್ ಕಾಲ್ ಕರೆಕ್ಕೆ ಜೋಗ.
0: ಏನಮ್ಮ ನನ್ನ ಮೂಗ್ ಕೊಯ್ಯಂಗಾಗ ಕೊಯ್ತೀನಿ.
1: ಮೂಗ್ ಕೊಯ್ಯಂಗಾಗೈತಿ?
0: ಹೌದು.
1: ಬೇಷತ್ ಬಿಡಪ್ಪ ತಗದ. ಹಿರಿಯರ ಸುಳ್ಳಾಗದ್ ನೋಡ್ರಿ. ಅದ ಬುಧರಿಗೆ ಶಾಸ್ತ್ರ ಚಿಂತೆ, ಪದಮದ ರಾಕ್ಷಿ ಆದ ಸುಧತೀರಿಗೆ ಕಾಮದ ಚಿಂತೆ, ದರಿದ್ರರಿಗೆ ಸರ್ವ ಚಿಂತೆ, ಸ್ವಭಾವ ಚಿಂತೆ, ಕುಡಲ ಸಂಗಮ ದೇವ ಅಂತ ಹೇಳಿ ಒಬ್ಬೊಬ್ಬರಿಗೆ ಒಂದೊಂದ್ ಚಿಂತೆ ಇರ್ತೈತಿ. ಇದಕ್ಕೆ ಬರೇ ಮೂಗ್ ಕೊಯ್ತಿದ್ದಂಗ ಕಾಣಿಸ್ತೈತಿ. ಮೂಗ ಕೊಯ್ತಿಪ್ಪ?
0: ಏನಮ್ಮ ನೀನು ಮೂಗ್ ಕೊಯ್ತೀನಿ ಬಿಡು.
1: ನಂದು ಬೇಡ, ನನ್ನ ಮನೆಯ ಗಂಡ ಸುಸ್ತರದ ರೂಪಕ್ಕೆ ಕೊಯ್ಯಕೈತಿ ನೋಡಿ.
0: ಏನಮ್ಮ ಅವ್ರದಾದ್ರು ಕೊಯ್ತೀನಿ.
1: ಹಾ ಹುಡುಕ್ಯಾಡ.
0: ಏನಮ್ಮ ನನ್ನ ತಾಯಿ ಸಿಗ್ಲಿಲ್ಲ.
1: ಸಿಗ್ಲಿಲ್ಲ? ಕಡ್ಕೊಂಡ.
0: ಏನಮ್ಮ ತಾಯಿ?
1: ಏ ತಾಯಿ ಮತ್ತೆ ಅವನೇ
0: ನೀನು ಬರ್ಲಿದ್ದೆ ನಿನ್ನ ಕಂದ ಕತ್ ಹೋಗ್ತಾನ.
2: ನೋಡಮ್ಮ ನನ್ನ ಕಂದ ಚಿಕ್ಕವನಿದ್ದಾಗ ಮೂರು ಸಿಂಪಿ ಅಕ್ಕಿ ಹಾಲ, ಮೂರು ಸಿಂಪಿ ಕಳ್ಳಿ ಹಾಲ, ಮೂರು ಸಿಂಪಿ ಕ್ಯಾರಣ್ಯ ಅಕ್ಕಿ ಸಿರ್ಪಂದಾಗ ನಿನ್ ಮೂಕೋದನಮ್ಮ. ನಾನೇನ್ ಮಾಡ್ಲಿ? ಇರ್ಲಿಮ್ಮ ನನ್ನ ಕಂದ ನಿನ್ನ ಮೂಕೋದನಲ್ಲ, ನಾನಿನ ಮೂಗ್ ಕೊಡ್ತೀನಿ ಅಮ್ಮ ತಾಯಿ. ಏನಮ್ಮ ನಿನ್ನ ಕರ್ಮ ಧರ್ಮ ನಿನ್ನ ಸಂಘಟ್ರಲಿ, ನಿನಗ ರತ್ನ ಬಂಗಾರ ಬಂಡ್ರ ಕೊಡ್ತೀನಿ. ಇದ್ ಮುಗ ಇದ್ದಾಗ್ತದ ಹೋಗಮ್ಮ.
1: ಬಿಡ ನನ್ನ ಹಡದ ನಡೀತಾ ಇರ್
2: ಅಮ್ಮ, ನಾನಿನ್ ಹೋಗಿ ಬರ್ತೀನಿ
1: ಅಮ್ಮ.
2: ಯಾಕೆ
1: ಯಾಕಂದ್ರೆ ಸಿಕ್ಕರು ಮೂಕ್ ಕೊಯ್ತದ ಅದು.
2: ಹಾಗಾದ್ರೆ ನನ್ನ

0: ಮೇಲೆ ಕೆಲವಂತವನಾಗು. ಏನು ಮಗು, ನಿನ್ನ ಸೋರ್ತನಿಗೆ ಮೆಚ್ಚಿದ ಮಗು, ನೀನು ಏನು ಬೇಡ್ತಿ ಬೇಡು, ನೀನು ಬೇಡಿದ ಮೂರು ವರ ಕೊಡ್ತೀನಿ ಮಗು.
1: ಏನು ತಂದೆವ್ರೇ, ನಿಮ್ಮ ಕಣ್ಣಲ್ಲಿರುವ ಉರಿ ನೇತ್ರವನ್ನು ಬಿಡಬೇಕು ತಂದೆವ್ರೇ.
0: ಏನು ಮಗು, ನೀನು ವರ ಬೇಡದಂತೆ ಎಲ್ಲ ಉರಿ ನೇತ್ರವನ್ನು ಬಿಟ್ಟಿರ್ತೀನಿ ಮಗು. ಹೋಗಿರುವಂತ
1: ನನ್ನ ಮೂರು ಮಂದಿ ಅಣ್ಣ ತಮ್ಮನ್ನ ಎಬ್ಬಿಸಬೇಕು ತಂದೆವ್ರೇ.
0: ಆಗಲಿ ಮಗು, ಸಂತೋಷ, ನೀನು ವರ ಬೇಡದಂತೆ ನಿನ್ನ ಮೂರು ಮಂದಿ ಅಣ್ಣ ತಮ್ಮಂದಿರಾದರೂ ಪುನರ್ಜೀವ ಮಾಡಿ ಮಗು ಹೋಗಿರುವಂತ
1: ಮತ್ತು ನನ್ನ ತಾಯವ್ರೆ ಎಬ್ಬಿಸಬೇಕು ತಂದೆವ್ರೇ.
0: ಎಲ್ಲ ಪರಿಶುರಾಮ, ಇದು ಒಂದು ಮಾತು ಬಿಟ್ಟು ಮಾತನಾಡು.
1: ಏನು ತಂದೆವ್ರೆ, ನಿಮ್ಮ ಹತ್ತಿರಲ್ಲಿ 1 ವರ್ಷ ಆಯ್ತು 2 ವಚನ.
0: ಆಗಲಿ ಮಗು, ನೀನು ಮರಬೇಡದಂತೆ ನಿನ್ನ ತಾಯಿನದು ಪುನರ್ಜೀವ ಮಾಡಿ ಮಗು ಹೋಗಿ ಬರುವಂತವನಾಗು.
1: ನಾನು ಹೋಗಲಕ್ಕೆ ಆಸರೋ ದಯಪಾಲಿಸ್ತಂದೆವ್ರಿ.
0: ಜೇವಾಲಿ ಮಗು ಹೋಗಿ ಬರುವಂತವನಾಗು.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ. ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.
4: ಫೇಸ್ಬುಕ್ಕಿನ ಎಲ್ಲ ಗೆಳೆಯರಿಗೂ ನನ್ನ ನಮಸ್ಕಾರ ಹೇಳ್ತಾ ಇಂದಿನ ನನ್ನ ಕಾರ್ಯಕ್ರಮದಲ್ಲಿ ಸಾತ್ ಸಂಗತ್ನಲ್ಲಿ ತಬಲಾದಲ್ಲಿ ಯುವ ಕಲಾವಿದರಾದಂತಹ ನಮ್ಮ ಶಿವಮೊಗ್ಗ ನಗರದ ಹಾಗೂ ಸಾಗರದ ನಗರದ ಉಸ್ತಾದ್ ಜಾಕಿರ್ ಹುಸೇನ್ ತಮ್ಮರಾದ, ಉಸ್ತಾದ್ ಫಜಲ್ ಪುರೇಶ್ವರ ಶಿಷ್ಯರಾದ ಶ್ರೀಯುತ ವಿನಾಯಕ್ ಸಾಗರ್ ಅವರು ತಬಲಾದಲ್ಲಿದ್ದಾರೆ. ಹಾಗೆ ಹಾರ್ಮೋನಿಯಂನಲ್ಲಿ ಕೂಡ ನಮ್ಮ ಆಶ್ರಮದ ಕಲಾವಿದರು ಹಾಗೂ ಇಲ್ಲಿನ ಶಿಷ್ಯರು, ಶಿವಮೊಗ್ಗ ವೀರೇಶ್ವರ ಪುಣ್ಯಾಶ್ರಮದ ಶಿಷ್ಯರು ಶ್ರೀಯುತ ಕಲ್ಲೇಶ್ ಕಲ್ಗುಂಡಪ್ಪ ಅನ್ನೋದಿದ್ದಾರೆ. ಜೊತೆಗೆ ತಾನ್ಪುರ್ನಲ್ಲಿ ನಮ್ಮದೇ ಆದಂತಹ ಶಿಷ್ಯ ಬಳಗ ಬಸವರಾಜರು ಇದ್ದಾರೆ, ಜೊತೆಗೆ ರಮೇಶ್ ಅವರಿದ್ದಾರೆ. ವಚನ ಗಾಯನವನ್ನು ಹಾಡಲಿಕ್ಕೆ ಏರ್ಪಾಟು ಮಾಡಿದ್ದೆ.

ಶಾರದರ, ಪದ್ಮಭೂಷಣ, ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳು ಬರೆದಿರುವಂತಹ ಅದ್ಭುತ ವಚನಗಳಿದ್ದಾವೆ ಸ್ನೇಹಿತರೆ. ಶಿವಶರಣ ಸಾಲಿನಲ್ಲಿ ಬರುವಂತಹ ಆ ರೂಪದಲ್ಲಿರುವಂತಹ ವಚನಗಳು ನಮ್ಮ ಅಬ್ಸರ್ವರ್ಗಳು ಆ ಸಾಲಿನಲ್ಲಿ ನಮ್ಮ ಗುರು ಹಿರಿಯರು ಫೇಸ್ಬುಕ್ ಗ್ರೂಪನ್ನು ಅಕೌಂಟ್ ಕ್ರಿಯೇಟ್ ಮಾಡಿ ಅಜ್ಜಾರ ವಚನಗಳನ್ನು ಮನೆ ಮನೆಗೂ ಹಾಗೂ ಜನಗಳಿಗೂ ತಲುಪುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅಜ್ಜಾರ್ ಬರೆದಿರುವಂಥ ಇನ್ನೊಂದು ಅದ್ಭುತವಾದ ಗೀತೆ

ಪಾಲಿಸಿರುವಾಗಿರ್ತೀನಿ. ಕೊನೆಯದಾಗಿ ರಾಗ ಭೈರವಿಯೊಂದಿಗೆ ನನ್ನ ಸಂಗೀತ ಸೇವೆಯನ್ನು ಸಮಾಪ್ತ ಮಾಡಿ ಅಣ್ಣ ಬಸವಣ್ಣನವರ ವಚನವನ್ನು

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತಾ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಚೆಲುವು ನೋಡಮ್ಮ ಚೆಲುವು, ನಮ್ಮ ಉಡುಪಿ ಕೃಷ್ಣನ ಚೆಲುವು ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನು ಕೇಳಿ ಆನಂದಿಸಿ.

ಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ನೀವು ಕೇಳ್ತಾ ಇರುವುದು ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಹೆಂಗೆ ಮಾಡಲಯ್ಯ ಕೃಷ್ಣ ಎನ್ನುವಂಥ ಒಂದು ಕೃಷ್ಣನ ಮೇಲಿನ ಒಂದು ಅದ್ಭುತವಾದಂಥ ಗೀತೆಯನ್ನು ಪುತ್ತೂರು ನರಸಿಂಹನಾಯಕ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಈ ಒಂದು ಗೀತೆಯನ್ನು ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ವಶಕ್ಕಾಗಿ ನಮ್ಮ ಬಾನುಲಿ ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಉಡುಪಿಯ ಕೃಷ್ಣನ ಕಂಡೀರ ಎನ್ನುವಂತಹ ಒಂದು ಸುಂದರವಾದಂತಹ ಭಕ್ತಿ ಗೀತೆಯನ್ನ ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿಯವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಬನ್ನಂಜೆ ಗೋವಿಂದ ಆಚಾರ್ಯ ಅವರ ಒಂದು ಕೃತಿಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದೇ ಕೃಷ್ಣಂ ಜಯತು ಜಗದ್ಗುರು ಎನ್ನುವಂಥ ಒಂದು ಸುಂದರವಾದಂಥ ಕೃಷ್ಣನ ಮೇಲಿನ ಈ ಒಂದು ಗೀತೆಯನ್ನು ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ನಲ್ಲಿ ಪ್ಯಾಕ್ ಮಾಡಿಟ್ಟಿರು.